ನಮಸ್ಕಾರ. ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಕಂಪನಾಂಕಗಳಲ್ಲಿ ಇಂದಿನ ಕಾರ್ಯಕ್ರಮಗಳನ್ನು ಆರಂಭಿಸುತ್ತಿದ್ದೇವೆ. ಸಮಯ 5:58:23. ಇಂದಿನ ಪಂಚಾಂಗ: ಶಕವರ್ಷ 1948, ಭಾದ್ರಪದ ಮಾಸದ 10ನೇ ದಿನ, ಅಂದರೆ 2026ನೇ ಇಸವಿಯ ಸೆಪ್ಟೆಂಬರ್ ತಿಂಗಳ 1ನೇ ತಾರೀಕು, ಮಂಗಳವಾರ. ಎಫ್ಎಂ ರೈನ್ಬೋನ ಎಲ್ಲ ಕೇಳುಗರಿಗೆ ಬೆಳಗಿನ ಶುಭೋದಯಗಳನ್ನು ಕೋರುತ್ತಿರುವ ನಾನು ಸಚಿನ್ ಬನವಾಸಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್
1: ಮ್ಯೂಸಿಕಲ್ ಯೋರ್ಸ್ ಮ್ಯಾಜಿಕಲ್ ಯೋರ್ಸ್ ಎಫ್ಎಂ ರೇನ್ಬೋನ ಕೇಳ್ತಾ ಇದ್ದಾರೆ ಸ್ನೇಹಿತರೆ. ಸಮಯ ಆಗ್ತಾ ಇದೆ 6:01. ನಿಮ್ಮ ಜೊತೆ ಆಗಿರೋದು ನಿಮ್ಮ ರೇನ್ಬೋಗಳಿಯ ಸಚಿನ್ ಬನವಾಸಿ. ಸ್ನೇಹಿತರೆ, ಇವತ್ತು ನಿಮ್ಮ ನೆಚ್ಚಿನ ಕನ್ನಡ ಕಾಮನವಿಲ್ಲು 25ನೇ ವರ್ಷದ ಹುಟ್ಟುಹಬ್ಬನ ಆಚರಿಸಿಕೊಳ್ತಾ ಇದೆ. ಈ ಒಂದು ಪ್ರೀತಿ ವಿಶ್ವಾಸ ಅಭಿಮಾನದಿಂದ 25 ವರ್ಷಗಳ ಕಾಲ ನಿರಂತರವಾಗಿ ನಿಮಗೆ ಮಾಹಿತಿ ಮನರಂಜನೆಯನ್ನು ಒದಗಿಸಿದಂತಹ ವಾಹಿನಿ ಇದು.
2: ಬಾನಲ್ಲಿ ಮಳೆ ನಿಂತ ಕ್ಷಣ ಹೊತ್ತು ಹನಿಯೊಂದು ಉದುರಿತ್ತು. ಹಾದು ಬಂದನು ರವಿ ಕಾಮನಬಿಲ್ಲಾಗಿ.
3: ಅಂಬರವೇರಿ ಅಂಬರವೇರಿ ಸೂರ್ಯನು ಬಂದನು, ಥಳ ಥಳ ಥಳ ಜಗ ಥಳ ಥಳ.
2: ಬಾನುಲಿಯಲ್ಲಿ
4: ಮನ ತಣಿಸೋ ಕಿವಿ ಮಾತು ಗಳಿಗೆಗೊಂದು ಹೆಸರನಿತ್ತು. ಹಾಡು ಹೊಮ್ಮಿದೆ ಸವಿ ಕನ್ನಡ ಕಾಮನಬಿಲ್ಲಾಗಿ.
2: ಮ್ಯೂಸಿಕಲಿ ಯುವರ್ಸ್ ಅಂತ ಹೇಳ್ತಾ ಬಾಲ್ಯ ಹರೆಯ ವಯಸ್ಕ ವಯೋಮಾನದ ಪ್ರೀತಿಯ ಆಕಾಶವಾಣಿ ಎಫ್ಎಂ ರೇನ್ಬೋ ಭಾವಲೋಕದ ರಂಗೇರಿಸಲು ನಿಮ್ಮ ಜೊತೆ.
4: ಟ್ಯೂನ್ ಮಾಡಿ 101.3 ಎಫ್ಎಂ.
5: ಅಂದಕೊಟ್ಟ ಭಾಷೆ,
6: ಬದುಕು ಕಟ್ಟಿದ ನುಡಿ, ನಮ್ಮ ಹೆಮ್ಮೆಯ ಕನ್ನಡ.
7: ರೋಮಾಂಚನವೇ ಕನ್ನಡ.
5: ಕನ್ನಡ ನಮ್ಮ ಕನಸು,
6: ಕನ್ನಡ ನಮ್ಮ ಮನಸ್ಸು.
5: ಕನ್ನಡವನ್ನು ಬಳಸು, ಉಳಿಸು, ಬೆಳೆಸು.
8: ಇದೇ ನಾಡು, ಇದೇ ಭಾಷೆ ಎಂದೆಂದೂ ನನ್ನದಾಗಿರಲಿ.
6: ಕನ್ನಡ ನಮ್ಮ ನಿಮ್ಮೆಲ್ಲರ ಮನೆಯ ಮನದ ಮಾತಾಗಲಿ.
4: ಅಮೆರಿಕ ಅಮೆರಿಕ ಚಿತ್ರಖ್ಯಾತಿಯ ಹೇಮಾ ಪ್ರಭಾತ್ ರಂಗೋಲಿ ಸಿನಿಮಾ ಮೂಲಕ ಒಲವು ಗಳಿಸಿದ ಸುಮನ್.
9: ಜೀವ ಜೀವ ಸೇರಿಸೋ ಒಲವೇ ರಂಗೋಲಿ, ಯಾರು ಅಳಿಸದಂತಹ ಚೆಲುವೆ ರಂಗೋಲಿ.
4: ಕನ್ನಡದ ಖ್ಯಾತ ಕಲಾ ದಂಪತಿಯ ಅಂತರಾಳದ ಅನಾವರಣ. ಸೆಪ್ಟೆಂಬರ್ 1 ರೇನ್ಬೋ ಹುಟ್ಟುಹಬ್ಬದ ಪ್ರಯುಕ್ತ ಮರೆಯದೆ ಟ್ಯೂನ್ ಮಾಡಿ 12:05.

0: ಇದೇ ಸೆಪ್ಟೆಂಬರ್ 1ಕ್ಕೆ ಕಾಮನಬಿಲ್ಲಿಗೆ ಬರ್ತ್ಡೇ ಸಂಭ್ರಮ. ಈ ಹಬ್ಬವನ್ನು ಇನ್ನಷ್ಟು ಸ್ಪೆಷಲ್ ಮಾಡಲು ನಮ್ಮ ಸ್ಟುಡಿಯೋಗೆ ಬರ್ತಿದ್ದಾರೆ ಕನ್ನಡ ಚಿತ್ರರಂಗದ ಮೋಹಕ ತಾರೆ, ಪ್ರತಿಭಾವಂತ ನಟಿ ಮೇಘನಾ ಘಾವಂಕರ್. ಮೇಘನಾ ಅವರ ಸಿನಿಪಯಣ ಹಾಗೂ ನಮ್ಮ 25ರ ಸಂಭ್ರಮದ ಕಹಾನಿ ಎಲ್ಲವೂ ನೇರ ಪ್ರಸಾರದಲ್ಲಿ. ಮಿಸ್ ಮಾಡದೆ ಕೇಳಿ, ಇದೇ ಸೆಪ್ಟೆಂಬರ್ 1ರಂದು ಬೆಳಗ್ಗೆ 10 ಗಂಟೆಗೆ ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ 101.3.
1: ಇಪ್ಪತ್ತೈದನೇ ವರ್ಷದ ರಜತ ಮಹೋತ್ಸವ ಆಚರಿಸುತ್ತಿರುವ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ಗೆ ಶುಭಾಶಯಗಳನ್ನು ಕೋರುತ್ತಿದ್ದಾರೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಗುಣವಂತನಾಗು, ಗುಣವಂತರ ಸಂಗ ಮಾಡು. ಮುಂಜಾನೆಯ ತಂಪಾದ ತಂಗಾಳಿಗೆ ಭಕ್ತಿಯ ನಾದ ಬೆರೆತು ಹರಿತಾರುವಂತಹ ಈ ಭಾವನ ವೇಳೆಯಲ್ಲಿ ಎಲ್ಲ ಆತ್ಮೀಯ ಕೇಳುಗ ಮಿತ್ರರಿಗೆ ನಿಮ್ಮ ರೇನ್ಬೋಗಳಿಯ ಸಚಿನ್ ಬನವಾಸಿ ಹೇಳುವಂತಹ ಶುಭೋದಯ. ಆಕಾಶವಾಣಿ ಎಫ್ಎಂ ರೇನ್ಬೋ ವಾಹಿನಿಯಲ್ಲಿ ಇದು ಬದುಕಿಗೆ ಸ್ಫೂರ್ತಿ ತುಂಬುವ ಭಕ್ತಿ ಮತ್ತು ಜ್ಞಾನದ ಸತ್ಸಂಗ ನಾದಾರ್ಚನೆ.
2: ಪ್ರಭಾತದ ಮೊದಲ ಕಿರಣಗಳ ಜೊತೆಗೆ
3: ಭಕ್ತಿಯ ಸ್ವರಗಳು ತಲುಪಲಿವೆ ನಿಮ್ಮ ಮನ

ಸ್ನೇಹಿತರೆ, ಪ್ರತಿದಿನ ಬೆಳಗಾಗ್ತಾ ಇದ್ದ ಹಾಗೆ ನಾವು ಹೊರಡುವಂತಹ ಈ ಬದುಕಿನ ಪಯಣದಲ್ಲಿ ನಮಗೆ ನಿಜವಾದಂತಹ ಶ್ರೀಮಂತಿಕೆ ತಂದುಕೊಡುವಂತಹದ್ದು ನಮ್ಮ ಸದ್ಗುಣಗಳು. ಬಂಗಾರ ಬೆಳ್ಳಿ ಆಭರಣಗಳು ನಮ್ಮ ದೇಹವನ್ನು ಸಿಂಗಾರ ಮಾಡಿದ್ರೆ ಸದ್ಗುಣಗಳು ನಮ್ಮ ಆತ್ಮವನ್ನು ಬೆಳಗಿಸ್ತವೆ. ಅದಕ್ಕೆ ಇವತ್ತಿನ ನಮ್ಮ ನಾದಾರ್ಜುನಿಯ ವಿಶೇಷ ವಿಷಯ ನಿತ್ಯ ಜೀವನದ ಸದ್ಗುಣಗಳು. ಸ್ನೇಹಿತರೆ, ಕಾರ್ಯಕ್ರಮದ ಆರಂಭದಲ್ಲಿ ಗಣಪತಿಯ ಆರಾಧನೆಯೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಂದುವರಿತಾ ಇದೆ.

ಸ್ನೇಹಿತರೆ, ಶಶಿಧರ್ ಕೋಟೆ ಅವರ ಧ್ವನಿಯಾದಂತಹ ಪುರಂದರದಾಸರ ಕೀರ್ತನೆಯನ್ನ ಕೇಳ್ತಾ ಇದ್ರಿ. ಬೆಳಗ್ಗೆ ಎದ್ದ ತಕ್ಷಣ ನಮಗೆ ಸುಂದರವಾದಂತಹ ದಿನವನ್ನ, ಉಸಿರಾಡೋದಕ್ಕೆ ಶುದ್ಧವಾದಂತಹ ಗಾಳಿಯನ್ನ, ಜೊತೆಗಿರುವಂತಹ ಪ್ರೀತಿಯ ಕುಟುಂಬವನ್ನು ಕೊಟ್ಟಂತಹ ಭಗವಂತನಿಗೆ, ಪ್ರಕೃತಿಗೆ ಒಂದು ಸಣ್ಣ ಧನ್ಯವಾದ ಅರ್ಪಿಸುವಂಥದ್ದಿದೆಯಲ್ಲ, ಅದು ನಮ್ಮ ಇಡೀ ದಿನದ ಮನಸ್ಥಿತಿಯನ್ನೇ ಬದಲಾಯಿಸ್ಬಿಡುತ್ತೆ. ಇಲ್ಲದ್ದು ಯಾವುದೋ ಅದರ ಬಗ್ಗೆ ಕೊರಗೋದಕ್ಕಿಂತ ಇರುವುದಕ್ಕೆ ಕೃತಜ್ಞತೆಯನ್ನು ಸಲ್ಲಿಸಿದಾಗ ಮನಸ್ಸಿನಲ್ಲಿ ನೆಮ್ಮದಿ ತಾನಾಗೆ ನಿಲ್ಲಿಸುತ್ತೆ. ಇವೆಲ್ಲವೂ ಸಹ ಸದ್ಗುಣಗಳು ನಮ್ಮ ದಿನನಿತ್ಯದ ಜೀವನದಲ್ಲಿ ಅಳವಡಿಸಿಕೊಳ್ಬೇಕಾದಂತಹದ್ದು. ಈ ವಿಚಾರದ ಬಗ್ಗೆ ಮತ್ತಷ್ಟು ಮಗದಷ್ಟು ಮಾಹಿತಿನ ಕಲೆ ಹಾಕ್ತಾ ಮಾತಾಡ್ತಾ ಮುಂದೆ ಸಾಗೋಣ. ಇದೀಗ ಮೂಡಿ ಬರ್ತಾ ಇದೆ ಪುತ್ತೂರು ನರಸಿಂಹನಾಯಕ ಅವರ ಧ್ವನಿಯಾಗಿರುವಂತಹ ಗೀತೆ ನಿಮಗಾಗಿ.

ಸ್ನೇಹಿತರೆ, ಜಯಶ್ರೀ ಅರವಿಂದ್ ಅವರ ಸಾಹಿತ್ಯ ರಚನೆಯಲ್ಲಿ ಪುತ್ತೂರು ನರಸಿಂಹನಾಯಕ್ ಅವರ ದನಿಯಾದಂತಹ ಈ ಒಂದು ಗೀತೆಯನ್ನು ಕೇಳ್ತಾ ಇದ್ರಿ. ವಿನಯ ಮತ್ತು ನಮ್ರತೆ ಅನ್ನುವಂಥದ್ದು ಇದೆಯಲ್ಲ, ಅದು ಜ್ಞಾನದ ಆಭರಣ. ಹಣ್ಣು ತುಂಬಿದಂತಹ ಮರ ಹೇಗೆ ತಲಬಾಗಿ ನಿಲ್ಲುತ್ತೋ ಹಾಗೆಯೇ ನಿಜವಾದಂತಹ ವಿದ್ಯೆ, ಸಂಪತ್ತು, ಜ್ಞಾನ ಇರುವಂತಹ ಮನುಷ್ಯ ಅಷ್ಟೇ ವಿನಮ್ರವಾಗಿರ್ತಾನೆ. ಎಷ್ಟೇ ಎತ್ತರಕ್ಕೆ ಬೆಳೆದರೂ ಸಹ ನೆಲದ ಮೇಲಿನ ನಮ್ರತೆಯನ್ನು ಕಳೆದುಕೊಳ್ಳದೇ ಇರುವಂತಹದ್ದೇ ದೊಡ್ಡ ಸದ್ಗುಣ. ನಮ್ಮ ಶರಣರು, ಸಂತರು ಅಷ್ಟು ದೊಡ್ಡ ಜ್ಞಾನಿಗಳಾಗಿದ್ದರೂ ತಮ್ಮನ್ನು ಅತ್ಯಂತ ಕಿರಿಯರೆಂದು ಕರೆದುಕೊಂಡರು. ಅದಕ್ಕೆ ಅಲ್ವಾ ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂತ ವಚನಕಾರರು ಹೇಳಿದ್ದು. ಸ್ನೇಹಿತರೆ, ಇದೀಗ ಮುಡಿ ಬರ್ತಾ ಇದೆ ಬಿ ಆರ್ ಛಾಯಾ ಅವರ ಧ್ವನಿಯಾಗಿರುವಂತಹ ಈ ಗೀತೆ ನಿಮಗಾಗಿ.

ಬಿ ಆರ್ ಛಾಯಾ ಅವರು ಧ್ವನಿಯಾಗಿರುವಂತಹ ಈ ಒಂದು ಭಕ್ತಿ ಗೀತೆಯನ್ನು ಕೇಳ್ತಾ ಇದ್ರೆ ಸ್ನೇಹಿತರೆ, ಸಮಯ ಆಗ್ತಾ ಇದೆ 6:38. ಟ್ರಾಫಿಕ್ನಲ್ಲಿರಲಿ, ಕಚೇರಿಯಲ್ಲಿರಲಿ ಅಥವಾ ಮನೆಯಲ್ಲೇ ಇರಲಿ, ಒಂದು ಕ್ಷಣದ ಅಸಹನೆ ಅಥವಾ ಕೋಪ ದಿನದ ಎಲ್ಲ ನೆಮ್ಮದಿಯನ್ನು ಹಾಳು ಮಾಡಿಬಿಡುವುದು. ಆದರೆ ಸಾಗರದಂತೆ ಎಲ್ಲವನ್ನ ಒಳಗಿಟ್ಟುಕೊಂಡು ತಾಳ್ಮೆಯಿಂದ ಪ್ರತಿಕ್ರಿಯಿಸುವಂತಹ ಗುಣ ನಮ್ಮದಾದರೆ ಜಗತ್ತಿನ ಯಾವುದೇ ಸವಾಲನ್ನು ಸುಲಭವಾಗಿ ಗೆಲ್ಲಬಹುದು. ಸದಾಚಾರ ಮತ್ತು ಶಾಂತ ಸ್ವಭಾವವೇ ನಮಗೆ ಶ್ರೀರಕ್ಷೆಯಾಗಿರುತ್ತೆ. ಇದೀಗ ಮುಡಿ ಬರ್ತಾ ಇದೆ ಚಿತ್ರ ಅವರು ಧ್ವನಿಯಾಗಿರುವಂತಹ ಈ ಒಂದು ಗೀತೆ ಫ್ರಮ್ ಹಾಲುಂಡ ತವರು.

0: ಪಾಪ್ ಇರಲಿ ರಾಕ್ ಇರಲಿ ಧ್ವನಿಯಲ್ಲಿದೆ ಜಾದು.
1: ನಿನ್ನೆ ತನಕ ನಿನ್ನೆ ತನಕ ತಿಳಿಯದು ಪ್ರೇಮದ ಊರಿನ ದಾರಿ.
0: ಮನಸ್ಸಿಗೆ ಮುಟ್ಟೋ ರಾಗ ಎದೆಯಲ್ಲಿ ಹುಟ್ಟೋ ಬೇಗ.
1: ಕುಂತ್ಲೆ ಸಿಕ್ಕಳು ಸುಮ್ ಸುಮ್ಮನೆ ನಕ್ಕಳು ಶೋಕ.
0: ಗಾಯಕ ಸಂಚಿತ್ ಹೆಗ್ಡೆ ಮಾತು ಕೇಳೋಕೆ ಜೊತೆಯಾಗಿ ನೀವೀಗ.
1: ಮನಸ್ಸಾಗಿದೆ ಸಾಗಿದೆ ನಿನ್ನ ಹೃದಯಕ್ಕೆ ಪಯಣ.
0: ಹಾಡು ಮಾತು ಹರಟೆಯ ಹೂರಣ ಸೆಪ್ಟೆಂಬರ್ 1ರಂದು ಸಂಜೆ 4 ಗಂಟೆಗೆ ಟ್ಯೂನ್ ಮಾಡಿ FM Rainbow 101.3 ಕನ್ನಡ ಕಾಮನಬಿಲ್ಲು.

ಸ್ನೇಹಿತರೆ, ಕೃತಜ್ಞತೆ, ವಿನಯ ಮತ್ತು ತಾಳ್ಮೆಯಂತಹ ಸದ್ಗುಣಗಳನ್ನು ಅಂತರಂಗದಲ್ಲಿ ತುಂಬಿಕೊಳ್ತಾ ಮುಂಜಾನೆಯ ಈ ಸುಮಧುರ ಪವಿತ್ರವಾದಂತಹ ನಾದಹರ್ಚನೆ ಕಾರ್ಯಕ್ರಮದ ಮುಕ್ತಾಯದ ಹಂತಕ್ಕೆ ಬಂದು ನಿಂತಿದ್ದೀವಿ. ಆತ್ಮೀಯರೇ, ಸದ್ಗುಣಗಳು ಕೇವಲ ಪುಸ್ತಕಗಳಲ್ಲಿ ಓದೋದಕ್ಕೆ ಮಾತ್ರ ಅಲ್ಲ, ಇವತ್ತು ನಾವು ಎದುರಾಗುವಂತಹ ಪ್ರತಿಯೊಬ್ಬ ವ್ಯಕ್ತಿಯ ಜೊತೆಗೂ ಸಹ ಪ್ರೀತಿಯಿಂದ, ನಗುಮೊಗದಿಂದ, ಕೃತಜ್ಞತೆಯಿಂದ ವ್ಯವಹರಿಸುವಂತಹದ್ದೇ ಆ ಸದ್ಗುಣಗಳಿಗೆ ನಾವು ಕೊಡುವಂತಹ ನಿಜವಾದಂತಹ ಗೌರವ. ಇವತ್ತಿನ ದಿನವಿಡೀ ನಿಮ್ಮ ಮಾತು ಮನಸ್ಸುಗಳಲ್ಲಿ ಸದ್ಗುಣಗಳ ಸುವಾಸನೆ ಪಸರಿಸಲಿ ಅಂತ ಆಶಿಸ್ತಾ ಇವತ್ತಿನ ನಾದಾರ್ಚನೆ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುವಂತಹ ಸಮಯ ಆಗ್ತಾ ಇದೆ. ಸ್ನೇಹಿತರೆ, ನಿಮ್ಮ ಜೊತೆಯಾಗಿರೋದು ನಿಮ್ಮ ರೇನ್ಬೋಗಳಿಯ ಸಚಿನ್ ಬನ್ವಾಸಿ. ಮತ್ತೆ 7:15 ಕ್ಕೆ ಸಿಗ್ತೀನಿ ಭಾವಸ್ಪಂದನ ಕಾರ್ಯಕ್ರಮದಲ್ಲಿ. ಸದಾ ಕೇಳ್ತಾರೆ, ಇದು ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು.

ಇದೇ ಸೆಪ್ಟೆಂಬರ್ 1ಕ್ಕೆ ಕಾಮನಬಿಲ್ಲಿಗೆ ಬರ್ತ್ಡೇ ಸಂಭ್ರಮ. ಈ ಹಬ್ಬವನ್ನು ಇನ್ನಷ್ಟು ಸ್ಪೆಷಲ್ ಮಾಡಲು ನಮ್ಮ ಸ್ಟುಡಿಯೋಗೆ ಬರ್ತಿದ್ದಾರೆ ಕನ್ನಡ ಚಿತ್ರರಂಗದ ಮೋಹಕ ತಾರೆ, ಪ್ರತಿಭಾವಂತ ನಟಿ ಮೇಘನಾ ಘಾವಂಕರ್. ಮೇಘನಾ ಅವರ ಸಿನಿಪಯಣ ಹಾಗೂ ನಮ್ಮ 25ರ ಸಂಭ್ರಮದ ಕಹಾನಿ ಎಲ್ಲವೂ ನೇರ ಪ್ರಸಾರದಲ್ಲಿ. ಮಿಸ್ ಮಾಡದೆ ಕೇಳಿ, ಇದೇ ಸೆಪ್ಟೆಂಬರ್ 1ರಂದು ಬೆಳಗ್ಗೆ 10 ಗಂಟೆಗೆ ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ 101.3.

0: ಆಕಾಶವಾಣಿ
1: ಆಯಿಸು ಕನ್ನಡ ಡಿಂ ಡಿಮವಾ ಓ ಕರ್ನಾಟಕ ಹೃದಯ ಶಿವ
2: ಕನ್ನಡ ರತ್ನ ಭಂಡಾರ ಧ್ವನಿ ಬೆಳಕಿನ ಚಿತ್ರಗಳು
1: ಆರಿಸು ಕನ್ನಡ ಡಿಂ ಡಿಮವಾ ಓ ಕರ್ನಾಟಕ ಹೃದಯ ಶಿವ
2: ಪಂಡಿತ್ ಬಸವರಾಜ ರಾಜಗುರು ಅಂದಾಗ ನಮಗೆ ಕಿವಿಯಲ್ಲಿ ನಾದವೇ ಕೇಳಿಸುತ್ತೆ. ಶಾಸ್ತ್ರೀಯ ಸಂಗೀತದ ವಿಭಿನ್ನ ಪ್ರಕಾರಗಳಲ್ಲಿ ಆಯಾ ಪ್ರಕಾರದ ಶುದ್ಧತೆ ಬದ್ಧತೆಗೆ ಅನುಸಾರವಾಗಿಯೇ ಹಾಡಿದವರು ಪಂಡಿತ್ ಬಸವರಾಜ ರಾಜಗುರು ಅವರು. ಖ್ಯಾಲ್, ಠುಮ್ರಿ, ಗಜಲ್, ವಚನಗಳು, ನಾಟ್ಯಗೀತೆ, ಕಿರಾನಾ ಘರಾನಾ, ಶಾಸ್ತ್ರೀಯ ಸಂಗೀತ ಎಲ್ಲವೂ. ಅವರ ತಂದೆ ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ಬಲ್ಲವರಾಗಿದ್ದರು. ಬಸವರಾಜ ರಾಜಗುರು ಅವರು ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ಮೊದಲು ಅಭ್ಯಾಸ ಮಾಡಿದ್ರು ಅಂತ ಗೊತ್ತಾ? 1936 ಹಂಪಿಯಲ್ಲಿ ಅವರು ಗುರುಗಳ ಜೊತೆ ಹಾಡಿದ್ರು. ನಂತರ ಅವರ ಸಾಧನೆಗೆ ಮಿತಿಯೇ ಇರಲಿಲ್ಲ. ಪಂಡಿತ್ ಬಸವರಾಜ ರಾಜಗುರು ಅವರಿಗೆ ಪದ್ಮಶ್ರೀ ಪುರಸ್ಕಾರ ಸಂದಾಗ ಆಕಾಶವಾಣಿ ನಡೆಸಿದ ಸಂದರ್ಶನದ ಆಯ್ದ ಭಾಗ.
3: ಕಿರಾಣಾ ಘರಾಣದ ವೈಶಿಷ್ಟ್ಯ ಅಂದ್ರೆ ಶ್ರುತಿಬದ್ಧವಾಗಿ ಯಾವಾಗ್ಯೂ ಆಲಾಪನೆ ಮಾಡೋದ್ರಲ್ಲಿ ಬಹಳ ಪ್ರಸಿದ್ಧವಾದದ್ದು. ಸೂರಿನಲ್ಲಿ ಆಲಾಪ ಅಂತ ಒಂದು ಮುಖ್ಯ ಒಂದು ಭಾಗದಲ್ಲ, ಅದನ್ನು ಅವರು ಬಹಳ ಸಾಧನ ಮಾಡಿ ಮಾಡಿ ಅದನ್ನು ಒಳ್ಳೆ ಕರಗತ ಮಾಡಿಕೊಂಡಿದ್ರು. ಅವರು ಯಾರು? ಕಿರಾಣ ಘರಾಣದವರು. ಅದರಂತೆ ಗ್ವಾಲಿಯರ್ ಘರಾಣದವರು ಚೀಜು ಅನ್ನೋದರಲ್ಲಿ ತಾಳದೊಳಗೆ ಹಸ್ತಯಂತ್ರ ಬಂದಿಶ್ ಅಂತೇನಂತಾರೆ, ಆ ಬಂದಿಶ್ ಅನ್ನೋದರಲ್ಲಿ ಗ್ವಾಲಿಯರ್ ಘರಾಣ ಬಹಳ ಪ್ರಸಿದ್ಧವಾದದ್ದು. ಅದನ್ನು ಅವರು ಒಂದು ಮುಂದುವರಿಸ್ಕೊಳ್ತಾ ಅದನ್ನೇ ಸಾಧನೆ ಮಾಡ್ಕೊಳ್ತಾ ಮುಂದುವರಿಸ್ಕೊಳ್ತಾ ಬಂದರು. ಅದು ಒಂದು ಗ್ವಾಲಿಯರ್ ಘರಾಣ ಅಂತ ಆಯ್ತು. ಹಿಂದಕ್ಕೆ ವಿಜಯನಗರ ಸ್ಮಾರಕೋತ್ಸವ ಅಂಥೇಳಿ ನಮ್ಮ ಕರ್ನಾಟಕದ ಮುಖ್ಯ ಮುಖ್ಯ ಎಲ್ಲ ಸಾಹಿತಿಗಳು ಮತ್ತು ಲೀಡರು ಎಲ್ಲರೂ ಕೂಡಿ ಒಂದು ವಿಜಯನಗರ ಸ್ಮಾರಕೋತ್ಸವ ಅಂತ ಮಾಡಿದರು 1936 ಅವಾಗೆ ಚಿಕ್ಕರಾಮರಾಯರು ಅಂತ ಮೈಸೂರಿನಿಂದ ದೊಡ್ಡ ವಿದ್ವಾಂಸರು ಬಂದಿದ್ದರು, ಪ್ರಸಿದ್ಧ ವಿದ್ವಾಂಸರು. ಅವರು ಕರ್ನಾಟಕ ಹಾಡೋದಕ್ಕೋಸ್ಕರ ಬಂದಿದ್ದರು, ಕರ್ನಾಟಕ ಮತ್ತು ಉತ್ತರಾದಿ ಹಾಡೋದಕ್ಕೋಸ್ಕರ ನಮ್ಮ ಗುರುಗಳು ಬಂದಿದ್ದರು, ಪಂಚಾಕ್ಷರಿ ಗವಾಯಿಗಳು. ಆ ಟೈಮ್ಗೆ ಹಂಗಾರೆ ಈ ಹುಡುಗ ಚೆನ್ನಾಗಿ ಹಾಡ್ತಾನಂತ ನಮ್ಮ ಗುರುಗಳು ಹೇಳಿದ ಕೂಡಲೇ ನಾವು ಚಿಕ್ಕರಾಮರಾಯರು ಹಂಗಾರೆ ಹುಡುಗನ ಒಂದು ಅರ್ಧ ತಾಸು ಹಾಡಸರಿ ಅಂಥೇಳಿ ಎಲ್ಲರ ಪರವಾಗಿ ಅವ್ರು ಹೇಳಿದರು. ಅವ್ರು ಹೇಳಿದ್ದನ್ನು ಎಲ್ಲರೂ ಮಾನ್ಯ ಮಾಡಿದರು. ನನಗೆ ಆವಾಗ ಹಾಡೋ ಸೌಭಾಗ್ಯ ಬಂತು. ಅವರೆದುರಿಗೆ 1.5 ತಾಸು ನಾನು ವೇದಿಕೆಯ ಮೇಲೆ ಕೂತ್ಕೊಂಡು 15,000-20,000 ಮಂದಿ ಎದುರಿಗೆ ಹಾಡೋದೊಂದು ನನಗೆ ಸುವರ್ಣ ಸಂಧಿ ಬಂತು. ಆ ಟೈಮ್ನಲ್ಲಿ ಅವರು ನನ್ನ ಹಾಡು ಕೇಳಿ ನನ್ನ ಬೆನ್ ಚಪ್ಪರಿಸಿ, ಈ ಹುಡುಗ ಬಹಳ ವಿದ್ವಾಂಸ ಆಗ್ತಾನೆ, ಇವನಿಗೆ ನೋಟೇಷನ್ ಮಾಡೋ ಪದ್ಧತಿ ಸ್ವರ ಹಾಕೋ ಕ್ರಮನೂ ಭಾಳ ಚೆನ್ನಾಗಿದೆ, ಬುದ್ಧವಾನ್ ಇದ್ದಾನೆ ಅಂಥೇಳಿ ನನಗೊಂದು ಸಣ್ಣದೊಂದು ಚಿನ್ನದ ಪದಕ ಕೊಟ್ಟು ನನಗೆ ಆಶೀರ್ವಾದ ಮಾಡಿದರು ಅವರು. ಅದೇ ಅಲ್ಲಿಂದ ಶುರುವಾಯಿತು ನಮ್ಮದು. ನನಗಿನ ಮಂದಿಯಲ್ಲಿ ಹಾಡೋದೊಂದು ಆನಂದ, ನಾನು ಕಲಿಯನ್ನು ಮಂದಿ ಕೇಳಿಸ್ತಾನೆಲ್ಲ ಒಂದು ದೊಡ್ಡದೊಂದು ಹೆಮ್ಮೆ. ಹೇಗೆ ಮಂದಿಗಳು ಕೂಡ್ತಾರೆ, ಹೆಂಗೆಂಗೆ ಜನ ಕೂಡ್ತಾರೆ, ಹಾಗೆ ನನಗೊಂದು ಉಮೇದಿ ಉತ್ಸಾಹ ಬರೋದು. ಅಲ್ಲಿ 1-2 ತಾಸು 3 ತಾಸುವರೆಗೆ ನಾನು ಅಗದಿ ಆಯಾಸ ಇಲ್ದಂಗೆ ಕಚೇರಿಗಳನ್ನು ಮಾಡ್ತಾ ಶುರು ಮಾಡಿದೆ. ಅಲ್ಲಿಂದ ಕಚೇರಿ ಮಾಡೋಕ್ಕೆ ಅಬ್ದುಲ್ ಕರೀಮ್ ಖಾನ್ ಸಾಹರು, ಉಸ್ತಾದ ಅಬ್ದುಲ್ ವೈದ್ ಖಾನ್ ಸಾಹರು ಅಂತಿದ್ದರು, ಆಮೇಲೆ ಅವರ ಕಕ್ಕಂದಿರ ಮಕ್ಕಳಾದ ಸುರೇಶ್ ಬಾಬು ಅಂತಿದ್ದರು, ಅವ್ರದ್ದು ಆನಂತರ ಕುಂದಗೋಳದ ನಮ್ಮ ಊರ ಹತ್ತಿರ ಇದ್ದಂಥ ರಾಮ್ಬೋ ಕುಂದಗೋಳ್ಕರ್ ಸವಾಯ್ ಗಂಧರ್ವ ಅಂತೇನು, ಅವ್ರ ಹಾಡುಗಳನ್ನು ಬೇಕಾಷ್ಟು ಕೇಳೀನಿ ನಾನು. ಇವರೆಲ್ಲ ದೊಡ್ಡ ದೊಡ್ಡ ಮಹನೀಯರ ಹಾಡನ್ನು ಕೇಳಿ ನನಗೆ ಬಹಳ ಪರಿಣಾಮ ಆಗಿ ನಾನು ಮನಸೋತೆ ಹಿಂದೂಸ್ತಾನಿ ಸಂಗೀತಕ್ಕೆ.
2: ರತ್ನ ಭಂಡಾರದಲ್ಲಿ ಈ ದಿನ ನೀವು ಆಲಿಸಿದ ನಾದ ಧ್ವನಿ ಪಂಡಿತ್ ಬಸವರಾಜ ರಾಜಗುರು ಅವರದು. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.

0: ಸ್ನೇಹಿತರೆ, ಸಮಯ ಆಗ್ತಾ ಇದೆ. 6:55. ಇನ್ನು ಕೆಲವೇ ಕ್ಷಣಗಳಲ್ಲಿ ಮೂಡಿಬರಲಿದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
1: ಆಕಾಶವಾಣಿ ಸಂಪ್ರತಿ ವಾರ್ತಾಃ ಶ್ರೂಯಂತಾಂ ಪ್ರವಾಚಿಕಾ ನಿಧಿಃ ಝಾಃ. अथ वार्ताः. प्रधानमन्त्री नरेन्द्र मोदी अन्यैः शंघाई सहयोग संघटनस्य नेतृभिः सह ह्यः सायं किर्गिस्तानस्य राजधान्यां बिश्केक इत्यत्र आयोजिते षष्ठे वर्ल्ड नॉमेड

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಅಮೆರಿಕ ಚಿತ್ರಖ್ಯಾತಿಯ ಹೇಮಾ ಪ್ರಭಾತ್, ರಂಗೋಲಿ ಸಿನಿಮಾ ಮೂಲಕ ಒಲವು ಗಳಿಸಿದ ಸುಮನ್,
1: ಜೀವ ಜೀವ ಸೇರಿಸೋ ಒಲವೇ ರಂಗೋಲಿ, ಯಾರು ಅಳಿಸದಂತಹ ಚೆಲುವೆ ರಂಗೋಲಿ.
0: ಕನ್ನಡದ ಖ್ಯಾತ ಕಲಾ ದಂಪತಿಯ ಅಂತರಾಳದ ಅನಾವರಣ. ಸೆಪ್ಟೆಂಬರ್ 1ರಂದು ರೈನ್ಬೋ ಹುಟ್ಟುಹಬ್ಬದ ಪ್ರಯುಕ್ತ ಮರೆಯದೆ ಟ್ಯೂನ್ ಮಾಡಿ 12:05 PM.

0: ಇದೇ ಸೆಪ್ಟೆಂಬರ್ 1ಕ್ಕೆ ಕಾಮನಬಿಲ್ಲಿಗೆ ಬರ್ತ್ಡೇ ಸಂಭ್ರಮ. ಈ ಹಬ್ಬವನ್ನು ಇನ್ನಷ್ಟು ಸ್ಪೆಷಲ್ ಮಾಡಲು ನಮ್ಮ ಸ್ಟುಡಿಯೋಗೆ ಬರ್ತಿದ್ದಾರೆ ಕನ್ನಡ ಚಿತ್ರರಂಗದ ಮೋಹಕ ತಾರೆ, ಪ್ರತಿಭಾವಂತ ನಟಿ ಮೇಘನಾ ಘಾವಂಕರ್. ಮೇಘನಾ ಅವರ ಸಿನಿಪಯಣ ಹಾಗೂ ನಮ್ಮ 25ರ ಸಂಭ್ರಮದ ಕಹಾನಿ ಎಲ್ಲವೂ ನೇರ ಪ್ರಸಾರದಲ್ಲಿ. ಮಿಸ್ ಮಾಡದೆ ಕೇಳಿ ಇದೇ ಸೆಪ್ಟೆಂಬರ್ 1ರಂದು ಬೆಳಗ್ಗೆ 10 ಗಂಟೆಗೆ ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ 101.3.
1: ಸ್ನೇಹಿತರೆ, ಇನ್ನು ಕೆಲವೇ ಕ್ಷಣಗಳಲ್ಲಿ ಮೂಡಿ ಬರಲಿದೆ ಪ್ರದೇಶ ಸಮಾಚಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲವಂತ್. ಮುಖ್ಯಾಂಶಗಳು: ರಾಷ್ಟ್ರೀಯ ಏಕತಾ ಪರ್ವ, ಬೆಂಗಳೂರಿನ ಪಿಎಂ ಶ್ರೀ ಕೇಂದ್ರೀಯ ವಿದ್ಯಾಲಯದಲ್ಲಿ ಕಲೋತ್ಸವ, ಬೆಂಗಳೂರಿನ ನಿಮ್ಹಾನ್ಸ್ನಲ್ಲಿ ಮಕ್ಕಳಿಗಾಗಿ ಕ್ರೆಷೆ, ವಿನೂತನ ಆಟ ಪಾಠದ ಕೋಣೆ.

0: ನಶೆ ಮುಕ್ತ ಕರ್ನಾಟಕ, ಮಾದಕ ವಸ್ತು ಜಾಲವನ್ನು ನಿರ್ಮೂಲಿಸಲು ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಕರೆ. 8ನೇ ತಾರೀಖಿನವರೆಗೆ 41ನೇ ರಾಷ್ಟೀಯ ನೇತ್ರದಾನ ಜನಜಾಗೃತಿ ಪಾಕ್ಷಿಕ. ಈಗ ವಾರ್ತೆಗಳ ವಿವರ. ಭಾರತದ ವೈವಿಧ್ಯಮಯ ಸಂಸ್ಕೃತಿ ಮತ್ತು ಐಕ್ಯತೆಯನ್ನು ಸಾರುವ ವಲಯ ಮಟ್ಟದ ರಾಷ್ಟೀಯ ಏಕತಾ ಪರ್ವ 2026 ಏಕ್ ಭಾರತ್ ಶ್ರೇಷ್ಠ ಭಾರತ್ ಹಾಗೂ ಕಲಾ ಉತ್ಸವಕ್ಕೆ ಬೆಂಗಳೂರಿನ ಪಿಎಂ ಶ್ರೀ ಕೇಂದ್ರೀಯ ವಿದ್ಯಾಲಯದ ಸಭಾಂಗಣದಲ್ಲಿ ಚಾಲನೆ ದೊರೆತಿದೆ. ಚೆನ್ನೈ, ಎರ್ನಾಕುಲಂ, ಹೈದರಾಬಾದ್, ಭುವನೇಶ್ವರ ಹಾಗೂ ಬೆಂಗಳೂರು ವಲಯಗಳ ವಿದ್ಯಾರ್ಥಿಗಳು ಒಂದೇ ವೇದಿಕೆಯಲ್ಲಿ ಸಮ್ಮಿಲನಗೊಂಡರು. ಬೆಂಗಳೂರು ವಲಯದ ಉಪ ಆಯುಕ್ತ ಶೇಖ್ ತಾಜುದ್ದೀನ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಪ್ರಾಂಶುಪಾಲ ಲೋಕೇಶ್ ಬಿಹಾರಿ ಶರ್ಮಾ ಮಾತನಾಡಿ, ವೈವಿಧ್ಯತೆಯಲ್ಲಿ ಏಕತೆಯೇ ಭಾರತದ ಜೀವನಾಡಿ ಎಂದರು. ಬೆಂಗಳೂರಿನ ರಾಷ್ಟೀಯ ಮನೋ ಆರೋಗ್ಯ ಹಾಗೂ ನರವಿಜ್ಞಾನಗಳ ಸಂಸ್ಥೆ ನಿಮ್ಹಾನ್ಸ್ ತಮ್ಮ ಸಿಬ್ಬಂದಿಯ ಪುಟ್ಟ ಮಕ್ಕಳಿಗಾಗಿ ಕೃಷಿ ಆಟ ಪಾಠ ಎಂಬ ವಿನೂತನ ಕೋಣೆ ರೂಪಿಸಿದೆ. ಚಿಕ್ಕ ಮಕ್ಕಳ ಪೋಷಣೆ, ಸರ್ವಾಂಗೀಣ ಅಭಿವೃದ್ಧಿಗಾಗಿ ಸೂಕ್ತ ವಾತಾವರಣ, ಸುಸ್ಥಿರ ಪರಿಸರ ಸೃಷ್ಟಿಸಲು ಮಗು ಕೇಂದ್ರಿತ ವಿಧಾನದೊಂದಿಗೆ ವಿನ್ಯಾಸಗೊಳಿಸಲಾಗಿದೆ. ಸಂವೇದನಾಶೀಲ ಅನುಭವಗಳ ತತ್ವ ಆಧರಿಸಿ ಮಕ್ಕಳಿಗೆ ಆಟವಾಡಲು, ಅನ್ವೇಷಿಸಲು, ಕಲಿಯಲು, ವಿಶ್ರಾಂತಿ ಪಡೆಯಲು ಮತ್ತು ಸಾಮಾಜಿಕವಾಗಿ ತೊಡಗಿಸಿಕೊಳ್ಳಲು ಮಕ್ಕಳ ಮನೆ ಅವಕಾಶ ಒದಗಿಸುತ್ತದೆ. ಮಕ್ಕಳ ಭಾವನಾತ್ಮಕ ಯೋಗಕ್ಷೇಮ ಮತ್ತು ಆಜೀವ ಮಾನಸಿಕ ಆರೋಗ್ಯವನ್ನು ರೂಪಿಸುವಲ್ಲಿ ಬಾಲ್ಯದ ಪರಿಸರಗಳ ಮಹತ್ವವನ್ನು ಈ ಪ್ರಯೋಗ ಎತ್ತಿ ತೋರಿಸುತ್ತದೆ. ಕಾರ್ಯನಿರತ ಪೋಷಕರಿಗೆ ಮಗು ಆರೈಕೆ ಮನೆ ಮೂಲಕ ಬೆಂಬಲ, ಭವಿಷ್ಯದ ಪೀಳಿಗೆಯ ಯೋಗಕ್ಷೇಮಕ್ಕೆ ಕೊಡುಗೆ, ಮಕ್ಕಳ ಕೇಂದ್ರಿತ ಆರೈಕೆ ಸ್ಥಳಗಳನ್ನು ಸಾರ್ವಜನಿಕ ಸಂಸ್ಥೆಗಳು ಹೇಗೆ ರಚಿಸಬಹುದು ಎಂಬುದನ್ನು ನಿಮ್ಹಾನ್ಸ್ ಕ್ರೆಷೆ ಪ್ರದರ್ಶಿಸುವ ಗುರಿ ಹೊಂದಿದೆ. ಶಿಕ್ಷಣ ಪಡೆಯುವುದು ಪ್ರತಿಯೊಂದು ಮಗುವಿನ ಹಕ್ಕು. ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಿನ ದುಮ್ಮ ಗ್ರಾಮದ ಶಾಲೆ ಬಿಟ್ಟಿದ್ದ ಬಾಲಕಿಯೊಬ್ಬಳು ಹೊಸನಗರದ ಪ್ರಧಾನ ನ್ಯಾಯಾಧೀಶ ಮಾರುತಿ ಶಿಂಧೆ ಹಾಗೂ ಮಕ್ಕಳ ಅಭಿವೃದ್ಧಿ ಯೋಜನಾಧಿಕಾರಿ ಕೆಜಿ ಗಾಯತ್ರಿ ಅವರ ಪ್ರಯತ್ನದಿಂದ ಮರಳಿ ಶಾಲೆಯ ಮೆಟ್ಟಿಲು ಹತ್ತಿದ್ದಾಳೆ. ಕಾನೂನು ಅರಿವು ಕಾರ್ಯಕ್ರಮದಲ್ಲಿ ಈ ವಿಷಯ ತಿಳಿದ ನ್ಯಾಯಾಧೀಶರು ಬಾಲಕಿ ಹಾಗೂ ಕುಟುಂಬದ ಮನವೊಲಿಸಿ ಮರಳಿ ಶಾಲೆಗೆ ಸೇರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅಖಿಲ ಭಾರತ ರಕ್ಷಣಾ ಹಾಗೂ ಪುನರ್ವಸತಿ ಅಭಿಯಾನದ ಅಂಗವಾಗಿ ಬಳ್ಳಾರಿ ಜಿಲ್ಲೆ ಕಂಪ್ಲಿಯಲ್ಲಿ 5 ಬಾಲ ಹಾಗೂ ಕಿಶೋರ ಕಾರ್ಮಿಕರನ್ನು ತುರ್ತು ಕಾರ್ಯಪಡೆ ಪತ್ತೆ ಹಚ್ಚಿದೆ. ಕಂಪ್ಲಿ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಬಾಲ ಹಾಗೂ ಕಿಶೋರ ಕಾರ್ಮಿಕ ತುರ್ತು ಕಾರ್ಯಪಡೆ ಸಮಿತಿ ಸಭೆ ನಡೆಯಿತು. ರಕ್ಷಿಸಲ್ಪಟ್ಟ ಕಾರ್ಮಿಕರನ್ನು ಮಕ್ಕಳ ಕಲ್ಯಾಣ ಸಮಿತಿ ಸುಪರ್ದಿಗೆ ನೀಡಲಾಗಿದೆ. ಉದ್ದಿಮೆಗಳ ವಿರುದ್ಧ ಪ್ರಕರಣ ದಾಖಲಿಸಲಾಗಿದೆ ಎಂದು ಪ್ರಕಟಣೆ ತಿಳಿಸಿದೆ. ಜೀವನದಾಚೆಗಿನ ದೃಷ್ಟಿಕೋನ ಅಂತಿಮ ಪರಂಪರೆ ಎಂಬ ಧ್ಯೇಯದೊಂದಿಗೆ 41ನೇ ರಾಷ್ಟೀಯ ನೇತ್ರದಾನ ಪಾಕ್ಷಿಕ ಈ ತಿಂಗಳ 8ನೇ ತಾರೀಖಿನವರೆಗೆ ಆಚರಿಸಲಾಗುತ್ತಿದೆ. ನೇತ್ರದಾನದ ಮಹತ್ವ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಧಾರವಾಡದ ಎಂಎಂ ಜೋಶಿ ಕಣ್ಣಿನ ಆಸ್ಪತ್ರೆಯ ಹಿರಿಯ ನೇತ್ರತಜ್ಞ ಡಾ ಕೃಷ್ಣಪ್ರಸಾದ್.
1: ಕಣ್ಣುಗಳನ್ನು ದಾನ ಮಾಡಿ ದೃಷ್ಟಿಯನ್ನು ಉಡುಗೊರೆಯಾಗಿಸಿ ಜೀವನ ಪರಿವರ್ತಿಸಿ ಎಂಬ ಧ್ಯೇಯದೊಂದಿಗೆ ವಿಶ್ವ ನೇತ್ರದಾನ ದಿನವನ್ನು ಆಚರಿಸಲಾಗುತ್ತಿದೆ. ಖ್ಯಾತ ನಟ ದಿವಂಗತ ಪುನೀತ್ ರಾಜ್ಕುಮಾರ್ ಆಶಯದಂತೆ ಬದುಕಿದ್ದಾಗಲೇ ಕಣ್ಣು ಅಂಗಾಂಗ ಹಾಗೂ ದೇಹದಾನಕ್ಕೆ ವಾಗ್ದಾನ ಮಾಡುವಂತೆ ರಾಜ್ಯಾದ್ಯಂತ ಜನಜಾಗೃತಿ ಮೂಡಿಸಲಾಗುತ್ತಿದೆ. 41ನೇ ರಾಷ್ಟೀಯ ನೇತ್ರದಾನ ಪಾಕ್ಷಿಕ ಕಳೆದ 22ನೇ ತಾರೀಕಿನಿಂದ ಸೆಪ್ಟೆಂಬರ್ 8ರವರೆಗೆ ಆಚರಿಸಲಾಗುತ್ತದೆ. 14 ದಿನಗಳ ರಾಷ್ಟ್ರವ್ಯಾಪ್ತಿ ನೇತ್ರದಾನ ಜಾಗೃತಿ ಅಭಿಯಾನದಡಿ ಜನಜಾಗೃತಿ ಕಾರ್ಯಕ್ರಮ ಮರಣಾನಂತರ ತಮ್ಮ ಕಣ್ಣುಗಳನ್ನು ದಾನ ಮಾಡುವ ಪ್ರತಿಜ್ಞೆ ಕೈಗೊಳ್ಳಲು ಜನಗಳನ್ನು ಪ್ರೇರೇಪಿಸುವ ಉದ್ದೇಶವನ್ನು ಹೊಂದಲಾಗಿದೆ. 1985ರಿಂದ ರಾಷ್ಟೀಯ ನೇತ್ರದಾನ ಪಾಕ್ಷಿಕವನ್ನು ಕೇಂದ್ರ ಸರ್ಕಾರ ದೇಶದಾದ್ಯಂತ ಆಯೋಜಿಸುತ್ತಿದೆ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ.

0: ವಾರ 9:15ಕ್ಕೆ ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಶೆ ಮುಕ್ತ ಕರ್ನಾಟಕ ಪ್ರಕಲ್ಪದಡಿ ಆಪರೇಷನ್ ರೈಸ್ ಹಾಗೂ ಬೇಡ ಬ್ರೋ ಆಂದೋಲನವನ್ನು ಪರಿಣಾಮಕಾರಿಯಾಗಿ ಮಾದಕ ವಸ್ತುಗಳ ಜಾಲವನ್ನು ನಿರ್ಮೂಲಿಸಲು ಬಳಸುವಂತೆ ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಪೊಲೀಸ್ ಸಿಬ್ಬಂದಿಗೆ ಸೂಚಿಸಿದ್ದಾರೆ. ಬೆಂಗಳೂರಿನ ಡಾ ಬಿಆರ್ ಅಂಬೇಡ್ಕರ್ ಸಭಾಂಗಣದಲ್ಲಿ ಗೃಹ ಸಚಿವರೊಂದಿಗೆ ಸಂವಾದ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಪೊಲೀಸ್ ಸಿಬ್ಬಂದಿಯ ದೈಹಿಕ ಹಾಗೂ ಮನೋ ಆರೋಗ್ಯ ಸುದೃಢತೆಗೆ ಪ್ರತ್ಯೇಕ ಯೋಜನೆ ರೂಪಿಸುವುದಾಗಿ ತಿಳಿಸಿದ ಸಚಿವರು, ಪೊಲೀಸ್ ಸಿಬ್ಬಂದಿಯ ಮಕ್ಕಳ ಶಿಕ್ಷಣ, ಕೌಶಲ್ಯಾಭಿವೃದ್ಧಿ ಮತ್ತು ಉದ್ಯೋಗಕ್ಕೆ ಅಗತ್ಯ ತರಬೇತಿ ನೀಡಲಾಗುವುದು ಎಂದರು. ರಾಜ್ಯದ ವಿವಿಧ ಜಿಲ್ಲೆಗಳಿಂದ 800ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿ ಹಾಗೂ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ತೆಂಬಾ ಅರಣ್ಯ ಪ್ರದೇಶದಲ್ಲಿ ಇತ್ತೀಚೆಗೆ ಸಂಚಾರಿ ಹುಲಿ ಕಾಣಿಸಿಕೊಂಡಿದ್ದು ಅಚ್ಚರಿ ತಂದಿದೆ. 1950ರ ದಶಕದಲ್ಲಿ ತುಂಗಭದ್ರಾ ಅಣೆಕಟ್ಟೆ ನಿರ್ಮಾಣಗೊಂಡ ಬಳಿಕ ಆಂಧ್ರಪ್ರದೇಶದ ಶ್ರೀಶೈಲಂ ಹಾಗೂ ಶಿವಮೊಗ್ಗವನ್ನು ಸಂಪರ್ಕಿಸುವ ಪಶ್ಚಿಮಘಟ್ಟದ ಹುಲಿ ಕಾರಿಡಾರ್ ಮುಳುಗಡೆಯಾಗಿ ಕಡಿತಗೊಂಡಿತು. ಬಳ್ಳಾರಿ ಜಿಲ್ಲೆ ಸಂಡೂರು ಹಾಗೂ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನಲ್ಲಿ ಹುಲಿ ಸಂತತಿ ಅಪಾರ ಪ್ರಮಾಣದಲ್ಲಿತ್ತು ಎನ್ನುತ್ತಾರೆ ಘೋರ್ಪಡೆ ರಾಜವಂಶಸ್ಥ ಹಾಗೂ ವನ್ಯಜೀವಿ ಸಂರಕ್ಷಣಾ ಪ್ರತಿಷ್ಠಾನದ ಸಂಸ್ಥಾಪಕ ಇಂದ್ರಜಿತ್ ಘೋರ್ಪಡೆ. ಪ್ರದೇಶ ಸಮಾಚಾರಕ್ಕಾಗಿ ಈ ಕುರಿತು ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಬೆಂಗಳೂರಿನ ಹೊಳೆಮತ್ತಿ ನೇಚರ್ ಕಾನ್ಸರ್ವೇಷನ್ ಫೌಂಡೇಶನ್ ಸಂಸ್ಥಾಪಕ ಹಾಗೂ ಖ್ಯಾತ ವನ್ಯಜೀವಿ ತಜ್ಞ ಡಾ ಸಂಜಯ್ ಗುಬ್ಬಿ.
1: ಗಂಗಾವತಿ ಪ್ರದೇಶದಲ್ಲಿ ಹುಲಿ ಕಂಡು ಬಂದಿರುವುದು ಸಂತಸದ ವಿಚಾರ. ಆದರೆ ನನ್ನ ದೃಷ್ಟಿಕೋನದಲ್ಲಿ ಈ ಹುಲಿ ಈ ಭಾಗದಲ್ಲಿ ಹೆಚ್ಚು ದಿನ ಉಳಿಯುವುದಿಲ್ಲ. ಬಹುಶಃ ನಾಗರಹೊಳೆ, ಬಂಡೀಪುರ, ಭದ್ರಾ ಇತರೆ ಪ್ರದೇಶಗಳಿಂದ ಇದು ಇನ್ನೆಲ್ಲಿಗೋ ವಲಸೆ ಹೋಗುತ್ತಿರುವಾಗ ಮಾರ್ಗ ಮಧ್ಯದಲ್ಲಿ ಈ ಪ್ರದೇಶದಲ್ಲಿ ವಿರಮಿಸುತ್ತಿದೆ. ಏಕೆಂದರೆ ನಾಗರಹೊಳೆ ಮತ್ತು ಬಂಡೀಪುರದಲ್ಲಿ ಹುಲಿಗಳು ಪಾರಿಸರಿಕ ಮಟ್ಟಕ್ಕಿಂತ ಹೆಚ್ಚು ಸಂಖ್ಯೆಯಲ್ಲಿವೆ. ಆದರೆ ಮುಖ್ಯವಾದ ವಿಚಾರ ಇದು ಎಲ್ಲಿಗೆ ಹೋಗುತ್ತೆ ಅನ್ನೋದು ಅರ್ಥ ಮಾಡಿಕೊಳ್ಬೇಕಂದ್ರೆ ನಾವು ಅದಕ್ಕೆ ರೇಡಿಯೋ ಕಾಲರ್ ಹಾಕಬೇಕಾಗ್ತದೆ. ಹಿಂದೆ ಈ ತರಹದ ಪ್ರದೇಶಗಳಲ್ಲಿ ಹುಲಿಗಳಿದ್ದು ಗಂಗಾವತಿ, ಸಂಡೂರು, ತುಮಕೂರಿನ ದೇವರಾಯಂದುರ್ಗ, ಮಾಗಡಿ ಈ ತರ ಎಷ್ಟೊಂದು ಚಿಕ್ಕ ಪುಟ್ಟ ಏಕೆಂದ್ರೆ ಆಗ ವಿಸ್ತಾರವಾಗಿ ಈ ಪ್ರದೇಶಗಳಲ್ಲಿ ಕಾಡಿದ್ವು. ಮತ್ತೆ ದೊಡ್ಡ ಕಾಡುಗಳಿಗೂ ಸಹ ಇವು ಸಂಪರ್ಕ ಹೊಂದಿದ್ವು. ಈಗಿನ ದಿನಗಳಲ್ಲಿ ಈ ಕಾಡುಗಳು ಬಹಳ ಪುಟ್ಟ ದ್ವೀಪಗಳಾಗಿವೆ. ಹಾಗಾಗಿ ಹುಲಿಗಳಿಗೆ ಇಲ್ಲಿ ಬಹಳ ದಿನ ಉಳಿದುಕೊಳ್ಳುವಂತಹ ಪ್ರದೇಶಗಳಾಗಿ ಉಳಿದಿಲ್ಲ. ದೊಡ್ಡ ಕಾಡು ಪ್ರದೇಶಗಳಿಗೂ ಇಲ್ಲಿನ ಸಂಪರ್ಕ ಇಲ್ಲ. ತನ್ನ ಅಂತಿಮವಾದ ಪ್ರದೇಶವನ್ನು ಎಲ್ಲಿ ನಿರ್ಧಾರ ಮಾಡುತ್ತೆ ಅನ್ನೋದು ಅರ್ಥ ಮಾಡಿಕೊಳ್ಬೇಕಂದ್ರೆ ರೇಡಿಯೋ ಕಾಲರ್ ಹಾಕೋದು ಒಂದೇ ಇದಕ್ಕೆ ಉತ್ತಮವಾದ ಉತ್ತರ ಆಗ್ತದೆ.
0: ಪಶ್ಚಿಮ ಘಟ್ಟದ ಪರಿಸರ ಸೂಕ್ಷ್ಮ ಪ್ರದೇಶಗಳ ಕೇಂದ್ರದ ಕರಡು ಅಧಿಸೂಚನೆ ಹಿನ್ನೆಲೆ ಉಡುಪಿ ಜಿಲ್ಲೆಯ ಜನತೆಗೆ ತೊಂದರೆಯಾಗದಂತೆ ಕ್ರಮ ಕೈಗೊಳ್ಳಲು ಸರ್ಕಾರಕ್ಕೆ ಪತ್ರ ಬರೆಯುವುದಾಗಿ ಜಿಲ್ಲಾಧಿಕಾರಿ ಟಿಕೆ ಸ್ವರೂಪ ತಿಳಿಸಿದ್ದಾರೆ. ಮಣಿಪಾಲ್ ರಜತಾದ್ರಿಯ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಸಭೆ ನಡೆಸಿ ಮಾತನಾಡಿದರು. ಡಾ ಕೆ ಕಸ್ತೂರಿ ರಂಗನ್ ವರದಿ ಪ್ರಕಾರ ಕಾರ್ಕಳ ತಾಲೂಕಿನ 13 ಹಾಗೂ ಕುಂದಾಪುರ ತಾಲೂಕಿನ 22 ಹಳ್ಳಿಗಳು ಸೇರಿ ಒಟ್ಟು 35 ಗ್ರಾಮಗಳು ಪರಿಸರ ಸೂಕ್ಷ್ಮ ಪ್ರದೇಶ ವ್ಯಾಪ್ತಿಗೆ ಒಳಪಡಲಿವೆ ಎಂದರು. ಸಂಕ್ಷಿಪ್ತ ಸುದ್ದಿಗಳು. ಮಂಗಳೂರು ರೈಲ್ವೆ ವಲಯವನ್ನು ಮೈಸೂರು ವಿಭಾಗಕ್ಕೆ ಸೇರ್ಪಡೆಗೊಳಿಸಿದ್ದಕ್ಕೆ ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘ ರೈಲ್ವೆ ಖಾತೆ ಸಚಿವರಿಗೆ ಕೃತಜ್ಞತೆ ಸಲ್ಲಿಸಿದೆ. ವಿಬಿ ಜಿರಾಮ್ಜಿ ಯೋಜನೆ ಅಡಿ ಮೈಸೂರು ಜಿಲ್ಲೆ ಹುಣಸೂರು ತಾಲೂಕು ಬಿಳಿಕೆರೆ ಹೋಬಳಿಯ ಕರಿಮುದ್ದನಹಳ್ಳಿ ಕೆರೆ ಹೂಳೆತ್ತುವ ಕಾಮಗಾರಿಯನ್ನು ಗ್ರಾಮೀಣಾಭಿವೃದ್ಧಿ ಖಾತೆ ಸಚಿವ ಈಶ್ವರ್ ಖಂಡ್ರೆ ವೀಕ್ಷಿಸಿದರು. ಘನತ್ಯಾಜ್ಯ ನಿರ್ವಹಣೆ ನಿಯಮಗಳ ಪರಿಣಾಮಕಾರಿ ಅನುಷ್ಠಾನಕ್ಕೆ ಬಾಗಲಕೋಟೆ ಜಿಲ್ಲಾಧಿಕಾರಿ ಸಂಗಪ್ಪ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದ್ದಾರೆ. ರಾಷ್ಟೀಯ ಏಕತಾ ಪರ್ವ ಬೆಂಗಳೂರಿನ ಪಿಎಂ ಶ್ರೀ ಕೇಂದ್ರೀಯ ವಿದ್ಯಾಲಯದಲ್ಲಿ ಕಲೋತ್ಸವ. ಬೆಂಗಳೂರಿನ ನಿಮ್ಹಾನ್ಸ್ನಲ್ಲಿ ಮಕ್ಕಳಿಗಾಗಿ ಕೃಷಿ ವಿನೂತನ ಆಟ ಪಾಠದ ಕೋಣೆ. ನಶೆ ಮುಕ್ತ ಕರ್ನಾಟಕ ಮಾದಕ ವಸ್ತು ಜಾಲವನ್ನು ನಿರ್ಮೂಲಿಸಲು ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಕರೆ. 8ನೇ ತಾರೀಖಿನವರೆಗೆ 41ನೇ ರಾಷ್ಟೀಯ ನೇತ್ರದಾನ ಜನಜಾಗೃತಿ ಪಾಕ್ಷಿಕ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ನ ಕೇಳ್ತಾ ಇದ್ರ ಸ್ನೇಹಿತರೆ, ಸಮಯ ಆಗ್ತಾ ಇದೆ 7:16. ನಿಮ್ಮ ಜೊತೆಯಾಗಿರೋದು ನಿಮ್ಮ ರೇನ್ಬೋಗಳೆಯ ಸಚಿನ್ ಬನವಾಸಿ. ಇವತ್ತು ವಿಶೇಷವಾದಂತಹ ದಿನ, ನಿಮ್ಮ ನೆಚ್ಚಿನ ಆಕಾಶವಾಣಿಗೆ 25 ವರ್ಷದ ಹುಟ್ಟುಹಬ್ಬದ ಸಂಭ್ರಮ. ಈ ಸಂಭ್ರಮದಲ್ಲಿ ವಿಶೇಷವಾದಂತಹ ಕಾರ್ಯಕ್ರಮಗಳು ನಿಮಗೋಸ್ಕರ ಮೂಡಿಬರುತ್ತೆ. ವಿಶೇಷ ಅತಿಥಿಗಳು ನಮ್ಮ ಜೊತೆ ಆಗ್ತಿದ್ದಾರೆ, ಸಂದರ್ಶನಗಳಿರುತ್ತೆ, ಎಲ್ಲ ನಿಮಗಾಗಿ ಮೂಡಿಬರುತ್ತೆ. ಮಿಸ್ ಮಾಡದೇ ಕಾರ್ಯಕ್ರಮವನ್ನು ಕೇಳ್ತಾರೆ ಅಂತ ಹೇಳ್ತಾ ಈಗ ಸದ್ಯಕ್ಕೆ ಇವತ್ತಿನ ಭಾವಸ್ಪಂದನ ಕಾರ್ಯಕ್ರಮವನ್ನು ಆರಂಭಿಸುವಂತಹ ಸಮಯ ಆಗ್ತಾ ಇದೆ. ಮೂಡಿ ಬರಲಿ ಹೊಸ ವರುಷ ಅನ್ನುವಂತಹ ಸಾಹಿತ್ಯ ಇರುವಂತಹ ಗೀತೆ. ಶಿವಮೊಗ್ಗ ಸುಬ್ಬಣ್ಣ ಅವರು ಈ ಒಂದು ಹಾಡಿಗೆ ಧ್ವನಿಯಾಗಿದ್ದಾರೆ. ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರ ಸಾಹಿತ್ಯ ರಚನೆಯಲ್ಲಿ ಈ ಗೀತೆ ನಿಮಗಾಗಿ. ಹೊಸ ವರ್ಷ ನಮಗಾಗಿ ಮೂಡಿ ಬರ್ತಾ ಇದೆ, 26ನೇ ವರ್ಷಕ್ಕೆ ನಾವು ಕಾಲಿಡ್ತಾ ಇದ್ದೀವಿ. 25 ವರ್ಷಗಳನ್ನು ಪೂರೈಸಿ ಇದೇ ರೀತಿಯಾಗಿ ನಿಮ್ಮ ಪ್ರೀತಿ ಅಭಿಮಾನ ಯಾವಾಗಲೂ ಸಹ ಹೀಗೆ ಇರಲಿ ಅಂತ ಆಶಿಸ್ತಾ ಈ ಗೀತೆ ನಿಮಗಾಗಿ.

ನಮಸ್ತೆ, ನಾನು ಚಂದ್ರಶೇಖರ್ ನಾಯಕ್, ಜೀವನ್ ಭೀಮಾ ನಗರ, ದಾವಣಗೆರೆ. ನನ್ನ ನೆಚ್ಚಿನ ಕನ್ನಡ ಕಾಮನ ಬಿಲ್ಲಿಗೆ 25ನೇ ಹುಟ್ಟುಹಬ್ಬದ ಶುಭಾಶಯಗಳು.

0: ಅಮೆರಿಕ ಚಿತ್ರಖ್ಯಾತಿಯ ಹೇಮಾ ಪ್ರಭಾತ್, ರಂಗೋಲಿ ಸಿನಿಮಾ ಮೂಲಕ ಒಲವು ಗಳಿಸಿದ ಸುಮನ್,
1: ಜೀವ ಜೀವ ಸೇರಿಸೋ ಒಲವೇ ರಂಗೋಲಿ, ಯಾರು ಅಳಿಸದಂತಹ ಚೆಲುವೆ ರಂಗೋಲಿ.
0: ಕನ್ನಡದ ಖ್ಯಾತ ಕಲಾ ದಂಪತಿಯ ಅಂತರಾಳದ ಅನಾವರಣ. ಸೆಪ್ಟೆಂಬರ್ 1ರಂದು ರೈನ್ಬೋ ಹುಟ್ಟುಹಬ್ಬದ ಪ್ರಯುಕ್ತ ಮರೆಯದೆ ಟ್ಯೂನ್ ಮಾಡಿ ಮಧ್ಯಾಹ್ನ 12:05 ಗಂಟೆಗೆ.

25 ವರ್ಷದ ರಜತ ಮಹೋತ್ಸವವನ್ನು ಆಚರಿಸುತ್ತಿರುವ ಎಫ್ಎಂ ರೈನ್ಬೋಗೆ ಹಾರ್ದಿಕ ಶುಭಾಶಯಗಳು. ಸಂಡೂರಿನಿಂದ ಸುಮಿತ್ರ ಮಾತಾಡ್ತಿರುವಳು. ಇನ್ನು ಮುಂದೆ ಸುವರ್ಣ ಮಹೋತ್ಸವವನ್ನು ಕಾಣಲಿ ಎಂದು ಬಯಸುತ್ತೇನೆ. ನಿರಂತರವಾಗಿ ಆಲಿಸುತ್ತಿರುತ್ತೇನೆ ನಾನು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕೇಳ್ತಾ ಇದ್ರ ಸ್ನೇಹಿತರೆ, ಸಮಯ ಆಗ್ತಾ ಇದೆ 7:29. ತುಂಬಾ ಜನ ಸಂದೇಶವನ್ನ ಕಳಿಸಿದ್ದಾರೆ. ಇವತ್ತು ರೇನ್ಬೋ ಹುಟ್ಟುಹಬ್ಬ ಶುಭಾಶಯಗಳು ಅಂತ ಶುಭೋದಯ ಅಂತ ಸಂದೇಶವನ್ನ ಕಳಿಸಿರುವಂತಹವರು ಹೊನ್ನೂರ ಅಲಿ, ಶುಭ ಮುಂಜಾನೆ, ಶುಭವ ತರಲಿ ಅಂತ ಹೇಳ್ತಿದ್ದಾರೆ. ಬೋಪ ವೆಂಕಟೇಶ್ವರ ಬೋಧನ ಹೊಸಹಳ್ಳಿಯಿಂದ, ಗೀತಾ ಕಾವೇರಪ್ಪ ವಿರಾಜಪೇಟೆಯಿಂದ ಸಂದೇಶವನ್ನು ಕಳಿಸಿ, ನಿಲಯದ ಸರ್ವರಿಗೂ ಸಹ ನನ್ನ ಕೇಳುಗ ಬಂಧುಗಳೆಲ್ಲರಿಗೂ ಸಹ ಹುಟ್ಟುಹಬ್ಬದ ಶುಭಾಶಯಗಳು, ಶುಭೋದಯ ಅಂತ ಹೇಳ್ತಿದ್ದಾರೆ. ತಮಗೂ ಸಹ ಧನ್ಯವಾದಗಳು. ಮತ್ತಷ್ಟು ಸಂದೇಶಗಳು ಬರ್ತಾ ಇದೆ. ಶಿವಗಂಗಾ ಅವರು ಹೆಬ್ಬಾಳಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಲತಾ ದಿನೇಶ್ ಗಂಗೊಂಡನ ಹಳ್ಳಿಯಿಂದ, ಮನರಂಜನೆ ಪೂರ್ತಿ ನಮಗೆ ಕೊಡ್ತಾ ಇದೆ 25 ವರ್ಷಕ್ಕೆ ಕಾಲಿಟ್ಟಿರುವಂತಹ ಎಫ್ಎಂ ರೇನ್ಬೋಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಧನ್ಯವಾದಗಳು ತಮ್ಮೆಲ್ಲರಿಗೂ ಅಂತ ಹೇಳ್ತಾ ಸ್ನೇಹಿತರೆ, ಕಾರ್ಯಕ್ರಮ ಇದೇ ರೀತಿ ಮುಂದುವರಿಯುತ್ತೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಪಾಪ್ ಇರಲಿ ರಾಕ್ ಇರಲಿ, ಧ್ವನಿಯಲ್ಲಿದೆ ಜಾದು.
2: ನಿನ್ನೆ ತನಕ ತಿಳಿಯದು ಪ್ರೇಮದ ಊರಿನ ದಾರಿ,
1: ಮನಸ್ಸಿಗೆ ಮುಟ್ಟೋ ರಾಗ, ಎದೆಯಲ್ಲಿ ಹುಟ್ಟೋ ವೇಗ.
2: ಕುಂತ್ಲೆ ಸಿಕ್ಕಳು ಸುಮ್ ಸುಮ್ನೆ ನಕ್ಕಳು ಶೋಕ.
1: ಗಾಯಕ ಸಂಚಿತ್ ಹೆಗ್ಡೆ ಮಾತು ಕೇಳೋಕೆ ಜೊತೆಯಾಗಿ ನೀವೀಗ.
2: ಮನಸ್ಸಾಗಿದೆ ಸಾಗಿದೆ ನಿನ್ನ ಹೃದಯಕ್ಕೆ ಪಯಣ.
1: ಹಾಡು ಮಾತು ಹರಟೆಯ ಹೂರಣ ಸೆಪ್ಟೆಂಬರ್ 1 ಸಂಜೆ 4 ಗಂಟೆಗೆ. ಟ್ಯೂನ್ ಮಾಡಿ ಎಫ್ಎಂ ರೇನ್ಬೋ 101.3.

ಇಪ್ಪತ್ತೈದನೇ ವರ್ಷದ ರಜತ ಮಹೋತ್ಸವ ಆಚರಿಸುತ್ತಿರುವ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ಗೆ ಶುಭಾಶಯಗಳನ್ನು ಕೋರುತ್ತಿದ್ದಾರೆ ಲಯನ್ಸ್ ಇಂಟರ್ನ್ಯಾಷನಲ್ ಐಬ್ಯಾಂಕ್ ಬೆಂಗಳೂರು. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಸ್ನೇಹಿತರೆ, ಒಂದು ಬಾಲಗೀತೆಯನ್ನು ಕೇಳ್ತಾ ಇದ್ರಿ. ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರ ಸಾಹಿತ್ಯ ರಚನೆಯಲ್ಲಿ ಬಿ ಆರ್ ಛಾಯಾ ಅವರು ಈ ಒಂದು ಹಾಡಿಗೆ ಧ್ವನಿಯಾಗಿದ್ರು. ಗಣೇಶ ಹಬ್ಬ ಇನ್ನೇನು ಹತ್ತಿರ ಬರ್ತಾ ಇದೆ, ಎಲ್ಲ ಮಕ್ಕಳು ಸಹ ಈ ಒಂದು ಹಾಡನ್ನು ಕಲ್ತ್ಕೊಳ್ಳಿ ಆಯ್ತಾ. ಸಮಯ ಆಗ್ತಾ ಇದೆ 7:34:49 ಇನ್ನು ಕೆಲವೇ ಕ್ಷಣಗಳಲ್ಲಿ ಮೂಡಿ ಬರಲಿದೆ ಕನ್ನಡದಲ್ಲಿ ವಾರ್ತೆಗಳು.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶ್ರೀಲಕ್ಷ್ಮಿ. ಮುಖ್ಯಾಂಶಗಳು: ಕಿರ್ಗಿಸ್ತಾನ್ನಲ್ಲಿಂದು 26ನೇ ಶಾಂಘೈ ಸಹಕಾರ ಸಂಘಟನೆ ಎಸ್ಸಿಒ ಶೃಂಗಸಭೆ, ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ಎರಡು ದಿನಗಳ G20 ಹಣಕಾಸು ಸಚಿವರು ಮತ್ತು ಕೇಂದ್ರ ಬ್ಯಾಂಕ್ ಗವರ್ನರ್ಗಳ ಸಭೆ, ಭಾರತದ ಉಪಸ್ಥಿತಿಯಲ್ಲಿ ಅಮೆರಿಕ ಆತಿಥ್ಯ. ನವದೆಹಲಿಯಲ್ಲಿಂದು 4ನೇ ಭಾರತ ಜರ್ಮನ್ ಪರಿಸರ ವೇದಿಕೆ ಸಭೆ. ಎರಡು ವಾರಗಳ ಸ್ವಚ್ಛತಾ ಪಕ್ವಾಡ 2026 ಅಭಿಯಾನಕ್ಕೆ ಇಂದು ಕೇಂದ್ರ ಸಚಿವ ಜೆಪಿ ನಡ್ಡಾ ಚಾಲನೆ. ಹಾಗೂ ಅಂತಾರಾಷ್ಟೀಯ ಫುಟ್ಬಾಲ್ಗೆ ದಿಗ್ಗಜ ಲಿಯೋನೆಲ್ ಮೆಸ್ಸಿ ನಿವೃತ್ತಿ ಘೋಷಣೆ. ವಾರ್ತೆಗಳ ವಿವರ: ಕಿರ್ಗಿಸ್ತಾನ್ನ ರಾಜಧಾನಿ ಬಿಷ್ಕೆಕ್ನಲ್ಲಿಂದು ನಡೆಯಲಿರುವ 26ನೇ ಶಾಂಘೈ ಸಹಕಾರ ಸಂಘಟನೆಯ ಎಸ್ಸಿಒ ಶೃಂಗಸಭೆಯನ್ನು ಉದ್ದೇಶಿಸಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭಾಷಣ ಮಾಡಲಿದ್ದಾರೆ. ಎಸ್ಸಿಒ ಸಂಸ್ಥೆಯ 25ನೇ ವರ್ಷಾಚರಣೆಯ ಸ್ಮರಣಾರ್ಥ ಈ ಶೃಂಗಸಭೆಯನ್ನು ಆಯೋಜಿಸಲಾಗಿದೆ. ಚೀನಾ ಮತ್ತು ರಷ್ಯಾ ಸೇರಿದಂತೆ 10 ಸದಸ್ಯ ರಾಷ್ಟಗಳನ್ನು ಹೊಂದಿರುವ ಈ ಒಕ್ಕೂಟದಲ್ಲಿ ಭಾರತವು 2017ರಿಂದ ಕಾಯಂ ಸದಸ್ಯತ್ವವನ್ನು ಹೊಂದಿದೆ. ತಮ್ಮ ಭಾಷಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭದ್ರತೆ, ಸಂಪರ್ಕ ಮತ್ತು ಹೊಸ ಅವಕಾಶಗಳ ಕ್ಷೇತ್ರಗಳಲ್ಲಿ ಭಾರತದ ಆದ್ಯತೆಗಳನ್ನು ಪ್ರತಿಪಾದಿಸುವ ನಿರೀಕ್ಷೆ ಇದೆ. ಭಯೋತ್ಪಾದನೆ, ಪ್ರತ್ಯೇಕತಾವಾದ ಹಾಗೂ ಉಗ್ರವಾದದ ವಿರುದ್ದದ ಹೋರಾಟದಲ್ಲಿ ಯಾವುದೇ ಇಬ್ಬಗೆಯ ನೀತಿ ಇರಬಾರದು ಎಂದು ಪ್ರತಿಪಾದಿಸಲಿರುವ ಭಾರತ, ಪ್ರಾದೇಶಿಕ ಶಾಂತಿ ಮತ್ತು ಸಮೃದ್ಧಿಗೆ ಸದಸ್ಯ ರಾಷ್ಟಗಳ ನಡುವಿನ ಸಂಪರ್ಕ ವೃದ್ಧಿ ಅಗತ್ಯ, ಆದರೆ ಈ ಯೋಜನೆಗಳು ಪ್ರತಿಯೊಂದು ದೇಶದ ಸಾರ್ವಭೌಮತ್ವ ಮತ್ತು ಪ್ರಾದೇಶಿಕ ಸಮಗ್ರತೆಯನ್ನು ಗೌರವಿಸಬೇಕು ಎಂಬುದನ್ನು ಸ್ಪಷ್ಟಪಡಿಸಲಿದೆ. ಇದರ ಜೊತೆಗೆ ಎಸ್ಸಿಒ ರಾಷ್ಟಗಳ ಯುವಜನರಲ್ಲಿ ನಾವೀನ್ಯತೆ ಮತ್ತು ಉದ್ಯಮಶೀಲತೆ ಹೆಚ್ಚಿಸಲು ನವೋದ್ಯಮ ಪರಿಸರ ವ್ಯವಸ್ಥೆಯನ್ನು ಉತ್ತೇಜಿಸುವ ಅಗತ್ಯವನ್ನು ಭಾರತ ಪ್ರತಿಪಾದಿಸಲಿದೆ. ತಮ್ಮ ಎರಡು ದಿನಗಳ ಪ್ರವಾಸದ ಮೊದಲ ದಿನವಾದ ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರು ರಷ್ಯಾ, ಇರಾನ್, ಕಿರ್ಗಿನ್ ಗಣರಾಜ್ಯಗಳು ಮತ್ತು ಆರ್ಮೇನಿಯಾ ದೇಶಗಳ ನಾಯಕರೊಂದಿಗೆ ಪ್ರತ್ಯೇಕ ದ್ವಿಪಕ್ಷೀಯ ಸಭೆಗಳನ್ನು ನಡೆಸಿ ಪರಸ್ಪರ ಹಿತಾಸಕ್ತಿಯ ವಿಷಯಗಳ ಕುರಿತು ಚರ್ಚಿಸಿದರು. ನಂತರ ಬಿಷ್ಕೇಕ್ನಲ್ಲಿ ಆಯೋಜಿಸಲಾಗಿದ್ದ ಪ್ರಸಿದ್ಧ 6ನೇ ವರ್ಲ್ಡ್ ನೊಮ್ಯಾಡ್ ಗೇಮ್ಸ್ ಕ್ರೀಡಾಕೂಟದ ಅಧಿಕೃತ ಉದ್ಘಾಟನಾ ಸಮಾರಂಭದಲ್ಲಿ ಪ್ರಧಾನಿಯವರು ಎಸ್ಸಿಒ ನಾಯಕರೊಂದಿಗೆ ಭಾಗವಹಿಸಿದರು. ಅಮೆರಿಕದ ಆಶ್ವಿಲೆಯಲ್ಲಿ ಇಂದು ನಡೆಯುವ ಎರಡು ದಿನಗಳ G20 ಹಣಕಾಸು ಸಚಿವರು ಮತ್ತು ಕೇಂದ್ರ ಬ್ಯಾಂಕ್ ಗವರ್ನರ್ಗಳ ಸಭೆಯಲ್ಲಿ ಭಾರತ ಭಾಗವಹಿಸುತ್ತಿದೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಭಾರತದ ನಿಯೋಗದ ನೇತೃತ್ವ ವಹಿಸಿದ್ದಾರೆ. ಅಮೆರಿಕ G20 ಅಧ್ಯಕ್ಷತೆಯಲ್ಲಿ ನಡೆಯುವ ಈ ಸಭೆಯು ಜಾಗತಿಕ ಆರ್ಥಿಕ ಬೆಳವಣಿಗೆ, ಆರ್ಥಿಕ ಸ್ಥಿರತೆ, ಹೆಚ್ಚುತ್ತಿರುವ ಸಾಲ, ವ್ಯಾಪಾರ, ಹೂಡಿಕೆ ಮತ್ತು ಅಂತಾರಾಷ್ಟೀಯ ಹಣಕಾಸು ವ್ಯವಸ್ಥೆಗೆ ಸುಧಾರಣೆಗಳ ಮೇಲೆ ಕೇಂದ್ರೀಕರಿಸುತ್ತದೆ. ಸಭೆಯ ಹಿನ್ನೆಲೆಯಲ್ಲಿ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಯುಕೆ ಚಾನ್ಸಲರ್ ಆಫ್ ದಿ ಎಕ್ಸ್ಚೇಕರ್ ಜಾನ್ ಹೀಲಿ ಅವರೊಂದಿಗೆ ವ್ಯಾಪಾರ ಮತ್ತು ಹೂಡಿಕೆ ಸಹಕಾರದ ಕುರಿತು ಮಾತುಕತೆ ನಡೆಸಿದರು. ಈ ವರ್ಷ December 14-15 ಮಿಯಾಮಿಯಲ್ಲಿ ಪ್ರಮುಖ G20 ನಾಯಕರ ಶೃಂಗಸಭೆ ನಡೆಯಲಿದೆ. ದ್ವಿಪಕ್ಷೀಯ ಸಹಕಾರವನ್ನು ಬಲಪಡಿಸಲು ಹಾಗೂ ಪರಿಸರ ಮತ್ತು ಹವಾಮಾನ ಬದಲಾವಣೆ ಕುರಿತು ವಿವಿಧ ಪಾಲುದಾರರ ನಡುವೆ ವಿಚಾರ ವಿನಿಮಯಕ್ಕೆ ವೇದಿಕೆ ಕಲ್ಪಿಸಲು 4ನೇ ಭಾರತ ಜರ್ಮನ್ ಪರಿಸರ ವೇದಿಕೆ ಸಭೆಯು ಇಂದು ನವದೆಹಲಿಯಲ್ಲಿ ನಡೆಯಲಿದೆ. ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದರ್ ಯಾದವ್ ಹಾಗೂ ಜರ್ಮನಿಯ ಪರಿಸರ, ಹವಾಮಾನ ಸಂರಕ್ಷಣೆ, ಪ್ರಕೃತಿ ಸಂರಕ್ಷಣೆ ಮತ್ತು ಪರಮಾಣು ಸುರಕ್ಷತೆ ಸಚಿವ ಕಾರ್ಸ್ಟನ್ ಸ್ನೈಡರ್ ಅವರು ಈ ವೇದಿಕೆಯ ಸಹ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಸಭೆಯಲ್ಲಿ ಉಭಯ ದೇಶಗಳ ನಾಯಕರು ಪರಿಸರ ಸಂರಕ್ಷಣೆ ಮತ್ತು ಹವಾಮಾನ ನೀತಿಗೆ ಸಂಬಂಧಿಸಿದ ಪ್ರಮುಖ ವಿಷಯಗಳ ಕುರಿತು ಚರ್ಚಿಸಲಿದ್ದು, ಅನುಭವಗಳನ್ನು ಹಂಚಿಕೊಳ್ಳುವ ಮೂಲಕ ಪ್ರಾಯೋಗಿಕ ಸಹಭಾಗಿತ್ವವನ್ನು ಮತ್ತಷ್ಟು ಮುನ್ನಡೆಸಲಿದ್ದಾರೆ. ಸೋನ್ ನದಿ ನೀರು ಹಂಚಿಕೆ ಕುರಿತು ಬಿಹಾರ ಮತ್ತು ಜಾರ್ಖಂಡ್ ನಡುವೆ ತಿಳುವಳಿಕೆ ಒಡಂಬಡಿಕೆಗೆ ನಿನ್ನೆ ನವದೆಹಲಿಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸಮ್ಮುಖದಲ್ಲಿ ಸಹಿ ಹಾಕಲಾಯಿತು. ಜಾರ್ಖಂಡ್ ಮುಖ್ಯಮಂತ್ರಿ ಹೇಮಂತ್ ಸೊರೇನ್, ಬಿಹಾರ ಮುಖ್ಯಮಂತ್ರಿ ಸಾಮ್ರಾಜ್ ಚೌಧರಿ, ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಸೇರಿದಂತೆ ಗಣ್ಯರ ಸಮ್ಮುಖದಲ್ಲಿ ಒಡಂಬಡಿಕೆಗೆ ಸಹಿ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಅಮಿತ್ ಶಾ, ಬಿಹಾರ ಮತ್ತು ಜಾರ್ಖಂಡ್ ನಡುವಿನ ಈ ಒಡಂಬಡಿಕೆಯಿಂದ ಪೂರ್ವ ಭಾರತದಲ್ಲಿ ದೀರ್ಘಕಾಲದಿಂದ ಬಾಕಿ ಉಳಿದಿದ್ದ ನೀರು ಹಂಚಿಕೆ ವಿವಾದಕ್ಕೆ ಪರಿಹಾರ ದೊರೆತಿದೆ ಎಂದು ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15 ಕ್ಕೆ.

2013ರಲ್ಲಿ ಆಸಿಡ್ ಚಿಲ್ಲರೆ ಮಾರಾಟ ನಿಯಂತ್ರಣಕ್ಕೆ ಮಾರ್ಗಸೂಚಿಗಳನ್ನು ಹೊರಡಿಸಿದ್ದರೂ ಆಸಿಡ್ ಸುಲಭವಾಗಿ ಲಭ್ಯವಾಗುತ್ತಿರುವ ಬಗ್ಗೆ ಆತಂಕ ವ್ಯಕ್ತವಾಗಿರುವ ಹಿನ್ನೆಲೆಯಲ್ಲಿ ನ್ಯಾಯಾಲಯ ಈ ನಿರ್ದೇಶನ ನೀಡಿದೆ. ಆಸಿಡ್ ದಾಳಿ ಸಂತ್ರಸ್ತರಿಗೆ ಸೂಕ್ತ ಪುನರ್ವಸತಿ ಕ್ರಮಗಳನ್ನು 6 ವಾರಗಳೊಳಗೆ ರೂಪಿಸುವಂತೆ ಕೇಂದ್ರ ಸರ್ಕಾರ ಸೇರಿದಂತೆ ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಸುಪ್ರೀಂಕೋರ್ಟ್ ನಿರ್ದೇಶನ ನೀಡಿದೆ. ಮಾದರಿ ಪುನರ್ವಸತಿ ಯೋಜನೆ ರೂಪಿಸುವ ಜೊತೆಗೆ ಅದರ ಪರಿಣಾಮಕಾರಿ ಅನುಷ್ಠಾನಕ್ಕಾಗಿ ರಾಜ್ಯಗಳಿಗೆ ಅಗತ್ಯ ನೆರವು ಒದಗಿಸುವ ಬಗ್ಗೆಯೂ ಕೇಂದ್ರ ಸರ್ಕಾರ ಪರಿಗಣಿಸಬೇಕು ಎಂದು ನ್ಯಾಯಾಲಯ ಸೂಚಿಸಿದೆ. ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಅವರು ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ನವದೆಹಲಿಯಲ್ಲಿ ಸಮಗ್ರ ಪರಿಶೀಲನಾ ಸಭೆ ನಡೆಸಿದರು. ಸಭೆಯ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡ ಸಚಿವರು, ಭಾರತದ ಹಸಿರು ಅಭಿವೃದ್ದಿಯನ್ನು ತ್ವರಿತಗೊಳಿಸುವ ಹಾಗೂ ಈಶಾನ್ಯ ರಾಜ್ಯಗಳಿಗೆ ವಿಶೇಷ ಆದ್ಯತೆ ನೀಡಿ ದೇಶಾದ್ಯಂತ ನವೀಕರಿಸಬಹುದಾದ ಇಂಧನ ಯೋಜನೆಗಳನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಸಭೆಯಲ್ಲಿ ಸುದೀರ್ಘ ಚರ್ಚೆ ನಡೆಸಲಾಯಿತು ಎಂದು ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರದ ಪ್ರಮುಖ ಯೋಜನೆಗಳಾದ ಪಿಎಂ ಸೂರ್ಯಘರ್, ಪಿಎಂ ಕುಸುಮ್ ಮತ್ತು ಪಿಎಂ ಜನ್ಮನ್ ಕಾರ್ಯಕ್ರಮಗಳ ಅನುಷ್ಠಾನದ ಪ್ರಗತಿಯನ್ನು ಸಚಿವರು ಪರಿಶೀಲಿಸಿದರು. ಸಹಕಾರಿ ಒಕ್ಕೂಟ ವ್ಯವಸ್ಥೆಯನ್ನು ಬಲಪಡಿಸಲು, ರಾಷ್ಟೀಯ ಆದ್ಯತೆಗಳ ಸಾಮೂಹಿಕ ಮುಂದಾಳತ್ವವನ್ನು ಬೆಳೆಸಲು ಮತ್ತು ನಿಕಟ ಕೇಂದ್ರ ರಾಜ್ಯ ಸಹಯೋಗದ ಮೂಲಕ ಫಲಿತಾಂಶಗಳನ್ನು ವೇಗಗೊಳಿಸಲು ಜಲಶಕ್ತಿ ಸಚಿವಾಲಯವು ಇಂದು ನವದೆಹಲಿಯಲ್ಲಿ 2 ದಿನಗಳ ಇಲಾಖಾ ಶೃಂಗಸಭೆಯನ್ನು ಆಯೋಜಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನವೀನ ವೇದಿಕೆಯಾಗಿ ಕಲ್ಪಿಸಿಕೊಂಡಿರುವ ಇಲಾಖಾ ಶೃಂಗಸಭೆಗಳ ಸರಣಿಯಲ್ಲಿ ಇದು ಮೊದಲನೆಯ ಶೃಂಗಸಭೆಯಾಗಿದೆ. ಜಗತ್ತು ಕಂಡ ಶ್ರೇಷ್ಠ ಫುಟ್ಬಾಲ್ ಆಟಗಾರರಲ್ಲಿ ಒಬ್ಬರಾದ ಅರ್ಜೆಂಟೀನಾ ಫುಟ್ಬಾಲ್ ತಂಡದ ಲಿಯೋನೆಲ್ ಮೆಸ್ಸಿ ಅಂತಾರಾಷ್ಟೀಯ ಫುಟ್ಬಾಲ್ಗೆ ನಿವೃತ್ತಿ ಘೋಷಿಸುವ ಮೂಲಕ ತಮ್ಮ 20 ವರ್ಷಗಳ ಸುದೀರ್ಘ ಹಾಗೂ ಯಶಸ್ವಿ ಕ್ರೀಡಾ ಜೀವನಕ್ಕೆ ತೆರೆ ಎಳೆದಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಈ ಕುರಿತು ಮಾಹಿತಿ ಹಂಚಿಕೊಂಡಿರುವ 39 ವರ್ಷದ ಮೆಸ್ಸಿ, ಇನ್ನು ಮುಂದೆ ತಾವು ಅರ್ಜೆಂಟೀನಾ ರಾಷ್ಟೀಯ ತಂಡದ ಜೆರ್ಸಿಯಲ್ಲಿ ಕಣಕ್ಕಿಳಿಯುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ವಿಶ್ವಕಪ್ ಗೆಲುವು, 2 ಕೋಪಾ ಅಮೆರಿಕ ಪ್ರಶಸ್ತಿಗಳು ಹಾಗೂ ದೇಶದ ಪರ ದಾಖಲೆಯ 207 ಪಂದ್ಯಗಳನ್ನು ಆಡಿದ ಹೆಗ್ಗಳಿಕೆಯೊಂದಿಗೆ ಮೆಸ್ಸಿ ಅಂತಾರಾಷ್ಟೀಯ ಅಂಗಳಕ್ಕೆ ವಿದಾಯ ಹೇಳಿದ್ದಾರೆ. ಇತ್ತೀಚೆಗೆ ಸ್ಪೇನ್ ವಿರುದ್ದ ನಡೆದ ವಿಶ್ವಕಪ್ ಫೈನಲ್ ಪಂದ್ಯದ ಸೋಲಿನಿಂದಲೇ ನಿವೃತ್ತಿಯ ಆಲೋಚನೆ ಮನಸ್ಸಿನಲ್ಲಿತ್ತು ಹಾಗೂ ತಂದೆಯ ಅಗಲಿಕೆಯು ಈ ನಿರ್ಧಾರವನ್ನು ಕೈಗೊಳ್ಳಲು ಮತ್ತಷ್ಟು ಪ್ರೇರೇಪಿಸಿತು ಎಂದು ಮೆಸ್ಸಿ ತಿಳಿಸಿದ್ದಾರೆ. ರಾಷ್ಟೀಯ ತಂಡ ಹಾಗೂ ಅಭಿಮಾನಿಗಳೊಂದಿಗೆ ಹೊಂದಿದ್ದ ಭಾವನಾತ್ಮಕ ಸಂಬಂಧದಿಂದಾಗಿ ಈ ನಿರ್ಧಾರ ಅತ್ಯಂತ ನೋವಿನಿಂದ ಕೂಡಿದೆ ಎಂದು ಅವರು ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಿರ್ಗಿಸ್ತಾನ್ನಲ್ಲಿಂದು 26ನೇ ಶಾಂಘೈ ಸಹಕಾರ ಸಂಘಟನೆ ಎಸ್ಸಿಒ ಶೃಂಗಸಭೆ, ಪ್ರಧಾನಿ ನರೇಂದ್ರ ಮೋದಿ ಭಾಷಣ. 2 ದಿನಗಳ ಜಿ20 ಹಣಕಾಸು ಸಚಿವರು ಮತ್ತು ಕೇಂದ್ರ ಬ್ಯಾಂಕ್ ಗವರ್ನರ್ಗಳ ಸಭೆ, ಭಾರತದ ಉಪಸ್ಥಿತಿಯಲ್ಲಿ ಅಮೆರಿಕ ಆತಿಥ್ಯ. ನವದೆಹಲಿಯಲ್ಲಿಂದು 4ನೇ ಭಾರತ ಜರ್ಮನ್ ಪರಿಸರ ವೇದಿಕೆ ಸಭೆ. 2 ವಾರಗಳ ಸ್ವಚ್ಛತಾ ಪಕ್ವಾಡ 2026 ಅಭಿಯಾನಕ್ಕೆ ಇಂದು ಕೇಂದ್ರ ಸಚಿವ ಜೆಪಿ ನಡ್ಡಾ ಚಾಲನೆ. ಹಾಗೂ ಅಂತಾರಾಷ್ಟೀಯ ಫುಟ್ಬಾಲ್ಗೆ ದಿಗ್ಗಜ ಲಿಯೋನೆಲ್ ಮೆಸ್ಸಿ ನಿವೃತ್ತಿ ಘೋಷಣೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00 ಗಂಟೆಗೆ.

0: Great eyes, gift sight. Let your eyes live forever.
1: Eyes never die. Donate them.
0: Make eye donation a family tradition.
2: For eye donation, contact Lions International Eye Bank, Bengaluru. Call 97405-566-66.
3: ಭಾರತ ಸರ್ಕಾರ ಹಾಗೂ ಕರ್ನಾಟಕ ಸರ್ಕಾರದ ಕೈಮಗ್ಗ ಮತ್ತು ಜವಳಿ ಇಲಾಖೆ ವತಿಯಿಂದ ಕೈಮಗ್ಗ ವಸ್ತುಗಳ ಪ್ರದರ್ಶನ ಮತ್ತು ಮಾರಾಟ ಮೇಳ. ದೇಶದ ವಿವಿಧ ರಾಜ್ಯಗಳ ನೇಕಾರರು ಸಿದ್ಧಪಡಿಸಿರುವ ಶುದ್ಧ ರೇಷ್ಮೆ ಸೀರೆಗಳು, ಕಾಟನ್ ಸೀರೆಗಳು ಸೇರಿದಂತೆ ವೈವಿಧ್ಯಮಯ ಕೈಮಗ್ಗಗಳು ಉತ್ಪನ್ನಗಳ ಬೃಹತ್ ಸಂಗ್ರಹ ಒಂದೇ ಸೂರಿನಡಿ ಇದೇ ಆಗಸ್ಟ್ 26ರಿಂದ ಸೆಪ್ಟೆಂಬರ್ 10ರವರೆಗೆ ಜಾಲಹಳ್ಳಿ HMT ಗ್ರೌಂಡ್ನಲ್ಲಿ ಬನ್ನಿ, ನೇಕಾರರನ್ನು ಪ್ರೋತ್ಸಾಹಿಸಿ, ಕೈಮಗ್ಗದ ಪರಂಪರೆಯನ್ನು ಉಳಿಸಿ. ಪ್ರಕಟಣೆ ಕಾವೇರಿ ಹ್ಯಾಂಡ್ಲೂಮ್ಸ್ ಬೆಂಗಳೂರು.
4: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ನ ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಸಮಯ ಆಗ್ತಾ ಇದೆ 7:46. 25ನೇ ವರ್ಷದ ಹುಟ್ಟು ಹಬ್ಬವನ್ನು ಆಚರಿಸಿಕೊಳ್ತಾ ಇದೆ ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ. ಸ್ನೇಹಿತರೆ, ತುಂಬ ಜನ ಸಂದೇಶವನ್ನು ಕಳಿಸ್ತಾ ಇದ್ದೀರಾ, ತುಂಬ ಖುಷಿಯಾಗುತ್ತೆ ನಿಮ್ಮ ವಿಶೇಷಗಳನ್ನು ನೋಡೋದಕ್ಕೆ ಕೇಳೋದಕ್ಕೆ. ಹನುಮಂತಪ್ಪ MB ಸೊಕ್ಕೆಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಶಾಂತ

ಆಚಾರ್ ಬಡಗಿಯರ ಕೊಕ್ಕನೂರಿನಿಂದ ಇವತ್ತು ಪ್ರಸಾರವಾದಂತಹ ಎಲ್ಲ ಹಾಡುಗಳು ಸಹ ಭಕ್ತಿಗೀತೆಗಳು ಸಹ ಮನಸ್ಸಿಗೆ ನೆಮ್ಮದಿಯನ್ನ ನೀಡಿದ್ವು. 25ನೇ ವರ್ಷಕ್ಕೆ ಪಾದಾರ್ಪಣೆಯನ್ನು ಮಾಡ್ತಾ ಇರುವಂತಹ FM ರೇನ್ಬೋ ಕನ್ನಡ ಕಾಮನ ಬಿಲ್ಲಕ್ಕೆ ಹೃದಯದಾಳದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಇನ್ನು ತೀರ್ಥೇಶ್ ಚನ್ನಪಟ್ಟಣದಿಂದ ಸುಜಾತ ಆರ್ ಗಣೇಶ್, ಲಿಖಿತ ಯತೀಶ್, ಅಜಯ್ ಲೀಲಾ, ಪೂಜಾ ವಿಸ್ಮಯ, ಪೂರ್ವಿಕ್ ವಿಮರೇಶ್ ರಾಜಾಜಿನಗರ ಇಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಮತ್ತಷ್ಟು ಸಂದೇಶಗಳು ಬರ್ತಾ ಇದೆ ನೋಡೋಣ. ಈಗ ಸದ್ಯಕ್ಕೆ ಈ ಹಾಡು ಮೂಡಿ ಬರ್ತಾ ಇದೆ. ಪಂಚಮ ಹಳಿಬಂಡಿ ಅವರ ಧ್ವನಿಯಾಗಿರುವಂತಹ ಈ ಸುಮಧುರವಾಗಿರುವಂತಹ ಭಾವಗೀತೆ ಬಿ ಆರ್ ಲಕ್ಷ್ಮಣರಾವ್ ಅವರ ಸಾಹಿತ್ಯ ರಚನೆಯಲ್ಲಿ.

ನಮಸ್ತೆ, ನಾನು ಶಾಂತಾಚಾರ ಬಡಿಗಾರು, ಕೊಪ್ಪನೂರು, ಹರಿಹರ ತಾಲೂಕು. ನನ್ನ ನೆಚ್ಚಿನ ಕನ್ನಡ ಕಂಪನಿಗಳು FM ರೇನ್ಬೋ, 25 ವರ್ಷಗಳ ಆರ್ಥಿಕ ಶುಭಾಶಯಗಳು. ಸಂಗೀತ, ಮಾಹಿತಿ, ಮನರಂಜನೆ ಹಾಗೂ ನಿರೂಪಕರ ಆತ್ಮೀಯ ಮಾತುಗಳಿಂದ FM ರೇನ್ಬೋ ನಮ್ಮ ದಿನವನ್ನು ಸುಂದರಗೊಳಿಸುತ್ತಿದೆ. ಹಳೆಯ ಮೊದಲ ಗೀತೆಗಳು ಮನಸ್ಸಿಗೆ ಸಂತೋಷ ನೀಡುತ್ತಿವೆ. ನನಗೆ ಎರಡು ಬಾರಿ ಮಾತನಾಡಲು ಅವಕಾಶ ನೀಡಿದ್ದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು. FM ರೇನ್ಬೋ ಸದಾ ಹೀಗೆ ಜನಮನ ಗೆಲ್ಲಲಿ. ಧನ್ಯವಾದಗಳು.

ಇದೇ ಸೆಪ್ಟೆಂಬರ್ 1ಕ್ಕೆ ಕಾಮನಬಿಲ್ಲಿಗೆ ಬರ್ತ್ಡೇ ಸಂಭ್ರಮ. ಈ ಹಬ್ಬವನ್ನು ಇನ್ನಷ್ಟು ಸ್ಪೆಷಲ್ ಮಾಡಲು ನಮ್ಮ ಸ್ಟುಡಿಯೋಗೆ ಬರ್ತಿದ್ದಾರೆ ಕನ್ನಡ ಚಿತ್ರರಂಗದ ಮೋಹಕ ತಾರೆ, ಪ್ರತಿಭಾವಂತ ನಟಿ ಮೇಘನಾ ಘಾವಂಕರ್.

ಮೇಘನಾ ಅವರ ಸಿನಿಪಯಣ ಹಾಗೂ ನಮ್ಮ 25ರ ಸಂಭ್ರಮದ ಕಹಾನಿ ಎಲ್ಲವೂ ನೇರ ಪ್ರಸಾರದಲ್ಲಿ. ಮಿಸ್ ಮಾಡದೆ ಕೇಳಿ ಇದೇ ಸೆಪ್ಟೆಂಬರ್ 1 ಬೆಳಗ್ಗೆ 10 ಗಂಟೆಗೆ ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ 101.3.

0: ಅಮೆರಿಕ ಅಮೆರಿಕ ಚಿತ್ರಖ್ಯಾತಿಯ ಹೇಮಾ ಪ್ರಭಾತ್, ರಂಗೋಲಿ ಸಿನಿಮಾ ಮೂಲಕ ಒಲವು ಗಳಿಸಿದ ಸುಮನ್,
1: ಜೀವ ಜೀವ ಸೇರಿಸೋ ಒಲವೇ ರಂಗೋಲಿ, ಯಾರು ಅಳಿಸದಂತಹ ಚೆಲುವೆ ರಂಗೋಲಿ.
0: ಕನ್ನಡದ ಖ್ಯಾತ ಕಲಾ ದಂಪತಿಯ ಅಂತರಾಳದ ಅನಾವರಣ. ಸೆಪ್ಟೆಂಬರ್ 1ರಂದು ರೈನ್ಬೋ ಹುಟ್ಟುಹಬ್ಬದ ಪ್ರಯುಕ್ತ ಮರೆಯದೆ ಟ್ಯೂನ್ ಮಾಡಿ ಮಧ್ಯಾಹ್ನ 12:05 ಗಂಟೆಗೆ.

0: Hi, NR Prasad from Rajajinagar. Bravo FM Rainbow. Wow, Silver Jubilee, 25 years of inspiring colors of infotainment. Brilliant.
1: Musically yours, Akashwani FM Rainbow. Musically yours.
2: ಎಸ್ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಸಮಯ ಆಗ್ತಾ ಇದೆ 7:55. ಸದ್ಯಕ್ಕೆ ನಾವು 25ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಅದು ಆ ಒಂದು ಸಂಭ್ರಮಕ್ಕೆ ನಿಮ್ಮ ಪ್ರೀತಿ ವಿಶ್ವಾಸ ಇವು ಸಹ ಬಹಳ ಪ್ರಮುಖವಾದಂತಹ ಕಾರಣಗಳು. ದಿಲೀಪ್ ಕಲ್ಯಾಣ್ಕರ್ ವಿಜಯನಗರ ಎಂಬ ಸಂದೇಶವನ್ನು ಕಳಿಸ್ತಾ ಇದ್ದಾರೆ, ಹುಟ್ಟುಹಬ್ಬದ ಶುಭಾಶಯಗಳು ಅಂತ. ಸುಮಿತ್ರಾ ಅವರು ಸಂಡೂರಿನಿಂದ ಧನ್ಯವಾದಗಳು ತಮಗೆ. ಬಸವೇಶ್ವರ ನಗರ ಬೆಂಗಳೂರಿನಿಂದ ಉಮಾಶಂಕರ್ ಸಾಂಬಾ ಅವರು, ಮಂಜುಳಾ ಮುನಿಯಪ್ಪ ಪಂತರಪಾಳ್ಯ ಮೈಸೂರು ರಸ್ತೆಯಿಂದ ನಮ್ಮ ರನ್ನಿಂಗ್ ವಿತ್ 145. ನಮಸ್ಕಾರ ಮಮತಾ ಚೇತನ್ ಚಿಕ್ಕಬಾಣಾವರ ಎಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಕಾಲ ಬದಲಾದರೂ ಸಹ ಆಕಾಶವಾಣಿಯ ಧ್ವನಿಯ ಮೇಲಿನ ಪ್ರೀತಿ ಬದಲಾಗುವುದಿಲ್ಲ. 25ರ ಸಂಭ್ರಮಕ್ಕೆ ಹಾರ್ದಿಕ ಶುಭಾಶಯಗಳು ಅಂತ. ಇನ್ನು ನಂಜುಂಡಸ್ವಾಮಿ ಯಶವಂತಪುರ ಬೆಂಗಳೂರಿನಿಂದ ಗುಡ್ ಮಾರ್ನಿಂಗ್ ಅಂತ ಕಬಾಡಿ ವಿನುತಾ ರವಿ, ಕಿಶನ್ ಹರ್ಷ ಮಾಗಡಿ ರೋಡ್ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಧನ್ಯವಾದಗಳು ತಮಗೆ. ಇನ್ನು ವೀರಪ್ಪ ಗುರಿಕರ್ ಫ್ಯಾಮಿಲಿ ಅವರು ನರೇಗಲ್ ವಿಲೇಜ್ ಗಜೇಂದ್ರಗಡ ಇಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. 25 ವಸಂತಗಳನ್ನು ಪೂರೈಸಿರುವಂತಹ ಕನ್ನಡ ಕಾಮನಬಿಲ್ಲಿಗೆ ಧನ್ಯವಾದಗಳು ಅಭಿನಂದನೆಗಳು ಅಂತ. ಅನಿತಾ ಅನಂತರಾಜ್ ಗೊರಲಡ್ಕು ಹಿರಿಯೂರು ತಾಲೂಕು

ಚಿತ್ರದುರ್ಗ ಇಂದ. ಇನ್ನು ಕೇಳುಗರ ಧನಿಯಾಗಿರುವಂತಹ ಆಕಾಶವಾಣಿಯ ಹುಟ್ಟುಹಬ್ಬಕ್ಕೆ ಶುಭಾಶಯಗಳು ಅಂತ ನಮ್ಮ ರನ್ನಿಂಗ್ ವಿತ್ 948 ಇವರು ಮೆಸೇಜ್ ಮಾಡ್ತಾ ಇದ್ದಾರೆ. ಜೊತೆಗೆ ಕುಶಾ ನಂಜಪ್ಪ ಕಮ್ಮನಹಳ್ಳಿ ಬೆಂಗಳೂರಿನಿಂದ, ನಮ್ಮ ರನ್ನಿಂಗ್ ವಿತ್ 745 ರವಿ ಪುಟ್ಟಪುರ್ತಿಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಮತ್ತಷ್ಟು ಸಂದೇಶಗಳು ಬರ್ತಾ ಇದೆ, ನೋಡೋಣ. ಈಗ ಸದ್ಯಕ್ಕೆ ಇವತ್ತಿನ ಭಾವಸ್ಪಂದನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುವಂತಹ ಸಮಯ ಆಗ್ತಾ ಇದೆ. 7:57. ಮತ್ತೆ ಸಿಗ್ತೀನಿ ನಿಮ್ಮ ರೇನ್ಬೋಗಳಿಯ ಸಚಿನ್ ಬನವಾಸಿ 8:30 ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ. ಸದ್ಯಕ್ಕೆ ಮುಡಿ ಬರ್ತಾ ಇದೆ ಸಿ ಅಶ್ವಥ ವರ್ಧನಿಯಾಗಿರುವಂತಹ ಬಾರೆ ನನ್ನ ದೀಪಿಕಾ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಕಣ್ಣುಗಳನ್ನು ದಾನ ಮಾಡಿ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ.
2: ನಿಮ್ಮ ಕಣ್ಣುಗಳು ಶಾಶ್ವತವಾಗಿ ಜೀವಿಸಲಿ.
1: ಕಣ್ಣುಗಳು ಎಂದಿಗೂ ಸಾಯುವುದಿಲ್ಲ, ಅವುಗಳನ್ನು ದಾನ ಮಾಡಿ.
2: ನೇತ್ರದಾನವನ್ನು ನಿಮ್ಮ ಕುಟುಂಬದ ಪರಂಪರೆಯನ್ನಾಗಿ ಮಾಡಿ. ನೇತ್ರದಾನಕ್ಕಾಗಿ ಸಂಪರ್ಕಿಸಿ
1: ಲಯನ್ಸ್ ಇಂಟರ್ನ್ಯಾಷನಲ್ ಐ ಬ್ಯಾಂಕ್, ಬೆಂಗಳೂರು 9740556666.

0: 1.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.
1: ಕಾಲ ಉರುಳಿದರೂ ಕಾಲಕ್ಕೆ ತಕ್ಕಂತೆ ಕಾರ್ಯಕ್ರಮಗಳ ನಿರ್ವಹಣೆ,
2: ಯುವ ಸಮೂಹದ ಆಸಕ್ತಿಗೆ ತಕ್ಕಂತೆ ಗೀತೆಗಳ ಪ್ರಸಾರ,
1: ನಾಗರಿಕ ಸಮಾಜದಲ್ಲಿ ಸ್ವಚ್ಛತೆ,
2: ಪರಿಸರ ಸಂರಕ್ಷಣೆ,
1: ಪ್ರಾಣಿ ಸಂರಕ್ಷಣೆ, ಸಾರ್ವಜನಿಕ ಆಸ್ತಿಪಾಸ್ತಿಗಳ ಕಾಪಾಡುವಿಕೆಯ ಬಗ್ಗೆ
2: ಅರಿವು ಮೂಡಿಸುವ ಏಕೈಕ ವಾಣಿ ಆಕಾಶವಾಣಿ.
3: ವಾರ್ಮ್ ಆನಿವರ್ಸರಿ ವಿಶಸ್ ಟು ಎಫ್ಎಂ ರೈನ್ಬೋ. It is not just a radio station, it's a companion that connects heart through music. All the very best wishes. Keep entertaining us. This is Dilip Kalyankar signing off from Vijayanagar.
4: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಅನ್ನು ಕೇಳ್ತಾ ಇದ್ರ ಸ್ನೇಹಿತರೆ. ಸಮಯ ಆಗ್ತಾ ಇದೆ 8:33. ನಿಮ್ಮ ಜೊತೆಯಾಗಿರೋದು ನಿಮ್ಮ ರೇನ್ಬೋ ಗಳಿಯ ಸಚಿನ್ ಬನವಾಸಿ ಮತ್ತು
5: ನಾನು ನಿಮ್ಮ ರೇಡಿಯೋ ಗಳಿಯ ಆರ್ ಜೆ ಅಕ್ಷಯ.
4: ಅಕ್ಷಯ್ ಅಕ್ಷಯವಾಗ್ಲಿ ಅಂತ ನಾನು ಆಶಿಸ್ತಾ ಇದ್ದೀನಿ. ಮತ್ತಷ್ಟು ವರ್ಷಗಳು ನಮ್ಮ ರೇನ್ಬೋ ಜನರಿಗೆ ಮಾಹಿತಿಯನ್ನ ಮನರಂಜನೆಯನ್ನ ಕೊಡ್ಲಿ ಅನ್ನುವಂತಹದ್ದು 25 ವಸಂತಗಳನ್ನ ಪೂರೈಸಿದ್ದೀವಿ. ಏನನ್ಸುತ್ತೆ ಈ ಸಮಯದಲ್ಲಿ
5: 25 ವರ್ಷ ಕಳೆದು ಹೋಗ್ಬಿಟ್ಟಿದೆ. 25 ವರ್ಷದಲ್ಲಿ ಎಷ್ಟೆಲ್ಲ ನೆನಪುಗಳು ನಮ್ಮ ಜೊತೆ ಈಗ ಸಾಗಿ ಬಂದಿದೆ ಅಂತ. ಸೊ ನಮ್ಮ ಲಿಸ್ನರ್ಸ್ ಕೂಡ ನಮ್ಗೆ ಈಗಾಗಲೇ ಮೆಸೇಜ್ ನ ಮಾಡ್ತಾ ಇದಾರೆ. ಸೊ ಅವ್ರು ಕೂಡ ಯಾವ್ಯಾವ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ರು, ಹೆಂಗೆ 25 ವರ್ಷ ನಮ್ಮ ಜೊತೆ ನಡೆದು ಬಂದ್ರು ಅಂತ. ತುಂಬಾನೇ ಖುಷಿ ಆಗ್ತಾ ಇದೆ ಆಕ್ಚುಲಿ 25 ವರ್ಷ ನಾವು ಕಂಪ್ಲೀಟ್ ಮಾಡ್ತಾ ಇದೀವಿ ಇವತ್ತು ಅಂತ. ಒಂದರ ರೀತಿಯಲ್ಲಿ ಮೈಲ್ ಸ್ಟೋನ್ ಅಂತಾನೆ ಹೇಳ್ಬೋದು.
4: ಎಸ್, ಖಂಡಿತವಾಗ್ಲೂ. ಆಮೇಲೆ ಇನ್ನೊಂದೇನು ಗೊತ್ತಾ, ತುಂಬಾ ಹಳೆಯ ಲಿಸ್ನರ್ಸ್ ಗಳೆಲ್ಲ ಇದಾರೆ, ನಮಗ್ ನೆನ್ಪು ಮಾಡ್ಕೊಳ್ತಾ ಇದಾರೆ ಅವಾಗ ಯಾವೆಲ್ಲ ಪ್ರೋಗ್ರಾಮ್ಗಳು ಬರ್ತಾ ಇದ್ವು ಏನು ಎತ್ತ ಅಂತ ಅಂದ್ಬಿಟ್ಟು. ಸೊ ಆ ಒಂದು ಸಂದೇಶಗಳನ್ನು ಸಹ ಓದೋಣ, ನೋಡೋಣ. ಜೊತೆಗೆ ನೀವು ಸಹ ರೈನ್ಬೋ ಹುಟ್ಟುಹಬ್ಬಕ್ಕೆ ವಿಷಯಗಳನ್ನ ಕಳಿಸ್ಕೊಡ್ಬಹುದು ಸಂದೇಶಗಳ ಮುಖಾಂತರ. 9489010013 9481013 ಈ ನಂಬರ್ಗೆ ನಿಮ್ಮ ವಾಟ್ಸ್ಆಪ್ ಸಂದೇಶವನ್ನು ಕಳಿಸಿ ಅಂತ ಹೇಳ್ತಾ, ಸೂಪರ್ ಹಿಟ್ ಆಗಿರುವಂತಹ ಗೀತೆಗಳು ಸಹ ಮೂಡಿ ಬರ್ತಾ ಇದೆ. ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ಸದ್ಯಕ್ಕೆ ಸೋನು ನಿಗಮ ಅವರು ಧ್ವನಿಯಾಗಿರುವಂತಹ, ಜೊತೆಗೆ ಚಿತ್ರ ಅವರು ಧ್ವನಿಗೊಳಿಸಿರುವಂತಹ ಬಾಬಾ ಬಾಮೈದ ಚಲನಚಿತ್ರದ ಹಾಡು, ಹಂಸರೇಖ ಅವರ ಸಾಹಿತ್ಯ ರಚನೆ ಮತ್ತು ಸಂಗೀತ ಸಂಯೋಜನೆ ಈ ಹಾಡಿಗಿದೆ.

0: ಇದೇ ಸೆಪ್ಟೆಂಬರ್ 1ಕ್ಕೆ ಕಾಮನಬಿಲ್ಲಿಗೆ ಬರ್ತ್ಡೇ ಸಂಭ್ರಮ. ಈ ಹಬ್ಬವನ್ನು ಇನ್ನಷ್ಟು ಸ್ಪೆಷಲ್ ಮಾಡಲು ನಮ್ಮ ಸ್ಟುಡಿಯೋಗೆ ಬರ್ತಿದ್ದಾರೆ ಕನ್ನಡ ಚಿತ್ರರಂಗದ ಮೋಹಕ ತಾರೆ, ಪ್ರತಿಭಾವಂತ ನಟಿ ಮೇಘನಾ ಘಾವಂಕರ್. ಮೇಘನಾ ಅವರ ಸಿನಿಪಯಣ ಹಾಗೂ ನಮ್ಮ 25ರ ಸಂಭ್ರಮದ ಕಹಾನಿ ಎಲ್ಲವೂ ನೇರ ಪ್ರಸಾರದಲ್ಲಿ. ಮಿಸ್ ಮಾಡದೆ ಕೇಳಿ, ಇದೇ ಸೆಪ್ಟೆಂಬರ್ 1ರಂದು ಬೆಳಗ್ಗೆ 10 ಗಂಟೆಗೆ ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ 101.3.
1: ಮನೆ ಬಾಗಿಲ ಮಳೆ ಬಿಲ್ಲು ಕನ್ನಡ ಕಾಮನ ಬಿಲ್ಲಿಗೆ 25ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮ. ಮಾಹಿತಿಗೆ ಮಾತಿಗೆ ಹಾಡಿಗೆ ಜೊತೆಯಾದ ಕನ್ನಡ ಕಾಮನ ಬಿಲ್ಲಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ರೋಹಿತ್ ದಾಸನಪುರ,
2: ಆಕಾಶವಾಣಿ ಎಫ್ಎಂ ರೇನ್ಬೋ.
3: ಮ್ಯೂಸಿಕಲ್ ಯೂಸ್ ಮ್ಯಾಜಿಕಲ್ ಯೂಸ್ ಎಫ್ ಎಂ ರೇನ್ಬೋನ ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಸಮಯ ಆಗ್ತಾ ಇದೆ 8:41. ಎಸ್ ಈಗ ಸದ್ಯಕ್ಕೆ ನಿಮ್ಮ ಸಂದೇಶಗಳ ಕಡೆಗೆ ನೋಡುವಂತಹ ಸಮಯ. ಯಾರೆಲ್ಲ ಸಂದೇಶವನ್ನು ಕಳಿಸಿದ್ದಾರೆ ಕಾಮನಬಿಲ್ಲಿಗೆ ಹುಟ್ಟುಹಬ್ಬದ ಸಂಭ್ರಮದ ಈ ಸಂಭ್ರಮದ ಗಳಿಗೆಯಲ್ಲಿ, 25 ವರ್ಷಗಳ ಸಾರ್ಥಕತೆಯ ಬೆಳ್ಳಿ ಹಬ್ಬ, ಸಂಗೀತ ಮಾಹಿತಿ ಮನರಂಜನೆಯ ತಾಣ, ಹೀಗೆ ಮುಂದುವರಿಯಲಿ ನಿನ್ನ ಪಯಣ ಅಂತ ಹೇಳ್ತಾ ಇದ್ದಾರೆ ಶ್ರೀಧರಯ್ಯ ಎಜಿಹಳ್ಳಿಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಅರುಣಾ ಮೈತ್ರಿ ಪೋಸ್ಟ್ ಆಫೀಸ್ ರೋಡ್, ಬೆಂಗಳೂರು.

0: ಎಲ್ಲರಿಗೂ ಸಹ ಈ ಒಂದು ಸಂಭ್ರಮದ ಶುಭಾಶಯಗಳು ಅಂತ ಹೇಳ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಸರ್ ಅಂತ ನಮ್ಮ ರನ್ನಿಂಗ್ ವಿತ್ 119 ಶಕುಂತಲಾ ಶಂಕರ ಮಂಡ್ಯದಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಎಲ್ಲ ಅರ್ಜಿಗಳಿಗೂ ಸಹ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಶಂಕರ್ ಅವರು, ಧನ್ಯವಾದಗಳು ತಮಗೆ. ಓಕೆ, ಮತ್ತಿನ್ಯಾರು ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿರುವಂತಹವರು ಎಸ್ ಸುಂದರೇಶ್ ಜೆ ಪಿ ನಗರ ಇಂದ 9th phase ಇಂದ ಮೆಸೇಜ್ ಮಾಡ್ತಾ ಇದ್ದಾರೆ. ಗುರುದೇವ ಭಗತ್ ತುರುವೇಕೆರೆಯಿಂದ 25 ವರ್ಷದ ಹಾರ್ದಿಕ ಶುಭಾಶಯಗಳು ಅಂತ ಪಾರ್ವತಿ ಕಲ್ಯಾಣ್ ಅವರು. ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ಮನು ಮತ್ತು ಕವನ ಕೃತಿಕಾ ವಿಂದ್ಯ ಅವರು ತರೀಕೆರೆ ತಾಲೂಕು ಕರಕುಚ್ಚಿಯಿಂದ. ರೈನ್ಬೋಗೆ 25ರ ಸಂಭ್ರಮ ಈ ಒಂದು ಜನ್ಮದಿನದ ಶುಭಾಶಯಗಳು ತಮಗೆ ಅಂತ ಗೋಪಾಳ ಶಿವಮೊಗ್ಗ ಇಂದ ನವೀನಿ ಶ್ರೀಶಾ ಅವರು. ಮಂಜುಳಾ ಮುನಿಯಪ್ಪ ಪಂತರಪಾಳ್ಯದಿಂದ ಮೆಸೇಜ್ ಮಾಡ್ತಾ ಇದ್ದಾರೆ, ಧನ್ಯವಾದಗಳು ತಮ್ಮೆಲ್ಲರಿಗೂ. ಮತ್ತಿನ್ಯಾರು, ಹಾಂ ಓಕೆ, ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಳ್ಳಿ ಮಳವಳ್ಳಿ ತಾಲೂಕಿನಿಂದ, ಧನ್ಯವಾದಗಳು ತಮ್ಮೆಲ್ಲರಿಗೂ. ಮತ್ತಷ್ಟು ಶುಭಾಶಯಗಳನ್ನು ಹೊತ್ತಂತಹ ಸಂದೇಶಗಳು ಮೂಡಿ ಬರ್ತಾ ಇದೆ, ನೋಡೋಣ ಯಾರೆಲ್ಲ ಸಂದೇಶವನ್ನು ಕಳಿಸಿದ್ದಾರೆ ಇನ್ನೂ ಸ್ವಲ್ಪ ಹೊತ್ತರಲ್ಲೇ.
1: ಪರಂಪರೆಯನ್ನು ಪಸರಿಸುವ
2: ಐತಿಹಾಸಿಕ ಸ್ಥಳಗಳ ಪರಿಚಯ
1: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ
2: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ
1: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್
2: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ.
3: ಅಮೆರಿಕ ಚಿತ್ರಖ್ಯಾತಿಯ ಹೇಮಾ ಪ್ರಭಾತ್ ರಂಗೋಲಿ ಸಿನಿಮಾ ಮೂಲಕ ಒಲವು ಗಳಿಸಿದ ಸುಮನ್
4: ಜೀವ ಜೀವ ಸೇರಿಸೋ ಒಲವೇ ರಂಗೋಲಿ ಯಾರು ಅಳಿಸದಂತಹ ಚೆಲುವೆ ರಂಗೋಲಿ
3: ಕನ್ನಡದ ಖ್ಯಾತ ಕಲಾ ದಂಪತಿಯ ಅಂತರಾಳದ ಅನಾವರಣ September 1st ರೈನ್ಬೋ ಹುಟ್ಟುಹಬ್ಬದ ಪ್ರಯುಕ್ತ ಮರ್ಯಾದೆ ಟ್ಯೂನ್ ಮಾಡಿ 12:05 PM

ನಾನು ಕಬಾಡಿ ವೆಂಕಟೇಶ್ ಬಿನ್ನಿಪೇಟೆಯಿಂದ. ಬೆಳ್ಳಿ ಹಬ್ಬದ ನಾದ ಮೊಳಗಿದೆ ರೈನ್ಬೋದಲ್ಲಿ, 25 ವಸಂತಗಳ ಗಾನ ತೇಲಿದೆ ನಭದಲ್ಲಿ, ಕನ್ನಡ ಮನಗಳ ಬೆಸೆದಿದೆ ಸ್ವರದಲ್ಲಿ.

ಸದಾಶಿವ ಹುಲ್ಗೂರ್ ಬೆಂಗಳೂರಿನ ಬನಶಂಕರಿ ಎರಡನೇ ಹಂತದಿಂದ ಮಾತಾಡ್ತಾ ಇದ್ದೀನಿ. ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಎಫ್ ಎಂ ರೇನ್ಬೋ ಕನ್ನಡ ಕಾಮನೆ ಬಿಲ್ಲು 25 ವಸಂತಗಳನ್ನ ಪೂರೈಸಿ ಮುನ್ನುಗ್ಗುತ್ತಿರತಕ್ಕಂಥ ಈ ಸಂದರ್ಭದಲ್ಲಿ ನನ್ನ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಶುಭವಾಗಲಿ, ನಮಸ್ಕಾರ.

0: ಇರಲಿ ರಾಕ್ ಇರಲಿ, ಧ್ವನಿಯಲ್ಲಿದೆ ಜಾದು.
1: ನಿನ್ನೆ ತನಕ ನಿನ್ನೆ ತನಕ ತಿಳಿಯದು ಪ್ರೇಮದ ಊರಿನ ದಾರಿ.
0: ಮನಸ್ಸಿಗೆ ಮುಟ್ಟೋ ರಾಗ, ಎದೆಯಲ್ಲಿ ಹುಟ್ಟೋ ಬೇಗ.
1: ಸಿಕ್ಕಳು ಸುಮ್ ಸುಮ್ಮನೆ ನಕ್ಕಳು ಶೋಕ.
0: ಗಾಯಕ ಸಂಚಿತ್ ಹೆಗ್ಡೆ ಮಾತು ಕೇಳೋಕೆ ಜೊತೆಯಾಗಿ ನೀವೀಗ.
1: ಮನಸ್ಸಾಗಿದೆ ಸಾಗಿದೆ ನಿನ್ನ ಹೃದಯಕ್ಕೆ ಪಯಣ.
0: ಹಾಡು ಮಾತು ಹರಟೆಯ ಹೂರಣ ಸೆಪ್ಟೆಂಬರ್ 1ರಂದು ಸಂಜೆ 4 ಗಂಟೆಗೆ. ಟ್ಯೂನ್ ಮಾಡಿ FM Rainbow 101.3 ಕನ್ನಡ ಕಾಮನಬಿಲ್ಲು.

0: ಇಪ್ಪತ್ತೈದು ವಸಂತಗಳ ಕಾಲ ಕನ್ನಡ ಸುಗಂಧವನ್ನು ಪಸರಿಸಿದ ಕಾಮನಬಿಲ್ಲು ರೇಡಿಯೋಗೆ ಹೃದಯಪೂರ್ವಕ ಶುಭ ಹಾರೈಕೆಗಳು. ನವೋದಯ ನಾಗರಾಜ.
1: ಮ್ಯೂಸಿಕಲ್ ಯೂಸ್ ಮ್ಯಾಜಿಕಲ್ ಯೂಸ್ ಎಫ್ ಎಂ ರೇನ್ಬೋನ ಕೇಳ್ತಾ ಇದ್ದೀರಾ ಸ್ನೇಹಿತರೆ. 8:55 ನಿಮಿಷ ಆಗ್ತಾ ಇದೆ. ತುಂಬ ಜನ ಸಂದೇಶವನ್ನು ಕಳಿಸಿದ್ದಾರೆ ಕಾರ್ಯಕ್ರಮದಲ್ಲಿ. ಒಳ್ಳೊಳ್ಳೆ ಹಾಡುಗಳು ಮೂಡಿ ಬರ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಅಂತ. ಜೊತೆಗೆ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಶುಭಾಶಯಗಳು ಮೂಡಿ ಬರ್ತಾ ಇದೆ. ರವಿ ಹೆಚ್ಜೆ ಮತ್ತು ಪ್ರಶಾಂತ್ ಹೆಚ್ಜೆ ಪಟ್ಟೆಗಾರಪಾಳ್ಯ ಬೆಂಗಳೂರಿನಿಂದ ಪ್ರೀತಿ ಆಕಾಶವಾಣಿಗೆ ಶುಭೋದಯ ಮುಂಜಾನೆಯ ಶುಭೋದಯ ಅಂತ. ಕಿಷ್ಕಿಂಧ ನಗರ ಗಂಗಾವತಿ ಈರಣ್ಣ ಮತ್ತು ವಿಜಯಶ್ರೀ ಅವರು ಜಯಪುಟ್ಟಸ್ವಾಮಿ ಅವರು ಚಿಕ್ಕಮಗಳೂರಿನಿಂದ ರಜತ ಮಹೋತ್ಸವವನ್ನು ಆಚರಿಸ್ತಾ ಇರುವಂತಹ ಮಧುರ ಶುಭಾಶಯಗಳು ಎಫ್ ಎಂ ರೇನ್ಬೋಗೆ ಅಂತ ನವೋದಯ ನಾಗರಾಜ್ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಇನ್ವಾಶಂಕರ್ ಸಾಂಬ ಬಸವೇಶ್ವರ ಬೆಂಗಳೂರಿನಿಂದ ಕಾಮನಬಿಲ್ಲು ಹೇಗೆ ಬಣ್ಣಗಳಿಂದ ಕೂಡಿದೆಯೋ ಹಾಗೆ ಎಫ್ ಎಂ ರೇನ್ಬೋ ಕೂಡ ಕೇಳುಗರಿಗೆ ವಿವಿಧ ಮನರಂಜನೆ ಜೊತೆಗೆ ಮಾಹಿತಿಗಳನ್ನು ಹೊತ್ತು ತರ್ತಾ ಇದೆ ಅಂತ. ಸಂಧ್ಯಾ ಸಂತೋಷ್ ವಸಂತಪುರ ಬೆಂಗಳೂರಿನಿಂದ ಮೆಸೇಜ್ ಮಾಡ್ತಾ ಇದ್ದಾರೆ. ಮಹಾಂತೇಶ್ ಎಲ್ ಕೆ ಗದಗ್ ಡಿಸ್ಟ್ರಿಕ್ಟ್ ಬೀದರಹಳ್ಳಿಯಿಂದ, ಕೌಡ್ಲೆ ರವಿ ಅಂಜನಾ ನಗರದಿಂದ ಹುಟ್ಟುಹಬ್ಬದ ಶುಭಾಶಯಗಳು ಅಂತ. ರಮ್ಯಾ ಮತ್ತು ನಿತ್ಯ ಅರಿಶಿನಕುಂಟೆಯಿಂದ ಆಕಾಶವಾಣಿಗೆ ಒಂದು ಈ ಒಂದು ಸಂಭ್ರಮದಲ್ಲಿ ನಾವು ಸಹ ಭಾಗಿಯಾಗಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ನಂಬರ್ ಎಂಡಿಂಗ್ ವಿತ್ 379 ಶುಭಾಶಯಗಳು ತಮಗೆ ಮಂಡಿಕಲ್ ಕೃಪಾ ಉಮೇಶ್ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ನಾವು ಸಹ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀವಿ ಅಂತ. ಇದೇ ರೀತಿ ಕಾರ್ಯಕ್ರಮವನ್ನು ಕೇಳ್ತಾ ಇರಿ, ನಿಮ್ಮ ಪ್ರೀತಿ ವಿಶ್ವಾಸ ಇದೇ ರೀತಿಯಾಗಿರಲಿ ಅಂತ ನಾನು ಸಹ ಆಶಿಸ್ತೀನಿ. ರಮೇಶ್ ಅಶ್ವಿನಿ ವಾಣಿಶ್ರೀ ವೇದಾಂತ ಕಮತೆ ಚಿಕ್ಕೋಡಿ ತಾಲೂಕಿನ ಕರಗಾವ್ ಗ್ರಾಮದಿಂದ ಹ್ಯಾಪಿ ಬರ್ಡೇ ಅಂತ. ಚಿತ್ರದುರ್ಗದಿಂದ ಕೊರಲಡಕು ಹಿರಿಯೂರು ತಾಲೂಕಿನಿಂದ ಚೇತನ್ ಕುಮಾರ್ ಅವರು ಧನ್ಯವಾದಗಳು ತಮಗೆ. ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ ಸಂದೇಶವನ್ನು ಕಳಿಸ್ತಾರೆ. ನಮ್ಮ ನೆಚ್ಚಿನ ಎಫ್ ಎಂ ರೇನ್ಬೋ 25 ವರ್ಷಗಳನ್ನು ಪೂರೈಸಿರುವುದಕ್ಕೆ ನಾವು ಸಹ ತುಂಬಾ ಖುಷಿ ಪಡ್ತೀವಿ ಅಂತ. ಶಿವಶಂಕರ್ ವೇದಾವತಿ ತನ್ಮಯ್ ಆನೇಕಲ್ ಶಂಕರ ಮಠ ಇಂದ ಯಾವತ್ತೂ ಸಹ ನಮ್ಮ ಮನೆಯೆಲ್ಲರಿಗೂ ಸಹ ಕನ್ನಡ ಕಾಮನಬಿಲ್ಲು ಅಂತಂದ್ರೆ ಅಚ್ಚುಮೆಚ್ಚು ಅಂತ. ಮಲ್ಲಿಕಾರ್ಜುನ್ ಸಾತಪುತೆ ಬೆಳಗಾವಿಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಥ್ಯಾಂಕ್ ಯು. ಮಲ್ಲೇಶ್ವರಂಯಿಂದ ಸಂಪತ್ ಲಕ್ಷ್ಮಿ ಅವರು, ರೂಪ ಪಾಂಡುರಂಗರಾವ್ ಶ್ರವಂತ್ ಚಿತ್ರದುರ್ಗದಿಂದ, ಶಿವಮೊಗ್ಗ ಜಿಲ್ಲೆ ಮೂಡಲ ವಿಠಲಾಪುರ ಇಂದ ಶ್ರೀಧರ ಪದ್ಮ ಪನ್ನಗ ಅವರು ಧನ್ಯವಾದಗಳು ತಮಗೆ. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಅಂತ ಅಶ್ವಥ್ ಕುಲಕರ್ಣಿ ಮಾರುತಿನಗರ ಯಲಹಂಕದಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲರಿಗೂ ಅಂತ ಹೇಳ್ತಾ ಸ್ನೇಹಿತರೆ. ಇದೇ ರೀತಿಯಾದಂತಹ ಸಡಗರ ಸಂಭ್ರಮ ಇಡೀ ದಿನ ಇರುತ್ತೆ. 25 ವಸಂತಗಳನ್ನು ಪೂರೈಸಿರುವಂತಹ ಆಕಾಶವಾಣಿ ಎಫ್ ಎಂ ರೇನ್ಬೋ ಇವತ್ತು ವಿಶೇಷ ಕಾರ್ಯಕ್ರಮಗಳನ್ನು ನಿಮಗೋಸ್ಕರ ಹೊತ್ತು ತಂದಿದೆ. ನೀವು ಸಹ ಜೊತೆಯಾಗಿ ಸಂಭ್ರಮಿಸಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುವಂತಹ ಸಮಯ ಆಗ್ತಾ ಇದೆ. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ನಿಮ್ಮ ರೇನ್ಬೋಗಳಿಯ ಸಚಿನ್ ಬನವಾಸಿ.

0: Premier. Donate eyes. Gift sight. Let your eyes live forever.
1: Eyes never die. Donate them.
0: Make eye donation a family tradition.
2: For eye donation, contact Lions International Eye Bank, Bengaluru. Call 97405-566-66.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
4: ಕಣ್ಣುಗಳನ್ನು ದಾನ ಮಾಡಿ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ.
5: ನಿಮ್ಮ ಕಣ್ಣುಗಳು ಶಾಶ್ವತವಾಗಿ ಜೀವಿಸಲಿ.
4: ಕಣ್ಣುಗಳು ಎಂದಿಗೂ ಸಾಯುವುದಿಲ್ಲ, ಅವುಗಳನ್ನು ದಾನ ಮಾಡಿ.
5: ನೇತ್ರದಾನವನ್ನು ನಿಮ್ಮ ಕುಟುಂಬದ ಪರಂಪರೆಯನ್ನಾಗಿ ಮಾಡಿ. ನೇತ್ರದಾನಕ್ಕಾಗಿ ಸಂಪರ್ಕಿಸಿ
4: ಲಯನ್ಸ್ ಇಂಟರ್ನ್ಯಾಷನಲ್ ಐ ಬ್ಯಾಂಕ್, ಬೆಂಗಳೂರು 9740556666.
6: ಸ್ನೇಹಿತರೆ, ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕೇಳ್ತಾ ಇದ್ದೀರಾ. ಸಮಯ ಆಗ್ತಾ ಇದೆ 9:00. ಇದೀಗ ನಟ ನಿರ್ದೇಶಕ ಸು ಫ್ರಮ್ ಸೋ ಖ್ಯಾತಿಯ ಜೆಪಿ ತುಮಿನಾಡು ಅವರೊಂದಿಗೆ ಸಂಭಾಷಣೆ.
7: ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ಕನ್ನಡ ಕಾಮನಬಿಲ್ಲು ಇಂದು 25ನೇ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ಳುತ್ತಿದೆ. ಈ ಸಂದರ್ಭದಲ್ಲಿ ಈಗ ನಮ್ಮೊಂದಿಗೆ ಮಂಗಳೂರಿನಿಂದ ಜೊತೆಯಾಗುತ್ತಿದ್ದಾರೆ ನಟ ನಿರ್ದೇಶಕ ಸು ಫ್ರಮ್ ಸೋ ಖ್ಯಾತಿಯ ಜೆಪಿ ತುಮಿನಾಡು ಅವರು. ಇವರೊಂದಿಗೆ ಸಂಭಾಷಣೆಯಲ್ಲಿ ಲತೀಶ್ ಪಾಲ್ದಾರೆ.

0: ಹಾಯ್ ಹಲೋ ನಮಸ್ಕಾರ ಮತ್ತು ಇವತ್ತಿನ ಈ ಕಾರ್ಯಕ್ರಮವನ್ನು ಕೇಳ್ತಾ ಇರುವಂತಹ ಎಲ್ಲಾ ಕೇಳುಗ ಮಿತ್ರರಿಗೂ ಕೂಡ ನಾನು ಲತೀಶ್ ಪಾಲನೆ ಮಾಡುವ ಸ್ವಾಗತ. ಕೇಳುಗರು, ಇವತ್ತಿನ ಕಾರ್ಯಕ್ರಮ ತುಂಬಾನೇ ವಿಶೇಷ, ತುಂಬಾನೇ ಸ್ಪೆಷಲ್. ಯಾಕಂತ ಹೇಳಿದ್ರೆ, ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಅಂತಹದೇ ಸ್ಪೆಷಲ್ ವ್ಯಕ್ತಿ ಇದ್ದಾರೆ. ಇವರು ಬೇರೆ ಯಾರು ಅಲ್ಲ, ಸು ಫ್ರಮ್ ಸೋ ಖ್ಯಾತಿಯ ಜೆಪಿ ತುಮಿನಾಡ್ ಅವರು. ಜೆಪಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ.
0: ಜೆಪಿ ಅವರೇ, ನಮ್ಮ ಆಕಾಶವಾಣಿ ಸ್ಟುಡಿಯೋಗೆ ಬಹುಶಃ ಮೊದಲ ಬಾರಿ ಬರ್ತಾ ಇದ್ದೀರಾ, ಹೇಗೆ ಅನಿಸ್ತಾ ಇದೆ?
1: ತುಂಬಾ ಖುಷಿ ಆಗ್ತಿದೆ. ಬಾಲ್ಯದಿಂದ ಯಾವ್ದು ಸಿನಿಮಾ ಆಗ್ಲಿ, ಹಾಡುಗಳಾಗ್ಲಿ, ಕ್ರಿಕೆಟ್ ಆಗ್ಲಿ, ಆಕಾಶವಾಣಿಯಿಂದಲೇ ಶುರು ಆಗಿದ್ದು. ಮೊದಲು ಕೇಳುಗರಾಗಿ ಮತ್ತೆ ನೋಡುಗರಾಗಿದ್ದು ನಾವು. ಈಗ ಆ ಮೂಲಕ್ಕೆ ನಾನು ಬಂದಿದ್ದೀನಿ.
0: ಅಂದ್ರೆ ಮುಂಚೆ ಕೂಡ ನೀವು ಆಕಾಶವಾಣಿ ಕೇಳ್ತಾ ಇದ್ರಿ?
1: ಕೇಳ್ತಾ ಇದ್ದೆ, ಬಹಳ ಚಿಕ್ಕದಿಂದ ನಾನು ಕೇಳ್ತಾ ಇದ್ದೆ. ನಾನು ಈಗ ಏನು ಬರಹಗಾರನಾಗಿದ್ದೀನಿ, ಅದಕ್ಕೆ ಪ್ರೇರಣೆ ನನಗೆ ಆಕಾಶವಾಣಿ.
0: ಅದು ಹೇಗೆ?
1: ಆಕಾಶವಾಣಿಯಲ್ಲಿ ಬರ್ತಾ ಇದ್ದಂತ ಒಂದು ಕಾರ್ಯಕ್ರಮ ಇತ್ತು, ಅಂದ್ರೆ ಕೃಷಿ ರಂಗದಲ್ಲಿ ಯಾವ್ದು ಯುವವಾಣಿ ಅಂತ,
0: ಯುವವಾಣಿ
1: ಬಹಳ ಹಿಂದೆ ಕಾರ್ಯಕ್ರಮ ಬರ್ತಾ ಇತ್ತು. ಅದರಲ್ಲಿ ಕತೆಗಳನ್ನು ಕಳಿಸ್ತಾ ಇದ್ರು ಬರಹಗಾರರು. ಆ ಕತೆಯನ್ನು ಮುಂದುವರಿಸಬೇಕಿತ್ತು, ವಾರಕ್ಕೆ ಒಬ್ಬೊಬ್ರು ಬರೆದು ಅದನ್ನು ಮುಂದುವರಿಸಬೇಕಿತ್ತು. ನಾನು ಅಜ್ಜಿ ಮನೆಯಲ್ಲಿ ಇದ್ದೆ, ಇಲ್ಲಿ ಕದ್ರಿ ಕಂಬಳದಲ್ಲಿ. ಆಗ ಪಕ್ಕದ ಮನೆಯಲ್ಲಿ ಅದು ಕಾರ್ಯಕ್ರಮ ಆಗ್ತಾ ಇತ್ತು. ಅಂದ್ರೆ ನಾನು ಅಜ್ಜಿ ಮನೆಯಲ್ಲಿ ಅಜ್ಜ ನನಗೆ ವಾರ್ತೆ ಮಾತ್ರ ಕೇಳ್ತಾ ಇದ್ರು. ವಾರ್ತೆ ಆದ ನಂತರ ಅಲ್ಲಿಗೆ ಆಫ್ ಆಗ್ತಿತ್ತು ರೇಡಿಯೋ. ಅದ್ರ ನಂತರ ನಾನು ಪಕ್ಕದ ಮನೆಯಲ್ಲಿ ಆ ಕತೆಗಳನ್ನು ಕೇಳ್ತಾ ಇದ್ದೆ. ಅದ್ರ ನಂತರ ನಾನು ಮನೆಗೆ ಬಂದೆ, ನನ್ನ ತುಮಿನಾಡಿಗೆ ಬಂದೆ. ಅದು ಮಿಸ್ ಆಯ್ತು. ಆದ್ರೆ ಆ ಕತೆ ಅರ್ಧಕ್ಕೆ ನನಗೆ ಬಾಕಿ ಆಗಿತ್ತು. ನನಗೆ ಅದನ್ನು ಹೇಗೆ ಮುಂದುವರಿಸಬೇಕು ನಂಗೆ ಗೊತ್ತಿರಲಿಲ್ಲ. ಅದನ್ನ ನಾನು ಮುಂದುವರಿಸಿ ನಾನೇ ಒಂದು ಆ ಕತೆಯನ್ನ ಬರ್ದೆ. ನನ್ನ ಮೊದಲ ಕತೆ ಆಕಾಶವಾಣಿಯಿಂದ ಶುರು ಆಗಿತ್ತು.
0: ಅಂದ್ರೆ ಪ್ರಸಾರ ಆಗಿತ್ತು, ಅದು
1: ಪ್ರಸಾರ ಆಗಿತ್ತು. ಅದ್ರ ನಂತರ ಆ ಕತೆ ಏನಾಯ್ತು ಅಂತ ಗೊತ್ತಿಲ್ಲ. ಆದ್ರೆ ನನಗೆ ನನ್ನ ಬದುಕಲ್ಲಿ ನಾನು ಮೊದಲ ಕತೆ ಅಂತ ಬರ್ದಿರೋದು ಆಕಾಶವಾಣಿಯಲ್ಲಿ ಬಂದಂತ ಆಫ್ ಕತೆ ಇತ್ತು. ಅದನ್ನ ಫುಲ್ ಮುಂದುವರಿಸಿದೆ.
0: ಜೆಪಿ ತುಮಿನಾಡ್ ಅನ್ನೋ ಹೆಸರು ಈಗ ಕರ್ನಾಟಕಕ್ಕೆ ಎಲ್ರಿಗೂ ಗೊತ್ತಿದೆ. ಈಗ ಜೆಪಿ ತುಮಿನಾಡ್ ಅಂತ ಹೇಳಿದ್ರೆ ಏನು, ಫುಲ್ ಫಾರ್ಮ್ ಏನು?
1: ತುಂಬಾ ದೊಡ್ಡ ಕತೆ ಅದು. ಇಲ್ಲ, ನಮ್ಮೂರು ತುಮಿನಾಡು. ತುಂಬಾ ಜನರದನ್ನು ಜಾತಿ ಹೆಸರು, ಮನೆತನದ ಹೆಸರು ಅಂತ ತಿಳ್ಕೊಂಡಿದ್ದಾರೆ. ಇಲ್ಲ, ಕೇರಳ ಕರ್ನಾಟಕ ಗಡಿಭಾಗ, ಗಡಿನಾಡ ಕನ್ನಡಿಗರು ನಾವು. ತುಮಿನಾಡು ಊರಲ್ಲಿ ನಮ್ಗೆ ಈ ರಂಗಭೂಮಿ ಅವರಿಗೆ ಹೆಸರನ್ನು ಇಡುವಂತ ಒಂದು ಜಾಸ್ತಿ. ಅಂದ್ರೆ ಮುಂಚಿನ ಒಂದು ಎಷ್ಟೇ ದೊಡ್ಡ ಕಲಾವಿದರಾಗಿದ್ರು ಅವ್ರ ಊರ ಹೆಸರು ಅವ್ರ ಜೊತೆ ಇರ್ತಾ ಇತ್ತು. ಹಾಗೆ ನನಗೆ ನಮ್ಮ ಹೆಸರು, ನನ್ನ ಊರ ಹೆಸರು ತುಮಿನಾಡು ಅಂತ ನಾನು ಅದನ್ನು, ನನಗೆ ದೇವದಾಸ್ ಕಾಪಿಗಾಡ್ ಅವರು, ನನಗೆ ರಂಗಭೂಮಿಯ ಗುರು ಅವರು, ಅವರ ಹೆಸರು ತರನೇ ಬರಬೇಕು ನನ್ನ ಹೆಸರು ಕೂಡ ಅಂತ ಅದಕ್ಕೆ ನಾನು ತುಮಿನಾಡು ಅಂತ ಇಟ್ಟೆ. ಕಾಪಿಕಾಡ್ ತುಮಿನಾಡು ಅಂತ ಇಟ್ಟೆ. ಆದ್ರೆ ನಮ್ಮೂರಲ್ಲಿ ಇನ್ನೊಬ್ರು ನಮ್ಮ ಗುರುಗಳಿದ್ದಾರೆ, ಪ್ರಕಾಶ್ ತುಮಿನಾಡು ಅಂತ, ಕಾಂತಾರದಲ್ಲಿ ರಾಮಬಾಣ ಪಾತ್ರ ಎಲ್ಲ ಮಾಡಿರೋರು. ಅವ್ರ ಹೆಸರು ಮತ್ತೆ ನನ್ನ ಹೆಸರು ಸೇಮ್ ಆಗಿತ್ತು. ಅಂದ್ರೆ ನನ್ನ ಹೆಸರು ಕೂಡ ಪ್ರಕಾಶ್ ಅಂತೆ. ಮಹಾಕಾಳಿ ಭಜನಾ ಮಂದಿರ ನಮ್ಮ ಊರಲ್ಲಿ ತುಮಿನಾಡಲ್ಲಿ, ಎಲ್ರಿಗೂ ಪ್ರಕಾಶ್ ಪ್ರಕಾಶ್ ಅಂತ ಮಿಸ್ ಆಗುದು, ಯಾರು ಪ್ರಕಾಶ್ ಯಾವ ಪ್ರಕಾಶ್ ಅಂತ. ಬೇರೆ ನಾವು ನಾಟಕಕ್ಕೆ ಹೋದಾಗ ಕೂಡ ಪ್ರಕಾಶ್ ತುಮಿನಾಡು, ಪ್ರಕಾಶ್ ತುಮಿನ ಎರಡು ಹೆಸರು ಇತ್ತು. ಹಾಗೆ ನಮ್ಮ ಮಹಾಕಾಳಿ ಭಜನಾ ಮಂದಿರದಲ್ಲಿ ಅದಕ್ಕೆ ಯಾರೋ ಒಬ್ರು ಗೊತ್ತಿಲ್ಲ ಯಾರು ಅಂತ ಅವರು ಜಯ ಅಂತ ಸೇರಿಸ್ಬಿಟ್ರು. ಅಲ್ಲಿಂದ ಅದು ಜಯ ಪ್ರಕಾಶ್ ಆಯ್ತು.
0: ಅಂದ್ರೆ ನಿಮ್ಮದು ಪ್ರಕಾಶ್, ಆದ್ರೆ ಜಯ ಆಮೇಲೆ ಸೇರಿದ.
1: ಹೌದು, ನನ್ನ ಹೆಸರು ಪ್ರಕಾಶ್. ಅದನ್ನ ಯಾರೋ ಇಬ್ರು ಇಬ್ರು ಇದ್ದಾರಲ್ಲ ಅದಕ್ಕೋಸ್ಕರ ಒಬ್ರು ಜಯ ಪ್ರಕಾಶ್ ಅಂತ ಸೇರಿಸಿದ್ರು. ಅಲ್ಲಿಂದ ನಾನು ಜಯ ಪ್ರಕಾಶ್ ಆದೆ. ರಂಗಭೂಮಿಗೆ ಬಂದ ನಂತರ ಅದು ತುಂಬಾ ಉದ್ದಾಯಿತು, ಜಯ ಪ್ರಕಾಶ್ ತುಮಿನಾಡು ಅಂತ. ಅದನ್ನ ಯಾರೋ ಜೆಪಿ ಅಂತ ಕರೆದ್ರು. ಅಲ್ಲಿಂದ ಅದು ಜೆಪಿ ತುಮಿನಾಡ್ ಆಯ್ತು.
0: ಈಗ ತಾವು ಹೇಳಿದ್ರಿ ಗಡಿನಾಡಿನ ಕನ್ನಡಿಗರು ತಾವು ಅಂತ ಹೇಳಿ. ಈಗ ನಾವು ಸಾಮಾನ್ಯವಾಗಿ ನೋಡ್ತೇವೆ, ಹೆಚ್ಚಾಗಿ ಕಾಸರಗೋಡು ಅಥವಾ ಕೇರಳ ಗಡಿ ಭಾಗದವರು ಈ ಸಾಹಿತ್ಯ ಸಂಸ್ಕೃತಿ ಇದರಲ್ಲೆಲ್ಲ ತುಂಬಾ ಜಾಸ್ತಿಯಾಗಿ ತೊಡಗಿಸಿಕೊಂಡಿರ್ತಾರಲ್ಲ, ಯಾಕೆ
1: ಗೊತ್ತಿಲ್ಲ ಸರ್. ಅದು ನಂಗೆ ಅಂದ್ರೆ ನಾವು ಬೆಳೆದು ಬಂದಂತ ದಾರಿಯಲ್ಲಿ ನಮ್ಗೆ, ಈಗ ನಾನು ಹೇಳೋದಾದ್ರೆ ನನಗೆ ಅಂತ ಯಾವುದೇ ನಮ್ಮ ಫ್ಯಾಮಿಲಿಯಲ್ಲಾಗ್ಲಿ ಯಾರು ಇಲ್ಲ ಅಂತದ್ದು. ನನಗೆ ಮಹಾಕಾಳಿ ಭಜನಾ ಮಂದಿರ ನನ್ನ ಬದುಕಲ್ಲಿ ಬರದಿದ್ರೆ ನನ್ನ ದಾರಿ ಬೇರೆ ಆಗ್ತಿತ್ತೇನೋ. ಆ ಮಹಾಕಾಳಿ ಭಜನಾ ಮಂದಿರದಲ್ಲಿ ತುಂಬಾ ಎಲ್ಲ ಸಾಂಸ್ಕೃತಿಕವಾಗಿ ಎಲ್ಲದಕ್ಕೂ ನಮ್ಗೆ ಒಂದು ಅವಕಾಶಗಳಿದ್ವು. ಅದಕ್ಕೋಸ್ಕರ ಅಲ್ಲಿಂದ ನಾನು ಒಂದಷ್ಟು, ನನಗೆ ಈಗ ನಾನು ಬೆಳೆದ ನಂತರ ನನಗೆ ಒಂದಷ್ಟು ಜನರು ಗೊತ್ತಾಯ್ತು, ಓ ಗಡಿ ಭಾಗದಲ್ಲಿ ಕಾಸರಗೋಡಲ್ಲಿ ಎಷ್ಟು ದೊಡ್ಡ ದೊಡ್ಡ ಕಲಾವಿದರಿದ್ದಾರೆ, ಹೆಸರು ಮಾಡಿರೋರು ತುಂಬಾ ಜನ ಇದ್ದಾರೆ. ನನಗೆ ನಂತರ ಗೊತ್ತಾಗಿದ್ದು. ಅದೇ, ಅದಕ್ಕೆ ಉತ್ತರ ಇಲ್ಲ ನನಗೆ. ನಮ್ದೊಂದು ಬದುಕು ಆ ತರ ಇದೆ ಆ ಭಾಗದವ್ರದ್ದು.
0: ಈಗ ಜೆಪಿ ಅವರೇ, ಈಗ ತಮ್ಮ ಇಷ್ಟದ ಒಂದು ಹಾಡನ್ನ ಪ್ರಸಾರ ಮಾಡೋದಾದ್ರೆ ಯಾವ್ದನ್ನ ಪ್ರಸಾರ ಮಾಡೋಣ?
1: ನನಗೆ ತುಂಬಾ ಇಷ್ಟದ ಹಾಡು ತುಂಬಾ ಇವೆ. ಅಂದ್ರೆ ಆಕಾಶವಾಣಿಯಿಂದಲೇ ನಾನು ಕೇಳಿರೋದು, ಎಲ್ಲ ಎರಡೆರಡು ಲೈನ್ ಬರುತ್ತೆ ನನಗೆ. ಅಂತದ್ರಲ್ಲಿ ನನಗೆ ತುಂಬಾ ಇಷ್ಟ ಆದಂತಹ ಸಾಂಗ್ ನಮ್ದು ಶಂಕರ್ ನಾಗ್ ಅವ್ರದ್ದು, ಗೀತಾ ಸಿನಿಮಾದು.
0: ಯಾವ ಹಾಡು?
1: ನೀ ಏನೇ ಕೇಳು ಕೊಡುವೆ ನಾನು ನಿನಗೆ. ಈಗ ಎಲ್ರಿಗೂ ಇನ್ನೊಂದು ಹಾಡು ಇಷ್ಟ ಅಂದ್ರೆ ಗೀತಾ ಸಿನಿಮಾ ಅಂದ್ರೆ ಜೊತೆ ಜೊತೆಲಿ ಬರ್ತದೆ. ಅದ್ರ ನನಗೆ ಈ ಹಾಡು ತುಂಬಾ ಇಷ್ಟ, ಏನೇ ಕೇಳು ಕೊಡುವೆ ನಾನು ನಿನಗೆ ಈಗ ಅಂತ.
0: ಖಂಡಿತ ಅದನ್ನ ಪ್ರಸಾರ ಮಾಡೋಣಂತೆ.

0: 266-266.
1: Yes.
2: Hi, Sanju.
0: Hi, Geeta.
2: Sanju, ನಾವು ಓಟಿಗೆ ಹೋಗ್ತಿದ್ದೀನಿ.
0: ಕಂಗ್ರಾಚ್ಯುಲೇಷನ್ಸ್. ಯಾವಾಗ?
2: ನಾಳೆ ಬರ್ತಿದ್ದಾನೆ.

0: ಕೇಳುಗರೆ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಈಗ ನಮ್ಮ ಜೊತೆಗಿದ್ದಾರೆ ಜೆ ಪಿ ತುಂಬಿನಾಡ್ ಅವರು. ಜೆ ಪಿ ಅವರೇ, ಈಗ ತಮ್ಮ ಒಂದು ಬಾಲ್ಯದ ದಿನಗಳ ಬಗ್ಗೆ ಹೇಳೋದಾದ್ರೆ, ತಮ್ಮ ಬಾಲ್ಯ ತಾವು ಹೇಳಿದ ಹಾಗೆ ತಾವು ತುಂಬಿನಾಡ್ ನಲ್ಲಿ ಹುಟ್ಟಿ ಬೆಳೆದವರು ಅಂತ ಹೇಳಿ, ಆಗಿನ ಕಾಲದ ಬಾಲ್ಯ ಹೇಗಿತ್ತು, ನಿಮಗೆ ಹೇಗೆ ಈ ಒಂದು ಕಲೆಯ ಬಗ್ಗೆ ಆಸಕ್ತಿ ಹುಟ್ಟಿತು?
1: ಅದೇ, ನಾನು ಯಾವ ವಿಷಯ ಹೇಳಿದ್ರು ಅದು ಮಹಾಕಾಳಿ ಭಜನಾ ಮಂದಿರಕ್ಕೆ ಬಂದು ನಿಲ್ಲುತ್ತೆ. ಅಂದ್ರೆ ಮಹಾಕಾಳಿ ಭಜನಾ ಮಂದಿರ ನನ್ನ ಬದುಕಲ್ಲಿ ಬರದಿದ್ರೆ ಯಾವ್ದು ಇಲ್ಲ. ಅಲ್ಲಿಂದಲೇ ಶುರು ಆಗಿದ್ದು. ನವರಾತ್ರಿ ನಾಡ ಹಬ್ಬ ಅಂತ ಇತ್ತು. ಬಾಲ್ಯದಿಂದಲೂ ನಮ್ಗೆ ವರ್ಷಕ್ಕೊಂದು ಕಾರ್ಯಕ್ರಮ, ನಾಟಕ ಆಗ್ಲಿ ಡ್ಯಾನ್ಸ್ ಆಗ್ಲಿ ಎಲ್ಲ ಕೂಡ ಮಹಾಕಾಳಿ ಭಜನಾ ಮಂದಿರದಿಂದಲೇ ಶುರು ಆಗಿದ್ದು. ನಾವು ಕೂಡ ಮಾಡ್ಬೇಕು, ನಾವು ಮಾಡ್ಬೇಕು ಅನ್ನೋದೊಂದು ಶುರುವಿಗೆ ಡ್ಯಾನ್ಸ್ ಮಾಡ್ಬೇಕು, ನಾವು ಕೂಡ ವರ್ಷಕ್ಕೊಂದು ಕಾರ್ಯಕ್ರಮ ನಾವು ಕೊಡ್ಬೇಕು. ಆ ಒಂದು ವರ್ಷ ಏನಾದ್ರೂ ಒಂದು ಕಾರ್ಯಕ್ರಮ ಕೊಟ್ರೆ ಇಡೀ ವರ್ಷ ನಮ್ಮನ್ನ ಅದೇ ಇದರಲ್ಲಿ ಗುರುತಿಡಿತಾರೆ. ನಿಮ್ದು ಡ್ಯಾನ್ಸ್ ಚೆನ್ನಾಗಿ

0: ಇತ್ತು, ನಿಮ್ದು ಹಾಸ್ಯ ಪ್ರಸಾರ ಚೆನ್ನಾಗಿತ್ತು, ನಿಮ್ದು ನಾಟಕ ಚೆನ್ನಾಗಿತ್ತು ಅಂತ. ಅದಕ್ಕೋಸ್ಕರ ನಾವು ಇನ್ನೂ ಇನ್ನೂ ಪ್ರಾಕ್ಟೀಸ್ ಮಾಡಿ ಇನ್ನೂ ಚೆನ್ನಾಗಿ ಮಾಡಬೇಕು ಅನ್ನೋದು. ಅಲ್ಲಿಂದಾಗಿ ನಮಗೆ ಬೇರೆ ಊರವರು ಕೂಡ ಕರೆಯುವಂತ ಒಂದು ಇದು ಶುರು ಆಯ್ತು. ಮಹಾಕಾಳಿ ಭಜನಾ ಮಂದಿರದವರು ತುಂಬಾ ಚೆನ್ನಾಗಿ ಮಾಡ್ತಾರೆ. ಈಗ ನಮ್ಮ ಊರಲ್ಲಿ ನೋಡಿದ್ರೆ ಎಲ್ಲರೂ ಕಲಾವಿದರೆ, ಪ್ರಕಾಶ್ ತುಮಿನಾಡಿದ್ದಾರೆ ಮತ್ತೆ ಪದ್ಮನಾಭ ತುಮಿನಾಡಿದ್ದಾರೆ, ತುಂಬಾ ಜನ ಇದ್ದಾರೆ ಹೇಳೋದಾದ್ರೆ. ಬಾಲ್ಯದಿಂದಲೇ ನಮಗೆ ಇಂಥ ಒಂದು ಕಲಾವಿದರ ಭಜನಾ ಮಂದಿರದ ಒಂದಷ್ಟು ಗುರುಗಳ ಇವರ ಒಡನಾಟದಿಂದಾಗಿ ನಮಗೆ ಈ ಕಲೆ ಹತ್ರ ಆಯ್ತು.
1: ಅಂದ್ರೆ ಆ ರೀತಿಯ ಪರಿಸರ ಅಲ್ಲಿತ್ತು,
0: ಪರಿಸರ ಇತ್ತಲ್ಲಿ.
1: ಈಗ ತಾವು ಶಾಲೆಯಲ್ಲಿ ಹೇಗಿದ್ರಿ, ಶಾಲೆಯಲ್ಲಿ ಓದಿದ್ರಿ, ಅಲ್ಲಿ ನಿಮ್ಮ ಒಂದು ಶಾಲೆಯಲ್ಲಿ ಕಲಿಯುವಂತ ವಿದ್ಯಾರ್ಥಿಯ ಅಥವಾ ಆವರೇಜ್ ವಿದ್ಯಾರ್ಥಿಯ ಹೇಗೆ?
0: ಏನಿಲ್ಲ, ನಾವು ಮನೆಯಿಂದ ಶಾಲೆಗೆ ಹೋಗ್ತೀವಿ ಅನ್ನೋ ಒಂದು ಮಾತಿದೆಯಲ್ಲ, ಅದೊಂದು ಇವನ್ ಶಾಲೆಗೆ ಹೋಗ್ತಿದ್ದಾನ, ಹೌದು ಹೋಗ್ತಿದ್ದಾನೆ, ಆ ಕಾರಣಕ್ಕೆ ಮಾತ್ರ ನಾನು ಶಾಲೆಗೆ ಹೋಗ್ತಿದ್ದೆ. ಮತ್ತೆ ನನ್ನ ಅಪ್ಪ ಅಮ್ಮ ಎಲ್ಲ ಮಂಗಳೂರವರು. ನನಗೆ ಒಂದು 3 ವರ್ಷ ವಯಸ್ಸಿರಬೇಕಾದ್ರೆ ನಾವು ತುಮಿನಾಡಿಗೆ ಬಂದಿರೋದು, ಅಲ್ಲಿ ಮನೆ ತಕೊಂಡು. ನನ್ನ ಅಪ್ಪ ಅಮ್ಮ ಮತ್ತೆ ನನ್ನ ಫ್ಯಾಮಿಲಿ ಯಾರೆಲ್ಲ ಇದ್ದಾರೆ ಅವರೆಲ್ಲ ಮಂಗಳೂರಲ್ಲಿ, ನನ್ನ ಅಕ್ಕ ಇವರೆಲ್ಲ ಸ್ಕೂಲ್ ಎಲ್ಲ ಮಂಗಳೂರಲ್ಲೇ, ಅಪ್ಪ ಅಮ್ಮ ಕೆಲಸ ಎಲ್ಲ ಮಾಡೋದು ಮಂಗಳೂರಲ್ಲೇ. ಬೆಳಿಗ್ಗೆ ಹೋದ್ರೆ ಅವ್ರ ನಂತರ ಬರೋ ಸಂಜೆ, ಅಲ್ಲಿ ನಂದೇ ಪ್ರಪಂಚ ಆಗಿತ್ತು. ಬಾಲ್ಯದಲ್ಲಿ ತುಂಬಾ ಏನೆಲ್ಲ ಮಾಡಿದೀವಿ ಏನೆಲ್ಲ ಮಾಡಿಲ್ಲ ಅನ್ನೋದು ಹೇಳಕ್ ಸಾಧ್ಯಲ್ಲ, ಅಂತದೆಲ್ಲ ನಾವು ಆಟ ಆಗ್ಲಿ ಎಲ್ಲ. ಹಾಗೆ ಸ್ಕೂಲ್ ಅನ್ನೋದು ನಮ್ಗೆ ಒಂದು ಹೆಸರಿಗಿತ್ತು, ಅಂದ್ರೆ ಸ್ಕೂಲ್ಗೆ ಹೋಗ್ತಿದ್ದೀವಿ ಅನ್ನೋದು. ಮತ್ತೆ ಗಡಿ ಭಾಗದ ಕನ್ನಡ ಸ್ಕೂಲ್ ಅಲ್ಲಿ ಕಲ್ತಿರೋರು ನಾನು, ಅಲ್ಲಿ ಅಪವಾದೇನಿಲ್ಲ. ನಾವು ಕಲಿಯುವ ಟೈಮ್ ಅಲ್ಲಿ ಒಳ್ಳೊಳ್ಳೆ ಗುರುಗಳಿದ್ರು, ಆದ್ರೆ ನಾವಷ್ಟು ಅಂದ್ರೆ ನಾನು ಕನ್ನಡ ಮಾತಾಡ್ಲಿಕ್ಕೆ ಕಲ್ತಿರೋದೆ ಒಂದು ಮೊಟ್ಟೆಯ ಕತೆ ಅನ್ನೋ ಒಂದು ಸಿನಿಮಾ ರಾಜ್ಬಿ ಶೆಟ್ಟಿ ಅವ್ರು ಮಾಡಿದ್ರು. ಅಲ್ಲಿ ಆಡಿಷನ್ಗೆ ಬಂದ ನಂತರ ನಾನು ಕನ್ನಡ ಮಾತಾಡ್ಲಿಕ್ಕೆ ಕಲ್ತಿರೋದು.
1: ಅಲ್ಲಿ ತನಕ
0: ತುಳು ಬಿಟ್ರೆ ಮಲಯಾಳಂ, ಮಲಯಾಳಂ ಕೂಡ ನಮ್ಮ ಗಡಿ ಭಾಷೆ ಮಲಯಾಳಂ. ಈ ಎರಡು ಸ್ಕೂಲ್ ಅಲ್ಲಿ ಕೂಡ ಮಂಗಳೂರವರು ತುಂಬಾ ಟೀಚರ್ಸ್ ಗಳೆಲ್ಲ ಮಾಷಗಳೆಲ್ಲ ಬರ್ತಿದ್ರು, ನಾವು ಅವ್ರ ಹತ್ರ ತುಳು ಅಲ್ಲಿ ಮಾತಾಡೋದು. ಅವ್ರು ಹೇಳ್ತಿದ್ರು ಒಮ್ಮೆ ಆದ್ರೂ ಕನ್ನಡದಲ್ಲಿ ಮಾತಾಡಿ ನಮ್ಮ ಹತ್ರ, ಸ್ಕೂಲ್ ಅಲ್ಲಿ ಇದ್ವಿ. ಹಾಗೆ ಸ್ಕೂಲ್ ಎಲ್ಲ ನಮ್ಗೆ ಒಂದು ಆಟಕ್ಕೆ, ಮತ್ತೆ ಎಕ್ಸಾಮ್ ಬರಬೇಕಾದ್ರೆ ಮಾತ್ರ ಸ್ಕೂಲ್ ಇದೆ ಅನ್ನೋದು ನಮ್ಗೆ ಗೊತ್ತಾಗ್ತಿದ್ದು. ಈ ತರ ಹೋಗ್ತಿತ್ತು. ಆದ್ರೆ ಒಂದಷ್ಟು ವರ್ಷಗಳ ನಂತರ ನನಗೆ ಈಗ ನಾನು ಇರುವಂತ ಸ್ಥಾನ, ಈಗ ನಾನು ನೋಡ್ಬೇಕಾದ್ರೆ ವಿದ್ಯೆ ತುಂಬಾ ಮುಖ್ಯವಾಗಿತ್ತು, ಬೇಕಿತ್ತು ಅನ್ನೋದು ಅರ್ಥ ಆಗ್ತಾ
1: ಇದೆ. ಎಷ್ಟು ಕಲ್ತ್ರಿ ನೀವು?
0: ನಾನು 9th ವರೆಗೆ ಮಾತ್ರ ಕಲ್ತಿರೋ
1: ಅಷ್ಟೇ ಕಲ್ತಿದ್ದು
0: ಅಷ್ಟೇ.
1: ಅದ್ರ ನಂತರ ಯಾವತ್ತು ನೀವು ಮುಂದೆ ಕಲಿಬೇಕು ಅಂತ ಅನಿಸ್ಲೇ ಇಲ್ಲ ತಮಗೆ?
0: ಇಲ್ಲ, ನಮ್ಮ ಮನೆಯವರು ನನ್ನ ತಂದೆ ತಾಯಿ ತುಂಬಾ ಟ್ರೈ ಮಾಡಿದ್ರು, ಅಂದ್ರೆ ನಾವಿಲ್ಲದೆ ಅವನು ದಾರಿ ತಪ್ಪಿದ್ದಾನೆ, ಅಂದ್ರೆ ಕಲಿಯುವಂತ ಮನಸ್ಸಿಲ್ಲ. ಮತ್ತೆ ಅಕ್ಕ ಅಣ್ಣ ಎಲ್ಲ ನನ್ನ ಮಂಗಳೂರಲ್ಲಿ ಕಲ್ತಿರೋದು. ನಾನು ಮಾತಾಡಿದ್ರೆ ನಮ್ ಎಕ್ಸಾಮ್ ಟೈಮ್ ಆ ಕಡೆ ಈ ಕಡೆ ಇತ್ತು, ಅಂದ್ರೆ ಮಂಗಳೂರು ಮತ್ತೆ ಕರ್ನಾಟಕ ಮತ್ತೆ ಕೇರಳ, ಏನೆಲ್ಲ ಸುಳ್ಳು ಹೇಳಿಕೊಂಡು ನಾನು ಜಾರ್ತಾ ಇದ್ದೀನಿ, ನಮ್ಗೆ ಈಗ ಎಕ್ಸಾಮ್ ಈಗಲ್ಲ, ನಮ್ಗೆ ನೆಕ್ಸ್ಟ್ ಆಗ ಹೀಗೆ ಅಂತ. ಅವರಿಗೆ ಇಲ್ಲಿದ್ದು ಏನು ಗೊತ್ತಿರಲಿಲ್ಲ. ಇದಾದ ನಂತರ ನನ್ನನ್ನು ತಾಯಿ ತುಂಬಾ ಆಸೆ ಪಟ್ಟಿದ್ರು, ಅಂದ್ರೆ ನೀನು ಕಲಿಬೇಕು, ಕಾಲೇಜಿಗೆಲ್ಲ ಹೋಗ್ಬೇಕು, ಯಾರು ಇಲ್ಲ, ಎಲ್ರು ಕಲ್ತು SSLC ಫಸ್ಟ್ ಪಿ ಯು ಇಲ್ಲಿಗೆ ಎಂಡ್ ಆಗ್ತಾ ಇದೆ, ನೀನು ಅದಕ್ಕಿಂತ ಜಾಸ್ತಿ ಕಲಿಬೇಕು ಅಂತ. ನನಗೆ ಅದಿಲ್ಲ, ನನಗೆ ಕ್ರಿಕೆಟರ್ ಆಗ್ಬೇಕು ಅನ್ನೋದು, ನಾನು ಕ್ರಿಕೆಟ್ ಆಗ್ತೀನಿ ಅನ್ನೋದು ನನಗೆ ತುಂಬಾ ದೊಡ್ಡ ಒಂದು ಆಸೆ ಇತ್ತು. ಹಾಗೆ ಬಲವಾಗಿತ್ತು ಅದು, ನಾನು ಆಗ್ತೀನಿ ಅನ್ನೋದು.
1: ಮತ್ತೇನಾಯ್ತು?
0: ಇಲ್ಲ, ಅದ ನಂತರ ನನ್ನನ್ನು ಕೆನರಾ ಹೈಸ್ಕೂಲಿಗೆ ಸೇರಿಸಿದ್ರು ಇಲ್ಲಿ ಡೊಂಗರಕೇರಿ. ಅಲ್ಲಿ ಕೂಡ ನಾನು 1 ವರ್ಷ ಮಾತ್ರ ಕಲಿತೆ. ಅಲ್ಲಿ ಕೂಡ ತುಂಬಾ ಕಾರಣಗಳಿದೆ, ನನಗೆ ಕೇರಳದಿಂದ ಬರ್ಬೇಕಾದ್ರೆ ಕಷ್ಟ ಆಗುತ್ತೆ, ಒಬ್ಬನೇ ಬರಬೇಕು ಒಬ್ಬನೇ ಹೋಗ್ಬೇಕು, ತುಂಬಾ ಕಷ್ಟ ಇದೆ, ನನ್ನನ್ನು 9 ವರ್ಷ ನೀವು ಅಲ್ಲಿ ಓದಿಸಿ, ನನಗೆ ಇಲ್ಲಿ ಕಷ್ಟ ಆಗ್ತಿದೆ, ಕರ್ನಾಟಕದ ಉಡುಗೊರೆ ಬೇರೆ, ನಮ್ಮ ಕೇರಳದ ಉಡುಗೊರೆ ಬೇರೆ. ನಂತರ ತಾಯಿ ಒಪ್ಕೊಂಡ್ರು, ಆಯ್ತು ನೀನೇನ್ ಮಾಡ್ತೀಯ ಮಾಡ್. ಅಲ್ಲಿಂದ ನಾನು ಕೆಲಸ ಶುರು ಮಾಡಿದೆ, ಅಲ್ಲಿಗೆ ವಿದ್ಯಾಭ್ಯಾಸಕ್ಕೆ
1: ಪೂರ್ಣ ವಿರಾಮ
0: ಇಟ್ಟೆ.
1: ಜೆಪಿ ಅವರು, ಈಗ ಮತ್ತೊಂದು ಹಾಡನ್ನ ಕೇಳುವಂತ ಸಮಯ. ತಮ್ಮ ಇಷ್ಟದ ಮತ್ತೊಂದು ಹಾಡು ಯಾವುದು?
0: ಸುದೀಪ್ ಸರ್ ಅಂದ್ರೆ ತುಂಬಾ ಇಷ್ಟ ಅವ್ರದ್ದು. ಅವರಿಗೆ ಬದುಕು, ಅವರ ಅಲ್ಲಿಂದ ಅವರ ಸಿನಿ ಪ್ರಯಾಣ ಶುರು ಆಗಿದ್ದು ಹುಚ್ಚ ಸಿನಿಮಾದಿಂದ, ಅದೇ ಹಾಡಾಗ್ಬಹುದು, ಉಸಿರೆ ಉಸಿರೆ
1: ಉಸಿರೆ ಉಸಿರೆ ಹಾಡು.

0: ಜೆಪಿ ಅವರು, ಈಗ ನೀವು ಈಗ ತಾವು ಹೇಳಿದ ಹಾಗೆ ಭಜನಾ ಮಂದಿರದಲ್ಲಿ ಅದರ ಪ್ರಭಾವದಿಂದಾಗಿ ತಾವು ಅಭಿನಯ ಅಥವಾ ಕಲೆಯ ಬಗ್ಗೆ ತಮಗೆ ಆಸಕ್ತಿ ಹುಟ್ಟಿತ್ತು ಅಂತ ಹೇಳಿ, ಆದರೆ ಒಂದು ವೃತ್ತಿಪರವಾಗಿ ತಾವು ಒಂದು ಬಣ್ಣ ಹಚ್ಚಿದ್ದು ಯಾವಾಗ?
1: 2011 ಶಾರದಾ ಆರ್ಟ್ಸ್ ಅನ್ನೋದು ನನಗೆ ಒಂದು ದೊಡ್ಡ ಬದುಕು ಕೊಟ್ಟಂತ ಒಂದು ಕಲಾ ಸಂಸ್ಥೆ. ಅಲ್ಲಿಂದ 2011 ಒಂದು ಅವಕಾಶ ಸಿಕ್ಕಿತ್ತು.
0: ಅದು ಯಾವ ರೋಲ್ ಮಾಡಿದ್ರಿ ಮತ್ತೆ ಆವತ್ತಿನ ಒಂದು ದಿನದ ನೆನಪು ಏನಾದ್ರು ಇದೆಯಾ?
1: ದಿನದ ನೆನಪಿಲ್ಲ, ಅಂದ್ರೆ ನಾನು ಈ ದೀಪಕ್ ರೈ ಪಾಣಾಜಿ ಅವರೊಬ್ರು ನಮ್ಮ ಕಲಾವಿದರಿದ್ದಾರೆ ನಮ್ ಜೊತೆನೆ, ಮಸ್ಕಿರಿ ಗುಡ್ಲಾ ಅನ್ನೋದು ನಾನು, ಪ್ರಕಾಶನ್ನ, ರಾಜೇಶ್ ಮುಗುಳಿ, ಹೀಗೆ ನಮ್ದೊಂದು ತಂಡ ಇತ್ತು. ಅದಕ್ಕಿಂತ ಮುಂಚೆ ನಾನು ದೀಪಕ್ ರೈ ಪಾಣಾಜಿ ಅವರನ್ನು ನೋಡಿದ್ದೆ

0: ಒಂದು ನಾಟಕದಲ್ಲಿ. ನಾನು ಅವರ ದೊಡ್ಡ ಅಭಿಮಾನಿ, ನನಗೆ ಅವರನ್ನು ಒಮ್ಮೆ ಭೇಟಿ ಆಗಬೇಕು ಅಂದ್ರೆ ಅವರನ್ನು ಒಂದು ಹತ್ತಿರದಿಂದ ನೋಡಬೇಕು, ಮತ್ತೆ ಅವರಿಗೆ ಒಂದು ಅವರನ್ನು ಟಚ್ ಮಾಡ್ಬೇಕು ಅನ್ನೋದು ನನ್ನ ದೊಡ್ಡ ಆಸೆ. ಶಾರದಾ ಆರ್ಟ್ಸ್ಗೆ ಆ ದಿವಸ ನೆನಪಿದೆ ನನಗೆ. ಶಾರದಾ ಆರ್ಟ್ಸ್ ಅಲ್ಲಿ ತುಂಬಾ ದೊಡ್ಡ ತಂಡ ಅದು, ಮಂಗಳೂರಿನ ತುಂಬಾ ದೊಡ್ಡ ದೊಡ್ಡ ಕಲಾವಿದರಲ್ಲಿದ್ರು. ಒಂದ್ ದಿವಸ ಶಾರದಾ ಆರ್ಟ್ಸ್ ಅಲ್ಲಿ ಏನೋ ಒಂದು ಭೂಕಂಪನ ಆಯ್ತು ಅಂದ್ರೆ ಶಾರದಾ ಆರ್ಟ್ಸ್ ಇದ್ದು, ಅಲ್ಲಿಂದ ಮಂಗಳೂರು ಯಾರೆಲ್ಲ ಮಂಗಳೂರಿನ ಕಲಾವಿದರಿದ್ರು ಅವರೆಲ್ಲ ಬಿಟ್ರು, ಒಂದ್ 5 ಜನ ಮಾತ್ರ ಬಾಕಿ ಆದ್ರು. ಆಗ ನಾನು ಕ್ರಿಕೆಟ್ ಆಡ್ತಿದ್ದೆ, ತುಮಿನಾಡಿಗೆ ನಮ್ಮ ಕೃಷ್ಣಾಜಿ ಮಂಜೇಶ್ವರ ಅವರು ಬಂದ್ರು, ಅವ್ರ ಜೊತೆ ಪ್ರಕಾಶನ ಬಂದ್ರು, ಪ್ರಕಾಶನ ಕರ್ಕೊಂಡು ಬಂದ್ರು ನನ್ನನ್ನು. ಅವ್ರು ನಮ್ಮ ಊರಲ್ಲೆಲ್ಲ ನೋಡಿದ್ರು ಪ್ರಕಾಶನ, ಅವರೇ ನಮಗೆ ಡ್ರಾಮ ಎಲ್ಲ ಇದ್ ಮಾಡ್ತಿದ್ದೆ. ಅವ್ರು ಹೇಳಿದ್ರು ಇವನು ಒಳ್ಳೆ ಕಲಾವಿದ, ನಮ್ಮ ತಂಡಕ್ಕೆ ಬರ್ತೀಯ ಅಂತ ಕೇಳಿದ್ರು. ನಮ್ದು ಮಾಸ್ಟರ್ ಅಂತ ಕರಿತೇವೆ ನಮ್ಮ ಅವರನ್ನು. ಅದಕ್ಕೆ ನಾನು ಹೇಳಿದೆ ಬರ್ತೇನೆ, ಅದೊಂದು ಆ ಹುಮ್ಮಸ್ಸೆ ಬೇರೆ, ನಾ ಬರ್ತೇನೆ ಅಂತ. ಬಂದ ಮೇಲೆ ನನಗೆ ಅಲ್ಲಿ ಯಾವ ಎಲ್ಲ ಕಲಾವಿದರಿದ್ದಾರೆ ನನಗೆ ಗೊತ್ತಿರಲಿಲ್ಲ. ನಾನು ಫಸ್ಟ್ ಬಂದ ಶಾರದಾರ್ಸಿಗೆ ಎಂಟ್ರಿ ಆಗ್ಬೇಕಾದ್ರೆ ನಾನು ದೀಪಕ್ ರೈ ಪಾಣಾಜಿಯವರನ್ನು ನೋಡಿದೆ. ನಾನು ಪ್ರಕಾಶನ್ ನೋಡಿ ಇದವರಲ್ಲ ಅವರೇ, ಅವ್ರ ಹತ್ರ ಮಾತಾಡ್ಬೋದು ನಾನು, ಇಲ್ಲ ಅವ್ರು ನಿನ್ನ ಜೊತೆನೆ ಆಕ್ಟ್ ಮಾಡ್ತಾರೆ. ನನಗೆ ಫುಲ್ ಅದು ಏನು ಹೇಳೋದು ಅದಕ್ಕೆ ಮಾತುಗಳು. ಆ ಖುಷಿ ಈಗ ಏನ್ ಸಿಕ್ಕಿದ್ರೆ ಆಗೋದಿಲ್ಲ ಅಂತ ಒಂದು ದೊಡ್ಡ ಖುಷಿ ಅದು. ನಂತರ ಅವ್ರ ಜೊತೆನೆ 15 ವರ್ಷದಿಂದ ಅಭಿನಯ ಎಲ್ಲ ಮಾಡ್ತಾ, ನನ್ನ ಸಿನಿಮಾದಲ್ಲೂ ಕೂಡ ಅವರು ಅಭಿನಯ ಮಾಡಿದ್ರು.
1: ಈಗ ಹಿಂತಿರುಗಿ ನೋಡೋದಾದ್ರೆ ತಮಗೆ ನೆನಪಿರುವ ಹಾಗೆ ತಮಗೆ ಹೆಸರನ್ನು ಕೊಟ್ಟಂತಹ ನಾಟಕ ಯಾವುದು?
0: ನನಗೆ ಕೃಷ್ಣಾಜಿ ಮಂಜೇಶ್ವರ ಅವರು ಬರೆದು ನಿರ್ದೇಶನ ಮಾಡಿರುವಂತಹ ನಾಟಕ ಸುದ್ದಿ ತಿಕ್ಕಣ್ ಅಂತ. ಸುದ್ದಿ ತಿಕ್ಕಣ್ ನಾಟಕದಲ್ಲಿ ನಾನು ನಿತ್ಯ ಅನ್ನೋ ಒಂದು ಪಾತ್ರ ಮಾಡಿದೆ. ಅದು ತುಂಬಾ ಆ ಸಮಯದಲ್ಲಿ ನನಗೆ ತುಂಬಾ ದೊಡ್ಡ ಒಂದು ಅಂದ್ರೆ ಯಾರಾದ್ರೂ ಬಂದು ನಮ್ಮ ಹತ್ರ ಹೇಳೋದು ನಾನು ನಿಮ್ಮ ದೊಡ್ಡ ಅಭಿಮಾನಿ ಅನ್ನೋದು ಕೇಳೇ ಇರಲಿಲ್ಲ. ಅದು ನಮ್ಗೆ ಆ ನಮ್ಮ ಬದುಕಲ್ಲಿ ಅದು ಆಗುತ್ತೆ ಅನ್ನೋದು ನಮ್ಗೆ ಗೊತ್ತಿರಲಿಲ್ಲ. ಫಸ್ಟ್ ಕೇಳಿದ್ ನಾನು ಆ ನಾಟಕ ನೋಡಿದ ನಂತರ ಒಂದಷ್ಟು ಜನ ಬಂದು ಹೇಳ್ತಾ ಇದ್ರು, ನಿಮ್ಮ ನಾಟಕ ನೋಡ್ಲಿಕ್ಕೆ ಅಂತ ಬರೋದು ನಾವು, ಆ ಕ್ಲೈಮ್ಯಾಕ್ಸ್ ಸೀನ್ ನೋಡ್ಲಿಕ್ಕೆ ಅಂತಾನೆ ನಾವು ಬರೋದು, ಒಂದು ನಾನು 20 ಸಲ ಆಯ್ತು ನೋಡಿದ್ದು ಹಾಗೆ ಅಭಿಮಾನಿ ಅಂತ ಹೇಳ್ತಾ ಇದ್ರು. ಅದು ಆ ಪಾತ್ರ ನನಗೆ ಆ ನಿತ್ಯ ಅನ್ನೋ ಪಾತ್ರ ನಂಗೆ ಸಿಕ್ಕಿದ್ದು. ನಾನು ನಂತರ ಅದ್ರ ನಂತರ ವರ್ಷ ನಾನು ಒಂದು ನಾಟಕ ಬರೆದಿದ್ದೆ. ಆಗ ಈ ಪ್ರೇಕ್ಷಕ ವರ್ಗದಲ್ಲಿ ಕ್ಲೈಮ್ಯಾಕ್ಸ್ ಮುಗಿದ ನಂತರ, ಸುದ್ದಿ ದಿಕ್ಕನ್ ಕ್ಲೈಮ್ಯಾಕ್ಸ್ ಮುಗಿದ ನಂತರ ಪ್ರೇಕ್ಷಕರಲ್ಲಿ ತುಂಬಾ ಜನ ಹೇಳಿದ್ರು, ನೀವು ಸುದ್ದಿ ದಿಕ್ಕನ್ ನಾಟಕದ ಒಂದು ಕ್ಲೈಮ್ಯಾಕ್ಸ್ ಅಲ್ಲಿ ಕೊನೆಯ ಡೈಲಾಗ್ ನನಗೆ ಈ ನಿತ್ಯ ಪಿರ ಬರ್ಪೆ ಅಂದ್ರೆ ಈ ನಿತ್ಯ ಪುನಃ ಬರ್ತಾನೆ, ಇನ್ನೊಮ್ಮೆ ಬರ್ತಾನೆ ಅಂತ, ಅವ್ನು ಜೈಲು ಹೋಗುವ ಸೀನ್ ಅದು. ಅದಕ್ಕೆ ಪ್ರೇಕ್ಷಕ ವರ್ಗದಲ್ಲಿ ತುಂಬಾ ಜನ ಹೇಳಿದ್ರು, ನೀವು ನೆಕ್ಸ್ಟ್ ನಾಟಕ ಇಡಬೇಕಾದ್ರೆ ಅದೇ ಹೆಸರು ಇಡಿ, ನಿತ್ಯ ಬರ್ತಾನೆ ಅಂತ. ಅದಕ್ಕೆ ನಾನು ನೆಕ್ಸ್ಟ್ ವರ್ಷ ನಿತ್ಯ ಬನ್ನಗ ಅಂತ ಒಂದು ನಾಟಕ ಬರ್ದೆ. ಅದು ಕೂಡ ನನ್ನ ಬರವಣಿಗೆ ನನಗೆ ತುಂಬಾ ಹೆಸರು ತಂದು ಕೊಟ್ಟಂತ ನಾಟಕ ನಿತ್ಯ ಬನ್ನಾಗ.
1: ಈಗ ನಮ್ಮ ಹೆಚ್ಚಿನ ಕೇಳುಗರಿಗೆ ಈ ತುಳು ನಾಟಕಗಳ ಬಗ್ಗೆ ಹೆಚ್ಚು ಗೊತ್ತಿರಲಿಕ್ಕಿಲ್ಲ. ಈಗ ತಮ್ಮ ತಂಡ ಏನಿತ್ತು ಅದರಲ್ಲಿ ಆ ತುಳು ನಾಟಕಗಳು ಯಾವ ರೀತಿ ಇರ್ತಾ ಇದ್ವು, ಅವುಗಳ ಕಥಾವಸ್ತು ಹೇಗಿರ್ತಾ ಇತ್ತು, ಮತ್ತೆ ಅಲ್ಲಿ ಏನು ಮುಖ್ಯ ಆಗ್ತಾ ಇತ್ತು?
0: ಇಲ್ಲಿ ಮುಖ್ಯವಾಗಿ ಹಾಸ್ಯ ಬೇಕೇ ಬೇಕು. ಒಂದು 2-3 ಗಂಟೆಯ ಕಾಲ ನಾಟಕ ನಡೆಯುತ್ತೆ. ಅದರಲ್ಲಿ 2 ಟೀಮ್ ಇರುತ್ತೆ. ಅಂದ್ರೆ ನಾವು ಕಥಾ ಭಾಗ ಒಂದು ಸ್ಟೋರಿ ಮಾಡುವಂತ ಒಂದು ಟ್ರಾಜಿಡಿ ಎಲ್ಲ ಮಾಡುವಂತ ಕಲಾವಿದರದೊಂದು ಟೀಮ್ ಬೇರೆ ಇರುತ್ತೆ. ಕಾಮಿಡಿ ಅವ್ರು ಬಂದ್ರೆ ನಗು ಅಷ್ಟೇ, ಅವ್ರು ಹೋದ ನಂತರ ಪುನಃ ಅಳು, ಈ ತರನೇ ಹೋಗುತ್ತೆ. ಮುಂಚೆ ಎಲ್ಲ ಅಂದ್ರೆ 3 ಗಂಟೆ 3:30 ಗಂಟೆ ಎಲ್ಲ ಹೋಗ್ತಿತ್ತು. ಮುಂಚೆ ಅಲ್ಲಿ ಎಲ್ರಿಗೂ ಜಾತ್ರೆ ಸಮಯದಲ್ಲೆಲ್ಲ ಜಾತ್ರೆ ಎಲ್ಲ 1-2 ಗಂಟೆ 2 ಗಂಟೆಗೆಲ್ಲ ಮುಗ್ದ್ರೆ, ನೇಮ ಜಾತ್ರೆ ಇದೆಲ್ಲ ಮುಗ್ದ್ರೆ ನಂತರ ಊರಿಗೆ ಹೋಗ್ಲಿಕ್ಕೆ ಅವ್ರವ್ರ ಮನೆಗೆ ಹೋಗ್ಲಿಕ್ಕೆ ತುಂಬಾ ಕಷ್ಟ ಇತ್ತು. ಆ ಟೈಮಲ್ಲಿ 1-3 ಗಂಟೆ ನಾಟಕ ಮಾಡಬೇಕು, ಇಲ್ಲದ್ರೆ ಅದಕ್ಕಿಂತ ಜಾಸ್ತಿ ಮಾಡಬೇಕು. ಅದು ಬೆಳಿಗ್ಗೆ ಆಗುತ್ತೆ, ಆಗ ಅವರವರು ಊರಿಗೆ ಹೋಗ್ಲಿಕ್ಕೆ ಬಸ್ ಇರುತ್ತೆ. ಆ ತರ ಎಲ್ಲ ಕಾನ್ಸೆಪ್ಟ್ ಇದ್ದಿದ್ದು. ಆ ಟೈಮಲ್ಲಿ ಇದು ಇಲ್ಲಿ ಮುಖ್ಯವಾಗಿರೋದು ಹಾಸ್ಯ. ಅದಕ್ಕೋಸ್ಕರ ಈ ಮಂಗಳೂರು ಅಂದ್ರೆ ದಕ್ಷಿಣ ಕನ್ನಡ ಅಂದ್ರೆ ಇಲ್ಲಿ ಹಾಸ್ಯಕ್ಕೆ ತುಂಬಾ ಜಾಸ್ತಿ, ಯಕ್ಷಗಾನದಲ್ಲಿ ಆಗ್ಲಿ ನಾಟಕಗಳಲ್ಲಿ ಆಗ್ಲಿ. ಮತ್ತೆ ನಮ್ದು ಟಿವಿ ಚಾನೆಲ್ನವರೆಲ್ಲ ಇದು ಹಾಸ್ಯ ಪ್ರಸನದು ಸ್ಪರ್ಧೆ ಎಲ್ಲ ಇದು ಮಾಡಿದ್ರು, ಬಲೆ ತೆಲಿಪಲೆ ಅಂತ. ಅದ್ರಿಂದ ತುಂಬಾ ಕಲಾವಿದ್ರು ಇಲ್ಲಿಂದಲೇ. ಈಗ ನಾವು ಮಾಡಿರುವಂತ ಸಿನಿಮಾ ಕೂಡ ನಮಗೆ ಅದ್ರ ಒಂದು ಗಿಫ್ಟ್. ಅದು ನಾವು ನಾಟಕಗಳಿಂದ ನಾವು ಕಲ್ತಿರುವಂತಹ ಹಾಸ್ಯಗಳನ್ನ ಈಗ ಸಿನಿಮಾದಲ್ಲಿ ನಾವು ಮಾಡ್ತಾ ಇದೀವಿ.
1: ಈಗ ತಾವ್ ಹೇಳಿದ್ರಿ ಆಗ್ಲೇ ಏನು ಅಂತ ಹೇಳಿದ್ರೆ, ತಮಗೆ ದೇವದಾಸ್ ಕಾಪಿಕಾಡ್ ಅವ್ರ ಅಂತ ಹೇಳಿದ್ರೆ ಬಹಳ ಇಷ್ಟ ಆಗಿತ್ತು ಅಂತ ಹೇಳಿ, ಯಾಕೆ ಇಷ್ಟ ಆಗಿತ್ತು ಅಂದ್ರೆ, ಅವರು ಆಸ್ ಅ ಡೈರೆಕ್ಟರ್ ಇಷ್ಟವೋ ಅಥವಾ ಆಕ್ಟರ್ ಇಷ್ಟವೋ ಅಥವಾ ಓವರ್ ಆಲ್ ಆಗಿ ಇಷ್ಟವೋ ಹೇಗೆ?
0: ನಾನು ಅವರನ್ನು ಗುರುವಾಗಿ ನಾನು ಯಾವಾಗ್ಲೂ ಸ್ವೀಕರಿಸಿದ್ದೆ. ಅದ್ ನಾನು ಅವರಿಗೆ ಹೇಳಿದ್ದು, ಮದುವೆಗೆ ಬಂದಿದ್ರು ಆ ದಿವಸ ನಾನು ಅವ್ರ ಹತ್ರ ಹೇಳಿದೆ, ಸರ್ ನಾನು ನಿಮ್ಮ ದೊಡ್ಡ ಅಭಿಮಾನಿ, ಮತ್ತೆ ನಾನು ನಿಮ್ಮ ಶಿಷ್ಯ, ನಿಮ್ಮ ಹತ್ರನೇ ಏಕಲವ್ಯನ ಕತೆ ಇದೆಯಲ್ಲ, ಆ ತರಾನೇ ದೂರದಿಂದ ನಾನು ಕಲ್ತಿರೋದು. ಅವರ ಸಿಡಿಗಳಾಗ್ಲಿ, ಅವ್ರ ನಾಟಕ ಎಲ್ಲಿದ್ರು ಕೂಡ ಹೋಗಿ ನೋಡೋದು. ಮನೆಯಲ್ಲೆಲ್ಲ ನಾನು ಸಿಡಿ ತಂದ್ರೆ, ಕ್ಯಾಸೆಟ್ ತಂದ್ರೆ, ರಿಪೀಟ್ ರಿಪೀಟ್ ರಿಪೀಟ್ ಅಂದ್ರೆ ಬೆಳಿಗ್ಗೆ ಕೂತ್ಕೊಂಡ್ರೆ ನಾನು ನೈಟ್ ತನಕ ನೋಡ್ತಾ ಇದ್ದೆ. ಮನೇಲಿ ಎಷ್ಟು ಬೈದ್ರು, ಇವನಿಗೆ ಏನೋ ಆಗಿದೆ, ಎಲ್ಲಾದ್ರೂ ಕೊಂಡು ಬಿಡಿಸ್ಬೇಕು ಒಂದು, ಆ ತರ ನಾನು ನೋಡ್ತಾ ಇದ್ದೆ ನಾಟಕಗಳನ್ನ ಹಾಕಿ. ಅಂದ್ರೆ ಅವರು ಕೊಡುವಂತ ಕಥಾ ಹಂದರ ಅಂದ್ರೆ ಪಾತ್ರ, ಒಂದೊಂದು ಪಾತ್ರಗಳು ಸೃಷ್ಟಿ ಮಾಡುವಂತ ಪಾತ್ರಗಳು, ಆ ಪಾತ್ರಗಳಿಂದಾಗಿ ಅಲ್ಲಿರುವಂತ ಕಲಾವಿದನಿಗೆ ಅಷ್ಟು ದೊಡ್ಡ ಅಭಿಮಾನಿ ಬಳಗವೇ ಸೃಷ್ಟಿಯಾಗುತ್ತೆ. ನಂತರ ಆ ಕಲಾವಿದನಿಗೆ ಅದೊಂದು ಬದುಕಾಗುತ್ತೆ. ಅಂತ ಪಾತ್ರಗಳನ್ನು ಸೃಷ್ಟಿ ಮಾಡಿದ್ದಾರೆ. ಮತ್ತೆ ಅಂತ ಕಲಾವಿದರನ್ನ ಅವರು ಯಾವ ಮೂಲೆಯಲ್ಲಿ ನೋಡಿದ್ರು ಕೂಡ ಯಾರಾದ್ರೂ ಒಂದು ಸ್ಫೂರ್ತಿ ಪಡೆದಿದ್ರೆ ರಂಗಭೂಮಿಯಲ್ಲಿ, ಅದು ದೇವದಾಸ್ ಕಾಪಿಕಾಡ್ ಸರ್ನಿಂದ ಮಾತ್ರ. ಅಂತ ಕಥೆಗಳನ್ನು ಬರೆದಿದ್ದಾರೆ ಅವರಷ್ಟು ಕಥೆಗಳನ್ನು, ನಾಟಕಗಳನ್ನು ಬರೀಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅಂದ್ರೆ

0: 55 ಏನೋ ಡ್ರಾಮಾ ಬರೆದಿದ್ದಾರೆ, ಅದಕ್ಕೋಸ್ಕರ ಅವರಿಂದ ಕಲ್ತಿರೋದು ತುಂಬಾ ಇದೆ.
1: ಈಗ ತಾವು ಶಾರದಾ ಆರ್ಟ್ಸ್ ನಲ್ಲಿ ಇದ್ದವರು, ಈಗ ನಮ್ಮ ಈ ತುಳುನಾಡಿನ ಭಾಗದಲ್ಲಿ ಬಹಳಷ್ಟು ನಾಟಕ ಕಂಪನಿಗಳು ಅಥವಾ ನಾಟಕ ತಂಡಗಳಿರ್ತವೆ, ಅವುಗಳ ನಡುವಿನ ಬಾಂಧವ್ಯ ಹೇಗಿರ್ತದೆ?
0: ಈಗ ತುಂಬಾ ಚೆನ್ನಾಗಿದೆ, ಮುಂಚಿದ್ದೆಲ್ಲ ನಂಗೆ ಗೊತ್ತಿಲ್ಲ, ನಾನು ಬಂದು 15 ವರ್ಷ ಅಷ್ಟೇ ಆಗಿರೋದು. ಈಗೆಲ್ಲ ನಾವು ಅಂದ್ರೆ ನಮ್ಗೆ ಈ ರಂಗಭೂಮಿ ಒಂದು ಇದರಲ್ಲಿ ಹೋಗ್ತಾ ಇತ್ತು ಅಂದ್ರೆ ಎಲ್ರಿಗೂ ಒಂದೇ ಟೈಮಲ್ಲಿ, ಅಂದ್ರೆ ಯಾವ್ದು ಹಬ್ಬ ಹರಿದಿನಗಳೆಲ್ಲ ಜಾತ್ರೆ ಎಲ್ಲ ಬಂದ್ರೆ ಒಂದೇ ಟೈಮಲ್ಲಿ ಎಲ್ರಿಗೂ ನಾಟಕ ಇರುತ್ತೆ, ನಾವು ಸಿಗೋದು ತುಂಬಾ ಅಪರೂಪ. ಗಣೇಶ ಹಬ್ಬ ಬಂದ್ರೆ ಇಲ್ಲದ್ರೆ ಕೃಷ್ಣಾಷ್ಟಮಿ ಬಂದ್ರೆ ಎಲ್ರಿಗೂ ನಾಟಕಗಳು. ಈ ಆ ಹೋಗುವಂತ ದಾರಿಗಳಿಂದ ನಾವು ಸಿಗ್ತಿದ್ವಿ. ನಮ್ಗೆ ಸಿಗುವಂತ ಒಂದು ಎಲ್ರು ಒಂದು ಸೇರುವಂತ ಅವಕಾಶ ಮಾಡಿಕೊಟ್ಟಿದ್ದು ಇಲ್ಲಿ ಬಲೆ ತೆಲಿಪಾಲೆ ಅಂತ ಮಾಡಿದ್ರು. ಆಗ ಒಂದಷ್ಟು ಹಾಸ್ಯ ತಂಡಗಳೆಲ್ಲ ಬಂದಲ್ಲಿ ಇರ್ಬೇಕಾದ್ರೆ ಒಂದಷ್ಟು ಟೈಮ್ ಸಿಕ್ಕಿತ್ತು ನಮ್ಗೆ. ಎಲ್ರು ಕಲಾವಿದ್ರು ಫ್ಯಾಮಿಲಿ ತರ ಆದ್ವಿ ನಾವು. ಅಲ್ಲಿಂದ ಅವರವರ ತಂಡದ ನಾಟಕಗಳನ್ನು ನೋಡುವಂತ ಇದು ಶುರುವಾಯ್ತು. ಯಾವುದೇ ನಾಟಕಗಳಿದ್ರು ಟೌನ್ ಅಲ್ಲಿ ನಾಟಕ ಇದ್ರೆ, ನಮ್ಗೆ ನಾಟಕಗಳು ಇಲ್ಲದಿದ್ರೆ ಬೇರೆ ತಂಡಗಳಿಗೆ, ಎಲ್ರು ಬಂದು ಟೌನ್ ಅಲ್ಲಿ ನಾವು ನಾಟಕ ನೋಡೋದು, ಅದರ ತಪ್ಪು ಇದನ್ನೆಲ್ಲ ನಾವೇ ವಿಮರ್ಶೆ ಮಾಡೋದು. ಈಗ ಆ ಬಾಂಧವ್ಯ ಚೆನ್ನಾಗಿದೆ ಎಲ್ಲ ತಂಡದ. ಹಿಂದಿನದೆಲ್ಲ ನಮ್ಗೆ ಗೊತ್ತಿಲ್ಲ, ಈಗಿನವರು ತುಂಬಾ ಒಂದು ಒಡನಾಟದಲ್ಲಿ ಇದ್ದಾರೆ.
1: ಈಗ ಯಾವುದೇ ಕ್ಷೇತ್ರಕ್ಕೆ ಹೊಸಬ್ರು ಬಂದಾಗ ಅಲ್ಲಿ ಏನಾದ್ರೂ ಬದಲಾವಣೆ ತರಬೇಕು ಅಂತ ಅನ್ನಿಸ್ತಾನೆ ಇರ್ತದೆ. ಈಗ ತಾವು ಈ ರಂಗಭೂಮಿಗೆ ಬಂದಾಗ ತಮಗೆ ಏನಾದ್ರೂ ಬದಲಾವಣೆ ಮಾಡಬೇಕು ಅಂತ ಅನ್ನಿಸಿದ್ದು ಅಥವಾ ಪ್ರಯೋಗ ಮಾಡಿದ್ದು ಏನಾದ್ರೂ ಇದೆಯಾ?
0: ಅದೇ ಇದ್ದಿದ್ದು, ಏನಾದ್ರೂ ಮಾಡ್ಬೇಕು, ಅದು ಚೇಂಜ್ ಮಾಡ್ಬೇಕು, ಇದು ಚೇಂಜ್ ಮಾಡ್ಬೇಕು, ಆ ತರ ಇದ್ದಿದ್ದು. ಆ ಒಂದು ಆಲೋಚನೆಯೇ ನನ್ನನ್ನು ಬರಹಗಾರನಾಗಿ ಮಾಡಿದ್ದು, ನಿರ್ದೇಶಕನನ್ನಾಗಿ ಮಾಡಿದ್ದು. ಅಂದ್ರೆ ಯಾವ್ದಾದ್ರು ಒಂದು ಸೀನ್ ಪ್ರಾಕ್ಟೀಸ್ ಆಗ್ತಿರ್ಬೇಕಾದ್ರೆ ನನಗಾಗ್ತಿತ್ತು, ಇದ್ಯಾವ ಈ ತರ ಯಾಕೆ ಮಾತಾಡ್ತಿದ್ದಾರೆ, ಈ ತರ ಯಾಕೆ ನಡೀತಿದ್ದಾರೆ, ಈ ತರ ಯಾಕೆ ಲೈಟ್ ಯೂಸ್ ಮಾಡ್ತಿದ್ದಾರೆ, ಇದೇ ನಮ್ಮ ಆಲೋಚನೆಗಳನ್ನು ನಾನು ಹೇಳ್ತಾ ಬಂದೆ. ನನ್ನ ತಂದೆ ತಾಯಿ ಮಾಡಿರುವಂತ ಪುಣ್ಯವೋ ಏನೋ ಅಲ್ಲ ಗೊತ್ತಿಲ್ಲ, ನನಗೆ ಕೃಷ್ಣಾಜಿ ಮಂಜೇಶ್ವರ ಅನ್ನೋ ಒಂದು ಗುರುಗಳು ಸಿಕ್ಕಿದ್ರು, ನಮ್ಮ ತಂಡದ ಸಾರಥ್ಯ ವಹಿಸಿರುವಂತವ್ರು. ಅವರಿಗೆ ಒಬ್ಬನಲ್ಲಿ ಪ್ರತಿಭೆ ಇದ್ರೆ ಪೂರ್ತಿ ಫುಲ್ ಕೀ ಅವರ ಹತ್ರ ಕೊಟ್ಟು ಬಿಡ್ತಾರೆ, ಡ್ರೈವಿಂಗ್ ಸೀಟನ್ನೇ ಎದ್ದು ಅವರಿಗೆ ಕೊಟ್ಟು ಬಿಡ್ತಾರೆ. ನನಗೆ ಶಾರದಾರ್ಸಲ್ಲಿ ಅದು ಸಿಕ್ಕಿತ್ತು. ನನ್ನ ಯಾವುದೇ ಆಲೋಚನೆಗಳಿಗೂ ಅದು ಹೇಗೆ, ಅದು ಯಾಕೆ, ಇದು ಏಕೆ ಇಲ್ಲ, ನೀನು ಮಾಡು ನಾವಿದ್ದೆ. ಹಾಗೆ 15 ವರ್ಷದಿಂದ ನನಗೆ ನನ್ನ ಪುಣ್ಯಕ್ಕೆ, ಅಂದ್ರೆ ಬೇರೆ ತಂಡದಲ್ಲಿ ಹೇಗಿದ್ದಾರೆ ಅಂತ ಗೊತ್ತಿಲ್ಲ, ಎಲ್ಲಾ ಕಲಾವಿದರು ಸಪೋರ್ಟ್ ಮಾಡಿದ್ರು. ಇವತ್ತು ನಾನೊಬ್ಬ ಕನ್ನಡ ಸಿನಿಮಾದ ನಿರ್ದೇಶಕನಾಗಿ ಇದ್ದೀನಂದ್ರೆ ಅದಕ್ಕೆ ಮೂಲ ಕಾರಣ ಶಾರದಾ ಆರ್ಟ್ಸ್ ಅನ್ನೋ ತಂಡ. ಅಲ್ಲಿ ನನ್ನನ್ನು ನಿರ್ದೇಶಕನ ಪಟ್ಟದಲ್ಲಿ ಕೂರಿಸಿದ್ರು. ತಂಡದಲ್ಲಿರುವವರು ಎಲ್ಲರೂ ನನ್ನನ್ನು ಒಪ್ಪಿದ್ರು, ನನ್ನ ಆಲೋಚನೆಗಳನ್ನು, ನನ್ನ ನಿರ್ದೇಶನ ಶೈಲಿಯನ್ನು. ಅದು ಈಗ ನನ್ನ ಸಿನಿಮಾ ನಿರ್ದೇಶಕನನ್ನಾಗಿ ಮಾಡಿದೆ.
1: ಈಗ ಮುಂದಿನ ಗೀತೆಯನ್ನು ಕೇಳೋದಾದ್ರೆ, ತಮ್ಮ ಇಷ್ಟದ ಒಂದು ಹಾಡನ್ನ ಪ್ರಸಾರ ಮಾಡೋದಾದ್ರೆ ಯಾವ್ದನ್ನ ಮಾಡೋಣ?
0: ಅಮೆರಿಕ ಸಿನಿಮಾದು
1: 100 ಜನ್ಮ
0: 100 ಜನ್ಮಕ್ಕೂ 100 ಜನ್ಮಕ್ಕೂ.

0: ಜೆ ಪಿ ಅವರು, ಈಗ ತಾವು ಚಲನಚಿತ್ರ ಕ್ಷೇತ್ರಕ್ಕೆ ಬಂದಿದ್ದು ಹೇಗೆ? ಅಂದ್ರೆ ಮೊದಲಿಂದ ಇಷ್ಟ ಇತ್ತಾ ಅಥವಾ ಒಂದು ಆಕಸ್ಮಿಕವಾಗಿ ತಮಗೆ ಬರಬೇಕು ಅಂತ ಅನ್ನಿಸ್ತಾ ಹೇಗೆ?
1: ನಾನು ಮೊದಲೇ ಹೇಳಿದಾಗಿ ನನಗೆ ಕ್ರಿಕೆಟರ್ ಆಗ್ಬೇಕು ಅನ್ನೋದು ತುಂಬಾ ದೊಡ್ಡ ಆಸೆ ಆಗಿತ್ತು. ಅಂದ್ರೆ ಕ್ರಿಕೆಟ್ ನೋಡೋದು ಅದು ಕೂಡ ಆಕಾಶವಾಣಿಯಲ್ಲೇ ಶುರುವಾಗಿದ್ದು. ಅಂದ್ರೆ ರೇಡಿಯೋ ಕಮೆಂಟ್ರಿ ಕೇಳಿ ಅಲ್ಲಿಂದ ಕ್ರಿಕೆಟರ್ ಆಗ್ಬೇಕು ಕ್ರಿಕೆಟರ್ ಆಗ್ಬೇಕು. ಅಲ್ಲಿಂದ ನನಗೆ ಯಾವ್ದೋ ಒಂದು ಮ್ಯಾಗ್ಝಿನ್ ಸಿಕ್ಕಿತ್ತು. ಅಂದ್ರೆ ಸಿನಿಮಾ ನೋಡ್ತಾ ಇದೆ, ಅದೊಂದು ಮ್ಯಾಗ್ಝಿನ್ ಸಿಕ್ಕಿದ್ದು. ಅಲ್ಲಿ ಯಾವ್ದಕ್ಕಾದ್ರೂ ಒಂದು ಯಾವ್ದೋ ಒಂದು ದಿವಸದಿಂದ ನಮ್ಗೆ ಯಾವ್ದೋ ಒಂದು ಪ್ರೇರಣೆ ಆಗುತ್ತೆ, ಈ ತರ ನಾನು ಆಗ್ಬೇಕು ಅನ್ನೋದು. ಆ ಮ್ಯಾಗ್ಝಿನ್ ಸಿಕ್ಕಿದ ನಂತರ ಅದನ್ನ ಓದ್ತಾ ಇರ್ಬೇಕಾದ್ರೆ ನನ್ನ ಮನಸ್ಸಲ್ಲಾಯ್ತು ಈ ತರ ನನ್ನದು ನನ್ನ ಆರ್ಟಿಕಲ್ ಬರಬೇಕು. ಅದು ನನ್ನ ಒಳಗಿಂದ ನಾನು ಒಬ್ಬ ಕಲಾವಿದನಂತ ನಾನು ಬದುಕಲಿಕ್ಕೆ ಶುರು ಮಾಡಿದೆ. ಕ್ರಿಕೆಟರ್ ಇಲ್ಲ ಇದ್ರೆ ಸಿನಿಮಾ ನಟ, ಇದೆರಡಾಗ್ಬೇಕು ಅಂತ. ನಾಟಕ ನನ್ನ ಇದರಲ್ಲೇ ಇರಲಿಲ್ಲ. ನಾಟಕ ನಾನು ಅಚಾನಕ ಆಗಿ ಬಂದಿರುವಂತ ಕ್ಷೇತ್ರ.
0: ನಾಟಕ ಆಕಸ್ಮಿಕ, ಚಲನಚಿತ್ರ ಯಾವತ್ತು ಬರಬೇಕು ಅಂತ ಇದ್ದಿದ್ದು.
1: ಸಿನಿಮಾ ಚಿಕ್ಕದಿಂದ ನನಗೆ ಸಿನಿಮಾ ಸಿನಿಮಾ ಸಿನಿಮಾ ಅಂತ. ದೂರದರ್ಶನದಲ್ಲಿ ಬರ್ತಾ ಇದ್ದಂತ ಆದಿತ್ಯವಾರ ಒಂದು 4 ಗಂಟೆಗೆ ಒಂದು ಸಿನಿಮಾ ಬರ್ತಿತ್ತು. ಆಗ ನಮ್ಮ ಊರಲ್ಲಿ ಒಂದೆರಡು ಮನೆಯಲ್ಲಿ ಮಾತ್ರ ಟಿವಿ ಇದ್ದಿದ್ದು. ಇಡೀ ಒಂದು 10-20 ಮನೆಯವರು ಒಂದ್ ಜಾತ್ರೆಗೆ ಹೋಗೋ ತರ ನಾವು ಸಿನಿಮಾ ನೋಡ್ಲಿಕ್ಕೆ ಹೋಗೋದು. ಎಲ್ಲರೂ ಕೈಕಾಲೆಲ್ಲ ತೊಳ್ಕೊಂಡು ನೀಟಾಗಿ ಕೂತ್ಕೊಂಡು ಆಚೆಚೆ ತಿರುಗಬಾರ್ದು, ಸೌಂಡ್ ಮಾಡಬಾರ್ದು, ಅವ್ರ ಮನೆ ಅವ್ರ ಟಿವಿ, ಹೀಗೆ ಸಿನಿಮಾ ನೋಡ್ತಾ ಇದ್ವಿ. ಅಲ್ಲಿಂದ ಶುರು ಆಯ್ತು ಈ ಸಿನಿಮಾದ ಬಗ್ಗೆ ನಟನಾಗ್ಬೇಕು ಅಂತ. ಅದೇನೋ ಹೇಳ್ತಾರಲ್ಲ, ನಾವು ಯಾವ್ದನ್ನು ಯೋಚನೆ ಜಾಸ್ತಿ ಮಾಡ್ತೀವಿ ಅದು ನಮಗೆ ಸಿಗುತ್ತೆ, ಈ ಪ್ರಕೃತಿ ನಮಗೆ ತಂದು ಅದನ್ನು ಕೊಡುತ್ತೆ ಅಂತ. ಸರಿಯಾದ ದಾರಿಯಲ್ಲಿದ್ರೆ ಸಿನಿಮಾ ಆಗ್ಬೇಕು, ನಾನು ನಟನ ಆಗ್ಬೇಕು ಅನ್ನೋದು ತುಂಬಾ ದೊಡ್ಡ ಆಸೆ ಆಗಿತ್ತು. ನಾನೇ ಸುಮ್ನೆ ಏನೆಲ್ಲ ಕತೆ ಬರೀತಿದ್ದೆ. ನಾನು ಹೇಳಿದಲ್ಲ, ಆಕಾಶವಾಣಿಯಿಂದ ಶುರು ಆಯ್ತು ಅದು. ಮೊದಲ ಸಿನಿಮಾದ ಕತೆ ಹೆಸರು ಕೂಡ ಅದೇ ಮುತ್ತು ಅಂತ ಇಟ್ಟಿದ್ದೆ ನಾನು. ಅದು ಮುತ್ತು ಅಂತ ಈ ಆಕಾಶವಾಣಿಯಲ್ಲಿ ಬರ್ತಾ ಇದ್ದಂತ ಒಂದು ಹೆಸರು. ಈಗ ಅದರ ರೈಟರ್ ಯಾರಾದ್ರೂ ಇದ್ದು ಅವ್ರಿಗೆ ಗೊತ್ತಾದ್ರೆ ತುಂಬಾ ಖುಷಿ ನನಗೆ. ಮುತ್ತು ಅಂತ ಒಂದು ಕತೆ ಬರ್ತಿದ್ದೆ, ಅದನ್ನ ನಾನು ಕಂಪ್ಲೀಟ್ ನಾನು ಮಾಡಿದೆ. ಮಾಡಿ ಯಾರಿಗಾದ್ರೂ ತೋರಿಸ್ಬೇಕಲ್ಲ, ಬರ್ದಿದ್ದೀನಿ, ಯಾರು ಓದ್ತಾರೆ? ನನ್ನದೇ ಪುಸ್ತಕ ಅದು, ನಾನು ಮಾಡಿರುವಂತ. ನನಗೆಲ್ಲ ನಾನೇ ಮಾಡ್ಬೇಕು ಅನ್ನೋದು ಆಸೆ. ಪೆನ್ನು ಕೂಡ ನಾನೇ ಮಾಡೋದು, ನನ್ನ ರೀತಿಯಲ್ಲಿ ಒಂದು ಪೆನ್ ಮಾಡೋದು. ಮತ್ತೆ ನಮ್ದು ಉಳಿದಿರುವಂತ ಯಾವ್ದೆಲ್ಲ ಖಾಲಿ ಪೇಜ್ ಗಳಿದೆ ಅದರಲ್ಲಿ ನಾನೇ ಒಂದು ಪುಸ್ತಕ ಮಾಡೋದು, ಅದರಲ್ಲಿ ನಾನು ಈ ಕಥೆಯನ್ನು ಬರಿತಿದ್ದೆ. ನನ್ನ ಅಕ್ಕ ಎಲ್ಲ ಇರ್ಬೇಕಾದ್ರೆ ಅವ್ರು ಎದ್ರಲ್ಲಿ ಕೊಂಡೋಗಿಡೋದು, ಓದೋದಾದ್ರೆ ಓದ್ಲಿ ಅಂತ. ಒಂದ್ ದಿವಸ ಓದಿದ್ರು, ತುಂಬಾ ಚೆನ್ನಾಗಿದೆ, ಅದ್ರ ನಂತರ ಏನಾಗುತ್ತೆ, ಕ್ಲೈಮ್ಯಾಕ್ಸ್ ಏನಾಗುತ್ತೆ ಅಂತ ಗೊತ್ತಾಯ್ತಾ. ಅದ್ರೊಂದು ಖುಷಿಯೇ ಬೇರೆ ಅಂತ ಬೇರೆ ಬೇರೆ ಕಥೆಗಳನ್ನು ಬರಿತಿದ್ದೆ. ಅದ್ರ ಜೊತೆಗೆ ನಾನು ಸಿನಿಮಾದವನಾಗಿ ನಾನು ಬದುಕ್ತಾ ಇದ್ದೆ ಒಳಗಿಂದ. ನನ್ನ ಜೊತೆ ನಾನು ಮಾತಾಡ್ತಾ ಇದ್ದೆ, ನಾನು ಈ ಸಿನಿಮಾ ಆಯ್ತು, ಈ ಸಿನಿಮಾದ ಪ್ರೆಸ್ ಮೀಟ್ ಅಲ್ಲಿ ನಾನು ಯಾವ್ದೆಲ್ಲ ಮ್ಯಾಗ್ಝಿನ್ ಅಲ್ಲಿ ಇದೆ ಅದನ್ನೆಲ್ಲ ನನ್ನ ಬದುಕಲ್ಲಿ ಆಗ್ತಾ ಇದೆ ಅನ್ನೋ ರೀತಿಯಲ್ಲಿ ನಾನು ಬದುಕ್ತಾ ಇದ್ದೆ. ಒಂದೊಂದು ಟೈಮಲ್ಲಿ ನನಗೆ ಆಗ್ತಿತ್ತು, ನನಗೆ ಏನಾದ್ರೂ ಹುಚ್ಚಿಡ್ದಿದ್ಯಾ, ಇದೆಲ್ಲ ಹೊರಗಿನವ್ರು ನನ್ನ ಫ್ರೆಂಡ್ಸ್ ಅವ್ರಿಗೆ ಗೊತ್ತಾದ್ರೆ ಇದಕ್ಕೆ ಅವರು ಏನಂತ ಹೇಳ್ಬಹುದು. ನನ್ನ ಒಳಗೆ ನಾನು ಒಬ್ಬ ಸಿನಿಮಾ ನಟನಾಗಿ ಬದುಕ್ತಾ ಇದ್ದೆ, ನಿರ್ದೇಶಕನಾಗಿ ಬದುಕ್ತಾ ಇದ್ದೆ. ಅದರಲ್ಲೆಲ್ಲ ಬರ್ತಾ ಇತ್ತು, ಚಿತ್ರೀಕರಣ ಮುಕ್ತಾಯ ಅಂತದ ತಲುಪಿದೆ, 2 ಹಾಡುಗಳಿವೆ, 2 ಫೈಟ್ ಇದೆ, ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಸಿನಿಮಾ. ಇದನ್ನ ನನ್ನ ಸಿನಿಮಾ ಅಂತ ನಾನು ಬದುಕ್ತಾ ಇದ್ದೆ. ನಾನು ಬರ್ದಿರೋ ಕತೆ ಚಿತ್ರೀಕರಣ ಆಗ್ತಾ ಇದೆ. ಸಿನಿಮಾದ್ದು ನಾನು ಯಾವ್ದೆಲ್ಲ ಸೀನ್ ಬರಿತೇನೆ ಅದು ಚಿತ್ರೀಕರಣ ಆಗಿದೆ ಅನ್ನೋ ರೀತಿಯಲ್ಲಿ ನಾನು ಬದುಕ್ತಾ ಇದ್ದೆ. ಆದ್ರೆ ಒಂದ್ ದಿವಸ ಅದಾಯ್ತು, ಯಾವ್ದೆಲ್ಲ ನಾನು ನನ್ನೊಳಗೆ ನಾನು ಮಾತಾಡ್ತಿದ್ನ, ಅದೆಲ್ಲ ನಾನು ಪ್ರೆಸ್ ಅವರ ಎದುರುಗಡೆ ಕೂತ್ಕೊಂಡು ಮಾತಾಡಿದೆ, ಚೆನ್ನಾಗಿದೆ, 2 ಹಾಡುಗಳಿವೆ, ಫೈಟ್ ಇದೆ, ಗೊತ್ತಿಲ್ಲ. ಅದನ್ನೇ ಯೋಚನೆ ಮಾಡ್ತಾ ಅದರ ಜೊತೆನೆ ಬದುಕಿದ್ದಕ್ಕೆ ನೇಚರ್ ನನಗೆ ಕೊಟ್ಟಿರುವಂತ ಉಡುಗೊರೆ.
0: ಈಗ ತಾವು ಕಥೆಗಳನ್ನು ಬರೀತಾ ಇದ್ರಿ ಅಂತ ಹೇಳಿದ್ರಲ್ಲ, ಯಾವ ರೀತಿಯ ಕಥೆಗಳು ತಮ್ಗೆ ಇಷ್ಟ ಆಗ್ತಾ ಇತ್ತು, ಮತ್ತೆ ನಿಮ್ಗೆ ಏನಾದ್ರು ಪ್ರೇರಣೆಗಳು ಇದ್ದು ಆಗ ಬರೀಬೇಕಾದ್ರೆ?
1: ಒಂದಷ್ಟು ಸಿನಿಮಾ ನೋಡಿದ ನಂತರ ಅಂತದ್ದೇ ಒಂದು ಕತೆ ಬರಿಬೇಕು ಅನ್ನೋದು ಆಸೆ ಆಗ್ತಿತ್ತು. ಅಂದ್ರೆ ಈ ತರನೇ ಕತೆ ಬರಿಬೇಕು ಅಂದ್ರೆ ವಿಷ್ಣುವರ್ಧನ್ ಸರ್ ಅವ್ರದ್ದು ಮತ್ತೆ ಅಂಬರೀಶ್ ಅವರದ್ದು ಎಲ್ಲ ಸಿನಿಮಾ ನೋಡ್ಬೇಕಾದ್ರೆ ಅವ್ರು ತುಂಬಾ ಒಳ್ಳೆಯವರು ಆಗ್ತಿದ್ರು. ಅಂದ್ರೆ ಎಲ್ರಿಗೂ ಸಹಾಯ ಮಾಡೋದು, ಇದೇ ತರ ಕತೆ ಬರಿತಾ ಬರ್ತಾ ಇದ್ದೆ. ಅದ್ರ ನಂತರ ಒಂದಷ್ಟು ನನ್ನ ಬದುಕಿಗೆ ನನ್ನ ಕತೆ ಬರೆಯುವಂತ ಒಂದು ವಿಧಾನವೇ ಅಂದ್ರೆ ಆಲೋಚನೆಗಳನ್ನೇ ಚೇಂಜ್ ಮಾಡಿದ್ದು ನಿತ್ಯ ಬನ್ನಾಗ ಅನ್ನೋದು ನಾನು ಹೇಳಿದೆ ನಾಟಕ. ಅದಕ್ಕೆ ವಿಶೇಷ ಮಕ್ಕಳು ಅಂತ ಹೇಳ್ತಾರಲ್ಲ,
0: ದಿವ್ಯಾಂಗರು,
1: ದಿವ್ಯಾಂಗರ್ ಅಂತ ಒಬ್ಬ ಒಂದು ಹುಡುಗನ ಕತೆ ಅದು, ನಿತ್ಯ ಅನ್ನೋ ಒಂದು ಹುಡುಗನ ಕತೆ. ನನ್ನ ವೃತ್ತಿ ಆ ಟೈಮಲ್ಲಿ ನಾನು ಪೇಂಟಿಂಗ್ ಕೆಲಸ ಮಾಡ್ತಿದ್ದೆ, ಮನೆ ಮನೆಗೆ ಹೋಗ್ಬೇಕು. ಹಾಗೆ ಒಂದು ಮನೆಯಲ್ಲಿ ನಾನು ಪೇಂಟಿಂಗ್ ಕೆಲಸ ಮಾಡ್ತಿರ್ಬೇಕಾದ್ರೆ ಪಕ್ಕದ ಮನೆಯಲ್ಲಿ ಅಂತ ಒಬ್ಬ ಒಂದು ಮಗು ಇತ್ತು. ಅದು ಮನೆಯವರೆಲ್ಲ ಲಾಕ್ ಮಾಡಿ ಹೋಗ್ತಾ ಇದ್ರು, ಆ ಮಗುವಿಗಿಂತ ಚಿಕ್ಕವರೆಲ್ಲ ಸ್ಕೂಲ್ಗೆ ಎಲ್ಲ ಹೋಗ್ತಿದ್ರು. ಅವ್ರು ಸಂಜೆ ಬರ್ಬೇಕಾದ್ರೆ ಒಂದು ದೊಡ್ಡ ಪ್ಲಾಸ್ಟಿಕ್ ಚೀಲದಂತದ್ರಲ್ಲಿ ಹೊರಗೆ ತಂದು ಇಡ್ತಿದ್ರು, ಅಲ್ಲೆಲ್ಲ ಕ್ಲೀನ್ ಮಾಡ್ತಿದ್ರು. ಅದನ್ನ ಡೈಲಿ ನೋಡ್ತಾ ಇದ್ದೆ ನಾನು. ಆ ತಾಯಿ ಬಂದು ಎಲ್ಲ ಕ್ಲೀನ್ ಮಾಡೋದು, ಅವನು ನಗ್ತಾನೇ ಇದ್ದ, ಅವನಿಗೆ ಅಂದ್ರೆ ಇರುವೆಲ್ಲ ಕಚ್ಚಿದ್ರು ಅವ್ನು ನಗ್ತಾನೇ ಇದ್ದ, ಅವ್ನು ನಗುದು ಆಡೋದು. ನನಗೆ ತುಂಬಾ ಎಮೋಷನಲ್ ಆಯ್ತು ಅದು. ಆ ಹುಡುಗರೆಲ್ಲ ಅವನ ಎದುರುಗಡೆನೆ ಆಡ್ತಾ ಇದ್ರು, ಅಲ್ಲಿಂದ ಏನೋ ಒಂದು ಕತೆ ಹುಡ್ತಿದ್ ನನಗೆ, ಇದನ್ನ ಹೇಳ್ಬೇಕಲ್ಲ. ಅಲ್ಲಿಂದ ನನಗೆ ನಾಟಕ ಇದು ನನ್ನ ಕತೆ ಒಂದು ರೂಪನೇ ಬದಲಾಯ್ತು. ಅದನ್ನ ನಾಟಕ ಮಾಡಿದೆ. ಅಲ್ಲಿಂದಾಗಿ ನನಗೆ ಈ ಎಮೋಷನಲ್ ಯಾವ್ದಾದ್ರೊಂದು ನಮ್ಮ ಸಮಾಜದಲ್ಲಿ ಇರುವಂತ ಯಾವ್ದಾದ್ರೊಂದು ಹುಳುಕುಗಳು ಮತ್ತೆ ಯಾವ್ದಾದ್ರೊಂದು ಪ್ರಶ್ನೆಗಳನ್ನು ಅಂತದನ್ನೇ ಪ್ರಶ್ನೆ ಮಾಡಬೇಕನ್ನೋದು ನನಗೆ ಅಲ್ಲಿಂದ ಶುರು ಆಯ್ತು. ನನ್ನ ಯಾವುದೇ ಕತೆಗಳನ್ನ ನೋಡಿದ್ರು ಸಮಾಜದಲ್ಲಿ ಏನಾದ್ರೂ ಒಂದು ಪ್ರಶ್ನೆ ಇದೆ, ಅದಕ್ಕೆ ಉತ್ತರ ಇಲ್ಲ, ತುಂಬಾ ವರ್ಷಗಳಿಂದ ಎಲ್ಲರೂ ಪ್ರಶ್ನೆನೇ ಕೇಳ್ತಾ ಇದ್ದಾರೆ, ಆ ಪ್ರಶ್ನೆಯೇ ನನ್ನ ಕತೆ ಆಗುತ್ತೆ.
0: ಈಗ ತಾವು ನಟನಾಗಿ ಮೊದಲ ಬಾರಿಗೆ ಕ್ಯಾಮರಾವನ್ನ ಫೇಸ್ ಮಾಡಿದ್ದು ಯಾವಾಗ?
1: 2013. ಅದೊಂದು ಟೆಲಿಮೂವಿ, ಸತ್ಯಾದಿಗದ ಮಣ್ಣು ಅಂತ, ತುಳು. ಉದಯವಾಣಿ ಅವರು ಕೆಲಸ ಮಾಡ್ತಿದ್ರು, ಅವರು ಉಡುಪಿಯವರು, ಅವರ ಟೆಲಿಮೂವಿ ಅದು ಮೊದಲ ಬಾರಿಗೆ ನಾನು ಕ್ಯಾಮರಾ ಫೇಸ್ ಮಾಡಿದ್ದು. ನಾನು ಅಂದ್ರೆ ಅಲ್ಲೂ ಕೂಡ ಅಚಾನಕ್ ಆಗಿ ನಾನು ಕ್ಯಾಮರಾ ಎದುರುಗಡೆ ಬಂದಿದ್ದು. ನಾನು ಗೋಪಿ ಸ್ಟುಡಿಯೋ ಅಂತ ಸುರತ್ಕಲ್ಲಿ ಯೂನಿಟ್ ಅವರದು, ಅವ್ರು ಕ್ಯಾಮರಾಮನ್ ಇದ್ದಾರೆ ಮಹಾಬಲ್ ಅವರು ಮತ್ತೆ ಸುಬ್ರಹ್ಮಣ್ಯ ಅಂತ ಇದ್ರು. ಆ ತಂಡದಲ್ಲಿ ನನ್ನ ಫ್ರೆಂಡ್ ನನಗೆ ಸಿನಿಮಾ ಅಂದ್ರೆ ಬ್ಯಾಂಕ್ ಹುಚ್ಚು ನನಗೆ. ನನ್ನ ತಂಡದ ಶಾರದಾಸಿನ ಎಲ್ಲಾ ಕಲಾವಿದರು ಆಡಿಷನ್ಗೆ ಹೋಗಿದ್ರು ಒಂದು ಟೆಲಿಮೂವಿ ಇದ್ದು ಸುರತ್ಕಲ್ಲಿಗೆ. ಅಲ್ಲಿ ನನಗೆ ಇತ್ತು ನಾನು ಸೆಲೆಕ್ಟ್ ಆಗ್ತೀನಿ ಮತ್ತೆ ಬೇರೆಯವ್ರದ್ದು ಗೊತ್ತಿಲ್ಲ ನನಗೆ ಅಂತ. ಅಲ್ಲಿ ಎಲ್ಲ ಉಲ್ಟ ಹೊಡೀತು ಅಂದ್ರೆ ಎಲ್ಲರೂ ಸೆಲೆಕ್ಟ್ ಆದ್ರು ನಾನೊಬ್ಬ ಸೆಲೆಕ್ಟ್ ಆಗಿಲ್ಲ. ನನಗೆ ಅದು ತುಂಬಾ ಇದಾಯ್ತು ಅಂದ್ರೆ ಯಾಕೆ ನಾನು ಸೆಲೆಕ್ಟ್ ಆಗಿಲ್ಲ. ನಾನು ನಂತರ ನನ್ನ ಫ್ರೆಂಡ್ ಜೊತೆ ಅವನ ಹತ್ರ ಕೇಳಿದೆ ನನಗೆ ಆಕ್ಟಿಂಗ್ ಬೇಡ ಅದ್ರಲ್ಲಿ ಏನಾದ್ರು ಕೆಲಸ ಇದೆಯಾ. ಹಾಗೆ ನಾನು ಲೈಟ್ ಬಾಯ್ ಆಗಿ ನಾನು ಅಲ್ಲಿ ಕೆಲಸ ಮಾಡಿದೆ ಟೆಲಿಮೂವಿ ಅಲ್ಲಿ. ಅಲ್ಲಿ ಕೆಲಸ ಮಾಡ್ಬೇಕಾದ್ರೆ ಅವರು ಇನ್ನೊಂದು ಯಾವ್ದೊಂದು ಟೆಲಿಮೂವಿ ಮಾಡ್ತಿದ್ರು ಕ್ಯಾಮರಾ ಮ್ಯಾನ್ ಅವರಲ್ಲಿ ಹೋಗಿ ಕೆಲಸ ಮಾಡ್ತಿದ್ರು. ಅಲ್ಲಿದ್ದು ಹೀರೋಗೆ ಏನೋ ಸಮಸ್ಯೆ ಆಯ್ತು ಅಂತ ಅವ್ರು ಬಿಟ್ಟೋದ್ರು ಅಂತ ಇವರು ಯಾವ್ದೋ ಒಂದು ಅವನ ಹತ್ರ ಚಾಲೆಂಜ್ ಮಾಡಿ ನಾಳೆಯಿಂದ ನಾನು ಶೂಟ್ ಪುನಃ ಕಂಟಿನ್ಯೂ ಮಾಡ್ತೀನಿ ಅಂತ ನನಗೆ ನೈಟ್ 11:00 ನನಗೆ ಕಾಲ್ ಮಾಡಿದ್ರು. ನಾಳೆ ಬೆಳಿಗ್ಗೆ 5:00 ನೀನು ಸುರತ್ಕಲ್ಲಲ್ಲಿ ಇರಬೇಕು ಅಂತ. ಹಾಗೆ ನಾನು ಅಚಾನಕ್ ಆಗಿ ಯಾರ್ದೋ ಒಂದು ಅವಕಾಶದಿಂದಾಗಿ ನಾನು ಕ್ಯಾಮರಾ ಎದುರುಗಡೆ ಬಂದೆ. ಅಲ್ಲಿಂದ ಶುರುವಾಯ್ತು.
0: ಈಗ ಕನ್ನಡ ಚಿತ್ರಗಳ ಬಗ್ಗೆ ಹೇಳೋದಾದ್ರೆ, ತಾವು ಅಭಿನಯಿಸಿದ ಮೊದಲ ಕನ್ನಡ ಚಿತ್ರದ ನೆನಪು ಮಾಡ್ಕೊಳ್ಳೋದಾದ್ರೆ.
1: ಒಂದು ಮೊಟ್ಟೆ ಕಥೆಯಿಂದ ನಮ್ದು ಕತೆ ಶುರುವಾಯ್ತು, ಸಿನಿಮಾದ ಕತೆ.
0: ಹೇಗಿತ್ತು ಅದರ ಅನುಭವ?
1: ತುಂಬಾ ಒಳ್ಳೆ ಅನುಭವ ಅಂದ್ರೆ, ಅವ್ರು ರಾಜ್ವಿ ಶೆಟ್ಟಿ ಅವರ ಒಂದು ನಮ್ಗೆ ಒಡನಾಟ ಸಿಕ್ಕಿರೋದೆ, ನಮ್ಗೆ ಈಗ ಯಾವುದೇ ಪ್ರಶಸ್ತಿ ಸಿಕ್ಕಿದ್ರು ಅದು ಅದಕ್ಕಿಂತ ದೊಡ್ಡದೇನಲ್ಲ. ಅವರ ಒಡನಾಟ, ಅವರ ಜೊತೆ ಒಂದು ನಮ್ಗೆ ಆರಾಮಾಗಿ ಮಾತಾಡಬಹುದು, ಅವರು ನಮ್ಮನ್ನೊಂದು ಗೆಳೆಯನ ರೀತಿಯಲ್ಲಿ ಸ್ವೀಕರಿಸಿದ್ದೆ ನಮ್ಗೆ ದೊಡ್ಡ ಅವಾರ್ಡ್ ಅದು. ಒಂದು ಮೊಟ್ಟೆ ಕತೆ ಮಾಡೋದಕ್ಕಿಂತ ಮುಂಚೆ ಅವರೊಂದು ತುಳು ಸಿನಿಮಾ ಮಾಡ್ಬೇಕಿತ್ತು. ನಾವು ಅವರನ್ನು ರಾಜಣ್ಣ ಅಂತ ಕರಿತೀವಿ. ಆ ಸಿನಿಮಾದಲ್ಲಿ ನನಗೆ ಒಂದು ಒಳ್ಳೆ ಪಾತ್ರ ಇತ್ತು. ನಮ್ಮ ನಾಟಕ ನೋಡಿ, ಶಾರದಾರ್ಸಿನ ನಾಟಕ ನೋಡಿ, ಅವರ ಗೆಳೆಯ ಇದರಲ್ಲಿ ಒಂದಷ್ಟು ಕಲಾವಿದರು ಇದ್ದಾರೆ ಅಂತ ಅವರ ಹತ್ರ ನಮ್ಮನ್ನು ಆಡಿಷನ್ಗೆ ಕರೆದ್ರು. ಅಲ್ಲಿಂದ ನಮಗೆ ಒಂದು ಒಳ್ಳೆ ಪಾತ್ರ ಸಿಕ್ಕಿತ್ತು. ಅದೇನೋ ಇನ್ನು ಶೂಟ್ ಹೋಗ್ಬೇಕನ್ನೋ ಅಷ್ಟರಲ್ಲಿ ಅದು ಸಿನಿಮಾ ನಿಂತೋಯ್ತು, ತುಳು ಸಿನಿಮಾ. ಅದ್ರ ನಂತರ ಇವರು ಹೇಳಿದ್ರು ನಾನೊಂದು ಶಾರ್ಟ್ ಫಿಲ್ಮ್ ಮಾಡ್ತಿದ್ದೀನಿ, ಅದರಲ್ಲಿ ಒಂದು ಸಣ್ಣ ಪಾತ್ರ ಕೊಡ್ತೀನಿ ಅಂದ್ರೆ. ನಾನು ತುಳು ಸಿನಿಮಾಕ್ಕೆ ಒಂದಷ್ಟು ದಿವಸ ಅವ್ರ ವರ್ಕ್ಶಾಪ್ಗೆಲ್ಲ ಹೋಗಿದ್ದೆ, ಪ್ರಾಕ್ಟೀಸ್ ಎಲ್ಲ ಮಾಡ್ತಿದ್ದೆ. ನಂತರ ಅವ್ರು ಹೇಳಿದ್ರು ಆ ಸಿನಿಮಾ ಆಗೋದಿಲ್ಲ, ಇನ್ನು ನಾವು ಒಂದು ಶಾರ್ಟ್ ಫಿಲ್ಮ್ ಮಾಡ್ತಿದ್ದೀನಿ ಅಂತ. ಸ್ವಲ್ಪ ಟೈಮ್ ಕಳೆದ ನಂತರ ಅವ್ರು ಹೇಳಿದ್ರು ಆ ಶಾರ್ಟ್ ಫಿಲ್ಮ್ ಅನ್ನು ಸ್ವಲ್ಪ ದೊಡ್ಡದಾಗಿ ನಾವು ಈಗ ಸಿನಿಮಾ ಮಾಡ್ತಿದ್ದೀವಿ, ಸಣ್ಣ ಪಾತ್ರ ಅಂತ. ಅಲ್ಲಿಂದ ಶುರುವಾಯ್ತು. ಆ ಸಿನಿಮಾದಲ್ಲಿ ಯಾರಿಗೂ ನನ್ನ ಅಷ್ಟು ಗುರುತು ಹಿಡಿಯುವಂತ ಪಾತ್ರ ಅಲ್ಲ ಅದು, ಆದ್ರೂ ನಾನು ಒಂದು ಸಿನಿಮಾ ಮಾಡಿದ್ದೀನಿ ಅನ್ನೋದೊಂದು ದೊಡ್ಡ ಖುಷಿ, ಮತ್ತೆ ಆ ತಂಡದಲ್ಲಿ ಒಬ್ಬ ಸದಸ್ಯನಾಗಿದ್ದೀನಿ ಅನ್ನೋದೇ ದೊಡ್ಡ ಖುಷಿ. ಅಲ್ಲಿಂದ ಶುರುವಾಯ್ತು. ನಂತರ ರಿಷಬ್ ಶೆಟ್ಟಿ ಅವರದು ಕಥಾ ಸಂಗಮ, ನಂತರ ನಮ್ದೇ ಲೈಟರ್ ಬುದ್ಧ, ಗರುಡಗಮನ ವೃಷಭವಾನ, ಸ್ವಾತಿಮುತ್ತಿನ ಮಳೆಯಾನಿ, ನಂತರ ಹೇಮಂತ್ ಅವರದು ಸಪ್ತಸಾಗರದ ಆಚೆ ಎಲ್ಲೋ, ನಂತರ ನಮ್ದು ಸುಫ್ರಮ್ ಸೋ.
0: ಈಗ ಇಷ್ಟು ಸಿನಿಮಾಗಳಲ್ಲಿ ಮೊದಲಿಗೆ ತಮಗೆ ಒಂದು ಒಳ್ಳೆ ರೆಕಗ್ನಿಷನ್ ಕೊಟ್ಟಂತ ಸಿನಿಮಾ ಯಾವುದು?
1: ಇಲ್ಲಿ ಮಂಗಳೂರು ಭಾಗದಲ್ಲಿ ನನಗೆ ಒಂದಷ್ಟು ಸಿಕ್ಕಿತ್ತು ಅಂದ್ರೆ, ಎಲ್ಲ ಕಡೆಯಲ್ಲೂ ಸಿನಿಮಾ ನೋಡಿ ರೆಕಗ್ನೈಸ್ ಸಿಕ್ಕಿದ್ದೆ ಸುಫ್ರಮ್ ಸೋ ಇಂದ.
0: ಯಾಕಂದ್ರೆ ತಮ್ದು ಸಪ್ತಸಾಗರದ ಆಚೆದ ಎಲ್ಲೋ ಅಲ್ಲೂ ಕೂಡ ಬಹಳ ಮುಖ್ಯವಾದ ಪಾತ್ರ ಆಗಿತ್ತು.
1: ಮುಖ್ಯವಾದ ಪಾತ್ರ, ಅದನ್ನ ನಾನು ಹೇಳ್ಬೇಕಾದ್ರೆ ಅವ್ರು ಶಾಕ್ ಆಗ್ತಾರೆ ಈಗ್ಲೂ. ಅದ್ರಲ್ಲಿ ನೀವೇನ ಇದ್ರಲ್ಲಿ ಅಂದ್ರೆ ಪಾತ್ರ ಒಳ್ಳೆ ಇತ್ತು, ಅವ್ರಿಗೆ ಗೊತ್ತಿದೆ ಪ್ರಿಯಳ ಗಂಡ ಅಂತ ಗೊತ್ತಿದೆ.
0: ಪಾತ್ರ ದಾರಿ ಯಾರು ಅಂತ,
1: ಪಾತ್ರ ದಾರಿ ಯಾರು ಅಂತ ಗೊತ್ತಿಲ್ಲ.

0: ಹತ್ತಿರದಲ್ಲಿ ನೋಡಿರುವಂತ ಯಾವ್ದಾದ್ರು ಕತೆ ಇದ್ರೆ ಅದನ್ನು ಮಾಡೋಣ ಅಂತ. ನನಗೆ ನನ್ನ ಊರಲ್ಲಿ ಒಂದಷ್ಟು ಪಾತ್ರಗಳನ್ನು ನೋಡಿದ್ದೆ. ಯಾವಾಗ ನೋಡಿದ್ರೆ ನಾನು ಗೆಳೆಯರ ಜೊತೆ ಇರಬೇಕಾದ್ರೆ ಯಾವ್ದಾದ್ರು ಆಸೆ ನಮ್ಮ ಊರಿನ ಒಂದು ಪಾತ್ರ ತೆಗೆದು ನಾನು ಆಸೆ ಮಾಡ್ತಾ ಇದ್ದೆ. ಈ ತರ ಒಬ್ರು ಕ್ಯಾರೆಕ್ಟರ್ ಇದ್ರು, ಈ ತರ ಅದನ್ನೆಲ್ಲ ಒಟ್ಟು ಸೇರಿಸಿ ಸುಫ್ರಂಸದ ಒಂದು ಲೈನ್ ಹೇಳಿದೆ ರಾಜಣ್ಣನಿಗೆ. ಹೇಳಿದ ತಕ್ಷಣ ಅವ್ರು ಹೇಳಿದ್ರು ಇದ್ರ ಹೆಸರು ಸುಲೋಚನಾ ಫ್ರಮ್ ಸೋಮೇಶ್ವರ ಅಂತ.
1: ಅವರೇ ಸಜೆಸ್ಟ್ ಮಾಡಿದ್ರು.
0: ಅಲ್ಲಿಂದ 2019 ಶುರು ಆಗಿದ್ದು, 2025 ಜನರ ಎದುರುಗಡೆ ಸುಫ್ರಂಸೋ ಆಗಿ ಬಂತದ್ದು.
1: ಅವಾಗ ಅಂದ್ಕೊಂಡಿದ್ರ ಅಂದ್ರೆ ಇಷ್ಟು ಮಟ್ಟದ ಯಶಸ್ಸು ಇದಕ್ಕೆ ಸಿಗುತ್ತೆ ಅಂತ ಅಂದ್ಕೊಂಡಿದ್ರೆ ಹೇಗೆ?
0: ಇಲ್ಲಪ್ಪ, ನನಗೆ ಸಿನಿಮಾ ಆದ್ರೆ ಸಾಕು ಅನ್ನೋದಿತ್ತು. ನಂಗೆ ಸಿನಿಮಾ ಚೆನ್ನಾಗಿದೆ ಅಂದ್ರೆ 2019 ಶುರು ಆಗಿ ನಮ್ಗೆ ಒಂದು ಕೊರೋನಾ ಲಾಕ್ಡೌನ್ ಬಂದ ನಂತರ ಸಿನಿಮಾ ನೋಡುವಂತ ದೃಷ್ಟಿಕೋನ ಬದಲಾಯ್ತು ಜನರದ್ದು. ಅಂದ್ರೆ ವರ್ಲ್ಡ್ ಕ್ಲಾಸ್ ಸಿನಿಮಾ ಎಲ್ಲ ನೋಡಿದ್ರು, ಯಾವ ಭಾಷೆ ಎಲ್ಲ ಭಾಷೆ ನೋಡಿದ್ರು, ಮನೇಲಿ ಕುತ್ಕೊಂಡು ಎಲ್ರಿಗೂ ಕಳಿಸ್ತಾ ಇದ್ರು ಈ ಭಾಷೆಯಲ್ಲಿ ಒಂದು ಸಿನಿಮಾ ಇದೆ, ಎಲ್ಲರೂ ನೋಡಿ ಆಯ್ತು. ಅದ್ರ ನಂತರ ನಮ್ಗೆ ನಾವು ಹೇಳುವಂತ ಕಥೆಯಲ್ಲಿ ಏನಾದ್ರೂ ಇದೆಯಾ ಅಂದ್ರೆ ಅದು ತುಂಬಾ ಟೈಮ್ ಆಯ್ತು. ಅದಕ್ಕೆ ಅದು 2022 ನಾನು ಪುನಃ ಆ ಕಥೆಯನ್ನು ರೀವರ್ಕ್ ಮಾಡಿ ಹೇಳಿದ ನಂತರ ಕೂಡ ಒಂದಷ್ಟು ಜನ ನಗ್ತಾ ಇದ್ರು, ಏನೋ ಇದೆ ಇದ್ರಲ್ಲಿ. ಹಾಗೆ ಮುಂದುವರಿತ 24 ಶೂಟ್ ಹೋಗ್ಬೇಕಾದ್ರು ಕೂಡ ಅದೇ ರೀತಿ ನಗ್ತಾ ಇದ್ರು, ಶೂಟ್ ಆಗ್ಬೇಕಾದ್ರೂ ನಗ್ತಾ ಇದ್ರು. ಸಿನಿಮಾ ಮುಗ್ದ ನಂತರ ಒಂದಷ್ಟು ಜನಕ್ಕೆ ನಾವು ತೋರಿಸ್ಬೇಕಾದ್ರೆ ನಗ್ತಾ ಇದ್ರು. ಅದ್ರ ಒಂದು ನಮ್ಗೆ ಇದಿತ್ತು ಅಂದ್ರೆ ಇದು ಈ ಭಾಗದ ಒಂದು ಕತೆ, ನಮ್ದು ಒಂದು ಶೈಲಿ. ಮಂಗಳೂರು ಅವ್ರು ನೋಡ್ತಾರೆ, ಬೆಂಗಳೂರಲ್ಲಿರುವಂತ ಮಂಗಳೂರು ಅವ್ರು ನೋಡ್ತಾರೆ, ಈ ತರ ಇತ್ತು. ಅದನ್ನೆಲ್ಲ ಮೀರಿ ಸಿನಿಮಾಕ್ಕೆ ಯಾವುದೇ ಬಾರ್ಡರ್ ಇಲ್ಲ ಅನ್ನೋದು, ಮತ್ತೆ ಒಳ್ಳೆ ಸಿನಿಮಾಕ್ಕೆ ನನಗೀಗ ತುಂಬಾ ಪ್ರೀತಿ ಅಂದ್ರೆ ಕನ್ನಡ ಪ್ರೇಕ್ಷಕರ ಮೇಲೆ ಗೊತ್ತಿರಲಿಲ್ಲ ಈ ರೀತಿ ಪ್ರೀತಿ ಕೊಡ್ತಾರೆ. ಒಂದಷ್ಟು ವರ್ಷಗಳಿಂದ ಒಂದಷ್ಟು ದೊಡ್ಡ ದೊಡ್ಡ ಕಲಾವಿದರು ಹೊಗಳ್ತಾನೆ ಬಂದಿದ್ದಾರೆ, ಕಲಾಭಿಮಾನಿಗಳನ್ನ ದೇವರು ತುಂಬಾ ಹೇಳಿದ್ದಾರೆ. ಈಗ ನನಗೆ ಅದು ತುಂಬಾ ಹತ್ತಿರದಲ್ಲಿ ನನಗೆ ದರ್ಶನ ಆಯ್ತು. ಅದರದ್ದು ಅಷ್ಟು ಪ್ರೀತಿ ಕೊಡ್ತಾ ಇದ್ದಾರೆ. ನಮ್ಮ ಹುಡುಗ, ನಮ್ಮ ಸಿನಿಮಾ, ಒಂದು ಒಳ್ಳೆ ಸಿನಿಮಾ ಮಾಡಿದ್ರೆ ಅದು ನಮ್ಮ ಸಿನಿಮಾ ಅನ್ನೋದನ್ನು ಅವರು ಯಾವತ್ತೂ ಎತ್ತಿ ಹಿಡಿದಿದ್ದಾರೆ.
1: ಈಗ ತಮ್ಮ ಪ್ರಕಾರ ಈ ಮೂವಿ ಅಷ್ಟು ಹಿಟ್ ಆಗ್ಲಿಕ್ಕೆ ಏನ್ ಕಾರಣ ಇರಬಹುದು?
0: ಗೊತ್ತಿಲ್ಲ ಸರ್, ಅದನ್ನ ಹೇಗೆ ಹೇಳೋದು. ಹಿಟ್ ಆಯ್ತು, ಅದು ನಮ್ಮ ಭಾಗ್ಯ ಅಷ್ಟೇ. ಸಿನಿಮಾದ ಅಗತ್ಯ ಇದೆ ಸರ್, ಈ ಮನರಂಜನೆ ಅಗತ್ಯ ಇದೆ ಜನರಿಗೆ. ನಾನು ಯಾವುದೇ ಒಂದು ಸೀರಿಯಸ್ ಸಿನಿಮಾ ನೋಡ್ಬೇಕಾದ್ರು, ಥ್ರಿಲ್ಲರ್ ಸಿನಿಮಾ, ಹಾರರ್ ಸಿನಿಮಾ ನೋಡ್ಬೇಕಾದ್ರು ಅಲ್ಲಿ ಸ್ವಲ್ಪ ಆಸೆ ಬಂದ್ರು ಇಡೀ ಥಿಯೇಟರ್ ನಗ್ತಾ ಇತ್ತು. ಅದನ್ನ ನಾನು ಯೋಚನೆ ಮಾಡ್ತಿದ್ದೆ, ಫುಲ್ ಒಂದು ಕಂಪ್ಲೀಟ್ ಎಂಟರ್ಟೈನ್ ಕೊಡ್ಬೇಕು. ಮತ್ತೆ ನನ್ನ ಒಂದು ಆಸೆ ಏನಿತ್ತಂದ್ರೆ ಮಕ್ಕಳಿಂದ ಹಿಡಿದು ಹಿರಿಯರ ತನಕ ಎಲ್ರಿಗೂ ಒಂದೇ ರೀತಿಯಲ್ಲಿ ಅರ್ಥ ಆಗ್ಬೇಕು ಈ ಸಿನಿಮಾ. ಹಾಸ್ಯ ಆಗ್ಲಿ ಏನೇ ಆಗ್ಲಿ ಕ್ಲೀನ್ ಆಗಿ ಅರ್ಥ ಆಗ್ಬೇಕು. ಅದ್ರ ಒಳಗೆ ಬೇರೊಂದಷ್ಟು ವಿಷಯಗಳಿವೆ, ಅದು ಮಕ್ಕಳಿಗೆ ಅರ್ಥ ಆಗ್ಬೇಕಂತಿಲ್ಲ. ಆದ್ರೆ ಈ ಹಾಸ್ಯ ಏನಿದೆ, ಈ ಮನರಂಜನೆ ಏನಿದೆ, ಅದು ಒಂದೇ ರೀತಿಯಲ್ಲಿ ಎಲ್ರಿಗೂ ಮುಟ್ಟಬೇಕು. ಒಂದು ಫ್ಯಾಮಿಲಿ ಎಲ್ಲ ಕೂತು ಯಾವುದೇ ಮುಜುಗರ ಇಲ್ಲದೆ ನೋಡ್ಬೇಕು ಸಿನಿಮಾನ, ಇದೊಂದು ತಲೆಯಲ್ಲಿತ್ತು. ಆ ಒಂದು ಆಲೋಚನೆ, ಆ ಒಂದು ಉದ್ದೇಶ ನನ್ನನ್ನು ಕೈ ಹಿಡಿದಿರಬಹುದು.
1: ಈಗ ನಾವು ಸುಫ್ರಂ ಸೋದಲ್ಲೇ ನೋಡೋದಾದ್ರೆ ಪ್ರತಿಯೊಂದು ಪಾತ್ರವೂ ಕೂಡ ಭಯಂಕರ ವಿಭಿನ್ನವಾಗಿದೆ. ಅದು ರವಿಯಣ್ಣ ಇರಬಹುದು ಅಥವಾ ಭಾವ ಇರಬಹುದು, ಹೀಗೆ ಬೇರೆ ಬೇರೆ ರೀತಿಯ ಕ್ಯಾರೆಕ್ಟರ್ಗಳಿವೆ. ಇವೆಷ್ಟು ಕ್ಯಾರೆಕ್ಟರ್ಗಳನ್ನ ಒಂದು ರೀತಿಯಲ್ಲಿ ನೀವು ಸ್ಟಡಿ ಮಾಡಿ ಬರೆದ ಹಾಗಿದೆಯಲ್ಲ?
0: ಅದು ನಾನೆಲ್ಲ ಪಾತ್ರಗಳನ್ನ ನೋಡಿದ್ದೀನಿ. ಕೆಲವೊಂದು ಪಾತ್ರಗಳು ಈಗಲೂ ಇದ್ದಾರೆ, ತುಮಿನಾಡಲ್ಲಿ ಇದ್ದಾರೆ. ರವಿಯಣ್ಣ ಅನ್ನೋರು ಈಗಲೂ ಇದ್ದಾರೆ, ಅವ್ರ ಹೆಸರು ರವಿಯಣ್ಣ. ಅವ್ರ ಹತ್ರ ಹೋಗಿ ಈಗ ಸೆಲ್ಫಿ ಎಲ್ಲ ತಗೊಳ್ತಿದ್ದಾರೆ ಜನರು. ಒಂದಷ್ಟು ಅಶೋಕ ಅನ್ನೋ ಒಂದು ಪಾತ್ರ, ನಾನ್ ಪ್ಲೇ ಮಾಡಿರುವಂತ ಪಾತ್ರ, ಅಶೋಕ ಅನ್ನೋ ಅವನು ನನ್ನ ಗೆಳೆಯ, ಅವನು ಈಗ ಇಲ್ಲ. ಅವನು ಅಲ್ಲಿಂದ ನನಗೆ ಇದು ಕತೆ ಉಳಿದಿರೋದು, ಅವನ ಕತೆನ ಹೇಳ್ಬೇಕನ್ನೋದು ನನಗಿತ್ತು. ಅದು ಹೇಳ್ತಾ ಹೋಗ್ಬೇಕಾದ್ರೆ ತುಂಬಾ ಟ್ರಾಜಿಡಿ ಮತ್ತು ಸ್ವಲ್ಪ ಡಾರ್ಕ್ ಆಯ್ತದ್ದು. ಆಗ ರಾಜನ್ ಹೇಳಿದ್ರು ಇದ್ರದ್ದು ಹಾಸ್ಯ ಏನಿದೆ ಅದನ್ನು ಮಾತ್ರ ನಾವು ಸಿನಿಮಾ ಮಾಡೋಣ, ಇದು ತುಂಬಾ ಡೀಪ್ ಆಗಿದೆ ಈ ಕತೆ, ಅದಕ್ಕೋಸ್ಕರ ಹಾಸ್ಯ. ನನಗೆ ಯಾವ್ದೆಲ್ಲ ನನ್ನ ಊರಲ್ಲಿ ನಾನು ತುಂಬಾ ಸೀರಿಯಸ್ ಆಗಿ ನೋಡ್ತಾ ಇದ್ರು ಅದನ್ನೆಲ್ಲ ಹಾಸ್ಯದ ರೂಪದಲ್ಲಿ ನಾನು ನೋಡ್ಲಿಕ್ಕೆ ಶುರು ಮಾಡಿದೆ. ಎಲ್ಲಾ ಪಾತ್ರಗಳನ್ನ ನಾನು ನೋಡಿರುವಂತ ಪಾತ್ರಗಳೇ. ಕೆಲವೊಂದು ಪಾತ್ರಗಳಲ್ಲಿ ಒಂದು 3-4 ಜನರದೊಂದು ಆವ ಭಾವ ಎಲ್ಲ ಮಿಕ್ಸ್ ಆಗಿದೆ. ನಾನು ನೋಡಿರುವಂತ ಪಾತ್ರಗಳನ್ನೇ ನಾನು ಕೂಡಿ ಹಾಕಿದ್ದಲ್ಲಿ.
1: ಅಂದ್ರೆ ಒಟ್ಟಾರೆಗೆ ಹೇಳೋದಾದ್ರೆ ಇದರಲ್ಲಿ ಎಲ್ಲರೂ ಕೂಡ ಅವರವರ ಶೈಲಿಯಲ್ಲಿ ವಿಭಿನ್ನ ಆಗ್ತಾರೆ, ಎಲ್ಲರೂ ಕೂಡ ಹೀರೋಗಳಂದ್ರೆ ಹೇಳ್ಬೋದು.
0: ಅದಕ್ಕೆ ತುಂಬಾ ಹತ್ರ ಆಯ್ತು ಜನರಿಗೆ. ನಾವು ನಮ್ಮ ಊರಲ್ಲಿ ಕೂಡ ನೋಡಿದ್ದೀವಿ ಇಂಥ ರವಿಯಣ್ಣನನ್ನು, ಇಂಥ ಭಾವನನ್ನು, ಇಂಥ ಅಶೋಕನನ್ನು ನಮ್ಮ ಊರಲ್ಲೂ ಕೂಡ ನೋಡಿದ್ದೀವಿ. ಜನರಿಗೆ ಇದೊಂದು ಸಿನಿಮಾ ಅನ್ನೋದೊಂದು ಮರ್ತೋಯ್ತು. ನಾವು ಊರಲ್ಲಿ ನಮ್ಮ ಊರಿದ ಏನಾದ್ರು ಕತೆ ನೋಡ್ತಿದ್ದೀವಿ ಅನ್ನೋದು ಆತರ ಆಯ್ತು. ತುಂಬಾ ಜನ ಹೇಳಿದ್ರು ಅದನ್ನು ಕೂಡ.
1: ಈಗ ತಮಗೆ ವೈಯಕ್ತಿಕವಾಗಿ ಈ ಸುಫ್ರಂ ಸೋ ನಂತರ ತಮ್ಮ ವೈಯಕ್ತಿಕ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳಾಗಿವೆ?
0: ಬದಲಾವಣೆ ಎಲ್ಲಾ ಬದಲಾವಣೆ ಆಗಿದೆ ಎಲ್ಲ. ಅದೇ ಕಾಯ್ತಾ ಇದ್ದೆ ಸಿನಿಮಾ ನಾ ಮಾಡ್ತಿರ್ಬೇಕಾದ್ರೆ ನನ್ನ ಜೊತೆಲಿ ಇದ್ದಂತ ಗೆಳೆಯರಿಗೆ ನಾನು ಹೇಳ್ತಿದ್ದೆ, ಈ ಸಿನಿಮಾ ಮಾಡ್ತಿರೋದು ನಾನು ನನಗೆ ಮುಂದೆ ಸಿನಿಮಾ ಮಾಡಬಹುದಾ ಬೇಡ ಅಂತ ಡಿಸೈಡ್ ಮಾಡ್ಲಿಕ್ಕೆ ನಾನು ಸಿನಿಮಾ ಮಾಡ್ತಿದ್ದೀನಿ. ಈ ಸಿನಿಮಾದಿಂದಾಗಿ ನನಗೆ ಬೇರೆ ಏನು ಬದಲಾವಣೆ ಆಗಬಾರ್ದು, ಅಂದ್ರೆ ಬೇಡ ನನಗೆ ಇದರಿಂದ ಹಣ ಬರಬೇಕು, ಎಲ್ಲ ಚೇಂಜ್ ಆಗ್ಬೇಕು, ಆತರ ಇರ್ಲಿಲ್ಲ ನನಗೆ. ನಾನು ಹೇಳ್ತಾ ಇದ್ದೆ ಈ ಸಿನಿಮಾ ಮಾಡ್ತಾ ಇರ್ಬೇಕಾದ್ರೆ ನನಗೆ ಇನ್ನು ಸಿನಿಮಾ ಮಾಡಬಹುದಾ, ಜನರಿಗೆ ಮನರಂಜನೆ ಕೊಡಬಹುದಾ, ಇಲ್ಲದ್ರೆ ನಾನು ನನ್ನಷ್ಟಕ್ಕೆ ನಾನು ರಂಗಭೂಮಿಯಲ್ಲಿ ನಾನು ಮಾಡ್ತಾ ಇರ್ತೀನಿ, ನನ್ನ ಕೆಲಸ ಮಾಡ್ಕೊಂಡು ನಾನು ಇರ್ತೀನಿ. ಆ ಸಿನಿಮಾ ಆದ ನಂತರ ಸಿಕ್ಕಿರುವಂತ ಪ್ರೀತಿ, ಸಿನಿಮಾದ ಬಗ್ಗೆ ಜನರು ಮಾತಾಡೋದು, ನಾನು ಯಾವುದೋ ಒಂದು ರೀತಿಯಲ್ಲಿ ನನ್ನ ಒಬ್ಬನ ಒಂದು ಆಲೋಚನೆ, ಅದು ನನ್ನ ಒಬ್ಬನ ಒಂದು

0: ಏನದೊಂದು ಹಾಸ್ಯ, ಅದು ಅದಿಷ್ಟು ಜನರನ್ನು ನಗಿಸ್ತೆ ಅನ್ನೋದಾದ್ರೆ ನನಗಿನ್ನು ಸಿನಿಮಾ ಮಾಡಬಹುದು ಅನ್ನೋದೊಂದು ಬದಲಾವಣೆ ಮೊದಲಿಗೆ ನನ್ನ ಹತ್ರ ಆಯ್ತು, ನನ್ನಲ್ಲಿ ಒಂದು ಬದಲಾವಣೆ ಆಯ್ತು. ಮತ್ತೆ ಯಾವ್ದೆಲ್ಲ ನಾವು ನೋಡ್ತೀವೋ ಅದಾದ ನಂತರ ಮದುವೆ ಆಯ್ತು, ಒಂದಷ್ಟು ಅವಕಾಶಗಳು, ತುಂಬಾ ಒಳ್ಳೊಳ್ಳೆ ಅವಕಾಶಗಳು ಬಂತು. ನಂತರ ಸುಫ್ರಮ್ ಸೋ ಸಿನಿಮಾ ನೋಡಿ ಒಂದು ಮಲಯಾಳಂ ಸಿನಿಮಾ ಬಂತು ನಂಗೆ, ಮಂಜು ವಾರಿಯರ್ ಮತ್ತೆ ಮುಖೇಶ್ ಅನ್ನೋ ಒಂದು ಹಿರಿಯ ಕಲಾವಿದರ ಜೊತೆ. ತಮಿಳಲ್ಲಿ ಬರ್ತಾ ಇದೆ, ತೆಲುಗಲ್ಲಿ ಬಂದಿದೆ, ಕನ್ನಡದಲ್ಲಿ ತುಂಬಾ ಒಳ್ಳೊಳ್ಳೆ ಬ್ಯಾನರ್ ಇಂದ ನನಗೆ ನಿರ್ದೇಶಕನಾಗಿ ನಿರ್ದೇಶನ ಮಾಡಲು ಮತ್ತೆ ಆಕ್ಟ್ ಮಾಡಲು ಕೂಡ ಒಂದು ಒಳ್ಳೊಳ್ಳೆ ಅವಕಾಶಗಳು ಬಂದಿದೆ. ಇದೆಲ್ಲ ಬದಲಾವಣೆ ಆಗಿದೆ, ಇಲ್ಲದ್ರೆ ಇದೆಲ್ಲ ನಮಗೆ ಸಾಧ್ಯನೇ ಇರಲಿಲ್ಲ.
1: ಈಗ ಈ ರೀತಿಯ ಯಶಸ್ಸು ಸಿಕ್ಕ ನಂತರ ಮುಂದಕ್ಕೆ ಎಲ್ಲಾದರೂ ಅದು ಒತ್ತಡ ಅಂತ ಅನಿಸೋದಿದೆಯಾ ಯಾವಾಗಲಾದ್ರೂ ಅನಿಸಿದ್ಯಾ ನಿಮಗೆ?
0: ನನಗೆ ರಂಗಭೂಮಿ ಎಲ್ಲದಕ್ಕೂ ಕಲಿಸಿದೆ, ಒಂದಷ್ಟು ಜನರನ್ನು ಹೇಗೆ ಫೇಸ್ ಮಾಡಬೇಕು, ಹೇಗಿರಬೇಕು. ಪ್ರತಿ ವರ್ಷ ಒಂದು ಕತೆಯನ್ನು ನಾನು ಬರೆದು ಅದನ್ನು ಪ್ರಾಕ್ಟೀಸ್ ಮಾಡಿ ಕಲಾವಿದರ ಜೊತೆ ಬೆರೆತು ಪ್ರೇಕ್ಷಕರ ಮುಂದೆ ಅದನ್ನು ಪ್ರೆಸೆಂಟ್ ಮಾಡಿ ಅದರದ್ದು ಎಲ್ಲ ಅನುಭವ ಇದೆ. ಅದಕ್ಕೆ ನನಗೀಗ ಚಿತ್ರರಂಗದಲ್ಲಿ ಯಾವುದು ಹೊಸತ್ತು ಅಂತ ನನಗೆ ಇದು ನನಗೆ ಹೇಗೆ ಇದನ್ನು ಫೇಸ್ ಮಾಡೋದು ಅನ್ನೋದು ನನಗೆ ಆಗ್ತಾ ಇಲ್ಲ. ಅಂದರೆ 15 ವರ್ಷದಿಂದ ರಂಗಭೂಮಿಯಲ್ಲಿ ನಾನು ಅದನ್ನು ಕಲ್ತಿದ್ದೀನಿ, ಹೇಗಿರಬೇಕು, ಯಾವುದೇ ಒತ್ತಡವನ್ನು ಹೇಗೆ ನಿಭಾಯಿಸಬೇಕು ಅನ್ನೋದು. ನನಗೆ ಯಾವುದು ನನ್ನ ಮೇಲೆ ಈಗ ಒತ್ತಡ ಅಂತ ಇಲ್ಲ. ತುಂಬಾ ಜನರಿಗೆ ನನ್ನ ಜೊತೆ ಮಾತಾಡೋರಿಗೆ ಅದಿದೆ. ನಾನು ಯಾವ್ದಾದ್ರು ಒಂದು ನಾಟಕ ಬರೆದಿದ್ದೆ, ಅಂದ್ರೆ ನಿತ್ಯ ಬಂದಾಗ ಬರೆದಿದ್ದೆ, ಅದರ ನಂತರ ಉತ್ತರ ಕೊರ್ಲೆ ಅಂತ ಬರೆದೆ, ಅದು ಅದಕ್ಕಿಂತ ಚೆನ್ನಾಗಿತ್ತು. ಆಗ ತುಂಬಾ ಜನ ಹೇಳಿದ್ರು, ಅಲ್ಲ ನಿತ್ಯ ಬಂದಾಗ ಬರೆದಿರ್ಬೇಕಾದ್ರೆ ತುಂಬಾ ಜನ ಬಂದು ಹೇಳ್ತಿದ್ರು ನನ್ನ ಹತ್ರ, ಇನ್ನು ನೀವು ನಾಟಕ ಬರಿಬೇಕಾದ್ರೆ ನಮ್ಗೆ ತುಂಬಾ ಒತ್ತಡ ಇರುತ್ತೆ, ತುಂಬಾ ನಿರೀಕ್ಷೆ ಇರುತ್ತೆ ನಿಮ್ಮ ಮೇಲೆ, ಹೇಗ್ ಬರ್ತೀರ ಅಂದ್ರೆ ನನ್ನ ಕೆಲಸ ನಾನು ಮಾಡ್ತಾ ಹೋಗ್ಬೇಕಷ್ಟೇ. ನಾನು ಅದಕ್ಕಿಂತ ಇನ್ನೊಂದು ಚೆನ್ನಾಗಾಗ್ಲಿ ಅನ್ನೋದ್ರೆ ಅದನ್ನ ಯಾಕೆ ಕೆಳಗೆ ಮಾಡ್ಬೇಕು? ನಾನು ಅದು ನಿತ್ಯ ಬಂದಾಗಾದ್ರೆ ನಿತ್ಯ ಬಂದಾಗನೇ ಅದು. ನಾನು ನನ್ನ ಇನ್ನೊಂದು ಏನಿದೆ ನನ್ನ ಕತೆ ಹೇಳೋದು ಅದು ನಾನು ಮಾಡ್ತಾ ಇರ್ತೀನಿ. ಅದ್ರ ನಂತರ ಉತ್ತರ ಕೊರ್ಲೆ ಬಂತು, ಅದಕ್ಕಿಂತ ತುಂಬಾ ಹಿಟ್ಟಾಯ್ತು. ಅದ್ರ ನಂತರ ಯಾವ್ದು ಬರೋದು, ಆಗ್ಲೂ ನನ್ನ ಜೊತೆ ಇದ್ದವರು ಹೇಳಿದ್ರು, ಇನ್ನು ಹೇಗೆ ನಾಟಕ ಕೊಡ್ತೀಯ ಅಂತ ನಮಗೊಂದು ನಿರೀಕ್ಷೆ ಇದೆ, ಹೇಗೆ ಬರೀತೀಯ. ಅದ್ರ ನಂತರ ಕತೆ ಅಡ್ಡಣು ಅಂತ ಒಂದು ಡ್ರಾಮಾ ಬಂತು, ಇದಕ್ಕೆಲ್ಲಕ್ಕಿಂತ ಜಾಸ್ತಿ ಪ್ರದರ್ಶನ ಆಗಿರುವಂತ ನಾಟಕ ಅದು. ಇಲ್ಲೆಲ್ಲ ನನಗೆ ಪ್ರಾಕ್ಟೀಸ್ ಆಗಿದೆ ಒಂದಷ್ಟು ವರ್ಷಗಳಿಂದ, ಹಿಟ್ಟು ಕೊಡೋದು, ಅದ್ರ ನಂತರ ಒತ್ತಡ ಬರೋದು, ಒಂದಷ್ಟು ಜನ ನಮ್ಮ ಜೊತೆಗಿದ್ದವರೇ ನಮ್ಮನ್ನು ಏನ್ ಮಾಡ್ತೀಯ ಅನ್ನೋದು. ಈಗ ಸಿನಿಮಾದಲ್ಲೂ ಕೂಡ ಹಾಗೆ, ನನಗೆ ಸುಫ್ರಮ್ಸು ಬಂದಿದೆ, ನನಗೆ ಸುಫ್ರಮ್ಸು ಮುಗ್ದೋಯ್ತು. ಅದನ್ನು ನಾನು ಸಿನಿಮಾ ರಿಲೀಸ್ ಆದ ನಂತರ ಒಂದು 2 ತಿಂಗಳ ನಂತರ ಅದನ್ನು ನಾನು ಬಿಟ್ಟಾಯಿತು. ನಾನು ಇನ್ನೇನು ಮಾಡ್ಬೋದು ಅದರ ಯೋಚನೆ ಅಲ್ಲದೆ, ಸುಫ್ರಮ್ಸೋಗಿಂತ ನಾನು ಇನ್ನೂ ಬೆಟರ್ ಅದು ಕೊಡಬೇಕಿದೆ ಬಂದು ನನಗಿಲ್ಲ. ಅದು ನನ್ನ ಕೆಲಸದ ಬಗ್ಗೆ ನನಗೆ ನಂಬಿಕೆ ಇದೆ, ನನಗೆ ಮನರಂಜನೆ ಕೊಡಲಿಕ್ಕೆ ಇದೆ, ಅದು ಕೆಲಸ ಮಾತ್ರ ನಂದು. ಸುಫ್ರಮ್ಸೋಗಿಂತ ಇನ್ನು ಅದನ್ನು ಮೀರಿಸುವಂಥ ಸಿನಿಮಾ ಮಾಡುವಂಥ ಆಲೋಚನೆಗಳಿಲ್ಲ. ನಾನು ಮಾಡಿ ನನ್ನ ಕೆಲಸ ಅದನ್ನು ಮೀರಿಸಬೇಕಲ್ಲದೆ ಅದನ್ನು ಮೀರಿಸಲೇಬೇಕನ್ನೋದು ಗುರಿಯಿಂದ ನಾನು ಕೆಲಸ ಮಾಡೋದಿಲ್ಲ.
1: ಈಗ ಇನ್ನು ಚಿತ್ರರಂಗದ ಬಗ್ಗೆನೇ ಹೇಳೋದಾದ್ರೆ, ಚಿತ್ರರಂಗದಲ್ಲಿ ಏನೆಲ್ಲ ಬದಲಾವಣೆಗಳಾಗಬೇಕು ಅಂತ ತಮ್ಗೆ ಅನ್ಸುತ್ತೆ?
0: ನನ್ನ ಹತ್ರ ಈ ಪ್ರಶ್ನೆ ಈಗ ಕೇಳಿದ್ರೆ, ನಾನು ಒಂದೇ ಒಂದು ಸಿನಿಮಾ ಮಾಡಿರೋದು, ನಾನು ಹೇಳಿದ್ರು ಏನು ಹೇಳಿದ್ರು ತಪ್ಪಾಗತ್ತೆ. ಅಂದ್ರೆ
1: ಆದ್ರೂ ಒಬ್ಬ ಯುವಕನಾಗಿ ತಾವು ಮುಂದಕ್ಕೆ ಏನೆಲ್ಲ ಬದಲಾವಣೆಗಳು ಆಗಬಹುದು ಅಂತ ತಾವು ಅಂದ್ಕೊಳ್ತೀರಾ?
0: ಬದಲಾವಣೆ ಆಗ್ತಾ ಇದೆ ಸರ್, ಎಲ್ಲರೂ ಪ್ರಯತ್ನ ಪಡ್ತಾ ಇದ್ದಾರೆ. ಯಾರು ಒಂದು ಕೆಟ್ಟ ಸಿನಿಮಾ ಮಾಡ್ಬೇಕನ್ನೋ ಒಂದು ಉದ್ದೇಶದಿಂದ ಮಾಡ್ತಾ ಇಲ್ಲ. ಎಲ್ಲರೂ ನನ್ನ ಹಾಗೆ ಒಂದು ಬಡ ಕುಟುಂಬದಿಂದ ಬಂದವರು ತುಂಬಾ ಜನ ಚಿತ್ರರಂಗದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರ ಬದುಕು ಅವರಿಗೂ ಬದುಕಾಗಬೇಕು, ನಾವು ಹೆಸರು ಮಾಡಬೇಕು. ತುಂಬಾ ಕಷ್ಟಪಟ್ಟು ಎಲ್ಲೆಲ್ಲೋ ಕೂತು ಕತೆ ಬರೆದೆಲ್ಲ ಬಂದು ತುಂಬಾ ಜನ ಟ್ರೈ ಮಾಡ್ತಾ ಇದ್ದಾರೆ. ಇದೊಂದು ಬಿಸ್ನೆಸ್ ಅಂತ ನಮಗೆ ಫಸ್ಟಿಗೆ ಬಂದಾಗ ಗೊತ್ತಾಗೋದಿಲ್ಲ. ಈ ಬದಲಾವಣೆ ಒಂದಷ್ಟು ವರ್ಷಗಳಿಂದ ಬೇರೆ ಇಂಡಸ್ಟ್ರಿಯಲ್ಲಿ ನಡೀತಾ ಇದೆ. ಇದನ್ನು ಬಿಸ್ನೆಸ್ ಆಗಿ ಕೂಡ ನೋಡ್ಬೇಕು, ತುಂಬಾ ಎಮೋಷನಲ್ ಆಗಿ ಎಲ್ಲ ನೋಡಬಾರ್ದು. ನಾವು ಕತೆ ಬರೆಯೋದು, ನಿರ್ದೇಶನ, ಇದೆಲ್ಲ ನಮ್ಮೊಂದು ಆ ಕೆಲಸ ಏನಿದೆ ಅದನ್ನು ನಾವು ತುಂಬಾ ಅಚ್ಚುಕಟ್ಟಾಗಿ ಅದನ್ನು ಕಲ್ತು ಮಾಡ್ಬೇಕನ್ನೋದು ನನ್ನದೊಂದು ಆಸೆ. ಅದನ್ನು ತುಂಬಾ ಒಂದು ಒಳ್ಳೆ ತಂಡ ಬೇಕು. ಸಿನಿಮಾ ಮಾಡ್ಬೇಕಾದ್ರೆ ಒಂದು ಕತೆ ಬರೆದ ತಕ್ಷಣ ಪ್ರೊಡ್ಯೂಸರ್ ನುಡುಕೋದಲ್ಲ, ಆ ಕತೆ ಬರೆದ ನಂತರ ಆ ಕತೆಯನ್ನು ಒಂದಷ್ಟು ಟ್ರಾವೆಲ್ ಮಾಡಬೇಕು. ಅಂದರೆ ಒಬ್ಬ ಒಳ್ಳೆ ರೈಟರ್ ಇದ್ರೆ ಅವ್ರ ಹತ್ರ ಕೊಂಡೋಗ್ಬೇಕು, ಇದು ಚೆನ್ನಾಗಿದ್ಯಾ. ಪ್ರೊಡ್ಯೂಸರ್ ಬಂದ ತಕ್ಷಣ ಅಲ್ಲಿ ಇದು ಶುರು ಆಗುತ್ತೆ, ಕಮರ್ಷಿಯಲ್ ಅದು ಮಾಡಲೇಬೇಕು, ಬೇಗ ಮಾಡಬೇಕು. ಪ್ರೊಡ್ಯೂಸರ್ ಬಂದು ಹೇಳ್ತಾರೆ ಈ ನಟನಿಗೆ ಮಾಡೋದಾದ್ರೆ ಈ ಆ ಕತೆ ಮತ್ತೆ ಆ ನಟನಿಗೆ ಅದು ಒಪ್ಪೋದೇ ಇಲ್ಲ ಆ ಪಾತ್ರ. ಆದರೂ ಇಲ್ಲಿ ಈ ರೈಟರ್ಗೆ ಏನಾಗ್ತದೆ, ನನ್ನದೊಂದು ಸಿನಿಮಾ ಆಗಲಿ, ತುಂಬಾ ವರ್ಷದಿಂದ ಟ್ರೈ ಮಾಡ್ತೀನಿ, ಈ ನಿರ್ದೇಶಕ ನಾನು ಸಿನಿಮಾ ಮಾಡ್ತೀನಿ, ಮತ್ತೇನಾದರೂ ಮಾಡುವ, ಇದು ಆಗಬಾರ್ದು. ಕತೆನೇ ಮುಖ್ಯ, ಬರಹಗಾರನಿಗೆ ಮೊದಲ ಮನ್ನಣೆ ಸಿಗಬೇಕು, ನಂತರ ನಿರ್ದೇಶಕ, ಅವನ ಕಲ್ಪನೆಗೆ ಅವನಿಗೆ ಒಂದು ಫ್ರೀಡಮ್ ಬೇಕು. ಅದರ ನಂತರ ಅದಕ್ಕೆಲ್ಲ ಪೂರಕವಾಗಿ ಕೆಲಸ ಮಾಡಬೇಕಾದ್ದು ಪ್ರೊಡ್ಯೂಸರ್. ಇದು ಈ ಕ್ರಮ ಪ್ರಕಾರ ನಡೆದ್ರೆ ಒಂದೊಳ್ಳೆ ಸಿನಿಮಾ ಬರಲಿಕ್ಕೆ ಚಾನ್ಸ್ ತುಂಬಾ ಜಾಸ್ತಿ ಇದೆ. ಈಗ ಸೂಪ್ರಮ್ ಸೋ ಹೇಳ್ಬೇಕಾದ್ರೂ ಕೂಡ ಅಲ್ಲಿ ಒಂದು ಒಳ್ಳೆ ತಂಡ ಇತ್ತು. ಅಲ್ಲಿ ಒಂದು ನಮಗೆ ಅನುಭವಸ್ಥರ ಒಂದು ಮಾರ್ಗದರ್ಶನ ಇತ್ತು. ರಾಜ್ ಬಿಶೆಟ್ಟಿ ಆಗಲಿ, ಪ್ರವೀಣ್ ಆಗಲಿ, ಹಾಗೆ ರವಿರೈ ಕಳಸ ಆಗಲಿ, ಒಂದಷ್ಟು ಒಳ್ಳೊಳ್ಳೆ ಅನುಭವಸ್ಥರು ಇದರಲ್ಲಿ. ಸಿನಿಮಾ ಮಾಡಿ ಸಿನಿಮಾ

ಅಲ್ಲಿ ಅನುಭವ ಇರುವವರಿದ್ರು, ಸಡನ್ ಆಗಿ ಬಂದು ಏನೋ ಒಂದು ನಡೆದಿರೋದಲ್ಲ ಸುಫ್ರಮ್ಸು. ಒಂದಷ್ಟು ವರ್ಷಗಳ ಕಾಲ ಇದು ಹೇಗೆ ಆಗಬೇಕು ಅನ್ನೋದೊಂದು ಪ್ರತಿ ಒಂದು ಕ್ಷೇತ್ರ ಅಂದರೆ ಪ್ರತಿಯೊಂದು ಮ್ಯೂಸಿಕ್ ಆಗಲಿ ಎಲ್ಲದರಲ್ಲೂ ಒಳ್ಳೊಳ್ಳೆ ಕೆಲಸಗಾರನ್ನ ಹಾಕಿ ಒಂದು ಸಿನಿಮಾ ಮಾಡಿದ್ದು. ಈ ಬದಲಾವಣೆಗಳು ಆಗಲೇಬೇಕು ಅಂದರೆ ನಿರ್ದೇಶಕನಿಗೆ ಪೂರ್ತಿ ಒಂದು ಇದು ಇರಬೇಕು, ಸ್ವಾತಂತ್ರ್ಯ ಇರಬೇಕು, ರೈಟರಿಗೆ ಒಂದು ಒಳ್ಳೆ ಸ್ಥಾನ ಸಿಗಲೇಬೇಕು.

0: ಈಗ ಮುಂದಕ್ಕೆ ಏನಾದರೂ ತುಳು ಸಿನಿಮಾ ಮಾಡುವಂತಹ ಯೋಚನೆಗಳಿದೆಯಾ?
1: ಖಂಡಿತ ಇದೆ ಸರ್. ಅಂದರೆ ತುಳು ಸಿನಿಮಾ ಮಾಡಲೇಬೇಕನ್ನೋ ಒಂದು ಇದರಲ್ಲಿ ಇರಬೇಕಾದ್ರೆ ನನಗೆ ಸೂಪ್ರಮ್ಸು ಶುರುವಾಗಿದ್ದು. ತುಳು ಸಿನಿಮಾ ಮಾಡಬೇಕು ಅಂದರೆ ನಾನು ಸ್ವಲ್ಪ ಇದಾಗಬೇಕು, ಅಂದರೆ ಯಾರದು ದುಡ್ಡಲ್ಲಿ ನಾನು ಸಿನಿಮಾ ಮಾಡೋದಕ್ಕಿಂತ ಸ್ವಲ್ಪ ನಾನು ದುಡ್ಡು ಹಾಕಿದ್ರೆ ನನಗೆ ಅದರ ಬಗ್ಗೆ ಹೇಗೆ ಮಾಡಬೇಕು ಅನ್ನೋ ಅದನ್ನು ಕಲಿಬೇಕು ನನಗೆ. ಅದಕ್ಕೋಸ್ಕರ ಒಂದಷ್ಟು ಸಿನಿಮಾ ಆದ ನಂತರ ತುಳು ಸಿನಿಮಾನು ಮಾಡಬೇಕು. ತುಳು ಸಿನಿಮಾನ ತುಳು ಭಾಷೆಯಲ್ಲಿ ಬೇರೆ ಎಲ್ಲಾ ಭಾಷೆಯವರು ನೋಡ್ಬೇಕನ್ನೋ ಒಂದು ಆಸೆ ಇದೆ. ಅದನ್ನ ಯಾವುದೇ ಭಾಷೆಗಿಡ ಮಾಡದೆ ತುಳು ಭಾಷೆಯಲ್ಲಿ ಒಂದು ಸಿನಿಮಾ ಎಲ್ಲರೂ ಎಲ್ಲಾ ಭಾಷೆಯವರು ನಮ್ಮ ತುಳು ಸಿನಿಮಾದ ಸಿನಿಮಾನು ನಮ್ಮ ಭಾಷೆಯಲ್ಲಿ ನೋಡ್ಬೇಕನ್ನೋ ಒಂದು ಆಸೆ.
0: ಈಗ ಮುಂದಿನ ಪ್ರಾಜೆಕ್ಟ್ಗಳು ಏನೆಲ್ಲ ಇದೆ ಸರ್?
1: ಒಂದು ಮಲೆಲಮಲ್ಲಿ ಆಕ್ಟ್ ಮಾಡ್ತಾ ಇದ್ದೀನಿ. ನಂತರ ಒಂದು ಕನ್ನಡ ಒಂದಷ್ಟು ಲೈನ್ ಅಪ್ಗಳೇ ಇದೆ. ಯಾವ್ದ್ರದೊಂದು ಸಿನಿಮಾದ ಹೆಸರು ಹೇಳುವಂತ ಇದ್ರಲ್ಲಿ ಇಲ್ಲ ಈಗ ನಾನು, ಆದ್ರೆ ಬರುತ್ತೆ ಒಂದೇ.

0: 2027 ನಂತರ ಒಂದಷ್ಟು ಸಿನಿಮಾಗಳು ಬರುತ್ತೆ.
1: ಕತೆ ಏನಾದರೂ ಬರಿತಾ ಇದ್ದೀರಾ? ಹೇಗೆ?
0: ಕತೆ ಬರಿತಾನೆ ಇರ್ತೀನಿ, ಅದು ಯಾವ್ದು ಸಿನಿಮಾ ಆಗ್ತದೆ ಅನ್ನೋದು ಅದಕ್ಕೆ ಬಿಟ್ಟಿದ್ದು, ಒಂದಷ್ಟು ಟೈಮ್ ಕೊಡ್ತೀನಿ ಅದಕ್ಕೋಸ್ಕರ.
1: ಈಗ ಕಡೆಯದಾಗಿ ಏನಾಗುತ್ತೆ, ನಮ್ಮ ಅನೇಕ ಯುವಕರು ಈ ಚಿತ್ರರಂಗ ಆಗಿರ್ಬೋದು ಅಥವಾ ರಂಗಭೂಮಿ ಆಗಿರ್ಬೋದು, ಇದರಲ್ಲಿ ಏನಾದರೂ ಹೆಸರು ಮಾಡಬೇಕು, ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಅಂದ್ಕೋತಾ ಇರ್ತಾರೆ, ಅಂಥವರಿಗೆ ತಾವು ಒಂದು ಕಿವಿ ಮಾತು ಹೇಳೋದಾದರೆ ಅಥವಾ ಒಬ್ಬ ನಿರ್ದೇಶಕನಾಗಿ ಹೇಳೋದಾದ್ರೆ ಏನು ಹೇಳ್ತೀವಿ?
0: ನಾನು ಬೇರೆಯವರ ಬದುಕು ನೋಡಿ ಕಲಿಯುವುದಕ್ಕಿಂತಲೂ ನನ್ನ ಬದುಕನ್ನು ನೋಡಿ ನಾನು ತುಂಬ ಕಲ್ತಿದ್ದೀನಿ. ಲಾಸ್ಟ್ ಇಯರ್ ತನಕ ನಾನು ಹೇಗೆ ಬದುಕಿದ್ದೆ, ಅದ್ರಲ್ಲಿ ನನಗೆ ಯಾವುದಾದ್ರೂ ಒಂದು ಅವಕಾಶ ಸಿಗಬೇಕಾದ್ರೆ ಅದು ಸಿಗದೆ ಇರೋದಕ್ಕೆ ಯಾವುದೆಲ್ಲ ಕಾರಣ, ಇದೆಲ್ಲ ನಾನು ನೋಡ್ತಾ ಇರ್ತೀನಿ. ಎಲ್ರಿಗೆ ಹೇಳೋದಂದ್ರೆ ಉಪದೇಶ ಅಂತಲ್ಲ, ಅದು ಅವರವರು ಅಂದ್ರೆ ಯಾವುದೋ ಎಷ್ಟೋ ವರ್ಷಗಳ ಹಿಂದೆ ನಾನು ನೋಡಿರುವಂತ ಒಂದು ಇಂಟರ್ವ್ಯೂ ಆಗ್ಲಿ, ಯಾವುದೋ ಎಷ್ಟೋ ವರ್ಷಗಳ ಹಿಂದೆ ಬರೆದಿರುವಂತ ಬುಕ್ ಆಗ್ಲಿ, ನಾನು ನನ್ನ ತಂದೆ ಅಜ್ಜ ಕೂಡ ಹುಟ್ಟಿರೋದಿಲ್ಲ ಆ ಟೈಮಲ್ಲಿ ಬರೆದಿರುವಂತ ಬುಕ್, ಆ ಟೈಮಿನ ಒಂದು ಆಲೋಚನೆ ಈಗ ಸಿಕ್ಕಿದ್ರೆ ನನಗೆ ಏನೋ ಒಂದು ಸ್ಫೂರ್ತಿ ಆಗುತ್ತೆ. ಅದಕ್ಕೋಸ್ಕರ ಯಾರಿಗಾದ್ರೂ ಯೂಸ್ ಆಗುದಾದ್ರೆ ನಾನು ಹೇಳೋದಿಷ್ಟೇ, ಕನಸು ದೊಡ್ಡದಿರಬೇಕು, ಕನಸು ಕಾಣಲೇಬೇಕು. ನಾವು ಯಾವ ಪರಿಸ್ಥಿತಿಯಲ್ಲಿ ಇದ್ದೀವಿ ಅನ್ನೋದು ಮುಖ್ಯ ಆಗೋದೇ ಇಲ್ಲ, ಕನಸು ತುಂಬಾ ದೊಡ್ಡದಿರಬೇಕು. ಖಾಲಿ ಕನಸಿದ್ರೆ ಸಾಲದು, ಅದನ್ನು ಸಾಕಾರಗೊಳಿಸುವಂತ ಒಂದು ಮೊದಲಿಗೆ ಬೇಕಾಗಿದ್ದು ನಮ್ಗೆ ಶಿಸ್ತು. ಆ ಶಿಸ್ತು ಬಂದ್ರೆ ಮಾತ್ರ ಸಾಧ್ಯ ಈ ಕನಸನ್ನು ನಮ್ಗೆ ನನಸು ಮಾಡ್ಲಿಕ್ಕೆ. ತುಂಬಾ ಜನರಿಗೆ ಕನಸಿರುತ್ತೆ, ನಾನು ಸ್ಟಾರ್ ಆಗ್ಬೇಕು, ನಾನು ರೈಟರ್ ಆಗ್ಬೇಕು, ಡೈರೆಕ್ಟರ್ ಆಗ್ಬೇಕು, ಆಕ್ಟರ್ ಆಗ್ಬೇಕು, ಎಲ್ಲ ಇರುತ್ತೆ. ಅದನ್ನು ಮಾಡುವಂತ ಒಂದು 10 ಸಲ ಪ್ರಯತ್ನ ಪಟ್ಟಿರ್ತಾರೆ, ಇನ್ನು ನನ್ನ ಲೈಫಲ್ಲಿ ಆಗೋದಿಲ್ಲ. ಅದ್ರ ನಂತರ ಅವರು ಕಾರಣ ಹಾಕೋದು ಅದೃಷ್ಟಕ್ಕೆ ಮಾತ್ರ. ಅದು ಅದೃಷ್ಟ ಬೇಕು, ಆ ಯೋಗ ಬೇಕು, ಅವರಿಗೆ ಅಂಥವ್ರು ಸಿಕ್ಕಿದ್ರು ಅದು ಅವನ ಯೋಗ, ಇದೆಲ್ಲ ನಾನು ನಂಬೋದಿಲ್ಲ. ನಾನು ಇದೇನು ಅಲ್ಲದ ಒಂದು ಟೈಮಲ್ಲಿ ನಾನು ಕೂಡ ಹೇಳ್ತಿದ್ದೆ ನನ್ನ ಫ್ರೆಂಡಿಗೆ, ನಾವು ಪ್ರಯತ್ನ ಪಟ್ಟರೆ ಅದು ನಮಗೂ ಸಾಧ್ಯ. ಯಾಕೆಂದ್ರೆ ಯಾರೋ ಯಾವುದೋ ಒಂದು ಟೈಮಲ್ಲಿ ಬರ್ದಿರೋದು, ನನಗೆ ಅದು ವರ್ಕ್ ಆಯ್ತು. ನೀನು ಪ್ರಯತ್ನ ಪಟ್ಟರೆ ಅದು ನಿನಗೆ ಸಿಗುತ್ತೆ. ಶಿಸ್ತು ಬೇಕು, ನಿಷ್ಠೆ ಬೇಕು, ಇದೇ ಮೂಲ ಸರ್. ಇದು ಬೇಕೇ ಬೇಕು ಸಾಧನೆ ಮಾಡಲಿಕ್ಕೆ. ಆ ಒಂದು ಶಿಸ್ತು, ತಾಳ್ಮೆ, ತಾಳ್ಮೆಗಿಂತ ದೊಡ್ಡ ಗುರು ಬದುಕಲ್ಲಿ ಇಲ್ಲ. ತಾಳ್ಮೆ ಬೇಕೇ ಬೇಕು.
1: ಥ್ಯಾಂಕ್ ಯು ಜೆ ಪಿ ಅವರೇ, ತಮ್ಮ ಒಂದು ಬ್ಯುಸಿ ಶೆಡ್ಯೂಲ್ನ ಹೊರತಾಗಿಯೂ ಕೂಡ ನೀವು ನಮ್ಮ ಸ್ಟುಡಿಯೋಗೆ ಬಂದ್ರಿ, ನಿಮ್ಮ ಜೀವನದ ಕೆಲವೊಂದು ಅಂಶಗಳನ್ನು, ಕೆಲವೊಂದು ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಂಡ್ರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಸಮಸ್ತ ಕೇಳುಗರ ಪರವಾಗಿ ಧನ್ಯವಾದಗಳು.
0: ಥ್ಯಾಂಕ್ ಯು.
2: ಇದುವರೆಗೆ ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್ ರೈನ್ಬೋದ 25ನೇ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ನಮ್ಮೊಂದಿಗೆ ಮಂಗಳೂರಿನಿಂದ ಜೊತೆಯಾಗಿದ್ದವರು ನಟ ನಿರ್ದೇಶಕ ಜೆಪಿ ತುಮ್ಮಿನಾಡು ಅವರು. ಇವರೊಂದಿಗೆ ಸಂಭಾಷಣೆ ನಡೆಸಿದವರು ಲತೀಶ್ ಪಾಲ್ದಾರೆ. ನಿರ್ಮಾಣ ಸಹಕಾರ ವಿಘ್ನೇಶ್ ಶೆಟ್ಟಿ, ಸಮಗ್ರ ನಿರ್ವಹಣೆ ನೂತನ ಎಸ್ ಕದಂ.

0: ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಫ್ ಎಂ ರೈನ್ಬೋ ನೀವು ಕೇಳ್ತಾ ಇದ್ದೀರಾ. ನಾನಿದ್ದೀನಿ ನಿಮ್ಮ ಜೊತೆಯಲ್ಲಿ, ನಿಮ್ಮ ಗೆಳತಿ ಪದ್ಮಾ ಶಿವಮೊಗ್ಗ. ಸ್ನೇಹಿತರೆ, ಇವತ್ತು ವಿಶೇಷ ಕಾರ್ಯಕ್ರಮ, ದಿನ ಇಡೀ ನಿಮಗೆ ಸಂಭ್ರಮವನ್ನು ತರೋದಕ್ಕೆ ನಾವಿದ್ದೀವಿ ನಿಮ್ಮ ಜೊತೆಯಲ್ಲಿ. ನಿಮಗೆ ಗೊತ್ತೇ ಇದೆ, ಇವತ್ತು ಎಫ್ ಎಂ ರೈನ್ಬೋಗೆ 25 ವರ್ಷಗಳ ಒಂದು ಆನಿವರ್ಸರಿ, ಒಂದು ವಾರ್ಷಿಕೋತ್ಸವವನ್ನು ನಾವು ಆಚರಿಸ್ತಾ ಇದ್ದೀವಿ. ಹಾಗಾಗಿ ಸೆಲೆಬ್ರಿಟಿಗಳು, ಜನಪ್ರಿಯ ನಟರಿರಬಹುದು ಮತ್ತು ಜನಪ್ರಿಯ ವ್ಯಕ್ತಿಗಳಿರ್ಬೋದು, ಎಲ್ಲರನ್ನೂ ಕೂಡ ಇವತ್ತು ನಾವು ಆಕಾಶವಾಣಿಯಲ್ಲಿ ಭೇಟಿ ಮಾಡ್ತಿದ್ದೀವಿ. ನಿಮಗೆ ಮನರಂಜನೆ ನೀಡೋದಕ್ಕಾಗಿ ಅವರು ಬರ್ತಾ ಇದ್ದಾರೆ. ಸ್ನೇಹಿತರೆ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಒಬ್ಬರು ಅತಿಥಿ ಬರ್ತಾ ಇದ್ದಾರೆ, ಚಲನಚಿತ್ರದ ಜನಪ್ರಿಯ ನಟಿ ಬರ್ತಿದ್ದಾರೆ. ಅವರು ಯಾರು ಅನ್ನೋದನ್ನು ಈಗ ನಿಮಗೆ ಹೇಳ್ತೀನಿ ನಾನು.
1: ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ ಎಂ ರೈನ್ಬೋ 101.3 ಈಗ ಬೆಳ್ಳಿ ಹಬ್ಬದ ಹೊಸ್ತಿಲಲ್ಲಿ.

0: ಇದೇ ಸೆಪ್ಟೆಂಬರ್ 1ಕ್ಕೆ ಕಾಮನಬಿಲ್ಲಿಗೆ ಬರ್ತ್ಡೇ ಸಂಭ್ರಮ. ಈ ಹಬ್ಬವನ್ನು ಇನ್ನಷ್ಟು ಸ್ಪೆಷಲ್ ಮಾಡಲು ನಮ್ಮ ಸ್ಟುಡಿಯೋಗೆ ಬರ್ತಿದ್ದಾರೆ ಕನ್ನಡ ಚಿತ್ರರಂಗದ ಮೋಹಕ ತಾರೆ, ಪ್ರತಿಭಾವಂತ ನಟಿ ಮೇಘನಾ ಘಾವಂಕರ್. ಮೇಘನಾ ಅವರ ಸಿನಿಪಯಣ ಹಾಗೂ ನಮ್ಮ 25ರ ಸಂಭ್ರಮದ ಕಹಾನಿ ಎಲ್ಲವೂ ನೇರ ಪ್ರಸಾರದಲ್ಲಿ. ಮಿಸ್ ಮಾಡದೆ ಕೇಳಿ ಇದೇ ಸೆಪ್ಟೆಂಬರ್ 1ರಂದು ಬೆಳಗ್ಗೆ 10 ಗಂಟೆಗೆ ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ 101.3.
1: Donate eyes, gift sight. Let your eyes live forever.
2: Eyes never die. Donate them.
1: Make eye donation a family tradition.
3: For eye donation, contact Lions International Eye Bank, Bengaluru. Call 97405-566-66.
4: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.
1: ಹಾಯ್ ಸ್ನೇಹಿತರೆ, ಎಫ್ಎಂ ರೈನ್ಬೋನಲ್ಲಿ ಇವತ್ತು ಸೆಲೆಬ್ರೇಷನ್ ನಿಮ್ಗೆಲ್ಲೂ ಎಲ್ರಿಗೂ ಗೊತ್ತಿದೆ. ಇವತ್ತು ವಿಶೇಷ ಅತಿಥಿಯಾಗಿ ಕನ್ನಡದ ಚಲನಚಿತ್ರ ನಟಿ ಮೇಘನಾ ಗಾವ್ಕರ್ ಅವರು ಬರ್ತಾ ಇದ್ದಾರೆ. ಅವರು ಇನ್ನು ಕೆಲವೇ ಕ್ಷಣಗಳಲ್ಲಿ ನಿಮ್ಮೊಂದಿಗೆ ಮಾತನಾಡ್ತಾರೆ. ಸ್ನೇಹಿತರೆ, ಈಗ ಒಂದು ಹಾಡನ್ನು ಕೇಳ್ಬಿಡೋಣ, ಬನ್ನಿ. ಮಣ್ಣಿನ ದೋಣಿ ಚಿತ್ರದ ಈ ಹಾಡು ರಾಜ್ಕುಮಾರ್ ಅವರು ಹಾಡಿದ್ದಾರೆ. ಹಂಸಲೇಖ ಅವರು ಸಾಹಿತ್ಯ ಬರೆದು ಸಂಗೀತವನ್ನು ಸಂಯೋಜನೆ ಮಾಡಿದ್ದಾರೆ.

0: ಮೇಘ ಬಂದೇ ಬಿಟ್ರು ನಮ್ಮ ಸ್ಟುಡಿಯೋಗೆ. ಎಫ್ ಎಂ ಬ್ರೈನ್ಬೋನಲ್ಲಿ ಈಗ ನಮ್ಮ ಜೊತೆನಲ್ಲಿದ್ದಾರೆ ಚಲನಚಿತ್ರ ನಟಿ ಮೇಘನಾ ಗಾವ್ಕರ್ ಚಾರ್ಮಿನಾರು. ನಮ್ಮ ಏರಿಯಾನಲ್ಲಿ ಒಂದಿನ ಅನ್ನೋ ಸಿನಿಮಾ ಮೂಲಕ ಚಿತ್ರರಂಗದಲ್ಲಿ ಅವರು ಒಂದು ದಿನ ಅಲ್ಲ ಹಲವು ವರ್ಷಗಳ ಕಾಲ ಜನಪ್ರಿಯ ಚಿತ್ರಗಳು ನಟಿಸಿದ್ರು. ಹೀರೋ ಜನಪ್ರಿಯ ಹೀರೋಗಳ ಜೊತೆನಲ್ಲಿ ಕೂಡ ನಟಿಸಿದ್ದಾರೆ, ಬಹಳಷ್ಟು ಸಿನಿಮಾಗಳು ಮಾಡಿದ್ದಾರೆ. ಬನ್ನಿ ಅವರನ್ನ ಫಸ್ಟ್ ವೆಲ್ಕಮ್ ಮಾಡೋಣ, ಆಮೇಲೆ ಅವರ ಅನುಭವ ಅವರ ಮಾತುಗಳನ್ನ ಕೂಡ ಕೇಳೋಣ, ಹಾಗೆ ಅವರ ವಿಷಯನ ಕೂಡ ನಾನು ನಿಮ್ಗೆ ಹೇಳ್ತೀನಿ. ವೆಲ್ಕಮ್ ಮೇಘನಾ.
1: ಪದ್ಮಾ ಮ್ಯಾಮ್
0: ಬಗ್ಗೆ ನಿಮ್ಗೆ ಸ್ವಾಗತ, ಸುಸ್ವಾಗತ
1: ಮ್ಯಾಮ್. ಧನ್ಯವಾದಗಳು.
0: ಇದು ತುಂಬಾ ಸ್ಪೆಷಲ್ ನಮ್ಗೆ, ಯಾಕೆ ಅಂತಂದ್ರೆ 25 ವರ್ಷ ತುಂಬಿದೆ ಎಫ್ ಎಂ ರೈನ್ ಬಗ್ಗೆ. ಈ ಸಮಯದಲ್ಲಿ ನೀವು ನಮ್ ಜೊತೆ ಇದ್ದೀರಾ ಅನ್ನೋದು ಇನ್ನೂ ಸ್ಪೆಷಲ್ ಆಗಿ ಕಾಣಿಸ್ತಾ ಇದೆ ನಮ್ಗೆ. ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ.
1: ಇಲ್ಲ, ನಾನು ನಿಮ್ಗೆ ಥ್ಯಾಂಕ್ ಯು ಹೇಳಬೇಕು ನಿಮ್ಮ ಈ ಸ್ಪೆಷಲ್ ದಿನ. ಆನ್ ಯುವರ್ ಸ್ಪೆಷಲ್ ಡೇ ಯು ಹ್ಯಾವ್ ಇನ್ವೈಟೆಡ್ ಮೀ. ಐ ಹೋಪ್ ಐ ಕ್ಯಾನ್ ಆಡ್ ಕಲರ್ಸ್ ಅಂತ ಹೇಳ್ಬೋದು ನಾನು.
0: ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಈಗ ನಿಮ್ಮ ಸಿನಿಮಾಗಳು ಎಲ್ಲರಿಗೂ ಗೊತ್ತು, ಚಾರ್ಮಿನಾರ್ ಅಂತೂ ಸೂಪರ್ ಹಿಟ್ ಸಿನಿಮಾ. ಶರಣ್ ಜೊತೆ ಕೂಡ ನಟಿಸಿದಿರಾ ನೀವು, ನಮ್ಮ ಏರಿಯಾನಲ್ಲಿ ಒಂದಿನ ಅಂತೇಳಿ ನೀವು ಶುರು ಮಾಡಿದ ಸಿನಿಮಾ, ನಂತರ ರಕ್ಷಿತ್ ಶೆಟ್ಟಿ ಅವ್ರ ಜೊತೆ ಇನ್ನೊಂದು ತುಗ್ಲಕ್ ಅನ್ನೋ ಸಿನಿಮಾ ಕೂಡ ಮಾಡಿದ್ರಿ. ಸೊ ಈ ಜರ್ನಿ ಒಂದ್ಸರಿ ಹಿಂದಕ್ಕೆ ತಿರುಗಿ ನೋಡಿದಾಗ ನಿಮ್ಗೆ ಹೇಗೆ ಅನಿಸ್ತದೆ ಈಗ?
1: ಮ್ಯಾಮ್, ನನಗೆ ಅನಿಸಿದ್ರೆ ನಾನು ಇವಾಗ ಶುರು ಮಾಡಿದ್ದೀನಿ, ಏನೂ ಮಾಡಿಲ್ಲ ಅಂತ ನನ್ನ ಫೀಲಿಂಗು. ಅಫ್ಕೋರ್ಸ್ ಇಷ್ಟು ಜನ ಆ್ಯಕ್ಟ್ರೆಸ್ ಜೊತೆ ಕೆಲಸ ಮಾಡಿದ್ದೀನಿ, ಕೆಲವು ಸೂಪರ್ ಹಿಟ್ಸು, ಕೆಲವು ನಾರ್ಮಲ್ ಆಗಿ ಆ್ಯಾವ್ರೇಜ್ ಆಗಿರೋ ಸಿನಿಮಾ ಕೂಡ ಇತ್ತು. ಬಟ್ ಜರ್ನಿ ನೋಡಿದಾಗ ಇನ್ನೂ ಕಲಿತಾ ಇದ್ದೀನಿ, ನೀವು ಕಲಿಯೋದು ತುಂಬ ಇದೆ. ಐ ಹ್ಯಾವ್ ಓನ್ಲಿ ಜಸ್ಟ್ ಬಿಗನ್ ಅಂತ ನನಗೆ ಅನಿಸುತ್ತೆ. ಬಟ್ ಎಕ್ಸ್ಪೀರಿಯನ್ಸ್ ಒಂದು ಸ್ವಲ್ಪ ಇದೆ, ಅದರಿಂದ ಇನ್ನೂ ಮುಂದೆ ಹೋಗಬೇಕು, ಇನ್ನೂ ದೊಡ್ಡ ಜರ್ನಿ ಇದೆ ಮುಂದೆ ಅಂತ ನನಗೆ ಅನಿಸುತ್ತೆ.
0: ನೀವು ನಟಿಸಿರುವಂಥ ಸಿನಿಮಾಗಳು ವಿನಾಯಕ ಗೆಳೆಯರ ಬಳಗ ಇರಬಹುದು, ಮತ್ತೆ ಇದೊಂದು ನೀವು ಕವಿರಾಜ್ ಅವರ ಒಂದು ಚಿತ್ರದಲ್ಲಿ ಕೂಡ ಚಿತ್ರ. ಸೊ ಈ ಎಲ್ಲಾ ಸಿನಿಮಾಗಳನ್ನ ನೋಡುವಾಗ ಒಂದ್ಸಾರಿ ನಿಮ್ಗೆ ತುಂಬಾ ಇಷ್ಟವಾದಂತ ಪಾತ್ರ ಯಾವ್ದು ಈ ಚಿತ್ರಗಳಲ್ಲಿ?
1: ಮ್ಯಾಮ್, ಕಷ್ಟ ಅಲ್ವಾ, ಚೂಸ್ ಮಾಡೋದು ಕಷ್ಟ. ಬಟ್ ನನಗನ್ಸುತ್ತೆ ಜನರಿಗೆ ಚಾರ್ಮಿನಾರ್ ರಾಧೆ ತುಂಬಾ ಇಷ್ಟ ಅಂತ ನನಗನ್ಸುತ್ತೆ. ನಾನು ಎಲ್ಲಿ ಹೋದ್ರೂ ಕೂಡ ನಾನು ಎಷ್ಟೇ ಸಿನಿಮಾ ಮಾಡಿದ್ದೀನಿ ಅಂಡ್ ಸೋ ಮೆನಿ ಸೂಪರ್ ಹಿಟ್ ಫಿಲ್ಮ್ಸ್, ಬಟ್ ಜನ ನನ್ನನ್ನು ನೋಡಿದಾಗ ರಾಧೆ ರಾಧೆ ಅಂತಾನೆ ಕರೀತಾರೆ. ಸೊ ಆ ಒಂದು ಪರ್ಸ್ಪೆಕ್ಟಿವ್ ಇಂದ ಐ ಥಿಂಕ್ ಚಾರ್ಮಿನಾರ್ ರಾಧೆ ನನ್ನ ಫೇವ್ರೆಟ್ ಅಂತ ಹೇಳಬಹುದು.
0: ಓಕೆ, ಸೊ ಮತ್ತೆ ನಿಮ್ಗೆ ಇನ್ನೇನಾದ್ರೂ ಅಂದ್ರೆ, ನನ್ಗೆ ಒಂದು ತುಂಬಾ ಒಂದು ಎಲ್ಲ ನಟಿಯರಿಗೂ ಇರುತ್ತೆ ಒಂದು ಇಂಥ ಪಾತ್ರ ಒಂದು ನಾನು ಮಾಡ್ಬೇಕು, ಯಾವ್ದೋ ಒಂದು ಸಿನಿಮಾ ನೋಡ್ದಾಗಿರ್ಬೋದು, ಯಾರೋ ಒಬ್ಬರು ನಟಿ ಮಾಡಿರೋಂಥ ಪಾತ್ರ ಇರ್ಬೋದು, ಅಂಥದ್ದೊಂದು ಪಾತ್ರಕ್ಕಾಗಿ ಇನ್ನೂ ಹಪಾಹಪಿ ನಿಮ್ಮಲ್ಲಿದೆ ಅಂದ್ರೆ ಅದು ಅಂತ ಪಾತ್ರ ಯಾವುದು ಅಂತ ಹೇಳ್ಬೋದಾ?
1: ಮ್ಯಾಮ್, ಆ್ಯಕ್ಚುಲಿ ನನಗೆ ಹಿಸ್ಟೋರಿಕಲ್ ಸಿನಿಮಾ ಮಾಡಬೇಕು ಅಂತ ತುಂಬ ಆಸೆ ಇತ್ತು, ಆ್ಯಂಡ್ ಅದು ಇವಾಗ ಮಾಡ್ತಾ ಇದ್ದೀನಿ. ನಿಮಗೆ ಗೊತ್ತು,
0: ಗೊತ್ತು,
1: ನನಗೆ ಬೆಂಗಳೂರಿನ ಹಿಸ್ಟ್ರಿ ಬಗ್ಗೆ ನನ್ನ ಕ್ಯೂರಿಯಾಸಿಟಿ ತುಂಬ ಇತ್ತು. ಕೆಂಪೇಗೌಡ ಅವರು ನಮ್ಮ ಸಿಟಿನ ಹೆಂಗೆ ಫೌಂಡ್ ಮಾಡಿದ್ರು, ಆಮೇಲೆ ಡೆವಲಪ್ಮೆಂಟ್ ಹೇಗೆ ಆಯಿತು, ಅದ್ರ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಇತ್ತು ನನಗೆ. ಬಟ್ ರೀಸೆಂಟಾಗಿ ಒಂದು ಸಿನಿಮಾ ಸೈನ್ ಮಾಡಿದೆ, ಶೂಟಿಂಗ್ ಕೂಡ ನಡೀತಾ ಇದೆ. ಕೆಂಪೇಗೌಡ ಅವರ ಲೈಫ್ ಮೇಲೆ, ಬೆಂಗಳೂರು ಡೆವಲಪ್ಮೆಂಟ್ ಮೇಲೆ ಈ ಸಿನಿಮಾ ಕಥೆ ಹೋಗುತ್ತೆ. ಆ್ಯಂಡ್ ಐ ಪ್ಲೇ ದ ರೋಲ್ ಆಫ್ ಕೆಂಪೇಗೌಡ ವೈಫ್ ಚೆನ್ನಾಂಬೆ.
0: ಸೂಪರ್.
1: ಬಟ್

0: ನನಗೆ ಬೇಜಾರಾಗಿದ್ದ ವಿಷಯ ಏನು ಅಂದರೆ, ಮ್ಯಾಮ್ ಈ ಸಿನಿಮಾ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಡೈರೆಕ್ಟರ್ ಅವರು ನನಗೆ ಕತೆ ಹೇಳಬೇಕು ಅಂತ ಬಂದಾಗ ವೈಫ್ ರೋಲ್ ಪ್ಲೇ ಮಾಡ್ತಿದ್ರೆ ಹೆಸರೇನು ಅಂತ ನಾನು ಕೇಳಿದೆ. ನನಗೆ ಗೊತ್ತೇ ಇರಲಿಲ್ಲ ಕೆಂಪೇಗೌಡ ಅವರ ವೈಫ್ ಹೆಸರು ಚೆನ್ನಾಂಬ ಅಂತ ಹೇಳಿಬಿಟ್ಟು. ಸೊ ಈ ಸಿನಿಮಾದ ಮೂಲಕ ನನಗೆ ಹಾಗೂ ಎಲ್ರಿಗೂ ಒಂದು ಒಳ್ಳೆ ಇನ್ಫಾರ್ಮೇಷನ್ನು ಆಮೇಲೆ ನಾಲೆಜ್ ಸಿಗಲಿ ಅಂತ ನಾನು ಯುನೋ ನನಗೆ ಖುಷಿ ಇದೆ. ಆ್ಯಂಡ್ ಇಟ್ ವಿಲ್ ಹ್ಯಾಪನ್ ಫಾರ್ ಶೋರ್.
1: ಓಕೆ, ಕಂಗ್ರಾಚ್ಯುಲೇಷನ್ಸ್.
0: ಥ್ಯಾಂಕ್ ಯು ಮ್ಯಾಮ್.
1: ಈ ಚಿತ್ರ ಕೂಡ ಸೂಪರ್ ಹಿಟ್ ಆಗಲಿ. ಸ್ನೇಹಿತರೆ, ಈ ಚಿತ್ರದ ಹೆಸರು ನಿಮಗೆ ಗೊತ್ತಿದೆಯಾ? ಗೊತ್ತಿದ್ರೆ ನಮಗೆ ಮೆಸೇಜ್ ಮಾಡಿ. ನಮ್ಮ ದೂರವಾಣಿ ಸಂಖ್ಯೆ 9480901013. ಈ ದೂರವಾಣಿ ಸಂಖ್ಯೆಗೆ ನೀವು ಮೆಸೇಜ್ ಮಾಡ್ಬೋದು. ಈ ಚಿತ್ರದ ಹೆಸರೇನು ಅಂತ ನಾನು ಒಂದೆರಡು ಹಾಡುಗಳ ನಂತರ ನಿಮ್ಗೆ ಹೇಳ್ತೀನಿ. ಮತ್ತಷ್ಟು ಮಾತುಗಳನ್ನ ಮೇಘನಾ ಗಾಂವಕರ್ ಅವ್ರ ಜೊತೆನಲ್ಲಿ ನಾವು ಮಾಡೋಣ. ಅವರ ಇನ್ನೊಂದು ಚಿತ್ರ ಕೂಡ ಅವ್ರು ನಟಿಸ್ತಾ ಇದಾರೆ, ಹೊಸ ಚಿತ್ರ. ಮೇಘನಾ, ಆ ಚಿತ್ರದ ಬಗ್ಗೆ ನೀವು ಹೇಳೋದಾದ್ರೆ ಏನ್ ಅನ್ಸುತ್ತೆ?
0: ಮ್ಯಾಮ್, ಡಿಡಿ ಡಿಕ್ಕಿ ಅಂತ ಸಿನಿಮಾ ಹೆಸರು.
1: ಯಾರಿಗೆ ಡಿಕ್ಕಿ ಹೊಡಿ
0: ಸಿನಿಮಾ ಅಲ್ಲಿ ಗೊತ್ತಾಗುತ್ತೆ. ಏನ್ ಗೊತ್ತಾ ಮ್ಯಾಮ್, ಡಿಕ್ಕಿ ಅಂತ ನೀವು ಕರೆಕ್ಟಾಗಿ ಆಕ್ಚುಲಿ ತಗೊಂಡ್ರಿ. ಒಂದು ಸ್ವೀಟ್ ರೀತಿಲೂ ಹೇಳ್ಬೋದು. ಆಮೇಲೆ ಒಂದು ನಾನು ಐ ಪ್ಲೇ ಅ ಲಾಯರ್, ಲಾಯರ್ಸ್ ರೋಲ್, ಡಿವೋರ್ಸ್ ಲಾಯರ್ ರೋಲ್ ಪ್ಲೇ ಮಾಡ್ತಾ ಇದ್ದೀನಿ. ಈ ಕಥೆ ಬಂದು ಒಂದು ಕಪಲ್ ಬಗ್ಗೆ. ಇವಾಗ ಮ್ಯಾರೇಜಸ್ ನಿಮಗೆ ಗೊತ್ತಿರೋ ಹಾಗೆ ಡಿವೋರ್ಸ್ ರೇಟ್ ಜಾಸ್ತಿ ಆಗ್ತಾ ಇದೆ. ಆ ಬ್ರೇಕಪ್ಸ್ಗಳಿಗೆ ಡಿವೋರ್ಸ್ಗಳಿಗೆ ಕಾರಣ ಏನು, ಅದನ್ನು ಹೆಂಗೆ ಸಾಲ್ವ್ ಮಾಡ್ಬೋದು, ಅದು ಇಶ್ಯೂ ಏನಿರೋದು, ಸೈಕೊಲಾಜಿಕಲ್ ಇಶ್ಯೂ, ಡೀಪ್ ಇಶ್ಯೂ, ಸೊಸೈಟಲ್ ಇಶ್ಯೂ ಏನಿರೋದು ಅನ್ನೋದು ಈ ಸಿನಿಮಾ ಮಾತಾಡುತ್ತೆ. ಡಿಕ್ಕಿ ಅನ್ನೋದು ನಾನು ಡಿವೋರ್ಸ್ ಲಾಯರು, ಆಮೇಲೆ ಇನ್ನೊಬ್ಬರು ಮ್ಯಾರೇಜ್ ಲಾಯರು, ಇಬ್ಬರ ಮಧ್ಯೆ ಒಂದು ಡಿಕ್ಕಿ ನಡೀತಾ ಇರುತ್ತೆ. ಸೊ ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಮ್ಯಾಮ್.
1: ಓಕೆ, ಸೊ ಇನ್ನಷ್ಟು ಹೊಸ ಹೊಸ ಚಿತ್ರಗಳು ನಿಮಗೆ ಬರಲಿ, ನಿಮ್ಗೆ ಇಷ್ಟದ ಪಾತ್ರಗಳು ನಿಮಗೆ ಸಿಗಲಿ ಅಂತ ಹಾರೈಸ್ತೀವಿ.
0: ಬನ್ನಿ,
1: ಈಗ ನಿಮ್ಮ ನಟನೆಯ ಚಿತ್ರದ ಒಂದು ಹಾಡನ್ನು ನಾವು ಈಗ ಕೇಳಿಬಿಡೋಣ.
0: ಎಸ್.

0: ಚಾರ್ ಮಿನಾರ್ ಚಿತ್ರದ ಹಾಡನ್ನ ನೀವು ಕೇಳಿದ್ರಿ. ಮೇಘನಾ ಗಾವ್ಕರ್ ಅವರು ನಮ್ಮ ಜೊತೆನಲ್ಲಿದ್ದಾರೆ ಇವತ್ತು ಎಫ್ ಎಂ ರೈನ್ಬೋನಲ್ಲಿ. ಮೇಘನಾ ಅವರೇ, ನೀವು ಚಾರ್ ಮಿನಾರ್ ನಂತರ ನೀವು ಶರಣ್ ಜೊತೆನಲ್ಲಿ ಒಂದ್ ಸಿನಿಮಾ ಮಾಡಿದ್ರಿ, ಛೂಮ್ ಅಂತ, ಅದು ಕೂಡ ತುಂಬಾ ಸೂಪರ್ ಹಿಟ್ ಆಯ್ತು ಸಿನಿಮಾ. ಆ ವರ್ಷದಲ್ಲಿ ಫಸ್ಟ್ ಸೂಪರ್ ಹಿಟ್ ಆದಂತ ಒಂದು ಸಿನಿಮಾ ಅದು. ಸೊ ಆ ಅನುಭವ ಹೇಗಿತ್ತು, ಏನನ್ಸುತ್ತೆ?
1: ಅಯ್ಯೋ ಮ್ಯಾಮ್, ಅದು ನಾವು ನನಗೆ ಎಷ್ಟು ಖುಷಿ ಕೊಟ್ಟಿದೆ ಆ ಒಂದು ಸಿನಿಮಾ ಪಾತ್ರ ಅಂದರೆ, ಕರ್ವಾ ನವನೀತ್ ಅವರು ಡೈರೆಕ್ಟ್ ಮಾಡಿರುವಂಥ ಸಿನಿಮಾ. ಆ್ಯಂಡ್ ಅದು ಹಾರರು ಕಾಮಿಡಿ ಎರಡೂ ಮಿಕ್ಸ್ ಆಗಿ ಬರುತ್ತೆ. ಆ್ಯಂಡ್ ಕಥೆ ತುಂಬ ಒಂದು ಥ್ರಿಲ್ಲರ್ ಜಾನ್ರ ಅಲ್ಲಿ ಹೋಗುತ್ತೆ. ನಾವು ಶೂಟಿಂಗ್ ಮಾಡಬೇಕಂದ್ರೆ ಐ ಥಿಂಕ್ ನಾನು ಎಂಜಾಯ್ ಮಾಡಿರುವಂಥ ಒನ್ ಆಫ್ ದ ಬೆಸ್ಟ್ ಮೂವಿ ಛೂಮಂತರ್ ಅಂತ ನಾನು ಹೇಳ್ಬೋದು. ಯಾಕಂದರೆ ನನಗೆ ಆ್ಯಕ್ಷನ್ ಮಾಡೋಕ್ಕೊಂದು ಚಾನ್ಸ್ ಸಿಕ್ಕಿದೆ. ಆಮೇಲೆ ನಾನು ಇದಕ್ಕಿಂತ ಹಿಂದೆ ಮೋಸ್ಟ್ ಆಫ್ ದ ಮೂವೀಸ್ ಕಾಳಿದಾಸ ಕನ್ನಡ ಮೇಷ್ಟ್ರು ಅಲ್ಲಿ ಅದರಲ್ಲಿ ಒಂದು ಸ್ವಲ್ಪ ವಿಲನಿಶ್ ಒಂದು ಸ್ವಲ್ಪ ಬರುತ್ತೆ ನನ್ನ ಕ್ಯಾರೆಕ್ಟ್ರಲ್ಲಿ, ಬಟ್ ಫುಲ್ ವಿಲನ್ ಅಂತ ಬರೋದು ಛೂಮಂತರಲ್ಲಿ. ಒಂದು ದೆವ್ವದ ರೋಲ್ ಏನು ಮಾಡಿದ್ದೀನಿ ನಾನು, ಎಂಜಾಯ್ ಮಾಡಿಬಿಟ್ಟು ಮಾಡಿದ್ದೀನಿ. ಮನಸ್ಸಲ್ಲಿ ಏನೇನು ಕೋಪ ಇತ್ತು ಅದನ್ನೆಲ್ಲ ತೆಗೆದಾಕಿದ್ದೀನಿ ಆ ರೋಲಿಂದ. ಸೊ ಆಮೇಲೆ ನನ್ನ ಆಪೋಸಿಟ್ ಶರಣ್ ಸರ್ ಆಸ್ ಅನ್ ಎಕ್ಸಾರ್ಸಿಸ್ಟ್ ಅವ್ರು ಬರ್ತಾರೆ ಸಿನಿಮಾ ಅಲ್ಲಿ. ಸೊ ನಾವಿಬ್ರು ಅಂತ ಒಂದು ಜುಗಲ್ ಬಂದಿ ಇರುತ್ತಲ್ವಾ, ಅಮೇಝಿಂಗ್ ಮ್ಯಾಮ್. ಅದು ಶೂಟಿಂಗೇ ಒಂಥರ ಬೇರೆ ತರ ಇತ್ತು, ಚೆನ್ನಾಗಿತ್ತು.
0: ಮತ್ತೆ ಟೈಮಿಂಗ್ ತುಂಬಾ ಇಂಪಾರ್ಟೆಂಟ್.
1: ಎಕ್ಸಾಕ್ಟ್ಲಿ
0: ಅಲ್ವಾ, ಹೌದು. ಶರಣ್ ಅವರು ಕೂಡ ಟೈಮಿಂಗ್ ಅಲ್ಲಿ ಬಹಳ ಎಕ್ಸ್ಪರ್ಟ್, ಅವರು ಆಕ್ಟ್ ಮಾಡುವಾಗ ಚೆನ್ನಾಗಿ ಅವರು ಮೇಂಟೈನ್ ಮಾಡ್ತಾರೆ.
1: ಹೌದು ಹೌದು.
0: ಮತ್ತೆ ಇವಾಗ ನಿಮ್ಮ ಇಷ್ಟದ ಗೀತ ಒಂದೇ ನಾನು ಪ್ರಸಾರ ಮಾಡ್ತಾ ಇದ್ದೀನಿ, ಗೀತಾ ಚಿತ್ರದ್ದು. ಸೊ ನಿಮ್ಗೆ ಏನು ಈ ಹಾಡು ಯಾಕೆ ಇಷ್ಟ, ಮತ್ತೆ ಆಕಾಶವಾಣಿ ಅಂದ ತಕ್ಷಣವೇ ನಿಮ್ಮ ಮನಸ್ಸಲ್ಲಿ ಏನ್ ನೆನಪಾಗುತ್ತೆ ಅದನ್ನ ಹೇಳ್ಬೋದಾ?
1: ಮ್ಯಾಮ್, ನನಗೆ ಫಸ್ಟ್ ಆಫ್ ಆಲ್ ಹಳೆ ಕನ್ನಡ ಹಾಡುಗಳು ತುಂಬಾನೇ ಇಷ್ಟ. ಏನೋ ಒಂದು ಸೋಲ್ಫುಲ್ ಫೀಲಿಂಗ್ ಬರುತ್ತೆ ನನಗೆ. ಆ್ಯಂಡ್ ಆಕಾಶವಾಣಿ ಅಂದ ತಕ್ಷಣ ನನಗೆ ಒಂದು ಹಳೇ ಮೆಮರಿ ಇದೆ. ನಾನು ಚಿಕ್ಕವಳಿರ್ಬೇಕಾದ್ರೆ ಐ ವಾಸ್ ಗ್ರೋಯಿಂಗ್ ಅಪ್ ಇನ್ ಗುಲ್ಬರ್ಗ, ಇವಾಗ ಕಲಬುರ್ಗಿ. ಅಲ್ಲಿ ಆಲ್ ಇಂಡಿಯಾ ರೇಡಿಯೋಲಿ ನನಗೊಂದು ಚಾನ್ಸ್ ಸಿಕ್ಕಿತ್ತು, ನಮ್ಮ ಸ್ಕೂಲ್ ಕಡೆಯಿಂದ ಕಳಿಸ್ಬಿಟ್ಟು ಶಾರ್ಟ್ ಸ್ಟೋರಿ ಹೇಳೋಕ್ಕೆ, ಯುನೋ ಐ ಗಾಟ್ ಅ ಚಾನ್ಸ್. ಆ್ಯಂಡ್ ತುಂಬ ಸಲ ಹೋಗಿದ್ದೀನಿ ಆ್ಯಕ್ಚುಲಿ, ಸಾಂಗ್ಸ್ ಹಾಡಲಿಕ್ಕೆ, ಶಾರ್ಟ್ ಸ್ಟೋರಿ ಹೇಳಲಿಕ್ಕೆ. ಸೊ ನನ್ನ ಫಸ್ಟ್ ಮೆಮರಿ ಆಫ್ ಆಲ್ ಇಂಡಿಯಾ ರೇಡಿಯೋ ಇಸ್ ಯುನೋ ಅವ್ರ ಸ್ಟುಡಿಯೋಗೆ ಹೋಗೋದು. ಓ ಮೈ ಗಾಡ್, ಮೈಕ್ಸು, ಸ್ಟುಡಿಯೋ, ಸೌಂಡ್ ಪ್ರೂಫು ಹಿಂಗಿರುತ್ತಾ ಅಂತ ಚಿಕ್ಕವರಿದ್ದಾಗ ಒಂದು ಎಕ್ಸ್ಪೀರಿಯನ್ಸ್ ಇರುತ್ತಲ್ವ ಮ್ಯಾಮ್, ಅದು ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್, ಮರೆಯೋಕ್ಕೆ ಆಗಲ್ಲ. ಸೊ ದಟ್ ಇಸ್ ಮೈ ಎಕ್ಸ್ಪೀರಿಯನ್ಸ್ ವಿತ್ ಆಲ್ ಇಂಡಿಯಾ ರೇಡಿಯೋ.
0: ಸೊ ನೈಸ್. ನೀವು ಇಲ್ಲಿ ಆಕಾಶವಾಣಿನಲ್ಲಿದ್ದೀರಿ, ರೈನ್ಬೋನಲ್ಲಿ ಮಾತಾಡ್ತಿದ್ದೀರಿ. ಸೊ ಅದೊಂದು ಹೇಗೆ ಕನೆಕ್ಟ್ ಆಗುತ್ತೆ, ಅವತ್ತು ಅನ್ಕೊಂಡಿರ್ಲಿಲ್ಲ ನೀವು ಮುಂದೊಂದಿನ ಈ ತರ ನಾನು ಬಂದು ಗೆಸ್ಟ್ ಆಗಿ ಬರ್ತೀನಿ?
1: ಇಲ್ಲ ಮ್ಯಾಮ್,
0: ಸಿನಿಮಾ ಮಾಡಿ ನಟಿಯಾಗಿ ಬರ್ತೀನಿ
1: ಅನ್ಕೊಂಡೇ ಇರ್ಲಿಲ್ಲ, ಚಾನ್ಸೇ ಇಲ್ಲ. ಇಲ್ಲ ಮ್ಯಾಮ್, ನೋಡಿ ಅದೊಂದು ಫುಲ್ ಸರ್ಕಲ್ ಆದಂಗೆ ಆಗಿದೆ ಇವಾಗ.
0: ಸೊ ನೈಸ್. ಬನ್ನಿ ಈಗ ಒಂದು ಹಾಡು ಕೇಳೋಣ ಚಿತ್ರದ. ಈ ಹಾಡು ಸ್ನೇಹಿತರೆ ನಿಮಗಾಗಿ, ತುಂಬಾ ಜನ ಮೆಸೇಜ್ ಮಾಡ್ತಾ ಇದ್ದೀರಾ, ಕ್ಷಮಿಸಿ, ಎಲ್ಲರ ಹೆಸರು ಹೇಳಕ್ ಆಗುತ್ತೆ ಅಲ್ಲ ಗೊತ್ತಿಲ್ಲ, ಕೆಲವರ ಹೆಸರನ್ನಾದ್ರೂ ತಗೊಳಕ್ ಇಷ್ಟಪಡ್ತೀನಿ. ಸರಿಯಾದ ಉತ್ತರವನ್ನ ಹೇಳಿದ್ದಾರೆ. ನಾನು ಕೇಳಿದೆ ಮೇಘನಾ ಗಾವ್ಕರ್ ಹೊಸ ಚಿತ್ರದಲ್ಲಿ ನಟಿಸ್ತಾ ಇದ್ದಾರೆ, ಕೆಂಪೇಗೌಡ ಅವರ ಜೀವನ ಕಥೆಯನ್ನು ಆಧರಿಸಿದಂತ ಒಂದು ಚಿತ್ರ. ಆ ಚಿತ್ರದ ಹೆಸರೇನು ಅಂತ ನಾನು ಕೇಳಿದೆ. ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಾಡಿಯಿಂದ ಮಳವಳ್ಳಿ ತಾಲೂಕಿನಿಂದ ಮೆಸೇಜ್ ಮಾಡಿದ್ದಾರೆ, ಸರಿಯಾದ ಉತ್ತರವನ್ನ ಹೇಳಿದ್ದಾರೆ. ಈಗ ಗೀತಾ ಚಿತ್ರದ ಈ ಹಾಡು ನಿಮ್ಗಾಗಿ ಮತ್ತು ಮೇಘನಾ ಅವರಿಗಾಗಿ.

0: ಸ್ನೇಹಿತರೆ, ನೀವು ಕೇಳ್ತಾ ಇದೀರಾ ಎಫ್ ಎಂ ರೈನ್ಬೋ. ಈಗ ನಮ್ಮ ಜೊತೆಲಿದ್ದಾರೆ ಮೇಘನಾ ಗಾವಕರ್ ಅವರು, ನಾನು ನಿಮ್ಮ ಗೆಳತಿ ಪದ್ಮಾ ಶಿವಮೊಗ. ಸ್ನೇಹಿತರೆ, ಇಲ್ಲಿ ಮೇಘನಾ ಗಾವಕರ್ ಅವರಿಗೆ ಒಬ್ರು ಮೆಸೇಜ್ ಮಾಡಿದ್ದಾರೆ, ಯಶೋಧ ಅಂತೇಳಿ ಇಚಲಕರಂಜಿ ಮಹಾರಾಷ್ಟ್ರದಿಂದ ಅವರು ಈ ಮೆಸೇಜ್ ಅನ್ನ ಮಾಡಿದ್ದಾರೆ. ಅವ್ರು ಹೇಳ್ತಿದ್ದಾರೆ, ಹಾಯ್ ಮೇಘನಾ ಮೇಡಮ್, ನಿಮ್ಮ ಎಲ್ಲ ಫಿಲಂಗಳು ಸೂಪರ್ ಆಗಿತ್ತು, ತುಂಬಾ ಚೆನ್ನಾಗಿ ನಟಿಸ್ತೀರಾ ಅಂತ ಅವರು ಮೆಸೇಜ್ ಮಾಡಿದ್ದಾರೆ. ನಿಮ್ಗಾಗಿ ಮೆಸೇಜ್.
1: ಯಶೋಧ ಮೇಡಮ್ ನಮಸ್ಕಾರ, ಥ್ಯಾಂಕ್ ಯು ಸೋ ಮಚ್.
0: ಹೌದು ಮೇಘನ ಅವರೇ, ನೀವು ವಿನಾಯಕ ಗೆಳೆಯರ ಬಳಗ ಅನ್ನುವಂತ ಸಿನಿಮಾದಲ್ಲಿ ಮಾಡಿದ್ರಿ, ಸೂರತ್ಕಲ್ ಶಿವಾಜಿ ಸೂರತ್ಕಲ್ 2 ಕೂಡ ನೀವು ನಟನೆ ಮಾಡಿದ್ರಿ. ಸೊ ಈ ಗೆಳೆಯರ ಬಳಗ ಸಿನಿಮಾದಲ್ಲಿ ಮಾಡುವಾಗಿನ ವಿಶೇಷವಾದ ಅನುಭವ ಏನಾದರೂ ನಿಮ್ಗೆ ಇದೆಯಾ?
1: ಹಾ ಮ್ಯಾಮ್, ವಿಶೇಷವಾಗಿ ಏನಿತ್ತು ಅಂದ್ರೆ ನಾಗೇಂದ್ರ ಪ್ರಸಾದ್ ಸರ್ ಅವರು ಡೈರೆಕ್ಷನ್ ಅಲ್ವಾ, ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಒನ್ ಆಫ್ ದ ಬೆಸ್ಟ್ ದೊಡ್ಡ ಲಿರಿಸಿಸ್ಟ್ ಅವರು ಆಕ್ಚುಲಿ. ಅಂಡ್ ನಾನು ಆ ಸಿನಿಮಾ ಮಾಡಬೇಕಾದ್ರೆ ಅವ್ರು ಡೈರೆಕ್ಷನ್ ಮಾಡ್ತಾ ಇದ್ರು. ಅಂಡ್ ಅವ್ರಿಗೆ ಒಂದು ಹೀರೋಯಿನ್ ಯಾವ ರೀತಿ ಬೇಕಿದ್ದು ಯಾವ ರೀತಿ ಹುಡುಕ್ತಾ ಇದ್ರು ಅಂದ್ರೆ ಈ ಕಾಲದವರು ಕಾಣಿಸ್ಬೇಕು, ಆಮೇಲೆ ಹಳೆ ಕಾಲದ ಹೀರೋಯಿನ್ದು ಒಂದು ಲುಕ್ಕು ಇರಬೇಕು ಅವರಲ್ಲಿ ಅಂತ.

0: ಸೊ ಸಾಕಷ್ಟು ಲುಕ್ ಟೆಸ್ಟ್ ಮಾಡಿದ್ವಿ. ಅವ್ರಂದ್ರು ಇಲ್ಲ, ನೀವು ಒಂದು ಹಳೆ ಕಾಲದ ಹೀರೋಯಿನ್ ಲುಕ್ನ ಮೇಂಟೈನ್ ಮಾಡಬಹುದು ಅಂತ ಅನ್ಸುತ್ತೆ ಅಂತ. ಅದು ನನಗೊಂದು ರೀತಿಯಲ್ಲಿ ಕಾಂಪ್ಲಿಮೆಂಟು. ಸೊ ಅದರಲ್ಲಿ ಒಂದು ಹಾಡಿದೆ ಒಂದಿಂಚು ಕಣ್ಣಲ್ಲಿ ಅಂತ. ನಾವು ಕಲ್ಪನಾ ಮೇಡಮ್ ಆಗಿರಲಿ, ಆಲ್ ದಿ ಓಲ್ಡ್ ಆಕ್ಟ್ರೆಸಸ್, ಅವರ ಕಾಸ್ಟ್ಯೂಮ್ ಆಗಿರಲಿ, ಹೇರ್ ಸ್ಟೈಲ್ ಆಗಿರಲಿ, ಬಾಡಿ ಲ್ಯಾಂಗ್ವೇಜು, ಅದನ್ನೆಲ್ಲ ನೋಡಿಬಿಟ್ಟು ಕಾಪಿ ಮಾಡಿಬಿಟ್ಟು ರೀಕ್ರಿಯೇಟ್ ಮಾಡೋಕೆ ಟ್ರೈ ಮಾಡಿದ್ದೀವಿ. ನಾನು, ವಿಜಯ ರಾಘವೇಂದ್ರ ಸರ್, ಕೋರಿಯೋಗ್ರಾಫರ್ ಹರಿಕೃಷ್ಣ ಸರ್, ಎವ್ರಿಬಡಿ. ವರ್ಕ್ ಆಗಿದೆ ಅಂತ ಅನ್ಕೊಳ್ತೀನಿ. ಅದೇ ಅನುಭವ, ಗ್ರೇಟ್ ಅನುಭವ ಆ ಸಿನಿಮಾ ಅಲ್ಲಿ.
1: ಶಿವಾಜಿ ಸೂರತ್ಕಲ್ ಟೂ ನಲ್ಲಿ ನಿಮ್ ಪಾತ್ರ ಕೂಡ ತುಂಬಾ ಚೆನ್ನಾಗಿತ್ತು. ಸೊ ಹೇಗ ಅನಿಸ್ತು?
0: ಖುಷಿ, ಶಿವಾಜಿ ಸೂರತ್ಕಲ್ ಟೂ ನಾನು ಒಪ್ಕೊಂಡಿದ್ದು ಒಂದು ಮೇನ್ ರೀಸನ್ ಏನು ಅಂದ್ರೆ, ನನಗೆ ಪೊಲೀಸ್ ಯೂನಿಫಾರ್ಮ್ ಹಾಕೊಳ್ಳಕ್ಕೆ ಚಾನ್ಸ್ ಸಿಗುತ್ತೆ ಅಂತ. ಮೈ ಫಾದರ್, ನಮ್ಮ ತಂದೆ ಈಸ್ ಅ ರಿಟೈರ್ಡ್ ಪೊಲೀಸ್ ಆಫೀಸರ್ ಅಲ್ವಾ. ಸೊ ನನಗೆ ಅವ್ರ ಡ್ರೀಮ್ ಏನಿತ್ತು ಅಂದ್ರೆ, ನನ್ನ ಮಗಳು IAS ಆಫೀಸರ್ ಅಥವಾ IPS ಆಫೀಸರ್ ಆಗ್ಬೇಕು ಅಂತ. ಬಟ್ ನಾನು ಸಿನಿಮಾ ಇಂಡಸ್ಟ್ರಿ ಅಲ್ಲಿ ಬಂದ್ಬಿಟ್ಟೆ. ಐ ವಾಂಟ್ ಟು ಚೂಸ್ ಆಕ್ಟಿಂಗ್, ಬಟ್ ಆಕ್ಟಿಂಗ್ ಅಲ್ಲೇ ನಾನು ಒಂದ್ಸಲ ಯೂನಿಫಾರ್ಮ್ ಹಾಕೊಳ್ಬೇಕು ಅಂತ ನನ್ನ ಮನಸ್ಸಲ್ಲಿತ್ತು. ಅದು ಆಗೋಯ್ತು ಥ್ರೂ ಶಿವಾಜಿ ಸೂರತ್ಕಲ್ ಟೂ. ಸೊ ನಮ್ಮ ಡೈರೆಕ್ಟರ್ ಆಕಾಶ್ ಶ್ರೀವತ್ಸ ಅವ್ರನ್ನ ಥ್ಯಾಂಕ್ ಯು ಹೇಳ್ಬೇಕು. ಅಂಡ್ ರಮೇಶ್ ಅರವಿಂದ್ ಅವ್ರ ಜೊತೆ ಆಕ್ಟ್ ಮಾಡಕ್ಕೆ ಚಾನ್ಸ್ ಸಿಕ್ತು. ನಾನು ಚಿಕ್ಕವಳಿದ್ದಾಗ ವೆನ್ ಐ ವಾಸ್ ಇನ್ ಸ್ಕೂಲ್, ಅಮೆರಿಕಾ ಲೈಕ್ ಅಮೃತ ವರ್ಷಿಣಿ ಅದೆಲ್ಲ ಸಿನಿಮಾ ರಿಲೀಸ್ ಆಗಿತ್ತು. ಅಂಡ್ ಆಲ್ ಮೈ ಟೀಚರ್ಸ್ ವೆ ಫ್ಯಾನ್ ಆಫ್ ರಮೇಶ್ ಅರವಿಂದ್ ಸರ್. ಸೊ ನೂರು ಜನ್ಮಕ್ಕೂ ಆ ಹಾಡೆಲ್ಲ, ನನ್ನ ಕನ್ನಡ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿತ್ತು ಅಂತ ನಮ್ಮ ಟೀಚರ್ಸು ಆ ಹಾಡು ಬರ್ಕೊಡು ಅಂತ ಹೇಳ್ತಾ ಇದ್ರು. ಸೊ ರಮೇಶ್ ಅರವಿಂದ್ ಓ ಯಾರು ಇವರು ಅಂತ ನನಗೆ ಅವಾಗಿಂದ ಕ್ಯೂರಿಯಾಸಿಟಿ. ಸೊ ದೊಡ್ಡವಳಾದ್ಮೇಲೆ ಅವ್ರ ಜೊತೆ ಆಕ್ಟಿಂಗ್ ಮಾಡ್ತಾ ಇದ್ದೀನಿ, ನನಗೆ ಬಿಲೀವ್ ಮಾಡೋಕ್ಕೆ ಆಗಿಲ್ಲ ಮ್ಯಾಮ್. ಸರ್ ರಿಯಲ್ ಮೂಮೆಂಟ್ ಆಕ್ಚುಲಿ.
1: ಬಹುಶಃ ನಿಮ್ಮನ್ನ ಆ ಡ್ರೆಸ್ ಅಲ್ಲಿ ನೋಡಿ ನಿಮ್ ತಂದೆಗೆ ತುಂಬಾ ಖುಷಿ ಆಗಿರೋದು ನಿಮ್ಗಿಂತ.
0: ಹೌದು, ಅವ್ರ ಫೋನ್ ಏನ್ ಹೇಳ್ತಾರೆ ಅದು ವಾಲ್ ಪೇಪರ್ ಇರುತ್ತಲ್ವಾ, ಅದು ಇವಾಗ್ಲೂ ಅದೇನೆ ನನ್ನ ಪೊಲೀಸ್ ಆಫೀಸರ್ ಲುಕ್ ಅಲ್ಲಿರೋದು.
1: ಅವ್ರಿಗೆ ಎಷ್ಟೊಂದು ಆಸೆ ಇದ್ದಿರ್ಬೋದು. ಸ್ನೇಹಿತರೆ, ನಿಮ್ಗೆ ಗೊತ್ತಿಲ್ಲ ಅನ್ಸುತ್ತೆ, ಬಹುಶಃ ಮೇಘನಾ ಗಾವ್ಕರ್ ಅವರು ನಟಿ ಮಾತ್ರ ಅಲ್ಲ, ಅವ್ರ ಸಾಹಿತ್ಯದಲ್ಲಿ ಅವ್ರಿಗೆ ಎಷ್ಟೊಂದು ಆಸಕ್ತಿ ಇದೆ ಅಂತಂದ್ರೆ ಅದರಲ್ಲೂ ಕೂಡ ಅವ್ರು ಅಚೀವ್ ಮಾಡಿದ್ದಾರೆ. ಅದೇನು ಅನ್ನೋದನ್ನ ಮುಂದೆ ಹೇಳ್ತೀನಿ ನಾನು ಹಾಡುಗಳ ನಂತರ. ಈಗ ವಿನಾಯಕ ಗೆಳೆಯರ ಬಳಗ ಚಿತ್ರದೊಂದು ಹಾಡು ಕೇಳ್ಬಿಡೋಣ, ಬನ್ನಿ.

0: ಎಫ್ಎಂ ರೈನ್ಬೋ ನೀವು ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಇವತ್ತು ವಿಶೇಷ ಕಾರ್ಯಕ್ರಮ, ನಿಮ್ಗೆಲ್ರಿಗೂ ಗೊತ್ತಿದೆ 25 ವರ್ಷ ಆಗಿದೆ ಎಫ್ಎಂ ರೈನ್ಬೋ ಶುರುವಾಗಿ. ಆ ಒಂದು ಶುಭ ಸಂದರ್ಭ ವಾರ್ಷಿಕೋತ್ಸವವನ್ನು ಇವತ್ತು ಆಕಾಶವಾಣಿಯಿಂದ ನಾವು ಭರ್ಜರಿಯಾಗಿ ಸೆಲೆಬ್ರೇಟ್ ಮಾಡ್ತಿದ್ದೀವಿ. ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಾ, ಯಾಕೆಂದರೆ ನೀವಿಲ್ಲದೆ ಎಫ್ಎಂ ರೈನ್ಬೋ ಇಲ್ಲ. ಸ್ನೇಹಿತರೆ, ನಿಮಗಾಗಿ ಇವತ್ತು ದಿನ ಇಡೀ ವಿಶೇಷವಾದ ಕಾರ್ಯಕ್ರಮಗಳಿರುತ್ತೆ, ವಿಶೇಷ ಅತಿಥಿಗಳಿರ್ತಾರೆ, ವಿಶೇಷವಾದ ಹಾಡುಗಳು ಕೂಡ ಇರುತ್ತೆ. ಎಂಜಾಯ್ ಮಾಡೋಣ ಬನ್ನಿ. ಇವತ್ತು ಮೇಘನ ಗಾವ್ಕರ್ ಅವರು ನಮ್ಮ ಜೊತೆನಲ್ಲಿದ್ದಾರೆ. ನಿಮಗೆಲ್ರಿಗೂ ಗೊತ್ತು, ಅವರು ಸೂಪರ್ ಹಿಟ್ ಸಿನಿಮಾಗಳಲ್ಲಿ ನಾಯಕಿಯಾಗಿ ನಟಿಸಿ ಈ ಒಂದು ರೀತಿಯಲ್ಲಿ ಅವರು ವಿಭಿನ್ನವಾದಂಥ ಪಾತ್ರಗಳನ್ನು ಹೇಗೆ ಮಾಡಿದ್ದಾರೆ ಅಂತಂದರೆ ಆ ಚಾರ್ಮ್ ಈಗಲೂ ಕೂಡ ಹಾಗೆ ಇದೆ ಅವರಿಗೆ. ಆ ಮೇಘನ ನೋಡ್ತಾ ಇದ್ರೆ ನಾನು ಕೆಲವು ವರ್ಷಗಳಿಂದ ನೋಡ್ತಾ ಇದ್ದೀನಿ, ಅವರು ಯಾವತ್ತೂ ಕೂಡ ಡಲ್ ಅಂತ ನನಗೆ ಅನಿಸೇ ಇಲ್ಲ, ಅಷ್ಟು ಚಾರ್ಮಿಂಗಾಗಿ ಕಾಣಿಸ್ತಾರೆ. ಇವತ್ತು ನಮ್ಮ ಸ್ಟೇಷನಲ್ಲಿ ನಿಜವಾಗ್ಲೂ ಒಂದು ರೀತಿಯಲ್ಲಿ ಗ್ಲಾಮರ್ ಅನ್ನೋದು ಈ ಸ್ಟೇಷನ್ಗೆ ತಂದುಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಮತ್ತು ನಾನು ಈಗಾಗಲೇ ಹೇಳ್ತಾ ಇದ್ದೆ ನಿಮಗೆ, ಮೇಘನ ಗಾವ್ಕರ್ ಅವರು ಬರೀ ನಟಿ ಅಲ್ಲ, ಅವರು ತುಂಬ ಸಾಹಿತ್ಯದಲ್ಲಿ ಕೂಡ ಒಂದು ಅಚೀವ್ಮೆಂಟ್ ಸಾಧನೆಯನ್ನು ಮಾಡಿದ್ದಾರೆ ಅಂತೇಳಿ. ಮೇಘನ ಅವರೇ ಹೇಳಿ ನಿಮ್ಮ ಅಚೀವ್ಮೆಂಟ್ ಅಂತಾನ. ಯಾಕಂದ್ರೆ ಅವರು ಇಂಗ್ಲಿಷ್ ಲಿಟ್ರೇಚರ್ ಅಲ್ಲಿ ಮಾಸ್ಟರ್ಸ್ ಮಾಡಿದ್ದಾರೆ, ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ. ಅದಾದ ನಂತರ ಕೂಡ ನಟಿ ಆದ್ಮೇಲೆ ಕೂಡ ಸುಮ್ಮನೆ ಕೂರ್ಲಿಲ್ಲ, ಅವರು ಈ ಸಾಹಿತ್ಯದ ಬಗ್ಗೆ ಅವರಿಗಿರುವಂತ ಆಸಕ್ತಿಯಿಂದ ಅವರು PhD ಮಾಡಿದ್ದಾರೆ. ಅದು ಕೂಡ ಸಿನಿಮಾ ಮತ್ತು ಲಿಟ್ರೇಚರ್, ಅಂದ್ರೆ ಸಿನಿಮಾ ಅಂಡ್ ಲಿಟ್ರೇಚರ್ ಅನ್ನೋ ಒಂದು ಸಬ್ಜೆಕ್ಟ್ ಮೇಲೆ ಅವರು PhD ಮಾಡಿದ್ದಾರೆ. ಮೇಘನ ಅವರೇ, ಈ PhD ಮಾಡಬೇಕು ಅಂತ ನಿಮ್ಗೆ ಯಾಕೆ ಅನಿಸು? ಸಾಮಾನ್ಯವಾಗಿ ಚಿತ್ರರಂಗಕ್ಕೆ ಬಂದ ಮೇಲೆ ಎಲ್ಲವನ್ನ ಮರೆತು ಬಿಡ್ತಾರೆ, ಡಾಕ್ಟರ್ ಆಗಿರ್ಬೋದು, ಇಂಜಿನಿಯರ್ ಆಗಿರ್ಬೋದು, ಎಲ್ಲರೂ ಎಲ್ಲವನ್ನ ಮರೀತಾರೆ. ನೀವು ಯಾಕೆ ಮತ್ತೆ ಅದ್ರ ಕಡೆ ನಿಮ್ಮ ಆಕರ್ಷಣೆ ಅಥವಾ ನಿಮ್ ಸೆಳೆತ ಇತ್ತು ಅಂತ?
1: ಮ್ಯಾಮ್, ನಾನು ಮಾಸ್ಟರ್ಸ್ ಇನ್ ಇಂಗ್ಲಿಷ್ ಲಿಟ್ರೇಚರ್ ಮಾಡಬೇಕಾದ್ರೆ ಬ್ಯಾಂಗ್ಳೂರ್ ಯೂನಿವರ್ಸಿಟಿಯಲ್ಲಿ ಮಾಡಿದೆ ನಾನು. ಆವಾಗ ಏನೋ ಒಂದು ನನ್ನ ಒಳಗಡೆ ಒಂದು ಫೈರ್ ಸ್ಟಾರ್ಟ್ ಆಯಿತು ಅಂತ ನನಗೆ ಅನಿಸುತ್ತೆ. ಆ್ಯಂಡ್ ತುಂಬ ನಾನು ನಾವೆಲ್ಸ್ ಓದ್ತಾ ಇದ್ದೆ, ಫಿಕ್ಷನ್ ಆಗಿರಲಿ ನಾನ್ ಫಿಕ್ಷನ್ ಆಗಿರಲಿ, ನನಗೆ ಓದೋಕ್ಕೆ ತುಂಬ ಇಷ್ಟ ಆಯಿತು. ಐ ಲೈಕ್ ಅಕ್ವೈರಿಂಗ್ ನಾಲೆಜ್. ಸೊ ಮಾಸ್ಟರ್ಸ್ ಡಿಗ್ರಿ ಮಾಡಬೇಕಾದ್ರೆ ಏನೋ ಒಂದು ಇದು ನನಗೆ ಇಷ್ಟ, ಇದರಲ್ಲ ನಾನು ಇನ್ನೂ ಮುಂದೆ ಹೋಗ್ಬೋದು ಅಂತ ಒಂದು ಫೀಲಿಂಗ್ ಬಂತು. ಆವಾಗ ನಾನು ಸಿನಿಮಾ ಮಾಡೋಕ್ಕೆ ಶುರು ಮಾಡಿದ್ದೆ. ಬಟ್ ಏನಾಗುತ್ತೆ ಮ್ಯಾಮ್ ಅಂದರೆ, ನೀವು ಕರೆಕ್ಟಾಗಿ ಹೇಳಿದ್ರಿ, ಸಿನಿಮಾ ಮಾಡೋಕ್ಕೆ ಶುರು ಮಾಡಿದಾಗ ನಮ್ಮ ಇಡೀ ಕಾನ್ಸಂಟ್ರೇಷನ್, ನಮ್ಮ ಇಡೀ ಅಟ್ರ್ಯಾಕ್ಷನ್ನು ಇದರಲ್ಲೇ ಹೋಗ್ಬಿಡುತ್ತೆ. ನೇಮ್, ಫೇಮ್, ಮನಿ, ಒಂದು ರೀತಿಲಿ ಇಟ್ ಪುಲ್ಸ್ ಯು ಇನ್ ದಿಸ್ ಇಂಡಸ್ಟ್ರಿ. ಬಟ್ ಆಗಾಗ ನನ್ನ ಸಿನಿಮಾ ಮಧ್ಯದಲ್ಲಿ ಟೈಮ್ ಇದ್ದಾಗ ನನ್ನ ಮೈಂಡಲ್ಲಿ ಅದು ಬರ್ತಾ ಇತ್ತು, ಇಲ್ಲ ನಾನು ನಟಿ ಇದ್ದೀನಿ, ಹೌದು ಅದು ದಟ್ ಈಸ್ ಒನ್ ಪಾರ್ಟ್ ಆಫ್ ಮೈ ಪರ್ಸ್ನಾಲಿಟಿ. ನನಗೆ ಅದೊಂದೇ ಪರ್ಸ್ನಾಲಿಟಿ ಇಲ್ಲ, ನನಗೆ ಇನ್ನೂ ತುಂಬ ಬೇರೆ ಬೇರೆ ಪರ್ಸ್ನಾಲಿಟೀಸ್ ಇದೆ, ಅದರಲ್ಲೂ ಒಂದು ಸಾಹಿತ್ಯದ ಮೇಲಿರೋ ಪ್ರೀತಿ ಅಂತ ನನಗೆ ಗೊತ್ತಿತ್ತು. ಆ್ಯಂಡ್ PhD ಮಾಡಲೇಬೇಕು ಅಂತ ನಾನು ನಮ್ಮ ತಂದೆಗೆ ಪ್ರಾಮಿಸ್ ಮಾಡಿದ್ದೆ ಆ್ಯಕ್ಚುಲಿ, ಫ್ಯೂಚರಲ್ಲಿ ನಾನು PhD ಮಾಡ್ತೀನಿ ಅಂತ ಹೇಳಿಬಿಟ್ಟು. ಸೊ ಸಬ್ಜೆಕ್ಟ್ ತೊಗೊಳ್ಬೇಕು ಅಂತ ಬಂದಾಗ ಯಾವ ಸಬ್ಜೆಕ್ಟು ಏನು ಅಂತ ಯೋಚನೆ ಮಾಡ್ತಾ ಇದ್ದೆ. ಆ್ಯಂಡ್ ನನಗೆ ಡೌಟೇ ಇರಲಿಲ್ಲ ಮ್ಯಾಮ್, ಸಿನಿಮಾ, ಲಿಟ್ರೇಚರ್ ಈ ಎರಡು ನನ್ನ ಫೇವ್ರೆಟ್ ಏನಿದೆಯಲ್ವಾ. ಐ ವರ್ಕ್ ಇನ್ ದ ಸಿನಿಮಾ ಇಂಡಸ್ಟ್ರಿ ಆ್ಯಂಡ್ ಲಿಟ್ರೇಚರ್ ಇಸ್ ಮೈ ಯುನೋ ಒನ್ ಆಫ್ ಮೈ ಫೇವ್ರೆಟ್. ಸೊ ಈ ಎರಡನ್ನೂ ಮಿಕ್ಸ್ ಮಾಡಿದ್ರೆ ಹೆಂಗಿರುತ್ತೆ ಅಂತ. ಸೊ ಕಾದಂಬರಿ ಆಧಾರಿತ ಕಥೆಗಳನ್ನು ಸಿನಿಮಾ ಅಂತ ಮಾಡಿದಾಗ ಅದರ ಬಿಸ್ನೆಸ್ ಏನಿರುತ್ತೆ, ಅದರ ಹಿಸ್ಟ್ರಿ ಏನು, ಸಿನಿಮಾ ಇಂಡಸ್ಟ್ರಿ ಹೇಗೆ ಬೆಳೀತು ಇನ್ ದ ಲಾಸ್ಟ್ 125 ಇಯರ್ಸ್, ಆ್ಯಂಡ್ ಎಲ್ಲಿಂದ ಫಸ್ಟ್ ಕ್ಯಾಮ್ರಾ ಬಂತು, ಎಲ್ಲಿಂದ ಹೇಗೆ ಡೆವಲಪ್ಮೆಂಟ್ ಆಯಿತು, ಬರೀ ಕನ್ನಡ ಮಾತ್ರ ಅಲ್ಲ, ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿ ಮಾತ್ರ ಅಲ್ಲ, ಫ್ರಾನ್ಸ್ ಆಗಿರಲಿ, ಫ್ರೆಂಚ್, ಅಲ್ಲಿಂದ ಸ್ಟಾರ್ಟ್ ಆಗಿರೋದು ಕ್ಯಾಮ್ರಾ ಕೆಲಸಗಳು. ಸೊ ಇದೆಲ್ಲ ಓದ್ತಾ ಓದ್ತಾ ನನಗೆ ರಿಸರ್ಚ್ ಮಾಡ್ತಾ ಎಷ್ಟು ಹೆಮ್ಮೆ ಆಯಿತು ಅಂದರೆ ಮ್ಯಾಮ್, ನನಗೆ ಸಿನಿಮಾ ಇಂಡಸ್ಟ್ರಿ ಇಷ್ಟು ಬ್ಯೂಟಿಫುಲ್ ಆಗಿದೆ, ಐ ಆಮ್ ಅ ಸ್ಮಾಲ್ ಪಾರ್ಟ್ ಆಫ್ ಇಟ್. ಅದು ಸಿನಿಮಾ ಅಂದರೆ ಇಟ್ ಇಸ್ ನಾಟ್ ಜಸ್ಟ್ ಟೋಟಲ್ ಕಂಪ್ಲೀಟ್ ಆನ್ ಇಟ್ಸ್

0: ಓನ್. ಲಿಟ್ರೇಚರ್ ಇಸ್ ಅ ಬಿಗ್ ಕಾಂಟ್ರಿಬ್ಯೂಟರ್ ಅಂತ ನನಗೆ ಅನ್ಸುತ್ತೆ. ಬರವಣಿಗೆ ಲಿಟ್ರೇಚರ್ ಇಲ್ದೇನೆ ಸಿನಿಮಾ ಮೇಲೆ ಒಂದು ವಿಜುವಲ್ ಟ್ರೀಟ್ ನಿಮಗೆ ಸಿಗೋಕ್ಕೆ ಚಾನ್ಸೇ ಇಲ್ಲ. ರೈಟಿಂಗ್ ಇಸ್ ಎವ್ರಿಥಿಂಗ್. ಅದಕ್ಕೆ ರೈಟರ್ಸ್ಗೆ ನಾವು ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಹೇಳ್ತಾ ಇರ್ತೀವಿ. ಐ ಆಮ್ ವೆರಿ ಪ್ರೌಡ್ ದಟ್ ಈ ಸಬ್ಜೆಕ್ಟ್ ನಾನು ತೊಗೊಂಡೆ ಅಂತ ಹೇಳಿಬಿಟ್ಟು ಮುಂಬೈ ಯೂನಿವರ್ಸಿಟಿಯಲ್ಲಿ ಲಾಸ್ಟ್ ಇಯರ್ ಐ ರಿಸೀವ್ ಮೈ ಡಾಕ್ಟರೇಟ್ ಆ್ಯಂಡ್ ತುಂಬ ಖುಷಿ ಪಟ್ಟರು ಅವರು. ಆ್ಯಕ್ಚುಲಿ ಹೋಪ್ಫುಲಿ ಅದನ್ನು ಬುಕ್ಕಲ್ಲಿ ಕನ್ವರ್ಟ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ ಮ್ಯಾಮ್.
1: ನೋಡೋಣ. ನಿಜವಾಗ್ಲೂ ಕೂಡ ವೆರಿ ಇಂಟ್ರೆಸ್ಟಿಂಗ್. ನಿಮಗೆ ಮುಂಬೈ ಯೂನಿವರ್ಸಿಟಿನಲ್ಲಿ ಮಾಡಬೇಕು ಅಂತ ಯಾಕೆ ಅಂದ್ಕೊಂಡ್ರಿ
0: ಮ್ಯಾಮ್? ಏನು ಅಂದರೆ ನನಗೆ ನಾನು ಪಿ ಎಚ್ ಡಿ ಮಾಡಬೇಕು ಅಂತ ಥಾಟ್ ಬಂದಾಗ ಶುರು ಮಾಡಬೇಕು ಅಂತ ನಾನು ಯುನೋ ವೆನ್ ಐ ಥಾಟ್ ಅಬೌಟ್ ಇಟ್ ಆಲ್ರೆಡಿ ನನ್ನ ಸಿನಿಮಾಗಳು ರಿಲೀಸ್ ಆಗಿತ್ತು. ನನಗೆಲ್ಲರೂ ರೆಕಗ್ನೈಸ್ ಮಾಡೋಕ್ಕೆ ಶುರು ಮಾಡಿದರು. ಆ್ಯಂಡ್ ನಾನು ಬ್ಯಾಂಗ್ಳೂರ್ ಯೂನಿವರ್ಸಿಟಿಯಲ್ಲಿ ಹೋದರೆ ನನಗೆ ಒಂದು ರೀತಿಯ ಸ್ಪೆಷಲ್ ಟ್ರೀಟ್ಮೆಂಟ್ ಸಿಗಬಹು ಮೇ ಬಿ ನಾಟ್. ಅಫ್ಕೋರ್ಸ್ ಪ್ರೊಫೆಸರ್ಸ್ ಎಲ್ಲ ಎಲ್ಲನೂ ಯುನೋ ದೇ ವಿಲ್ ಬಿ ಪ್ರೊಫೆಷ್ನಲ್. ಬಟ್ ಆದರೂ ಕೂಡ ಎಲ್ಲೋ ನನಗೆ ನೋಡೋ ರೀತಿ ಒಂದು ಫೇವ್ರೆಟಿಸಮ್ ಅಥವಾ ಇವಳು ನಮ್ಮ ಕನ್ನಡದ ಹೀರೋಯಿನ್ ಅದು ಬಂದೇ ಬರುತ್ತೆ ಮ್ಯಾಮ್. ನಾರ್ಮಲ್ ಆಗಿ ನಮ್ಗೆ ಇರೋಕ್ಕೆ ಚಾನ್ಸೇ ಇಲ್ಲ. ನಾನು ಮುಂಬೈ ಯೂನಿವರ್ಸಿಟಿ ಚೂಸ್ ಮಾಡಿದ್ದು ಅದೊಂದು ದೊಡ್ಡ ರೀಸನು. ಅಲ್ಲಿ ನನಗೆ ಯಾರೂ ಗುರುತಿಡಿಯಲ್ಲ. ಲೈಬ್ರರಿಯಲ್ಲಿ ನಾನು ಹೆಂಗೆ ಬೇಕಾದರೂ ಓಡಾಡ್ಬೋದು. ಕ್ಯಾಂಪಸ್ಸಲ್ಲಿ ಏನು ಬೇಕಾದರೂ ಯುನೋ ಐ ಕ್ಯಾನ್ ಸಿಟ್ ಎನಿವೇರ್. ನಾನು ರೋಡಲ್ಲಿ ಸೈಡಲ್ಲಿ ಪಾರ್ಕಲ್ಲಿ ಕೂಡ ಕೂತ್ಕೊಂಡು ಯಾವ ಡಿಸ್ಟರ್ಬೆನ್ಸು ಇಲ್ಲ. ಸೊ ಆ ಒಂದು ಇಂಟೆನ್ಷನ್ ಇಟ್ಕೊಂಡು ಮುಂಬೈ ಯೂನಿವರ್ಸಿಟಿಯಲ್ಲಿ ನಂಗೆ ನಾರ್ಮಲ್ ಬೇಕಾಗಿತ್ತು. ಆಮೇಲೆ ಮೆರಿಟ್ ಮೇಲೆ ನನಗೆ ಬೇಡ. ನನ್ನ ಹಾರ್ಡ್ ವರ್ಕು ನನ್ನೊಳಗಡೆ ಏನಿದೆ ಅದನ್ನ ನಾನು ರಿಯಲ್ ಆಗಿ ಆಚೆ ತೋರಿಸ್ಕೊಳ್ಬೇಕು ಅನ್ನೋ ಒಂದು ಇಂಟೆನ್ಷನ್ ಇಂದ ಅಷ್ಟೇನೆ.
1: ಸೊ ಎಷ್ಟು ವರ್ಷದಲ್ಲಿ ನೀವು ಪಿ ಎಚ್ ಡಿ ಮಾಡಿದ್ರಿ?
0: ಹೋ ಮ್ಯಾಮ್, ನಾನು 2019 ಅಲ್ಲಿ ಸ್ಟಾರ್ಟ್ ಮಾಡಿದೆ. 2025 ಅಲ್ಲಿ ಮುಗೀತು.
1: ಸೂಪರ್.
0: ಸಿಕ್ಸ್ ಇಯರ್ಸ್.
1: ಯಾಕಂದ್ರೆ ರಿಸರ್ಚ್ ವರ್ಕ್ ಅಂತಂದ್ರೆ ನೀವು ಬೇರೆ ಬೇರೆ ದೇಶದ್ದು ಕೂಡ ತಗೊಂಡು ಮಾಡೋದು ಅಂತಂದ್ರೆ ಇಟ್ ಟೇಕ್ಸ್ ಟೈಮ್, ತುಂಬಾ ಸಮಯ ತಗೊಳುತ್ತೆ, ಮತ್ತೆ ಬಹಳಷ್ಟು ಶ್ರಮವನ್ನು ಕೂಡ ಬೇಡುತ್ತೆ.
0: ಹೌದು ಮ್ಯಾಮ್.
1: ಅದರಲ್ಲೂ ಪಿ ಎಚ್ ಡಿ ಥೀಸಿಸ್ ಅಂದ್ರೆ ಅಷ್ಟು ಸುಲಭ ಅಲ್ಲ. ಪ್ರಬಂಧವನ್ನ ಮಾಡೋದು ಮತ್ತೆ ಹೊಸ ಸಬ್ಜೆಕ್ಟ್ ಅನ್ನು ತಗೊಂಡು ನೀವು ಮಾಡಿದ್ರೆ ವಿಷಯವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಿ, ತುಂಬಾ ಕುತೂಹಲಕಾರಿಯಾಗಿದೆ. ನೀವು ಮಾತುಗಳನ್ನು ಕೇಳ್ತಿದ್ರೇನೆ ಅನ್ಸುತ್ತೆ ನಮ್ಗೆ ಓದ್ಬೇಕು ಆ ಪುಸ್ತಕವನ್ನ ಅಂತ. ದಯವಿಟ್ಟು ಆ ಪುಸ್ತಕವನ್ನ ತನ್ನಿ.
0: ಅಯ್ಯೋ ಖಂಡಿತ.
1: ಚಿತ್ರರಂಗಕ್ಕೂ ಕೂಡ ಅದೊಂದಿಷ್ಟು ಗೈಡೆನ್ಸ್ ಆಗುತ್ತೆ, ಮಾರ್ಗದರ್ಶನವನ್ನು ನೀಡುತ್ತೆ ಅಂತಾನೆ ಹೇಳ್ಬೋದು. ಡಾಕ್ಟರ್ ಮೇಘನಾ ಗಾವ್ಕರ್, ನಿಜವಾಗ್ಲೂ ಅದು ತುಂಬಾ ಹೆಮ್ಮೆಯ ವಿಷಯ, ತುಂಬಾ ಖುಷಿ ವಿಚಾರ. ಸುಮ್ಮನೆ ಯಾವುದೋ ಈ ವಿಶ್ವವಿದ್ಯಾಲಯದವರು ಒಂದು ಗೌರವ ಡಾಕ್ಟರೇಟ್ ಅನ್ನು ಕೊಟ್ಟ ಹಾಗಲ್ಲ ಅದು. ಇದು ನಿಜವಾಗ್ಲೂ ನಿಮ್ಮ ಸಾಧನೆ ಅಂತಾನೆ ಹೇಳ್ಬೋದು. ನಿಮ್ಗೆ ಮತ್ತೊಮ್ಮೆ ನಾವು FM ರೈನ್ಬೋ ಮೂಲಕ ಅಭಿನಂದನೆಯನ್ನು ತಿಳಿಸ್ತಾ ಇದೀವಿ. ಈಗ ಒಂದು ಹಾಡು ಕೇಳೋಣ. ರಾಜ್ಕುಮಾರ್ ಅವರ ಚಿತ್ರ ನೀ ನನ್ನ ಗೆಲ್ಲಲಾರೆ.

0: ಕಣ್ಣುಗಳನ್ನು ದಾನ ಮಾಡಿ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ.
1: ನಿಮ್ಮ ಕಣ್ಣುಗಳು ಶಾಶ್ವತವಾಗಿ ಜೀವಿಸಲಿ.
0: ಕಣ್ಣುಗಳು ಎಂದಿಗೂ ಸಾಯುವುದಿಲ್ಲ, ಅವುಗಳನ್ನು ದಾನ ಮಾಡಿ.
1: ನೇತ್ರದಾನವನ್ನು ನಿಮ್ಮ ಕುಟುಂಬದ ಪರಂಪರೆಯನ್ನಾಗಿ ಮಾಡಿ. ನೇತ್ರದಾನಕ್ಕಾಗಿ ಸಂಪರ್ಕಿಸಿ
0: ಲಯನ್ಸ್ ಇಂಟರ್ನ್ಯಾಷನಲ್ ಐ ಬ್ಯಾಂಕ್ ಬೆಂಗಳೂರು 9740556666.
2: ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಾ ಸ್ನೇಹಿತರೆ. ನೀವು ಇವತ್ತು 25 ವರ್ಷದ ಸೆಲೆಬ್ರೇಷನ್. ಮೇಘನಾ ಅವರೇ, ನಮ್ಮ ಎಫ್ಎಂ ರೈನ್ಬೋ ಶುರುವಾಗಿ 25 ವರ್ಷ. ನಿಜ ಹೇಳಬೇಕಂದ್ರೆ ಎಫ್ಎಂ ರೈನ್ಬೋ ಎಷ್ಟು ಜನಪ್ರಿಯ ವಾಹಿನಿ ಅಂತಂದ್ರೆ, ಸುಮಾರು ವರ್ಷಗಳವರೆಗೆ ನಂಬರ್ 1 ಮತ್ತೆ ಒಂದೇ ಇದ್ದಿದ್ದು ಎಫ್ಎಂ ರೈನ್ಬೋ. ಅದಾಗಿ ನಂತರ ಕೆಲವು ಖಾಸಗಿ ವಾಹಿನಿಗಳೆಲ್ಲ ಬರಕ್ಕೆ ಶುರುವಾಯಿತು. ಬಟ್ ಆದರೂ ಕೂಡ ಇಷ್ಟೊಂದು ಸ್ಪರ್ಧೆ ಇದ್ರೂ ಎಫ್ಎಂ ರೈನ್ಬೋಗೆ ನಮ್ಮ ಅಭಿಮಾನಿಗಳು, ನಮ್ಮ ಕೇಳುಗರು ಅವತ್ತಿಂದ ಇವತ್ತಿನವರೆಗೂ ಕೂಡ ನಮಗೆ ನಿರಂತರವಾಗಿ ಮೆಸೇಜ್ ಅನ್ನ ಮಾಡ್ತಾರೆ, ಈ ಕಾರ್ಯಕ್ರಮವನ್ನು ಮೆಚ್ಚಿಕೊಳ್ತಾರೆ, ಕೇಳ್ತಾ ಬಂದಿದ್ದಾರೆ. ಸೊ ಅವರಿಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಿ?
3: ಮ್ಯಾಮ್, ಫಸ್ಟ್ ಆಫ್ ಆಲ್ ನಾನು ನಿಮಗೆ ಥ್ಯಾಂಕ್ ಯು ಹೇಳಬೇಕು, ಯಾಕೆಂದರೆ ನಿಮ್ಮ ಒಂದು 25 ಇಯರ್ಸ್ ಸೆಲೆಬ್ರೇಷನ್ಗೆ ನನಗೆ ಆ್ಯಸ್ ಅ ಗೆಸ್ಟಾಗಿ ಕರೆದಿದ್ದೀರಾ, ಇದು ನನ್ನ ಸೌಭಾಗ್ಯ. ಥ್ಯಾಂಕ್ ಯು ಮ್ಯಾಮ್. ಆ್ಯಂಡ್ ಎಫ್ಎಂ ರೈನ್ಬೋಗೆ ನನ್ನ ಶುಭಾಶಯಗಳು. ನಾನು ತುಂಬ ಸಲ ಬಂದಿದ್ದೀನಿ ಆ್ಯಕ್ಚುಲಿ, ಆ್ಯಂಡ್ ಈ ಒಂದು ಸ್ಟುಡಿಯೋಗೆ ಬರಬೇಕಾದ್ರೆ ನಂಗೆ ತುಂಬ ಖುಷಿಯಾಗುತ್ತೆ, ಯಾಕೆಂದರೆ ಇಲ್ಲಿ ಸಿಗುವಂಥ ಪೀಸ್ಫುಲ್ ಅಟ್ಮಾಸ್ಫಿಯರ್ ಎಲ್ಲೂ ಸಿಗಲ್ಲ ಬೆಂಗಳೂರಲ್ಲಿ. ಯಾವ ರೇಡಿಯೋ ಸ್ಟೇಷನ್ಗೆ ಹೋದ್ರು, ಯಾವ ಚಾನಲ್ ಏನೋದ್ರೂ, ದಿಸ್ ಇಸ್ ಮೈ ಫೇವ್ರೇಟ್. ಆ್ಯಕ್ಚುಲಿ ನಾನು ನಿಜ ಹೇಳ್ತೀನಿ ಮ್ಯಾಮ್, ಇವತ್ತು ಇಲ್ಲಿ ಬಂದಿದ್ದೀನಿ ಅಂತ ಹೇಳ್ತಾ ಇಲ್ಲ, ಇಲ್ಲಿ ಬರೋಕ್ಕೆ ತುಂಬ ಖುಷಿಯಾಗುತ್ತೆ. ಆ್ಯಂಡ್ ಒಂದು ರೀತಿಲಿ ಒಂದು ಡಿಗ್ನಿಟಿಯನ್ನು ಮೇಂಟೈನ್ ಮಾಡ್ತಾರೆ ಇಲ್ಲಿ, ಯಾವ ರೀತಿ ಗೆಸ್ಟ್ಗಳನ್ನ ರಿಸೀವ್ ಮಾಡ್ತಾರೆ, ಸಿನಿಮಾಗಳ ಬಗ್ಗೆ ಮಾತಾಡ್ತಾರೆ, ಯಾವುದೇ ಒಂದು ಟಾಪಿಕ್ ಇದ್ರೆ ಇಟ್ ಇಸ್ ಟ್ರೀಟೆಡ್ ವಿತ್ ಸೋ ಮಚ್ ರಿಸ್ಪೆಕ್ಟ್. ನನಗೆ ಅದೇ ಖುಷಿಯಾಗುತ್ತೆ, ಯುನೋ, ಆಕಾಶವಾಣಿ ಬಗ್ಗೆ, ರೈನ್ಬೋ ಎಫ್ಎಂ ರೈನ್ಬೋ ಬಗ್ಗೆ. ಸೊ ಥ್ಯಾಂಕ್ ಯು ಫಾರ್ ಮೇಂಟೈನಿಂಗ್ ದಟ್ ಡಿಗ್ನಿಟಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ.
2: ಹೌದು, ಅಂದ್ರೆ ಎಲ್ಲ ಮರ್ತೋಗುತ್ತೆ, ಹಾಡುಗಳನ್ನ ಕೇಳ್ತಾ ನಾವು ಮಾತಾಡ್ತಾ ಇದ್ರೆ ಸಮಯ ಹೋಗೋದೇ ಗೊತ್ತಾಗೋದಿಲ್ಲ. ನಾವು ಎಲ್ಲವನ್ನ ಮರೆತು, ಎಲ್ಲ ಜಂಜಾಟವನ್ನು ಮರೆತು ಇಲ್ಲಿ ಕಳಿಬಹುದು, ಆ ರೀತಿ ಒಂದು ವಾತಾವರಣ ಇಲ್ಲಿ ಇರುತ್ತೆ. ನಿಮ್ಗೆ ತುಂಬಾ ಜನ ಮೆಸೇಜ್ ಮಾಡ್ತಿದ್ದಾರೆ, ಆದ್ರೆ ಎಲ್ಲರ ಹೆಸರನ್ನ ನನಗೆ ಹೇಳಕ್ ಆಗ್ತಿಲ್ಲ, ನಿಮಗೆ ಖಂಡಿತ ನಾನು ಆಮೇಲೆ ಮೆಸೇಜ್ ಗಳನ್ನ ತೋರಿಸ್ತೀನಿ, ಹೇಳ್ತೀನಿ. ಸ್ನೇಹಿತರೆ, ನಿಮ್ಮೆಲ್ಲರ ಮೆಸೇಜ್ ಅನ್ನ ನಾನು ಮೇಘನಾ ಗಾವಕರ್ ಅವರಿಗೆ ತೋರಿಸ್ತೀನಿ, ಹೇಳ್ತೀನಿ. ಈಗ ಮೇಘನಾ ಅವರೇ, ನಿಮ್ಮ ಹವ್ಯಾಸಗಳು ಏನಿರ್ಬೋದು ಅಂತ ನಾನು ನೋಡ್ತಾ ಇದ್ದೆ. ನಿಮ್ದೊಂದು ಯೂಟ್ಯೂಬ್ ಚಾನಲ್ ಕೂಡ ಇದೆ, ಅದೇ ಹೆಸರಿನ ಯೂಟ್ಯೂಬ್ ಚಾನಲ್. ಅದ್ರ ಮೂಲಕ ಅಂದ್ರೆ ತುಂಬಾ ವಿಷಯಗಳನ್ನ ನೀವು ಹೇಳ್ತೀರಾ, ನಿಮ್ಮ ಟ್ರಾವೆಲಿಂಗ್ ಇರ್ಬೋದು, ಪ್ರವಾಸದ ವಿಷಯಗಳನ್ನ ಹಂಚ್ಕೊಳ್ತೀರಿ, ನಿಮ್ಮ ಅನಿಸಿಕೆಗಳನ್ನ ಹಂಚ್ಕೊಳ್ತೀರಿ. ಸೊ ನಿಮ್ಗೆ ತುಂಬಾ ಪ್ರವಾಸ ಅಂದ್ರೆ ತುಂಬಾ ಇಷ್ಟ ಅಂತ?
3: ಓ, ತುಂಬಾ ಇಷ್ಟ ಮ್ಯಾಮ್. ನನಗೆ ಸಿನಿಮಾ ಮಾಡ್ತಿಲ್ಲ ಅಂದ್ರೆ ಎಲ್ಲಿ ಹೋಗೋಣ ಅಂತ ನನಗೆ ಅದೇ ಒಂದು ಫಸ್ಟ್ ಬರೋದು. ನನ್ನ ಬುಕ್, ನನ್ನ 3 ಫೇವ್ರೆಟ್ ಥಿಂಗ್ಸ್ ಸಿನಿಮಾ ಬಿಟ್ಟರೆ, ಒನ್ ಇಸ್ ರೀಡಿಂಗ್ ಅ ಬುಕ್, ಇನ್ನೊಂದು ಕಾಫಿ, ಆ್ಯಂಡ್ ದ ಥರ್ಡ್ ಥಿಂಗ್ ಇಸ್ ಟ್ರಾವೆಲಿಂಗ್. ಸೊ ನನಗೆ ಅಂದರೆ ಟ್ರಾವೆಲಿಂಗ್ ಮಾಡಿದಾಗ ನನಗೇನೋ ಒಂದು ಫ್ರೀಡಮ್ ಸಿಕ್ಕೋ ಒಂದು ಫೀಲಿಂಗು, ಲಿಬರೇಟಿಂಗ್ ಫೀಲಿಂಗು. ನಾನು ಹೇಳಿದ್ನೆ ಅವಾಗ ನನಗೆ ನಾಲೆಜ್ ಅಕ್ವೈರ್ ಮಾಡೋದು ತುಂಬ ಇಷ್ಟ ಅಂತ. ಸೊ ಆಚೆ ಹೋಗಿ ನಾನು ಯಾವುದೇ ಒಂದು ಕೂರ್ಗೆ ಹೋಗಿ ಬಂದ್ರೂ ಒಂದು ರೀತಿಲಿ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಆದ ಹಾಗೆ, ಒಂದು ಬೇರೆ ಕಂಟ್ರಿಗೆ ಹೋಗಿ ಬಂದರೆ ನಾವು ಅಷ್ಟೊಂದು ವಿಷಯಗಳನ್ನ ನಾವು ಅರ್ಥ ಮಾಡ್ಕೊಳ್ತೀವಿ. ಸೊ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗ ಮ್ಯಾಮ್ ನನಗೆ ಅದೇ ಒಂದು ಇಂಟೆನ್ಷನ್ ಇತ್ತು, ನಾನು ಯಾವ ರೀತಿ ಟ್ರಾವೆಲ್ ಮಾಡ್ತೀನಿ, ನನ್ನ ಪರ್ಸ್ಪೆಕ್ಟಿವಿಂದ ಏನೇನು ನೋಡ್ತೀನಿ, ನನಗೇನು ಅರ್ಥ ಆಗ್ತಾ ಇದೆ, ಅದನ್ನು ನಾನು ಜನರ ಮುಂದೆ ಇಡಬೇಕು ಅಂತ ಆಸೆ ಇತ್ತು. ಆ್ಯಂಡ್ ಇದು ಸೋಷಿಯಲ್ ಮೀಡಿಯಾ ಏಜು, ಆ್ಯಂಡ್ ಅಫ್ಕೋರ್ಸ್ ಈ ಒಂದು ಸ್ಟ್ರಾಂಗ್ ಪವರ್ ಸಿಕ್ಕಿದೆ ನಮಗೆ, ನಮ್ಮ ಕೈಲಿ ನಮ್ಮ ಫೋನಿಂದ ನಾವು ಏನೇನೋ ವಿಡಿಯೋಸ್ ಮಾಡ್ಬೋದು, ನಾವೇ ಒಂದು ಶಾರ್ಟ್ ಮೂವಿ ಥರ ಮಾಡಿಬಿಟ್ಟು ಯೂಟ್ಯೂಬಲ್ಲಿ ಹಾಕ್ಬೋದು. ಸೊ ಆ ಒಂದು ಇಂಟೆನ್ಷನ್ ಇಟ್ಕೊಂಡು ನನ್ನ ಸಿನಿಮಾ BTS ಆಗಿರಲಿ, ಬಿಹೈಂಡ್ ದ ಸೀನ್ ನಾವು ಹೆಂಗೆ ಶೂಟಿಂಗ್ ಮಾಡ್ತೀವಿ ಅದ್ರ ಬಗ್ಗೆ ನಾನು ವಿಡಿಯೋಸ್ ಮಾಡ್ತೀನಿ, ಆಮೇಲೆ ಟ್ರಾವೆಲಿಂಗ್ ಬಗ್ಗೆ, ಆಮೇಲೆ ಫುಡ್ ಬಗ್ಗೆ.

0: ಸೋ ಇಟ್ ಗಿವ್ಸ್ ಮಿ ಅ ಚಾನ್ಸ್ ಟು ಕನೆಕ್ಟ್ ವಿತ್ ದಿ ಆಡಿಯನ್ಸ್ ಡೈರೆಕ್ಟ್ಲಿ ಅಂತ ಅಷ್ಟೇನೆ.
1: ಹೌದು, ನೀವೀಗ ನಿರ್ದೇಶಕಿ ಆಗೋ ಯೋಚನೆ ಏನಾದ್ರೂ ಇದೆಯಾ? ಸಿನಿಮಾ ಡಿಡಿ ಡಿಕ್ಕಿ ಸಿನಿಮಾದಲ್ಲಿ ಅವರು ನಿರ್ದೇಶಕಿ ರಂಜಿನಿ ರಾಘವನ್ ಅವರು ನಿರ್ದೇಶನ ಮಾಡ್ತಿರೋದು, ನಿಮ್ಮ ಆಸೆ?
0: ಮ್ಯಾಮ್ ಆಕ್ಚುಲಿ ಇದೆ, ನಾನು ಸಿನಿಮಾ ಇಂಡಸ್ಟ್ರಿಗೆ ಬಂದಿದ್ದೆ ಫಿಲ್ಮ್ ಡೈರೆಕ್ಟರ್ ಆಗಬೇಕು ಅಂತಾನೆ. ನಾನು ಫಿಲ್ಮ್ ಮೇಕಿಂಗ್ ಕೋರ್ಸ್ ಮಾಡಿದ್ದೆ, ಫಿಲ್ಮ್ ಆ್ಯಕ್ಟಿಂಗ್ ಆ್ಯಂಡ್ ಫಿಲ್ಮ್ ಮೇಕಿಂಗ್ ಕೋರ್ಸ್ ಮಾಡಿದ್ದೆ ಸಿನಿಮಾ ಇಂಡಸ್ಟ್ರಿಗೆ ಬರೋಕ್ಕೂ ಮುಂಚೆ. ಸೊ ನಾನು ಡೈರೆಕ್ಷನ್ನಲ್ಲೇ ಹೋಗೋಣ ಅಂತ ಬಂದಾಗ ಎಲ್ಲರೂ ನನಗೆ ಹೇಳಿದ್ರು, ಇಲ್ಲ ನಿಮ್ಮ ಯು ಹ್ಯಾವ್ ಎನ್ ಇಂಟ್ರೆಸ್ಟಿಂಗ್ ಫೇಸ್, ಫೇಸ್ ಚೆನ್ನಾಗಿದೆ, ನಿಮ್ಮ ಕ್ಯಾಮ್ರಾ ಮುಂದೆ ನಿಂತಾಗ ಏನೋ ಚೆನ್ನಾಗಿದೆ ನಿಮ್ಮದು, ಇಂಟ್ರೆಸ್ಟಿಂಗ್ ಆಗಿದೆ, ಸೊ ಆ್ಯಕ್ಟಿಂಗ್ ಟ್ರೈ ಮಾಡಿ ಅಂತ ಹೇಳಿದ್ದು. ಇಲ್ಲಾಂದ್ರೆ ನಾನು ಡೈರೆಕ್ಟಾಗಿ ಡೈರೆಕ್ಷನೇ ಮಾಡ್ತಿದ್ದೆ ಆ್ಯಕ್ಚುಲಿ. ಬಟ್ ಇವಾಗ ಏನಾಗಿದೆ ಅಂದರೆ ಆ ಒಂದು ಹುಳ ಹೋಗಿದೆ ಮೈಂಡಲ್ಲಿ, ಒಂದು ಆ್ಯಕ್ಟಿಂಗ್ ಅಷ್ಟು ಪ್ರೀತಿ ಇದೆ ನನಗೆ ಇವಾಗ. ಐ ಆಮ್ ಎಕ್ಸ್ಪ್ಲೋರಿಂಗ್ ಮೈಸೆಲ್ಫ್, ಡಿಸ್ಕವರಿಂಗ್ ಮೈಸೆಲ್ಫ್ ಥ್ರೂ ದಿಸ್. ಇದೊಂದು ಇನ್ನೊಂದು ಸ್ವಲ್ಪ ವರ್ಷ ಆದ ಮೇಲೆ ಡೈರೆಕ್ಷನ್ ತಗೊಳ್ಳೋಣ ಅಂತ ನನ್ನ ಪ್ಲಾನ್ ಇದೆ.
1: ಖಂಡಿತ ಮಾಡಿ. ಹೆಚ್ಚೆಚ್ಚು ನಿರ್ದೇಶಕಿಯರು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಬರಬೇಕು, ಯಾಕಂದ್ರೆ ಅವ್ರಿಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ವಿಷಯಗಳು ಗೊತ್ತಿರುತ್ತೆ, ಭಾವನಾತ್ಮಕವಾದ ವಿಚಾರವನ್ನ ಹೇಳೋದಿಕ್ಕೆ ಬಹುಶಃ ಅವ್ರಿಗೆ ಚೆನ್ನಾಗಿ ಗೊತ್ತು ಅಂತ ನನ್ಗನ್ಸುತ್ತೆ. ಮೇಘನಾ ಅವರೇ, ನೀವು ನಮ್ಮ ಎಫ್ ಎಂ ರೈನ್ಬೋಗೆ ಬಂದು ನಿಮ್ಮ ಅನುಭವ, ನಿಮ್ಮ ಜೀವನದ ವಿಷಯಗಳನ್ನ ಹಂಚಿಕೊಂಡಿದ್ದೀರಿ, ಅದಕ್ಕಾಗಿ ನಾವು ತುಂಬಾ ತುಂಬಾ ಧನ್ಯವಾದವನ್ನ ನಿಮಗೆ ತಿಳಿಸ್ತಾ ಇದೀವಿ. ಹೀಗೆ ಬರ್ತಾ ಇರಿ, ನಮ್ಮ ಕೇಳುಗರಿಗೆ ಮನರಂಜಿಸ್ತೀರಿ ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್.
0: ಥ್ಯಾಂಕ್ ಯು, ಐ ಶುಡ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್.

ಬೇಗರ ಗಾವ್ಕರ್ ಅವರು ನಟಿಸ್ತಿರುವಂತ ಹೊಸ ಚಿತ್ರದ ಹೆಸರೇನು ಅಂತ ಕೇಳಿದ್ದೆ. ಆ ಚಿತ್ರದ ಹೆಸರು ಕೆಂಪಾಂಬುದಿ ಅಂತೇಳಿ. ಈ ಚಿತ್ರವನ್ನ ರಮೇಶ್ ಬೇಗಾರ್ ಅವರು ನಿರ್ದೇಶನ ಮಾಡ್ತಿದ್ದಾರೆ. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಎಫ್ ಎಂ ರೈನ್ಬೋ.

0: ಇರಲಿ ರಾಕ್ ಇರಲಿ, ಧ್ವನಿಯಲ್ಲಿದೆ ಜಾದು.
1: ನಿನ್ನೆ ತನಕ ನಿನ್ನೆ ತನಕ ತಿಳಿಯದು ಪ್ರೇಮದ ಊರಿನ ದಾರಿ.
0: ಮನಸ್ಸಿಗೆ ಮುಟ್ಟೋ ರಾಗ, ಎದೆಯಲ್ಲಿ ಹುಟ್ಟೋ ವೇಗ.
1: ಸಿಕ್ಕಳು ಸುಮ್ಸುಮ್ಮಕ್ಕಳು ಶೋಕ.
0: ಗಾಯಕ ಸಂಚಿತ್ ಹೆಗ್ಡೆ ಮಾತು ಕೇಳೋಕೆ ಜೊತೆಯಾಗಿ ನೀವೀಗ.
1: ಸಾಗಿದೆ ಸಾಗಿದೆ ನಿನ್ನ ಹೃದಯಕ್ಕೆ ಪಯಣ.
0: ಹಾಡು ಮಾತು ಹರಟೆಯ ಹೂರಣ ಸೆಪ್ಟೆಂಬರ್ 1ರಂದು ಸಂಜೆ 4 ಗಂಟೆಗೆ. ಟ್ಯೂನ್ ಮಾಡಿ FM Rainbow 101.3 ಕನ್ನಡ ಕಾಮನಬಿಲ್ಲು.

0: Donate eyes. Gift sight. Let your eyes live forever.
1: Eyes never die. Donate them.
0: Make eye donation a family tradition.
2: For eye donation, contact Lions International Eye Bank, Bengaluru. Call 97405-566-66.
3: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

ನಮಸ್ಕಾರ. ಎಸ್, ಶುಭೋದಯ. 11:01 ಆಗಿದೆ. ಎಫ್ ಎಂ ರೈನ್ಬೋ ಹುಟ್ಟುಹಬ್ಬ ಇವತ್ತು, ಹ್ಯಾಪಿ ಬರ್ತ್ಡೇ ಅಂತ ಖುಷಿ ಖುಷಿಯಾಗಿ ಹೇಳುವಂತಹ ಸಮಯ. ಸೊ ಈ ಒಂದು ಖುಷಿಯಾದ ಸಮಯದಲ್ಲಿ ನೀವೆಲ್ಲರೂ ಕೂಡ ಎಫ್ ಎಂ ರೈನ್ಬೋ ಜೊತೆಯಾಗಿದ್ದೀರಾ. ಸಾಕಷ್ಟು ಸೆಲೆಬ್ರೇಷನ್ ಇದೆ ಇವತ್ತಿನ ನಮ್ಮ ಇಡೀ ದಿನದ ಕಾರ್ಯಕ್ರಮದಲ್ಲಿ. ಸೊ ಮೊದಲನೇದಾಗಿ ಒಂದು ಹಿಂದಿ ಹಾಡು ನಿಮಗಾಗಿ, ಶಂಕರ್ ಮಹಾದೇವನ್ ಅವರ ಧ್ವನಿಯಲ್ಲಿರುವಂತಹ ಒಂದು ಅದ್ಭುತವಾದಂತಹ ಗೀತೆಯೊಂದಿಗೆ ಶೋನ ಶುರು ಮಾಡ್ತಾ ಇದ್ದೀನಿ.

ಸ್ನೇಹಿತರೆ, ಸಮಯ 11:13 ಆಗ್ತಾ ಇದೆ. ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು ಕೇಳ್ತಾ ಇದ್ದೀರಾ. ಇವತ್ತಿನ ವಿಶೇಷ ಸಂದರ್ಭ ನಿಮಗೆ ಗೊತ್ತೇ ಇದೆ, ಎಫ್ ಎಂ ರೈನ್ಬೋ 25 ವರ್ಷಗಳನ್ನು ಆಚರಿಸ್ಕೊಳ್ತಾ ಇದೆ. ಸೊ ಸ್ನೇಹಿತರೆ, ಈಗ ಮೀಟಿಯಾದ ಕಾರ್ಯಕ್ರಮ ಪ್ರಾರಂಭ ಆಗಬೇಕಿತ್ತು, ಆದರೆ ಕಾರಣಾಂತರಗಳಿಂದಾಗಿ ಬೆಂಗಳೂರಿನ ಟ್ರಾಫಿಕ್ ನಿಮಗೆ ಗೊತ್ತೇ ಇದೆಯಲ್ವಾ. ಸೊ ಈ ಶೋ ನಿಮಗೆ ನಂತರ ಮೂಡಿ ಬರುತ್ತೆ. ಈಗ ಹೇಮಾ ಪ್ರಭಾತ್ ಅವರ ಒಂದು ವಿಶೇಷವಾದಂತಹ ಸಂದರ್ಶನ ಈ ಒಂದು ವಿಶೇಷ ಸಂದರ್ಭದಲ್ಲಿ ಕೇಳೋಣ, ಬನ್ನಿ.

0: ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನವೇಲನ ಕೇಳ್ತಾ ಇದ್ದೀರಾ. ಎಫ್ಎಂ ರೈನ್ಬೋ ಹುಟ್ಟುಹಬ್ಬದ ಸಂಭ್ರಮದ ದಿನ ವಿಶೇಷ ಕಾರ್ಯಕ್ರಮಗಳ ಮಾಲೆಯೇ ನಿಮಗಾಗಿ ಅರ್ಪಿತವಾಗ್ತಾ ಇದೆ. ಕಲೆಯನ್ನೇ ತಪಸ್ಸಾಗಿಸಿಕೊಂಡು ಕನ್ನಡಿಗರ ಮನೆ ಮನೆಗಳಲ್ಲಿ ಸರಳತೆ ಸಂಸ್ಕಾರದ ದೀಪ ಬೆಳಗಿಸಿರುವ ಕಲಾ ದಂಪತಿ ಇಂದು ನಮ್ಮೊಂದಿಗಿದ್ದಾರೆ. ದೊರೆಯ ಪ್ರೇಯಸಿ, ಅಮೆರಿಕದ ನೆಲದಲ್ಲೂ ಭಾರತದ ಹೆಣ್ಮಗಳ ಸಹನೆ ತಾಳ್ಮೆಯ ಪ್ರತಿರೂಪವಾಗಿದ್ದ ಭೂಮಿ, ರವಿಮಾಮನ ನೆಚ್ಚಿನ ತಂಗಿ, ಇಂದಿಗೂ ಸೋಷಿಯಲ್ ಮೀಡಿಯಾಗಳಲ್ಲಿ ನಾನಂದ್ರೆ ನಿಂಗೆ ಅಷ್ಟೊಂದಿಷ್ಟನಾ ಅನ್ನುವ ಡೈಲಾಗ್ನಿಂದಲೇ ಕನ್ನಡಿಗರ ಹೃದಯ ಗೆದ್ದಿರುವ ಸೌಮ್ಯ ಭಾವಪೂರ್ಣ ನಟನೆಯ ಹೇಮಾ ಪ್ರಭಾತ್ ಇಂದು ನಮ್ಮ ಜೊತೆಯಾಗಿದ್ದಾರೆ.
1: ಜೀವ ಜೀವ ಸೇರಿಸೋ ಒಲವೇ ರಂಗೋಲಿ ಅಂತ ಕನ್ನಡಿಗರ ಹೃದಯದಲ್ಲಿ ಪ್ರೀತಿಯ ರಂಗೋಲಿ ಬಿಡಿಸಿದ, ಅಂಡಮಾನ್ನಲ್ಲಿ ಪೊಲೀಸ್ ಆಗಿದ್ರೂ ವಿಲನ್ ಆಗಿ ಖಡಕ್ ನಟನೆ ತೋರಿದ, ಕನ್ನಡದ ಸಾಂಸ್ಕೃತಿಕ ಕೀರ್ತಿಯನ್ನು ಸಾಗರದಾಚೆಗೂ ಪಸರಿಸಿದ ಪ್ರಶಾಂತ್ ಜೆ ಶಾಸ್ತ್ರಿ ಅವರು ಕೂಡ ಇವತ್ತು ನಮ್ಮ ಜೊತೆಯಾಗಿದ್ದಾರೆ.
0: ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯದಿಂದ ಬರಮಾಡಿಕೊಳ್ಳೋಣ. ಎಫ್ಎಂ ರೈನ್ಬೋ ಹುಟ್ಟು ಹಬ್ಬದಂದೇ ನಮ್ಮ ಜೊತೆಯಾಗಿರುವ ಈ ಬ್ಯೂಟಿಫುಲ್ ದಂಪತಿಗೆ ಹಾರ್ಟ್ಲಿ ವೆಲ್ಕಮ್.
2: ಥ್ಯಾಂಕ್ ಯು ಸೋ ಮಚ್. ಎಫ್ಎನ್ ರೈನ್ಬೋ ರಜತ ಮಹೋತ್ಸವಕ್ಕೆ ಶುಭಾಶಯಗಳು. ಇಂಥ ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆಸಿದ್ದಕ್ಕೆ ಧನ್ಯವಾದಗಳು.
3: ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ವಂಡರ್ಫುಲ್ ಜೆಸ್ಚರ್.
0: ಸಚಿನ್, ಏನ್ ಗೊತ್ತಾ, ನಾನು ತುಂಬಾ ಪ್ರೀತಿಯಿಂದ ಕರೆದಾಗ ಒಂದೇ ಒಂದು ಮಾತು ಕೂಡ ಇಲ್ಲ ಅಂದಿಲ್ಲ. ತಕ್ಷಣ ಹೌದಾ, ನಾನು ಡೇಟ್ ನೋಡ್ಬಿಟ್ಟು ನಿಮಗೆ ಹೇಳಲ್ಲ ಅಂದ್ಬಿಟ್ಟು ಮತ್ತೆ ಇಮಿಡಿಯೇಟ್ ಮೆಸೇಜ್, ನಾನು ಬರ್ತೀನಿ ಇಂಥ ದಿನ ಇಂಥ ಸಮಯಕ್ಕೆ ಅಂತ ಹೇಳಿ ಅಷ್ಟು ಕ್ಲೀನ್ ಆಗಿ ಅಷ್ಟೇ ಪ್ರೀತಿಯಿಂದ ಆಕಾಶವಾಣಿಯ ಕರೆಗೆ ಒಗ್ಗುಟ್ಟು ಬಂದಿದ್ದಾರೆ. ಹಾಗಾಗಿ ಮತ್ತೊಮ್ಮೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ, ಇವತ್ತು ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು ತನ್ನ 25ನೇ ಹುಟ್ಟುಹಬ್ಬದ ಸಂಭ್ರಮದಲ್ಲಿದೆ. ಈ ಸಡಗರಕ್ಕೆ ಸಾಕ್ಷಿಯಾಗಿ ತಾವಿಬ್ರು ನಮ್ಮ ಜೊತೆ ಇದ್ದೀರಿ, ಹೇಗೆ ಅನ್ನಿಸ್ತಾ ಇದೆ ಮೇಡಮ್ ಈ ಕ್ಷಣ?
2: ನಾನು ಹುಟ್ಟಕ್ ಮುಂಚೆಯಿಂದ ಆಕಾಶವಾಣಿ ಇದೆ. ಸೊ ಇಂಥ ಒಂದು ಆಕಾಶವಾಣಿಯ ಒಂದು ಮಗು ಅಂತಾನೆ ಹೇಳಬೇಕು ರೈನ್ಬೋದು. ಆ ಒಂದು ರೈನ್ಬೋ ನಮ್ಮ ಜೀವನದಲ್ಲೂ ಕಲರ್ಫುಲ್ ಆಗಿರಲಿ ಅಂತ ನಾವು ಆಸೆ ಪಡ್ತೀವಿ. 25 ವರ್ಷ ಆಗೋಯ್ತು ಅಂದ್ರೆ ನಾವು ವಯಸ್ಸಾಗ್ತಿದೆ ನಮ್ಗೆ ಅಂತ ಅನ್ಸುತ್ತೆ. ಯಾಕೆಂದ್ರೆ ನಮ್ಗೆ ಪುಟ್ಟ ಮಗು ರೈನ್ಬೋ ಅನ್ನೋದು ಹುಟ್ಟಿದಾಗ, ಬಟ್ ಇಟ್ ಇಸ್ ಅ ಬಿಗ್ ಅಚೀವ್ಮೆಂಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಕಂಗ್ರಾಚುಲೇಷನ್.
0: ಥ್ಯಾಂಕ್ ಯು ಮ್ಯಾಮ್.
3: ನನ್ಗಂತೂ ತುಂಬಾ ಸಂತೋಷ ಆಗ್ತಿದೆ, ಯಾಕೆಂದ್ರೆ ನಾನು 89 ಅಲ್ಲಿ ಇಲ್ಲಿ ಬಂದಿದ್ದೆ ಒಂದು ಕಾರ್ಯಕ್ರಮ ಇಂಟರ್ವ್ಯೂ ತರ, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಬಗ್ಗೆ ಮಾತಾಡಕ್ ಹೇಳಿದ್ರು. ಸೊ ಐ ರಿಮೆಂಬರ್ ದಾಟ್ ಇಯರ್ ಸ್ಪೆಷಲ್ ಫಾರ್ ಮೀ, ಯಾಕಂದ್ರೆ 89 ಅಲ್ಲಿ ಎನ್ಸಿಸಿ ಥ್ರೂ ನನಗೆ ಗೋಲ್ಡ್ ಮೆಡಲ್ ಸಿಕ್ಕಿತ್ತು. ಎನ್ಸಿಸಿ ಆಡಿ ಪರೇ ಫಾರ್ ಸೋಲೋ ಡಾನ್ಸ್ ಶಿವ ತಾಂಡವ ಮಾಡಿದ್ದೆ. ಸೊ ಅದಕ್ಕೆ ಕರ್ನಾಟಕ ಅಂಡ್ ಗೋವಾ ಕಂಟಿಂಜೆಂಟ್ ಹ್ಯಾಡ್ ಗಾಟ್ ದ ಬ್ಯಾನ್. ಸೊ ಇಲ್ಲಿ ಒಂದು ಇಂಟರ್ವ್ಯೂ ಕೊಡಕ್ ಬಂದಿದ್ದೆ, ಇಲ್ಲಿಂದ ರಾಜಭವನ್ ಹೋಗಿ ಪರ್ಫಾರ್ಮ್ ಮಾಡಿದ್ದೆ. ಸೊ ನಂಗೆ ತುಂಬಾ ಖುಷಿ ಆಗ್ತಿದೆ, ಈ ಸಭಾಂಗಣ ನೋಡಿ ಏನೋ ಒಂಥರ ಹಳೆ ಕಾಲೇಜ್ ನೆನಪು ತರ ಆಗಿದೆ. ಫೀಲಿಂಗ್ ವೆರಿ ನಾಸ್ಟಾಲ್ಜಿಕ್.
1: ಆಕಾಶವಾಣಿ ಎಫ್ಎಂ ರೈನ್ಬೋಗೆ ವಯಸ್ಸು ಆಗ್ತಾ ಆಗ್ತಾ ಮತ್ತಷ್ಟು ನವನೂತನ ಆಗ್ತಾ ಇದೆ ಅನ್ನುವಂಥದ್ದೇ ನಮಗೆ ಖುಷಿ. ಒಟ್ಟಾರೆಯಾಗಿ ಆಕಾಶವಾಣಿ 90 ವರ್ಷಗಳನ್ನು ಪೂರೈಸಿ 100 ಕಡೆ ಹೆಜ್ಜೆ ಆಗ್ತಾ ಇದೆ. ಹಾಗೆ ಎಫ್ಎಂ ರೈನ್ಬೋ 25 ವಸಂತಗಳನ್ನು ಕಂಡಿದೆ. ನಿಮ್ಮ ಹಾಗೂ ರೇಡಿಯೋ ನಡುವಿನ ಬಾಂಧವ್ಯದ ಬಗ್ಗೆ ಈ ಸಮಯದಲ್ಲಿ ನೆನಪು ಮಾಡಿಕೊಳ್ಳೋದಾದ್ರೆ?
2: ಖಂಡಿತ, ನಮ್ದು ಒಂದು ತುಂಬು ಕುಟುಂಬ, ಪ್ರಭಾತ್ ಕುಟುಂಬ ಅನ್ನೋದು. ಒಂದು 60-70 ಜನ ಇರ್ತಿದ್ವಿ. ಅವಾಗ ಟಿವಿ ಇರ್ತಿರ್ಲಿಲ್ಲ, ಆಗ ಬರೀ ರೇಡಿಯೋನೇ ನಮಗೆ ಎಂಟರ್ಟೈನ್ಮೆಂಟ್. ನಮಗೆ ಡಾನ್ಸು, ಸಂಗೀತ, ಆಮೇಲೆ ನಾಟಕ, ಹರಿಕತೆ ಅನ್ನೋ ದಿನದ ಒಂದು ರುಟೀನ್ ಆಗೋಗಿತ್ತು. ಸೊ ನಮಗೆ ಬೇರೆ ಎಂಟರ್ಟೈನ್ಮೆಂಟ್ ಅಂದರೆ ರೇಡಿಯೋನೇ. ಸೊ ಆ ರೇಡಿಯೋಲ್ ಕೂತ್ಕೊಂಡು ಮಾತಾಡೋದು ಕೇಳಿಸ್ಕೋತಿದ್ರೆ ನನ್ಗೆ ಹೇಗೆ ಇವರು ಇಷ್ಟು ಒಂದು ಪುಟ್ಟ ಪೆಟ್ಟಿಗೆಯಲ್ಲಿ ಹೇಗೆ ಬಂದು ಮಾತಾಡ್ತಾರೆ, ನಮಗದು ಐ ವಾಸ್ ವೆರಿ ಸ್ಮಾಲ್ ಗರ್ಲ್, ಹೇಗೆ ಮಾತಾಡ್ತಾರೆ, ಎಲ್ಲಿಂದ ಸೌಂಡ್ ಬರ್ತಿದೆ, ನಾ ರೇಡಿಯೋ ಎಲ್ಲ ತಿರುಗಿಸ್ಬಿಟ್ಟು ನೋಡ್ತಿದ್ದೆ ಎಲ್ಲರೂ ಕಾಣ್ತಾರ ಅಂತ. ಸೊ ಆ ಥರ ಒಂದು ಎಕ್ಸೈಟ್ಮೆಂಟ್ ನಮಗೆ ರೇಡಿಯೋ ಅನ್ನೋದು. ಆಮೇಲೆ ಒಂದ್ಸತಿ ಹಾಡು ಹೇಳ್ತಾರೆ, ಒಂದ್ಸತಿ ಮಾತಾಡ್ತಾರೆ, ಹೇಗೆ ಇದು, ಎಲ್ಲಿಂದ ಮ್ಯೂಸಿಕ್ ಬರುತ್ತೆ, ಆ ಒಂದು ಕ್ಯೂರಿಯಾಸಿಟಿ ಡೆವಲಪ್ ಆಯಿತು. ಸೊ ಒಂದು ಎಜುಕೇಷನ್ನಲ್ಲಿ ನಮಗೆ ರೇಡಿಯೋ ಬಗ್ಗೆ ಗೊತ್ತಾಗಿದ್ದು, ಟೆಕ್ನಿಕಲಿ ಹೇಗಿರುತ್ತೆ, ಅಲ್ಲೊಂದು ಒಬ್ರು ಹೋಗಿ ಮಾತಾಡ್ತಾರೆ, ಅವ್ರ ಹಾಡುಗಳು ಹಾಕ್ತಾರೆ. ಸೊ ಇದೆಲ್ಲ ನಮಗೆ ಎಜುಕೇಷ್ನಲ್ಲಿನೂ ಆಯಿತು, ಎಂಟರ್ಟೈನ್ಮೆಂಟ್ ಆಗೂ ಆಯಿತು. ರೇಡಿಯೋಲಿ ಒಳ್ಳೆ ಪ್ರೋಗ್ರಾಮ್ ಬಂತು ಅಂದರೆ ನಮ್ಮ 60 ಜನ ನಮ್ಮನೇಲೂ ಸೈಲೆಂಟ್ ಆಗೋಗೋರು. ಅದೊಂದೇ ಟೈಮು ನಮ್ಮನೇಲಿ ಸೈಲೆಂಟ್ ಅನ್ನೋದು ಕಾಣ್ತಾ ಇದ್ದಿದ್ದು. ಸೊ ಇಟ್ ವಾಸ್ ವಂಡರ್ಫುಲ್ ಟೈಮ್ ನಮಗೆ ರೇಡಿಯೋ ಅಂತ. ಆಮೇಲೆ ನಮ್ಮ ಮುಂದೆ ರೇಡಿಯೋಯಿಂದ ನನಗೆ ಏನು ಅನುಕೂಲ ಆಯಿತು ಅನ್ನೋದು ನಾನು ಹೇಳ್ತೀನಿ.
3: ನನಗೆ ರೇಡಿಯೋ ಬಗ್ಗೆ ಒಂದು ವಿಷಯ ಹೇಳಲೇಬೇಕು, ಯಾಕಂದರೆ ಐ ಬಿಲಾಂಗ್ ಟು ಮ್ಯೂಸಿಷಿಯನ್ ಫ್ಯಾಮಿಲಿ. ನಮ್ಮ ತಾತನವರು ಜಯರಾಮ್ ಆಚಾರ್ಯ, ಅವರು ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡಿ.

0: ಫಿಫ್ಟಿ ಇಯರ್ಸ್ ಇನ್ ಇಂಡಿಯನ್ ಸಿನಿಮಾ. ನೀವು ಕೇಳಿರುವ ಹಾಡುಗಳು ಹಿಂದಿ ಹಾಡುಗಳು ಪ್ರಾಬ್ಲಿ ರಸಿಕ ಬಲ್ಮಾ, ಬೋಲೇರೆ ಪಪಿಹರ, ಕಹಿ ದೀಪ್ ಜಲೆ. ಇಫ್ ಯು ಸಿ ಆಲ್ ದ ಹಿಂದಿ ಸಾಂಗ್ಸ್, ಹಿ ಹಸ್ ಪ್ಲೇಡ್ ಸಿತಾರ್ ಫಾರ್ ಆಲ್ಮೋಸ್ಟ್ ಆಲ್ ದ ಸಿಂಗರ್ಸ್. ಲತಾ ಮಂಗೇಶ್ಕರ್ ಆಗಿರ್ಲಿ, ವಾಣಿ ಜಯರಾಮ್ ಆಗಿರ್ಲಿ, ಮೊಹಮ್ಮದ್ ರಫಿ ಆಗಿರ್ಲಿ, ಅಂಡ್ ಎಸ್ ಜಾನಕಿ ಅವ್ರ ಹಾಡುಗಳು, ಇಳೆಯರಾಜ ಸಾಂಗ್ಸ್, ಎಲ್ಲದಕ್ಕೂ ಸಿತಾರ್ ಇಸ್ ಮೈ ಗ್ರ್ಯಾಂಡ್ ಫಾದರ್ ಜಯರಾಮ್ ಆಚಾರ್ಯ. 2013 ಹಿ ರಿಸೀವ್ ದ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್. ಸೊ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈ ರೇಡಿಯೋ ಅಲ್ಲಿ ಈ ಹಾಡುಗಳೆಲ್ಲ ಕೇಳಿ, ನಮ್ ತಾತ ಸಿತಾರ್ ಎಲ್ಲ ಕೇಳಿ ನಾನು ಬೆಳೆದಿರೋದು. ಫ್ರಮ್ ಬಾಂಬೆ, ವಾಸ್ ಬಾರ್ನ್ ಬ್ರಾಟ್ ಅಪ್ ಇನ್ ಬಾಂಬೆ. ಸೊ ಈ ಮ್ಯೂಸಿಷಿಯನ್ಸ್ ಎಲ್ಲ ನೋಡಿದೀನಿ ಚಿಕ್ಕ ವಯಸ್ಸಿಂದ. ರೇಡಿಯೋ ಡೆಫಿನೆಟ್ಲಿ ನಮ್ಮ ಮನೇಲಿ ಒಂದು ರೇಡಿಯೋ ಇರೋದು. ಸೊ ವಿ ಯೂಸ್ ಟು ಹಿಯರ್ ಆಲ್ ದಿಸ್ ಸಾಂಗ್ಸ್ ಥ್ರೂ ರೇಡಿಯೋ. ಆ ಮೂಲಕ ಇಲ್ಲದೆ ಹೋದ್ರೆ ವಿ ವುಡ್ ನಾಟ್ ಕೀಪ್ ಲಿಸ್ನಿಂಗ್ ಟು ದೋಸ್ ಸಾಂಗ್ಸ್. ಸೊ ಡೆಫಿನೆಟ್ಲಿ ಅದು ನಮ್ಗೊಂದು ಬ್ಯೂಟಿಫುಲ್ ಮೆಮೊರಿ ವಿತ್ ದ ರೇಡಿಯೋ. ಟ್ರಾನ್ಸಿಸ್ಟರ್ ಅಲ್ವಾ, ಸ್ಮಾಲ್ ಟ್ರಾನ್ಸಿಸ್ಟರ್, ಸ್ಮಾಲೆಸ್ಟ್ ನಮ್ಮಲ್ಲಿ ಇದ್ದಿದ್ದು. ಸೊ ಅದನ್ನ ಇಟ್ಕೊಂಡು ಟ್ರಾವೆಲ್ ಮಾಡ್ತಾ ಇದ್ವಿ ಜಸ್ಟ್ ಟು ಹಿಯರ್ ದ ಸಾಂಗ್ಸ್ ಫ್ರಮ್ ಆಕಾಶವಾಣಿ.
1: ಸರ್, ನಿಮ್ಮನ್ನ ನಾವು ಪ್ರಶಾಂತ್ ಅಂತ ಹೇಳಿ ಗುರುತಿಸೋದಕ್ಕಿಂತ ನಮ್ ಕನ್ನಡಿಗರು ಸುಮಂತ್ ಅಂದ್ರೆ ತುಂಬಾ ಬೇಗ ನೆನಪು ಮಾಡ್ಕೊಳ್ತಾರೆ. ನನಗೀಗ ತುಂಬಾ ತಲೆಯಲ್ಲಿ ಅದು ಓಡ್ತಾ ಇದ್ದೆ, ನಾನು ಪ್ರಶಾಂತ್ ಸರ್ ಅನ್ಲ, ಸುಮಂತ್ ಅನ್ಲ, ಏನ್ ಅನ್ಲಿ ಅನ್ನೋದು ನನಗೆ ಸಿಕ್ಕಾಬಿಟ್ಟೆ ಡೌಟ್, ಒಂದ್ ಕನ್ಫ್ಯೂಷನ್ ಎಲ್ಲ.
0: ಕನ್ಫ್ಯೂಷನ್ ಏನು ಬೇಡ, ನಾನು ಹುಟ್ಟಿರೋ ಹೆಸರು ನನಗೆ ಅವಾಗ ಹೆಸರಿಟ್ಟಿದ್ದು ಪ್ರಶಾಂತ್ ಶಾಸ್ತ್ರಿ ಅಂತ. ಸೊ ಬಟ್ ಸಿನಿಮಾ ರಂಗದಲ್ಲಿ ಬಂದಾಗ ನಾನು ಫಸ್ಟ್ ಸ್ಟಾರ್ಟ್ ಮಾಡಿದ್ ತಮಿಳ್ ಮೂವಿಯಿಂದ, ವಳ್ಳಿ ಅಂತ ರಜನಿಕಾಂತ್ ಸರ್ ಮೂವಿಯಲ್ಲಿ ನಾನು ಆಕ್ಟ್ ಮಾಡಿದ್ ಫಸ್ಟ್ ಮೂವಿ ಥ್ರೂ ಕ್ಲಾಸಿಕಲ್ ಡಾನ್ಸಿಂಗ್. ಅಲ್ಲಿ ಏನಾಯ್ತು ಅಂದ್ರೆ, ಅವಾಗ ಆಲ್ರೆಡಿ ಒಂದು ಪ್ರಶಾಂತ್ ಅಂತ ಒಂದು ಒಬ್ರು ಆಕ್ಟರ್ ಇದ್ರು, ಅದಕ್ಕೆ ನನ್ನ ಹೆಸರನ್ನ ಸಂಜಯ್ ಅಂತ ಚೇಂಜ್ ಮಾಡಿದ್ರು ತಮಿಳಲ್ಲಿ. ಆ ಸಂಜಯ್ ಭಾರ್ಗವ್ ಅಂತ ಹೆಸರು ಸುಮಾರು ವರ್ಷ ನಡೀತು. ಕನ್ನಡದಲ್ಲಿ ಪಿ ಎಚ್ ವಿಶ್ವನಾಥ್ ಅವ್ರು ನನ್ನ ಕರ್ಕೊಂಬಂದ್ರು, ಕರ್ಕೊಂಬಂದ್ಬಿಟ್ಟು ರಂಗೋಲಿ ಅನ್ನೋ ಮೂವಿ ಮಾಡ್ತಿದ್ದೀರಪ್ಪ ನೀವು, ನೀವು ಕನ್ನಡದ ಹುಡುಗ, ನೀವು ಮಾಡ್ಬೇಕು ಅಂತ ನನ್ನ ಕರ್ಕೊಂಬಂದ್ರು. ಶೈಲೇಂದ್ರ ಬಾಬು ಅವರು, ಅವ್ರ ಮಗನ ಹೆಸರು ಸುಮಂತ್ ಅಂತ. ಸೊ ಏನಪ್ಪ, ಸಂಜಯ್ ಇಡಕ್ಕಾಗಲ್ಲ, ಪ್ರಶಾಂತ್ ಇಡಕ್ಕಾಗಲ್ಲ, ಸಂಜಯ್ ಅಂತ ಒಬ್ರು ಆಕ್ಟರ್ ಕನ್ನಡದಲ್ಲೂ ಇದಾರೆ, ಸುಮಂತ್ ಇಟ್ಕೊಳ್ಳಿ ಅಂದ್ರು. ನನ್ಗೆ ಅವಾಗ ಕನ್ಫ್ಯೂಷನ್, ನನ್ನ ಡಿಸಿಷನ್ ತಗೊಳ್ಳೋ ಪೊಸಿಷನ್ ಇರಲಿಲ್ಲ. ನಮ್ ತಂದೆಯವರು, ಅಯ್ಯೋ ಕನ್ನಡ ಮೂವಿಯಪ್ಪ ನೀನ್ ಮಾಡ್ಲೇಬೇಕು, ನಾವು ಕನ್ನಡದವರು ಅಂತ ಒಂದು ಖುಷಿಯಲ್ಲಿ ನಮ್ ತಂದೆ ಒಪ್ಕೊಂಡ್ಬಿಟ್ರು. ಸೊ ಹಂಗೆ ಸುಮಂತ್ ಅಂತ ಹೆಸರಾಯ್ತು. ಬಟ್ ಅಫ್ಕೋರ್ಸ್ ಆ ಹೆಸರು ನನ್ಗೆ ತುಂಬಾ ತೃಪ್ತಿ ಕೊಟ್ಟಿದೆ, ತುಂಬಾ ಮೂವೀಸ್ ಮಾಡಿದ್ದೀನಿ. ಹೆಸರಲ್ಲಿ ಜಾಸ್ತಿ ಐ ಡೋಂಟ್ ಥಿಂಕ್ ನಮ್ ಕೆಲ್ಸದಲ್ಲಿ ಇರಬೇಕು. ಸೊ ನನ್ನ ಹೆಸರು ಒರಿಜಿನಲ್ ಪ್ರಶಾಂತ್, ಸಿನಿಮಾ ರಂಗದಲ್ಲಿ ಕನ್ನಡದಲ್ಲಿ ಸುಮಂತ್ ಅಂತಾನೆ ನನ್ನ ಇನ್ನ ಜ್ಞಾಪಿಸ್ಕೋತಾರೆ. ಅಂಡ್ ತಮಿಳ್, ತೆಲುಗು, ಮಲಯಾಳಂ ಮೂವೀಸ್ ಮಾಡಿರೋದ್ರಿಂದ ಅಲ್ಲಿ ಸಂಜಯ್ ಭಾರ್ಗವ್ ಅಂತ ಹೆಸರಿದೆ.
2: ನಮ್ದು ನಂಟ್ ಹೇಳ್ಬೇಕು ಆಕಾಶವಾಣಿದು, ಆಕಾಶವಾಣಿಲಿ ಬರ್ತಾ ಇದ್ದ ಜಿಂಗಲ್ಸ್ ಎಲ್ಲ ನಮ್ ಸ್ಟುಡಿಯೋಲೇ ಆಗ್ತಾ ಇದ್ದಿದ್ದು, ಪ್ರಭಾ ಸ್ಟುಡಿಯೋ. ಸೊ ನಮ್ಗೆ ಏನೋ ಒಂಥರ ಆಂಟಿ ಮನೆ ತರ. ಸೊ ನಮ್ ಚಿಕ್ಕಪ್ಪ ಹೇಳೋರು, ನೋಡು ಇದು ನಮ್ ಸ್ಟುಡಿಯೋಲ್ ಆಗಿದ್ದು. ನಮಗ್ ಕೇಳ್ಸೋರು ಜಿಂಗಲ್ ಅಂದ್ರೆ ನಮಗ್ ಗೊತ್ತಾಗ್ತಿರ್ಲಿಲ್ಲ ಮೊದ್ಲು. ಸೊ ಇದು ಹಿಂಗಿರತ್ತೆ ಅಂತ ರೆಕಾರ್ಡ್ ಮಾಡ್ಬೇಕಾದ್ರೆ ತೋರ್ಸು ಕೇಳ್ಸೋರು. ನೆಕ್ಸ್ಟ್ ರೇಡಿಯೋಲ್ ಬಂದಾಗ, ನೋಡು ಇದು ನಮ್ಮಲ್ಲಿ ಮಾಡಿದ್ದು, ಅವಾಗ ನೀ ಇಲ್ಲಿ ಕೂತಿದ್ದಿ ಈ ಸ್ಟುಡಿಯೋಲಿ. ಸೊ ಆ ಜಿಂಗಲ್ ಅನ್ನೋದು ಕನೆಕ್ಟ್ ಆಗೋಯ್ತು ನಮ್ಗೆ. ಹೀಗೆ ಮಾಡ್ತಾ ಇರ್ಬೇಕಾದ್ರೆ 2000 ಅಲ್ಲಿ ನಾನೊಂದು ಸೀರಿಯಲ್ ಮಾಡಿದೆ, ಭಾಗೀರಥಿ ಅಂತ. ಭಾಗೀರಥಿಲಿ ಮಾಡಿದಾಗ ಒಂದ್ಸತಿ ನಂಗೆ ಕಾಲ್ ಬಂತು ಆಕಾಶವಾಣಿಲಿ, ಒಬ್ರು ಕಾಂಟ್ಯಾಕ್ಟ್ ಮಾಡ್ಬೇಕಂತೆ, ನಿಮ್ಮನ್ನ ಮಾತಾಡ್ಬೇಕಂತೆ ಅಂತ. ಓಕೆ ಆಯ್ತು ಅಂದ್ಬಿಟ್ಟು ನಾನು, ಯಾರೋ ಹಿಂಗೆ ಯಾರೋ ಫ್ಯಾನ್ ಮಾತಾಡ್ಬೇಕು ಅಂತ. ಅವಾಗೆಲ್ಲ ಮೊಬೈಲು ಇಲ್ಲ, ಟಿವಿಲಿ ಇಂಟರ್ವ್ಯೂ ಅವ್ರು ಬಂದು ಮಾತಾಡಕ್ ಆಗ್ತಿರ್ಲಿಲ್ಲ. ಏನು ಅಂದ್ರೆ, ಯಾವುದೋ ಕುಗ್ರಾಮದಲ್ಲಿ ಬೆಳೆದು ಬಂದ ಹೆಣ್ಣು, ವಿಡೋ ಅವರು, ಅವರ ಒಂದು ಸಂಸಾರ ನಡ್ಸಕ್ಕೆ ಕೆಲಸ ಮಾಡಿ ಊದಿನ ಕಡ್ಡಿ ಫ್ಯಾಕ್ಟ್ರಿಲಿ ಸೇರ್ಕೊಂಡು ಕೆಲಸ ಕಲಿತು, ನೆಕ್ಸ್ಟು ಒಂದು 180-200 ಜನ ಹೆಣ್ಮಕ್ಳಿಗೆ ಅವ್ರು ಕೆಲಸ ಕೊಟ್ಟು ಫ್ಯಾಕ್ಟ್ರಿ ಓಪನ್ ಮಾಡಿದ್ದಾರೆ. ಸೊ ಅವ್ರದ್ದು ಅಚೀವ್ಮೆಂಟ್ ಅಂದ್ಬಿಟ್ಟು ಅವ್ರದ್ದು ಇಂಟರ್ವ್ಯೂ ಆಕಾಶವಾಣಿಲಿ, ಧಾರವಾಡನೋ ಬೆಳಗಾಂ ಆ ಥರ ಊರಲ್ಲಿ ಇಂಟರ್ವ್ಯೂ ಇತ್ತು. ನಿಮ್ಗೇನು ಇನ್ಸ್ಪಿರೇಷನ್ ಅಂದರೆ, ನಂಗೆ ಭಾಗೀರಥಿ ಇಂದ್ಯಾರ್, ಭಾಗೀರಥಿ ಜೊತೆ ನಾನು ಮಾತಾಡಿದ್ರೆ ನನ್ನ ಜೀವನ ಪಾವನ ಆದಂಗೆ ಅಂತ ಅವರ ಆಸೆ. ಅವ್ರ ಆಸೆ ನೆರವೇರ್ಸೋಕ್ಕೆ ನನಗೆ ಕಾಲ್ ಮಾಡಿದ್ದಾರೆ. ಸೊ ಆಕಾಶವಾಣಿ ಅನ್ನೋದು ಹೇಗೆ ಕನೆಕ್ಟ್ ಆಗತ್ತೆ ಅಂತ ನಾನು ಹೇಳಕ್ ಇಷ್ಟಪಟ್ಟೆ. ನಾವು ಟಿವಿಲೇ ಬರಬೇಕು, ಬಂದರೆ ಇನ್ಸ್ಪೈರ್ ಆಗಬೇಕು ಅಂತ, ಒಂದು ಸಮಾಜಕ್ಕೆ ಸೇವೆ ಮಾಡಬೇಕು ಅನ್ನೋದು ಹೇಗೆ ಅಂತ ಇದಕ್ಕೆ ಎಕ್ಸಾಂಪಲ್ ಕೊಡಕ್ಕೆ ಇಷ್ಟಪಟ್ಟೆ. ಸೊ ನಾವು ಮಾಡೋ ಒಂದು ಪಾತ್ರಗಳಲ್ಲಿ ಒಂದು ಹೆಣ್ಣು ಒಂದು ಅಚೀವ್ ಮಾಡಿದ್ದಾರೆ ಅಂದರೆ ನಮ್ಮ ಒಂದು ಪುಣ್ಯ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ನನ್ನ ಹಿಂಗ್ಸ್ನ ಕನೆಕ್ಟ್ ಮಾಡಿದ್ದು ಆಕಾಶವಾಣಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಟು ಆಕಾಶವಾಣಿ.
3: ಎಸ್, ರೇಡಿಯೋ ಅನ್ನುವಂಥದ್ದು ಅಷ್ಟು ಆಪ್ತ ವಲಯವನ್ನು ಸೃಷ್ಟಿ ಮಾಡುತ್ತೆ ಅನ್ನೋದಕ್ಕೆ ಇದೇ ಒಂದು ಉದಾಹರಣೆ ಅಂತಲೇ ಹೇಳ್ಬೋದು. ಮೇಡಮ್, ನಿಮ್ಮ ನಿಜವಾದ ಹೆಸರು ಏನೇ ಆಗಿದ್ರು ನಮಗೆಲ್ಲ ಯಾವತ್ತು ನೀವು ಭೂಮಿಕಾ, ಭೂಮಿ ಅಂತಲೇ.
2: ನನಗೂ ಅದೇ ನೆನಪು. ನೋಡಿದ್ರೆ ನನ್ನ ಹೆಸರು ನೆನಪು.

0: ಈ ಹೆಸರು ನಿಮ್ಮ ಮನಸ್ಸನ್ನ ಹೇಗೆ ಆವರಿಸಿಕೊಂಡಿದೆ? ಆ ಒಂದು ಭೂಮಿ ಅಂತ ತಕ್ಷಣ ಅದೊಂದು ಎಮೋಷನ್, ಭೂಮಿಕಾ ಅನ್ನುವಂಥದ್ದು ಎಮೋಷನ್, ಹೇಗೆ ಅನ್ಸುತ್ತೆ ಆ ಒಂದು ಹೆಸರಿನ ಬಗ್ಗೆ ನಿಮಗೆ?
1: ಸಿನಿಮಾ ಮಾಡ್ಬೇಕಾದ್ರೆ ಗೊತ್ತಾಗ್ಲಿಲ್ಲ ಆ ಒಂದು ಇಂಪ್ಯಾಕ್ಟ್, ಏನು ಗೊತ್ತಾಗ್ಲಿಲ್ಲ. ನಮ್ಗೇನು ಅಂದ್ರೆ ಫಸ್ಟ್ ಟೈಮ್ ಕನ್ನಡ ಇಂಡಸ್ಟ್ರಿಯಲ್ಲಿ 80% ಬೇರೆ ದೇಶದಲ್ಲಿ ಶೂಟಿಂಗ್ ಮಾಡ್ತಾ ಇರೋದು ಒಂದು ದೊಡ್ಡ ಅಚೀವ್ಮೆಂಟ್ ಅಷ್ಟೇ. ನಾವ್ ಯಾವತ್ತೂ ಅದಕ್ಕೆ ಸ್ಟೇಟ್ ಅವಾರ್ಡ್, ನ್ಯಾಷನಲ್ ಅವಾರ್ಡ್ ಬರಬೇಕು ಅಂತ ನಾವ್ ಯಾರು ಅದಕ್ಕೆ ಮೇ ಬಿ ಕನ್ಸಿತ್ತೋ ಏನೋ, ಬಟ್ ಆಸೆ ಅದಕ್ಕೋಸ್ಕರ ಕೆಲಸ ಮಾಡಿದೋರಲ್ಲ. ಒಳ್ಳೆ ಸಿನಿಮಾ ಮಾಡಬೇಕು ಅನ್ನೋದು ಒಂದು ಆಸೆ ಇತ್ತು. ಸೊ ಅವಾಗ ಭೂಮಿ ಅಂಡ್ ಶೂಟಿಂಗ್ ಟೈಮಲ್ಲೂ ಚಂದ್ರು ಸರ್ ಹೇಮಾ ಅಂತ ಕರೀತಿರ್ಲಿಲ್ಲ, ಕ್ಯಾರೆಕ್ಟರ್ ಹೆಸರೇ ಕರೆಯೋರು, ಸೂರ್ಯ ಶಶಾಂಕ್ ಭೂಮಿ ಅಂತಾನೆ ಕರೆಯೋರು. ಸೊ ನಮ್ಗೆ ಆ 6 ತಿಂಗಳು ಫಸ್ಟ್ ಆಫ್ ಆಲ್ ನನ್ನ ಹೆಸರು ಮರ್ತೋಗಿತ್ತು, ಭೂಮಿ ಅಂತಂದ್ರೆ ನಾನೇ ಅನ್ನೋದು ಬಂತು. ಅದಾದ್ಮೇಲೆ ಶೂಟಿಂಗ್ ಇಲ್ಲ ಆಯ್ತು, ಆಮೇಲೆ ಹಿಟ್ ಆಗಕ್ಕೆ ಶುರು ಆಯ್ತಲ್ಲ, ಆವಾಗ 1997 ಏಪ್ರಿಲ್ ಇಂದ ಹಿಡಿದು ಇವಾಗವರೆಗೂ ಎಷ್ಟೋ ಸತಿ ನನಗೆ ಹೇಮಾ ಅಂದ್ರೆ ನಾನು ತಿರುಗಿ ನೋಡೋದೇ ಇಲ್ಲ. ಭೂಮಿ ನೋಡು, ಅಮೆರಿಕಾ ಭೂಮಿ ನೋಡು ಅಂದ್ರೆ ನಾನು ತಿರುಗ್ತೀನಿ. ಮೇ ಬಿ ಅವರು ಎಲ್ಲೋ ನಿಂತ್ಕೊಂಡು ಕೂತ್ಕೊಂಡು ಹೇಳ್ತಿದ್ರು, ನಾನು ಕನೆಕ್ಟ್ ಆಗ್ತೀನಿ ಅವ್ರ ಜೊತೆ. ಸೊ ತುಂಬ ದಿನ ನನಗೆ ನನ್ನ ಹೆಸರು ಮರ್ತೋಗಿತ್ತು. ನಾನು ಹೇಳಲ್ಲ ನನ್ನ DP ಲೋ ಅಥವಾ ಬಯೋಡೇಟಾಲೋ ಎಲ್ಲರ ನೋಡ್ಕೋಬೇಕು, ಓ ನಾನು ಹೇಮಾ ಅಂತ. ಸೊ ಭೂಮಿನದು ಇಟ್ ಇಸ್ ಲೈಕ್ ನನಗೆ ಎಲ್ಲ ಕಡೆಗೂ ಇಂಟ್ರೊಡ್ಯೂಸ್ ಮಾಡೋದು ನನ್ನ ಹಾಗೆ, ಅದೊಂದು ಪಾರ್ಟ್ ಆಫ್ ಮೈ ಲೈಫ್ ಆಗೋಗಿದೆ.
2: ಭೂಮಿ ಅಲಿಯಾಸ್ ಹೇಮಾ ಪ್ರಭಾತ್ ಅವರು, ಪ್ರಶಾಂತ್ ಅಲಿಯಾಸ್ ಸುಮಂತ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ ರೈನ್ಬೋ ಹುಟ್ಟುಹಬ್ಬದ ಪ್ರಯುಕ್ತ. ಅವರೊಟ್ಟಿಗೆ ಮತ್ತಷ್ಟು ಮಾತುಕತೆ ಮುಂದುವರಿಯುತ್ತೆ. ನೀವು ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ, ಇದು FM ರೈನ್ಬೋ 101.3 ಕನ್ನಡ ಕಾಮನ ಬಿಲ್ಲು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕೇಳ್ತಾ ಇದ್ದೀರಾ. ಇವತ್ತು ನಾವು ಕನ್ನಡ ಕಾಮನಬಿಲ್ಲಿನ 25ನೇ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದೀವಿ. ಇವತ್ತು ನಮ್ಮ ಜೊತೆಯಾಗಿದ್ದಾರೆ ಪ್ರಖ್ಯಾತ ನಟಿ ಹೇಮಾ ಪ್ರಭಾತ್ ಮತ್ತು ರಂಗೋಲಿ ಸಿನಿಮಾ ಖ್ಯಾತಿಯ ಪ್ರಶಾಂತ್ ಜಿ ಶಾಸ್ತ್ರಿ. ಬನ್ನಿ ಅವರ ಜೊತೆ ಮಾತುಕತೆಯನ್ನ ಮುಂದುವರೆಸೋಣ.
1: ಪ್ರಶಾಂತ್ ಸರ್ ಅಲಿಯಾ ಸುಮಂತ್ ಸರ್, ನೀವು ಬಹುಶಃ ಮನೆಯಲ್ಲಿ ಮೇಡಮ್ ಮುಂದೆ ಸುಮ್ನೆ ಕುತ್ಕೋಬಹುದು, ಇವತ್ತು ಸ್ಟುಡಿಯೋದಲ್ಲಿ ನಿಮ್ಮನ್ನು ಸುಮ್ನೆ ಕುತ್ಕೊಳಕ್ ನಾವು ಬಿಡೋದಿಲ್ಲ. ನೀವು ಕೂಡ ಸಿಕ್ಕಾಪಟ್ಟೆ ಮಾತಾಡಬೇಕು, ಯಾಕಂದ್ರೆ ಈಗ ನಿಮ್ಮ ಸರದಿ ಇದು. ನೀವು ರಂಗಭೂಮಿ ಹಿನ್ನೆಲೆಯಿಂದ ಕೂಡ ಬಂದಿರುವಂತವರು, ಈ ರಂಗಭೂಮಿಗೂ ತೆರೆ ಮೇಲೆ ಆಕ್ಟ್ ಮಾಡುವಂತದ್ದು ಅಂದ್ರೆ ಈಗ ಬೆಳ್ಳಿ ಪರದೆ ಅಂತ ಏನ್ ಕರಿತೀವಿ ಅದಕ್ಕೂ ವ್ಯತ್ಯಾಸ ಅನ್ನೋದಂತೂ ತುಂಬಾ ಇದೆ ಅನ್ನೋದನ್ನ ಎಲ್ಲರೂ ಕೂಡ ಹೇಳ್ತಾರೆ. ಆದ್ರೆ ನಟನೆಯಲ್ಲೂ ಕೂಡ ವ್ಯತ್ಯಾಸ ಇದೆ ಅನ್ಸತ್ತಾ?
2: ನಟನೆಯಲ್ಲಿ ವ್ಯತ್ಯಾಸ ಇದೆ, ಯಾಕಂದ್ರೆ ಸಿನಿಮಾ ಸ್ಕ್ರೀನೇ ಬೇರೆ, ನಾವು ಆಕ್ಚುಯಲ್ ಆಗಿ ಇವಾಗ ಸ್ಟೇಜ್ ಅಲ್ಲಿ ಮಾಡೋ ಒರಿಜಿನಲ್ ಅದು ಬೇರೆ. ಬಿಕಾಸ್ ಅಲ್ಲಿ ಕಟ್ ಅನ್ನೋದೇ ಇಲ್ಲ, ಆನ್ ಸ್ಟೇಜ್ ಯು ಹ್ಯಾವ್ ಟು ಗೋ ಕಂಟಿನ್ಯೂಸ್ಲಿ ವರ್ಕ್ ಮಾಡಲೇಬೇಕು. ತಪ್ಪು ಹೋದ್ರೇನು ನಾವು ಅದನ್ನ ಸರಿತಿದ್ದು ಮಾಡ್ಕೋಬೇಕು. ಅಂಡ್ ಎಷ್ಟೋ ಕಡೆ ಐ ರಿಮೆಂಬರ್ ವೆನ್ ಐ ವಾಸ್ ಇನ್ ಬೆನಕ, ಪ್ರೇಮಾಕಾರ ಅಂತವರ ಒಂದು ಶಿಬಿರಕ್ಕೆ ಅಟೆಂಡ್ ಮಾಡಿದ್ದೆ, ಅವರು ಕೆಲವು ನಾಟಕದಲ್ಲೂ ಮಾಡಿದ್ದೆ. ಏನಾದ್ರೂ ಮಿಸ್ ಆದ್ರೆ ಪಕ್ಕದಲ್ಲಿ ಒಬ್ರು ಇರೋರು ಪ್ರಾಮಿಸ್ ಮಾಡಕ್ಕೆ ತಪ್ಪಂತ ಒಂದು ವರ್ಡ್ ಬರ್ತಾರೆ, ಅಯ್ಯೋ ಇದು ಮರ್ತೋಯ್ತಲ್ಲ ಅಂತ. ದಟ್ಸ್ ಅ ಬ್ಯೂಟಿಫುಲ್ ಜರ್ನಿ. ಅದು ನಾವು ಎಕ್ಸ್ಪ್ರೆಷನ್ ಕಳಿಯದೆ ಅದನ್ನ ಕರೆಕ್ಟ್ ಆಗಿ ಮಾಡ್ಕೊಂಡು ಮುಗಿಸ್ಬಿಡ್ತಾ ಇದ್ವಿ. ಸಿನಿಮಾ ರಂಗ ಇಸ್ ಟೋಟ್ಲಿ ಡಿಫ್ರೆಂಟ್. ನೀವು ಡೈಲಾಗ್ಸ್ ನ ತಗೋಬೇಕು, ಅದನ್ನ ಜೀರ್ಣಿಸ್ಕೋಬೇಕು, ಮತ್ತೆ ಅದನ್ನ ಹೇಳಬೇಕು. ಇಟ್ಸ್ ಅ ಟೋಟಲ್ ಡಿಫ್ರೆಂಟ್ ಥಿಂಗ್, ದಟ್ ಈಸ್ ಅ ಡಿಫ್ರೆನ್ಸ್ ಅಷ್ಟೇ. ಬಟ್ ಆಕ್ಟಿಂಗ್ ವೈಸ್ ನೋಡಿದ್ರೆ ಅಲ್ಲಿ ನಮ್ಗೆ ಕಟ್ಟಿಕೊಡ್ತಾರೆ, ವಿ ಹ್ಯಾವ್ ಟೈಮ್, ನೀರ್ ಕುಡಿಬಹುದು, ಸ್ವಲ್ಪ ಟಚ್ ಅಪ್ ಮಾಡ್ಕೋಬಹುದು ಸ್ಕ್ರೀನ್ ಅಲ್ಲಿ. ಆಕ್ಟಿಂಗ್ ಆನ್ ಸ್ಟೇಜ್ ಇಸ್ ಡಿಫ್ರೆಂಟ್ ಅಂಡ್ ಆನ್ ಸ್ಕ್ರೀನ್ ಇಸ್ ಟೋಟ್ಲಿ ಡಿಫ್ರೆಂಟ್.
1: ಹಾಗಾದ್ರೆ ನಿಮ್ಮ ಪ್ರಕಾರ ಒಬ್ಬ ನಟನಿಗೂ ಒಬ್ಬ ಕಲಾವಿದನಿಗೂ ವ್ಯತ್ಯಾಸ ಇದೆಯಾ? ಎರಡು ಒಂದೇನಾ?
2: ಅದೇ ಕರೆಕ್ಟ್ ಆಗಿ ಹೇಳಕ್ ಬರಲ್ಲ, ಯಾಕೆಂದ್ರೆ ಇಬ್ರು ಒಂದೇನೆ. ದೇ ಅಲ್ಲೂ ಅಷ್ಟೇ ಕಷ್ಟ ಪಡಬೇಕು, ಇಲ್ಲೂ ಅಷ್ಟೇ ಕಷ್ಟ ಪಡಬೇಕು, ಅಲ್ಲೂ ಅಷ್ಟೇ ಮೂಡ್ ಅಲ್ಲಿ ಇರಬೇಕು, ಅಷ್ಟೇ ಆ ಪಾತ್ರದಲ್ಲಿ ಇರಬೇಕು, ಸಿನಿಮಾದಲ್ಲೂ ಅಷ್ಟೇ ಪಾತ್ರದಲ್ಲಿ ಇರಬೇಕು. ಅದರ್ವೈಸ್ ನಾವು ಫಸ್ಟ್ ಆಫ್ ಆಲ್ ನಮ್ಗೆ, ನಾನು ಫಸ್ಟ್ ಮಾಡಿದಾಗ ನನ್ನ ಡೈರೆಕ್ಟರ್ ಬದಲು ನನ್ನ ಕ್ಯಾಮರಾಮನ್ ಒಬ್ರು ಹೇಳಿದ್ರು, ಅಜಯ್ ವಿನ್ಸೆಂಟ್ ಅಂತ, ತಮಿಳ್ ಮೂವಿ ಮಾಡಿದಾಗ, ಯು ಕಾಂಟ್ ಫೂಲ್ ಅ ಕ್ಯಾಮರಾ. ನೀವು ಏನೇ ಅನ್ಕೋತೀರಾ, ನೀವು ಇಲ್ಲಿ ಕಮ್ಮಿ ಮಾಡಿದೀರಾ ಜಾಸ್ತಿ ಮಾಡಿ, ಯು ಕ್ಯಾನ್ ನಾಟ್ ಫೂಲ್ ಅ ಕ್ಯಾಮರಾ. ಅದೇ

0: ಸ್ಟೇಜ್ ಅಲ್ಲಿ ಆಡಿಯನ್ಸ್ ನ ನಾವು ಫೂಲ್ ಮಾಡಕ್ ಸಾಧ್ಯನೇ ಇಲ್ಲ. ಅವ್ರು ರಿಪೀಟೆಡ್ ಆಗಿ ಬರಬೇಕು ಅಂದ್ರೆ ನಾವು ಆ ಪಾತ್ರದಲ್ಲಿ ನಿಂತಿರ್ಬೇಕು, ಅದರ್ವೈಸ್ ದೇ ವಿಲ್ ನೆವರ್ ಕಮ್ ಬ್ಯಾಕ್.
1: ಇಲ್ಲ, ಅವರು ತುಂಬಾ ಗಮನ ಹರಿಸ್ತಿರ್ತಾರೆ, ಎಲ್ಲೋ ಒಂದು ಡೈಲಾಗ್ ಹೆಚ್ಚು ಕಡಿಮೆ ಆಯ್ತು ಅಂತಂದ್ರೆ ಆ ಇಲ್ಲಿ ಸೈಕಲ್ ಹೊಡೆದ್ರು ಇವರು ಅಂತ ಅನ್ಸ್ಬಿಡುತ್ತೆ.
0: ನಾವು ಮಾಡಿದ್ದನ್ನ ಕೆಲವು ಸತಿ ಅವ್ರು ಮಾಫಿ ಮಾಡ್ಬಿಡ್ತಾರೆ, ಬಟ್ ಸ್ಕ್ರೀನ್ ಅಲ್ಲಿ ನಮಗೆ ಒಂದ್ ರೀಟೇಕ್ ಇರುತ್ತೆ, ಎಲ್ಲ ಇರುತ್ತೆ. ಆಡಿಯನ್ಸ್ ಗೊತ್ತೇ ಆಗಲ್ಲ ನಾವೆಲ್ಲ ಎಷ್ಟು ಟೇಕ್ ತಗೊಂಡಿದೀವಿ, ಎಷ್ಟು ಸತಿ ಸೈಕಲ್ ಹೊಡಿದೇವಿ ಗೊತ್ತೇ ಆಗಲ್ಲ ಅವ್ರಿಗೆ. ಬಟ್ ಪಾತ್ರದಲ್ಲಿದ್ರೆ ಖಂಡಿತವಾಗ್ಲೂ ಕ್ಯಾರೆಕ್ಟರ್ ಬರುತ್ತೆ.
1: ಎಸ್, ಈಗ ಭರತನಾಟ್ಯದ ಬಗ್ಗೆ ಮಾತಾಡಲಿಲ್ಲ ಅಂತಂದ್ರೆ ನಮ್ಮ ಮಾತು ಕಂಪ್ಲೀಟ್ ಆಗದೇ ಇಲ್ಲ ಅಂತ ಅನ್ಸುತ್ತೆ. ನೃತ್ಯ ಕಲೆ ಅನ್ನುವಂತಹದ್ದು ನಿಮಗೆ ಒಲಿದಿದ್ದು ಹೇಗೆ ಮೇಡಮ್?
2: ಪ್ರಭಾತ್ ಕಲಾವಿದರು ಕೇಳಿದ್ರೆ ಗೊತ್ತಿರುತ್ತೆ, ಎಲ್ಲರೂ ಹೇಳ್ತಾರೆ ತೊಟ್ಟಲಲ್ಲಿ ಮಗು ಹಾಕಿದ ತಕ್ಷಣ ಅಳ್ತಾರೆ, ಆದ್ರೆ ಇವರು ಡಾನ್ಸ್ ಮಾಡ್ತಾರೆ. ಸೊ ನಮ್ಮ ಪ್ರಭಾತ್ ಕುಟುಂಬದಲ್ಲಿ ಎಲ್ಲರೂ ಡಾನ್ಸ್ ಮಾಡೋರೆ, ನಮ್ಗದೊಂದು ಡಿಫಾಲ್ಟ್ ಆಗೋಗಿತ್ತು. ನನಗೆ ಡಾನ್ಸ್ ಬಿಟ್ಟರೆ ಜೀವನ ಇದೆ, ಡಾನ್ಸ್ ಇಲ್ಲದೆ ಜೀವನ ಇದೆ ಅನ್ನೋದು ಗೊತ್ತಿರಲಿಲ್ಲ. ಸೊ ನನ್ನ ಲೈಫಲ್ಲಿ ಏನು ಅಂದರೆ, ನನ್ನ ತಲೆಯಲ್ಲಿ ಪ್ರಪಂಚದಲ್ಲಿ ಇರೋರೆಲ್ಲ ಡಾನ್ಸ್ ಮಾಡ್ತಾರೆ, ಪ್ರಪಂಚದಲ್ಲಿ ಇರೋರೆಲ್ಲ ಹಾಡೇಳ್ತಾರೆ, ಯಾಕಂದ್ರೆ ನಮ್ಮ ತುಂಬ ಕುಟುಂಬದಲ್ಲಿ ಎಲ್ಲರೂ ಡಾನ್ಸ್ ಮಾಡೋರು, ಎಲ್ಲರೂ ಹಾಡೇಳೋರು, ಎಲ್ಲರೂ ನಾಟಕ ಮಾಡೋರು.
3: ನೋಡಿದ್ದೆ ಅದು.
2: ಸೊ ನಮ್ಮ ಮನೇಲಿ ಹೀಗಿತ್ತು ಅಂದರೆ ಪ್ರಪಂಚನೂ ಹೀಗೆ ಇರುತ್ತೆ ಅಂತ ನನ್ನ ತಲೆಯಲ್ಲಿ. ಸೊ ಓದೋದು ಅದೆಲ್ಲ ಹಾಬಿ ಆಗೋಗಿತ್ತು, ಡಾನ್ಸು ಅದೆಲ್ಲ ಒಂಥರ ನೀರು ಇವಾಗ ಕುಡಿತೀವಿ, ಊಟ ಮಾಡ್ತೀವಿ. ಸೊ ಡಾನ್ಸ್ ಅನ್ನೋದು ಒಂದು ಪಾರ್ಟ್ ಆಫ್ ದ ಲೈಫ್ ಆಗೋಗಿತ್ತು, ದಿನನಿತ್ಯದ ಪ್ರೋಸೆಸ್ ಅದು. ಲೈಕ್ ಊಟ ಮಾಡ್ದಂಗೆ, ಡಾನ್ಸ್ ಮಾಡ್ದಂಗೆ, ನೀರು ಕುಡ್ದಂಗೆ, ಮಲಗ್ದಂಗೆ. ಹಾಗೆ ಓದೋದು ಎಷ್ಟು ಟೈಮ್ ಸಿಕ್ಕಿದಾಗ ಸ್ಕೂಲ್ಗೆ ಹೋಗ್ತಿದ್ವಿ,
3: ಹಾಬಿ
2: ಸ್ಕೂಲ್ ಟೈಮ್ ಸಿಕ್ಕಿದಾಗ ಸ್ಕೂಲ್ಗೆ ಹೋಗ್ತಿದ್ವಿ, ಟೈಮ್ ಸಿಕ್ಕಿದಾಗ ಹೋಮ್ವರ್ಕ್ ಮಾಡ್ತಿದ್ವಿ. ಅಂಡ್ ನನಗೆ ಇಷ್ಟು ತುಂಬಾ ಅನುಕೂಲ ಆಗಿದ್ದು ನಮ್ಮ ಸ್ಕೂಲ್ ಮೇಷ್ಟ್ರುಗಳು, ನೀ ಮಾಡಮ್ಮ ಹೋಗಮ್ಮ, ಎಲ್ಲಾರ್ಗು ಡಾನ್ಸು ಕಲೆ ಬರಲ್ಲ, ಇಲ್ಲಿ ಓದೋರ್ ದಂಡಿಗಿದ್ದಾರೆ, ನೀವು ಅದೆಲ್ಲ ಅಚೀವ್ ಮಾಡಿ ಅಂತ ಅವ್ರು ಸಪೋರ್ಟ್ ಮಾಡಿದ್ದಕ್ಕೆ ಇವತ್ತು ನಾವು ಈ ಒಂದು ಒಂದು ಏನೋ ಒಂದು ಅಳಿಲ್ ಸೇವೆ ಮಾಡಕ್ಕೆ ಸಾಧ್ಯ ಆಯ್ತು.
1: ಮೇಡಮ್, ಕಲಾ ದಂಪತಿ ಅಂತ ಕರೆಸ್ಕೊಳ್ಳೋದಕ್ಕೂ ಪುಣ್ಯ ಮಾಡಿರಬೇಕು ಅಂತ ನನಗೆ ಅನ್ಸುತ್ತೆ. ಯಾಕೆಂತಂದ್ರೆ ಕೆಲವೊಂದ್ಸಲ ಏನಾಗುತ್ತೆ ಅಂತಂದ್ರೆ ಎತ್ತೇರಿಗಳಿದ್ರೆ ಕೋಣ ನೀರುಗಳಿತ್ತು ಅನ್ನೋ ತರ ಇರುತ್ತೆ. ಈ ಒಂದು ವಿಚಾರದಲ್ಲಿ ನಿಮಗೆ ನಿಮ್ಮಿಬ್ಬರಿಗೂ ಎಷ್ಟು ಖುಷಿ ಇದೆ ನಾವು ಕಲಾ ದಂಪತಿ ಅಂತ ಹೇಳ್ಕೊಡೋದಕ್ಕೆ?
2: ಕಲಾ ದಂಪತಿಗಳು ಜಗಳನೂ ಆಡ್ತೀವಿ, ಯಾಕೆಂದ್ರೆ ಒಂದು ಕ್ರಿಯೇಟಿವಿಟಿ ಇಂದ ಬಂದಾಗ ಜಗಳ ಇರಲೇಬೇಕು.
1: ಓಕೆ,
2: ಇಲ್ಲಿ ಕಾಂಪ್ರಮೈಸ್ ಆಗೋದು ಒಂದು ಲೆವೆಲ್ಗೆ, ಬಟ್ ಕ್ರಿಯೇಟಿವಿಟಿ ಇಲ್ಲ ಅಂದ್ರೆ ಒಂದು ಜಗಳ ಇಲ್ಲ ಆಗತ್ತೆ. ಸೊ ನನ್ನ ಐಡಿಯಾಗೂ ಅವ್ರ ಐಡಿಯಾಗೂ ಎಷ್ಟೋ ಕಡೆ ಬೇರೆ ಆಗತ್ತೆ, ಬಟ್ ಎಲ್ಲೋ ಒಂದ್ ಕಡೆ ಬಂದ್ ನಿಂತ್ಕೋತೀವಿ, ಸಿಂಕ್ ಆಗ್ತೀವಿ.
0: ಬಿಕಾಸ್ ಡಾನ್ಸಿಂಗ್ ಟುಗೆದರ್, ಕೊರಿಯೋಗ್ರಾಫಿಂಗ್ ಟುಗೆದರ್, ಡಾನ್ಸಿಂಗ್, ವಿ ಆರ್ ಓಕೆ ವಿತ್ ಇಟ್. ಅಂದ್ರೆ ಕೊರಿಯೋಗ್ರಫೀಸ್ ಕ್ಯಾನ್ ಚೇಂಜ್, ನಮ್ಮ ಥಿಂಕಿಂಗ್ ಮೈ ಚೇಂಜ್, ಬಟ್ ಡಾನ್ಸ್ ಇಸ್ ಇಂಪಾರ್ಟೆಂಟ್ ಫಾರ್ ಬೋತ್.
2: ಹೌದು, ನಾವಿಲ್ಲಿ ನಾನು ನೀನು ಅಂತ ಅನ್ನಲ್ಲ, ನಾವು ಅಂತ ಬರ್ತೀವಿ. ಕೊನೆಗೆ ನಾವು ಕಲೆಗೆ ಏನ್ ಮಾಡ್ತಾ ಇದೀವಿ ಅನ್ನೋದು ಬಹಳ ಮುಖ್ಯ. ಇಲ್ಲಿ ಒಂದು ನಾವಿಬ್ರು ಕಲಾವಿದ್ರಷ್ಟೇ, ಕಲಾವಿದ್ರಿಂದ ಕಲೆಗೆ ಒಂದು ಪ್ರೇಕ್ಷಕರಿಗೆ ಕೊಡುವಂತ ಒಂದು ಮೂಡ್ ಆಫ್ ನಾವು ಇದಷ್ಟೇ, ವೆಹಿಕಲ್ ಅಷ್ಟೇ. ಕಲೆ ಈಸ್ ಎ ವೆರಿ ಇಂಪಾರ್ಟೆಂಟ್. ಸೊ ಅದಕ್ಕೆ ನಾವು ಏನ್ ಮಾಡಕ್ಕೂ ಸಿದ್ಧ ಇರ್ತೀವಿ. ಜಗಳ ಮನೇಲಿರತ್ತೆ, ಪ್ರೀತಿ ಬೇರೆ ಕಡೆ ಇರುತ್ತೆ, ಡಾನ್ಸು ಕಲೆ ಜನಕ್ಕೋಸ್ಕರ
1: ಕೊನೆ ಕಲಾದೇವಿಗೆ ಅರ್ಪಣೆ ಆಗುವಂತಹದ್ದು.
3: ಯಾವಾಗ್ಲಾದ್ರೂ ಜಗಳ ಮಾಡ್ಕೊಂಡು ಆ ನಂತರ ಒಟ್ಟಿಗೆ ಹೋಗಿ ಪರ್ಫಾರ್ಮ್ ಮಾಡಿದ್ಯಾ?
2: ಓ,
3: ಮಾತೇ ಆಡದೆ ವೇದಿಕೆಯಲ್ಲಿ ಮಾತ್ರ.
1: ಅವ್ರು ಹೇಳೋದ್ ನೋಡಿದ್ರೆ ಗೊತ್ತಾಗುತ್ತೆ, ತುಂಬಾ ಸಲ ಇದೆ.
2: ಈಗಲ್ಲ ಈಗ ವಿ ಆರ್ ಸೋ ಮೆಚೂರ್ಡ್, ಆ ತರ ಜಗಳ ಹಂಗಾಗಲ್ಲ. ನಾವಿಬ್ರು ಫಸ್ಟ್ ಭೇಟಿಯಾಗಿದ್ದೆ ರತಿ ಮನ್ಮಥ ಮಾಡ್ಬೇಕಾದ್ರೆ, ನಾ ರತಿ, ಅವ್ರ ಮನ್ಮಥ. ಸೊ ಅವಾಗೇನೋ ಈ ಚೈಲ್ಡಿಶ್ ಆಗಿ ಜಗಳ ಆಡ್ತಿದ್ವಿ. ನಂಗೊಂದ್ ಸ್ವಲ್ಪ ಇಲ್ಲೇ ಇಲ್ಲಿ ಮೂಗಲ್ಲ, ಇಲ್ಲೇ ಕೋಪ, ಇಲ್ಲಿ ಕೋಪ ನನಗೆ.
3: ಹಲೋ,
2: ಓಕೆ ಪಾ, ಓಕೆ. ಸೊ ಅವಾಗ ಏನೋ ಒಂದ್ ಜಗಳ ಆಡಿದ್ವಿ. ನಂದೇನು ಅಂದ್ರೆ, ನಂದು ತಪ್ಪಿಲ್ದೆ ಇದ್ರು ನಾನೇ ಸಾರಿ ಹೇಳಲ್ಲ, ನನ್ ತಪ್ಪಿದ್ರು ನಾನ್ ಸಾರಿ ಹೇಳಲ್ಲ.
1: ಹೆಣ್ಮಕ್ಳ ಜನ್ಮಸಿದ್ಧ ಹಕ್ಕು, ನಾನು ಅದಕ್ಕೆ ಹೇಳ್ತೀನಿ ಓ ಇದೇ ತರ ಅಂತ.
2: ಪಾಪ ಅವ್ರು ಬಂದು ಸಾರಿ ಹೇಳಿ ಅದೆಲ್ಲ ಮಾಡೋರು. ಬಟ್ ಸ್ಟೇಜ್ ಹೋಗೋವರೆಗೂ ನಾ ಕೋಪ ತೋರಿಸ್ಕೋತಿದ್ದೆ, ನಂಗ್ ಕೋಪ ಇದೆ, ನಾನು ಹೇಮತ ನಲ್ಲಿ
3: ಅಲ್ವಾ.
2: ಒನ್ಸ್ ಸ್ಟೇಜ್ ಮೇಲೆ ಹೋದ್ಮೇಲೆ ಐ ವಿಲ್ ಫರ್ಗೆಟ್ ಮೈ ಸೆಲ್ಫ್. ಹೇಮ ಅಲ್ಲ, ಪರಕಾಯ ಪ್ರವೇಶ ಮಾಡ್ಬಿಡ್ತಿದ್ವಿ ನಾವಿಬ್ರು. ಸೊ ಅಲ್ಲಿ ಟೋಟಲಿ ಚೇಂಜ್, ತಿರ್ಗ ಸ್ಟೇಜ್ ಇಂದ ಆಚೆ ಬಂದಾಗ ಹ್ಮ್ ಅನ್ಕೊಂಡು ಹೋಗ.
1: ಡ್ಯುಯಲ್ ಪರ್ಸನಾಲಿಟಿ.
3: ನೆಕ್ಸ್ಟ್ ಯಾವಾಗಾದ್ರೂ ಈ ತರದೊಂದು ಇನ್ಸಿಡೆಂಟ್ ಇದ್ರೆ ಕರೀರಿ ಸ್ಟೇಜ್ ಮೇಲೆ ನೋಡ್ತೀವಿ, ಅದ್ ಮುಗಿದ್ಮೇಲೆ ಹೇಗಿರುತ್ತೆ ಎಕ್ಸ್ಪ್ರೆಷನ್ಸ್ ನೋಡೋಣ.
1: ಅಲ್ಲ, ಅವ್ರು ಹೇಳ್ಬಿಟ್ಟಿದ್ದಾರೆ ಈಗ ಮೆಚೂರ್ಡ್ ಆಗಿದ್ವಿ ಆತರ ಎಲ್ಲ
3: ನಾನಾಗ್ಲೇ ಪ್ರಾರಂಭದಲ್ಲಿ ಹೇಳ್ದ ಹಾಗೆ ಮೇಡಮ್, ನಾನಂದ್ರೆ ನಿಂಗೆ ಅಷ್ಟೊಂದು ಇಷ್ಟನಾ ಅಂತ ಕೇಳೋ ಆ ಮುಗ್ಧತೆ ನಟನ ಇದೆಯಲ್ಲ, ಅಷ್ಟು ಸುಲಭ ಅಲ್ಲ ಆ ರೀತಿ. ಈಗ ಅದು ಎಷ್ಟು ವೈರಲ್ ಆಗಿದೆ ಅಂದ್ರೆ ಎಲ್ಲಿ ನೋಡು, ಅದು ಓಪನ್ ಮಾಡಿದ್ವಿ ನಾವು, ಸ್ಕ್ರಾಲ್ ಮಾಡಕ್ ಶುರು ಮಾಡಿದ್ವಿ ಮೊಬೈಲ್ ಅಂದ್ರೆ ಒನ್ಸ್ ಆದ್ರೂ ಬಂದೇ ಬರುತ್ತೆ ಅದು. ಈಗ ಅದನ್ನ ನೋಡಿದಾಗ ಹೇಗನ್ಸುತ್ತೆ ನಿಮಗೆ?

0: ಕಲಾವಿದೆ ಆಗಿ ನೋಡಿದ್ರೆ ಅಯ್ಯೋ ಇನ್ನೊಂಚೂರು ಚೆನ್ನಾಗಿ ಮಾಡ್ಬೋದಿತ್ತು ಅಂತ ಅನ್ಸತ್ತೆ. ಬಟ್ ಆಗಿದ್ದ ಎಕ್ಸ್ಪೋಜರ್ಗೆ, ಆಗಿದ್ದ ಕತೆಗೆ, ಆ ಇದ್ದ ಮುಗ್ಧತೆಗೆ, ದಟ್ ಈಸ್ ವೆರಿ ನ್ಯಾಚುರಲ್.
1: ಹೌದು.
0: ಸೊ ಆಗ ನಾನು ಬಂದಿದ್ದ ಹೊಸದಾಗೆ ದೊರೆಗೆ ನಾನು ತುಂಬ ಹೊಸ ಕಲಾವಿದೆ ಆಗಿ ಬಂದಿದ್ದು. ಅವ್ರು ಏನು ಹೇಳ್ಕೊಟ್ರು ನಾನು ಮಾಡ್ಬಿಡ್ತಿದ್ದೆ, ತಲೆ ಉಪಯೋಗಿಸ್ತಾ ಇರಲಿಲ್ಲ. ನೀವು ಹಿಂಗೆ ಹೇಳ್ಕೊಟ್ರ ಹ್ಞೂ ಮಾಡ್ಬಿಡ್ತಿದ್ದೆ. ಯಾಕೆಂದ್ರೆ ಕತೆ ಆ ಮುಗ್ಧತೆ ಇರುವಂತ ಹುಡುಗಿ, ಅದಲ್ಲಿ ತುಂಬ ಚಿಕ್ಕ ಹುಡುಗಿ, ಅದಲ್ಲಿ ಅದು ಕರೆಕ್ಟಾಗಿ ನನಗೆ ಸಿಕ್ಕಿತ್ತು. ನಾನು ಹೇಳ್ದಂಗೆ ಅವ್ರು ಒಪ್ಕೊಳ್ಳೋರು ಅಥವಾ ಅವ್ರು ಹೇಳ್ದಂಗೆ ನಾನು ಮಾಡ್ತಿದ್ದೆ. ಈಗ ನೋಡಿದ್ರೆ ಅಯ್ಯೋ ನಾನು ಹಿಂಗೆ ಮಾಡಬೇಕಾಗಿತ್ತು. ಇವಾಗ ಗೊತ್ತಾಗಿರೋದಲ್ಲ, ಸ್ವಲ್ಪ ಬುದ್ಧಿ ಬಂದಿದೆ, ಕ್ಯಾಮ್ರಾ ಹಿಂಗೆ ತಿರ್ಕೋಬೇಕು ಹಂಗೆ ಮಾಡಬೇಕು ಅಂತ. ಬಟ್ ಅದು ನ್ಯಾಚುರಾಲಿಟಿ, ಎಷ್ಟು ನೈಜತೆ ಇದೆ ಅಂದ್ರೆ ಅದರಲ್ಲಿ. ಹೇಳಿದ ತಕ್ಷಣ ಡೈಲಾಗ್ ಹೇಳ್ಬಿಟ್ವಲ್ಲ, ಅಯ್ಯೋ ಸೋ ಕ್ಯೂಟ್ ಅನ್ಸುತ್ತೆ. ಐ ಡೋಂಟ್ ನೋ ಆ ಮುಗ್ಧತೆ ಬರುತ್ತೋ ಇಲ್ವೋ ಗೊತ್ತಿಲ್ಲ. ದೊರೆ ನಿಜವಾಗ್ಲೂ ನಾನು ಅಂದ್ರೆ ನಿಂಗೆ ಅಷ್ಟೊಂದು ಪ್ರೀತಿನ, ನೀ ಅಷ್ಟೊಂದು ನನ್ನ ಲವ್ ಮಾಡ್ತೀಯ?
1: ಏನಾದ್ರು ಆನ್ಸರ್ ಕೊಡಿ ಸರ್.
2: ಹೇಳಿ ಸರ್,
3: ಕೂತಿದ್ದೀರಾ?
2: ಪ್ರಶಾಂತ್ ಸರ್, ನೀವು ಇದುವರೆಗೂ ನಿರ್ವಹಣೆ ಮಾಡಿರುವಂತಹ ಪಾತ್ರಗಳು ಯಾವ್ದು ನಿಮ್ಗೆ ಅಷ್ಟೊಂದು ಚಾಲೆಂಜಿಂಗ್ ಅಂತ ಅನ್ಸುತ್ತೆ? ಆಮೇಲೆ ನಿಮ್ಮ ವ್ಯಕ್ತಿತ್ವಕ್ಕೆ, ನಿಮ್ಮ ಪರ್ಸನಾಲಿಟಿಗೆ ಇದು ನಂಗೆ ತುಂಬಾ ಹತ್ರ, ಇದು ನಾನೇ ಆಗಿದ್ದೀನಿ ಅನ್ನೋ ತರ ಯಾವ ಪಾತ್ರ ಅನ್ಸಿದೆ ನಿಮಗೆ?
3: ನನಗೆ ಸ್ಟಾರ್ಟ್ ಮಾಡಿದ್ ತಮಿಳ್ ಮೂವಿಯಿಂದ ರಜನಿಕಾಂತ್ ಸರ್ ಪ್ರೊಡಕ್ಷನ್ ಅಲ್ಲಿ. ಸೊ ಅದು ನನಗೆ ತುಂಬಾ ಹತ್ತಿರವಾದ ರೋಲ್, ಬಿಕಾಸ್ ಇಟ್ ವಾಸ್ ಅ ಡಾನ್ಸ್ ಓರಿಯೆಂಟೆಡ್ ರೋಲ್. ನಾನು ಒಂದು ಆಂಟಿ ಹೀರೋ ಅದರಲ್ಲಿ, ಅಂದ್ರೆ ಒಂದು ಹುಡುಗಿಯ ಪ್ರೀತಿನ ಬಂದ್ಬಿಟ್ಟು ಎಕ್ಸೆಪ್ಟ್ ಮಾಡದೆ ಮೋಸ ಮಾಡ್ತೀನಿ, ಬಟ್ ಇಟ್ ಇಸ್ ಥ್ರೂ ಡಾನ್ಸ್. ಸೊ ಡಾನ್ಸ್ ಅಲ್ಲಿ ಕ್ಲಾಸಿಕಲ್ ಫಾರ್ಮ್ ಡಾನ್ಸ್ ಇತ್ತು. ಆ ಸಾಂಗ್ ದಟ್ ಇಸ್ ಎನ್ನುಳ್ಳೆ ಎನ್ನುಳ್ಳೆ ಅಂತ ಇಳೆಯರಾಜಾಸ್ ಟಾಪ್ 10 ಅಲ್ಲಿ ಇದೆ. ದಟ್ ಇಸ್ ಇಳೆಯರಾಜ 1000 ಸಾಂಗ್ಸ್ ಅಲ್ಲಿ ಟಾಪ್ 10 ಅಲ್ಲಿ ಸ್ವರ್ಣಲತ ಹಾಡಿರೋ ಎನ್ನುಳ್ಳೆ ಎನ್ನುಳ್ಳೆ ಸಾಂಗ್ ಅದು ಇದೆ.
1: ಸೊ ಅದು ನೀವೇ ಪರ್ಫಾರ್ಮ್ ಮಾಡಿದ್ರಿ?
3: ನಾನೇ ಪರ್ಫಾರ್ಮ್ ಮಾಡಿದ್ರು. ಸೊ ದಟ್ ಇಸ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್. ಯಾಕಂದ್ರೆ ಆ ರೋಲ್ ನೋಡ್ಬಿಟ್ಟು ನೆಕ್ಸ್ಟ್ ನಾ ವಿಲ್ ಬಿ ಕಮಲ್ ಹಾಸನ್ ಅನ್ನೋ ರೇಂಜ್ಗೆ ನಮಗೆ ಅಲ್ಲಿ ಕರ್ಕೊಂಡು ಹೋಗಿದ್ರು. ಫಸ್ಟ್ ಆಕ್ಚುಲಿ ನಾನು ಮಾಡ್ಬೇಕಿದ್ದಿದ್ದು ಕನ್ನಡ ಮೂವಿ, ರಾಜನ್ ಸಿಂಗ್ ಬಾಬು ಅವ್ರ ಮೂವಿ ಕನ್ನಡದಲ್ಲೇ ಮಾಡ್ಬೇಕಿತ್ತು ಫಸ್ಟ್. ಇಟ್ ಡಿಡ್ ನಾಟ್ ಟೇಕ್ ಆಫ್. ಆ ಟೈಮಲ್ಲಿ ಹಂಸಲೇಖಾ ಅವರು ಒಂದು ತಮಿಳ್ ಮೂವಿ ನಡೀತಾ ಇದೆ, ಶುರು ಮಾಡ್ತಾರೆ, ರಜನಿಕಾಂತ್ ಸರ್ ಇಸ್ ಸರ್ಚಿಂಗ್ ಫಾರ್ ಎ ಬಾಯ್ ಹೂ ನೋಸ್ ಕ್ಲಾಸಿಕಲ್ ಡಾನ್ಸಿಂಗ್ ಅಂದ್ರು. ಸೊ ನನಗೆ ಆರ್ಯಭಟ ಅವಾರ್ಡ್ ಸಿಕ್ಕಿತ್ತಿಲ್ಲಿ. ಹಂಸಲೇಖಾ ಸರ್ ನನ್ನ ಪ್ರೋಗ್ರಾಮ್ ನೋಡಿದ್ರು, ನನ್ನ ಚೆನ್ನೈಗೆ ಕಳಿಸಿದ್ರು, ಅಲ್ಲಿ ಹೋದೆ, ಐ ಗಾಟ್ ಸೆಲೆಕ್ಟೆಡ್. ನನಗೆ ಶಾಕ್, ಬಿಕಾಸ್ ಇಟ್ ವಾಸ್ ಅನ್ ಆಂಟಿ ರೋಲ್, ನಾಟ್ ಸಾಫ್ಟ್ ರೋಲ್. ಬಟ್ ಆ ಡಾನ್ಸ್ ಥ್ರೂ ನಾನು ಆ ಕ್ಯಾರೆಕ್ಟರ್ನ ಲೀಡ್ ಮಾಡಿದ್ದು, ದಟ್ ಇಸ್ ಮೈ ಅಂದ್ರೆ ಒಂಥರ ಬ್ಯೂಟಿಫುಲ್ ಮೆಮರಿ ಆ ಮೂವಿ. ಅದರ ನೆಕ್ಸ್ಟ್ ನಾನು ಮಾಡಿರೋ ಮೂವೀಸ್ ಅಲ್ಲಿ ಇಫ್ ಯು ಆಸ್ಕ್ ಇನ್ ತೆಲುಗು, ಪಲ್ನಾಟಿ ಪೌರುಷಮ್ ಅಂತ ಒಂದು ಮೂವಿ ಮಾಡಿದೆ. ದಟ್ ವಾಸ್ ಅ ಬ್ಯೂಟಿಫುಲ್ ಮೂವಿ, ಬಿಗ್ ಸ್ಟಾರ್ ಕ್ಯಾಸ್ಟ್, ಅದು ಒಂದು ಒಳ್ಳೆ ಹಿಟ್ ಆಗಿತ್ತು ನನ್ನ ಮೂವಿ, ಸಾಂಗ್ಸ್ ವೆರಿ ಹಿಟ್. ಆಮೇಲೆ 4-5 ಮೂವೀಸ್ ಐ ಡಿಡ್ ವಿತ್ ದಾಸಿ ನಾರಾಯಣ ರಾವ್, ಮುತ್ಯಾಲ್ ಸುಬ್ಬಯ್ಯ, ಬಿಗ್ ಡೈರೆಕ್ಟರ್ಸ್. ಇಲ್ಲಿ ನನಗೆ ಬಂದಿರೋ ಮೂವಿ ವಾಸ್ ಡೂಯಿಂಗ್ ಅ ಮಲಯಾಳಂ ಮೂವಿ, ಪಿ ವಿಶ್ವನಾಥ್ ಅವರು ಹೀರೋಯಿನ್ ನೋಡಕ್ ಬಂದಿದ್ರು. ದಟ್ ಇಸ್ ದಟ್ ಕುಕ್ಕು ಸಿಂಗ್ ಅಂತ ಚಾರುಲತಾ ಅವ್ರನ್ನ ನೋಡಕ್ ಬಂದಿದ್ದು, ಶಿ ವಾಸ್ ಮೈ ಹೀರೋಯಿನ್ ಇನ್ ಮಲಯಾಳಂ ಮೂವಿ. ಅಲ್ಲಿಂದ ನನ್ನ ನೋಡ್ಬಿಟ್ಟು ನೆಕ್ಸ್ಟ್ ವೀಕ್ ರೀಶೂಟಿಂಗ್ ಗಣಪತಿ ಟೆಂಪಲ್ ಮಲೇಶ್ವರಂ ಅಲ್ಲಿ ಶೂಟಿಂಗ್ ಇದೆ, ನೀವೇ ಹೀರೋ ಅಂದ್ಬಿಟ್ರು. ಆ ಶೆಡ್ಯೂಲ್ ನ ಕ್ಯಾನ್ಸಲ್ ಮಾಡ್ಬಿಟ್ಟು ನಾನು ಕನ್ನಡಕ್ ಬಂದಿತ್ತು. ಸೊ ರಂಗೋಲಿ ವಾಸ್ ಅ ಬ್ಯೂಟಿಫುಲ್ ಟಚ್ ಫಾರ್ ಮೈ ಲೈಫ್. ಯಾಕಂದ್ರೆ ಪಿ ಎಚ್ ವಿಶ್ವನಾಥ್ ವಾಸ್ ಅ ವಂಡರ್ಫುಲ್ ಡೈರೆಕ್ಟರ್. ಮೂವಿ ಸಾಂಗ್ಸ್ ವೆರ್ ಸೂಪರ್ ಡೂಪರ್ ಹಿಟ್, ನನ್ನ ಒಂದು ರೆಕಗ್ನಿಷನ್ ಬಂತು. ಪ್ಲಸ್ ಐ ಗಾಟ್ ಮೆನಿ ಮೂವೀಸ್ ಅಲ್ಲಿ, ಜೇನಿನ ಹೊಳೆ, ನಿಶಬ್ದ, ತಾಯಾದಿ, ಈ ತರ ಮೂವೀಸ್ ಗಳೆಲ್ಲ ಬರಕ್ ಶುರು ಆಯ್ತು. ಅಂಡಮಾನ್ ಬಂತು. ಸೊ ದೀಸ್ ಆರ್ ದ ಮೂವೀಸ್. ಈ ಎಲ್ಲಾ ಮೂವೀಸ್ ಅಲ್ಲೂ ಅಂಡಮಾನ್ ವಾಸ್ ಡೆಫಿನೆಟ್ಲಿ ವೆರಿ ಚಾಲೆಂಜಿಂಗ್. ಯಾಕಂದ್ರೆ ಅದು ಪಿ ಎಚ್ ವಿಶ್ವನಾಥ್ ಶಿವಣ್ಣ ಕಾಂಬಿನೇಷನ್. ಅಂಡ್ ಬೇಸಿಕಲಿ ಮಾಡಿದ ಕಾರಣ ಏನು ಅಂದ್ರೆ, ಪಿ ಎಚ್ ವಿಶ್ವನಾಥ್ ಹೇಳಿದ್ರು ಇದನ್ ಮಾಡಿದ್ರೆ ಯು ವಿಲ್ ಹ್ಯಾವ್ ಅ ಬೆಟರ್ ಇನ್ ಸ್ಕೋಪ್ ಇನ್ ಕನ್ನಡ ಅಂತ ಹೇಳಿ ಶಿವಣ್ಣ ಜೊತೆಗೆ ಅದನ್ನ ಮಾಡಿಸಿದ್ರು. ಬಟ್ ಇಟ್ ವಾಸ್ ಅ ನೆಗೆಟಿವ್ ರೋಲ್. ಐ ಹ್ಯಾವ್ ನೆವರ್ ಥಾಟ್ ಆಫ್ ಎ ನೆಗೆಟಿವ್ ರೋಲ್ ಅಂತ ನೆಗೆಟಿವ್. ಯಾಕಂದ್ರೆ ಆ ಮಗು ನಿವೇದಿತಾ, ಪುಟ್ಟು ಮಗು, ಆ ಸೀನ್ ಬರೋ ತನಕ ನನ್ ಜೊತೆಗೆ ಆಟ ಆಡ್ಕೊಂಡಿದ್ದ ಮಗು, ಆ ಸೀನ್ ಮಾಡ್ತೀನಿ ನೋಡಿ, ಒಂದ್ ಕತ್ತಿ ತಗೊಂಡೋಗಿ ಮಾಡಿದ್ ನೆಕ್ಸ್ಟ್ ಡೇ ಇಂದ ಹತ್ರನೇ ಬರ್ಲಿಲ್ಲ. ಎಷ್ಟೇ ಟ್ರೈ ಮಾಡಿದೆ ನಾನು, ಶಿ ನೆವರ್ ಕೇಮ್ ಕ್ಲೋಸ್. ಅಷ್ಟು ಚಿಕ್ಕ ಪುಟ್ ಮಗು. ಸೊ ಅದೊಂದಿತ್ತು. ಬಟ್ ಅದು ಇಟ್ ವಾಸ್ ಅ ವೆರಿ ಚಾಲೆಂಜಿಂಗ್ ರೋಲ್ ಅದನ್ನು ಮಾಡೋದು. ಆಮೇಲೆ ಆ ಮೂವಿಯಿಂದ ನನ್ನ ತುಂಬಾ ರೆಕಗ್ನಿಷನ್ ಮಾಡಕ್ ಶುರು ಮಾಡಿದ್ರು. ಈ ಶಿವಣ್ಣನ್ ಜೊತೆಗೆ ಮಾಡಿದೀರಾ ನೀವೇ ಅಲ್ವಾ, ನೀವು ಪೊಲೀಸ್ ಕ್ಯಾರೆಕ್ಟರ್ ಅಂತ. ಆಫ್ಟರ್ ದಟ್ ಮೂವೀಸ್ ಐ ಡಿಡ್ ಕಪಲ್ ಆಫ್ ಮೂವೀಸ್, ಬಟ್ ಇಟ್ ವಾಸ್ ಆಲ್ಮೋಸ್ಟ್ ಸೆಕೆಂಡ್ ಲೀಡ್ ತರನೇ ಬರೋದ್ರಿಂದ ಐ ಕುಡ್ ನಾಟ್ ಕಾನ್ಸಂಟ್ರೇಟ್ ಮಚ್ ಇನ್ ಕನ್ನಡ ಇಂಡಸ್ಟ್ರಿ. ಅದೊಂದಿತ್ತು.

ಬೈ ದೆನ್ ಟೆಲಿವಿಷನ್ ಹ್ಯಾಡ್ ಬೂಮ್ಡ್ ಇನ್ ತೆಲುಗು ಅಂಡ್ ತಮಿಳ್ ಅಂಡ್ ಐ ಜಸ್ಟ್ ಐ ವಾಸ್ ಹೀರೋಯಿನ್ ಎವ್ರಿ ತಮಿಳ್ ಅಂಡ್ ತೆಲುಗು ಸೀರಿಯಲ್ ಐ ವಾಸ್ ದ ಲೀಡ್ ಸೊ ಹಂಗೆ

0: ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ಇವತ್ತು ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ಲಿನ 25ನೇ ಹುಟ್ಟುಹಬ್ಬದ ಸಂಭ್ರಮ. ಈ ಸಂಭ್ರಮವನ್ನ ಇಮ್ಮಡಿಗೊಳಿಸೋದಕ್ಕೆ ನಮ್ಮ ಜೊತೆಯಾಗಿದ್ದಾರೆ ಕಲಹ ದಂಪತಿ ಹೇಮಾ ಪ್ರಭಾತ್ ಮತ್ತು ಪ್ರಶಾಂತ್ ಜಿ ಶಾಸ್ತ್ರಿ. ಅವರ ಜೊತೆ ಮಾತುಕತೆಯನ್ನ ಮುಂದುವರೆಸೋಣ.
1: ಒಟ್ಟು ಇಬ್ಬರು ಕಲಾ ದಂಪತಿ ಅಂತ ಹೇಳ್ಬಿಟ್ಟಿದ್ದೇವೆ. ಸೊ ಇಬ್ರು ನಟನೆಯಲ್ಲೂ ಇದ್ದೀರಾ, ಇಬ್ರು ನೃತ್ಯದಲ್ಲೂ ಇದ್ದೀರಾ. ನಟನೆ ಮಾತ್ರ ತಗೊಂಡಾಗ ಇಬ್ಬರಲ್ಲೂ ಇಬ್ಬರಿಗೂ ಇಷ್ಟವಾಗುವಂತ ಅಂಶ, ಇಷ್ಟವಾಗದ ಅಂಶ ಯಾವುದು?
2: ಯಾರ ಬಗ್ಗೆ?
1: ಇಬ್ರು ಒಬ್ರಿಗೊಬ್ಬರ ಬಗ್ಗೆ, ಪರಸ್ಪರರ ಬಗ್ಗೆ. ಈಗ ಸರ್ ನಟನೆಯಲ್ಲಿ ನಿಮಗೆ ಇಷ್ಟ ಆಗುವಂತದ್ದು ಇಷ್ಟ ಆಗದೇ ಇರುವಂತದ್ದು, ನಿಮ್ಮ ನಟನೆಯಲ್ಲಿ ಸುಮಂತ್ ಅವರಿಗೆ ಇಷ್ಟ ಆಗುವಂತದ್ದು ಆಗದೇ ಇರುವಂತದ್ದು?
2: ನನಗೆ ಅವರು ಇವಾಗ ತುಂಬಾ ಕನ್ನಡ ಅವ್ರಿಗೆ ಆಫರ್ ಬರುತ್ತೆ ಸೀರಿಯಲ್ಗಳಲ್ಲಿ. ಅವರು ಕಾನ್ಫಿಡೆನ್ಸ್ ತೋರಿಸ್ತಿಲ್ಲ ಅವರಲ್ಲಿ, ನನಗೆ ಐ ಕ್ಯಾನ್ ಡೂ ಇಟ್ ಅನ್ನೋ ಕಾನ್ಫಿಡೆನ್ಸ್ ತೋರಿಸ್ತಿಲ್ಲ. ನಾನು ಅದೊಂದು ಅವ್ರಿಗೆ ಬೇಡ, ಮಾಡು ನಿನ್ಗೆ ಆಗತ್ತೆ ಅಂತ ನಾನು ಹೇಳ್ತೀನಿ. ಬಿಕಾಸ್ ಅದೊಂದು ಇಷ್ಟ ಆಗದಿರೋದು ಅಂದ್ರೆ ಅದೊಂದೇ ಇಷ್ಟ ಆಗೋದು. ಆಫ್ಕೋರ್ಸ್ ಎಲ್ಲ 100% ಇದೆ, ಅದಕ್ಕೆ ತನ್ನ ಮದ್ವೆ ಆಗಿದ್ದು.
0: ಅಲ್ಲ, ಇಲ್ಲೊಂದು ಅವರಿಂದ ಆನ್ಸರ್ ತಗೊಂಡ್ಬಿಡೋಣ. ಹೀಗೆ ಸರ್, ಯಾಕೆ ಅವ್ರ ಮಾತನ್ನ ನೀವು ಕೇಳ್ತಾ ಇಲ್ಲ?
2: ಅಲ್ಲ, ಇದ್ ಯಾರು ಹೇಳಿದ್ರು ನಿಮ್ಗೆ? ಕೇಳ್ತಿಲ್ಲ. ಫಸ್ಟ್ ಆಫ್ ಆಲ್ ನೀವಂದ್ರಿ ಮೇಡಮ್ ಮಾತಾಡ್ತಾರ ಮನೇಲಿ, ನೀವು ಮಾತಾಡಕ್ ಬಿಡಲ್ಲ ಅಂತ. ಅದು ನನ್ಗೆ ಐ ಡೋಂಟ್ ನೋ ನಿಮ್ಗೆ ಹೇಗ್ ಗೊತ್ತಾಯ್ತು, ನಿಜ ಇರ್ಬೋದು ಅದ್ ಹೇಗ್ ಗೊತ್ತಾಯ್ತು. ಇದ್ಯಾವ್ದಿದು? ನನ್ಗೆ ನಿಮ್ಮಿಬ್ರು ನಂಬರು ನಾನು ಅವ್ರಿಗೆ ಕೊಟ್ಟಿಲ್ಲ, ಬಟ್ ಹೇಗಿದು ನಿಜ ಎಲ್ಲ ಆಚೆ ಬರ್ತಿದೆ.
1: ನಿಮ್ ನಂಬರ್ ಕೂಡ ನನಗೆ ಕೊಟ್ಟಿರ್ಲಿಲ್ಲ ಅಲ್ವಾ?
2: ಐನೋ, ಅವ್ರು ಕೇಳಿದ್ರು ಹೇಗ್ ಗೊತ್ತು ಅಂತ.
0: ಅಂದ್ರೆ ಇಲ್ಲೇನ್ ಗೊತ್ತಾ ಮೇಡಮ್, ಎಲ್ಲರೂ ಕೂಡ ವಿವಾಹಿತರು, ಅದಕ್ಕೋಸ್ಕರ ಎಲ್ಲರಿಗೂ ಮದುವೆ ಆಗಿದೆ.
2: ಎಕ್ಸೆಪ್ಷನ್ಸ್ ಇರತ್ತೆ, ಅದೆಲ್ಲ ಎಕ್ಸೆಪ್ಷನ್ಸ್ ಇರತ್ತೆ.
0: ಅಲ್ಲ, ಕೆಲವೊಂದು ಸಾಮ್ಯತೆಗಳಿರುತ್ತಲ್ಲ ಮೇಡಮ್, ಅದಕ್ಕೋಸ್ಕರ.
1: ಸರ್, ನಿಮಗೆ
3: ಯಾತಕ್ಕೆ ತಗೊಳ್ದೇ ಇರೋ ಕಾರಣ ಒಂದಿದೆ, ಯಾಕಂದ್ರೆ ನಾನು ಇನ್ನ ಕನ್ನಡದಲ್ಲಿ ಯಾವ ಸೀರಿಯಲ್ಲೂ ಮಾಡಿಲ್ಲ ಇದುವರೆ ತನಕ.
1: ಹೌದು,
3: ಬರ್ತಿದೆ, ಆಫರ್ಸ್ ಬರ್ತಿದೆ, ಕಾನ್ಫಿಡೆನ್ಸ್.

0: ವಂಡರ್ಫುಲ್ ಆಪರ್ಚುನಿಟಿ. ಏನಾದ್ರೂ ಒಂದು ಇವಾಗ ನಾವು ಮಾಡಿರೋ ಮೂವೀಸ್ ಎಲ್ಲ ಒಂದು ಎಸ್ಪೆಷಲಿ ತಮಿಳ್ ಮಾಡಿರೋದು ಇನ್ನ ರೆಕಗ್ನಿಷನ್ ಇದೆ. ಕನ್ನಡ ಆಸ್ ಯು ಸೇಡ್ ರಂಗೋಲಿ ಇಸ್ ಅ ಹಿಟ್, ಪೀಪಲ್ ಸ್ಟಿಲ್ ರಿಮೆಂಬರ್. ಸೊ ನೆಕ್ಸ್ಟ್ ನಾವು ಮಾಡೋ ಪಾತ್ರ ಸಿನಿಮಾದಲ್ಲಿ ಇಟ್ ಶುಡ್ ಬಿ ರಿಯಲಿ ರಿಮೆಂಬರ್ಡ್, ಅಯ್ಯೋ ಇವ್ರು ಯಾಕಪ್ಪ ಮಾಡಿದ್ರು ಅಂತ ಇರಬಾರ್ದು. ಸೊ ಆ ರೋಲು ಬರಕ್ಕೆ ಲೈಕ್ ಐ ಡಿಡ್ ಒನ್ ಮೂವಿ ಉಪೇಂದ್ರ ಸರ್ ಜೊತೆಗೆ ಮಾಡಿದೆ, ದಟ್ ವಾಸ್
1: ಗೌರಮ್ಮ
0: ಅಂತ ಮಾಡಿದೆ. ಅಗೇನ್ ಶೈಲೇಂದ್ರ ಬಾಬು ಸರ್, ಹಿ ವಾಸ್ ಮೈ ಪ್ರೊಡ್ಯೂಸರ್, ವೆರಿ ಕ್ಲೋಸ್ ಟು ಮೀ ಫ್ರಾಮ್ ರಂಗೋಲಿ ಡೇಸ್. ನೀ ಇದನ್ನ ಮಾಡಪ್ಪ ವಿತ್ ಹೀರೋಯಿನ್, ಇಟ್ಸ್ ಅ ಬ್ಯೂಟಿಫುಲ್ ಕ್ಯಾಮರಾ ರೋಲ್ ಇದೆ, ಅವಳ ಪಾಸ್ಟ್ ಅಲ್ಲಿ ನೀವು ಬರೋ ತರ ಇದೆ ಅಂತ ಹೇಳಿದ್ರು. ಐ ವರ್ಕ್ ಫಾರ್ ಅ ಲಾಟ್ ಆಫ್ ಡೇಸ್ ಆ ಮೂವಿಗೆ, ಬಟ್ ಎಡಿಟಿಂಗ್ ಟೇಬಲ್ ಸುಮಾರು ಹೊರಟೋಗ್ಬಿಟ್ಟಿತ್ತು, ಅದ್ ನಂಗೆ ಸ್ವಲ್ಪ ಬೇಜಾರಾಗ್ಬಿಟ್ಟಿತ್ತು. ಸೊ ಐ ನೋ ರಿಗ್ರೆಟ್ಸ್, ನನಗೆ ಬ್ಯೂಟಿಫುಲ್ ಅವ್ರು ಚಾನ್ಸ್ ಕೊಟ್ಟಿದ್ದು, ಅದ್ರ ಬಗ್ಗೆ ನಾ ಹೇಳ್ತಾನೆ ಇಲ್ಲ. ವಿತ್ ಉಪೇಂದ್ರ ಸರ್ ವರ್ಕ್ ಮಾಡಿದೆ, ಬಟ್ ಏನಾಯ್ತು ಅಂದ್ರೆ ಐ ಟುಕ್ ಅ ಬ್ಯಾಕ್ ಸ್ಟೆಪ್, ಥಿಂಕಿಂಗ್ ಇನ್ಮೇಲೆ ಈ ತರ ರೋಲ್ಸ್ ಇದ್ರೆ ಅದಕ್ಕೆ ಏನಾದ್ರೂ ಒಂದು ಗಮ್ಮತ್ ಇರಬೇಕು, ಆ ಕ್ಯಾರೆಕ್ಟರ್ಗೆ ಏನೋ ಒಂದು ರೋಲ್ ಇರಬೇಕು, ದೆನ್ ಐ ಶುಡ್ ಬಿ ಏಬಲ್ ಟು ಡೂ ಅನ್ನೋದಕ್ಕೆ ಐ ಆಮ್ ನಾಟ್ ಡೂಯಿಂಗ್. ಅಷ್ಟೇ ಬಿಟ್ರೆ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಫಾರ್ ಅ ಬ್ಯೂಟಿಫುಲ್ ರೋಲ್ ಆಪರ್ಚುನಿಟೀಸ್. ಇವಾಗ 40+ ರೋಲ್ಸ್ ಇರುತ್ತಲ್ಲ, ಅದರಲ್ಲೂ ಒಂದು ಮೇನ್ ಲೀಡ್ ಇರುತ್ತೆ, ಆ ರೋಲ್ಗೆ ಏನಾದ್ರು ಮುಖ್ಯತ್ವ ಕೊಟ್ಬಿಟ್ಟು ನಮ್ಮನ್ನ ಕರೆದ್ರೆ ಬೋತ್ ಆರ್ ಓಕೆ. ಇನ್ಫ್ಯಾಕ್ಟ್ ಐ ಕೀಪ್ ಟೆಲಿಂಗ್ ಹೇಮಾ, ಯು ಶುಡ್ ಎಕ್ಸೆಪ್ಟ್. ಕೆಲವು ಮೂವೀಸ್ ಅವ್ರಿಗೂ ಬಂದಿದೆ ಟು ಡೂ ಇಟ್, ಬಟ್ ಅದರಲ್ಲಿ ಏನು ಕ್ಯಾರೆಕ್ಟರ್ ಇಲ್ಲದೆ ಇದ್ರೆ ಶಿ ಆಲ್ಸೋ ಕೆನ್ ನಾಟ್ ಎಕ್ಸೆಪ್ಟ್.
1: ಏನಾದ್ರೂ ಒಂದು ಸತ್ವ ಬೇಕು ಅದಕ್ಕೆ,
0: ಅದಕ್ಕಿರ್ಬೇಕು.
1: ಹೌದು, ಖಂಡಿತ
2: ಸರ್. ಈಗ ನಿಮ್ಮ ಚಾನ್ಸ್, ನೀವ್ ಹೇಳಬೇಕು. ಸೊ ಅಭಿನಯದಲ್ಲಿ ಮೇಡಮ್ ಬಗ್ಗೆ ನಿಮ್ಗೆ ಇಷ್ಟ ಆಗುವಂತಹದ್ದು, ಇಷ್ಟ ಆಗದೆ ಇರುವಂತಹದ್ದು
0: ಅಲ್ಲ. ಶಿ ಇಸ್ ಅ ವಂಡರ್ಫುಲ್ ಆಕ್ಟ್ರೆಸ್, ಶಿ ಇಸ್ ಬಾರ್ನ್ ಆಕ್ಟ್ರೆಸ್. ಅವಳು ಅವ್ರ ಚಟುವಟಿಕೆ ನೋಡಿದ್ರೆ, ನೀವು ಮನೆಗೆ ಬಂದು ನೋಡಿದ್ರೆ, ಶಿ ಇಸ್ ಆಲ್ವೇಸ್ ಕಮಿಂಗ್ ವಿತ್ ಸಮಥಿಂಗ್ ಬ್ಯೂಟಿಫುಲ್ ಥಿಂಗ್ಸ್ ಅಂದ್ರೆ ನ್ಯಾಚುರಲ್ ಆಗಿ. ಸೊ ಡೆಫಿನೆಟ್ಲಿ ಕ್ಯಾಮರಾ ಮುಂದೆ ಬಿಟ್ಬಿಟ್ರೆ ಅಂತೂ ಶಿ ವಿಲ್ ಈಟ್ ಆಫ್ ದ ಹೋಲ್ ಥಿಂಗ್. ಐ ಮೀನ್ ಶಿ ನೋಸ್ ಹೌ ಟು ಡೀಲ್ ವಿತ್ ಇಟ್. ಐ ಆಮ್ ಅ ಡೈರೆಕ್ಟರ್ಸ್ ಆಕ್ಟರ್. ನಾನು ಡಾನ್ಸ್ ಡಾನ್ಸ್ ಕಡೆ ಸ್ಟೇಜ್ ಅಲ್ಲಿ ಎಂಟ್ರಿ ಮಾಡಿ ಮುಗಿಸ್ಬಿಡಿ ಅಂದ್ರೆ ನಾನು 1.5 hours ಬೇಕಾದ್ರೆ ಡಾನ್ಸ್ ಮಾಡಿ ಮುಗಿಸ್ಬಿಡ್ತೀನಿ. ಬಟ್ ಮೂವಿ ಅಥವಾ ಕ್ಯಾರೆಕ್ಟರ್ ವೈಸ್ ಒಂದ್ ಸ್ವಲ್ಪ ತಗೋಬೇಕು, ಒಳಗಡೆ ತಗೊಂಡ್ಬಿಟ್ಟು ಆ ಡೈರೆಕ್ಟರ್ ಹೆಂಗ್ ಹೇಳ್ತಾರೆ ಹಂಗ್ ಮಾಡ್ಬೋದು. ಬಟ್ ಹೇಮಾಗೆ ಆ ತರ ಕ್ವಾಲಿಟಿ, ಶಿ ಹ್ಯಾಸ್ ಅ ಡಿಫ್ರೆಂಟ್ ಕ್ವಾಲಿಟಿ. ಡೈರೆಕ್ಟರ್ ಹೇಳದ್ಮೇಲೆ ಅದನ್ನ ಇನ್ನ 100% ಶಿ ಇಸ್ ಏಬಲ್ ಟು ಡೂ ಇಟ್. ಸೊ ಆ ಕ್ವಾಲಿಟಿ ನಂಗೆ ಇಷ್ಟ, ನಮ್ ಕಾನ್ಫಿಡೆಂಟ್ ಶಿಲ್ ಬಿ ಏಬಲ್ ಟು ಡೂ ಇಟ್.
1: ಒಂದಾದ್ರೂ ಇಷ್ಟ
0: ವಿಷಯ, ಐ ಥಿಂಕ್ ನಾಟ್ ಇನ್ ವರ್ಕ್.
2: ಮೋಸ ಸರ್, ಮೋಸ ಸರ್, ಇದು ನಾನು ಒಪ್ಪಲ್ಲ. ನೀವ್ ಹೇಳ್ಬೇಕು ಸರ್, ನಾ ಇದೀನಿ ಸರ್, ನಾನು ಇದೀನಿ ನಿಮ್ ಪರವಾಗಿ, ನಾನು ಇದೀನಿ. ಧೈರ್ಯವಾಗಿ ಹೇಳಿ.
0: ವಿಷಯ ಊಟದಲ್ಲಿ ಇರ್ಬೋದು, ಅಡುಗೆಯಲ್ಲಿ ಇರ್ಬೋದು. ಕೆಲವೊಂದ್ಸತಿ ನಾನು ಹೈದ್ರಾಬಾದ್ ಇಂದ ಬರ್ತೀನಿ ಶೂಟಿಂಗ್ ಮುಗಿಸ್ಕೊಂಡು, ಅವತ್ತು ಅಡುಗೆ ಅವ್ರು ಬಂದಿರಲ್ಲ, ಹೇಳ್ತಾರೆ ಇವತ್ತು ಏನ್ ಮಾಡುದು ಏನ್ ಮಾಡುದು, ಮಾಡಿ ಮುಗಿಸಿರಲ್ಲ. ಅವಾಗ ನಾ ಹೇಳ್ತೀನಿ ಸರಿ ಬಿಡಮ್ಮ ನಾನ್ ಮಾಡ್ತೀನಿ ಅಂತ. ಅವಾಗ ಐ ವಿಲ್ ಗೆಟ್ ಇನ್ ದ ಕಿಚನ್, ಐ ವಿಲ್ ಕುಕ್ ಫಾರ್ ದ ಡೇ. ಅದ್ ನಂಗೆ ಇಷ್ಟ ಇಲ್ಲ ಅಂತ ಹೇಳಿ.
1: ಯಾಕೆ ಮಿಕ್ಕಿದ್ದಿನ ಅಲ್ಲ ನಾ ಕಿಚನ್ ಹೋಗಿ ಬರ್ತೀನಿ ತಾನೆ?
3: ಹೌದು,
1: ಅಡಿಗೆ ಮಾಡ್ತೀನಿ. ಅಡಿಗೆ ಮಾಡೋದು ಬಿಡೋದು ಸೆಕೆಂಡ್ರಿ ಮಾ, ಕಿಚನ್ ಹೋಗ್ತೀರಾ
3: ಅಷ್ಟೇ, ಹೋಗ್ತೀವಿ.
1: ಅಲ್ಲ ಕುಕ್ಗೆ ಏನ್ ಯಾರು ತರ್ಸ್ಕೊಡೋದು
3: ಅಲ್ವಾ, ಅವರೇ ತಾನೆ.
0: ಅದಕ್ಕೆ ನಾನು
1: ಇವಾಗ ನೀವೇನ್ ನಮ್ಮ ಅಡಿಗೆ ಬಗ್ಗೆ ಮಾತಾಡಕ್
2: ತುಂಬಾ ಸೈಲೆಂಟ್ ಆಗ್ಬಿಟ್ರೆ ಮೇಲೆ ಏನ್ ಹೇಳ್ಬೇಕು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ.
3: ಇವಾಗ ಸರ್ ಹೇಗ್ ಸೈಲೆಂಟ್ ಆಗಿದ್ರೆ ನೀನು ಹಾಗೆ
2: ಇದ್ದು.
3: ಸದ್ಯಕ್ಕೆ ನಾವು ಮೌನವಾಗಿರ್ತೀವಿ, ನೀವ್ ಅಷ್ಟರಲ್ಲೊಂದು ಹಾಡ್ ಕೇಳ್ಕೊಂಡು ವಾಪಸ್ ಬನ್ನಿ. ಇದು FM ರೈನ್ಬೋ 101.3 ಕನ್ನಡ ಕಾಮನ ಬಿಲ್ಲು, ರೈನ್ಬೋ ಹುಟ್ಟುಹಬ್ಬದ ಪ್ರಯುಕ್ತ ವಿಶೇಷ ಕಾರ್ಯಕ್ರಮ. ಹೇಮಾ ಪ್ರಭಾತ್ ಹಾಗೆ ಸುಮಂತ್ ಅವರು ನಮ್ಮ ಜೊತೆಯಾಗಿದ್ದಾರೆ.

0: ನಮ್ಮ ಕಲೆ ಕಲಿಬೇಕು, ನಮ್ಮ ಸಂಸ್ಕೃತಿನ ಬೆಳೆಸಬೇಕು, ನಮ್ಮ ದೇಶದಿಂದ ಇನ್ನೊಂದು ದೇಶಕ್ಕೆ ಆ ಒಂದು ಆರ್ಟ್ ಫಾರ್ಮ್ನ ತಗೊಂಡು ಹೋಗಬೇಕು ಅನ್ನೋದು ಖಂಡಿತ ಇಲ್ಲ. ಇದು ಮಕ್ಕಳಲ್ಲಿರಲ್ಲ, ಅಪ್ಪ ಅಮ್ಮಂದ್ರಿಗಿರತ್ತೆ. ಅಪ್ಪ ಅಮ್ಮಂದ್ರಿಗೆ ಮೇಡಮ್ ಇವ್ ಸೇರಿಸ್ಬಿಡಿ, ಇನ್ನೊಂದು ಎರಡು ತಿಂಗಳಿಗೆ ಅವಳು ಸ್ಟೇಜ್ ಹತ್ಬಿಡ್ಲಿ, ಆಮೇಲೆ ಅವಳಿಗೆ ಆಡಿಷನ್ ಬಂದ್ಬಿಡತ್ತೆ, ಟಿ ವಿಲಿ ಹೊಟ್ಟೋಗ್ತಾಳೆ, ಹಂಗೆ ಹೊಟ್ಟೋಗ್ತಾಳೆ, ಹಿಂಗೆ ಹೊಟ್ಟೋಗ್ತಾಳೆ. ಐ ಸೆಡ್ ಎರಡು ತಿಂಗಳಲ್ಲಿ ಮಾಡೋಕ್ಕಿದೇನು ಉಪ್ಪಿಟ್ಟು ಕೇಸರಿ ಬಾತ? ಅಲ್ಲ, ಕಲಿಬೇಕು, ಮಾಡಬೇಕು. ಅಷ್ಟು ವರ್ಷನ ಆಗಲ್ಲ, ಅವಳು ಓದಕ್ಕೆ ಜರ್ಮನಿಗೆ ಹೋಗ್ಬೇಕು, ಅಷ್ಟರಲ್ಲಿ ನೀವು ಮುಗಿಸ್ಬಿಡಿ. ಈ ಥರನೇ ಕೇಳ್ಕೊಂಡು ಬರೋದು. ಆಮೇಲೆ ಇಲ್ಲ, ನಾವು ಇಷ್ಟು ವರ್ಷ ಕಲ್ತಿದ್ದೀವಿ, ಹಿಂಗೆ ಮಾಡಿದ್ದೀವಿ. ಓ, ಅಷ್ಟೊಂದು ಕಷ್ಟಪಡ್ಬೇಕಾ ಡಾನ್ಸ್ ಅಂದರೆ? ಅವ್ರಿಗೇನು ಫಿಸಿಕಲ್ ಆಕ್ಟಿವಿಟಿ ಒಂದು, ಇನ್ನೊಂದು ಒಂದು ದೊಡ್ಡ ಪ್ರೋಗ್ರಾಮ್ ಮಾಡಬೇಕು, ಅವರ ಸ್ಟೇಟಸ್ ತೋರಿಸ್ಬೇಕು. ಕಲೆ ಕಲ್ತಿದ್ದಾಳೆ ಅವಳು, ನೆಕ್ಸ್ಟ್ ಹೈಯರ್ ಸ್ಟಡೀಸ್ ಹೋಗ್ಬೇಕು.
1: ಬಿತ್ತಿದ ತಕ್ಷಣ ಬೆಳೆ
0: ಬರಬೇಕು ಅಷ್ಟೇ. ಯಾರಿಗೂ ಇಲ್ಲಿ ಕಷ್ಟಪಟ್ಟು ದುಡಿಬೇಕು, ಐ ಮೀನ್ ಕಲಿಬೇಕು, ಕಲ್ತ ಮೇಲೆ ನಾವು ದುಡಿತೀವೋ ಅಥವಾ ನಮ್ಮ ಕಡೆಯಿಂದ ನಮ್ಮ ಕಲೆಗೆ ಏನು ಕೆಲಸ ಮಾಡ್ತಾ ಇದ್ದೀವಿ ಚಿಂತೆನೆ ಇರಲ್ಲ. 80% ಹೀಗೆ ಇರ್ತಾರೆ ಬರೋರು. ಮೇ ಬಿ ಬಂದ ಮೇಲೆ ಚೇಂಜ್ ಆಗ್ತಾರೆ, ಈ ತರ ಅಲ್ಲ ಹಿಂಗೆ ನೋಡಿ ಇವ್ರು ಹಂಗೆ ಕಲ್ತಿದ್ದಾರೆ, ನಾವು ಹಿಂಗೆ ಕಲ್ತಿದ್ದೀವಿ, ಇವ್ರು ಇಷ್ಟು ವರ್ಷದಿಂದ ಕಲಿತಾ ಇದ್ದಾರೆ ಅಂದಮೇಲೆ ಓ ಹೌದಾ ಚೇಂಜ್ ಆಗ್ತಾರೆ. ದಿಸ್ ಇಸ್ ಆಲ್ ಬಿಕಾಸ್ ಆಫ್ ಓವರ್ ಎಕ್ಸ್ಪೋಜರ್. ಮಕ್ಕಳನ್ನ ಕರ್ಕೊಂಡು ಬಂದು ನಾವು ಟಿ ವಿಲಿ ಕೂಡಿಸ್ಬಿಡ್ತೀವಿ, ಅವ್ರು ಮಾತಾಡಿದ್ದಕ್ಕೆ ನಾವು ಟಿ ಆರ್ ಪಿಗೆ ನಗ್ತೀವಿ. ಇದೆಲ್ಲ ಏನಾಗಿದೆ, ಓ ನನ್ನ ಮಗು ಯಾಕೆ ಮಾತಾಡಬಾರ್ದು, ನನ್ನ ಮಗು ಯಾಕೆ ಟಿ ವಿಲಿ ಬರಬಾರ್ದು ಅಂತ. ಅದು ಆಸೆ ತಪ್ಪು ಅಂತ ಹೇಳಲ್ಲ, ಬಟ್ ಅದು ಕರೆಕ್ಟ್ ರೂಟ್ ಅಲ್ಲ, ಅಷ್ಟೇ ನಾ ಹೇಳೋದು.
2: ಹೌದು, ಕಲಿ ಹಾಗಿದ್ರೆ ಇಲ್ಲಿ ತಾಳ್ಮೆ ಬೇಕು,
0: ತಾಳ್ಮೆ ಬೇಕು. ಗಿಡ ಬೀಜ ಹೇಗೆ ಹಾಕ್ತೀವಿ, ಮರ ಆಗಕ್ಕೆ ನಾವು ಟೈಮ್ ಕೊಡ್ತೀವಲ್ಲ, ಕಲೆನೂ ಹಾಗೆ.
1: ಮೇಡಮ್, ಇಬ್ರು ಹಲವಾರು ಕಲಾವಿದರ ಜೊತೆ ತೆರೆಯನ್ನು ಹಂಚಿಕೊಂಡಿದ್ದೀರಿ, ಯಾರ ಜೊತೆ ಅಭಿನಯಿಸುವಂತಹದ್ದು ಸಖತ್ ಥ್ರಿಲ್ ಮತ್ತೆ ಕಂಫರ್ಟಬಲ್ ಅಂತ ಅನ್ಸುತ್ತೆ ನಿಮಗೆ?
0: ನಾ ಮಾಡಿರೋದೇ 6 ಸಿನಿಮಾ. ಓಕೆನಾ, 6 ಸಿನಿಮಾಲು ಫಸ್ಟ್ ಡೇ ಅಥವಾ ಸೆಕೆಂಡ್ ಡೇ ನಂಗೆ ಭಯ ಆಗ್ತಾನೆ ಇರುತ್ತೆ. ಈವನ್ ಡಾನ್ಸ್ ಅಲ್ಲೂ ಇವತ್ತಿಗೂ ಅಷ್ಟೇ, ಸುಮಾರು 45 ವರ್ಷದಿಂದ ನಾವು ಡಾನ್ಸ್ ಮಾಡ್ಕೊಂಡು ಬಂದಿದ್ದೀನಿ. ಇವತ್ತಿಗೂ ಸ್ಟೇಜ್ ಹತ್ತಬೇಕಾದ್ರೆ ಭಯ ಆಗತ್ತೆ. ಸ್ಟೇಜ್ ಹೋದ್ಮೇಲೆ ಓಕೆ. ಆಕ್ಟಿಂಗೂ ಅಷ್ಟೇ, ಫಸ್ಟ್ ಶಾರ್ಟ್ ಅಲ್ಲಿ ಭಯ ಆಗತ್ತೆ, ಆಮೇಲೆ ಸರಿಗೆ ಹೋಗುತ್ತೆ. ಇಲ್ಲಿ ಯಾರಿದ್ದಾರೆ ಪಕ್ಕದಲ್ಲಿ ಇದ್ದಾರೆ ಅದು ನಂಗೆ ಮುಖ್ಯ ಆಗಲ್ಲ. ನಾನೇನು ಮಾಡ್ತಾ ಇದ್ದೀನಿ, ನಾನು ಕರೆಕ್ಟಾಗಿ ಮಾಡ್ತಾ ಇದ್ದೀನಾ? ಒಂದು ಲೆವೆಲ್ ಅಂತ ಅವ್ರ ತಲೆಯಲ್ಲಿ ಏನೋ ಎಕ್ಸ್ಪೆಕ್ಟೇಷನ್ ಇರತ್ತೆ, ಓ ಇವರು ಅಲ್ಲಿ ಮಾಡಿದ್ದಾರೆ ಇಲ್ಲಿ ಮಾಡಿದ್ದಾರೆ ಇವಾಗ ಏನಪ್ಪ ಮಾಡ್ತಾರೆ ಅಂತ. 15 ವರ್ಷ ಆದಮೇಲೆ ನಾನು ಮತ್ತೆ ಕಿರುತೆರೆಗೆ ಬಂದೆ, ರಕ್ಷಾಬಂಧನ್ ಅಂತ. ಫಸ್ಟ್ ಶಾರ್ಟಲ್ಲಿ ನಾನು ನಿಂತಿದ್ರೆ ಸುತ್ತಲ ನೋಡಿದ್ರೆ ಒಂದು 50 ಜನ ನಿಂತ್ಕೊಂಡು ಹಿಂಗೆ ನೋಡ್ತಾ ಇದ್ದಾರೆ. ನನಗೆ ನಾನು ಏನಾದ್ರು ತಪ್ಪು ಮಾಡ್ತಾ ಇದ್ದೀನಿ, ರೀಎಂಟ್ರಿ ಆಗಿದ್ದು ಒಂದು ಭಯ ಆಗೋಯ್ತು. ಯಾಕೆಂದ್ರೆ ಅವ್ರಿಗೇನು ಅಂದರೆ ಇವ್ರು ಹೇಗೆ ಮಾಡ್ತಾರೆ, ಇವ್ರು ಇಷ್ಟು ಸಿನಿಮಾ ಮಾಡಿ ಅವ್ರು ಏನು ಮಾಡ್ತಾರೆ ಅನ್ನೋ ಕ್ಯೂರಿಯಾಸಿಟಿ. ನನಗೋ ಭಯ, ನಾನೇನಾದ್ರು ಸೈಕಲ್ ಹೊಡೆದ್ಬಿಟ್ರೆ. ಬಟ್ ನನಗೇನು ಅಂದರೆ ಫಸ್ಟ್ ಟೇಕಲ್ಲಿ ನಾನು ಮಾಡಬೇಕು, ಕರೆಕ್ಟಾಗಿ 1 ಟೇಕಲ್ಲಿ ಮಾಡಬೇಕು ಅನ್ನೋದು ನನ್ನ ಮೊದಲಿಂದ ಬಂದಿದೆ. ಸೊ ಥ್ಯಾಂಕ್ ಗಾಡ್, ದೇವರ ಆಶೀರ್ವಾದದಿಂದ ಹಾಗೆ ಆಗ್ತಿದೆ. ಸೊ ನನಗೆ ಪಕ್ಕದಲ್ಲಿ ಯಾರಿರ್ತಾರೆ ಅನ್ನೋದು ಮುಖ್ಯ ಅಲ್ಲ, ನಾನು ಕರೆಕ್ಟಾಗಿ ಮಾಡ್ತೀನಾ ಅದು ಡೈರೆಕ್ಟರ್ಗೆ ಒಪ್ಪಿಗೆ ಆಗತ್ತ ಅಷ್ಟೇ ನನಗಿರೋದು.
2: ನಾನಾಯ್ತು, ನನ್ನ ಕೆಲಸ ಆಯ್ತು. ಸರ್ ನಿಮಗೆ
3: ಸೇಮ್ ಟು ಸೇಮ್ ಹೇಮಾ ಹೇಳಿದ್ದು, ನಮ್ಮ ಪಾತ್ರದಲ್ಲಿ ನಾವು ತಗೊಂಡ್ಬಿಟ್ಟು ಅದನ್ನ ಒಪ್ಪಿಸ್ಬೇಕು ಅಷ್ಟು ಬಿಟ್ರೆ, ಆಪೋಸಿಟ್ ಆರ್ಟಿಸ್ಟ್ ನಾನು ಅಬ್ಸರ್ವ್ ಮಾಡಬೇಕು. ಬಿಕಾಸ್ ನಾನು ಅದನ್ನ ಕಲ್ತಿದ್ದೀನಿ ಥ್ರೂ ಮೈ ಫಸ್ಟ್ ತೆಲುಗು ಮೂವಿ ರಾಧಿಕಾ ಮ್ಯಾಮ್ ಜೊತೆಗೆ ಮಾಡಿದ್ದೆ. ಅವರು ಬಹುಭಾಷೆ ಅಂದ್ರೆ ತಮಿಳ್ ತೆಲುಗು, ಯಾವ ಕನ್ನಡ ನಂಗೆ ಅಷ್ಟು ಗೊತ್ತಿಲ್ಲ ಅವ್ರು ಮಾತಾಡ್ತಾರೋ, ಬಟ್ ತಮಿಳ್ ತೆಲುಗು ಅಂತೂ ತುಂಬಾ ಸ್ಪಷ್ಟತೆ ಮಾತಾಡೋದು. ಅವ್ರು ಡೈಲಾಗ್ ಹಿಂಗೆ ಮಾತಾಡ್ಬಿಟ್ಟು ಏನೋ ಹರಟೆ ಹೊಡಿತಾರೆ, ಮತ್ತೆ ಟೇಕ್ ರೆಡಿ ಆಗಿದ ತಕ್ಷಣ ಮತ್ತೆ ಬಂದ್ಬಿಡೋರು, ಅವ್ರು ಹಂಗೆ ಮಾತಾಡ್ಬಿಡೋರು. ಅದನ್ನ ನಾನು ಅವ್ರತೆ ಕಲ್ತೆ.
0: ಇನ್ಸ್ಪಿರೇಷನ್ ಹಾಗೆ ಆಗ್ತೀವಿ ಥ್ರೂಔಟ್ ನಮ್ಮ ಜರ್ನಿಲಿ. ಎವ್ರಿ ಡೇ ಒಬ್ಬೊಬ್ರು ಆರ್ಟಿಸ್ಟ್ ಬಂದಾಗ ಅವರಿಂದ ಏನೋ ನಾವು ಕಲಿತಾ ಇದೀವಿ, ಕಲಿಬೇಕು.
2: ಹೌದು,
0: ಕಲಿಯೋ ಮನಸ್ಸು ನಮ್ಗಿರ್ಬೇಕು. ನಾನೇ ಗ್ರೇಟ್ ಅಂತ ನಾ ಹೇಳ್ತಿಲ್ಲ, ನಾನು ಯಾರೋ ಒಬ್ರು ಆರ್ಟಿಸ್ಟ್ ಇದ್ದಾರೆ ಅನ್ಬಿಟ್ಟು ಆ ಕ್ಯಾರೆಕ್ಟರ್ ನಾವಿಬ್ರು ಒಪ್ಕೊಳ್ಳಲ್ಲ. ನಾವು ನಮ್ಮ ಪಾತ್ರ ಏನು ಅಂದ್ಬಿಟ್ಟು ನಾವು ಒಪ್ಕೋತೀವಿ ಅಲ್ವಾ. ಸೊ ನಮ್ಗೇನು ಅಂದ್ರೆ ಫಸ್ಟ್ ನಾವು ಸರಿ ಮಾಡಬೇಕು, ನಾವು ಮಾಡೋದನ್ನ ಜನ ಒಪ್ಕೋಬೇಕು.
3: ಮಾಡ್ಬೇಕಾದ್ರೆ ಡೆಫಿನೆಟ್ಲಿ ಅವರ ಇನ್ಸ್ಪಿರೇಷನ್ ಇದೆ ನಮ್ಗೆ, ಅವರು ಸಹಕಾರನೂ ಇದೆ, ಭಯ ಪಡಿಸಿಲ್ಲ. ಇದುವರ ತನಕ ಯಾವ ಕೋ ಆಕ್ಟರ್ಸ್ ದೊಡ್ಡ ದೊಡ್ಡ ಆಕ್ಟರ್ಸ್ ಜೊತೆ ವರ್ಕ್ ಮಾಡಿದೀವಿ, ಯಾರು ಭಯ ಪಡಿಸಿಲ್ಲ.
0: ರಿಸಲ್ಟ್ ಅದಕ್ಕೆ
3: ಕೊಟ್ಟಿದ್ದಾರೆ. ಸೊ ಅದನ್ನ ಕಲ್ತಿದೀವಿ ಡೆಫಿನೆಟ್ಲಿ, ಹೌ ಟು ಆಪೋಸಿಟ್ ಪರ್ಸನ್ ನೋಡಿ ನಾವ್ ಹೆಂಗ್ ರಿಯಾಕ್ಟ್ ಮಾಡಬಹುದು, ಅಥವಾ ನಮ್ ಡೈಲಾಗ್ಸ್ ಹೇಗೆ ನಾವು ಡೆಲಿವರಿ ಮಾಡಬಹುದು. ಯಾಕಂದ್ರೆ ಮಾನಿಟರ್ ಅಲ್ಲಿ ನಾವ್ ಒಂಥರ ಮಾಡಿರ್ತೀವಿ, ಟೇಕ್ ಅಲ್ಲಿ ಬೇರೆ ತರನೇ ಹೋಗುತ್ತೆ. ಸೊ ಆಪೋಸಿಟ್ ಪರ್ಸನ್ ಶುಡ್ ಬಿ ರಿಯಲಿ ವೆರಿ ಸ್ಮಾರ್ಟ್.
0: ಅಂಡ್ ಇಟ್ ಈಸ್ ನಾಟ್ ಓನ್ಲಿ ಆನ್ ಕ್ಯಾಮ್ರಾ, ನಾ ಹೇಳ್ತಿರೋದು ಆಫ್ ಕ್ಯಾಮ್ರಾ ಅಲ್ಲಿ ಅವ್ರ ಡಿಸಿಪ್ಲಿನ್ ಇದೆಯಲ್ಲ, ಎಸ್ಪೆಷಲಿ ಸರೋಜಾದೇವಿ ಅವ್ರದ್ದು ನಾನು ತುಂಬಾ ನೋಡಿ ಕಲ್ತು ಬಿಟ್ಟಿದ್ದೀನಿ. 11 ಗಂಟೆ ಅಂದ್ರೆ 11

0: ಇವತ್ತಿನ ಯುವ ಪೀಳಿಗೆಗೆ ರಂಗಭೂಮಿ ಹಾಗೆ ಶಾಸ್ತ್ರೀಯ ನೃತ್ಯ ಪ್ರಾಕಾರಗಳನ್ನ ತಲುಪಿಸೋದ್ರಲ್ಲಿ ಕಲಿಸೋದ್ರಲ್ಲಿ ಎದುರಾಗ್ತಾ ಇರುವಂತ ಸವಾಲುಗಳೇನು?
1: ಫಾಸ್ಟ್ ಫುಡ್, ಇವತ್ ಕಲಿತಾರೆ ನಾಳೆ ಟಿವಿಲಿ ಬರಬೇಕು, ನಾಡಿದ್ದು ಪ್ರೈಸ್ ತಗೊಂಡು ಹೋಗ್ಬೇಕು, ಅಷ್ಟೇ ಅವ್ರಿಗೆ ಚಿಂತೆ ಇರೋದು.

0: ಹೊಟ್ಟೆಗಲ್ಲಿರೋರು ಕಾರಲ್ಲಿ
1: ಬಿ
0: ಸರೋಜಾದೇವಿ ಆಯ್ತಾ. ನಾನು ಹೇಳ್ತಾರದು ಒಂದು ಸೀರಿಯಲ್ ಮಾಡಿದ್ವಿ, 11 ಗಂಟೆ ಕಾರ್ ಓಪನ್ ಅದು. ನಮ್ಗೆ ಎಷ್ಟೋ ಸತಿ ಕ್ಲಾಕ್ ಹೋಗಿ ವಾಚ್ ನೋಡ್ತಿರ್ಲಿಲ್ಲ, ಕಾರ್ ಬಂತಂದ್ರೆ ಓ ಇವಾಗ ಮೋಸ್ಟ್ಲಿ 11 ಗಂಟೆ ಅನ್ಸುತ್ತೆ, ಅಷ್ಟು ತಲೆ ಕೂತಿದ್ದು. ಟಾಪ್ ಟು ಬಾಟಮ್ ರೆಡಿ ಆಗಿ ಬರೋರು, ಸ್ಟ್ರೈಟ್ ಅವೇ ಬಂದು ಕ್ಯಾಮ್ರಾಗ ನಿಂತ್ಕೊಳ್ಳೋರು, ಅಲ್ಲೇನು ಟಚ್ ಅಪ್ ಇಲ್ಲ, ಫುಲ್ ಇಲ್ಲಿಂದ ಇಲ್ಲಿವರೆಗೆ ರೆಡಿ ಅವರು ಬಂದ್ ರೆಡಿಯಾಗಿ ಕಟಾಕ ಕಟಾಕ ಮಾಡಿಸ್ಕೊಂಡು. ನನ್ಗದು ಓ ನಾವು ಹಿಂಗೆ ಬೆಳಿಬೇಕು, ನಾವು ಬಂದು ಕಾಯಿಸಬಾರ್ದು, ನಾಲ್ಕು ಜನ ನೋಡಿ ನಾವು ಅಂದ್ರೆ ನನ್ಗಿವಾಗ ಹೇಗೆ ಇನ್ಸ್ಪಿರೇಷನ್ ಅವರು, ನಾನು ಆ ತರ ಇನ್ಸ್ಪೈರ್ ಮಾಡ್ಬೇಕು ಬೇರೆಯವ್ರನ್ನ, ಅದೆಲ್ಲ ನಾವು ಬರೀ ಕ್ಯಾಮ್ರಾ ಮುಂದೆ ಆಕ್ಟ್ ಮಾಡಿಬಿಟ್ರೆ ಬರಲ್ಲ, ಸುತ್ತಲೂ ವಾತಾವರಣ ನೋಡ್ಬೇಕು ಹೇಗ್ ಮಾಡ್ಬೇಕು, ಪ್ರಿಪರೇಷನ್ ನೋಡ್ಕೋಬೇಕು. ನಾನು ಹೀರೋಯಿನ್, ನಾನು ಆ ಕೆಲಸ ಮಾಡಲ್ಲ ಈ ಕೆಲಸ ಮಾಡಲ್ಲ ಅಂದ್ರೆ ಅಮೆರಿಕಲ್ಲಿ ನಾನು ಕೆಲಸ ಮಾಡಕ್ಕೆ ಆಗ್ತಿರ್ಲಿಲ್ಲ, ನಾನೇ ಐರನ್ ಮಾಡ್ಕೋತಾ ಇದ್ದಿದ್ದು, ನಾವೇ ಕಂಟಿನ್ಯೂಟಿ ನೋಡ್ಕೋತಾ ಇದ್ದಿದ್ದು, ನಾವೇ ಟಚ್ ಅಪ್, ನಾವೇ ಬಟ್ಟೆ ಇಟ್ಕೋಬೇಕು, ಇಲ್ಲ ನನ್ಗೆ ಅವ್ರು ಬೇಕು ಇವ್ರು ಬೇಕು ನಾ ಮನೇಲಿ ಇರುವ ಅನ್ನೋರು ಅಲ್ವಾ. ಸೊ ಇದೆಲ್ಲ ನೋಡ್ ಕಲ್ತಿರೋದ್ರಿಂದ ದಿಸ್ ಇಸ್ ಅಗೇನ್ ಬಿಕಾಸ್ ಆಫ್ ಸ್ಟೇಜ್. ನಮ್ಮ ಥಿಯೇಟರ್ನಲ್ಲಿ ಏನು ನಾವು ಕಲ್ತಿರ್ತೀವಿ, ಥಿಯೇಟರ್ ಇಂದ ಬಂದಿರೋ ಆರ್ಟಿಸ್ಟ್ನೆಲ್ಲ ನೋಡಿ ಎಷ್ಟೇ ಪೀಕುಗೋರು ಅವ್ರ ದೇ ಆರ್ ಡೌನ್ ಟು ಅರ್ತ್ ಬಿಕಾಸ್ ಕಷ್ಟಪಟ್ಟು ಬಂದು ಬೇರೆಯವರು ಬಂದಿರ್ತಾರೆ, ಬಟ್ ಎಲ್ಲ ಕೆಲಸ ಮಾಡಿರ್ತಾರೆ, ಕಸನೂ ಗುಡ್ಸಿರ್ತಾರೆ, ಇಲ್ಲಿ ಬಂದು ಹೈ ಲೆವೆಲ್ ಹೀರೋ ಹೀರೋಯಿನೂ ಆಗಿರ್ತಾರೆ, ಬಟ್ ಆ ರೂಟ್ನ ಅವ್ರು ಮರೆಯಲ್ಲ ಅಲ್ವಾ. ಸೊ ಅವಾಗ ಮನಸ್ಸಲ್ಲಿ ನೀವು 30 ಅಲ್ಲ 40 ವರ್ಷ ಆದ್ರೂ ಜನದ ಮನಸ್ಸಲ್ಲಿ ನೀವು ಇರ್ತೀರ.
1: 30 ಅಂದ ತಕ್ಷಣ ಅದಕ್ಕೆ ನೆನಪಾಗ್ತಿದೆ, ಅಮೆರಿಕ ಅಮೆರಿಕಕ್ಕೂ 30 ಆಗ್ತಾ ಇದೆ ಈಗ,
0: ಕರೆಕ್ಟ್ ಆಗಿದೆ. ಅದಕ್ಕೆ
2: ಇದ್ರ ಬಗ್ಗೆನೇ ಮಾತಾಡಬೇಕು. ಈಗ ಅಮೆರಿಕ ಅಮೆರಿಕ ಚಲನಚಿತ್ರ ಹೇಗಪ್ಪ ಅಂತಂದ್ರೆ ಅಮೆರಿಕದ ಜೀವನ ಶೈಲಿ ಯಾವ ರೀತಿಯಾಗಿತ್ತು ಅಂತ ಇದೆ ಅನ್ನುವಂತಹದ್ದ ತೋರಿಸ್ಕೊಟ್ಟಂತಹ ಒಂದು ಮೂವಿ ಅದು. ನೀವು ಅಲ್ಲಿ ಶೂಟಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಮರೆಯಲಾಗದಂತಹ ಘಟನೆಗಳು ಅಥವಾ ಅಂದ್ರೆ ಆಫ್ ದ ಕ್ಯಾಮ್ರಾ ಹೇಳ್ತಾ ಇರೋದು, ಸೊ ಯಾವ್ದನ್ನ ನೆನ್ಪು ಮಾಡೋದು ಇಷ್ಟಪಡ್ತೀರಾ?
0: ಆನ್ ಕ್ಯಾಮ್ರಾ ಇಲ್ಲ, ಆಫ್ ಕ್ಯಾಮ್ರಾ. ಆನ್ ಕ್ಯಾಮ್ರಾ ಏನ್ ಗೊತ್ತಾ, ಅಲ್ಲಿ ಭೂಮಿಕಾ ಇದ್ಲ, ಆಫ್ ಕ್ಯಾಮ್ರಾ ಹೇಮ ಆಗಿದ್ಲ. ತುಂಬಾನೇ ತುಂಬಾ ಫಸ್ಟ್ ಡೇ ನಾವು ಹೋದ ತಕ್ಷಣನೇ ಇನ್ನೂ ಕಣ್ಣು ನಿದ್ದೆ ಮಾಡ್ತಾ ಇವಿ, ರೆಡಿ ರೆಡಿ ಅಂದ್ರು. ಫಸ್ಟ್ ನನ್ನ ಲೈಫ್ ಅಲ್ಲಿ ಫಸ್ಟ್ ಕ್ಯಾಮ್ರಾ ಮುಹೂರ್ತದ ಶಾರ್ಟ್ ಕೊಟ್ಟಿದ್ದು ಅಮೆರಿಕಾ ಅಮೆರಿಕಾದಲ್ಲೇ, ಯಾಕಂದ್ರೆ ಇಲ್ಲೆಲ್ಲ ಹೀರೋಗಳನ್ನ ಕರೆಸಿ ಅವರು ಮಾಡ್ತಾರೆ. ಅಲ್ಲಿ ರಮೇಶ್ ಇದ್ರು ನಂದೇ ಫಸ್ಟ್ ಶಾರ್ಟ್ ತಗೊಂಡ್ರು. ದಟ್ ವಾಸ್ ಮೈ ಸ್ವೀಟೆಸ್ಟ್ ಮೆಮೊರಿ, ಯಾಕಂದ್ರೆ ಲೈಫ್ ಅಲ್ಲಿ ನನ್ನ ಫಸ್ಟ್ ಟೈಮ್ ಕ್ಯಾಮ್ರಾ ಮುಹೂರ್ತದ ಶಾರ್ಟ್ ನ ಕೊಟ್ಟಿದ್ದು. ಅದಾದ್ಮೇಲೆ ಬಹಳ ಜಟ್ಲಾಗ್ ಆಯ್ತು. ಆಮೇಲೆ ನನಗೆ ಈ ತುಂಬು ಕುಟುಂಬದಲ್ಲಿ ಬೆಳೆದಿರೋದ್ರಿಂದ ಎಲ್ಲೇ ನಾವು ಸ್ಕೂಲ್ ಬಿಟ್ಟರೆ ಎಲ್ಲೇ ಹೋದ್ರು ನಮ್ಮ ಅಪ್ಪ ಅಥವಾ ಅಮ್ಮ ಇರೋರು. ಫಸ್ಟ್ ಟೈಮ್ ನಾನು ನಮ್ಮ ಅಪ್ಪ ಅಮ್ಮ ಯಾರೂ ಇಲ್ಲದೆ ನಾನು ಬೇರೆ ದೇಶಕ್ಕೆ ಹೋಗಿದ್ದು. ಒಂದು 2-3 ದಿನ ಕಂಟಿನ್ಯೂಸ್ ಶೂಟಿಂಗ್ ಇತ್ತು, ಅಂದರೆ ಡೇ ಆ್ಯಂಡ್ ನೈಟ್. ಇವತ್ತು ಬೆಳಗ್ಗೆ ಶುರು ಮಾಡಿದ್ರೆ ನಾಳೆ ಬೆಳಗ್ಗೆ ಮುಗಿಸ್ತಿದ್ವಿ. 1 ಅವರ್ ಬ್ರೇಕ್ ಕೊಡೋರು, ತಿರ್ಗಾ ಕಂಟಿನ್ಯೂಸ್. ಆ ತರ 3-4 ಡೇಸ್ ಕಂಟಿನ್ಯೂಸ್ ಆಗಿ ನಿದ್ದೆ ಇಲ್ಲ ಊಟ ಇಲ್ಲ. ಹಾಗಾಗಿ ಏನಾಯ್ತು, ನಂಗೆ ಹೋಮ್ ಸಿಕ್ ಶುರು ಆಗೋಯ್ತು. ಜೋರಾಗಿ ಅಳ್ತಕೋತೀನಿ, ನಂಗೆ ಕ್ಯಾಮ್ರಾ ಬೇಡ, ನಂಗೆ ಸಿನಿಮಾ ಬೇಡ, ಅಮೆರಿಕಾನು ಬೇಡ, ನನ್ನ ಕಳಿಸ್ಬಿಡಿ, ನನಗೆ ಅನ್ನ ಸಾರು ಬೇಕು. ನಮ್ಮಮ್ಮ ಲಿಟ್ರಲಿ ಒಂದು 8 ವರ್ಷದ ಮಗು ಅಳೋಂಗೆ ಅಳ್ತಾ ಕೂತ್ಬಿಟ್ಟಿದ್ದೀನಿ ನಾನು. ಸೊ ಯಾರು ಸಮಾಧಾನ ಮಾಡ, ನಂಗೆ ಅನ್ನ ಸಾರು ಬೇಕು, ನಂಗೆ ಈ ಪಿಜ್ಜಾ ಸಾಕು, ನಂಗೆ ನಾನ್ ಸಾಕು, ಕರಿ ನಂಗೆ ಅನ್ನ ಸಾರು ಬೇಕು. ಸೊ ಎಲ್ಲರೂ ಶೂಟಿಂಗ್ ನಿಲ್ಲಿಸ್ಬಿಟ್ಟು ರಮೇಶ್ ಬಂದು ಕೂತ್ಕೊಂಡ್ರು, ನಿಂಗೇನ್ ಬೇಕು? ಅನ್ನ ಸಾರು ನಾ ಕೊಡಿಸ್ತೀನಿ, ಇವತ್ತು ಶೂಟಿಂಗ್ ಮಾಡ್ಬೋಣ, ಒಳ್ಳೆ ಕಡೆ ಕರ್ಕೊಂಡು ಹೋಗಿ ಅನ್ನ ಸಾರು ಕೊಡಿಸ್ತೀನಿ. ನೀನು ಇವಾಗ ಹೀರೋಯಿನ್ನು,
1: ಒಂದು ಮಗುನ ಸಂತೈಸು
0: ಅದಾದ್ಮೇಲೆ ಚನ್ನು ಸರ್ ಬಂದ್ರು, ನಿನ್ಗೇನ್ ಬೇಕಮ್ಮ? ಆಯ್ತಮ್ಮ, ಅನ್ನ ಸಾರು ಕೊಡಿಸ್ತೀನಿ, ನಿನ್ನ ನಾಳೆನೆ ಮನೆ ಕಳಿಸ್ತೀನಿ, ಇವತ್ ಶೂಟಿಂಗ್ ಮುಗಿಸ್ಬೋಣ, ನೀ ಬೇಗ ಬೇಗ ಮಾಡ್ಬಿಡು ನಾಳೆ. ಈ ತರ ಒಬ್ಬೊಬ್ರು ಒಂಥರ ಮಗು ತರ ಪ್ಯಾಂಪರ್ ಮಾಡಿ ಮಾಡಿ ನನ್ನ ಹತ್ರ ಕೆಲಸ ತಗೊಂಡಿತ್ತು. ಆ ತರ ಶೂಟಿಂಗ್ ಮಾಡ್ಕೊಂಡು ಬಂದ್ವಿ. ಆಮೇಲೆ ಅಫ್ಕೋರ್ಸ್ 1 ವಾರ ಆದ್ಮೇಲೆ ಅದು ಅಭ್ಯಾಸ ಆಗೋಯ್ತು ನನಗೆ. ಇಟ್ ಬಿಕೇಮ್ ವೆರಿ ಪ್ರೊಫೆಷನಲ್. ಮನೇನೂ ಮರ್ತು, ಇವಾಗಿನ ತರ ಯಾವಾಗ ಬೇಕಾದ್ರೆ ಫೋನ್ ಮಾಡೋಂಗಿರ್ಲಿಲ್ವಲ್ಲ. ಆಗ ರಾತ್ರಿ ಕಾಯ್ಬೇಕಾಗಿತ್ತು 9 o'clock, ಕಡಿಮೆ ರೇಟು, ಇಷ್ಟೇ ಟೈಮಲ್ಲಿ ಮಾತಾಡಬೇಕು, ಅದೆಲ್ಲ ಇತ್ತು. ತುಂಬಾ ಕಷ್ಟ ಆಗಿರೋದು ನನಗೆ. ಒಂದ್ಸತಿ ಶಾರ್ಟ್ ಅಲ್ಲಿ ಏನು ಅಂದ್ರೆ, ಸೂರ್ಯ ಶಶಾಂಕ್ನ ಬಿಟ್ಬಿಟ್ಟು ಭೂಮಿ ಬಂದ್ಬಿಡ್ತಾಳೆ ಇಂಡಿಪೆಂಡೆಂಟ್ ಆಗಿರಕ್ಕೆ. ಮನೇಲಿ ಹೇಗಿರ್ತಾಳೋ ಅದೇ ಡ್ರೆಸ್ ಅಲ್ಲಿ ಒಂದು ಕಿಟ್ ಬ್ಯಾಗ್ ಅಲ್ಲಿ ಡ್ರೆಸ್ ಬಟ್ಟೆ ಹಾಕೊಂಡು ಹೊರಟ್ಬಿಡ್ತಾಳೆ. ಹೊರಟು ಫೋನ್ ಬೂತ್ ಅಲ್ಲಿ ನಿಂತ್ಕೋತಾಳೆ ಫೋನ್ ಮಾಡ್ಬೇಕು ಸೂರ್ಯನ್. ಇಲ್ಲಿ ರಾತ್ರಿ ಆಗಿರತ್ತೆ, ಅಲ್ಲಿ ಬೆಳಗ್ಗೆ. ಸೊ ಕಾಲ್ ಮಾಡಿ ಕಟ್ ಮಾಡ್ತಾಳೆ, ಕಟ್ ಮಾಡಿ ಅಲ್ಲೇ ನಿಂತ್ಕೊಂಡು ಅಳಕ್ ಶುರು ಮಾಡ್ತಾಳೆ. ಹೆಲ್ಪ್ಲೆಸ್, ನಾನು ಯಾರಿಗೆ ಹೇಳ್ಕೊಳ್ಳಿ ಇದು ಅಂತ. ಇದು ಮಾನಿಟರ್ ಮಾಡ್ತಿದ್ವಿ, ರಿಹರ್ಸಲ್ ಮಾಡ್ತಿದ್ವಿ. ಒಬ್ಬ ಬಂದು ಕೇಳಬೇಕು, ನಮ್ಮ ಕ್ರೂ ಓನೆ.
2: ಸ್ನೇಹಿತರೆ, ಹೇಮಾ ಪ್ರಭಾತ್ ಅವರ ಜೊತೆಯ ಮಾತುಕತೆ, ಈ ಒಂದು ಕುತೂಹಲಕರವಾದಂತಹ ವಿಚಾರದ ಬಗ್ಗೆ

ಮತ್ತಷ್ಟು ಮಾತಾಡೋಣ. ಒಂದು ಅಮೇರಿಕ ಚಲನಚಿತ್ರದ ಈ ಒಂದು ಸನ್ನಿವೇಶದಲ್ಲಿ ಏನಾಯಿತು, ಇದು ತುಂಬ ಕುತೂಹಲ ಕಾತರದಿಂದ ಕಾಯ್ತಾ ಇದ್ದೀರಾ ಅಲ್ವಾ ಈ ಒಂದು ವಿಚಾರವನ್ನು ತಿಳ್ಕೊಳ್ಳೋದಕ್ಕೆ. ಪ್ರದೇಶ ಸಮಾಚಾರದ ನಂತರ ಈ ಒಂದು ಕಾರ್ಯಕ್ರಮ ಮುಂದುವರಿಯುತ್ತೆ.

0: ಸ್ನೇಹಿತರೆ, ಹೇಮಾ ಪ್ರಭಾತ್ ಅವರ ಜೊತೆಗಿನ ಮಾತುಕತೆ ಇದೀಗ ಮುಂದುವರಿಯಲಿದೆ.
1: ಒಬ್ಬ ಬಂದು ಆರ್ಟಿಸ್ಟ್ ಆಗಿ ಕೇಳ್ದ, ಆರ್ ಯು ಓಕೆ, ಡು ಯು ನೀಡ್ ಎನಿ ಹೆಲ್ಪ್ ಅಂತ ಕೇಳಬೇಕು. ಸರಿ, ಅವ್ರ ಕ್ಯಾಮ್ರಾ ಎಲ್ಲೋಯ್ತು, ರೆಡಿ ಟೇಕ್, ನಮ್ಮ ಟೇಕ್ ಗೀಕಲ್ಲ ಕೈ ಹಿಂಗ ಹಿಂಗ ಅಂದ್ರೆ ನಾವು ರೆಡಿ ಅಂತ. ಸೊ ಬಂದೆ, ಕಿಟ್ ಬ್ಯಾಗ್ ಇಟ್ಟೆ, ಫೋನ್ ತಗೊಂಡೆ, ಹಿಂಗ್ ಮಾಡ್ರಿ, ಹಿಂಗ್ ನೋಡ್ತೀನಿ, ಯಾರೋ ಬೇರೆ ಅವರು ಸೇಮ್ ಡೈಲಾಗ ಹೇಳೋದು, ಮೇಡಮ್ ಆರ್ ಯು ಓಕೆ, ಡು ಯು ನೀಡ್ ಎನಿ ಹೆಲ್ಪ್ ಅಂದ್ರೆ ನೋ ನೋ ನೋ ಅಂತ ಅಂದ್ಬಿಟ್ಟು ಅವ್ನು ಹೋದ. ಆಮೇಲೆ ನೋಡ್ರಿ, ಅದ್ ಮಾನಿಟರ್, ಅದ್ ಯಾರು ಪಬ್ಲಿಕ್
2: ಆಗಿದ್ದಲ್ಲ ಟೇಕ್.
1: ಇಲ್ಲ ಇಲ್ಲ, ಅಂದ್ರೆ ಇಟ್ ವಾಸ್ ಸೋ ನ್ಯಾಚುರಲ್ ನಾ ಹೇಳ್ತಿರೋದು. ನನ್ ಮೇಕಪ್ ಗೀಕಪ್ ಏನೂ ಇಲ್ಲ, ಶೂಟಿಂಗ್ ಅಂತ ಅನ್ಸಕ್ಕೆ ಮೇಕಪ್ ಗ್ಲಾಮರಸ್ ಆಗಿರ್ಬೇಕು ಏನೂ ಇಲ್ಲ. ಅದೇ ಸೀನು, ನಾವು ಡೈಲಾಗ್, ಅವ್ನು ಹೇಗ್ ಬಂದ, ಇಟ್ ವಾಸ್ ಸೋ ನ್ಯಾಚುರಲ್. ನನ್ಗದು ಒಂಥರ ಆಶ್ಚರ್ಯ,
2: ನಟನೆ ಅಂತ ಅಲ್ಲಿ
1: ಗೊತ್ತೇ ಆಗಿಲ್ಲ ಅವನ್ಗೆ. ಯಾರೋ ಒಂದ್ ಹೆಣ್ಣು ಹುಡುಗಿ ಅಳ್ತಾ ನಿಂತಿದ್ದಾಳೆ, ಏನಾರ ಹೆಲ್ಪ್ ಬೇಕಂತ ಕೇಳಿದ್ದಾರೆ. ಆಮೇಲೆ ನಾವು ಟೇಕ್ ಮಾಡಿದ್ದು
0: ಅಲ್ಲ, ಅದೇ ನೀವ್ಯಾರು ಅದೇ ನಿಜವಾದಂತಹ ಆಕ್ಟರ್ ಅಂತ ಹೇಳ್ಬಿಟ್ಟು ನೀವ್ಯಾರು ಮುಂದುವರ್ಸ ಹೋಗಿದ್ರೆ, ಸೊ ಅದನ್ನೇ ನಾವು ಟೇಕ್
1: ಮಾನಿಟರ್ ಮಾಡ್ಬಿಟ್ಟಿದ್ ನನ್ ಕೆಲಸ ನಾ ಮಾಡೀನಿ. ನಾನು ಅನ್ಕೊಂಡೆ ನಮ್ಮಲ್ಲೇ ಇನ್ಯಾರೋ ಒಬ್ಬ ಬಂದ್, ನಮ್ಗೆ ನಮ್ ದೇಶದವ್ರು ಅಲ್ಲ ಅಲ್ಲ, ಅವರು ಯಾವ್ದೊಂದ್ ಕ್ರೂ ಇಲ್ಲಿ ನಮ್ಮಲ್ಲಿ ಇನ್ನೊಬ್ಬ ಹೋಗಪ್ಪ ಅಂತ ನೋಡಿದ್ರೆ ಅವ್ರು ಯಾಕೆ ಗೊತ್ತಿಲ್ಲ.
2: ಸುಮಂತ್ ಅವ್ರೆ, ಕೆಲವು ದಡ್ಡ ಹುಡುಗರಿಗೆ ಕೇಳ್ಸಲ್ಲಂತೆ, ಜೋರಾಗಿ ಕೂಗಿ ಹೇಳ್ಬೇಕಂತೆ, ಹಂಗೇನಾದ್ರು ಕೂಗಿ ಹೇಳಿದ್ರ?
3: ಐ ಲವ್ ಯು ಹೇಳಿದ್ದೀನಿ,
1: ಬಟ್ ಅವಾಗ ನಾನು ದಡ್ಡಿ ಆಗಿರ್ಲಿಲ್ಲ,
2: ಜಾಣೆ ಆಗ್ಬಿಟ್ಟಿದ್ದಾರೆ. ಓಕೆ, ಈಗೊಂದು ಸ್ಮಾಲ್ ರ್ಯಾಪಿಡ್ ಫೈರ್ಗೆ ಹೋಗೋಣವಾ, ಫಟಾಫಟ್. ಓಕೆ, ಫಸ್ಟ್ ಹೇಮಾ ಮೇಡಮ್ಗೆ ಕ್ವೆಶನ್, ನಟನೆ ಭರತನಾಟ್ಯ ಎರಡಲ್ಲಿ ಒಂದೇ ಆಯ್ಕೆ ಮಾಡ್ಕೋಬೇಕು.
1: ಎರಡು ಕಣ್ಣಿದ್ದಂಗೆ ಎರಡು ಕಣ್ಣು ನಂಗೆ ಬೇಕು.
0: ಪ್ರಶಾಂತ್ ಅವರಲ್ಲಿ ನೀವು ತಕ್ಷಣ ಬದಲಾಯಿಸಬೇಕು ಅಂತ ಬಯಸುವಂತಹ ಒಂದು ಅಭ್ಯಾಸ ಯಾವುದು?
1: ನನ್ನ ನೊಗಳುತ್ತಾ ಇರಬೇಕು.
0: ಓ,
2: ಮನೇಲಿ ಜಗಳ ಆದಾಗ ಮೊದಲು ಸಾರಿ ಕೇಳೋರು ಯಾರು? ನೀವಲ್ಲ ಅಂತ ಗೊತ್ತಾಗೋಯ್ತು.
1: ಮತ್ತಿನ್ಯಾಕೆ ಆನ್ಸರ್ ಬೇಕು?
0: ನೀವು ನಟಿಸಿದಂತಹ ಸಿನಿಮಾಗಳಲ್ಲಿ ನಿಮಗೆ ಅತ್ಯಂತ ಪ್ರಿಯವಾದಂತಹ ಒಂದು ಡೈಲಾಗ್ ಯಾವುದು?
1: ನಾನು ನಮ್ಮ ದೇಶಕ್ಕೆ ಬರಕ್ಕೆ ರೆಡಿ ಇದ್ದೀನಿ ಸೂರ್ಯ, ನಾನು ನಿನ್ನ ಥರನೇ ಸ್ಟ್ರಾಂಗ್ ಇಂಡಿವಿಜುವಲ್ ಆಗಬೇಕು, ಆದರೆ ಮತ್ತೆ ನನಗೆ ಆ ಮದುವೆ ಅನ್ನೋ ಒಂದು ದಾರಿಲಿ ಹಾದು ಹೋಗಕ್ಕೆ ಹೇಳ್ಬೇಡ. ಐ ವಾಂಟ್ ಟು ಬಿ ಎ ಬೆಸ್ಟರ್ ಸೂರ್ಯ, ವಿಲ್ ಯು ಹೆಲ್ಪ್ ಮೀ, ವಿಲ್ ಯು ಗೈಡ್ ಮೀ?
2: ಇಬ್ಬರಲ್ಲಿ ಎಲ್ಲವನ್ನೂ ವಿಮರ್ಶೆ ಮಾಡಿ ನಿರ್ಧಾರ ಮಾಡೋದು ಯಾರು?
1: ಅಫ್ಕೋರ್ಸ್ ನಾನು,
0: ಬೇರೆ ಮಾತೇ ಇಲ್ಲ,
2: ಬೇರೆ ಮಾತೇ ಇಲ್ಲ.
1: ಬಟ್ ಅದರಲ್ಲಿ ನಾನು ನೀನು ಅಂತಲ್ಲ, ಕರೆಕ್ಟ್ ಯಾರ್ದಿರತ್ತೋ ಅವ್ರದಕ್ಕೆ ಹೋಗ್ತೀವಿ.
2: ಸೂಪರ್,
1: ಅದು ಜಾಸ್ತಿ ಯಾರ್ದಿರತ್ತೆ ಅಂತ ಕೇಳಿ ನೆಕ್ಸ್ಟ್.
2: ನಿಮ್ದೇ ಇರತ್ತೆ,
1: ಓಪನ್ ಸೀಕ್ರೆಟ್.
2: ಪ್ರಶಾಂತ್ ಸರ್, ರಂಗಭೂಮಿ ರಂಗು ಕ್ಯಾಮ್ರಾ ಬೆಳಕು ಎರಡರಲ್ಲಿ ಹೆಚ್ಚು ತೃಪ್ತಿ ಕೊಡೋದು ಯಾವುದು?
3: ರಂಗಭೂಮಿ.
2: ರಂಗಭೂಮಿ.
0: ಹೇಮಾ ಅವರ ಯಾವ ವಿಷಯ ಅಥವಾ ಗುಣಕ್ಕೆ ನೀವು ಮೊದಲು ಫಿದಾ ಆಗಿದ್ದು?
3: ಯಾವತ್ತು ನಗ್ನಗ್ತಾ ಇರ್ತಾಳೆ, ಮಾತಾಡ್ತಾ ಇರ್ತಾರೆ, ಮಾತಾಡೋ ಮಲ್ಲಿ.
2: ಯಾಕೆ ಆಕಾಶವಾಣಿಗೆ ಬರ್ಲಿಲ್ಲ?
1: ಚಾನ್ಸ್ ಕೊಡ್ಲ ಇಲ್ಲ.
3: ಹೇಳಿದೆ ನೀನ್ ವೈ ಟು ಟೇಕ್ ಎಂಸಿ ಅಂದ್ರೆ ಮಾತಾಡಕ್ಕೆ ಶುರು ಮಾಡ್ಬಿಡು, ಕರೀತಾರಲ್ಲ
0: ಸರ್. ಎಷ್ಟು ಬೇಗ ಬದಲಾಯಿಸ್ಬಿಟ್ರಿ ಮೇಡಮ್ ಅವ್ರನ್ನ ನೀವು, ಆಗ್ಲೇ ಹೇಳಿದ್ರಲ್ಲ ಯಾವಾಗ್ಲೂ ಹೋಗ್ತಾ ಇರಬೇಕು ಅಂತ. ಎಷ್ಟು ಬೇಗ
2: ನಿಮ್ಮಿಬ್ರಲ್ಲಿ ಹೆಚ್ಚು ಕೋಪಿಷ್ಟ ಅಥವಾ ಶಾಂತ ಸ್ವಭಾವದವ್ರು ಯಾರು?
3: ಶಾಂತ ಸ್ವಭಾವ
2: ನೀವೇ ಗೊತ್ತಾಗ್ಬಿಡ್ತು ನಮಗೆ.
1: ಕೋಪಿಷ್ಟ ಉತ್ತರ ಕೊಟ್ಟಿರೋದ್ ನಾನು.
0: ಓಕೆ,
2: ಹಾಗಾದ್ರೆ
3: ಸ್ವಭಾವ.
2: ಇನ್ನೊಂದು,
3: ಅವರು ಅಪೋಸಿಟ್.
0: ಹೇಮಾ ಅವರು ಮಾಡುವಂತಹ ಅಡುಗೆಗಳಲ್ಲಿ ನಿಮ್ಮ ಆಲ್ ಟೈಮ್ ಫೇವರೇಟ್ ಯಾವುದು?
1: ನಾನು ಅನ್ನ ಚೆನ್ನಾಗಿ ಮಾಡ್ತೀನಿ, ಸಾರ್ ಚೆನ್ನಾಗಿ ಮಾಡ್ತೀನಿ, ಚಪಾತಿ ಚೆನ್ನಾಗಿ ಮಾಡ್ತೀನಿ, ರಾಜ್ಮಾ ಚೆನ್ನಾಗಿ ಮಾಡ್ತೀನಿ, ಪಾಲಕ್ ಪನ್ನೀರ್ ಚೆನ್ನಾಗಿ ಮಾಡ್ತೀನಿ, ಹುಳಿ ಚೆನ್ನಾಗಿ ಮಾಡ್ತೀನಿ. ಹೇಳಪ್ಪ,
0: ರಾಪಿಡ್ ಫೈರ್ ನಿಮ್ಗೆ ಸರ್, ನಿಮ್ಗೆ ಸರ್ ರಾಪಿಡ್ ಫೈರ್.
3: ರೆಡಿ ಇದ್ರೆ ಪಕ್ಕದಲ್ಲಿ ನಾನು ಏನೇ ಮಾಡೋದಕ್ಕೆ ಮಿಕ್ಸ್ ಮಾಡಿ
2: ಚೆನ್ನಾಗಿರತ್ತೆ. ಅನ್ನ ಇಲ್ಲದೆ ಇದ್ರೆ ಹೆಂಗ್ ರುಚಿ ಗೊತ್ತಾಗತ್ತೆ ನಿಮ್ಗೆ ಅಲ್ವಾ ಮೇಡಮ್?
1: ಜೀವನದಲ್ಲಿ ಅನ್ನ ಎಷ್ಟು ಮುಖ್ಯ.
2: ಅವ್ರಿಗೆ ಅಮೆರಿಕ
0: ಫಿಲಮ್ ಅಲ್ಲಿ ಗೊತ್ತಾಗಿದೆ ಅವರಿಗೆ.
1: ಅನ್ನ ಸಾರು,
3: ಸಾರ್ ಅಂತೂ ಎ ಕ್ಲಾಸ್. ಅವರು ಅದು ಹೆಂಗಂದ್ರೆ ರೆಡಿ ಮಾಡ್ತಾ
0: ಆಸ್ವಾದಿಸ್ತಾರೆ.
1: ದೊಡ್ಡ ಪಾತ್ರೆಲಿ ಮಾಡಿರ್ತೀನ, ಸರ್ ಮಾಡೋ ಅಷ್ಟ್ರಲ್ಲಿ ಇಷ್ಟೇ ಆಗೋಗಿರತ್ತೆ. ಯಾಕಂದ್ರೆ ಒಂದೊಂದ್ಸತಿನ ನಾನ್ ರುಚಿ ಮಾಡಿರ್ತೀನಿ. ನಾನು ಐ ಲವ್ ಮೈ ಸೆಲ್ಫ್. ಓಕೆ, ನನ್ಗೆ ಬಹಳ ಇಷ್ಟ ನನ್ ಕಂಡ್ರೆ. ಪಾ, ಇಷ್ಟ ಚೆನ್ನಾಗಿದೆ, ಯಾರು ಇಷ್ಟ ಚೆನ್ನಾಗಿ ಮಾಡಿರೋದು, ಪುಣ್ಯ ಮಾಡಿರ್ಬೇಕು ತಿನ್ನೋರು.
3: ಫ್ರೆಂಡ್ಸ್ ಕಾಲ್ ಮಾಡ್ಬಿಟ್ಟು ಕೇಳೋದು, ಹೇಮಾ ಕರ್ದಿದ್ದೀರಲ್ಲ ಅಡಿಗೆ ಊಟಕ್ಕೆ, ಇವತ್ತು ಅಡಿಗೆ ನಿಮ್ದ ಕುಕ್ದ ಅಂತಾನೆ ಕೇಳ್ಬಿಟ್ಟು ಕುಕ್ಕದಲ್ಲೇ ಧೈರ್ಯ ಬಂದ್ಬಿಡ್ತಾರೆ,
0: ಇಲ್ಲಾಂದ್ರೆ ಕುಕ್ ಬಿಡ್ತಾರೆ.
1: ಜನಕ್ಕೆ ಜಲಸ್
2: ಅಲ್ವಾ, ಹೊಟ್ಟೆ
1: ಕಲಿಯುಗ ಇದು.
2: ಹೌದು, ಕರೆಕ್ಟ್. ನಾನ್ ನಿಮ್ ಪರ. ಹೇಮಾ ಅವರು ನಟನೆ ಮಾಡಿರುವಂತಹ ಸಿನಿಮಾಗಳಲ್ಲಿ ಆಲ್ ಟೈಮ್ ನಿಮ್ಮ ಫೇವರೇಟ್ ಮೂವಿ ಯಾವ್ದು?
3: ಐ ತಿಂಕ್ ನಂದು ಅಮೆರಿಕಾ.
2: ಯಾರಿಗೂ, ಎಲ್ಲರಿಗೂ ಅದು. ಒಟ್ಟಾರೆ ಇಡೀ ಕಾರ್ಯಕ್ರಮ ಹೇಗನ್ನಿಸ್ತು? ನಮ್ಮ ರೈನ್ಬೋ ಸಂಭ್ರಮದಲ್ಲಿ ನೀವು ಭಾಗಿಯಾದ್ರಿ, ನಮ್ಮ 25 ವಸಂತಗಳ ಹುಟ್ಟು ಹಬ್ಬ ಒಂದ್ರಿದೆ, ನಿಮ್ಮಿಬ್ಬರಿಗೊಂದು ಹೊಸ ಚೈತನ್ಯನ ತಂದು ಕೊಡ್ತಾ, ಹೇಗಿತ್ತು ಕಾರ್ಯಕ್ರಮ?
1: ಹೌದು, ನನಗೆ ಬಹಳ ಖುಷಿ ಆಯ್ತು. ಒಂದು, ನಮಗೆ ಟೈಮ್ ಸ್ಪೆಂಡ್ ಮಾಡಕ್ಕೆ ಸಿಗದೇ ಇಲ್ಲ. ಪ್ರಶಾಂತ್ ಅವರು ಬೆಂಗಳೂರಲ್ಲಿ ಇರೋದು ತುಂಬಾ ಕಡಿಮೆ, ಇದ್ದಷ್ಟು ಏನೋ ಒಂದು ಬ್ಯುಸಿ ನಮ್ಮ ಸಂಸಾರ ಅಥವಾ ಡಾನ್ಸ್ ಅದು ಇರ್ತೀವಿ. ಈ ಎಂಜಾಯ್ಮೆಂಟ್ ಅನ್ನೋದು ಒಳಗ್ ಮನಸ್ಸಲ್ಲಿ ಏನಿರುತ್ತೋ ಮಾತಾಡಕ್ಕೆ, ಹೀಗೆ ಕೂತ್ಕೊಂಡು ಮಾತಾಡಲ್ಲ ನಾವು. ಅಟ್ಲೀಸ್ಟ್ ನಿಮ್ಮಿಂದ ಆದ್ರೂ ನಾವು ಈ ತರ ಖುಷಿಯಾಗಿ ನಕ್ಕೊಂಡು ಸಂತೋಷವಾಗಿ ಹಿಂದೆ ಹೋಗಿ ತಿರ್ಗಾ ಬಂದ್ವಲ್ಲ, ಇಟ್ ವಾಸ್ ವಂಡರ್ಫುಲ್. 30 ವರ್ಷಕ್ಕೂ ನಮ್ಮನ್ನೇ ಕರೀರಿ.
0: ಮತ್ತಷ್ಟು ಹೊಸ ವಿಚಾರಗಳು ಸಿಗುತ್ತೆ, ಹೊಸ ಅಡಿಗೆಗಳನ್ನು ಮಾಡಿರ್ತಾರೆ, ಹೊಸ ಅಡಿಗೆಗಳನ್ನು ಮಾಡಿ ಕಲ್ತಿರ್ತೀರ ಮೇಡಮ್ ನೀವು?
1: ಕಲಿಯದೇನೋ ನನಗೆ ಅಂದ್ರೆ ಬರುತ್ತೆ.
3: ಅಲ್ಲ, ನನ್ ತುಂಬಾ ಖುಷಿ ಕೊಡ್ತು. ನಾನು ಫಸ್ಟೇ ಹೇಳಿದೀನಿ, ಐ ಆಮ್ ಕಮಿಂಗ್ ಆಫ್ಟರ್ ಮೆನಿ ಇಯರ್ಸ್ ಇಂಟು ದಿಸ್ ಬಿಲ್ಡಿಂಗ್. ನಂಗೆ ತುಂಬಾ ಖುಷಿ ಕೊಡ್ತು, ಯಾಕಂದ್ರೆ ಹಳೆ ನೆನಪೆಲ್ಲ ಬಂತು. ಐ ವಾಸ್ ಇನ್ ಕಾಲೇಜ್, MES ಕಾಲೇಜ್ ಅಲ್ಲಿ ಓದ್ತಾ ಇದ್ದೆ. ಸೊ ಅವಾಗ ಬಂದಿದ್ದು, ಆಮೇಲೆ ಐ ಆಮ್ ಕಮಿಂಗ್ ಟುಡೇ. ಸೊ ಇಟ್ಸ್ ಗಿವಿಂಗ್ ಮೀ ಬ್ಯೂಟಿಫುಲ್ ಮೆಮರೀಸ್ ಅಂಡ್ ಕಾಂಗ್ರ್ಯಾಚುಲೇಷನ್ಸ್ ಫಾರ್ ದಿಸ್ 25 ಇಯರ್ಸ್. ನೀವು ಹೇಳಿದ ತರ, ನೀವು ಹೇಳೋ ಮೊದಲೇ ಹೇಮಾನೆ ಹೇಳ್ಬಿಟ್ಟಿದ್ದಾರೆ ನೆಕ್ಸ್ಟ್ ನಮ್ಮನ್ನ ಕರೀರಿ ಅಂತ. ಸೊ ವೆನ್ ಎವರ್ ಯು ನೀಡ್ ಅಸ್ ಅಂಡ್ ವಿ ಆರ್ ಮೋಸ್ಟ್ ವೆಲ್ಕಮ್. ವಿ ಎಂಜಾಯ್ಡ್ ಅ ಲಾಟ್.
1: ಯಾಕೆ ಟೈಮ್ ತಗೊಂಡೆ ಅಂದ್ರೆ, ವಿ ವಾಂಟ್ ಟು ಅಚೀವ್ ಮೋರ್. ಸೊ ಆ ಅಚೀವ್ಮೆಂಟ್, 4 ಇಯರ್ಸ್ ಅಚೀವ್ಮೆಂಟ್ ಹೇಳಕ್ಕೆ ಟೈಮ್ ಬೇಕಲ್ಲ.
2: ಥ್ಯಾಂಕ್ ಯು ಸೋ ಮಚ್ ನಮ್ಮ ಕರೆಗೆ ನೀವು ಪ್ರೀತಿಯಿಂದ ಹೋಗ್ಬಿಟ್ಟು ಇಲ್ಲಿ ತನಕ ಬಂದ್ರಿ, ನಮ್ಮ ಸಡಗರದಲ್ಲಿ ನೀವು ಕೂಡ ಭಾಗಿಯಾದ್ರಿ, ತುಂಬಾ ಹೃದಯದ ಧನ್ಯವಾದಗಳು.
1: ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಜೀವನ ನಮ್ಮ ಜೀವನ ಯಾವಾಗ್ಲೂ ರೈನ್ಬೋ ತರ ಇರ್ಲಿ.
2: ಹೌದು, ಯಾವಾಗ್ಲೂ ನಿಮ್ಮ ನಗುಮುಖದಂತೆಯೇ ಇರಲಿ. ಇದಾಗಿತ್ತು ಇವತ್ತಿನ ರೈನ್ಬೋ ಹುಟ್ಟುಹಬ್ಬದ ಪ್ರಯುಕ್ತ ಮೂಡಿ ಬಂದಂತ ವಿಶೇಷ ಕಾರ್ಯಕ್ರಮ. ಇಷ್ಟು ಹೊತ್ತು ನಮ್ಮ ಜೊತೆಯಾಗಿದ್ರು ಹೇಮಾ ಪ್ರಭಾತ್ ಅವರು ಹಾಗೂ ಸುಮಂತ್ ಅವರು. ಅವರೊಟ್ಟಿಗಿನ ಮಾತುಕತೆ ನಿಮಗೆ ಖುಷಿ ಕೊಟ್ಟಿದೆ ಅಂತ ಭಾವಿಸ್ತೀನಿ. ನಾನು ಕೂಡ ನಿಮ್ಮ ಜೊತೆಯಾಗಿದ್ದೆ ನಿಮ್ಮ ಆರ್ಜೆ ರಮ್ಯಾ.
0: ನಾನು ನಿಮ್ಮ ರೈನ್ಬೋ ಗೆಳೆಯ ಸಚಿನ್ ಬನವಾಸಿ.
4: Good afternoon, everybody. You're listening to 101.3 FM. Mera naam hai Shabir, and with me is Sanjay Das. Hello.
5: Hello.
4: Ji haan.
5: Happy Silver Jubilee.
4: Ji haan. Sunne ek shunne ek dashamlo teen. Sanjay Das hai mere saath. Oh, mera naam hai Shabir. Silver Jubilee mana rahe bhai saab. So, Sanjay, what have we got today? What are we going to play today?
5: We've got hits from, let's say, 25 years. We've been around since 2001. And you've been here since 2001, so we're going to have some chat. We're going to ask you some... you're going to be asking yourself, and I'm going to be asking you as well.
4: Absolutely. We're really, really old. So, bhai sahab, we're playing songs from 2001. So, what's the first song? We got this brilliant, brilliant track. It's called Koi Kehe Kehte Rahe. I mean, this is a song for just about everybody who loves to dance. Agar aap dance karte ho, Sanjay Das, does the song mean anything to you?
5: The song means a lot of things. We will talk about it. But let's just play the song. And yeah, the numbers for you to send in your messages. 948090103. Live and locked on 101.3 FM Rainbow on the Silver Jubilee Special Show. Let's go, Shabir.
4: Enjoy.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. ಎಸ್ಸಿಒ ಶೃಂಗಸಭೆ, ಭಯೋತ್ಪಾದನೆಯ ಸಂಪೂರ್ಣ ಜಾಲ ಧ್ವಂಸಗೊಳಿಸಲು ಸದಸ್ಯ ರಾಷ್ಟ್ರಗಳಿಗೆ ಪ್ರಧಾನಿ

ನರೇಂದ್ರ ಮೋದಿ ಕರೆ. ಜಿಡಿಪಿಯ 7.8% ಪ್ರಗತಿ ಭಾರತೀಯರ ಕಠಿಣ ಶ್ರಮದ ಫಲ, ಪ್ರಧಾನಿ ಶ್ಲಾಘನೆ. ಸಿಂಧು ಜಲ ಒಪ್ಪಂದ, ಮಧ್ಯಸ್ಥಿಕೆ ನ್ಯಾಯಾಲಯದ ತೀರ್ಪು ತಿರಸ್ಕರಿಸಿದ ಭಾರತ. ಭಾರತ ಜರ್ಮನಿ ಪರಿಸರ ವೇದಿಕೆ ಸಭೆ, ಕೇಂದ್ರ ಸಚಿವ ಭೂಪೇಂದರ್ ಯಾದವ್, ಜರ್ಮನಿಯ ಕಾರ್ಸ್ಟನ್ ಶ್ನೈಡರ್ ಮಾತುಕತೆ. ಹಾಗೂ ಗೋವರ್ಧನ ಕೇಂದ್ರ ವಲಯ ಯೋಜನೆ ಇಂದಿನಿಂದ ಜಾರಿ, ಜೈವಿಕ ಸಿಎನ್ಜಿ ಉತ್ಪಾದನೆಗೆ ಉತ್ತೇಜನ. ವಾರ್ತೆಗಳ ವಿವರ. ಕಿರ್ಗಿಸ್ತಾನ್ನ ರಾಜಧಾನಿ ಬಿಷ್ಕೆಕ್ನಲ್ಲಿ ಇಂದು ನಡೆದ ಶಾಂಘೈ ಸಹಕಾರ ಸಂಘಟನೆ ಎಸ್ಸಿಒ 26ನೇ ಶೃಂಗಸಭೆ ಉದ್ದೇಶಿಸಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭಾಷಣ ಮಾಡಿದರು. ಭಯೋತ್ಪಾದನೆಗೆ ಹಣಕಾಸು ನೆರವು ನೀಡುವುದು, ಉಗ್ರವಾದ ಹಬ್ಬಿಸುವುದು ಹಾಗೂ ಉಗ್ರರಿಗೆ ಸುರಕ್ಷಿತ ತಾಣಗಳನ್ನು ಒದಗಿಸುವ ಸಂಪೂರ್ಣ ಜಾಲವನ್ನು ನಾಶಪಡಿಸಲು ಪ್ರತಿಯೊಂದು ಸದಸ್ಯ ರಾಷ್ಟಗಳು ಒಗ್ಗೂಡಿ ಶ್ರಮಿಸಬೇಕು ಎಂದು ಅವರು ಕರೆ ನೀಡಿದ್ದಾರೆ. ಭಯೋತ್ಪಾದನೆಯ ವಿರುದ್ಧದ ಹೋರಾಟದಲ್ಲಿ ಯಾವುದೇ ರೀತಿಯ ಇಬ್ಬಗೆಯ ನೀತಿಗೆ ಅವಕಾಶವಿರಬಾರದು ಎಂದು ಪ್ರತಿಪಾದಿಸಿದರು. ಇದೇ ವೇಳೆ ವಿಶ್ವದ ವಿವಿಧ ಭಾಗಗಳಲ್ಲಿ ನಡೆಯುತ್ತಿರುವ ಸಂಘರ್ಷಗಳ ಕುರಿತು ಕಳವಳ ವ್ಯಕ್ತಪಡಿಸಿದ ಅವರು, ಯುದ್ಧಗಳು ಮತ್ತು ಸಂಘರ್ಷಗಳು ಯಾವುದೇ ಸಮಸ್ಯೆಗೆ ಪರಿಹಾರವಾಗಲಾರವು. ಪ್ರತಿಯೊಂದು ವಿವಾದಗಳನ್ನು ಮಾತುಕತೆ ಮತ್ತು ರಾಜತಾಂತ್ರಿಕ ಮಾರ್ಗಗಳ ಮೂಲಕವೇ ಬಗೆಹರಿಸಿಕೊಳ್ಳಬೇಕು ಎಂದು ಹೇಳಿದರು. ಮುಕ್ತ ಮಾರುಕಟ್ಟೆ, ವ್ಯಾಪಾರ ವೃದ್ಧಿ ಹಾಗೂ ಅಭಿವೃದ್ಧಿಯ ಹೊಸ ಹಾದಿಗಳನ್ನು ತೆರೆಯುವ ಪ್ರತಿಯೊಂದು ಪ್ರಯತ್ನಕ್ಕೂ ಭಾರತದ ಸಂಪೂರ್ಣ ಬೆಂಬಲವಿದೆ ಎಂದ ಪ್ರಧಾನಿ, ಇಂತಹ ಸಂಪರ್ಕ ಯೋಜನೆಗಳು ಪ್ರತಿಯೊಂದು ದೇಶದ ಸಾರ್ವಭೌಮತ್ವ ಮತ್ತು ಪ್ರಾದೇಶಿಕ ಸಮಗ್ರತೆಯನ್ನು ಕಡ್ಡಾಯವಾಗಿ ಗೌರವಿಸಬೇಕು ಎಂಬುದನ್ನು ಒತ್ತಿ ಹೇಳಿದರು. ಕಳೆದ ವರ್ಷ ಭಾರತವು ಪ್ರಸ್ತಾಪಿಸಿದ್ದ ಎಸ್ಸಿಒ ನಾಗರಿಕ ಸಂವಾದ ವೇದಿಕೆಯ ಪ್ರಥಮ ಸಭೆಯು ಈ ವರ್ಷ ಭಾರತದಲ್ಲೇ ಆಯೋಜನೆಗೊಳ್ಳುತ್ತಿರುವುದಕ್ಕೆ ಪ್ರಧಾನಿ ಸಂತಸ ವ್ಯಕ್ತಪಡಿಸಿದರು. ಪ್ರಸಕ್ತ ಹಣಕಾಸು ವರ್ಷದ ಮೊದಲ ತ್ರೈಮಾಸಿಕದಲ್ಲಿ ಭಾರತದ ವಾಸ್ತವ ಜಿಡಿಪಿ ಬೆಳವಣಿಗೆ 7.8% ಕಳೆದ ಹಣಕಾಸು ವರ್ಷದ ಇದೇ ಅವಧಿಯಲ್ಲಿ ಈ ಬೆಳವಣಿಗೆ 6.9%. ಕೇಂದ್ರ ಅಂಕಿಅಂಶ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯವು ಏಪ್ರಿಲ್ನಿಂದ ಜೂನ್ ವರೆಗಿನ ಮೊದಲ ತ್ರೈಮಾಸಿಕದ ಜಿಡಿಪಿ ಅಂದಾಜುಗಳನ್ನು ಬಿಡುಗಡೆ ಮಾಡಿದೆ. ಜಾಗತಿಕ ಪ್ರತಿಕೂಲ ಪರಿಸ್ಥಿತಿಗಳ ನಡುವೆಯೂ ಭಾರತೀಯ ಆರ್ಥಿಕತೆ ತನ್ನ ಬೆಳವಣಿಗೆಯ ವೇಗವನ್ನು ಕಾಯ್ದುಕೊಂಡಿದೆ ಎಂದು ಸಚಿವಾಲಯ ತಿಳಿಸಿದೆ. ಇದೇ ಅವಧಿಯಲ್ಲಿ ನಾಮಮಾತ್ರ ಜಿಡಿಪಿ 10.3% ಬೆಳವಣಿಗೆ ದಾಖಲಿಸಿದೆ. ಭಾರತವು ಸಾಧಿಸಿರುವ 7.8% ಆರ್ಥಿಕ ಪ್ರಗತಿಯು ದೇಶದ 140 ಕೋಟಿ ನಾಗರಿಕರ ಕಠಿಣ ಪರಿಶ್ರಮ ಹಾಗೂ ಸಾಮೂಹಿಕ ಸಂಕಲ್ಪದ ಪ್ರತಿಫಲವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋವೊಂದನ್ನು ಹಂಚಿಕೊಂಡಿರುವ ಪ್ರಧಾನಿಯವರು, ಕೋವಿಡ್-19 ಸಾಂಕ್ರಾಮಿಕದ ನಂತರ ಎದುರಾದ ಜಾಗತಿಕ ಸವಾಲುಗಳು ಹಾಗೂ ವಿಶ್ವದ ಹಲವೆಡೆ ನಡೆಯುತ್ತಿರುವ ಯುದ್ಧಗಳ ಸನ್ನಿವೇಶದ ನಡುವೆಯೂ ಭಾರತವು ಅತ್ಯಂತ ವೇಗವಾಗಿ ಪ್ರಗತಿಯತ್ತ ಮುನ್ನಡೆಯುತ್ತಿದೆ ಎಂದು ತಿಳಿಸಿದ್ದಾರೆ. ಈ ಅಭಿವೃದ್ಧಿಯ ವೇಗವನ್ನು ನಿರಂತರವಾಗಿ ಕಾಯ್ದುಕೊಳ್ಳಲು ಆತ್ಮನಿರ್ಭರ ಭಾರತ ಪರಿಕಲ್ಪನೆಯನ್ನು ಸಾಕಾರಗೊಳಿಸುವುದು ಅತ್ಯಗತ್ಯ ಎಂದಿರುವ ಪ್ರಧಾನಿ, ದೇಶೀಯ ಉತ್ಪನ್ನಗಳನ್ನು ಬಳಸುವ ಸ್ವದೇಶಿ ತತ್ವವನ್ನು ಅಳವಡಿಸಿಕೊಳ್ಳಲು, ವೋಕಲ್ ಫಾರ್ ಲೋಕಲ್ ಪ್ರೋತ್ಸಾಹಿಸಲು ಹಾಗೂ ಭಾರತದಲ್ಲೇ ತಯಾರಾದ ವಸ್ತುಗಳಿಗೆ ಬೆಂಬಲ ನೀಡಲು ನಾಗರಿಕರಿಗೆ ಕರೆ ನೀಡಿದರು. ಪ್ರತಿಯೊಬ್ಬ ನಾಗರಿಕನು ಸ್ವದೇಶಿ ಚಿಂತನೆಯನ್ನು ಪಾಲಿಸಿದರೆ ಸ್ವಾತಂತ್ರ್ಯದ 100ನೇ ವರ್ಷದ ವೇಳೆಗೆ ವಿಕಸಿತ ಭಾರತದ ಕನಸು ನನಸಾಗಲಿದೆ ಎಂದು ಪ್ರಧಾನಿಯವರು ಆತ್ಮವಿಶ್ವಾಸ ವ್ಯಕ್ತಪಡಿಸಿದರು. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮತ್ತು ಗೃಹ ಸಚಿವ ಅಮಿತ್ ಶಾ ಅವರು ಈ ಉತ್ತಮ ಸಾಧನೆಯ ಶ್ರೇಯಸ್ಸು ದೇಶದ ಜನರು ಮತ್ತು ಅವರ ಪರಿಶ್ರಮಕ್ಕೆ ಸಲ್ಲುತ್ತದೆ ಎಂದು ಹೇಳಿದ್ದಾರೆ. ಭಾರತದ ಜಿಡಿಪಿ 7.8% ಬೆಳವಣಿಗೆ ದಾಖಲಿಸಿರುವ ಹಿನ್ನೆಲೆಯಲ್ಲಿ ಅಮೆರಿಕ ಭಾರತವನ್ನು ಚೈತನ್ಯಶೀಲ, ಬಲಿಷ್ಠ ಮತ್ತು ಸ್ಥಿರ ಆರ್ಥಿಕತೆಯ ದೇಶ ಎಂದು ಬಣ್ಣಿಸಿದೆ. ಸುದ್ದಿಸಂಸ್ಥೆಯೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಶ್ವೇತಭವನದ ಹಿರಿಯ ಉಪ ಪತ್ರಿಕಾ ಕಾರ್ಯದರ್ಶಿ ಕುಶ್ ದೇಸಾಯಿ, ಭಾರತದ ಆರ್ಥಿಕ ಬೆಳವಣಿಗೆಯ ಅಂಕಿಅಂಶಗಳು ಭಾರತವನ್ನು ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕ ಶಕ್ತಿಯಾಗಿ ನೋಡುವ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಡಳಿತದ ನಿಲುವನ್ನು ದೃಢಪಡಿಸಿವೆ ಎಂದು ಹೇಳಿದ್ದಾರೆ. ಸಿಂಧು ಜಲ ಒಪ್ಪಂದಕ್ಕೆ ಸಂಬಂಧಿಸಿದಂತೆ ವಿಶ್ವಬ್ಯಾಂಕ್ ರಚಿಸಿರುವ ಮಧ್ಯಸ್ಥಿಕೆ ನ್ಯಾಯಾಲಯ ತೀರ್ಪನ್ನು ಭಾರತ ತಿರಸ್ಕರಿಸಿದೆ. ನ್ಯಾಯಾಲಯಕ್ಕೆ ಭಾರತದ ವಿರುದ್ಧ ತೀರ್ಪು ನೀಡುವ ಯಾವುದೇ ಅಧಿಕಾರವಿಲ್ಲ, ಅದರ ತೀರ್ಪು ಭಾರತಕ್ಕೆ ಕಾನೂನುಬದ್ಧವಾಗಿ ಅನ್ವಯಿಸುವುದಿಲ್ಲ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಭಾರತವು ಈ ನ್ಯಾಯಾಲಯವನ್ನು ಎಂದಿಗೂ ಅಂಗೀಕರಿಸಿಲ್ಲ, ಅದರ ವಿಚಾರಣೆಯಲ್ಲೂ ಭಾಗವಹಿಸಿಲ್ಲ. ಆದ್ದರಿಂದ ನ್ಯಾಯಾಲಯದ ತೀರ್ಪಿಗೆ ಭಾರತ ಬದ್ಧವಾಗುವುದಿಲ್ಲ ಎಂದು ಸಚಿವಾಲಯ ಸ್ಪಷ್ಟಪಡಿಸಿದೆ. ಹೇಗ್ನಲ್ಲಿರುವ ನ್ಯಾಯಾಲಯ ಸಿಂಧು ಜಲ ಒಪ್ಪಂದವನ್ನು ಸ್ಥಗಿತಗೊಳಿಸಲು ಭಾರತ ನೀಡಿರುವ ಕಾರಣಗಳು ಸಮರ್ಥವಲ್ಲ ಎಂದು ಹೇಳಿತ್ತು. 1960ರ ಜಲ ಹಂಚಿಕೆ ಒಪ್ಪಂದದಡಿ ಭಾರತ ತನ್ನ ಬದ್ಧತೆಗಳನ್ನು ಮುಂದುವರಿಸಬೇಕು ಎಂದು ಸೂಚಿಸಿತ್ತು. ಆದರೆ ನ್ಯಾಯಾಲಯ ರಚನೆಯೇ ಒಪ್ಪಂದದ ನಿಯಮಗಳಿಗೆ ವಿರುದ್ಧವಾಗಿದೆ ಎಂದು ಭಾರತ ತಿಳಿಸಿದೆ. ಸಿಂಧು ಜಲ ಒಪ್ಪಂದ ಮತ್ತು ತನ್ನ ಮೂಲ ಸೌಕರ್ಯ ಯೋಜನೆಗಳಿಗೆ ಸಂಬಂಧಿಸಿದ ಭಾರತದ ಸಾರ್ವಭೌಮ ನಿರ್ಧಾರಗಳಲ್ಲಿ ಮಧ್ಯಸ್ಥಿಕೆ ನ್ಯಾಯಾಲಯಕ್ಕೆ ಯಾವುದೇ ಅಧಿಕಾರವಿಲ್ಲ ಎಂದು ಸಚಿವಾಲಯ ತಿಳಿಸಿದೆ. ಪಹಲ್ಗಾಮ್

0: ಭಯೋತ್ಪಾದಕ ದಾಳಿಯ ಬಳಿಕ ರಾಷ್ಟೀಯ ಭದ್ರತೆ ಮತ್ತು ಗಡಿಯಾಚೆಗಿನ ಭಯೋತ್ಪಾದಕತೆಯನ್ನು ಉಲ್ಲೇಖಿಸಿ ಭಾರತ ಸಿಂಧು ಜಲ ಒಪ್ಪಂದವನ್ನು ಸ್ಥಗಿತಗೊಳಿಸಿತ್ತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದರ್ ಯಾದವ್ ನವದೆಹಲಿಯಲ್ಲಿ ಇಂದು ಜರ್ಮನಿ ಪರಿಸರ ಸಚಿವ ಕಾರ್ಸ್ಟನ್ ಶ್ನೇಡರ್ ಅವರೊಂದಿಗೆ ಸಭೆ ನಡೆಸಿದರು. 4ನೇ ಭಾರತ ಜರ್ಮನಿ ಪರಿಸರ ವೇದಿಕೆ ಸಭೆಯ ಹಿನ್ನೆಲೆಯಲ್ಲಿ ಈ ದ್ವಿಪಕ್ಷೀಯ ಮಾತುಕತೆ ನಡೆಯಿತು. ಸಭೆಯಲ್ಲಿ ಮುಖ್ಯವಾಗಿ ಕೈಗಾರಿಕಾ ವಲಯದಲ್ಲಿ ಇಂಗಾಲದ ಹೊರಸೂಸುವಿಕೆಯನ್ನು ತಗ್ಗಿಸುವಿಕೆ ಹಾಗೂ ಜೌಗು ಪ್ರದೇಶಗಳ ಸಂರಕ್ಷಣೆ ಸೇರಿದಂತೆ ಜೈವಿಕ ವೈವಿಧ್ಯತೆಯ ರಕ್ಷಣೆಯ ಕುರಿತು ಎರಡೂ ದೇಶಗಳ ನಡುವೆ ವಿಸ್ತೃತ ಚರ್ಚೆ ನಡೆಯಿತು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಭೂಪೇಂದರ್ ಯಾದವ್, ಭಾರತ ಮತ್ತು ಜರ್ಮನಿ ನಡುವಿನ ರಾಜತಾಂತ್ರಿಕ ಸಹಭಾಗಿತ್ವ ಅತ್ಯಂತ ವೇಗವಾಗಿ ಮುನ್ನಡೆಯುತ್ತಿದೆ ಎಂದು ತಿಳಿಸಿದ್ದಾರೆ. ಒಟ್ಟು 23,731 ಕೋಟಿ ರೂಪಾಯಿ ವೆಚ್ಚದ ಗೋವರ್ಧನ್ ಕೇಂದ್ರ ವಲಯ ಯೋಜನೆ ಎಂದಿನಿಂದ ಜಾರಿಗೆ ಬಂದಿದೆ. ಇದು ಭಾರತದಲ್ಲಿ ಕಂಪ್ರೆಸ್ಡ್ ಜೈವಿಕ ಅನಿಲದ ಉತ್ಪಾದನೆ ಮತ್ತು ಬಳಕೆಯನ್ನು ಹೆಚ್ಚಿಸುವತ್ತ ಪ್ರಮುಖ ಹೆಜ್ಜೆಯಾಗಿದೆ. ಈ ಯೋಜನೆಯನ್ನು 2035-36 ಜಾರಿಗೆ ತರಲಾಗುವುದು ಮತ್ತು ಈ ಯೋಜನೆಯು ಭಾರತದ ಭವಿಷ್ಯದ ಇಂಧನ ಮಿಶ್ರಣದ ಪ್ರಮುಖ ಆಧಾರ ಸ್ತಂಭವಾಗಿ ಜೈವಿಕ ಸಿಎನ್ಜಿ ಅನಿಲವನ್ನು ಸ್ಥಾಪಿಸುತ್ತದೆ. ದೇಶೀಯ ಜೈವಿಕ ಸಿಬಿಜಿ ಉತ್ಪಾದನೆಯನ್ನು ಸುಮಾರು 10 ಪಟ್ಟು ಹೆಚ್ಚಿಸುವುದು, ದೊಡ್ಡ ಪ್ರಮಾಣದ ಖಾಸಗಿ ಹೂಡಿಕೆಯನ್ನು ಸಜ್ಜುಗೊಳಿಸುವುದು ಮತ್ತು ದೇಶಾದ್ಯಂತ ವೃತ್ತಾಕಾರದ ಜೈವಿಕ ಆರ್ಥಿಕತೆಯನ್ನು ಸೃಷ್ಟಿಸುವುದು ಈ ಯೋಜನೆಯ ಗುರಿಯಾಗಿದೆ. ಕಳೆದ ತಿಂಗಳ 6ರಂದು ಕೇಂದ್ರ ಸಚಿವ ಸಂಪುಟ ಈ ಯೋಜನೆಗೆ ಅನುಮೋದನೆ ನೀಡಿತು. ನೇಪಾಳದ ತ್ರಿಶೂಲಿ 3A ಜಲ ವಿದ್ಯುತ್ ಯೋಜನೆಯ ಕೆಸರಿನಿಂದ ತುಂಬಿದ ಸುರಂಗಗಳಲ್ಲಿ ಸಿಲುಕಿರುವ ಶಂಕೆ ಇರುವ 600ಕ್ಕೂ ಹೆಚ್ಚು ಕಾರ್ಮಿಕರ ರಕ್ಷಣೆಗೆ ಕಾರ್ಯಾಚರಣೆ ತೀವ್ರಗೊಂಡಿದೆ. ರಕ್ಷಣಾ ಸಿಬ್ಬಂದಿ ಸ್ಫೋಟಕಗಳು ಭಾರೀ ಯಂತ್ರೋಪಕರಣಗಳನ್ನು ಬಳಸಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಪ್ರವಾಹದಿಂದ 939 ಮಂದಿ ಮೃತಪಟ್ಟಿದ್ದು 3,925 ಮಂದಿ ನಾಪತ್ತೆಯಾಗಿದ್ದಾರೆ. ದೇಶಾದ್ಯಂತ 11,000ಕ್ಕೂ ಹೆಚ್ಚು ಮಂದಿಯನ್ನು ರಕ್ಷಿಸಲಾಗಿದೆ ಎಂದು ನೇಪಾಳದ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ತಿಳಿಸಿದೆ. ಭಾರತ ಸೇರಿದಂತೆ ಹಲವು ದೇಶಗಳ ತಜ್ಞರು ರಕ್ಷಣಾ ಕಾರ್ಯಾಚರಣೆಗೆ ನೆರವು ನೀಡುತ್ತಿದ್ದಾರೆ. ಭಾರತವು ಸುರಂಗ ರಕ್ಷಣಾ ಹಾಗೂ ವಿಧಿ ವಿಜ್ಞಾನ ತಜ್ಞರ ತಂಡಗಳನ್ನು ಕಳುಹಿಸಿದ್ದು ಮೃತರ ಗುರುತಿಗಾಗಿ ಡಿಎನ್ಎ ಪರೀಕ್ಷೆ ನಡೆಸಲಾಗುತ್ತಿದೆ. ನೇಪಾಳದ ಪ್ರವಾಹದಲ್ಲಿ ಮೃತಪಟ್ಟವರ ಗುರುತು ಪತ್ತೆ ಮತ್ತು ಮೃತದೇಹಗಳನ್ನು ಸ್ವದೇಶಕ್ಕೆ ಹಸ್ತಾಂತರಿಸಲು ಹಲವು ಹಂತಗಳ ಪರಿಶೀಲನೆ ಅಗತ್ಯವಿದೆ ಎಂದು ಕಠ್ಮಂಡುವಿನ ಭಾರತೀಯ ರಾಯಭಾರ ಕಚೇರಿ ತಿಳಿಸಿದೆ. ಮೃತದೇಹಗಳ ಛಾಯಾಚಿತ್ರ, ಬೆರಳಚ್ಚು, ಡಿಎನ್ಎ ಮಾದರಿ ಹಾಗೂ ಗುರುತಿನ ದಾಖಲೆಗಳನ್ನು ಪರಿಶೀಲಿಸಿದ ಬಳಿಕ ಹಸ್ತಾಂತರ ಪ್ರಕ್ರಿಯೆ ನಡೆಸಲಾಗುತ್ತದೆ. ಕುಟುಂಬದವರು ನೇಪಾಳ ಪೊಲೀಸ್ ವೆಬ್ಸೈಟ್ನಲ್ಲಿರುವ ಛಾಯಾಚಿತ್ರಗಳ ಮೂಲಕ ಮೃತದೇಹಗಳನ್ನು ಗುರುತಿಸಿದರೆ ಸ್ಥಳೀಯ ಅಧಿಕಾರಿಗಳೊಂದಿಗೆ ಸಮನ್ವಯ ಸಾಧಿಸಿ ಸ್ವದೇಶಕ್ಕೆ ಕಳುಹಿಸಲು ರಾಯಭಾರ ಕಚೇರಿ ನೆರವು ನೀಡಲಿದೆ ಎಂದು ಕಚೇರಿ ತಿಳಿಸಿದೆ. ಅಭಿವೃದ್ಧಿ ಹೊಂದಿದ ಭಾರತದ ಕನಸನ್ನು ನನಸು ಮಾಡುವ ನಿಟ್ಟಿನಲ್ಲಿ ಕಸ್ಟಮ್ಸ್ ಮತ್ತು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಪ್ರಮುಖ ಸುಧಾರಣೆಗಳನ್ನು ತರಲು ಕೇಂದ್ರ ಸರ್ಕಾರ ಸಿದ್ದತೆ ನಡೆಸುತ್ತಿದೆ ಎಂದು ಕೇಂದ್ರ ಹಣಕಾಸು ಮತ್ತು ಕಾರ್ಪೊರೇಟ್ ವ್ಯವಹಾರಗಳ ಸಚಿವೆ ನಿರ್ಮಲಾ ಸೀತಾರಾಮನ್ ತಿಳಿಸಿದ್ದಾರೆ. ಜಿ20 ಹಣಕಾಸು ಸಭೆಯಲ್ಲಿ ನೀಡಿದ ವಿಶೇಷ ಸಂದರ್ಶನದಲ್ಲಿ ಮಾತನಾಡಿದ ಅವರು, ಈಗಾಗಲೇ ನೇರ ಮತ್ತು ಪರೋಕ್ಷ ತೆರಿಗೆ ವ್ಯವಸ್ಥೆಯಲ್ಲಿ ತರಲಾದ ಬದಲಾವಣೆಗಳ ಮುಂದುವರೆದ ಭಾಗವಾಗಿ ಮುಂಬರುವ ದಿನಗಳಲ್ಲಿ ಇನ್ನಷ್ಟು ಸುಧಾರಣಾ ಕ್ರಮ ಕೈಗೊಳ್ಳಲಾಗುವುದು ಎಂದಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎಸ್ಸಿಒ ಶೃಂಗಸಭೆ, ಭಯೋತ್ಪಾದನೆಯ ಸಂಪೂರ್ಣ ಜಾಲ ಧ್ವಂಸಗೊಳಿಸಲು ಸದಸ್ಯ ರಾಷ್ಟ್ರಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ಜಿಡಿಪಿಯ ಶೇಕಡ 7.8 ಪ್ರಗತಿ, ಭಾರತೀಯರ ಕಠಿಣ ಶ್ರಮದ ಫಲ, ಪ್ರಧಾನಿ ಶ್ಲಾಘನೆ. ಸಿಂಧು ಜಲ ಒಪ್ಪಂದ ಮಧ್ಯಸ್ಥಿಕೆ ನ್ಯಾಯಾಲಯದ ತೀರ್ಪು ತಿರಸ್ಕರಿಸಿದ ಭಾರತ. ಭಾರತ ಜರ್ಮನಿ ಪರಿಸರ ವೇದಿಕೆ ಸಭೆ, ಕೇಂದ್ರ ಸಚಿವ ಭೂಪೇಂದರ್ ಯಾದವ್ ಜರ್ಮನಿಯ ಕಾರ್ಸ್ಟನ್ ಶ್ನೈಡರ್ ಮಾತುಕತೆ. ಹಾಗೂ ಗೋವರ್ಧನ್ ಕೇಂದ್ರ ವಲಯ ಯೋಜನೆ ಇಂದಿನಿಂದ ಜಾರಿ, ಜೈವಿಕ ಸಿಎನ್ಜಿ ಉತ್ಪಾದನೆಗೆ ಉತ್ತೇಜನ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30.
3: ಕಣ್ಣುಗಳನ್ನು ದಾನ ಮಾಡಿ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ.
4: ನಿಮ್ಮ ಕಣ್ಣುಗಳು ಶಾಶ್ವತ.

0: ಸಮರ್ಥವಾಗಿ ಜೀವಿಸಲಿ.
1: ಕಣ್ಣುಗಳು ಎಂದಿಗೂ ಸಾಯುವುದಿಲ್ಲ, ಅವುಗಳನ್ನು ದಾನ ಮಾಡಿ.
0: ನೇತ್ರದಾನವನ್ನು ನಿಮ್ಮ ಕುಟುಂಬದ ಪರಂಪರೆಯನ್ನಾಗಿ ಮಾಡಿ. ನೇತ್ರದಾನಕ್ಕಾಗಿ ಸಂಪರ್ಕಿಸಿ
1: ಲಯನ್ಸ್ ಇಂಟರ್ನ್ಯಾಷನಲ್ ಐ ಬ್ಯಾಂಕ್, ಬೆಂಗಳೂರು 9740556666.
2: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ ಸಿಬಿಎಸ್ ಬಿಎಲ್ಆರ್.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

0: ವರ್ಕೌಟ್ ಮಾಡ್ತೀರಾ ಆದ್ರೆ ಫಲಿತಾಂಶ ಸಿಗ್ತಿಲ್ವಾ?
1: ಡಯಟ್ ಮಾಡ್ತೀರಾ ಆದ್ರೆ ಡೌಟ್ ಮಾತ್ರ ಹೋಗ್ತಿಲ್ವಾ?
0: ಹಾಗಾದ್ರೆ ಈ ಲೈವ್ ನಿಮ್ದೇ. ಕೋಚ್, ಟ್ರೈನರ್ ಹಾಗೂ ಫಿಟ್ನೆಸ್ ಕಂಟೆಂಟ್ ಕ್ರಿಯೇಟರ್ ವಿವೇಕ್ ಮಾಚಯ್ಯ ಅವರ ಜೊತೆ ನೇರ ಸಂವಾದ.
1: ಫ್ಯಾಟ್ ಲಾಸ್, ಮಸಲ್ ಗೇನ್, ನ್ಯೂಟ್ರಿಷನ್, ವರ್ಕೌಟ್, ಫಿಟ್ನೆಸ್ ಜರ್ನಿಯ ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೆ ಸಿಗಲಿದೆ ಉತ್ತರ ಫಿಟ್ ವಿತ್ ವಿವೇಕ್ ಎಂ ಅವರ ಜೊತೆ.

0: ಎಫ್ಎಂ ರೈನ್ಬೋದ 25ನೇ ಹುಟ್ಟುಹಬ್ಬದ ವಿಶೇಷ ಸಂಭ್ರಮದಲ್ಲಿ
1: ಸೆಪ್ಟೆಂಬರ್ 1ರಂದು ಮಧ್ಯಾಹ್ನ 1:20 to 2 PM
0: ನಿಮ್ಮ ಪ್ರಶ್ನೆ ನಮ್ಮ ಉತ್ತರ ಕೇಳಿ ತಿಳ್ಕೊಳ್ಳಿ ಫಿಟ್ ಆಗಿ
1: ಎಫ್ಎಂ ರೈನ್ಬೋ ಜೊತೆ 25 ವರ್ಷಗಳ ಸಂಭ್ರಮ.
2: ಬದುಕು ಎಂದರೆ ಕಡಲಿನ ಪಯಣ, ಸಿಡಿಲು ಮಳೆಯು ಸಹಜ, ಈಜುದ ತಡವ ಸೇರುವ ಗುಂಡಿಗೆ ಇದ್ದರೆ ಬದುಕುವ ಮನುಜ.
3: ಹಲೋ ನಮಸ್ಕಾರ, ಎಫ್ ಎಂ ರೈನ್ಬೋ 101.3 MHz ಕೇಳ್ತಿರೋ ಪ್ರತಿಯೊಬ್ಬರಿಗೂ ಪ್ರೀತಿಯ ನೆಲ್ಮೆಯ ಮತ್ತು ಒಂದು ಜೋಶ್ ಭರಿತ ಸುಸ್ವಾಗತ. 25 ವರ್ಷಗಳಿಂದ ಮಾಹಿತಿ, ಮನರಂಜನೆ ಮತ್ತು ಸಂಸ್ಕೃತಿಯ ಜೊತೆ ನಿಮ್ಮನ್ನ ಕನೆಕ್ಟ್ ಮಾಡ್ತಾ ಬಂದಿರುವ ಎಫ್ ಎಂ ರೈನ್ಬೋದಲ್ಲಿ ಇವತ್ತು ನಾವು ಮಾತಾಡ್ತಾ ಇರೋದು ನಮ್ಮ ಜೀವನದ ಅತ್ಯಂತ ಮುಖ್ಯವಾದ ವಿಷಯದ ಬಗ್ಗೆ, ನಮ್ಮ ಆರೋಗ್ಯದ ಬಗ್ಗೆ, ಎಸ್ಪೆಷಲಿ ಫಿಟ್ನೆಸ್ ಬಗ್ಗೆ, ದೇಹದ ಕ್ಷಮತೆ ಬಗ್ಗೆ. ಹಾಂ ಯೆಸ್ ಫ್ರೆಂಡ್ಸ್, ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋಯರ್ಸ್ ಎಷ್ಟಿದ್ದಾರೆ ಅನ್ನೋದು ಬರೀ ಒಂದು ಸಂಖ್ಯೆ ಆಗುತ್ತೆ, ಆದರೆ ಒಬ್ಬ ವ್ಯಕ್ತಿಯ ಮಾತಿನಿಂದ ಎಷ್ಟು ಜನರ ಜೀವನದಲ್ಲಿ ಬದಲಾವಣೆ ಆಗಿದೆ ಅನ್ನೋದೇ ಇನ್ಫ್ಲೂಯೆನ್ಸ್. ಆ ಇನ್ಫ್ಲೂಯೆನ್ಸ್ನ ಒಂದು ಸುಂದರ ಉದಾಹರಣೆ ವಿವೇಕ್ ಮಾಚಯ್ಯ. ಇವತ್ತು ನಮ್ಮ ಮುಂದೆ ಸ್ಟುಡಿಯೋದಲ್ಲಿ ಕೂತಿದ್ದಾರೆ, ಬಹಳನೇ ಫಿಟ್ ಆಗಿದ್ದಾರೆ. ಈಗ ತಾನೇ 45 ವರ್ಷಗಳ ಹುಟ್ಟುಹಬ್ಬ ಆಚರಿಸ್ಕೊಂಡ್ರು, ನಮ್ಮ ಎಫ್ ಎಂ ರೈನ್ಬೋ ಥರ 25 ವರ್ಷದ ಹುಡುಗನ ಥರ ಫಿಟ್ ಆಗಿ ಕಾಣಿಸ್ತಾ ಇದ್ದಾರೆ. ವೆಲ್ಕಮ್ ಟು ದಿ ಶೋ ವಿವೇಕ್ ಮಾಚಯ್ಯ ಅವರೇ.
4: ನಮಸ್ಕಾರ ಕನ್ನಡಿಗರೇ, ಜೈ ಶ್ರೀರಾಮ್.
3: ಎಸ್, ಇದನ್ನ ಕೇಳಿದ್ರೆ ನೀವು ಬಂದ್ರಿ ಅಂತ ಅರ್ಥ, ತುಂಬಾ ಸಂತೋಷ. 3.55 lakh ಫಾಲೋಯರ್ಸ್ ಅಂಡ್ ಸಬ್ಸ್ಕ್ರೈಬರ್ಸ್ ಇನ್ ಫೇಸ್ಬುಕ್ ಅಂಡ್ ಇನ್ಸ್ಟಾಗ್ರಾಮ್ ಅಲ್ಲಿ ಇದ್ದಾರೆ. ಅವರ ಒಂದೊಂದು ವಿಡಿಯೋಸ್ಗೂ ಲಕ್ಷಾಂತರ, ಕೆಲವೊಮ್ಮೆ ಮಿಲಿಯನ್ಸ್ ಅಲ್ಲಿ ರೆಸ್ಪಾನ್ಸ್ ಸಿಗುತ್ತೆ. ಅವರ ಕನ್ನಡದ ಫಿಟ್ನೆಸ್ ವಿಡಿಯೋ ಮಾಡೋದ್ರಲ್ಲಿ ನಿಜಕ್ಕೂ ಸೂಪರ್. ಈಗ ಕೊಟ್ರಲ್ಲ ಇಂಟ್ರೋ, ಹಂಗೇನೆ ಫಿಟ್ನೆಸ್ ಅನ್ನ ಕಾಂಪ್ಲಿಕೇಟ್ ಆಗಿ ಮಾಡದೆ ನಮ್ಮ ಮನೆಯ ಮಾತಿನಂತೆ, ನಮ್ಮ ಬದುಕಿನ ಭಾಗದಂತೆ ಹೇಳುವ ಅವರ ಶೈಲಿಯೇ ತುಂಬಾ ವಿಶೇಷ. ಮತ್ತೆ ನಿಮಗೆ ನಮ್ಮ ಎಫ್ ಎಂ ರೈನ್ಬೋ ಸ್ಟುಡಿಯೋದ 25ನೇ ವರ್ಷದ ಹುಟ್ಟು ಹಬ್ಬಕ್ಕೆ, ಯಂಗ್ ಆಗಿದೆ ನಮ್ಮ ಎಫ್ ಎಂ ರೈನ್ಬೋ, ನೀವು ಕೂಡ ಸಖತ್ ಯಂಗ್ ಆಗಿ ಫಿಟ್ ಆಗಿದ್ದೀರಾ. ಒನ್ಸ್ ಅಗೇನ್ ವೆಲ್ಕಮ್ ವಿವೇಕ್ ಅವರೇ.
4: ಧನ್ಯವಾದಗಳು.
3: ಎಸ್, ಜಾಸ್ತಿ ನನ್ನ ಮಾತಿಲ್ಲದೆ ನಿಮ್ಮ ಮಾತನ್ನ ಕೇಳ್ತೀನಿ. ಲಕ್ಷಾಂತರ ಜನರಿಗೆ ಫಿಟ್ನೆಸ್ ಬಗ್ಗೆ ಹೇಳ್ತಾ ಇರ್ತೀರಾ, ವ್ಯಾಯಾಮ ಯಾವ ಥರ ಮಾಡಬೇಕು ಅಂತ ವಿಡಿಯೋಸ್ ಮಾಡಿ ತೋರಿಸ್ತೀರಾ. ನಿಮ್ಮ ಈ ಫಿಟ್ನೆಸ್ ಜರ್ನಿ ಶುರು ಮಾಡೋಕ್ಕೆ ಹಿಂತಿರುಗಿ ನೋಡಿದ್ರೆ ಎಲ್ಲಿಂದ ಶುರು ಆಗುತ್ತೆ ಅಂತ ತುಂಬ ಜನಕ್ಕೆ, ಬಿಕಾಸ್ ನಾವು ಇವಾಗೆಲ್ಲ ನಿಮ್ಮ ವಿಡಿಯೋಸ್ ನೋಡಿದ್ದೇವೆ, ಬಟ್ ಎಲ್ಲಿಂದ ಶುರು ಆಯಿತು, ಯಾವ ವರ್ಷದಿಂದ, ಯಾವುದು ಒಂದು ಟರ್ನಿಂಗ್ ಪಾಯಿಂಟ್, ಎಸ್ ನಾನಿದು ಇವತ್ತಿಂದ ನಾನು ಶುರು ಮಾಡಬೇಕು ಅಂದಿದ್ದು ಯಾವಾಗ?
4: ನನ್ನ ಫಿಟ್ನೆಸ್ ಜರ್ನಿ ಶುರು ಆಗಿದ್ದು ನಮ್ಮ ತಂದೆಯಿಂದ. ನಾನು 1ನೇ ಕ್ಲಾಸ್ ಇದ್ದಾಗಲೇ ನನಗೆ ಎಕ್ಸಸೈಸ್ ತುಂಬ ಅಭ್ಯಾಸ ಮಾಡಿಸಿದರು. ಆಮೇಲೆ ಸ್ಕೂಲಲ್ಲಿ ಕಾಲೇಜಲ್ಲಿ ತುಂಬ ಸ್ಪೋರ್ಟ್ಸಲ್ಲಿ ಇನ್ವಾಲ್ವ್ ಆಗಿದ್ದೆ. ಅದಾದಮೇಲೆ

0: 15 ವರ್ಷ ಆಲ್ಮೋಸ್ಟ್ ಬ್ರೇಕ್ ಆಯಿತು ನಂದು. ಕೋವಿಡ್ ಟೈಮಲ್ಲಿ ಮತ್ತೆ ತುಂಬ ಸೀರಿಯಸ್ ಆಗಿ ತಗೊಂಡೆ ಹೆಲ್ತ್ ಅಂಡ್ ಫಿಟ್ನೆಸ್ನ, ತಗೊಂಡು ತುಂಬ ಕೋರ್ಸಸ್ ಮಾಡಿದೆ, ನನ್ನ ಸುತ್ತಲಿರೋ ಜನರನ್ನ ಚೇಂಜಸ್ ಮಾಡಿದೆ. ಸೊ ನಾನು ಇದನ್ನೇ ಯಾಕೆ ಸೀರಿಯಸ್ ಆಗಿ ಮಾಡಬಾರ್ದು, ಯಾಕೆ ಜನರಿಗೆ ಹೆಲ್ಪ್ ಮಾಡಬಾರ್ದು, ನನಗಾಗಿರೋ ಕಷ್ಟಗಳು ಬೇರೆಯವ್ರಿಗೆ ಆಗಬಾರ್ದು ಅನ್ನೋ ಒಂದು ಭಾವನೆಯಲ್ಲಿ ನಾನಿದ್ದು ಚಾನಲ್ ಸ್ಟಾರ್ಟ್ ಮಾಡಿದೆ ಆ್ಯಂಡ್ ನನ್ನ ಜರ್ನಿನೂ ಸ್ಟಾರ್ಟ್ ಮಾಡಿದೆ.
1: ಓಕೆ, ಅಂದರೆ ನೀವು ಚಾನಲ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನೀವು ಅನ್ಫಿಟ್ ಆಗಿದ್ರಾ ಅಥವಾ ನೀವು ಅವಾಗಿಂದನೂ ಫಿಟ್ಟೇನಾ?
0: ನನ್ನ ಜರ್ನಿ ತುಂಬ ಫನಿ ಆಗಿದೆ ಅನ್ಬೋದು, ವೆರಿ ಫಿಟ್ ಟು ಅನ್ಫಿಟ್ ಟು ಫಿಟ್. ಸೊ ನಾನು ಎರಡು ಫೇಸಸ್ ನೋಡಿದ್ದೀನಿ, ತುಂಬಾ ಫಿಟ್ ಆಗಿದ್ದ ಫೇಸಸ್ ನೋಡಿದ್ದೀನಿ ಕಾಲೇಜ್ ಸ್ಕೂಲಲ್ಲೆಲ್ಲ, ಮಧ್ಯದಲ್ಲಿ ತುಂಬಾ ಅನ್ಫಿಟ್ ಆಗಿದ್ದ ಫೇಸಸ್ ನೋಡಿದ್ದೀನಿ. ಇವಾಗ ನಾನು ಹೆಚ್ಚು ಕಮ್ಮಿ 79 kg ಇದ್ದೀನಿ, 120 kg ಇದ್ದಿದ್ದು ಇದ್ದೀನಿ.
1: ಓಹೋ,
0: ಮತ್ತೆ ಇವಾಗ ಐ ಆಮ್ ಬ್ಯಾಕ್ ಟು ಬೀಯಿಂಗ್ ಫಿಟ್.
1: ಓ ವೆರಿ ನೈಸ್.
0: ಸೊ ನನಗೆ ಆ ಜರ್ನಿಯಲ್ಲಿ ಅನ್ಫಿಟ್ ಆಗಿ ಅನ್ಫಿಟ್ ಇಂದ ಫಿಟ್ ಆಗಕ್ಕೆ ಏನೇನು ಕಷ್ಟಗಳಾಗುತ್ತೆ ಅಂತ ನಂಗೆ ಅರ್ಥ ಆಗುತ್ತಲ್ವಾ, ಪರ್ಸನಲಿ ಐ ಕ್ಯಾನ್ ಮೇಕ್ ಔಟ್, ನನಗೆ ಅರ್ಥ ಆಗುತ್ತೆ. ಸೊ ಅಲಾಂಗ್ ವಿತ್ ಪ್ರಾಪರ್ ಸ್ಟಡೀಸ್ ಅಂಡ್ ನ್ಯೂಟ್ರಿಷನ್, ಸೊ ಬೇರೆಯವ್ರಿಗೂ ಅದನ್ನ ಹೆಲ್ಪ್ ಮಾಡ್ಬೋದು ಅನ್ನೋ ಒಂದು ಭಾವನೆಯಲ್ಲಿ ಸೊ ಐ ಆಮ್ ಟ್ರೈಯಿಂಗ್ ಮೈ ಬೆಸ್ಟ್ ಅಷ್ಟೇ ಈಗ.
1: ಓಕೆ, ಸೊ ಮೊದಲಿಂದನೇ ಈಗ ನೀವು ಫಿಟ್ನೆಸ್ ಸ್ಟಾರ್ಟ್ ಮಾಡಿದ್ರಲ್ಲ ಕೊರೋನಾದಲ್ಲಿ ಅಂತ ಹೇಳಿದ್ರಲ್ಲ, ಅವಾಗ್ಲಿಂದನೇ ಡಿಸಿಪ್ಲಿನ್ ಇತ್ತ ಅಥವಾ ಫಿಟ್ನೆಸ್ ಡಿಸಿಪ್ಲಿನ್ ಕಲಿಸ್ತಾ?
0: ಡಿಸಿಪ್ಲಿನ್ ಅನ್ನೋದೊಂದು ಜೀವನ ಶೈಲಿ, ನೀವು ಅದನ್ನ ಪ್ರಾಕ್ಟೀಸ್ ಮಾಡಬೇಕು, ಆಟೋಮೆಟಿಕ್ ಆಗಿ ಬರಲ್ಲ ಅದು. ನಾವು ಹೇಗೆಂದ್ರೆ ಸ್ಟಾರ್ಟ್ ಮಾಡೋದು ಸಣ್ಣದಾಗ ಸ್ಟಾರ್ಟ್ ಮಾಡಬೇಕು. ಇವಾಗ ಎಲ್ಲರೂ ಏನ್ ಮಾಡ್ತಾರೆ ಅಂದ್ರೆ ದುಡ್ಡಿದೆ ಅಂತ ಹೇಳ್ಬಿಟ್ಟು ಒಂದು 20,000 ಕೊಟ್ಟು ಜಿಮ್ಗೆ ಸೇರ್ತಾರೆ, ಒಂದು 20,000 ಸಪ್ಲಿಮೆಂಟ್ ತರ್ತಾರೆ, ಚಿಕನ್, ಎಗ್ಸ್, ಫಿಶ್, ಸೋಯಾ ಚಂಕ್ ಎಲ್ಲ ಇಟ್ಕೊಳ್ತಾರೆ ಮನೇಲಿ, ಏನು ಫಾಲೋ ಮಾಡಲ್ಲ. ಸೊ ಫಸ್ಟ್ ನಾವು ಸಿಂಪಲ್ ಆಗಿ ನಮಗೆ ಇರೋ ಟೈಮಿಗೆ ನಮ್ಮ ಲೈಫ್ ಸ್ಟೈಲ್ ಪ್ರಕಾರ ನಮ್ಮ ರೂಟೀನ್ ಸ್ಟಾರ್ಟ್ ಮಾಡ್ಕೋಬೇಕು. ನಾನು ಅದೇ ತರ ಸ್ಟಾರ್ಟ್ ಮಾಡಿದ್ದು, ಸಿಂಪಲ್ ವಾಕ್, ಹೆಲ್ದಿ ಊಟ, ಆಚೆ ಊಟ ಬಿಟ್ಟೆ, ಆಲ್ಕೋಹಾಲ್ ಸ್ಟಾಪ್ ಮಾಡಿದೆ, ಬೇರೆಲ್ಲ ಆದಷ್ಟು ಪಾಸಿಬಲ್ ಹೆಲ್ದಿ ಆಗ್ತಾ ಬಂದೆ. ಸ್ಟೇಜ್ ಬೈ ಸ್ಟೇಜ್ ನೀವು ಹೇಗೆ ಇಂಪ್ರೂವ್ ಆಗ್ತಿರಲ್ಲ ಅದೇ ರೀತಿ ಆಟೋಮೆಟಿಕ್ ಆಗಿ ನಿಮ್ಮ ಲೈಫ್ ಸ್ಟೈಲು ಚೇಂಜ್ ಆಗ್ತಾ ಹೋಗುತ್ತೆ. ಪ್ರಾಕ್ಟಿಸ್ ಅದು.
1: ವೆರಿ ನೈಸ್. ಒಂದು ಜರ್ನಿ ಶುರು ಮಾಡ್ಬೇಕಂದ್ರೆ ಒಂದು ಮೊದಲ ಹೆಜ್ಜೆ ಇಡಬೇಕು ಅಂತ ಹೇಳ್ತೀರಾ, ಆ ಹೆಜ್ಜೆ ಇರುವ ಇಡಕ್ಕೆ ಧೈರ್ಯ ಬೇಕು, ಅದೇ ಎನರ್ಜಿಯೊಂದಿಗೆ ಒಂದು ಹಾಡು ಕೇಳ್ಕೊಂಡು ಮತ್ತು ಬಹಳಷ್ಟು ನಿಮ್ ಜೊತೆ ಮಾತಾಡೋದಿದೆ ವಿವೇಕ್ ಅವರೇ. ಈ ಹಾಡು ನಿಮಗೋಸ್ಕರ ಡೆಡಿಕೇಟ್ ಮಾಡ್ತೀವಿ. ಹಾಗೆ ನಮ್ಮ ಕೇಳುಗರು ಏನಾದರೂ ಪ್ರಶ್ನೆ ವಿವೇಕ್ ಅವ್ರನ್ನ ಕೇಳಬೇಕು ಅಂದ್ರೆ ಖಂಡಿತವಾಗ್ಲೂ ನಮ್ಮ ವಾಟ್ಸ್ಆಪ್ ಸಂಖ್ಯೆ 9480909013 ಸಂದೇಶ ಕಳಿಸ್ಬಹುದು. ನಿಮ್ ಫಿಟ್ನೆಸ್ ಬಗ್ಗೆ, ಡಯಟ್ ಬಗ್ಗೆ, ಅಥವಾ ಮಸಲ್ ಲಾಸು, ಅಥವಾ ನಮ್ಮ ಮಸಲ್ ಗೇನು ಹೇಗೆ ಅಂತ ಬೇಕು ಅಂದ್ರೆ ಖಂಡಿತವಾಗ್ಲೂ ಗೊತ್ತೇ ಇದೆಯಲ್ಲ, ನಮ್ಮ ವಾಟ್ಸ್ಆಪ್ ಸಂಖ್ಯೆ 9480909013.

ಚಪ್ಪಾಳೆಯೇ ನನ್ನ ಉಸಿರು ಅಂತ ಹೇಳ್ತಾ ಬಹಳಷ್ಟು ಚಪ್ಪಾಳೆಗಳು ಸಂದೇಶಗಳು ನಮ್ಗೆ ಕೂಡ ವಿವೇಕ್ ಮಾಚಯ್ಯ ಅವರೇ ಬರ್ತಾ ಇದೆ ನಿಮಗೋಸ್ಕರ. ಹಾಗೆ ಮತ್ತೆ ಇನ್ನೊಂದು ಪ್ರಶ್ನೆ, ಈಗ ಒಂದು ಡೌಟ್, ಒಬ್ಬ ಸಾಮಾನ್ಯ ವ್ಯಕ್ತಿ ಓಕೆ ಅವ್ನು ಫಿಟ್ನೆಸ್ ಶುರು ಮಾಡಬೇಕು ಅಂತ ನಿರ್ಧರಿಸಿದಾಗ ಮೊದಲ ಹೆಜ್ಜೆ ಏನು? ಜಿಮ್ಮಿಗೆ ಹೋಗೋದಾ, ಆಹಾರನ ಬದಲಾಯಿಸೋದಾ?

0: ಅಥವಾ ಅವನ್ ಮೈಂಡ್ ಸೆಟ್ನೇ ಬದಲಾಯಿಸದ ಅಂತ ಹೇಳ್ತೀರಾ ವಿವೇಕ್ ಅವರೇ?
1: ಲೈಫ್ ಅಲ್ಲಿ ಫಿಟ್ನೆಸ್ ಮಾಡಿಲ್ಲ, ಫಿಟ್ ಆಗ್ಬೇಕು ಅಂತಿದ್ದವರು ಅವ್ರಿಗೆ ಎಷ್ಟು ಟೈಮ್ ಇದೆ? 20 ನಿಮಿಷ ಇದೆ ದಿನಕ್ಕೆ. ಸಿಂಪಲ್ ರೂಲ್, 20 ನಿಮಿಷದಲ್ಲಿ 20 ನಿಮಿಷ ನಡೀಲಿ ಸೂರ್ಯನ ಬೆಳಕಲ್ಲಿ. ಆದಷ್ಟು ಹೆಲ್ದಿ ಊಟ ತಗೊಳ್ಳಿ, ಒಳ್ಳೆ ನೀರು ಕುಡಿಲಿ, ನಿದ್ದೆ ಕೊಡಲಿ, ಸ್ಟ್ರೆಸ್ ಕಂಟ್ರೋಲ್ ಮಾಡಲಿ. ಒಂದು ತಿಂಗಳಲ್ಲಿ ಅನ್ಬಿಲೀವೇಬಲ್ ಚೇಂಜಸ್ ಕಾಣಿಸುತ್ತೆ ಅವರ ಲೈಫ್ ಸ್ಟೈಲಲ್ಲಿ.
0: ಓಕೆ,
1: ಇಷ್ಟೇ ಸಿಂಪಲ್.
0: ನಡಿಗೆ ಒಂದು 10,000 ಸ್ಟೆಪ್ಸ್ ಅಂತೆಲ್ಲ ಹೇಳ್ತಾರೆ, ಅಷ್ಟು ಬೇಡ, ಸ್ಟಾರ್ಟೇ ಮಾಡಿಲ್ಲಪ್ಪ.
1: ಅದಕ್ಕೆ 20 ನಿಮಿಷ ಸಾಕು. 20 ನಿಮಿಷ ಬೆಳಗಿನ ಜಾವ ನಡೆದ್ರೆ ತುಂಬಾ ತುಂಬಾ ಒಳ್ಳೆಯದು.
0: ಓಕೆ, ಬಿಸಿಲಲ್ಲಿ.
1: ಅರ್ಲಿ ಮಾರ್ನಿಂಗ್
0: ಸನ್ರೈಸ್. ಓಕೆ, ಸೊ ಇವಾಗ ನೀವು ಹೇಳ್ತೀರಾ ಇವಾಗ ಶುಗರ್ ಡಯೆಟ್, ಶುಗರ್ ತಗೋಬಾರದು, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು?
1: ಶುಗರ್ ಇಸ್ ಆಸ್ ಡೇಂಜರಸ್ ಆಸ್ ಆಲ್ಕೋಹಾಲ್.
0: ಓಹೋ.
1: ಸೊ ಶುಗರ್ ಅಂದ್ರೆ ಬರೀ ಸಕ್ಕರೆ ಬರಲ್ಲ ಇಲ್ಲಿ, ಎಲ್ಲ ಕಾರ್ಬೋಹೈಡ್ರೇಟ್, ರೈಸ್, ಚಪಾತಿ, ಮುದ್ದೆ, ಇದೆಲ್ಲ ಒಂದೇ ತರ ಕನ್ವರ್ಟ್ ಆಗೋದು ಒಳಗಡೆ.
0: ಬಟ್ ವಿವೇಕ್ ಅವರೇ, ನಮ್ಮ ಸ್ಟೇಪಲ್ ಫುಡ್ ಅಂದ್ರೆ ನಮ್ಮ ದೈನಂದಿನ ದಿನದಲ್ಲಿ ನಾವು ದಿನ ಚಪಾತಿ, ಅನ್ನ ಇದೆ ಅಲ್ವಾ ತಿನ್ನೋದು?
1: ಎಕ್ಸಾಕ್ಟ್ಲಿ, ಅದಕ್ಕೆ ಡಯಾಬಿಟಿಸ್ ಕ್ಯಾಪಿಟಲ್ ಆಗೋ ಕೊಟ್ಟಿರೋದು ಇಂಡಿಯಾ.
0: ಮತ್ತೆ ನಾವು ಏನ್ ತಿನ್ಬೇಕು ಅಂತ ಹೇಳ್ತೀರಾ?
1: ನಿಮ್ಮ ಪ್ಲೇಟ್ 100% ಅನ್ಕೊಂಡ್ರೆ ನಿಮ್ಮ ಪ್ಲೇಟಿನ 1/4 ಭಾಗ ಪ್ರೋಟೀನ್ ಇರಬೇಕು, ವೆಜಿಟೇರಿಯನ್ ಆರ್ ನಾನ್ ವೆಜಿಟೇರಿಯನ್ ಯಾವ್ದಾದ್ರು ಆಯ್ತು. ಇನ್ನು 1/4 ಭಾಗ ನಮಗೆ ಇಷ್ಟ ಇರೋ ಕಾರ್ಬೋಹೈಡ್ರೇಟ್, ರೈಸ್, ಚಪಾತಿ, ಮುದ್ದೆ, ಜೋಳದ ರೊಟ್ಟಿ ಯಾವ್ದಾದ್ರು ಆಯ್ತು. ಇನ್ನು 1/2 ಭಾಗ ತರಕಾರಿ ಇರಬೇಕು. ಇದು ನಮ್ಮ ಪ್ಲೇಟಿನ ಓವರ್ ಲುಕ್ ಇರಬೇಕು. ಇದು ನೋಡಿ ಬೆಸ್ಟ್.
0: ಓಕೆ,
1: ಇದು ಎಷ್ಟು ಜನ ಮಾಡ್ತೀವಿ?
0: ಮಾಡಲ್ಲ ನಾವು. ನಾವು ಯೂಶಲಿ ಬೆಳಿಗ್ಗೆ ಚಿತ್ರಾನ್ನ, ಪುಳಿಯೋಗರೆ ಅಥವಾ ಚಪಾತಿ ಅಂತದೇ ತಿಂತೀವಿ. ಓಕೆ, ಸೊ
1: ನಮ್ದೆಲ್ಲ ಕಾರ್ಬ್ ರಿಚ್ ಡಯಟ್ ಇದೆ.
0: ಓಕೆ. ಸೊ ಮತ್ತೆ ನಾನು ಹಾಗೆ ನೋಡಿದ್ದೀನಿ, ನೀವು ಮಹಿಳೆಯರ ಬಗ್ಗೆ ಎಸ್ಪೆಷಲಿ 40 ಇಯರ್ಸ್ ಪ್ಲಸ್ ಅವರಿಗೆ ನೀವು ಬಹಳಷ್ಟು ವಿಡಿಯೋಸ್ನ ಮಾಡಿ ಎಕ್ಸಸೈಸ್ ಮಾಡಲೇಬೇಕು, ಫಿಟ್ನೆಸ್ ಮಾಡಬೇಕು ಅಂತ ತುಂಬ ಹಾಕ್ತಾ ಇರ್ತೀರಾ. ನನ್ನ ಪ್ರಶ್ನೆ, ನಾನು ಒಬ್ಬಳು ಮಹಿಳೆಯಾಗಿ ವರ್ಕಿಂಗ್ ವುಮೆನ್ ಆಗಿ ಮಕ್ಕಳು ಎಲ್ಲ ನೋಡ್ತಾ, ನಮಗೆ ಬೆಳಿಗ್ಗೆ ಎದ್ದು ಎಕ್ಸಸೈಸ್ ಮಾಡೋಕ್ಕೆ ಆಗಲ್ಲ, ಯಾಕೆಂದ್ರೆ ಮನೇಲಿ ಎಲ್ಲರಿಗೂ ಲಂಚ್ ಬಾಕ್ಸ್ ಮಾಡಬೇಕು, ಇದು ಬಹಳಷ್ಟು ಪ್ರಶ್ನೆ ಕೂಡ ಇಲ್ಲಿ ಬರ್ತಾ ಇದೆ ನಮಗೆ. ಸೊ ಹೇಗೆ ನಾವು ನಮಗೆ ಬೆಳಿಗ್ಗೆ ಮಾಡೋಕ್ಕಾಗಲ್ಲ, ಮಕ್ಕಳನ್ನೆಲ್ಲ ಕಳಿಸಿ ನಾವು ರೆಡಿಯಾಗಿ, ನಾವು ಯಾವಾಗ ಫಿಟ್ನೆಸ್ ಮಾಡಬೇಕು, ನಾವು ಯೋಗ ಮಾಡ್ಕೊಂಡ್ರೆ ಸಾಕಾಗತ್ತಾ, ನಾವು ಯಾಕೆ ಜಿಮ್ ಅಂದ್ರೆ ನೀವು ಮಸಲ್ ಅಂತ ಹೇಳ್ತೀರಲ್ಲ, ಅದು ನಮಗೆ ಯಾಕೆ ಬೇಕು ಅಂತ?
1: ಫಸ್ಟ್ ಅಂಡ್ ಫಾರ್ಮೋಸ್ಟ್, ಹುಡುಗರಿಗಿಂತ ಲೇಡೀಸ್ಗೆ ತುಂಬಾ ಇಂಪಾರ್ಟೆಂಟ್ ಟು ಪ್ರಿಸರ್ವ್ ಮಸಲ್.
0: ಓಕೆ,
1: ನಮಗೆ ಆಸ್ಟ್ರೋಪೊರೋಸಿಸ್ ಅಂತ ಏಜ್ ಆಗ್ತಾ ಆಗ್ತಾ ಬರೋದ್ರಿಂದ ಹಿಡಿದು ಮೆನೋಪಾಸ್ ಇಂದ ಹಿಡಿದು ತುಂಬಾ ವಿಷಯಗಳು ತೊಂದರೆಗಳು ತರುತ್ತೆ. ಇಫ್ ಯು ಆರ್ ನಾಟ್ ಫೋಕಸಿಂಗ್ ಆನ್ ರಿಟೈನಿಂಗ್ ಮಸಲ್, ಇರೋ ಮಸಲ್, ನಾನು ಬಾಡಿ ಬಿಲ್ಡಿಂಗ್ ತರ ಮಸಲ್ ಅಂತ ಹೇಳ್ತಾ ಇಲ್ಲ, ಇರೋ ಮಸಲ್ ರಿಟೈನ್ ಮಾಡೋದಕ್ಕೆ. ಅದಕ್ಕೆ ನೀವು ಜಿಮ್ಗೆ ಹೋಗ್ಬೇಕು ಅಂತಿಲ್ಲ, ಮನೆಯಲ್ಲೇ ವರ್ಕೌಟ್ ಮಾಡಬಹುದು. 20 ನಿಮಿಷ ವರ್ಕೌಟ್ ಸಾಕು, ನಾನೇ ಸಾವಿರಾರು ವಿಡಿಯೋ ಹಾಕಿದ್ದೀನಿ. 20 ನಿಮಿಷ ವರ್ಕೌಟ್, ಊಟ ಆಗ್ಬಿಟ್ಟು 90 ನಿಮಿಷ ಆಗಿರ್ಬೇಕು, ಆ ಊಟಕ್ಕಿಂತ ಮುಂಚೆ.
0: ಸೊ ಊಟ ಆದ್ಮೇಲೂ 90 ನಿಮಿಷ ಆದ್ಮೇಲೆ ನಾವು ಮಾಡಬಹುದು,
1: ಡೈಜೆಸ್ಟ್ ಆಗ್ಲಿ ಅಂತ ಸ್ವಲ್ಪ ಆದ್ಮೇಲೆ 20 ಮಿನಿಟ್ಸ್ ವರ್ಕೌಟ್ ಮಾಡ್ಕೊಳ್ಳಿ. ಅಂಡ್ ಹೆಲ್ದಿ ರೊಟೀನ್, ನಾನು ಹೇಳ್ದಂಗೆ ಹೆಲ್ದಿ ರೊಟೀನ್ ಫಾಲೋ ಮಾಡ್ಕೊಳ್ಳಿ, ಅಷ್ಟೇ ಬೇಕಾಗಿರೋದು.
0: ಓಕೆ ಓಕೆ. ಸೊ ಇವಾಗ ಮಹಿಳೆಗೆ ಬೆಳಿಗ್ಗೆ ಹೊತ್ತು ಟೈಮ್ ಇಲ್ಲ, ಸಮಯ ಇಲ್ಲ ಅಂದ್ರೆ ಅವಳು ಸಂಜೆ ಹೊತ್ತು ಮಾಡ್ಕೋಬಹುದು,
1: ಎನಿ ಟೈಮ್.
0: ಸೊ ಅದಕ್ಕೆ ಟೈಮ್ ರಿಸ್ಟ್ರಿಕ್ಷನ್ಸ್ ಇಲ್ಲ. ಆದ್ರೆ ನಾವು ನಮ್ಮ ಈ ಬೋನ್ಸ್ ಮತ್ತೆ ಈ ಇವಾಗ ಎಲ್ಲರಿಗೂ ಮಂಡಿ ನೋವು, ಸೊ ಇದನ್ನೆಲ್ಲ ತಡಿಬೇಕು ಅಂದ್ರೆ ನಾವು ಸ್ಟ್ರೆಂತ್ ಟ್ರೈನಿಂಗ್ ಮಾಡಬೇಕು ಅಂತೀರಾ ಅಥವಾ ಎನಿ ವರ್ಕೌಟ್? ಓಕೆನಾ,
1: ಬೆಸ್ಟ್ ಕಾಂಬಿನೇಷನ್ ಅಂದ್ರೆ ಸ್ಟ್ರೆಂತ್ ಟ್ರೈನಿಂಗ್ ವಿತ್ ಮೊಬಿಲಿಟಿ ಲೈಕ್ ಯೋಗ, ಎರಡು ತುಂಬಾ ಪವರ್ಫುಲ್ ಕಾಂಬಿನೇಷನ್. ಯೋಗ ತುಂಬಾ ಜನ ಹೇಳ್ತಾರೆ ಬೇಡ ಸ್ಟ್ರೆಂತ್ ಟ್ರೈನಿಂಗೇ ಬೇಕು ಅಂತ, ತುಂಬಾ ಜನ ಏನ್ ಹೇಳ್ತಾರೆ ಸ್ಟ್ರೆಂತ್ ಟ್ರೈನಿಂಗೇ ಬೇಕು ಅಂತ, ಬಟ್ ನನ್ನ ಕಾನ್ಸೆಪ್ಟ್ ಸ್ವಲ್ಪ ಬೇರೆ. ಕಾಂಬಿನೇಷನ್ ಇರ್ಬೇಕು ಎರಡ್ರದ್ದು, ಅವಾಗ್ಲೇ ಸೂಪರ್ ರಿಸಲ್ಟ್. ಮೊಬಿಲಿಟಿ ಅಂದ್ರೆ ನಿಮಗೆ ಜಾಯಿಂಟ್ ಪೇನ್ಸ್ ಆ ಇಶ್ಯೂಸ್ ಎಲ್ಲ ಬರಲ್ಲ. ಸ್ಟ್ರೆಂತ್ ಅಫ್ಕೋರ್ಸ್ ಕಂಪ್ಲೀಟ್, ನಮ್ಮ ಮಸಲ್ ಇದ್ದಷ್ಟು ನಮ್ಮ ಬಾಡಿ ಕವಚ ಇದ್ದಂಗೆ. ಎಷ್ಟು ಚೆನ್ನಾಗಿ ನೀವು ಅದನ್ನ ಮೇಂಟೈನ್ ಮಾಡ್ತಿರೋ, ಲೈಫ್ ಲಾಂಗ್ ಏನು ತೊಂದರೆ ಆಗದಂಗೆ ಉಳ್ಕೊಳ್ತೀರಾ.
0: ಓಕೆ ಓಕೆ, ಬಹಳಷ್ಟು ವಿಚಾರಗಳನ್ನ ನಮಗೆ ತಿಳಿಸ್ತಾ ಇದ್ದೀರಾ, ನಮಗೆ ತುಂಬ ಸಂದೇಶಗಳು ಕೂಡ ಬರ್ತಾ ಇದೆ. ಸೊ ನಿಮ್ಮ ಜೊತೆ ನಾನು ಇನ್ನೂ ತುಂಬ ಮಾತಾಡ್ತೀನಿ, ಇದೊಂದು ಹಾಡಿನ ನಂತರ ಆಗ್ಬೋದಾ?
1: ಶೂರ್,
0: ಎಸ್.

0: ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್. 25 ವರ್ಷಗಳ ಸಂಭ್ರಮದಲ್ಲಿ ಇದ್ದೀವಿ. ನಮ್ಮ ಜೊತೆ ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ವಿವೇಕ್ ಮಾಚಯ್ಯ, ಫಿಟ್ನೆಸ್ ಇನ್ಫ್ಲೂಯೆನ್ಸರ್, ಕಂಟೆಂಟ್ ಕ್ರಿಯೇಟರ್, ಅವರು ಕೂಡ ತುಂಬ ಫಿಟ್ ಆಗಿ ನಾನು ಕೂಡ ಇವತ್ತು ನಿಮ್ಮ ಎಫ್ಎಂ ರೈನ್ಬೋ ಜೊತೆ ಸಂಭ್ರಮನ ಹಂಚಿಕೊಳ್ತಾ ಮಾತಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಪುನಃ ಸ್ವಾಗತ ನಮ್ಮ ಕಾರ್ಯಕ್ರಮಕ್ಕೆ ವಿವೇಕ್ ಅವರೇ. ಸೊ ಮಾತಾಡ್ತಾ ನಾನೇನ್ ಹೇಳಿದೆ ಅಂತ ಅಂದ್ರೆ, ವ್ಯಾಯಾಮ ಮಾಡೋರಿಗೆ ಫಿಟ್ ಆಗಿರಬೇಕು ಅಂತ ನೀವು ಹೇಳಿದ್ರಿ ಅಲ್ವಾ. ಆಹಾರ ಕೂಡ ಮುಖ್ಯ ಅಂತ ಹೇಳಿದ್ರಿ. ಈಗ ಪ್ರಶ್ನೆ ಇಲ್ಲೂ ಕೂಡ ಇದೆ, ಪ್ರೋಟೀನ್ ಪೌಡರ್ ನಾನು ತಗೊಳ್ಳೇಬೇಕಾ, ನನಗೆ ಅಭ್ಯಾಸ ಇಲ್ಲ, ಮತ್ತೆ ಮನೆಯಲ್ಲೇ ಇದರ ಅವಶ್ಯಕತೆಯನ್ನು ನಾನು ಹೇಗೆ ತಗೋಬಹುದು, ಮತ್ತೆ ಮುಂಚೆ ಎಲ್ಲ ಈ ಪ್ರೋಟೀನ್ ಪೌಡರ್ ಇರಲೇ ಇರಲಿಲ್ವಲ್ಲ, ಅವಾಗೆಲ್ಲ ಯಾರು ಫಿಟ್ ಆಗಿರ್ಲಿಲ್ವಾ ಅಂತ ಸಂದೇಶಗಳು ಕೂಡ ಬಂದಿದೆ. ಏನ್ ಹೇಳ್ತೀರಾ ಇದ್ರ ಬಗ್ಗೆ?
1: ಇವಾಗ ನಾವು ಮಾತಾಡ್ತಿರೋದು ವೇ ಪ್ರೋಟೀನ್ ಬಗ್ಗೆ.
0: ವೇ ಪ್ರೋಟೀನ್ ಅಂದ್ರೆ ಇವಾಗ ಸಾಮಾನ್ಯ ಜನಕ್ಕೆ ಹೇಳೋದಾದ್ರೆ,
1: ಸಾಮಾನ್ಯ ಜನಕ್ಕೆ ಇವಾಗ ವೇ ಪ್ರೋಟೀನ್ ಏನು ಅಂತ ಫಸ್ಟ್ ತಿಳ್ಕೊಳ್ಳೋಣ. ಪನ್ನೀರ್ ಮಾಡ್ಬೇಕಾರೆ ಆ ಯೆಲ್ಲೋ ಕಲರ್ ಉಳಿಯುತ್ತಲ್ಲ ನೀರು, ಅದೇ ವೇ ಪ್ರೋಟೀನ್. ಸೊ ಅದನ್ನ ಡ್ರೈ ಮಾಡಿ ಪೌಡರ್ ಮಾಡಿ ಕೊಡೋದು. ಪ್ರೋಟೀನ್ ತಗೊಂಡ್ರೇನೆ ಫಿಟ್ ಆಗಿರ್ತೀವ? ಖಂಡಿತ ಇಲ್ಲ. ಪೌಡರ್ ಬೇಡ, ಐ ಮೀನ್ ಪ್ರೋಟೀನ್ ಪೌಡರ್ ಬೇಡ. ಮನೆಯಲ್ಲಿ ನಮಗೆ ಊಟದಲ್ಲಿ ಚಿಕನ್ ಇರ್ಬೋದು, ಫಿಶ್ ಇರ್ಬೋದು, ಎಗ್ಸ್ ಇರ್ಬೋದು, ಪನ್ನೀರ್, ಸೋಯಾ ಚಂಕ್, ಇಷ್ಟರಲ್ಲಿ ನಮ್ಮ ಪ್ರೋಟೀನ್ ಗೋಲ್ ಹಿಟ್ ಮಾಡ್ಬೋದಾ? ವೇ ಪ್ರೋಟೀನ್ ಬೇಡ. ನಮ್ಮ ಬಾಡಿ ವೇಟ್ ಎಷ್ಟಿದೆ ಇವಾಗ? ಫಾರ್ ಎಕ್ಸಾಂಪಲ್, ನಾನು 80 ಕೆಜಿ ಇದ್ದೀನಿ. ನಾನು ಹೆಲ್ದಿಯಾಗಿರಕ್ಕೆ 80 ಗ್ರಾಮ್ ಪ್ರೋಟೀನ್ ತಿನ್ಬೇಕು ಪ್ರತಿನಿತ್ಯ.
0: ಎಷ್ಟು ಕೆಜಿ ಇದೀವಿ? ಅಷ್ಟು
1: ಗ್ರಾಮ್, 1 ಗ್ರಾಮ್ ಪರ್ ಕೆಜಿ ಬಾಡಿ ವೇಟ್.
0: 1 ಗ್ರಾಮ್.
1: ಈಗ ಈ 1 ಗ್ರಾಮ್ ಪರ್ ಕೆಜಿ, ಎಕ್ಸಾಂಪಲ್ 80 ಗ್ರಾಮ್ ಅಂತ ಹೇಳಿದ್ನಲ್ಲ, ಇದನ್ನ 3 ಮೀಲಲ್ಲಿ ಡಿವೈಡ್ ಮಾಡ್ಕೊಳ್ಳಿ. 30, 30, 20 ಅಂತ ಡಿವೈಡ್ ಮಾಡ್ಕೊಳ್ಳಿ. ಇವಾಗ ಎಷ್ಟು ಜನಕ್ಕೆ ಲಾಸ್ಟ್ ಮದ್ಯದ ಮೇಲೆ ಆಫೀಸಲ್ಲಿ ಇರ್ತಾರೆ, ಆ ಟೈಮಲ್ಲಿ ಕಂಪ್ಲೀಟ್ ಮಾಡೋಕ್ಕಾಗಲ್ಲ, ತೊಗೊಂಡೋಗೋಕ್ಕಾಗಲ್ಲ, ಅವಾಗ ಪ್ರೋಟೀನ್ ಪೌಡರ್ ಹೆಲ್ಪ್ ಆಗುತ್ತೆ. ಕಷ್ಟ ಆದ್ರೆ ಮ್ಯಾಂಡೇಟರಿ ಅಲ್ಲ,
0: ಮ್ಯಾಂಡೇಟರಿ ಅಲ್ಲ, ಬೇಕೇ ಬೇಕು ಅಂತ ಏನು ಇಲ್ಲ.
1: ಸೊ ಅದೇ.
0: ಓಕೆ, ಮತ್ತೆ ಇವಾಗ ಈಗ ನೀವು ಹೇಳಿದ್ರಿ ನಾನ್ ವೆಜ್ ತಿಂದೇ ಇರೋರು ಹೇಗೆ, ಈಗ ವೆಜಿಟೇರಿಯನ್ಸ್

0: ಮಾಡ್ತಾರೆ, ಅವರು ಹೇಗೆ ಮಾಡಬೇಕು?
1: ವೆಜಿಟೇರಿಯನ್ ಅಲ್ಲಿ ನನಗೆ ಇಷ್ಟ ಇರೋ ಪ್ರೋಟೀನ್ ಸೋರ್ಸಸ್ ಹೇಳ್ತೀನಿ,
0: ಹೇಳ್ಬಿಡಿ.
1: ಸೋಯಾ ಚಂಕ್, ಪನ್ನೀರ್ ಇದೆ, ಟೋಫು ಇದೆ, ರಾಜ್ಮಾ ಇದೆ, ಚೆನ್ನಾ ಇದೆ. ಇದು ಇರೋದ್ರಲ್ಲಿ ಬೆಟರ್,
0: ಇರೋದ್ರಲ್ಲಿ ಬೆಟರ್.
1: ಅದ್ ಬಿಟ್ರೆ ಹಾಲ್ ಇದೆ, ಮೊಸರಿದೆ, ಅದು ಕೂಡ
0: ಅದರಲ್ಲೂ ಪ್ರೋಟೀನ್ ಇರುತ್ತೆ, ಒಳ್ಳೆ ಗುಡ್ ಸೋರ್ಸ್. ಅದನ್ನ ಸಕ್ಕರೆ ಹಾಕೊಳ್ಳದೆ ಕುಡಿಬೇಕು ಅಂತೀರಾ?
1: ಖಂಡಿತ,
0: ನಾ ಹಾಲ್ ಕುಡಿತೀನಿ ಅನ್ಬಿಟ್ಟು ಎರಡು ಸ್ಪೂನ್ ಸಕ್ಕರೆ ಹಾಕೊಂಡು ಕುಡಿದ್ರೆ ಪ್ರೋಟೀನ್ ಆಗಲ್ಲ, ಶುಗರಿ ಕನ್ವರ್ಟ್ ಆಗುತ್ತೆ ಅಂತೀರಾ? ಓಕೆ, ವೆರಿ ನೈಸ್. ಹಾಗೆ ನಮ್ಮ ಬಹಳಷ್ಟು ಜನ ಸಂದೇಶ ಕಳಿಸಿದ್ದಾರೆ. ಅವ್ರದ್ದೊಬ್ಬರದು ಸಂದೇಶ ನಾಗರಾಜ್ ಅಂತ, ನವೋದಯ ನಾಗರಾಜ್ ಅಂತ. ವಿವೇಕ್ ಮಾಚಯ್ಯ ಅವರೇ, ನಾನು 5'7" ಇದ್ದೇನೆ, ಎಷ್ಟು ತೂಕ ಇರಬೇಕು ನಾನು? ಈಗ ಸದ್ಯಕ್ಕೆ ನಾನು 66 kg ಇದ್ದೇನೆ ಅಂತ ಸಂದೇಶ ಕಳಿಸಿದ್ದಾರೆ.
1: ಇವಾಗ ಆವರೇಜ್ ಮೇಲ್, ಅವರ ಏಜ್ ಗೊತ್ತಿಲ್ಲ ನನಗೆ,
0: ಹೌದು ಏಜ್ ಕಳಿಸಿಲ್ಲ.
1: ಸೊ ಆವರೇಜ್ ಮೇಲ್ ಅಂದ್ರೆ ಬಿಟ್ವೀನ್ 63-70 ಅನ್ಕೊಳ್ಳಿ, ಇಸ್ ಎ ಗುಡ್ ವೇಟ್. ಈಗ ಸಣ್ಣ ಆಗೋದು ಗೋಲ್ ಅಲ್ಲ ಅಂತ ಫಸ್ಟ್ ಜನರ ತಲೆಗೆ ಹಾಕೋಬೇಕು.
0: ಹೌದಾ?
1: ಯಾಕಂದ್ರೆ ಸಣ್ಣ ಆದ್ರೆ ಫಿಟ್ ಅಲ್ಲ.
0: ಓಹೋ,
1: ನಮ್ಮ ಬಾಡಿ ಎಷ್ಟು ಮಸಲ್ ಮಾಸ್ ಇದೆ, ಎಷ್ಟು ಬಾಡಿ ಫ್ಯಾಟ್ ಪರ್ಸೆಂಟೇಜ್ ಇದೆ ಅನ್ನೋದು ಮ್ಯಾಟರ್ ಆಗುತ್ತೆ. ನಮ್ಮ ಮಸಲ್ ಮಾಸ್ ಎಷ್ಟು ಚೆನ್ನಾಗಿರುತ್ತೆ, 5'7" ಇರೋರು ಹೂಸ್ 75 kg ಕ್ಯಾನ್ ಆಲ್ಸೋ ಬಿ ಫಿಟ್ ಅಲ್ವಾ? ಸೊ ಅವ್ರ ಮಸಲ್ ಮಾಸ್ ಜಾಸ್ತಿ ಇರುತ್ತೆ. ನಾಲ್ಕು ಮಾಡಿ ಹತ್ತಿದ್ರು ನಮಗೆ ಅಲ್ಲಿ ಸುಸ್ತಾಗಬಾರ್ದು, ರೈಟ್? ಮಕ್ಕಳ ಜೊತೆ ಆಟ ಆಡಕ್ಕೆ ಅಸುಸ್ತಾಗಬಾರ್ದು, ಆ ಮೂಡ್ ಸ್ವಿಂಗ್ಸ್ ಆಗಬಾರ್ದು, ಅದು ಫಿಟ್ನೆಸ್ಸು. ಬರೀ ಸಣ್ಣ ಆಗ್ಬಿಟ್ಟು ಬಟ್ಟೆ ಮೇಲೆ ಚೆನ್ನಾಗಿ ಕಾಣೋದಲ್ಲ, ಎನರ್ಜಿ ಲೆವೆಲ್ಸ್ ಚೆನ್ನಾಗಿರ್ಬೇಕು, ಮೂಡ್ಸ್ ಚೆನ್ನಾಗಿರ್ಬೇಕು, ಅದು ಫಿಟ್ನೆಸ್ಸು.
0: ಅವರು ಸಂದೇಶ ಕಳಿಸಿದ್ದಾರೆ, ನಾನು 59 years ಅಂತ.
1: ಹಾ, ಸೊ ಹೀ ಇಸ್ ಆಲ್ರೆಡಿ ಅಟ್ ಎ ಗುಡ್ ಬಾಡಿ ವೇಟ್.
0: ಓಕೆ,
1: ಮತ್ತೆ ಅವ್ರಿಗೆ ಹೇಳಿ ಇಟ್ ಇಸ್ ನಾಟ್ ದ ಬಾಡಿ ವೇಟ್, ಇದು ಮಾಡ್ಬೋದಾ ಕೇಳಿ ಅವರಿಗೆ. If he is able to do that, then good.
0: Very nice.
1: ನಾಗರಾಜ್ ಸರ್, ನೀವು ಕೇಳ್ತಾ ಇದ್ರೆ ದಯವಿಟ್ಟು ದಿನಕ್ಕೆ 20 minutes ಎಕ್ಸಸೈಸ್ ಮರಿಬೇಡಿ.
0: ಅವರು ಸಂದೇಶ ಕಳಿಸ್ತಾನೆ ಇದ್ದಾರೆ, ಟಕ ಟಕ ಅಂತ ಅವರು ಕೇಳ್ತಾ ಇದ್ದಾರೆ ಅನ್ಸುತ್ತೆ, ಸಂದೇಶ ಕಳಿಸ್ತಾನೆ ಇದ್ದಾರೆ. ಹಾಗೆ ಮತ್ತೆ ಒಬ್ರು ಮೇಡಮ್ ಕಳಿಸಿದ್ದಾರೆ, ನನಗೆ 63 ಮಹಿಳೆ ನಾನು, ನನಗೆ ಸ್ವಲ್ಪ ಸುಲಭ ವ್ಯಾಯಾಮ, ಯಾಕಂದ್ರೆ ನೀವು ಹೇಳಿದ ಥರ ನನಗೆ ಇವಾಗ ಎಕ್ಸಸೈಸು ವರ್ಕೌಟು ನೀವು ಹಾಕಿದ್ದೀರಾ ವೀಡಿಯೋಸ್, ನಂಗೆ ಆ ಥರದ್ದು ಮಾಡೋಕ್ಕಾಗಲ್ಲ. ಮತ್ತು ನಾನು ಶಾಖಾಹಾರಿ ಡಯೆಟ್ ಬಗ್ಗೆ ಹೇಳಿ ಅಂತ ನಾವು ಈಗ ತಾನೇ ಅದನ್ನು ಮಾತಾಡಿದ್ವಿ. ಮೀರಾ ಸುಭಾಷ್ ಕುಲಕರ್ಣಿ ಕೆಂಗೇರಿ ಬೆಂಗಳೂರಿನಿಂದ ಸಂದೇಶ ಕಳಿಸಿದ್ದಾರೆ, ಅವ್ರಿಗೇನು ಹೇಳೋಕ್ಕೆ ಇಷ್ಟಪಡ್ತೀರಾ?
1: ಮೇಡಮ್, ದಿನಕ್ಕೆ 20 minutes ನಿಮಗಾಗ ಸ್ಪೀಡಲ್ಲಿ ಬ್ರಿಸ್ಕ್ ವಾಕ್ ಮಾಡಿ. ಎರಡನೇದು, ಮೂರು ಎಕ್ಸಸೈಸ್ ಹೇಳ್ತೀನಿ. ಚೇರ್ ಸ್ಕ್ವಾಡ್ಸ್ ಅಂತ, ಚೇರ್ ಮೇಲೆ ಕೂತ್ಕೊಳ್ಳಿ, ಎದಳಿ, ಒಂದು ಎಕ್ಸೈಸ್.
0: ಚೇರ್ ಮೇಲೆ ಕೂತ್ಕೋಬೇಕು, ಎದಳಬೇಕು
1: ಅಷ್ಟೇ.
0: ಓಕೆ, ಸೂಪರ್.
1: ಒಂದನೇ ಎಕ್ಸೈಸ್. ಎರಡನೇ ಎಕ್ಸೈಸ್ ಹೈ ಪ್ಲ್ಯಾಂಕ್ ಅಂತೀವಿ ಅದಕ್ಕೆ, ಅಂದ್ರೆ ಪುಷಪ್ ಪೊಸಿಷನ್ ಅಲ್ಲಿ ಇರಬೇಕು, ಜಸ್ಟ್ ಹಂಗೆ ಇರಬೇಕು,
0: ದೀರ್ಘದಂಡ ನಮಸ್ಕಾರ ತರನ.
1: ಓಕೆ, ಹೈ ಪ್ಲ್ಯಾಂಕ್ ಎರಡನೇ ಎಕ್ಸೈಸ್. ಮೂರನೇ ಎಕ್ಸಸೈಸ್ ಅವರಿಗೆ ಸಿಂಪಲ್ ಅಂಡ್ ಈಸಿ ಡೆಡ್ ಬಗ್ ಅಂತಿದೆ ಕೋರಿಗೆ,
0: ಅಂದ್ರೆ ಹೊಟ್ಟೆ ಕರಗಿಸಕ್ಕೆ,
1: ಹೊಟ್ಟೆ ಕರಗಿಸಕ್ಕಲ್ಲ, ಕೋರ್ ಸ್ಟ್ರೆಂಥನಿಂಗ್. ಸೊ ಅದು ಮೂರು ಎಕ್ಸಸೈಸ್ ಮಾಡಿದ್ರೆ ಬೇಕಾದಷ್ಟು ಆಯ್ತು.
0: ಓಕೆ, ಇನ್ನೊಂದ್ಸಲ ಹೇಳ್ಬಿಡ್ತೀರಾ ಅವರಿಗೆ?
1: ಸೊ ಒಂದು ಚೇರ್ ಸ್ಕ್ವಾಟ್ಸ್, ಎರಡನೇದು ಹೈ ಪ್ಲ್ಯಾಂಕ್, ಮೂರನೇದು ಡೆಡ್ ಬಗ್.
0: ಓಕೆ, ಸೊ ನಿಮಗೆ ಅವರ ಸಂದೇಶ ತಲುಪ್ತು ಅಂತ ಅನ್ಕೊಂತೀನಿ. ಹಾಗೆ ಜಯ ಪುಟ್ಟಸ್ವಾಮಿ ಚಿಕ್ಕಮಗಳೂರಿನಿಂದ ಸಂದೇಶ ಕಳಿಸಿದ್ದಾರೆ, ಕಾರ್ಯಕ್ರಮದಲ್ಲಿ ವಿವೇಕ್ ಮಾಚಯ್ಯ ಅವರು ಚೆನ್ನಾಗಿ ಆರೋಗ್ಯದ ಬಗ್ಗೆ ಹಾಗೂ ಫಿಟ್ನೆಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದಾರೆ, ಶುಗರು ಸಕ್ಕರೆ ಕಾಯಿಲೆ ಬಗ್ಗೆ ಕೂಡ ತಿಳಿಸ್ತಾ ಇವರು ಒಳ್ಳೆ ಮಾಹಿತಿಗಳನ್ನ ಕೊಡ್ತಾ ಇದ್ದಾರೆ, ಒಳ್ಳೆಯ ಮಾಹಿತಿ ಕೊಡ್ತಿರೋದಕ್ಕೆ ಧನ್ಯವಾದ ಅಂತ ಕಳಿಸಿದ್ದಾರೆ, ಪ್ರಶ್ನೆ ಕಳಿಸಿಲ್ಲ ಅವರು. ಸೊ ಹಾಗೆ ಮತ್ತೆ ಇನ್ನೊಬ್ರು ಸಂದೇಶ ಕಳಿಸಿದ್ದಾರೆ, ಪ್ರತಿದಿನ ಯೋಗ 45 minutes ಮಾಡ್ತೀನಿ ಸರ್, ಬೆಳಿಗ್ಗೆ 30 minutes ವಾಕಿಂಗ್ ಮಾಡ್ತೀನಿ, 10 floors ಹತ್ತುತ್ತೀನಿ ಇಳಿತೀನಿ, ಹಾಗಾದ್ರೆ ನಾನು ಫಿಟ್ ತಾನೆ ಅಂತ ಸಂದೇಶ ಕಳಿಸಿದ್ದಾರೆ. ನವೋದಯ ನಾಗರಾಜ್ ಅವರು ಸಂದೇಶ ಕಳಿಸಿದ್ದಾರೆ. ಓಕೆನಾ?
1: ಖಂಡಿತ ಫಿಟ್ ಆಗಿದ್ದೀರಾ ಸರ್, ಡೌಟೇ ಇಲ್ಲ, ಫಿಟ್ ಆಗಿದ್ದೀರಾ. ಬಟ್ ನನ್ನ ರಿಕ್ವೆಸ್ಟ್, ಅದರ ಜೊತೆ ಒಂದು 20 minutes ಸ್ಟ್ರೆಂತ್ ಟ್ರೈನಿಂಗ್ ಮಾಡಿ, ತುಂಬಾ ಹೆಲ್ಪ್ ಆಗುತ್ತೆ, ಇನ್ನೂ ಫಿಟ್ ಆಗ್ತೀರಾ.
0: ನಿಜವಾಗ್ಲು ನಿಜವಾಗ್ಲು ಹೌದು, ಇವ್ರ ಜೊತೆ ಎಷ್ಟು ಮಾತಾಡ್ತಾ ಇದ್ರು ನಮ್ಗೆ, ನಾವು ಕೂಡ ತುಂಬಾ ಫಿಟ್ ಆಗಿರ್ಬೇಕು ಅಂತ ಆಸೆ ಆಗ್ತಾ ಇದೆ. ಬಹಳಷ್ಟು ಬಹಳಷ್ಟು ಇನ್ನೂ ಮಾತಾಡೋದಿದೆ, ಮಾತುಕತೆ ಇದೆ ನಮ್ ಜೊತೆ. ಇವರು ಈಗ ಸ್ಟುಡಿಯೋದಲ್ಲಿ ಕೂತಿರೋದೇ ಒಂದು ಫಿಟ್ನೆಸ್ ಒಂದು ಜೋಶ್ ಬರ್ತಾ ಇದೆ ಅಂತ ಹೇಳ್ತಾ, ಒಂದು ಹಾಡಿನ ನಂತರ ಮತ್ತೆ ನಿಮ್ಮೆಲ್ಲರ ಜೊತೆ ಕನೆಕ್ಟ್ ಮಾಡ್ತೀನಿ.

0: ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ಫಿಟ್ನೆಸ್ ಇನ್ಫ್ಲೂಯೆನ್ಸರ್ ವಿವೇಕ್ ಮಾಚಯ್ಯ ಅವ್ರ ಜೊತೆ ಕಾನ್ವರ್ಸೇಷನ್ ಅಲ್ಲಿದ್ದೀವಿ. ಸೊ ನೀವು ಕೂಡ ಫಿಟ್ನೆಸ್ ಮಾಡ್ತೀರಾ, ಜನಕ್ಕೆ ಮೆಸೇಜಸ್ನ ತುಂಬ ಕಳಿಸ್ತೀರಾ, ವಿಡಿಯೋ ಮಾಡ್ತೀರಾ, ಹಲವಾರು ಜನ ನಿಮ್ಮ ವಿಡಿಯೋಸ್ನ ನೋಡಿ ಅವರು ಕೂಡ ಫಿಟ್ ಆಗಿರಬೇಕು ಅಂತ ತನ್ನ ಜೀವನ ಶೈಲಿನ ಬದಲಾಯಿಸ್ಕೊಂಡು ಬಹಳಷ್ಟು ಇಂಪ್ರೂವ್ ಆಗಿದ್ದಾರೆ. ಯಾವುದಾದರೂ ಅಂತಹ ಒಬ್ಬ ವ್ಯಕ್ತಿ ಅಥವಾ ಒಂದು ಇನ್ಸಿಡೆಂಟು ನಿಮಗೆ ವಾವ್ ಅನಿಸಿದ್ಯಾ ನಿಮ್ಮ ಫಾಲೋಯರ್ದು, ಅವರ ಟ್ರಾನ್ಸ್ಫಾರ್ಮೇಷನ್ ನೋಡಿ?
1: ಎರಡು ಮೂರು ಆಗಿದೆ, ಅದರಲ್ಲಿ ಎರಡು ಯಾವುದು ಅಂತ ಹೇಳಿದ್ರೆ, ಒಂದು ಒಬ್ರು ಟೋಟಲ್ ಆಲ್ಕೋಹಾಲಿಕ್ ಆಗಿದ್ದು, ಒಂದು 40 kg ಫ್ಯಾಟ್ ಲಾಸ್ ಜರ್ನಿ ಒಂದು ವರ್ಷದಲ್ಲಿ ಮಾಡಿದ್ದು ಒಂದು ಜರ್ನಿ. ಇನ್ನೊಬ್ಬರದು ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಆಗಿದ್ದು. ಎಕ್ಸ್ಟ್ರಾ ಕೇರ್ಫುಲ್ ಆಗಿರ್ಬೇಕಾಗುತ್ತೆ ಆ ಟೈಮಲ್ಲಿ ನಾನು. ಸೊ ಇದೆರಡು ಫಿಟ್ನೆಸ್ ಜರ್ನೀಸ್ ತುಂಬ ನನಗೆ ಮನಸ್ಸಿಗೆ ಹತ್ತಿರ ಇರೋದು. ಇನ್ನೊಂದು Type 2 Diabetes ಇಂದ ಟೋಟಲ್ ಆಗಿ ಆಚೆ ಬಂದು ಹೆಲ್ದಿ ಲೈಫ್ ಸ್ಟೈಲ್ ಲೀಡ್ ಮಾಡ್ತಿರೋದು. ಇನ್ಸುಲಿನ್ ತೊಗೊಳ್ತಿದ್ದವರು ನಿಲ್ಲಿಸಿ, ಟ್ಯಾಬ್ಲೆಟ್ ನಿಲ್ಲಿಸಿ, ಕಂಪ್ಲೀಟಾಗಿ ಇವಾಗ ಫಿಟ್ ಲೈಫ್ ಸ್ಟೈಲ್ ಇಲ್ಲಿರೋರು. ಸೊ ಈ ಥರ ಚಾಲೆಂಜಸ್ ಬಂದಾಗ ನನಗೆ, ಐ ಮೀನ್, ನನ್ನ ವಾಟ್ ಯು ಸೇ, ನನ್ನ ಓನ್ ನಾಲೆಡ್ಜ್ ನನಗೆ ಇಂಪ್ರೂವ್ ಆಗ್ತಾ ಹೋಗುತ್ತೆ.
0: ಬಿಕಾಸ್
1: ನನಗೆ ಚಾಲೆಂಜ್ ಥರ ಬರುತ್ತೆ. ಸೊ ನಾನು ಡಾಕ್ಟರ್ಸ್ ಹತ್ರ ಮಾತಾಡ್ತೀನಿ, ನಾನು ಇನ್ನು ಹಲವಾರು ಬುಕ್ಸ್ ಓದ್ತೀನಿ, ಜರ್ನಲ್ಸ್ ಓದ್ತೀನಿ, ಮತ್ತೆ ಸೊ ಇಟ್ ಇಸ್ ಅ ಚಾಲೆಂಜ್ ಫಾರ್ ಮೀ. ಸೊ ನನಗೆ ಆ ಥರದ್ದು ಒಂದು ಇನ್ಸ್ಪಿರೇಷನ್ ಸಿಗುತ್ತೆ ನನಗೆ ಆ ಥರ ಮಾಡೋಕ್ಕೆ ಕೆಲಸ.
0: ಸೊ ಬಹಳಷ್ಟು ಜನನ ಇನ್ಸ್ಪೈರ್ ಮಾಡಿದ್ದೀರಾ, ಎಸ್ಪೆಷಲಿ ಈಗ ನಾನು ನೋಡ್ತಿರೋ ಪ್ರಕಾರ ಲೇಡೀಸ್ ಅವರು ಕೂಡ ವಿವೇಕ್ ಮಾಚಯ್ಯ ಅವರ ವಿಡಿಯೋಸ್ ನೋಡಿ, ನಮಗೆ ನೀವಾಗಲೇ ಹೇಳ್ದಂಗೆ ನಮ್ಗೆ ವರ್ಕೌಟ್ ಮಾಡೋಕೆ ಟೈಮ್ ಇಲ್ಲ ಅಂದರೂ ಒಂದು 20 minutes ಎಲ್ಲ ವರ್ಕೌಟ್ ಮಾಡೋಕ್ಕೆ ಶುರು ಮಾಡಿದ್ದಾರೆ ಅಲ್ವಾ. ಸೊ ಹಾಗಾಗಿ ಮತ್ತೆ ಬಹಳಷ್ಟು ಮೆಸೇಜ್ಗಳು ಬಂದಿದೆ, ನನಗೆ ತುಂಬ ಎಮೋಷ್ನಲ್ ಆಗ್ತಾ ಇದೆ, ನಾನು ಏನು ಮಾಡಬೇಕು ಸರ್, ನನ್ನ BMR ಕಡಿಮೆ ಇದೆ, ನನ್ನ ಹೈಟು ಬರೀ 5, ವೆಯ್ಟ್ 58, ಆ ಥರ ಬಹಳಷ್ಟು ಸಂದೇಶ ಬಂದಿದೆ. ಮತ್ತೆ ಒಬ್ರು, ನಾನು ಪಿಕಲ್ ಬಾಲ್ ಮಾಡ್ತೀನಿ, ನಾನು ಹೇಗೆ ನನ್ನ ವೆಯ್ಟ್ ರೆಡ್ಯೂಸ್ ಮಾಡಬೇಕು ಅಂತಲೇ ಇದೊಂದು ದೊಡ್ಡ ಪ್ರಶ್ನೆ, ಎಸ್ಪೆಷಲಿ ಎಲ್ಲರಿಗೂ. ವೆಯ್ಟ್ ಹೆಂಗೆ ರೆಡ್ಯೂಸ್ ಮಾಡಬೇಕು? ನಾನು ಓಡಾಡ್ತೀನಿ, ತುಂಬ ಆಕ್ಟಿವ್ ಇದ್ದೀನಿ, ಯೋಗ ಮಾಡ್ತೀನಿ, ಆದರೆ ನನ್ನ ವೆಯ್ಟ್ ಯೂಶ್ವಲಿ ನಾವು ಮಹಿಳೆಯರ ಜೊತೆ ಮಾತಾಡ್ತಿದ್ದಾಗಲೂ ಅವ್ರು ಅದನ್ನೇ ಹೇಳ್ತಾರೆ, ನಾನು ವಾಕಿಂಗ್ ಹೋಗ್ತೀನಿ, ಯೋಗ ಮಾಡ್ತೀನಿ, ಆದರೆ ನನ್ನ ವೆಯ್ಟ್ ರೆಡ್ಯೂಸ್ ಆಗ್ತಾ ಇಲ್ಲ. ಏನು ಹೇಳ್ತೀರಾ ಇದಕ್ಕೆ?
1: ನಿಮ್ಮ ವಾಕಿಂಗು, ನಿಮ್ಮ ಮನೆ ಕೆಲಸ, ನಿಮ್ಮ ಸ್ಪೋರ್ಟ್ಸು ಎಲ್ಲ ಹೆಚ್ಚು ಕಮ್ಮಿ ನಾನ್ ಎಕ್ಸಸೈಸ್ ಆಕ್ಟಿವಿಟಿಲೇ ಬರುತ್ತೆ.
0: ಹೌದಾ?
1: ಹೌದು. ಅಂದರೆ ನಾಟ್ ಪ್ರೊಫೆಷ್ನಲ್ ಸ್ಪೋರ್ಟ್ ಹೇಳ್ತಾ ಇಲ್ಲ ನಾನು. ಸೊ ಮನೇಲಿ ವಾಕಿಂಗ್ ಮಾಡೋದು, ನೀವು ನಿಮ್ಮ ಜನರಲ್ ವಾಕಿಂಗ್ ಅರ್ಧ ಗಂಟೆ ವಾಕ್ ಮಾಡೋದು, ಯಾವುದರಲ್ಲೂ ನಿಮ್ಮ ಫ್ಯಾಟ್ ಲಾಸ್ ಜರ್ನಿ ಸಕ್ಸಸ್ ಆಗಲ್ಲ, ಬರೀ ಅದೊಂದ್ರ ಮೇಲೆ ನಂಬ್ಕೊಂಡ್ರೆ.
0: ಓಹೋ, ಅಂದ್ರೆ ಬಹಳಷ್ಟು ಮಹಿಳೆಯರು ಇನ್ಕ್ಲೂಡಿಂಗ್ ಮೀ ನಾವು ಅನ್ಕೊಂಡ್ವಿ ವಾಕಿಂಗ್ ಮಾಡ್ತೀವಿ ಅರ್ಧ ಗಂಟೆ,
1: ಎಕ್ಸ್ಟ್ರೀಮ್ಲಿ ಗುಡ್, ಬಟ್ ನಾಟ್ ಇನಫ್.
0: ಓಹೋ.
1: ಹೇಗೆ ಅಂದ್ರೆ, ಒಂದು ಕೆರೆನ ನೀವು ಹೆಚ್ಚು ಕಮ್ಮಿ ಒಂದು ಮಗ್ ಇಟ್ಕೊಂಡು ಖಾಲಿ ಮಾಡ್ದಂಗೆ ಆಗುತ್ತೆ, ಅದಕ್ಕೆ ನಿಮ್ಗೆ ಮೋಟರ್ ಬೇಕಲ್ವಾ ಖಾಲಿ ಮಾಡಕ್ಕೆ. ಮೋಟರೇ ನಿಮ್ಮ ಸ್ಟ್ರೆಂತ್ ಟ್ರೈನಿಂಗ್.
0: ಅಂದ್ರೆ ನಾವು ಭಾರ ಎತ್ತಿ ಮಾಡಬೇಕು ಅಂತ,
1: ಭಾರ ಎತ್ತಲೇಬೇಕು ಅಂತಿಲ್ಲ, ಬಾಡಿ ವೇಟ್ ಎಕ್ಸರ್ಸೈಸ್.
0: ಬಾಡಿ ವೇಟ್ ಎಕ್ಸರ್ಸೈಸ್ ಸಾಕು?
1: ಎಸ್. ಅದು ನಿಮ್ಮ ಮೆಟಬಾಲಿಸಂ ಶೂಟ್ ಅಪ್ ಮಾಡುತ್ತೆ. ಅಂದ್ರೆ ನೀವು ಮಲಗಿದ್ರು ನಿಮ್ಮ ಕ್ಯಾಲರಿ ಬರ್ನ್ ಆಗ್ತಾನೆ ಇರುತ್ತೆ.
0: ಓಹೋ.
1: ಸೊ ನಿಜವಾಗ್ಲೂ ನೀವು ಫಿಟ್ ಆಗಬೇಕು ಅಂತಿದ್ರೆ

0: ಕಂಟಿನ್ಯೂ ಮಾಡಿ, ನಿಮ್ಮ ಯೋಗ ಕಂಟಿನ್ಯೂ ಮಾಡಿ, ನಿಮ್ಮ ಸ್ಪೋರ್ಟ್ಸ್ ಕಂಟಿನ್ಯೂ ಮಾಡಿ, ನಿಮ್ಮ ವಾಕಿಂಗ್ ಕಂಟಿನ್ಯೂ ಮಾಡಿ, ಜೊತೆಗೆ 20 ನಿಮಿಷ ಸ್ಟ್ರೆಂತ್ ವರ್ಕೌಟ್ಸ್ ಇನ್ಕ್ಲೂಡ್ ಮಾಡ್ಕೊಳ್ಳಿ. ನಿಮ್ಮ ಬಾಡಿ ವೇಟ್ ಪ್ರಕಾರ 1 g/kg ಬಾಡಿ ವೇಟ್ ಪ್ರೋಟೀನ್ ತಗೊಳ್ಳಿ, ಚೆನ್ನಾಗಿ ನೀರು ಕುಡೀರಿ, ನಿದ್ದೆ ಮಾಡಿ. ಇದೇ ಫಾರ್ಮುಲಾ, ಬೇರೆ ಯಾವ ರಾಕೆಟ್ ಸೈನ್ಸ್ ಇಲ್ಲ ಇಲ್ಲಿ.
1: ಸೊ ಈಗ ಅವರೆಲ್ಲ ಹೇಳ್ತಾರೆ ಲೇಡೀಸ್, ಮೊಳಕೆ ಕಾಳು ತಿಂತೀವಿ ನಾವು, ಅದೆಲ್ಲ ನಾವು ತುಂಬ ತರಕಾರಿ ತಿಂತೀವಿ, ಆದರೂ ವೆಯ್ಟ್ ಲಾಸ್ ಆಗ್ತಿಲ್ಲ ಅಂದ್ರೆ ನಿಮ್ಮ ಈ ಮಾಹಿತಿ ಹೆಲ್ಪ್ ಆಗುತ್ತೆ
0: 100%.
1: ಓಕೆ, ವೆರಿ ನೈಸ್ ವಿವೇಕ್ ಅವರೇ. ಹಾಗೆ ಈ ಬಿ ಎಂ ಆರ್ ಮತ್ತೆ ಡೈಲಿ ಎಕ್ಸಸೈಸ್ ಬಗ್ಗೆ ಎಲ್ಲ ಹೇಳಕ್ಕೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ? ಇವಾಗ ನಮ್ಗೆ ಸಂದೇಶಗಳು ಕಳಿಸಿದಾರಲ್ಲ, ಡೈಲಿ ಎಕ್ಸಸೈಸ್ ಮಾಡ್ತಿದ್ದೀನಿ, ನನ್ನ ಬಿ ಎಂ ಆರ್ ಸ್ಟೇಬಲ್ ಇಲ್ಲ, ಏನ್ ಮಾಡಬೇಕು ಅಂತ, ಇವ್ರಿಗೆಲ್ಲರಿಗೂ ಒಂದು ಉತ್ತರ ಕೊಡೋದಾದ್ರೆ
0: ಸಿಂಪಲ್, 20 ನಿಮಿಷ ವಾಕ್, 20 ನಿಮಿಷ ಎಕ್ಸೈಸ್, ಹೈ ಪ್ರೋಟೀನ್, ಸ್ಲೈಟ್ ಕ್ಯಾಲರಿ ಡಿಫಿಸಿಟ್ ಡಯಟ್ ಅಷ್ಟೇ.
1: ಸೊ ಸ್ವೀಟ್ ಎಲ್ಲ ತಿನ್ಲೇಬಾರ್ದು ಅಂತೀರಾ?
0: ತಿನ್ಬೇಕು ಯಾರು, ಒಂದೇ ಲೈಫ್ ಇರೋದು.
1: ನಮ್ಮ ಆರ್ಜೆ ಇಲ್ಲೇ ಇದಾರೆ, ಅವರು ಕೂಡ ನಗ್ತಾ ಇದಾರೆ, ಯಾಕೆಂದ್ರೆ ನಾವು ಕೂಡ ಇವಾಗ ಕೇಕ್ ಕಟ್ ಮಾಡಿ ಕೇಕ್ ತಿಂದ್ವಿ, ಇವಾಗ ನೀವ್ ಹೇಳ್ತಾ ಇದ್ದೀರಾ ನಮಗ್ ಭಯ ಆಗ್ತಾ ಇದೆ.
0: ನೋಡಿ, ವಾರಕ್ಕೆ ಒಂದ್ ಪೀಸ್ ಕೇಕ್ ತಿಂದ್ರೆ ನಡೆಯುತ್ತೆ, ದಿನಕ್ಕೆ 4 ಪೀಸ್ ತಿಂದ್ರೆ ತೊಂದರೆ ಆಗುತ್ತಲ್ಲ.
1: ಸೊ ನೈಸ್, ಗುಡ್ ಜಾಬ್.
2: ಹಿತಮಿತ ಇರಬೇಕು.
0: ಎಸ್, ಎಕ್ಸಾಕ್ಟ್ಲಿ. ಸೊ ಲಿಮಿಟ್ ಅಲ್ಲಿ ಇಟ್ಕೊಳ್ಳಿ. ಹಂಗಂತ ಹೇಳ್ಬಿಟ್ಟು ದಿನಕ್ಕೆ 4 ಕಾಫಿ ಕುಡಿದು 2 ಸ್ಪೂನ್ ಶುಗರ್ ಹಾಕೊಂಡ್ರೆ ನ್ಯಾಚುರಲಿ ತೊಂದರೆ ಆಗೇ ಆಗುತ್ತೆ. ನನಗೆ ಕಾಫಿ ಶುಗರ್ ಇಲ್ದಲೇ ನಿಜವಾಗ್ಲೂ ಇಷ್ಟ ಇಲ್ಲ. ನಾನು ಇವತ್ತಿಗೂ ವಿತ್ ಶುಗರೇ ಕುಡಿಯೋದು ಕಾಫಿ.
1: ಹೌದಾ?
0: ದಿನಕ್ಕೆ 2 ಕಾಫಿ ಕುಡಿತೀನಿ, ಅರ್ಧ ಟೀ ಸ್ಪೂನ್ ಶುಗರ್ ಹಾಕೊಳ್ತೀನಿ ಒಂದೊಂದು ಟೈಮಲ್ಲಿ ಆಸೆಗೆ. ನೋ ಪ್ರಾಬ್ಲಮ್. ಬಟ್ ಹೋಗ್ತೀನಿ, ರೆಗ್ಯುಲರ್ ಎಕ್ಸಸೈಸ್ ಮಾಡ್ತೀನಿ ವಾರದಲ್ಲಿ 90-95% ಟೈಮ್ ಕ್ಲೀನ್ ಊಟ ಮಾಡ್ತೀನಿ. ನನಗೂ ಆಸೆ ಬಿರಿಯಾನಿ ತಿನ್ನಕ್ ತಿಂತೀನಿ, ಸ್ವೀಟ್ ತಿಂತೀನಿ, ಕೇಕ್ ತಿಂತೀನಿ. ಇರೋದೊಂದು ಲೈಫ್ ಅಲ್ವಾ?
1: ಹೌದು, ಎಲ್ಲ ತಿನ್ಬೇಕು.
0: ಆಸೆ ಹೆಂಗ್ ಕಳ್ಕೊಳ್ಳೋದು?
1: ನಿಜ ನಿಜ ನಿಜ, ಬಹಳಷ್ಟು ಹಂಗೆ ಸಂದೇಶಗಳು ಕೂಡ ಬರ್ತಾ ಇದೆ. ನಿಮ್ ಜೊತೆ ಮಾತಾಡ್ತಾ ಫಿಟ್ನೆಸ್ ಬರೀ ಬಾಡಿ ಟ್ರಾನ್ಸ್ಫಾರ್ಮೇಶನ್ ಅಲ್ಲ, ಮೈಂಡ್ ಟ್ರಾನ್ಸ್ಫಾರ್ಮೇಶನ್ ಕೂಡ ಅಂತ ನೀವು ನಮ್ಗೆ ತುಂಬಾ ಇನ್ಸ್ಪೈರ್ ಮಾಡ್ತಾ ಇದ್ದೀರಾ ವಿವೇಕ್ ಅವರೇ.
0: 100%.
1: ಎಸ್, ಮತ್ತೆ ಮಾತಾಡ್ತೀನಿ ಒಂದು ಚಿಕ್ಕ ಹಾಡಿನ ನಂತರ.

0: ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದ್ಬಿಟ್ವಿ. ಟೈಮ್ ಎಷ್ಟು ಬೇಗ ಹೋಗ್ತಾ ಇದೆ, ಎಷ್ಟು ಪ್ರಶ್ನೆ ಕೇಳಬೇಕಿತ್ತು, ಎಷ್ಟು ಹಾಡು ಹೇಳಬೇಕಿತ್ತು, ಎಲ್ಲ ವಿಚಾರಗಳನ್ನ ಮಾತಾಡಬೇಕಿತ್ತು ವಿವೇಕ್ ಮಾಚಯ್ಯ ಅವ್ರ ಜೊತೆ. ಅವ್ರು ಹೇಳೋ ಪ್ರಕಾರ ಬದಲಾವಣೆ ಅನ್ನೋದು ಒಂದು ದೊಡ್ಡ ರೆಸೊಲ್ಯೂಷನ್ ಅಂತೂ ಖಂಡಿತ ಅಲ್ಲ, ಪ್ರತಿದಿನ ನಾವು ತೆಗೆದುಕೊಳ್ಳುವಂತಹ ಸಣ್ಣ ಸಣ್ಣ ನಿರ್ಧಾರಗಳು ಅಂತ ಹೇಳ್ತಾ ಇದ್ದೀರಾ ಅಲ್ವಾ. ನಾಳೆಯಿಂದ ಅನ್ನೋದನ್ನ ಬಿಟ್ಟು ಇವತ್ತೇ ಶುರು ಮಾಡಿ ಅಂತ ಹೇಳ್ತಾ ಇದ್ದೀರಾ ವಿವೇಕ್ ಅವರೇ. ಸೊ ನಿಮ್ಗೊಂದಷ್ಟು ರ್ಯಾಪಿಡ್ ಫೈರ್ ಕ್ವಶನ್ ಕೇಳ್ಬೋದಾ ನಾವು?
1: ಓಕೆ.
0: ಬೆಳಗಿನ ವರ್ಕೌಟ್ ಇಷ್ಟನಾ ನಿಮಗೆ, ಸಂಜೆ ವರ್ಕೌಟ್?
1: ನನಗೆ ಬೆಳಗ್ಗೆನೇ ಇಷ್ಟ, ಮಿಸ್ ಆಗೋ ಚಾನ್ಸಸ್ ಕಡಿಮೆ ಅಲ್ವಾ, ಸೋ ಮುಗಿಸ್ಕೊಂಡ್ಬಿಡ್ತೀನಿ ಎಕ್ಸರ್ಸೈಸ್.
0: ಓಕೆ, ಸೋ ಬೆಳಗ್ಗೆ ಬೇಗ ಹೇಳ್ತೀರಾ ದಿನ?
1: 3:30.
0: ವಾವ್, ಇದಕ್ಕೆ ಮಾತ್ರ ನಾವು ಚಪ್ಪಾಳೆ ಹೊಡಿಲೇಬೇಕು ಸರ್. ನಮ್ಮ ಆರ್ಜೆ ಇವರು ಕೂಡ ಚಪ್ಪಾಳೆ ಹೊಡಿತಾ ಇದ್ದಾರೆ. ಸೋ ಎಸ್, ಮತ್ತೆ ನಿಮಗೆ ಫೇವರೇಟ್? ಎಸ್,
2: ರಾತ್ರಿ ಎಷ್ಟೊತ್ತಿಗೆ ಮಲಗ್ತೀರಾ?
0: ಹಾ, ಇಂಪಾರ್ಟೆಂಟ್ ಪ್ರಶ್ನೆ.
1: 9:30 ಮೇಲೆ ಇದ್ರಕ್ಕಾಗಲ್ಲ ನನ್ನ ಕೇಳಿ, ಮ್ಯಾಕ್ಸಿಮಮ್ 10 ಗಂಟೆ.
0: ಓಕೆ, ಎಲ್ಲೂ ಹೋಗಲ್ಲ ನೀವು?
1: ತುಂಬಾ ಬೋರಿಂಗ್ ಪರ್ಸನ್ ನಂಗೆ ನೋಡಿದ್ರೆ, ಒಂದು ಪಾರ್ಟಿ ಇಲ್ಲ ಏನಿಲ್ಲ. ಸೊ ನಾನುಂಟು, ನನ್ನ ಎಕ್ಸೈಸ್ ಉಂಟು, ನನಗೆ ಪ್ಯಾಷನ್ನು, ನನ್ನ ಕೆಲಸ ತುಂಬಾ ಇಷ್ಟಪಟ್ಟು ಮಾಡ್ತೀನಿ ಫಿಟ್ನೆಸ್ನ ನಾನು. ಸೊ ಬೇರೆಯವ್ರಲ್ಲಿ ಟ್ರಾನ್ಸ್ಫಾರ್ಮೇಶನ್ ನೋಡೋದು, ಅದನ್ನ ಯಾರೂ ಗೊತ್ತೇ ಇರಲ್ಲ, ಎಲ್ಲ ನೋಡಿ ಟ್ರಾನ್ಸ್ಫಾರ್ಮೇಶನ್ ಕಳಿಸ್ತಾರಲ್ಲ ಈ ತರ ಆಗಿದೆ ಸರ್ ಅಂತ, ಅದಕ್ಕಿಂತ ಸಿಗೋ ಖುಷಿ ನನಗೆ ಇನ್ನೇನು ಇಲ್ಲ.
0: ವಂಡರ್ಫುಲ್ ಟು ನೋ. ಫೇವರೇಟ್ ಎಕ್ಸರ್ಸೈಸ್, ತುಂಬಾ ಇಷ್ಟವಾದ ವರ್ಕೌಟ್ ಯಾವುದು?
1: ಬೆಂಚ್ ಪ್ರೆಸ್.
0: ಓಕೆ, ಬೆಂಚ್ ಪ್ರೆಸ್. ಸೂಪರ್. ಓಕೆ, ಯಾವ ಆಹಾರಕ್ಕೆ ನೀವು ಯಾವತ್ತೂ ಕೂಡ ನೋ ಅನ್ನಲ್ಲ?
1: ಬಿರಿಯಾನಿ.
0: ಹೌದಾ? ನೀವು ಫಿಟ್ನೆಸ್ ಕೋಚ್ ಆಗ್ಬಿಟ್ಟು ಹಿಂಗ ಅನ್ಬಿಟ್ರೆ
1: ಹೇಳಿಲ್ಲ, ಒಂದೇ ಲೈಫ್,
0: ಒಂದೇ ಲೈಫ್.
1: ಸೊ ಎಸ್, ಬಿರಿಯಾನಿ ಅಂತೂ ಮಸ್ಟ್, ಅಟ್ ಲೀಸ್ಟ್ 2 ವಾರಕ್ಕೊಂದ್ಸಲಿ.
0: ಓಕೆ ಓಕೆ, ಯಾವ ಫುಡ್ನ ನೀವು ತಿನ್ನೋದೇ ಇಲ್ಲ?
1: ಮೋಮೋ.
0: ಹೌದಾ? ಓಕೆ, ಎಸ್ ಎಸ್ ಎಸ್. ಓಕೆ, ಒಂದು ಪದದಲ್ಲಿ ನೀವೇನಾದ್ರು ಫಿಟ್ನೆಸ್ನ ಹೇಳಬೇಕು ಅಂದರೆ ಏನು ಹೇಳ್ತೀರಾ?
1: ಜೀವನ ಶೈಲಿ.
0: ಓ, ಐ ಸಿ, ವೆರಿ ನೈಸ್. ಓಕೆ, ನಿಮ್ಮ ಫೇವ್ರೇಟ್ ರಿಲ್ಯಾಕ್ಸೇಷನ್? ನನಗಿದು ತುಂಬ ರಿಲ್ಯಾಕ್ಸ್ ಆಯ್ತಪ್ಪ ಅಂತ ಹೇಳೋದಾದ್ರೆ.
1: ನಿಜ ಹೇಳಬೇಕು ಅಂದರೆ ಎಕ್ಸೈಸ್.
0: ಹೌದಾ?
1: ನನಗೆ ಎಕ್ಸೈಸ್ ಆಗಲ್ಲ ಆಗ ರಿಲ್ಯಾಕ್ಸೇಷನ್ನು ಇನ್ನೆಲ್ಲೂ ಸಿಗಲ್ಲ.
0: ಸೂಪರ್. ಒಂದ್ ದಿವಸನೂ ವರ್ಕೌಟ್ ಮಿಸ್ ಮಾಡೋದೇ ಇಲ್ವಾ? ಈವನ್ ಸಂಡೇ ಅಂತ, ಟುಡೇ ಇಸ್ ಅ ಸಂಡೇ ಅಂತ.
1: ಆ ತರ ಅಲ್ಲ, ಇವಾಗ ನನ್ನ ವರ್ಕ್ ಹೇಗಿದೆ ಅಂದ್ರೆ, ವಾರದಲ್ಲಿ ನಾನು 4-5 ದಿನ ಮಿಸ್ಸೇ ಇಲ್ಲ ಎಕ್ಸೈಸ್. ಇನ್ನೆರಡು ದಿನ ನನ್ನ ಟ್ರೈನಿಂಗ್ ಅಲ್ಲಿ ಅಥವಾ ವಿಡಿಯೋಸ್ ಮಾಡೋದ್ರಲ್ಲಿ ವರ್ಕೌಟ್ ಮಾಡಕ್ ಆಗಲ್ಲ. ಸೊ 5 ಡೇಸ್ ಎ ವೀಕ್ ವಿತೌಟ್ ಫೇಲ್.
0: ಸೂಪರ್, ಸೂಪರ್. ಒಂದೇ ಒಂದು ಕೋಟ್ ಅಂದ್ರೆ ನಿಮ್ಮ ಜೀವನನ ಒಂದು ವಾಕ್ಯದಲ್ಲಿ ಹೇಳೋದಾದ್ರೆ ಏನ್ ಹೇಳ್ತೀರಾ?
1: ನೆವರ್ ಗಿವ್ ಅಪ್.
0: ವಾವ್, ವಂಡರ್ಫುಲ್, ನೆವರ್ ಗಿವ್ ಅಪ್. ಸೊ ಯಾವುದೇ ವಯಸ್ಸಿಲ್ಲ, ಯಾವ ವಯಸ್ಸಲ್ಲಾರೂ ಯು ಕ್ಯಾನ್ ಸ್ಟಾರ್ಟ್. ಈಗ 63 ವರ್ಷದ ಮಹಿಳೆ ಸಂದೇಶ ಕಳಿಸಿದ್ರು, 73 ವಿ ಕ್ಯಾನ್ ಸ್ಟಾರ್ಟ್.
1: 100%.
0: ವಂಡರ್ಫುಲ್ ಟು ನೋ. ಸೂಪರ್, ವಂಡರ್ಫುಲ್. ಸೊ ಎಸ್ ಸ್ನೇಹಿತರೆ, ಸಮಯ ಎಷ್ಟು ಬೇಗ ಓಡೋಯ್ತು ಅಂತ ಬೇಜಾರು ಮಾಡ್ಕೋತಾ ಇದ್ದೀವಿ. ಸೊ ವಿವೇಕ್ ಮಾಚಯ್ಯ ಅವರೇ, ಕೊನೆದಾಗಿ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ?
1: ಪರ್ಫೆಕ್ಟ್ ಡೇ, ಪರ್ಫೆಕ್ಟ್ ಟೈಮ್ ಅನ್ನೋದು ನಿಮ್ ಜೀವನದಲ್ಲೇ ಬರಲ್ಲ. ನಿಮ್ಮ ಜೀವನದಲ್ಲಿ ಕೆಲಸ ಕಡಿಮೆ ಆಗಲ್ಲ, ಜೀವನದಲ್ಲಿ ಫಂಕ್ಷನ್ಗಳು ಕಡಿಮೆ ಆಗಲ್ಲ. ಸೊ ಫಿಟ್ ಆಗ್ಬೇಕಾ, ಇವತ್ತಿಂದ ಸ್ಟಾರ್ಟ್ ಮಾಡಿ, ಇವಾಗಿಂದ ಸ್ಟಾರ್ಟ್ ಮಾಡಿ.
0: ನೈಸ್.
1: ಬೋಂಡಾ ಬಜ್ಜಿ ಪಕೋಡಾ ಬದಲು ಸ್ವಲ್ಪ ಫ್ರೂಟ್ಸ್ ತಿನ್ನಿ, ಸಣ್ಣ ಪುಟ್ಟ ಬದಲಾವಣೆ ತನ್ನಿ. ಕಾಂಪೌಂಡ್ ಎಫೆಕ್ಟ್ ಅದು, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಇದ್ದಂಗೆ. ನಿಮಗೆ ಗೊತ್ತೇ ಆಗಲ್ಲ, 3 ತಿಂಗಳಲ್ಲಿ 1-5 ಕೆಜಿ ಸಣ್ಣ ಆಗಿರ್ತೀರಾ, ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಆಗಿರುತ್ತೆ, ಕಾನ್ಫಿಡೆನ್ಸ್ ಚೇಂಜ್ ಆಗಿರುತ್ತೆ. ಸೊ ಬೇರೆ ಪರ್ಸನ್ ಆಗಿ ಚೇಂಜ್ ಆಗ್ತೀರಾ.
0: ಸೂಪರ್.
1: ಬಟ್ ಅದು ಮಾಡಿದ್ರೇನೆ ಗೊತ್ತಾಗೋದು.
0: ನೈಸ್. ಸೊ ವಿ ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ಟುಡೇ ಅಂತ ಹೇಳ್ತಾ ಇದ್ದೀರಾ. ನಿಮ್ಮ ಮಾತನ್ನ ಕೇಳಿ ಬಹಳಷ್ಟು ಸಂದೇಶಗಳು ಬಂದಿದೆ. ಸಂದೇಶ ಕಳಿಸಿರುವ ಎಲ್ಲರಿಗೂ ಧನ್ಯವಾದಗಳನ್ನ ನೀವು ಕೂಡ ಹೇಳ್ಬೋದು.
1: ಕನ್ನಡಿಗರೇ, ತುಂಬಾ ಥ್ಯಾಂಕ್ಸ್. ಫಿಟ್ ಆಗಿ ಸ್ಟಾರ್ಟ್ ಮಾಡಿ, ನಾಳೆ ಅಂತ ತಳ್ಳಾಕ್ಬೇಡಿ.
0: ಖಂಡಿತ. ಥ್ಯಾಂಕ್ ಯು.
1: ಜೈ ಶ್ರೀರಾಮ್.
0: ಜೈ ಶ್ರೀರಾಮ್. ವಿವೇಕ್ ಮಾಚಯ್ಯ ಅವರೇ, ಇಂದು ನಿಮ್ಮ ಜೊತೆ ಮಾತಾಡಿದ ಮೇಲೆ ಒಂದು ವಿಷಯ ಅಂತೂ ತುಂಬ ಸ್ಪಷ್ಟವಾಯಿತು. ನಮ್ಮ ಜೀವನ ಬದಲಾಗಬೇಕು ಅಂತ ನಾವು ಕಾಯಬೇಕಾಗಿಲ್ಲ. ನಿನ್ನೆಗಿಂತ ಇವತ್ತು ಸ್ವಲ್ಪ ಉತ್ತಮವಾಗ್ಬೋದು, ಬದಲಾಗ್ಬೋದು ಅನ್ನೋದಿದ್ರೆ ನಾವು ಕೂಡ ಫಿಟ್ ಅಂತ. ದೇಹದ ಜೊತೆ ಮನಸ್ಸಿನ ಆರೋಗ್ಯ ಕೂಡ ಬಹಳ ಮುಖ್ಯ ಅಂತ ನಮಗೆ ವಿವೇಕ್ ಅವರು ಹೇಳಿದ್ದಾರೆ. ಇಷ್ಟೊತ್ತು ನಮ್ಮ FM ರೈನ್ಬೋದ 25ನೇ ವರ್ಷದ ಹುಟ್ಟುಹಬ್ಬದ ದಿನ ನಮ್ಮ ಜೊತೆ ಇದ್ದಂತಹ ವಿವೇಕ್ ಮಾಚಯ್ಯ ಅವರಿಗೆ ಅನಂತ ಅನಂತ ಧನ್ಯವಾದಗಳನ್ನ ಹೇಳ್ತೀನಿ.
1: ಥ್ಯಾಂಕ್ ಯು.
0: ಎಸ್, ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ನಿಮ್ಮ RJ ಶಾಂತಲಾ ಜೆ. ಮತ್ತಷ್ಟು ಮೆರಗು, ಮತ್ತಷ್ಟು ಧ್ವನಿಯಾಗಿ ಸದಾ ಇರುತ್ತೆ FM ರೈನ್ಬೋ ನಿಮ್ಮ ಜೊತೆಯಾಗಿ. ನೀವು ಕೇಳ್ತಾ ಇದ್ದೀರಾ FM ರೈನ್ಬೋ 101.3 MHz. ಟಾಟಾ, ಸಿ ಯು, ಬೈ ಬೈ. ಮತ್ತೆ ಸಿಗ್ತೀನಿ ಇನ್ನೊಂದು ದಿನ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅವರಿಂದ ರಾಜ್ಯದ ವಿವಿಧೆಡೆ ಬರ ಪರಿಶೀಲನೆ. ಉದ್ಯಾನವನದ ಶೇಕಡಾ 5% ಭೂಮಿ ಬಳಕೆ ಪ್ರಸ್ತಾವನೆ ಕುರಿತಂತೆ ಅಧಿವೇಶನದಲ್ಲಿ ಚರ್ಚೆ, ಮುಖ್ಯಮಂತ್ರಿ ಸ್ಪಷ್ಟನೆ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿಯಿಂದ ಬಳ್ಳಾರಿ ಚಲೋ ಪಾದಯಾತ್ರೆ, ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಚಾಲನೆ. ಹಾಗೂ ಅಂತಾರಾಜ್ಯ ನದಿ ನೀರು ಹಂಚಿಕೆ ಕುರಿತಂತೆ ನವದೆಹಲಿಯಲ್ಲಿ ಜಲಸಂಪನ್ಮೂಲ ಸಚಿವರಿಂದ ಹಿರಿಯ ವಕೀಲರೊಂದಿಗೆ ಸಮಾಲೋಚನೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಇಂದು ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಪ್ರವಾಸ ಕೈಗೊಂಡು ಬರ ಪರಿಶೀಲನೆ ನಡೆಸುತ್ತಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಗದಗ ಜಿಲ್ಲೆಯ ಗದಗ ಹಾಗೂ ಮುಂಡರ್ಗಿ ತಾಲೂಕಿನ ವಿವಿಧ ಪ್ರದೇಶಗಳಿಗೆ ಭೇಟಿ ನೀಡಿ ಬರ ಪರಿಸ್ಥಿತಿ ಹಾಗೂ ಬೆಳೆಹಾನಿ ಪರಿಶೀಲನೆ ನಡೆಸಿದರು. ಮುಂಡರ್ಗಿ ತಾಲೂಕಿನ ಕದಂಪುರ ಗ್ರಾಮದ ರೈತ ಶಂಕರಪ್ಪ ಗಾವರವಾಡ ಅವರ ಜಮೀನಿನಲ್ಲಿ ಸೂರ್ಯಕಾಂತಿ ಮತ್ತು ಸುನೀತಾ

0: ಈರಪ್ಪ ಪೂಜಾರ ಅವರ ಜಮೀನಿನ ಮೆಕ್ಕೆಜೋಳ, ಕಲ್ಲಪ್ಪ ಕಾಡಾಪ ಗೋಳ ಅವರ ಜಮೀನಿನಲ್ಲಿ ಹತ್ತಿ ಬೆಳೆಗಳನ್ನು ಪರಿಶೀಲಿಸಿದರು. ಬಳಿಕ ಅವರು ಗದಗ ತಾಲೂಕಿನ ಕುರ್ತಕೋಟಿ ಗ್ರಾಮದ ಶ್ರೀನಾಥ್ ಮಾರ್ತಾಂಡಗೌಡ ಅವರ ಜಮೀನಿನಲ್ಲಿನ ಶೇಂಗಾ, ಹತ್ತಿ, ಮೆಣಸಿನಕಾಯಿ ಬೆಳೆ ಮತ್ತು ಹೊಲಕೋಟಿ ಗ್ರಾಮದ ಹನುಮಂತಪ್ಪ ಸೋಗಿನ ಅವರ ಜಮೀನಿನಲ್ಲಿನ ಮೆಕ್ಕೆಜೋಳವನ್ನು ಪರಿಶೀಲಿಸಿದರು. ಇನ್ನೊಂದೆಡೆ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಮೈಸೂರಿನ ಕೆಆರ್ ನಗರ ತಾಲೂಕಿನ ಬರಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಮಳೆ ಕೊರತೆಯಿಂದ ಒಣಗುತ್ತಿರುವ ರಾಗಿ, ಹೊಗೆಸೊಪ್ಪು ಬೆಳೆಗಳನ್ನು ಪರಿಶೀಲಿಸಿ ರೈತರೊಂದಿಗೆ ಸಮಾಲೋಚನೆ ನಡೆಸಿ ಮಾಹಿತಿ ಪಡೆದಿದ್ದಾರೆ. ಈ ವೇಳೆ ಕೆಆರ್ ನಗರ ಶಾಸಕ ರವಿಶಂಕರ್, ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ, ಜಿಲ್ಲಾ ಪಂಚಾಯತ್ ಸಿಇಒ, ಕೆಆರ್ ನಗರ ತಹಶೀಲ್ದಾರ್, ಕೃಷಿ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಉದ್ಯಾನವನದ ಜಾಗದ ಶೇಕಡಾ 5% ಬಳಕೆ ಪ್ರಸ್ತಾವನೆ ಕುರಿತಂತೆ ಪರಿಶೀಲನೆ ನಡೆಸಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅನ್ಯ ಉದ್ದೇಶಕ್ಕೆ ಲಾಲ್ಬಾಗ್ ಜಾಗ ನೀಡಿಕೆ ಬಗ್ಗೆಯೂ ಪರಾಮರ್ಶೆ ನಡೆಸಲಾಗುವುದು ಎಂದು ಹೇಳಿದ್ದಾರೆ. ಈ ಕುರಿತಂತೆ ಯಾರೂ ಆತಂಕ ಪಡುವ ಅಗತ್ಯವಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ವಿಧಾನಸಭೆಯಲ್ಲಿ ಉದ್ಯಾನವನದ ಜಾಗದ ಕುರಿತಂತೆ ಮತ್ತೊಮ್ಮೆ ಚರ್ಚಿಸಲು ಅವಕಾಶ ನೀಡುವುದಾಗಿ ತಿಳಿಸಿದ್ದಾರೆ. ಈಗಾಗಲೇ ರಾಜ್ಯದಲ್ಲಿ 102 ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಿಸಲಾಗಿದೆ. ಇನ್ನೂ ಕೆಲವು ತಾಲೂಕುಗಳ ಕುರಿತು ಪರಿಶೀಲನೆ ನಡೆಸಿ ಅಂತಿಮ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಮುಖ್ಯಮಂತ್ರಿ ತಿಳಿಸಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ದ ಬಿಜೆಪಿ ಹಮ್ಮಿಕೊಂಡಿರುವ 10 ದಿನಗಳ ಬಳ್ಳಾರಿ ಚಲೋ ಪಾದಯಾತ್ರೆಗೆ ರಾಯಚೂರು ಜಿಲ್ಲೆಯ ಲಿಂಗಸುಗೂರಿನಲ್ಲಿ ಚಾಲನೆ ದೊರೆತಿದೆ. ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಪಾದಯಾತ್ರೆಗೆ ಚಾಲನೆ ನೀಡಿದ್ದಾರೆ. ಇದಕ್ಕೂ ಮೊದಲು ನಡೆದ ಸಭಾ ಕಾರ್ಯಕ್ರಮದಲ್ಲಿ ಬಿಜೆಪಿಯ ಬಹುತೇಕ ನಾಯಕರು ಪಾಲ್ಗೊಂಡಿದ್ದರು. ಈ ವೇಳೆ ಮಾತನಾಡಿದ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ, ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅಧಿಕಾರ ವಹಿಸಿಕೊಂಡು 3 ತಿಂಗಳುಗಳಾಗಿದ್ದು ಏನೂ ಅಭಿವೃದ್ಧಿ ಕಾರ್ಯ ಕೈಗೊಂಡಿದ್ದೀರಿ ಎಂದು ಪ್ರಶ್ನಿಸಿದ್ದಾರೆ. ಬರ ಪರಿಹಾರದಲ್ಲೂ ಸರ್ಕಾರ ತಾರತಮ್ಯ ಮಾಡುತ್ತಿದೆ ಎಂದು ಅವರು ಆರೋಪಿಸಿದ್ದಾರೆ. ಪ್ರತಿಭಟನಾ ಮೆರವಣಿಗೆಗೂ ಮುನ್ನ ರಾಯಚೂರಿನಲ್ಲಿ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ರಾಜ್ಯದಲ್ಲಿರುವುದು ಭ್ರಷ್ಟ ಹಾಗೂ ಜನವಿರೋಧಿ ಸರ್ಕಾರ ಎಂದು ದೂರಿದ್ದಾರೆ. ರಾಜ್ಯದಲ್ಲಿ ಬಿಜೆಪಿಯ ಹೊಸ ಯುಗ ಇಂದಿನಿಂದ ಆರಂಭವಾಗಲಿದೆ. ಭ್ರಷ್ಟ ಸರ್ಕಾರವನ್ನು ಕಿತ್ತೊಗೆಯುವವರೆಗೂ ಹೋರಾಟ ಮುಂದುವರಿಯಲಿದೆ ಎಂದು ತಿಳಿಸಿದ್ದಾರೆ. ಅಂತರರಾಜ್ಯ ನದಿ ನೀರು ಹಂಚಿಕೆ ವ್ಯಾಜ್ಯಗಳು ಮತ್ತು ನೀರಾವರಿ ಯೋಜನೆಗಳ ಕುರಿತು ಜಲಸಂಪನ್ಮೂಲ ಸಚಿವ ಎನ್ ಚಲುವರಾಯಸ್ವಾಮಿ ನವದೆಹಲಿಯಲ್ಲಿ ಸುಪ್ರೀಂಕೋರ್ಟ್ ಹಿರಿಯ ನ್ಯಾಯವಾದಿ ಶ್ಯಾಮ್ ದಿವಾನ್ ಅವರೊಂದಿಗೆ ಸಮಾಲೋಚನೆ ನಡೆಸಿದರು. ಸಭೆಯಲ್ಲಿ ಜಲಸಂಪನ್ಮೂಲ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿ ಗೌರವ್ ಗುಪ್ತಾ ಸೇರಿದಂತೆ ರಾಜ್ಯದ ಕಾನೂನು ತಂಡದ ಹಿರಿಯ ಪ್ರತಿನಿಧಿಗಳು ಉಪಸ್ಥಿತರಿದ್ದರು. ಸಭೆಯಲ್ಲಿ ಮುಖ್ಯವಾಗಿ ಪ್ರಸ್ತುತ ಕಾವೇರಿ ಜಲಾನಯನ ಪ್ರದೇಶಗಳಲ್ಲಿನ ನೈಜ ನೀರಿನ ಪರಿಸ್ಥಿತಿ ಹಾಗೂ ಸುಪ್ರೀಂಕೋರ್ಟ್ನಲ್ಲಿ ಕೈಗೊಳ್ಳಬೇಕಾದ ಮುಂದಿನ ಕಾನೂನಾತ್ಮಕ ಕ್ರಮಗಳ ಕುರಿತು ವಿಸ್ತೃತ ಸಮಾಲೋಚನೆ ನಡೆಸಲಾಯಿತು. ಇದೇ ವೇಳೆ ಮೇಕೆದಾಟು ಯೋಜನೆಯ ಕುರಿತಂತೆಯೂ ಹಿರಿಯ ವಕೀಲರಿಗೆ ಸಚಿವರು ಮನವರಿಕೆ ಮಾಡಿದ್ದಾರೆ. ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಸಂಬಂಧಿಸಿದಂತೆ ಮುಳುಗಡೆ ಪ್ರದೇಶದ ಸವಾಲುಗಳು, ಭೂಸ್ವಾಧೀನ, ಪರಿಹಾರ ವಿತರಣೆ, ಸಂಧಾನ ಪ್ರಕ್ರಿಯೆ ಹಾಗೂ ನ್ಯಾಯಾಲಯದಲ್ಲಿನ ಕಾನೂನು ವ್ಯಾಜ್ಯಗಳ ತ್ವರಿತ ಇತ್ಯರ್ಥಕ್ಕೆ ರೂಪಿಸಬೇಕಾದ ಕಾರ್ಯತಂತ್ರಗಳ ಕುರಿತು ಗಂಭೀರ ಚರ್ಚೆ ನಡೆಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಈ ಬಾರಿ ಎಲ್ ನಿನೋ ಪ್ರಭಾವದಿಂದ ಮಳೆ ಕೊರತೆಯಾಗಿದ್ದು ಗ್ರಾಮೀಣ ಭಾಗದಲ್ಲಿ ಕುಡಿಯುವ ನೀರಿನ ಕೊರತೆ ಆಗದಂತೆ ಆದ್ಯತೆಯ ಮೇಲೆ ಕ್ರಮ ವಹಿಸಲು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ ಬಿ ಖಂಡ್ರೆ ಸೂಚಿಸಿದ್ದಾರೆ. ಮಂಡ್ಯದಲ್ಲಿ ಜಿಲ್ಲಾ ಪಂಚಾಯಿತಿ ಸಿಇಒ ಕೆಆರ್ ನಂದಿನಿ ಅವರಿಂದ ಇಲಾಖೆಯ ವಿವಿಧ ಯೋಜನೆಗಳ ಮಾಹಿತಿ ಪಡೆದ ಅವರು, ಯಾವುದೇ ಗ್ರಾಮದಲ್ಲಿ ಕುಡಿಯುವ ನೀರಿನ ಕೊರತೆ ಆಗದಂತೆ ಸಂಬಂಧಿತ ಅಧಿಕಾರಿಗಳಿಗೆ ಸೂಚನೆ ನೀಡಲು ತಿಳಿಸಿದ್ದಾರೆ. ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ವಿಬಿಜಿ ರಾಮ್ಜಿಯಡಿ ಜಿಲ್ಲೆಯಲ್ಲಿ ಹೆಚ್ಚಿನ ಉದ್ಯೋಗ ನೀಡುವುದರ ಜೊತೆಗೆ ಗ್ರಾಮಾಭಿವೃದ್ಧಿಗೆ ಪೂರಕವಾದ ಕಾಮಗಾರಿ ಕೈಗೊಂಡು ಗ್ರಾಮಗಳಲ್ಲಿ ಶಾಶ್ವತವಾದ ಆಸ್ತಿಗಳ ನಿರ್ಮಾಣ ಮಾಡಲು ನಿರ್ದೇಶನ ನೀಡಿದ್ದಾರೆ. ಈ ಸ್ವತ್ತಿಗಾಗಿ ಸಲ್ಲಿಸಿರುವ ಅರ್ಜಿಗಳ ತ್ವರಿತ ವಿಲೇವಾರಿ ಮಾಡುವಂತೆಯೂ ಆದೇಶಿಸಿದ ಸಚಿವರು, ಅರಿವು ಕೇಂದ್ರಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಜನರು ಬರುವಂತೆ ಮತ್ತು ಅವರಲ್ಲಿ ಓದುವ ಹವ್ಯಾಸ ಬೆಳೆಸಲು ಜಾಗೃತಿ ಮೂಡಿಸುವಂತೆಯೂ ಸಲಹೆ ನೀಡಿದ್ದಾರೆ. ಬೆಂಗಳೂರಿನ ರುದ್ರಭೂಮಿಯಲ್ಲಿ ಸಂಗ್ರಹವಾಗುವ ಹೂ ಹಾರ ಸೇರಿದಂತೆ ತ್ಯಾಜ್ಯವನ್ನು ವೈಜ್ಞಾನಿಕವಾಗಿ ನಿರ್ವಹಿಸುವ ಉದ್ದೇಶದಿಂದ ಸ್ಥಳದಲ್ಲೇ ಕಾಂಪೋಸ್ಟ್ ಘಟಕ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳಲು ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಬೆಂಗಳೂರು ಕೇಂದ್ರ ಹಾಗೂ ಉತ್ತರ ನಗರಪಾಲಿಕೆ ವ್ಯಾಪ್ತಿಯ ವಿವಿಧ ಸ್ಥಳಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಅವರು, ಸಾರ್ವಜನಿಕ ಸ್ಥಳಗಳಲ್ಲಿ ಸ್ವಚ್ಛತೆ, ತ್ಯಾಜ್ಯ ನಿರ್ವಹಣೆ ಹಾಗೂ ಪಾದಚಾರಿಗಳ ಸುಗಮ ಸಂಚಾರಕ್ಕೆ ಸಂಬಂಧಿಸಿದಂತೆ ಅಧಿಕಾರಿಗಳಿಗೆ ಹಲವು ನಿರ್ದೇಶನ ನೀಡಿದ್ದಾರೆ. ಸರ್ಎಂ ವಿಶ್ವೇಶ್ವರಯ್ಯ ರೈಲ್ವೆ ನಿಲ್ದಾಣದ ಬಳಿ ಪಾದಚಾರಿ ಮಾರ್ಗ ಒತ್ತುವರಿಯಾಗಿರುವುದನ್ನು ಗಮನಿಸಿದ ಅವರು, ಕೂಡಲೇ ತೆರವುಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಮಂಡ್ಯ ಜಿಲ್ಲೆಯ ಕೆಆರ್ಎಸ್ ಜಲಾಶಯದ ಹಿನ್ನೀರಿನ ಪ್ರದೇಶದಲ್ಲಿ ಒತ್ತುವರಿಯಾಗಿರುವ ಜಮೀನುಗಳ ಜಂಟಿ ಸರ್ವೆ ಕಾರ್ಯವನ್ನು 15 ದಿನಗಳ ಒಳಗಾಗಿ ಪೂರ್ಣಗೊಳಿಸಿ ನಕ್ಷೆ ಸಹಿತ ಸಮಗ್ರ ವರದಿ ಸಲ್ಲಿಸುವಂತೆ ಜಿಲ್ಲಾಧಿಕಾರಿ ಡಾ ಕುಮಾರ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ಕೆಆರ್ಎಸ್ ಅಣೆಕಟ್ಟು ಹಿನ್ನೀರಿನ ಪ್ರದೇಶಗಳಿಗೆ ಒತ್ತುವರಿ ಪ್ರಕರಣಗಳು ಹೆಚ್ಚುತ್ತಿದ್ದು ಕಂದಾಯ ಇಲಾಖೆ ಹಾಗೂ ಕಾವೇರಿ ನಿಗಮದ ಅಧಿಕಾರಿಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸಿ ಒತ್ತುವರಿ ಜಮೀನುಗಳನ್ನು ನಿಖರವಾಗಿ ಗುರುತಿಸಬೇಕು ಎಂದು ನಿರ್ದೇಶನ ನೀಡಿದರು. ಸರ್ವೆ ಕಾರ್ಯಕ್ಕೆ ಅಗತ್ಯವಿರುವ ದಾಖಲೆಗಳು, ತಾಂತ್ರಿಕ ಮಾಹಿತಿ ಹಾಗೂ ಸ್ಥಳೀಯ ಸಹಕಾರ ನೀಡುವಂತೆ ಕಾವೇರಿ ನಿಗಮದ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ನಿಗದಿತ ಅವಧಿಯಲ್ಲಿ ಸರ್ವೆ ಪೂರ್ಣಗೊಳಿಸಿ ವರದಿ ಸಲ್ಲಿಸಬೇಕು ಎಂದು ಸೂಚನೆ ನೀಡಿದ್ದಾರೆ. ರಾಜ್ಯ ಸರ್ಕಾರ ಗುಟ್ಕಾ ನಿಷೇಧಿಸಿರುವುದನ್ನು ವಿರೋಧಿಸಿ ಅಡಿಕೆ ಬೆಳೆಗಾರರ ಒಕ್ಕೂಟ ಹಾಗೂ ವಿವಿಧ ಸಂಘಟನೆಗಳು ಇಂದು ಕರೆ ನೀಡಿದ ದಾವಣಗೆರೆ ಬಂದ್ಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಬಂದ್ ಹಿನ್ನೆಲೆಯಲ್ಲಿ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಾರಿಗೆ ಸಂಚಾರ ವ್ಯತ್ಯಯಗೊಂಡಿದ್ದು ಸಾರ್ವಜನಿಕರು ಪರದಾಡುವಂತಾಯಿತು. ಅಡಿಕೆ ಬೆಳೆಯನ್ನೇ ನಂಬಿ ಬದುಕುತ್ತಿರುವ ಲಕ್ಷಾಂತರ ಬೆಳೆಗಾರರ ಹಿತರಕ್ಷಣೆಯನ್ನು ಕಡೆಗಣಿಸಿ ಸರ್ಕಾರ ದಿಢೀರ್ ಗುಟ್ಕಾ ನಿಷೇಧ ನಿರ್ಧಾರ ಕೈಗೊಂಡಿದೆ ಎಂದು ಆರೋಪಿಸಿ ಸಾವಿರಾರು ಬೆಳೆಗಾರರು ಮತ್ತು ವರ್ತಕರು ಆಕ್ರೋಶ ವ್ಯಕ್ತಪಡಿಸಿದರು. ಮುನ್ನೆಚ್ಚರಿಕಾ ಕ್ರಮವಾಗಿ ನಗರದಾದ್ಯಂತ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಆರೋಪಿ ಪ್ರದೋಷ್ನನ್ನು ಸಾಕ್ಷಿದಾರನನ್ನಾಗಿ ಮಾಡಲು ಅವಕಾಶ ನೀಡುವ ವಿಚಾರಣಾ ನ್ಯಾಯಾಲಯದ ನಿರ್ಧಾರವನ್ನು ಪ್ರಶ್ನಿಸಿ ಆರೋಪಿ ನಟ ದರ್ಶನ್ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಇಂದು ದರ್ಶನ್ ಅರ್ಜಿಯನ್ನು ನ್ಯಾಯಾಲಯ ಕೈಗೆತ್ತಿಕೊಳ್ಳುವ ಸಾಧ್ಯತೆ ಇದೆ. ವಿಚಾರಣಾ ನ್ಯಾಯಾಲಯದ ತೀರ್ಪಿಗೆ ತಡೆ ನೀಡುವಂತೆ ಅವರು ನ್ಯಾಯಾಲಯವನ್ನು ಕೋರಿದ್ದಾರೆ. ಪ್ರದೋಷ್ನನ್ನು ಸಾಕ್ಷಿದಾರರನ್ನಾಗಿ ಪರಿಗಣಿಸುವಲ್ಲಿ ತಾಂತ್ರಿಕ ಕಾರಣಗಳು ಮತ್ತು ಕೆಳ ನ್ಯಾಯಾಲಯವು ಅನುಸರಿಸಿದ ಕಾರ್ಯವಿಧಾನವನ್ನು ಆರೋಪಿ ದರ್ಶನ್ ಪ್ರಶ್ನಿಸಿದ್ದಾರೆ. ಪ್ರವಾಹದಿಂದ ಸಮಸ್ಯೆಗೆ ಸಿಲುಕಿರುವ ನೇಪಾಳದ ಜನರಿಗೆ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ಶಾರದಾ ಪೀಠ ನೆರವಿಗೆ ಮುಂದಾಗಿದೆ. ಈ ಕುರಿತಂತೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಶೃಂಗೇರಿ ಶಾರದಾ ಪೀಠದ ಕಿರಿಯ ಜಗದ್ಗುರು ವಿಧುಶೇಖರ ಭಾರತೀ ಸ್ವಾಮೀಜಿ, ನೇಪಾಳದಲ್ಲಿ ಪ್ರಕೃತಿ ವಿಕೋಪ ಸಂಭವಿಸಿ ಸಾವು ನೋವು ಸಂಭವಿಸಿದೆ. ಈ ಹಿನ್ನೆಲೆಯಲ್ಲಿ ಶಾರದಾ ಮಠದ ಅಧಿಕಾರಿಗಳಿಗೆ ಈಗಾಗಲೇ ಸೂಚನೆ ನೀಡಲಾಗಿದ್ದು ಅಲ್ಲಿನ ಜನರಿಗೆ ಅಗತ್ಯ ನೆರವು ನೀಡಲು ಸೂಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅವರಿಂದ ರಾಜ್ಯದ ವಿವಿಧೆಡೆ ಬರ ಪರಿಶೀಲನೆ. ಉದ್ಯಾನವನದ ಶೇಕಡ 5% ಭೂಮಿ ಬಳಕೆ ಪ್ರಸ್ತಾವನೆ ಕುರಿತಂತೆ ಅಧಿವೇಶನದಲ್ಲಿ ಚರ್ಚೆ, ಮುಖ್ಯಮಂತ್ರಿ ಸ್ಪಷ್ಟನೆ. ರಾಜ್ಯ ಸರ್ಕಾರದ ವಿರುದ್ದ ಬಿಜೆಪಿಯಿಂದ ಬಳ್ಳಾರಿ ಚಲೋ ಪಾದಯಾತ್ರೆ, ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಚಾಲನೆ. ಹಾಗೂ ಅಂತಾರಾಜ್ಯ ನದಿ ನೀರು ಹಂಚಿಕೆ ಕುರಿತಂತೆ ನವದೆಹಲಿಯಲ್ಲಿ ಜಲಸಂಪನ್ಮೂಲ ಸಚಿವರಿಂದ ಹಿರಿಯ ವಕೀಲರೊಂದಿಗೆ ಸಮಾಲೋಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.

0: ಕಣ್ಣುಗಳನ್ನು ದಾನ ಮಾಡಿ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ.
1: ನಿಮ್ಮ ಕಣ್ಣುಗಳು ಶಾಶ್ವತವಾಗಿ ಜೀವಿಸಲಿ.
0: ಕಣ್ಣುಗಳು ಎಂದಿಗೂ ಸಾಯುವುದಿಲ್ಲ, ಅವುಗಳನ್ನು ದಾನ ಮಾಡಿ.
1: ನೇತ್ರದಾನವನ್ನು ನಿಮ್ಮ ಕುಟುಂಬದ ಪರಂಪರೆಯನ್ನಾಗಿ ಮಾಡಿ. ನೇತ್ರದಾನಕ್ಕಾಗಿ ಸಂಪರ್ಕಿಸಿ
0: ಲಯನ್ಸ್ ಇಂಟರ್ನ್ಯಾಷನಲ್ ಐ ಬ್ಯಾಂಕ್, ಬೆಂಗಳೂರು 9740556666.
2: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
3: ಎಫ್ಎಂ ರೈನ್ಬೋ ಕನ್ನಡ ಕಾಮನ್ ಬಿಲ್ಲು ಕೇಳ್ತಾ ಇದ್ದೀರಾ. 2:41 ಆಗಿದೆ ನಮ್ಮ ಸ್ಟುಡಿಯೋ ಸಮಯ. ಎಸ್, ಇವತ್ತು ಎಫ್ಎಂ ರೈನ್ಬೋದಲ್ಲಿ ಸಂಭ್ರಮವೋ ಸಂಭ್ರಮ 25ರ ಹರ್ಷ ಎಫ್ಎಂ ರೈನ್ಬೋಗೆ ಇವತ್ತಿದೆ. ಸೊ ಇದೇ ಒಂದು ಹರ್ಷದ ಸಂದರ್ಭದಲ್ಲಿ ಖುಷ್ ಖುಷಿಯಾಗಿರುವಂತಹ ಒಂದಷ್ಟು ಸೆಲೆಬ್ರಿಟರಿ ಮ್ಯೂಸಿಕ್ ಅನ್ನ ಕೇಳಿಸುವಂತಹ ಸಮಯ ಇದು. ಬನ್ನಿ, ರಾಜೇಶ್ ಅವರ ಧ್ವನಿಯಲ್ಲಿರುವಂತಹ ಗೀತೆ ನಿಮಗಾಗಿ ಕೇಳಿಸ್ತಾ ಇದ್ದೀನಿ. ಕಾಶಿ ಚಿತ್ರದ ಹಾಡು ಇದು.

ಎಸ್, ಪ್ರೀತಿ ಸ್ನೇಹ ತುಂಬಿದಾಗ ಲೋಕ ಯಾವತ್ತಿದ್ರೂ ಪ್ರೇಮಲೋಕ ಅಲ್ವೇ. ಈ ಬಂಧನ ಸಿನಿಮಾದ ಹಾಡನ್ನ ಕೇಳಿದ್ರಿ. ನಮ್ಮ ನಿಮ್ಮ ಬಂಧ ಆಕಾಶವಾಣಿಯ ಈ ಅನುಬಂಧ ಇದೆಯಲ್ಲ, ಅದು ಯಾವಾಗ್ಲೂ ನಿತ್ಯ ನೂತನ, ಸದಾ ಹಚ್ಚ ಹಸಿರು ಅಂತ ಹೇಳ್ಬಹುದು. 2:52 ಆಗಿದೆ. ಒಳ್ಳೊಳ್ಳೆ ಹಾಡುಗಳನ್ನ ಕೇಳ್ತಾ ಇದ್ದೀರಾ ನೀವು FM ರೈನ್ಬೋ ಕನ್ನಡ ಕಾಮನ್ ವಿಲ್ಲಿನಲ್ಲಿ. ಮುಂದಿನ ಗೀತೆ ನಿಮ್ಗೋಸ್ಕರ ಕೇಳಿಸ್ತಾ ಇರೋದು ತುಂಟಾಟ ಚಿತ್ರದ ಗೀತೆ. ಹೇಮಂತ್, ಶ್ರೀಕಾಂತ್, ನಂದಿತಾ ಮತ್ತು ಪ್ರಿಯಾ ಅವರ

0: 25 ವಸಂತಗಳು,
1: ಸಾವಿರಾರು ಹಾಡುಗಳು,
0: ಕೋಟ್ಯಂತರ ನೆನಪುಗಳು.
1: ಮಾತು ಮಧುರ,
0: ಸಂಗೀತ ಅಮರ.
2: ಸಂಗೀತವೇ ನನ್ನ ಚಪ್ಪಾಡೇ ನನ್ನ ಬುಸಿ.
0: ಕನ್ನಡಿಗರ ನೆಚ್ಚಿನ ದನಿಗೆ ಈಗ ಸಿಲ್ವರ್ ಜೂಬ್ಲಿ ಸಂಭ್ರಮ. ಬದುಕಿನ ಪ್ರತಿ ರಂಗಿಗೂ ರೇನ್ಬೋ ರಾಗ.
3: ಎಸ್, ರೈನ್ಬೋ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀವಿ. 2:58 ಬೆಳಗ್ಗೆಯಿಂದ ಸಾಕಷ್ಟು ವಿಶೇಷ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಮತ್ತಷ್ಟು ಮಗದಷ್ಟು ವಿಶೇಷ ಕಾರ್ಯಕ್ರಮಗಳು ಇವತ್ತು ಇಡೀ ದಿನ ನಿಮಗೋಸ್ಕರ ಕಾಯ್ತಾ ಇರುತ್ತೆ. ಅದರಲ್ಲೂ 4 ಗಂಟೆಗೆ ಸರಿಯಾಗಿ ಸಂಜಿತ್ ಹೆಗಡೆ ಅವರ ಸಂದರ್ಶನ ಕೂಡ ನಿಮಗೋಸ್ಕರ ಮೂಡಿ ಬರುತ್ತೆ. ಮಿಸ್ ಮಾಡದೆ ಕೇಳಿ. 3:30 ವಿಶೇಷವಾದಂತಹ ಹೊಂಬಿಸಿಲು ಕಾರ್ಯಕ್ರಮ ಕೂಡ ನಿಮಗೋಸ್ಕರ ತಯಾರಾಗಿದೆ. ನೀವೆಲ್ಲರೂ ಕೂಡ ಇವತ್ತಿನ ಇಡೀ ಶೋನ ಕೇಳಿ ಎಂಜಾಯ್ ಮಾಡ್ತೀರಾ ಅನ್ನೋಂಥ ಭಾವನೆ ನಂದು.
0: ಪಾಪ್ ಇರಲಿ ರಾಕ್ ಇರಲಿ, ಧ್ವನಿಯಲ್ಲಿದೆ ಜಾದು.
4: ನಿನ್ನೆ ತನಕ ತಿಳಿಯದು ಪ್ರೇಮದ ಊರಿನ ದಾರಿ.
0: ಮನಸ್ಸಿಗೆ ಮುಟ್ಟೋ ರಾಗ, ಎದೆಯಲ್ಲಿ ಹುಟ್ಟೋ ವೇಗ.
4: ಕುಂತ್ಲೆ ಸಿಕ್ಕಳು ಸುಮ್ ಸುಮ್ಮನೆ ಮಕ್ಕಳು ಶೋಕ.
0: ಗಾಯಕ ಸಂಚಿತ್ ಹೆಗಡೆ ಮಾತು ಕೇಳೋಕೆ ಜೊತೆಯಾಗಿ ನೀವೀಗ.
4: ಮನಸ್ಸಾಗಿದೆ ಸಾಗಿದೆ ನಿನ್ನ ಹೃದಯಕ್ಕೆ ಪಯಣ.
0: ಹಾಡು ಮಾತು ಹರಟೆಯ ಹೂರಣ ಸೆಪ್ಟೆಂಬರ್ 1 ಸಂಜೆ 4 ಗಂಟೆಗೆ ಟ್ಯೂನ್ ಮಾಡಿ FM Rainbow 101.3 ಕನ್ನಡ ಕಾಮನಬಿಲ್ಲು.

0: ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಸಮಯ ಸರಿಯಾಗಿ 3 ಗಂಟೆ ಆಗಿದೆ. ಈಗ ಕೇಳೋಣ NCERT ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್.

ಮ್ಯೂಸಿಕಲಿ ಯಾರ್ಸ್ ಮ್ಯಾಜಿಕಲಿ ಯಾರ್ಸ್ ಕೇಳ್ತಾ ಇದ್ದೀರಿ ಕನ್ನಡ ಕಾಮನು ಬಿಲ್ಲು ಆಕಾಶವಾಣಿ ಎಫ್ ಎಂ ರೈಂಬೋದಲ್ಲಿ 3:30 ಇದೆ. ನಿಮ್ಮ ಜೊತೆಯಾಗಿ ಇರೋದು ನಾಗಶ್ರೀ. ಹೊಂ ಬಿಸಿಲಿನಲ್ಲಿ ಇವತ್ತು ಆಕಾಶವಾಣಿ ಎಫ್ ಎಂ ರೈಂಬೋದ ಹುಟ್ಟು ಹಬ್ಬದ ಸಲುವಾಗಿ ಹುಟ್ಟು ಹಬ್ಬದ ಕುರಿತಾಗಿಯೇ ಕ್ವಿಜ್ ಇರುತ್ತೆ, ರಸಪ್ರಶ್ನೆ ಇರುತ್ತೆ. ನಮ್ಮ ಪ್ರಶ್ನೆಗಳಂತೂ ರೆಡಿಯಾಗಿದೆ, ಉತ್ತರ ಕೊಡೋದಕ್ಕೆ ನೀವು ಕೂಡ ಕಾತರದಿಂದ ಕಾಯ್ತಾ ಇರ್ತೀರಿ ಅಂತ ಗೊತ್ತು. ಮೊಟ್ಟ ಮೊದಲಿಗೆ ಎಲ್ಲರಿಗೂ ಕೂಡ ಇವತ್ತಿನ ಶುಭಾಶಯಗಳು. ಆರ್ಜೆಗಳಾಗಿ ನಮಗೆಷ್ಟು ಸಂತೋಷವೋ, ಕೇಳುಗರಾಗಿ ನಿಮಗೂ ಅಷ್ಟೇ ಸಂತೋಷದ ದಿನ ಇದು ಅಂತ ಗೊತ್ತು. ಎಫ್ ಎಂ ರೈನ್ಬೋ ಆನಿವರ್ಸರಿ, ಎಫ್ ಎಂ ರೈನ್ಬೋ ಹುಟ್ಟು ಹಬ್ಬ ಇವತ್ತು. ಅದಕ್ಕಾಗಿ ನಾವೆಲ್ಲರೂ ಕೂಡ ಶುಭಾಶಯವನ್ನು ಬೆಳಗ್ನಿಂದ ವಿನಿಮಯ ಮಾಡಿಕೊಳ್ತಾನೆ ಇದ್ದೀವಿ. ಆ ಬಗ್ಗೆ ಮತ್ತಷ್ಟು ಮಾತಾಡೋಣ. ಆದರೆ ಮೊದಲ ಪ್ರಶ್ನೆ ಹೀಗಿದೆ ನೋಡಿ. ಕನ್ನಡದ ಸಾಹಸ ಸಿಂಹ ಅಭಿನಯ ಭಾರ್ಗವ ಹುಟ್ಟಿದ ದಿನವೇ ಹಿಂದಿ ಚಿತ್ರರಂಗದ ಈ ಖ್ಯಾತ ಅಭಿನೇತ್ರಿ ಹುಟ್ಟಿದ್ದು. ಪ್ಯಾರಲಲ್ ಸಿನಿಮಾದಲ್ಲಿ ಅಷ್ಟೇ ಯಾಕೆ, ಮೈನ್ ಸ್ಟ್ರೀಮ್ ಸಿನಿಮಾದಲ್ಲೂ ಕೂಡ ಅತ್ಯದ್ಭುತ ಅಭಿನಯ ನೀಡಿದ ಇವರಿಗೆ 5 ನ್ಯಾಷನಲ್ ಅವಾರ್ಡ್, 5 ಫಿಲ್ಮ್ಫೇರ್ ಪ್ರಶಸ್ತಿಗಳು ಸಂದಿವೆ. ಇವರ ಹೆಸರು ಮತ್ತು ಹುಟ್ಟಿದ ದಿನಾಂಕ ನೀವು ತಿಳಿಸ್ಬೇಕು. ಸಾಹಸ ಸಿಂಹ ಅವರ ಹುಟ್ಟು ಹಬ್ಬ ನಿಮಗೆ ಗೊತ್ತಿದ್ರೆ ಈ ಒಂದು ನಾನು ಕೊಟ್ಟಿರುವಂತಹ ಸುಳಿವುಗಳನ್ನು ಹಿಡ್ಕೊಂಡು ನೀವು ಹಿಂದಕ್ಕೆ ಹೋದರೆ ಖಂಡಿತ ಉತ್ತರ ಸಿಕ್ಬಿಡುತ್ತೆ. ಬೇಗ ಬೇಗ ನಿಮ್ಮ ಉತ್ತರವನ್ನು ನಮಗೆ ಕಳಿಸ್ಕೊಡಿ. 9480909013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ. ಇಲ್ಲಿಗೆ ನಿಮ್ಮ ಉತ್ತರ ಬರಲಿ. 5 ನ್ಯಾಷನಲ್ ಅವಾರ್ಡ್, 5 ಫಿಲ್ಮ್ಫೇರ್ ಪ್ರಶಸ್ತಿಗಳನ್ನ ಪಡೆದುಕೊಂಡಂತಹ ನಟಿ ಇವರು, ಹಿಂದಿಯ ನಟಿ ಯಾರು ಅವರು, ಬೇಗ ಕಂಡು ಹಿಡಿದು ಮೆಸೇಜ್ ಮಾಡಿ.

0: ಮ್ಯೂಸಿಕಲಿ ಯಾರ್ಸ್ ಮ್ಯಾಜಿಕಲಿ ಯಾರ್ಸ್ ಕೇಳ್ತಾ ಇದ್ದೀರಿ ಕನ್ನಡ ಕಾಮನಬಿಲ್ಲು ಆಕಾಶವಾಣಿ ಎಫ್ ಎಂ ರೈಂಬೋದಲ್ಲಿ. ಇದೀಗ ಹೊಂ ಬಿಸಿಲಿನಲ್ಲಿ ಯಾರೆಲ್ಲ ಕೂಡ ಆನ್ಸರ್ ಮಾಡಿದ್ದಾರೆ, ಸರಿಯಾದಂತಹ ಉತ್ತರವನ್ನು ಕೊಟ್ಟಿದ್ದಾರೆ ಅಂತ ನೋಡುವಂತಹ ಸಮಯ. ತುಂಬಾ ಜನ ಸರಿ ಉತ್ತರವನ್ನು ಕಳಿಸಿದ್ದೀರಿ, ಆದರೆ ಮೊದಲಿಗೆ ಯಾರೆಲ್ಲ ಸರಿ ಉತ್ತರ ಕೊಟ್ಟಿದ್ದಾರೆ ಅವರ ಹೆಸರನ್ನ ಮಾತ್ರ ಹೇಳ್ತೀವಿ.
1: ಕಣ್ಣುಗಳನ್ನು ದಾನ ಮಾಡಿ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ.
2: ನಿಮ್ಮ ಕಣ್ಣುಗಳು ಶಾಶ್ವತವಾಗಿ ಜೀವಿಸಲಿ.
1: ಕಣ್ಣುಗಳು ಎಂದಿಗೂ ಸಾಯುವುದಿಲ್ಲ, ಅವುಗಳನ್ನು ದಾನ ಮಾಡಿ.
2: ನೇತ್ರದಾನವನ್ನು ನಿಮ್ಮ ಕುಟುಂಬದ ಪರಂಪರೆಯನ್ನಾಗಿ ಮಾಡಿ. ನೇತ್ರದಾನಕ್ಕಾಗಿ ಸಂಪರ್ಕಿಸಿ
1: ಲಯನ್ಸ್ ಇಂಟರ್ನ್ಯಾಷನಲ್ ಐ ಬ್ಯಾಂಕ್ ಬೆಂಗಳೂರು 9740556666.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
0: ಹೋಮ್ ಬಿಸಿಲಿನಲ್ಲಿ ಸರಿಯಾದಂತಹ ಉತ್ತರ ಕೊಟ್ಟವರು ಹೆಚ್ಆರ್ ರುದ್ರಸ್ವಾಮಿ, ನೇತ್ರ, ಎನ್ಆರ್ ಪ್ರಸಾದ್, ಬಿಂದು ಪ್ರಕಾಶ್, ಹೊನ್ನೂರು ಅಲಿ, ದಿಲೀಪ್ ಕಲ್ಯಾಣ್ಕರ್, ಬಾಬಾ ಕಲ್ಯಾಣ್, ಮಂಜುನಾಥ್ ಲಗ್ಗೆರೆ, ಎನ್ಜಿ ಬಸವರಾಜ್ ಹಾಗೆ ಭಾಗ್ಯ ರಾಮಣ್ಣ. ಇಷ್ಟು ಜನರ ಉತ್ತರಗಳು ನಮಗೆ ಬೇಗ ತಲುಪ್ತು. ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ಅಂದಹಾಗೆ ಯಾರೆಲ್ಲ ಶಬಾನಾ ಅಜ್ಮಿ ಅಂತ ಗುರ್ತು ಹಿಡಿದ್ರಿ, ನಿಮ್ಮೆಲ್ಲರ ಉತ್ತರ ಕೂಡ ಸರಿಯಾಗಿತ್ತು. ಹೌದು, ಕನ್ನಡದ ಸಾಹಸ ಸಿಂಹ ಅಭಿನಯ ಭಾರ್ಗವ ವಿಷ್ಣುವರ್ಧನ್ ಅವರು ಹುಟ್ಟಿದ್ದು ಕೂಡ 18 ಸೆಪ್ಟೆಂಬರ್ 1950. ಹಾಗೆ ಶಬಾನಾ ಆಜ್ಮಿ ಅವರು ಕೂಡ ಹುಟ್ಟಿದ್ದು 18 ಸೆಪ್ಟೆಂಬರ್ 1950. ನ್ಯಾಷನಲ್ ಅವಾರ್ಡ್ ಬಂದಿದ್ದು ಯಾವ್ಯಾವ ಸಿನಿಮಾಕ್ಕೆ ಗೊತ್ತಾ? ಶಬಾನಾ ಆಜ್ಮಿಗೆ ಅಂಕುರ್, ಅರ್ಥ್, ಖಾನ್ದಾರ್, ಪಾರ್ ಹಾಗೆ ಗಾಡ್ ಮದರ್, ಇಷ್ಟು ಚಿತ್ರಗಳಿಗೆ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಸಂದಿತ್ತು. ಇದಲ್ಲದೆ 5 ಫಿಲ್ಮ್ಫೇರ್ ಪ್ರಶಸ್ತಿ ಕೂಡ ಸಿಕ್ಕಿತ್ತು. ಮತ್ತು ಇವೆಲ್ಲದಕ್ಕಿಂತ ಹೆಚ್ಚಿನ ಪ್ರಶಸ್ತಿ ಅಂತಂದರೆ ಚಿತ್ರರಸಿಕರು ನೋಡಿ ಅವರ ಅಭಿನಯವನ್ನು ಹಾಡಿ ಹೊಗಳಿದ್ದು, ಮೆಚ್ಚಿದ್ದು. ಶಬಾನಾ ಅಜ್ಮಿ ಹೆಸರನ್ನ ಸ್ಮರಿಸಿಕೊಳ್ಳದೆ ನಾವು ಬಾಲಿವುಡ್ನ ಇತಿಹಾಸವನ್ನು, ಬಾಲಿವುಡ್ನ ದಾಖಲೆಯನ್ನು ನಿಮ್ಮ ಮುಂದೆ ಇಡೋದಕ್ಕೆ ಸಾಧ್ಯವೇ ಇಲ್ಲ. ಹಾಗೆಯೇ ವಿಷ್ಣುವರ್ಧನ್ ಅವರ ಹೆಸರು ತೆಗೆದುಕೊಳ್ಳದೆ ನಾವು ಕನ್ನಡ ಚಿತ್ರರಂಗದ ಕುರಿತಾಗಿ ಕೂಡ ಮಾತಾಡೋದಕ್ಕೆ ಸಾಧ್ಯ ಇಲ್ಲ. ಅಷ್ಟರ ಮಟ್ಟಿಗೆ ಇಬ್ಬರೂ ಕೂಡ ಅವಿಸ್ಮರಣೀಯರು. ಇರಲಿ, ಇವತ್ತು ಹುಟ್ಟುಹಬ್ಬದ ಸ್ಪೆಷಲ್ ಕ್ವಿಜ್ ಇರುತ್ತೆ ಅಂತ ಹೇಳಿದೆ. ಮತ್ತೊಂದು ಹುಟ್ಟುಹಬ್ಬದ ಕುರಿತಾಗಿಯೇ ಇರುವಂತಹ ಪ್ರಶ್ನೆ ಹೀಗಿದೆ ನೋಡಿ. ಕನ್ನಡದ ಹೆಮ್ಮೆಯ ಸಾಹಿತಿ, ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಆದಂಥ ಇವರು ನಾಟಕಕಾರರಾಗಿ, ನಟರಾಗಿ ಪ್ರಸಿದ್ಧಿ ಹೊಂದಿದವರು. ಇವರ ಹುಟ್ಟುಹಬ್ಬದ ದಿನದಂದೇ ಹಿಂದಿಯ ಅಪರೂಪದ ಗಾಯಕಿ ಮಧುಬಾಲ ಝವೇರಿ ಅವರ ಹುಟ್ಟುಹಬ್ಬ, ಝವೇರಿ ಅಂತ ಕೂಡ ಹೇಳಬಹುದು, ಮಧುಬಾಲ ಝವೇರಿ ಅವರ ಹುಟ್ಟುಹಬ್ಬ. ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಮತ್ತು ಅವರ ಹುಟ್ಟಿದ ದಿನಾಂಕವನ್ನು ನೀವು ಮೆಸೇಜ್ ಮಾಡಬೇಕು. ಇವರು ಕನ್ನಡದ ಹೆಮ್ಮೆಯ ಸಾಹಿತಿ ಮಾತ್ರವಲ್ಲ, ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದವರು. ಮತ್ತು ಕನ್ನಡ ಮಾತ್ರ ಅಲ್ಲದೆ ಇನ್ನ 4-5 ಭಾಷೆಯ ಚಿತ್ರಗಳಲ್ಲಿ ಕೂಡ ಇವರು ಕೆಲಸ ಮಾಡಿದಂಥ ಅನುಭವ ಹೊಂದಿದ್ದವರು. ಇವರ ಬರ್ಡೇ ಹಾಗೆ ಮಧುಬಾಲ ಝವೇರಿ ಅವರ ಬರ್ಡೇ ಒಂದೇ ದಿನ ಬರುತ್ತೆ. ನೀವು ಬರ್ಡೇ ಹಾಗೇನೆ ಇವರ ಹೆಸರು ಎರಡನ್ನೂ ಕೂಡ ಮೆಸೇಜ್ ಮಾಡಬೇಕು ನಮಗೆ. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಈ ದಿನ ಖುಷಿಯಾಗಿದೆ, ಪ್ರತಿದಿನ ಕೂಡ ಖುಷಿಯಾಗಿರುತ್ತೆ. ಆಕಾಶವಾಣಿ ಎಫ್ ಎಂ ರೈನ್ಬೋ ಕೇಳ್ತಾ ಇದ್ರೆ ಚಂದ ಅತಿ ಚಂದ ಗೀತೆಗಳು, ಮಾಹಿತಿ, ಮನರಂಜನೆ ಎಲ್ಲವೂ ಕೂಡ ನಿಮ್ದಾಗತ್ತೆ. ಇವತ್ತು ರೈನ್ಬೋ ಹುಟ್ಟುಹಬ್ಬದ ಸಲುವಾಗಿ ನಡೆಸ್ತಾ ಇರುವಂತಹ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಕೂಡ ಸರಿಯಾದಂತಹ ಉತ್ತರ ಕೊಟ್ಟಿದ್ದೀರಿ ಅಂತ ಹೇಳೋದಾದ್ರೆ, ಜಯಶ್ರೀ, ಸುನಿಲ್, ಪ್ರಸನ್ನ ಕುಮಾರ್, ಗುರುರಾಜ್ ಕುಟುಂಬ, ಹಾಗೆ ದೇವಿ ಸಿಂಗ್, ಚಂದ್ರಶೇಖರ್, ನಿಧಿ ದಾವಣಗೆರೆ, ಆಶಾ ಶ್ರೀನಿವಾಸ್, ಗಾಯತ್ರಿ, ಚಂದ್ರಶೇಖರ್, ಸುಮಿತ್ರಾ, ರೇವಪ್ಪ, ಇಷ್ಟು ಜನರ ಉತ್ತರ ಸರಿಯಾಗಿತ್ತು ಎರಡನೇ ಪ್ರಶ್ನೆಗೆ. ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ಗಿರೀಶ್ ಕಾರ್ನಾಡ್ ಅನ್ನೋದು ಸರಿಯಾದಂತಹ ಉತ್ತರ ಆಗಿತ್ತು. 19 ಮೇ 1938 ಇವರು ಹುಟ್ಟಿದ್ದು. ತುಂಬಾ ಜನ ಏನ್ ಮಾಡಿದ್ರಿ ಗೊತ್ತಾ, ಗಿರೀಶ್ ಕಾರ್ನಾಡ್ ಅವರ ಹೆಸರನ್ನ ಕಳಿಸಿದ್ರಿ, ನಿಮ್ಗೆ ಕೇಳಿದ ತಕ್ಷಣ ಖುಷಿ ಆಯ್ತು, ನಂಗೆ ಗೊತ್ತು ಆನ್ಸರ್ ಅಂತ ಕಳಿಸ್ಬಿಟ್ರಿ. ಆದ್ರೆ ಪ್ರಶ್ನೆಯ ಅರ್ಧಕ್ಕಷ್ಟೇ ಉತ್ತರ ಕೊಟ್ಟಿದ್ರಿ, ಇನ್ನ ಅರ್ಧ ಉತ್ತರ ಬಾಕಿ ಇತ್ತು, ಹಾಗಾಗಿ ನಿಮ್ಮ ಹೆಸರನ್ನ ಕನ್ಸಿಡರ್ ಮಾಡೋದಕ್ಕೆ ಆಗ್ಲಿಲ್ಲ. 19 ಮೇ 1938 ಅಂತ ಕೂಡ ಸೇರಿಸಿ ನೀವು ಕಳಿಸ್ಬೇಕಾಗಿತ್ತು. ಇರ್ಲಿ, ಗಿರೀಶ್ ಕಾರ್ನಾಡ್ ಅವರು ಬರೀ ಕನ್ನಡ ಮಾತ್ರ ಅಲ್ಲ, ಹಿಂದಿ, ತಮಿಳು, ತೆಲುಗು, ಮಲಯಾಳಂ ಹಾಗೆ ಮರಾಠಿ ಚಿತ್ರಗಳಿಗೂ ಕೂಡ ಕೆಲಸ ಮಾಡಿದ್ದಾರೆ. ಇವರು ನಾಟಕಕಾರರಾಗಿ ಎಷ್ಟು

ಮೇರಿ ಜೋನ್ಸ್, ರಘುನಾರಾಯಣ್, ಸುಬ್ರಹ್ಮಣ್ಯ, ಜಯಂತ್, ರವೀನ್ ಕೊಪ್ಪ, ಸುಭಾನ್ ಕೋರಿ, ಶ್ರೀಕಾಂತ್ ಗುಡ್ಕಿಂಡಿ, ಪದ್ಮಶ್ರೀ ಕುಟುಂಬ, ಹಾಗೆ ಉಮೇಶ್, ಸುಷ್ಮಾ ಕಾರ್ತಿಕ್, ಯೋಗಾನಂದ, ಇಷ್ಟು ಜನರು ಸರಿಯಾದಂತಹ ಉತ್ತರ ಕೊಟ್ಟಿದ್ರು. ಹೌದು, ಎ ಆರ್ ರೆಹಮಾನ್ ಅವರ ಬರ್ಡೇ. ಇವರ ಹುಟ್ಟುಹಬ್ಬ 1967 ಜನವರಿ 6ನೇ ತಾರೀಕು. ಇವರಿಗೆ ಆಗಲೇ ಹೇಳಿದ ಹಾಗೆ 7 ನ್ಯಾಷನಲ್ ಅವಾರ್ಡ್, 2 ಗ್ರಾಮಿ ಅವಾರ್ಡ್, 7 ತಮಿಳ್ನಾಡು ಸ್ಟೇಟ್ ಅವಾರ್ಡ್ಸ್, ಹಾಗೆ 15 ಫಿಲಂ ಫೇರ್ ಪ್ರಶಸ್ತಿಗಳು ಸಿಕ್ಕಿತ್ತು. ಮಾತ್ರ ಅಲ್ಲ, ಎ ಆರ್ ರೆಹಮಾನ್ ಅವರ ಮ್ಯೂಸಿಕ್ ಒಂದು ಹೊಸ ಟ್ರೆಂಡ್ನ ಸೆಟ್ ಮಾಡ್ತು. ಆ ಟ್ರೆಂಡ್ ಸೆಟರ್ ಮ್ಯೂಸಿಕ್ ಡೈರೆಕ್ಟರ್ ಅಂತಲೇ ಅವರು ಪ್ರಖ್ಯಾತಿಯನ್ನು ಹೊಂದಿದ್ರು. ಯಾರೆಲ್ಲ ಸರಿ ಉತ್ತರ ಕೊಟ್ರಿ ನಿಮ್ಮೆಲ್ಲರಿಗೂ ಅಭಿನಂದನೆ ಅಂತ ಹೇಳ್ತಾ ಇದ್ದೀಗ ಮುಂದಿನ ಪ್ರಶ್ನೆಯ ಕಡೆಗೆ ಸಾಕ್ತಾ ಇದ್ದೀವಿ. ಇವರು ಕನ್ನಡದ ಮ್ಯೂಸಿಕ್ ಡೈರೆಕ್ಟರ್ ಆಯ್ತಾ, ಭದ್ರಾವತಿಯಲ್ಲಿ ಹುಟ್ಟಿದ್ದು. 2009 ಶಿಶಿರ ಅನ್ನುವಂತಹ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗದ ಪಯಣ ಶುರು ಆಯಿತು ಅಫಿಷಿಯಲ್ ಆಗಿ. 2015 ಈಚೆಗೆ ಇವರು ಮುಟ್ಟಿದ್ದೆಲ್ಲ ಚಿನ್ನ ಅಂತ ಹೇಳಬಹುದು. ಇವರು ಯಾವುದೆಲ್ಲ ಸಿನಿಮಾಕ್ಕೆ ಮ್ಯೂಸಿಕ್ ಡೈರೆಕ್ಟ್ ಮಾಡಿದ್ರು, ಮ್ಯೂಸಿಕ್ ಡೈರೆಕ್ಟರ್ ಆಗಿ ಪ್ರತಿಯೊಂದು ಚಿತ್ರದ ಹಾಡುಗಳು ಕೂಡ ಸೂಪರ್ ಹಿಟ್ ಆಗಿದೆ. ಇವರ ಹೆಸರು ಮತ್ತು ಬರ್ಡೇ ನೀವು ನಮಗೆ ತಿಳಿಸಬೇಕು, ಯಾರು ಇವರು ಅಂತ. ಕನ್ನಡದ ಮ್ಯೂಸಿಕ್ ಡೈರೆಕ್ಟರ್ 9480909013 ನಮ್ಮ ವಾಟ್ಸಪ್ ಸಂಖ್ಯೆಗೆ ಬೇಗ ಬೇಗ ನಿಮ್ಮ ಸಂದೇಶ ಬರಲಿ, ಕಾಯ್ತಾ ಇರ್ತೀವಿ.

ಆಕಾಶವಾಣಿ ಎಫ್ ಎಂ ರೈಂಬೋ ಕೇಳ್ತಾ ಇದ್ದೀರಿ. 6th January ಬರ್ಡೇ ಯಾವುದು ಅಂತ ಕೇಳ್ತಾನೆ, ಎಷ್ಟು ಮೆಸೇಜಸ್ ಬಂತು ಗೊತ್ತಾ? ಫಸ್ಟ್ ಟೈಮ್ ನಿನ್ನ ನೋಡಿದಾಗ ಅಂತ ಒಂದು ಸ್ವಲ್ಪ ಸ್ಲೋ ಆಗೇ ಶುರುವಾಗಿತ್ತು ಹಾಡು, ಆದರೆ ಮೆಸೇಜ್ಗಳಂತೂ ಫಾಸ್ಟ್ ಫಾಸ್ಟಾಗಿ ಬಂತು, ತಲುಪ್ತು ನಮ್ಮನ್ನು.

0: ಆಕಾಶವಾಣಿ ಎಫ್ ಎಂ ರೈನ್ಬೋದಲ್ಲಿ ನಮ್ಮ ಕೊನೆಯ ಪ್ರಶ್ನೆಗೆ ಯಾರೆಲ್ಲ ಸರಿ ಉತ್ತರ ಕೊಟ್ಟಿದ್ದಾರೆ ಅಂದ್ರೆ ಪೂರ್ತಿ ಸರಿ ಉತ್ತರ ಕೊಟ್ಟಿದ್ದಾರೆ ಅಂತ ಅರ್ಧಕ್ಕಲ್ಲ. ಸುಧಾಮೂರ್ತಿ, ಶ್ರೀಲಕ್ಷ್ಮಿ ಗುರುರಾಜ್, ಹಾಗೆ ವಾಣಿಶ್ರೀ, ಪೂರ್ಣಿಮಾ, ಹ್ಯಾಬೆಲ್ ರಾಘವೇಂದ್ರ, ಪ್ರಕಾಶ್ ಅಕ್ಕಪಾಡಿ ಮತ್ತೆ ಆನಂದ ದೇಸಾಯಿ, ಇಷ್ಟು ಜನರ ಉತ್ತರ ಸರಿಯಾಗಿತ್ತು. ಹೌದು, ಬಿ ಅಜನೀಶ್ ಲೋಕನಾಥ್ ಅನ್ನೋದು ಸರಿಯಾದಂತಹ ಉತ್ತರ ಆಗಿತ್ತು. ಅಜನೀಶ್ ಲೋಕನಾಥ್ ಅಂತ ತುಂಬಾ ಜನ ಸರಿಯಾಗಿ ಗೆಸ್ ಮಾಡಿದ್ದೀರಿ, ಆದ್ರೆ ಅವರ ಬರ್ಡೇ ಮಾತ್ರ ಕೆಲವು ಮಂದಿ ಹೇಳಿದ್ದು ಸರಿಯಾದಂತಹ ಉತ್ತರ ಆಗಿತ್ತು. ಅಜನೀಶ್ ಲೋಕನಾಥ್ ಜೊತೆಗೆ 20th November 1985 ಅಂತ ಉತ್ತರ ಕೊಡಬೇಕಾಗಿತ್ತು. 20th November 1985 ಅಥವಾ 86 ಅಂತ ಕೆಲವು ಕಡೆ ದಾಖಲೆ ಇದೆ. ಇರಲಿ, 20 November ಅನ್ನೋದು ಸರಿಯಾದಂತಹ ಉತ್ತರ ಆಗಿತ್ತು. ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು ಅಂತ ತಿಳಿಸ್ತಾ ಇವತ್ತಿನ ಹೊಂಬಿಸಿಲು ಕಾರ್ಯಕ್ರಮವನ್ನು ತುಂಬು ಪ್ರೀತಿಯಿಂದ ಉತ್ಸಾಹದಿಂದ ಮುಗಿಸ್ತಾ ಇದ್ದೀನಿ. ಇದುವರೆಗೂ ನಿಮ್ಮ ಜೊತೆಯಾಗಿ ಇದ್ದದ್ದು ನಾಗಶ್ರೀ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ.
2: ಕಣ್ಣುಗಳನ್ನು ದಾನ ಮಾಡಿ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ.
3: ನಿಮ್ಮ ಕಣ್ಣುಗಳು ಶಾಶ್ವತವಾಗಿ ಜೀವಿಸಲಿ.
2: ಕಣ್ಣುಗಳು ಎಂದಿಗೂ ಸಾಯುವುದಿಲ್ಲ, ಅವುಗಳನ್ನು ದಾನ ಮಾಡಿ.
3: ನೇತ್ರದಾನವನ್ನು ನಿಮ್ಮ ಕುಟುಂಬದ ಪರಂಪರೆಯನ್ನಾಗಿ ಮಾಡಿ. ನೇತ್ರದಾನಕ್ಕಾಗಿ ಸಂಪರ್ಕಿಸಿ
2: ಲಯನ್ಸ್ ಇಂಟರ್ನ್ಯಾಷನಲ್ ಐ ಬ್ಯಾಂಕ್, ಬೆಂಗಳೂರು 9740556666.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಎಸ್ ಎಫ್ಎಂ ರೇನ್ಬೋಗೆ ಬೆಳ್ಳಿ ಹಬ್ಬದ ಸಂಭ್ರಮ. ಈ ಸಂಭ್ರಮದಲ್ಲಿ ಬೆಳಗಿನಿಂದ ನೀವು ಸಾಕಷ್ಟು ವಿಶೇಷ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಈಗ ಸ್ಟುಡಿಯೋ ಸಮಯ ಸರಿಯಾಗಿ 4:01:30 ಆಗಿದೆ. ಇನ್ನಷ್ಟು ಹೊಸ ಹೊಸ ಕಾರ್ಯಕ್ರಮಗಳನ್ನು, ವಿಶೇಷ ಕಾರ್ಯಕ್ರಮಗಳನ್ನು ನೀವೆಲ್ಲರೂ ನಿರೀಕ್ಷೆ ಮಾಡ್ತಾ ಇದ್ದೀರಾ ಅಂತ ಗೊತ್ತು. ಹಾಗಿದ್ರೆ ಈ ಹೊತ್ತಿನಲ್ಲಿ ನಿಮಗೆ, ನಿಮಗೋಸ್ಕರ ಕೇಳಿಸ್ತಾ ಇರುವಂತಹ ಒಂದು ವಿಶೇಷವಾದಂಥ ಸಂದರ್ಶನ ಅಂದರೆ ಸಂಜಿತ್ ಹೆಗಡೆ ಅಲ್ವಾ. ಎಷ್ಟೋ ಯುವಕರ ಹೃದಯ ಗೆದ್ದಂತಹ ಗಾಯಕ ಸಂಜಿತ್ ಹೆಗಡೆ ಅವರ ವಿಶೇಷ ಸಂದರ್ಶನ. ಇವರನ್ನ ಸಂದರ್ಶನ ಮಾಡ್ತಾ ಇದ್ದಾರೆ ರಮ್ಯಾ ಮತ್ತು ಸಚಿನ್ ಆರ್ಜೆ. ಈ ಒಂದು ಕಾರ್ಯಕ್ರಮದ ಸಂಪೂರ್ಣ ತಾಂತ್ರಿಕ ನೆರವು ಜಿ ಮೋಹನ್ ರಾಜ್. ಬನ್ನಿ, ಹಾಗಿದ್ರೆ ತಡ ಯಾಕೆ, ಸಂಜಿತ್ ಹೆಗಡೆ ಅವರ ಮಧುರವಾದಂತಹ ಸ್ವರದ ಹಾಗೆ ಅವರ ಮಾತುಗಳನ್ನು ಕೂಡ ಕೇಳೋಣ.

0: ಟ್ಯೂನ್ ಮಾಡಿದ್ದೀರಿ ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನವಿಲ್ಲು. ಎಫ್ಎಂ ರೈನ್ಬೋ ಹುಟ್ಟುಹಬ್ಬದ ಪ್ರಯುಕ್ತ ಬೆಳಗ್ಗೆಯಿಂದ ವಿಶೇಷ ಕಾರ್ಯಕ್ರಮಗಳನ್ನು ಆಲಿಸ್ತಾ ಇದ್ದೀರಾ. ಇಂದು ಕೂಡ ವಿಶೇಷ ಕಾರ್ಯಕ್ರಮಗಳ ಸರಮಾಲೆಯಲ್ಲಿ ಮತ್ತೊಬ್ಬ ವಿಶೇಷ ಅತಿಥಿ ನಮ್ಮ ಜೊತೆಯಾಗ್ತಾರೆ. ಅದಕ್ಕಿಂತ ಮುಂಚೆ ಸದ್ಯಕ್ಕೆ ನಾನು ನಿಮ್ಮ ಜೊತೆ ಆಗಿದ್ದೀನಿ, ನಿಮ್ಮ ಆರ್ಜೆ ರಮ್ಯಾ.
1: ನಾನು ನಿಮ್ಮ ರೈನ್ಬೋ ಗಳೆಯ ಸಚಿನ್ ಬನವಾಸಿ.
0: ಕೆಲವರ ಧ್ವನಿಯಲ್ಲಿ ಏನೋ ಒಂಥರ ಮ್ಯಾಜಿಕ್ ಇರುತ್ತೆ.

0: ಕೇಳಿದ ತಕ್ಷಣ ಮನಸ್ಸಿಗೆ ಕನೆಕ್ಟ್ ಆಗತ್ತೆ. ಮಾಯಾವಿ ಮಿನುಗು ನೀನು ಅಂತ ಪ್ರೀತಿಯ ಮೆಲೋಡಿ ಹಾಡಾಗ್ಲಿ, ಹೈ ಎನರ್ಜಿ ಪೆಪ್ಪಿ ಸಾಂಗ್ ಇರಲಿ, ತಮ್ಮ ವಿಶಿಷ್ಟ ಧ್ವನಿ ಹಾಗೆ ವೆಸ್ಟರ್ನ್ ಟಚ್ ಶೈಲಿಯಿಂದ ಯುವಜನತೆಯ ಹಾಟ್ ಫೇವರೇಟ್ ಆದ ಯಂಗ್ ಅಂಡ್ ಹ್ಯಾಂಡ್ಸಮ್ ಸಿಂಗರ್ ಸಂಚಿತ್ ಹೆಗ್ಡೆ ರೈನ್ಬೋ ಹುಟ್ಟುಹಬ್ಬಕ್ಕೆ ವಿಶೇಷ ಅತಿಥಿಯಾಗಿ ಇಂದು ನಮ್ಮ ಜೊತೆಯಾಗಿದ್ದಾರೆ. ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸೋಣ. ಹಾಯ್ ಸಂಚಿತ್, ಹೇಗಿದ್ದೀರಿ?
1: ನಮಸ್ತೆ. ಹಾಯ್ ರಮ್ಯಾ. ಹಾಯ್ ಸಚಿನ್.
0: ಹಾಯ್ ಹಾಯ್,
1: ನಮಸ್ತೆ. ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ ಹಿಯರ್.
0: ಇವತ್ತಿಗೆ ನಮ್ಮ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲಿಗೆ 25 ವಸಂತಗಳು. ಈ ಸ್ಪೆಷಲ್ ಕ್ಷಣಗಳನ್ನ ನಿಮ್ ಜೊತೆ ನಾವು ನಮ್ಮ ಕೇಳುಗರು ಕಳೀತಾ ಇರೋದೇ ಒಂಥರ ಥ್ರಿಲ್ ಕೊಡ್ತಾ ಇದೆ. ನೀವು ಹಾಡೋ ಅಂತ ಹಾಡಿಗೆ ನೀವು ಸ್ಪೆಷಲ್ ಎಫೆಕ್ಟ್ ಕೊಡ್ತಿರಲ್ಲ ಸ್ಟೇಜ್ ಮೇಲೆಲ್ಲ, ಹಾಗಿದೆ ಇವತ್ತು ನಮಗೆ. ನಿಮಗ್ ಹೇಗ್ ಅನ್ನಿಸ್ತಾ ಇದೆ ಸಂಚಿತ್?
1: ತುಂಬಾ ಖುಷಿ ಆಗ್ತದೆ. ಇಟ್ಸ್ ವೆರಿ ಸ್ವೀಟ್, ಅಂಡ್ ನೀವಿಬ್ರು ಮಾತಾಡೋ ರೀತಿ ನಂಗೆ ತುಂಬಾ ಹಿಡಿಸ್ತಾ ಇದೆ. ಇಟ್ಸ್ ವೆರಿ ಸೋ ಪ್ರಾಪರ್. ನನ್ಗೆ ನಾನು ಬಾಂಬೆಗೆ ಹೋಗಿ ಸುಮಾರು ಒಂದ್ 4-5 ವರ್ಷ ಆಗಿದೆ. ಸೊ ಐ ಡೋಂಟ್ ಗೆಟ್ ಟು ಲಿಸನ್ ಟು ಸಚ್ ಬ್ಯೂಟಿಫುಲ್ ಕನ್ನಡ ಎವ್ರಿ ಡೇ. ತುಂಬಾ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ ಹಿಯರ್. ಐ ಆಮ್ ವೆರಿ ಎಕ್ಸೈಟೆಡ್ ಟು ಸ್ಪೀಕ್ ಟು ಬೋತ್ ಆಫ್ ಯು. ನೀವು ಮಾತಾಡ್ತಿರೋ ಕನ್ನಡ ನಂಗೆ ಲೈಕ್ ಐ ಥಿಂಕ್ ಐ ಹ್ಯಾವ್ ಅ ಲಾಟ್ ಟು ಲರ್ನ್ ಫ್ರಮ್ ಯು ಗೈಸ್.
0: ನಾವು ಹಾಡೋದ್ ಕಲಿಯೋದ ಹಾಗಿದ್ರೆ ನಿಮ್ಮಿಂದ?
1: ಯೆಸ್, ನಾನು ಮಾತು ಕಲಿತೇನೆ.
0: ನಾವು ಹಾಡೋದ್ ಕಲಿತೀವಿ, ನೀವು ಮಾತು ಕಲಿಸ್, ನಾವು ಮಾತು ಕಲಿಸ್ತೀವಿ, ನೀವು ಹಾಡ್ ಕಲಿಸ್ಬೇಕು.
1: ಯೆಸ್,
0: ಓಕೆ, ಇದು ಡೀಲ್.
2: ಸರ್, ನಿಮ್ಮ ಧ್ವನಿ, ಹಾಡುವಂತಹ ಶೈಲಿ ಸಿಕ್ಕಾಪಟ್ಟೆ ಡಿಫ್ರೆಂಟ್ ಆಗಿರುವಂತಹದ್ದು. ಲೈವ್ ಶೋಗಳಲ್ಲಿ ಹಾಡುವಂತಹ ಸಂದರ್ಭದಲ್ಲಿ ನಿಮ್ಮ ಎನರ್ಜಿ ಸೀಕ್ರೆಟ್ ಏನು ಸರ್?
1: ಸೀಕ್ರೆಟ್ ಅಂತ ಐ ಡೋಂಟ್ ನೋ. ವೆನ್ ಯು ಸಿ ದ ಜನ ನೋಡಿದಾಗ ಅದು ಆಟೋಮ್ಯಾಟಿಕ್ ಆಗಿ ಬರುತ್ತೆ. ಅವರ ಒಂಥರ ದೇರ್ ಪ್ರೆಸೆನ್ಸ್ ಅಂಡ್ ದೇರ್ ಎನರ್ಜಿ, ಯು ಜಸ್ಟ್ ಗೆಟ್ ಸಕ್ಡ್ ಇನ್ ಟು ದಟ್. ಅದ್ರೊಳಗೆ ಹೋಗಿ ಯು ಜಸ್ಟ್ ಪರ್ಫಾರ್ಮ್ ರಿಯಲಿ. ಅಂಡ್ ಸಮಟೈಮ್ಸ್ ಅದು ಓವರ್ ಆಗೂ ಆಗುತ್ತೆ, ಓವರ್ ಎನರ್ಜಿ ಆಗೂ ಆಗುತ್ತೆ, ಒಂದೊಂದ್ಸಲ ಕಮ್ಮಿ ಆಗುತ್ತೆ. ಬಿಕಾಸ್ ಆಫ್ ದಟ್ ನನ್ನ ಜಗತ್ತಲ್ಲಿ ಹೋಗ್ಬಿಡ್ತೀನಿ ಸ್ಟೇಜ್ ಮೇಲೆ ಒಂದೊಂದ್ಸಲ. ಬಟ್ ಯಾ, ಸೀಕ್ರೆಟ್ ಅಂತ ಏನಿಲ್ಲ ಸರ್, ಸುಮ್ನೆ ಮಜಾ ಮಾಡುದಷ್ಟೇ ಸ್ಟೇಜ್ ಮೇಲೆ.
2: ಸೊ ಒಟ್ಟಿನಲ್ಲಿ ನೀವು ರಿಯಲ್ ಆಗಿರ್ತೀರಾ ಅಲ್ಲಿ
1: ಅಂತ ಅನ್ಕೊಂಡಿದ್ದೇನಪ್ಪ. ನೀವು ಬನ್ನಿ ಕಾನ್ಸರ್ಟ್ ಗೆ ಒಂದ್ಸಲ ಬಂದ್ರೆ ನೀವು ಹೇಳ್ಬೇಕು ನಮ್ಗೆ.
2: ಖಂಡಿತ ಖಂಡಿತ ಸರ್.
0: ರಿಯಾಲಿಟಿ ಶೋ ದಿನಗಳಿಂದ ಹಿಡಿದು ಇವತ್ತಿನ ಸೂಪರ್ ಹಿಟ್ ಹಂತದವರೆಗೆ ನಿಮ್ಮೊಳಗಿನ ಸಂಗೀತಗಾರ ಇದನ್ನಲ್ಲ, ಅವನಲ್ಲಿ ಆಗಿರುವಂತ ದೊಡ್ಡ ಬದಲಾವಣೆ ಏನು ಅಂತೀರಾ?
1: ಗೊತ್ತಿಲ್ಲ ನಂಗೆ ಆಕ್ಚುಲಿ. ಅಗೇನ್, ಮೋಸ್ಟ್ ಆಫ್ ನೀವು ಕೇಳಿರೋ ಕೇಳಕ್ ಹೊಂಟಿರೋ ಮೋಸ್ಟ್ ಪ್ರಶ್ನೆಗೆ ನಂಗೆ ಆಕ್ಚುಲಿ ಉತ್ತರ ಇಲ್ಲ. ಬಿಕಾಸ್ ಐ ಥಿಂಕ್ ದೇರ್ ಆರ್ ಸೋ ಲೈಕ್ ಸುಮಾರ್ ವಿಷಯ ಹೇಳ್ಬೇಕನ್ಸ್ತಾ ಇದೆ ನಂಗೆ. ಒನ್ ಇಸ್ ದಟ್ ನನ್ನ ಪ್ರಕಾರ ನಾನು ರಿಯಾಲಿಟಿ ಶೋ ಹೋಗಿ 10 ಆಯ್ತು ಇವಾಗ ಸುಮಾರು. ನನ್ನ ಸುತ್ತಮುತ್ತ ಇರೋ ನನ್ನ ಕ್ಲೋಸ್ ಫ್ರೆಂಡ್ಸ್, ನಾನು ಕೆಲಸ ಮಾಡೋರೆಲ್ಲ ನನ್ನ ಸಿಕ್ಕಾಪಟ್ಟೆ ಕ್ಲೋಸ್ ಫ್ರೆಂಡ್ಸು, ಈಗ ಅಟ್ಲೀಸ್ಟ್ ಅವ್ರಿಗೆ ಹೇಳ್ತಿರ್ತಾರೆ ನಾನು ಪ್ರತಿ 2 ಚೇಂಜ್ ಆಗ್ತೇನೆ. ಪ್ರತಿ 2 ನಾನು 2 ಮಾತಾಡಿರೋ ಅಥವಾ ಯೋಚನೆ ಮಾಡಿರೋ ಮಾತು ಮರ್ತು ಹೋಗ್ತೇನೆ, ಅಥವಾ ಯು ನೋ ಐ ವಿಲ್ ಸೇ ಸಮಥಿಂಗ್ ಕಂಪ್ಲೀಟ್ಲಿ ಕಾಂಟ್ರಡಿಕ್ಟರಿ, ಅಂದ್ರೆ ಆಪೋಸಿಟ್ ಮಾತಾಡಕ್ ಶುರು ಮಾಡ್ತೇನೆ 2. ಸೊ ಆ ತರ ನೋಡಿದಾಗ 10 ಅದು ಕಾಂಪೌಂಡ್ ಆಗಿ ನನ್ಗೆ ಗೊತ್ತಿಲ್ಲ ಎಷ್ಟು ಚೇಂಜ್ ಆಗಿದ್ದೇನೆ ಅಂತ ಸೀರಿಯಸ್ಲಿ. ಬಟ್ ಪೀಪಲ್ ಅರೌಂಡ್ ಮೀ ಮೈಟ್ ಫೀಲ್ ದಟ್ ಐ ಹ್ಯಾವ್ ಚೇಂಜ್ ಅ ಲಿಟಲ್ ಬಿಟ್, ನನ್ಗೆ ಗೊತ್ತಿಲ್ಲ. ಬಟ್ ದೇರ್ ಇಸ್ ಒನ್ ಥಿಂಗ್ ದಟ್ ಚೇಂಜ್ ಅಂತ ನೋಡಿದಾಗ, ಒಂದು ನಾನು ಸದ್ಯದ ನೋಟಿಸ್ ಮಾಡಿದ್ದು, 10 ಹಿಂದೆ ರಿಯಾಲಿಟಿ ಶೋ ಅಲ್ಲಿ ನನ್ಗೆ ಐ ವಾಂಟೆಡ್ ಟು ಸಿಂಗ್, ಐ ಜಸ್ಟ್ ವಾಂಟೆಡ್ ಟು ಈ ಹಾಡೋದು ಒಂದ್ ಕನ್ಸಾಗಿತ್ತು ನನ್ಗೆ. ಅದು ಇಟ್ ವಾಸಂಟ್ ಲೈಕ್ ಅ ಥಿಂಗ್ ದಟ್ ವಾಸ್ ರಿಯಲ್, ಬಿಕಾಸ್ ನಾನು ಎಂಜಿನಿಯರಿಂಗ್ ಓದ್ಬೇಕು. ಐ ಮೀನ್ ಐ ವಾಸ್ ಇನ್ ಅ ಕಾಲೇಜ್ ಟು ಸ್ಟಡಿ ಎಂಜಿನಿಯರಿಂಗ್. ಹಾಡೋದು ಫಾರ್ ಅ ಲಿವಿಂಗ್ ವಾಸ್ ಅ ವೆರಿ ಫಿಕ್ಷನಲ್ ಥಿಂಗ್ ನನ್ಗೆ ಆವಾಗ. ಸೊ ನಾನು ಎಂಥದೇ ತಪ್ಪು ನಾನು ಸರಿ ಮಾಡಬೇಕು ಅಂತ ಹೊಂಟವನಲ್ಲಾಗಿದ್ದೆ. ನಾನು ಐ ಯೂಸ್ ಟು ಡೂ ಎನಿಥಿಂಗ್, ಇದೇ ಸರಿಯಾಗಿ ಮಾಡಬೇಕು ಅಂತ ನಾನು ಹೋಗಿರ್ಲಿಲ್ಲ, ಸುಮ್ಮನೆ ಹಾಡಬೇಕು. ಸೊ ಆ ದಾರಿಲಿ ತುಂಬಾ ತಪ್ಪು ಮಾಡಿದ್ರೆ ಸರಿ, ಹೌ ಡು ಐ ಸೇ ದಿಸ್, ತುಂಬಾ ತಪ್ಪಿನ ಬಗ್ಗೆ ಯೋಚನೆ ಮಾಡ್ತಿರ್ಲಿಲ್ಲ ನಾನು. ಐ ಡಿಂಟ್ ವಾಂಟ್ ಟು ಬಿ ಪ್ರಾಪರ್. ನಿಮ್ಗೆ ಅರ್ಥ ಆಗ್ತಾ ಉಂಟು? ಸೊ ಇವಾಗ ಐ ಫೀಲ್ ಲೈಕ್ ಸಡನ್ಲಿ ಇವನ್ 27 ಆಯ್ತು, 18 27 ಡಿಫ್ರೆನ್ಸಸ್, ನನ್ಗೆ ಈಗ ತಪ್ಪು ಮಾಡಕ್ ಒಂಚೂರು ಭಯ ಆಗ್ತಾ ಇದೆ. ದಟ್ ಇಸ್ ಸಚ್ ಅ ಸ್ಟ್ರೇಂಜ್ ಫೀಲಿಂಗ್ ಅಲ್ಲ, ನನ್ಗೆ ಗೊತ್ತಿಲ್ಲ. ಅದು ಈಗೀಗ ನೋಟಿಸ್ ಮಾಡ್ತಿರೋದು ನಾನು. ಸೊ ದಟ್ ಇಸ್ ಪ್ರಾಬಬ್ಲಿ ಅ ಬಿಗ್ ಡಿಫ್ರೆನ್ಸ್, ಬಿಕಾಸ್ ಮುಂಚೆ 2 ಹಾಕಕ್ ನಾನು ಯೋಚನೆ ಮಾಡ್ತಿರ್ಲಿಲ್ಲ, ಬಿಕಾಸ್ ಐ ವಾಸ್ ನಾಟ್ ಸ್ಕೇರ್ಡ್ ಇಫ್ ಐ ವಾಸ್ ರಾಂಗ್. ಇವಾಗ ಅನಿಸ್ತಾ ಉಂಟು, ಮೇ ಬಿ ಇಟ್ಸ್ ಆಲ್ಸೋ ಬಿಕಾಸ್ ಆಫ್

0: social media in a way where everything is looked upon in a very specific lens.
1: ಮೇಬಿ ನಮಗೆ ಆ ಮೆಚುರಿಟಿ ಬರ್ತಾ ಹೋದ ಹಾಗೆ ನಾವಿಡೋ ಪ್ರತಿ ಹೆಜ್ಜೆ ಮೇಲೂ ನಮ್ ಗಮನ ಜಾಸ್ತಿ ಆಗತ್ತೆ.
0: ಅದು ಒಳ್ಳೇದಲ್ಲ ಅಂತ ನಂಗೆ ಗೊತ್ತಿಲ್ಲ ಆಯ್ತಾ. ನನ್ಗೆ ಪರ್ಸನಲಿ ಹಾಗೆ ಮಾಡೋದು ಒಂಥರ ಐ ಫೀಲ್ ಲೈಕ್ ಐ ಆಮ್ ಲೂಸಿಂಗ್ ದ ಚೈಲ್ಡ್ ವಿತ್ ಇನ್ ಮೀ. ಅದು ನಂಗೆ ತುಂಬಾ
2: ಒಟ್ಟಾರೆಯಾಗಿ ಹೇಳಬೇಕು ಅಂತಂದ್ರೆ ಬದಲಾವಣೆ ಜಗದ ನಿಯಮ ಅನ್ನುವಂತ ಮಾತನ್ನು ಕೇಳಿದಿರಲ್ವಾ ಸರ್. ಅದರಿಂದ ಬದಲಾವಣೆ ಆಗ್ತಾ ಇರಬೇಕು, ನಾವು ಹೇಗೆ ಚೇಂಜ್ ಆಗ್ತಾ ಇರ್ತೀವಿ, ಪರಿಸ್ಥಿತಿ ಹೆಂಗ್ ಚೇಂಜ್ ಆಗ್ತಾ ಇರುತ್ತೆ, ಅದು ಒಳ್ಳೇದ್ ರೀತಿಯಾಗಿ ಬದಲಾವಣೆ ಆಗ್ತಾ ಇರಬೇಕು ಅನ್ನುವಂತಹದ್ದು. ಸರ್, ನಮ್ಮ ಇನ್ನೊಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಬೇರೆ ಗಾಯಕ ಹಾಡದಂತಹ ಯಾವ್ದಾದ್ರು ಒಂದು ಹಾಡನ್ನ ಕೇಳ್ಬಿಟ್ಟು ಅಯ್ಯೋ ನಾನು ಈ ಒಂದು ಹಾಡನ್ನ ನಾನೇ ಹಾಡಬೇಕಾಗಿತ್ತು ಅಂತ ಯಾವತ್ತಾದ್ರೂ ನಿಮ್ಗೆ ಅನ್ಸಿದ್ಯಾ?
0: ಹಾಡುವುದಲ್ಲ ಸರ್.
1: ಯಾವ ಹಾಡು?
2: ಯಾವ ಹಾಡು ಸರ್?
0: ಸುಮಾರಿದೆ. ಎಂತ, ಐ ಲವ್ ದ ವೇ ಮೋಸ್ಟ್ ಪೀಪಲ್ ಸಿಂಗ್. ನನ್ಗೆ ವೆರಿ ಡಿಯರ್ ಫ್ರೆಂಡ್ಸ್ ಹೇಮಂತ್ ರಾವ್ ಹ್ಯಾಸ್ ಮೇಡ್ ಅ ಬ್ಯೂಟಿಫುಲ್ ಫಿಲ್ಮ್ ಕಾಲ್ಡ್ ಸಪ್ತಸಾಗರದ ಆಚೆಯಲ್ಲೂ ಅಂತ. ಅಂಡ್ ಅದರಲ್ಲಿ ಒಂದು ಹಾಡು ಉಂಟು ಚರಣನ ಮಾಡಿರೋದು, ಐ ಥಿಂಕ್ ಶ್ರೀಲಕ್ಷ್ಮಿ ಬೆಳ್ಮಣ್ಣು, ಐ ಥಿಂಕ್ ಅಲ್ಲ, ಡೆಫಿನೆಟ್ಲಿ ಶ್ರೀಲಕ್ಷ್ಮಿ ಬೆಳ್ಮಣ್ಣು ಅವರು ಹಾಡಿದ್ದಾರೆ. ಇಟ್ಸ್ ಬ್ಯೂಟಿಫುಲ್. ಐ ಲವ್ ದ ಲಿರಿಕ್ಸ್ ಆಲ್ಸೊ ನಾಗಾರ್ಜುನ್ ಬರೆದಿದ್ದು. ಇದೊಂದು ಹಾಡ್ ಇದೆ, ಇದರಲ್ಲಿ ಇದು ಮೇನ್ ವರ್ಷನ್ ಅಲ್ಲಿ ಇಲ್ಲ ಹಾಡು, ಬಟ್ ಇಟ್ ವುಡ್ ಹ್ಯಾವ್ ಬೀನ್ ಆನರ್ ಟು ಸಿಂಗ್ ದಿಸ್. ಒಂದ್ ಎರಡ್ ಲೈನ್ ಹಾಡ್ ತೋರ್ಸ್ಲಾ?
2: ಖಂಡಿತವಾಗ್ಲು.

0: ಸಪ್ತಸಾಗರದ ಆಚೆ ಹೋಗ್ಬಿಟ್ಟಿದ್ವಿ
1: ಸರ್. ನಿಮಗಷ್ಟೇ ಅಲ್ಲ, ಈ ಹಾಡನ್ನ ನಾನೇ ಹಾಡಬೇಕಾಗಿತ್ತು ಅಂತ ನಿಮಗಷ್ಟೇ ಅಲ್ಲ, ನಮಗೂ ಕೂಡ ಅನಿಸ್ತಾ ಇದೆ ಈ ಟೈಮಲ್ಲಿ.
0: ಇಂಥದ್ದೇ ಹಾಡು ಮಾತು ಇನ್ನಷ್ಟು ಕ್ಷಣಗಳು ನಿಮಿಷಗಳ ಕಾಲ ಮುಂದುವರಿತಾ ಸಾಗುತ್ತೆ. ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ, ಇದು FM Rainbow 101.3 ಕನ್ನಡ ಕಾಮನ ಬಿಲ್ಲು.

0: ಸಂಜಿತ್ ಹೆಗಡೆ ಸಖತ್ ಹಾಡುಗಾರ ಅನ್ನೋದು ಗೊತ್ತಿದೆ, ಸಿಕ್ಕಾಪಟ್ಟೆ ಮಾತುಗಾರ ಕೂಡ.
1: ಇಲ್ಲ, ಅಷ್ಟು ಮಾತಾಡೋದಿಲ್ಲ ನಾನು. ಅಂದ್ರೆ ಇಟ್ ಡಿಪೆಂಡ್ಸ್, ನಾನು ಎಂತಾರು ಓದಿ ಅಥವಾ ನೋಡಿ ಎಂತಾರು ಕನ್ಸ್ಯೂಮ್ ಮಾಡಿದಾಗ ತುಂಬಾ ಎಕ್ಸೈಟ್ ಆದಾಗ ಐ ವುಡ್ ಲವ್ ಟು ಸ್ಪೀಕ್ ಟು ನನ್ನ ಹತ್ರ ಇರೋ ಜನ, ಐ ವುಡ್ ಲವ್ ಟು ಸ್ಪೀಕ್ ಟು ದೆಮ್ ಅಬೌಟ್ ಇಟ್, ಬಟ್ ಅದರ್ವೈಸ್ ನಾನು ಅಷ್ಟೇನು ಮಾತಾಡೋದಿಲ್ಲ.
0: ಹಾಗಿದ್ರೆ ವೇದಿಕೆ ಮೇಲೆ ಸಂಜಿತ್ ಹೆಗಡೆ ಸಿಕ್ಕಾಪಟ್ಟೆ ವೈಬ್ರೆಂಟ್, ಮನೇಲಿ ಮಾತ್ರ ತುಂಬಾ ಸೈಲೆಂಟ್.
1: ಮ್ಯಾಮ್ ಎಂತ ಆಗಿ ಇಲ್ಲಿಂದ ವೈಲೆಂಟ್ ಎಲ್ಲ ಇಲ್ಲ, ನಾನು
0: ವೈಬ್ರೆಂಟ್
2: ಅಲ್ಲ ವೈಬ್ರೆಂಟ್ ವೈಬ್ರೆಂಟ್ ಅಂತ
1: ವೈಬ್ರೆಂಟ್ ವೈಬ್ರೆಂಟ್ ಓಕೆ ಮೇಬಿ ಇಟ್ಸ್ ಅ ವೆರಿ ವಾಟ್ ಡು ಯು ಮೀನ್ ಬೈ ಐ ಮೈ ಟಾಕ್ ಇಟ್ ಅಂದ್ರೆ ನಿಮ್ ಪ್ರಶ್ನೆ ನಾನು ತುಂಬಾ ಮಾತಾಡ್ತೇನೆ ಅಂತ ಕೇಳ್ತಿದ್ರ ನೀವು?
2: ಹೌದು ಹೌದು, ಅಂದ್ರೆ ನಮಗ್ ಗೊತ್ತಿದೆ ಸಂಜಿತ್ ಅವರು ಹಾಡುಗಾರ ಅನ್ನುವಂಥದ್ ನಮಗ್ ಗೊತ್ತಿದೆ. ಸೊ ಅದೇ ರೀತಿಯಾಗಿ ತುಂಬಾ ಮಾತಾಡ್ತಾರಾ ಅಥವಾ ಸೈಲೆಂಟ್ ಅಂತ ನಮ್ಮ ಪ್ರಶ್ನೆ.
1: ಅದು ನನ್ ಅಗೇನ್ ನನ್ ಗೊತ್ತಿಲ್ಲ, ಇದು ಜನ ಹೇಳ್ಬೇಕು, ನನ್ ಸುತ್ತಮುತ್ತ ಇರೋರಲ್ವಾ. ಅಂದ್ರೆ ನನ್ಗೆ ಗೊತ್ತಿದ್ದು ನಾನ್ ಮಾತಾಡ್ತೇನೆ ನಾನು, ಅಫ್ ಕೋರ್ಸ್ ಐ ಹ್ಯಾವ್ ವೆನ್ ಐ ಫೀಲ್ ಲೈಕ್ ಸ್ಪೀಕಿಂಗ್ ಐ ವಿಲ್ ಸ್ಪೀಕ್. ಹೌದು, ಗೊತ್ತಿಲ್ಲ ನನಗೆ ಮಾರು.
2: ಸರ್, ನಿಮ್ಮ ಹಾಡುಗಳಿಗೆ ಇನ್ಸ್ಟಾಗ್ರಾಮ್ ನಲ್ಲಿ ಎಷ್ಟೊಂದು ರೀಲ್ಸ್ ಗಳು ಬರ್ತವೆ, ಯಾವತ್ತಾದ್ರೂ ನಿಮ್ಮದೇ ಹಾಡಿಗೆ ನೀವು ರೀಲ್ಸ್ ಮಾಡಿದೀರಾ ಅಥವಾ ಮಾಡಿದ್ರು ಕೂಡ ಕನ್ನಡಿ ಮುಂದೆ ನಿಂತು ಎಷ್ಟೊತ್ತು ಅಭ್ಯಾಸ ಮಾಡಿದೀರಾ?
1: ಕನ್ನಡಿ ಮುಂದೆ ನಿಂತು ಅಭ್ಯಾಸ ಮಾಡಿಲ್ಲ ನಾನು.
2: ಓಕೆ,
1: ಅಂದ್ರೆ ಒಂದೊಂದ್ಸಲ ಹಾಡಿದ್ರೆ ಐ ಡಾನ್ಸ್ಡ್ ಇನ್ ಫ್ರಂಟ್ ಆಫ್ ದ ಮಿರರ್ ಅ ಲಾಟ್, ಬಿಕಾಸ್ ನನ್ಗೆ ಇತ್ತು ಮನ್ಸಲ್ಲಿ ಡಾನ್ಸ್ ಮಾಡೋಕ್ ಬರೋದಿಲ್ಲ ಅಂತ. ನನ್ನ ತಲೆ ಹೇಳಿದ್ದು ಗಂಟಲು ಸರಿ ಕೇಳ್ತಾವ್ರೆ, ಮೈಕೆ ಯಾವ್ದು ಕೇಳುದಿಲ್ಲ. ಸೊ ನಾನ್ ಮಿರರ್ ಮುಂದೆ ಐ ಹವ್ ಟ್ರೈ ಟು ಡಾನ್ಸ್, ಐ ಹವ್ ನಾಟ್ ಟ್ರೈ ಟು ಸಿಂಗ್. ಬಟ್ ನನ್ನ ಹಾಡಿಗೆ ರೀಲ್ಸ್ ಅಂದ್ರೆ ಹೌದು ಮಾಡಿದ್ದೇನೆ.
0: ಯಾವ ಹಾಡು?
1: ದೇರ್ಸ್ ಅ ಸಾಂಗ್ ಆಫ್ ಮೈನ್ ದಟ್ ಐ ರಿಲೀಸ್ಡ್ ಕಾಲ್ ನಂಗೆ ಅಲ್ಲವಾ ಅಂತ, ಅದಕ್ಕೆ ಮಾಡಿದ್ದೇನೆ. ಹೌದು.
0: ನಿಮ್ಮ ಧ್ವನಿ ಟೆಕ್ಸ್ಚರ್ ಇದೆಯಲ್ಲ, ಅದನ್ನ ಕಾಪಾಡ್ಕೊಳ್ಳೋಕೆ ನಿಮ್ಮ ಡೈಲಿ ರೂಟೀನ್ ಹೇಗಿರುತ್ತೆ ಸಂಜಿತ್?
1: ಇಟ್ಸ್ ಆಕ್ಚುಲಿ ಅನ್ ಇಂಟ್ರೆಸ್ಟಿಂಗ್ ಥಿಂಗ್, ಐ ವುಡ್ ಲೈಕ್ ಟು ಸ್ಪೀಕ್ ಅಬೌಟ್ ಇಟ್. ಇದ್ರ ಬಗ್ಗೆ ಒಂಚೂರು ಮಾತಾಡೋಣ. Because I would like to bring some awareness to singers and to people as well. ನಾನು 2017ರಲ್ಲಿ ಫಿಲ್ಮ್ಗೆ ಹಾಡಕ್ಕೆ ಶುರು ಮಾಡಿದ್ದು. 2017ರಿಂದ 21 ಸುಮಾರೊಂದು 200 ಫಿಲ್ಮ್ಗೆ ಹಾಡಿದ್ದೆ ನಾನು, 150ರಿಂದ 200 ಫಿಲ್ಮ್ಗೆ ಆ ಮೂರ್ನಾಲ್ಕು ವರ್ಷದಲ್ಲಿ. ಆ ಟೈಮಲ್ಲಿ ಐ ಯೂಸ್ ಟು ಸಿಂಗ್ ಸಮ್ಟೈಮ್ಸ್ ಅಟ್ ಅ ಸ್ಟ್ರೆಚ್ ಫಾರ್ ಅಬೌಟ್ 12 hours, ಡೂ 2-3 ರೆಕಾರ್ಡಿಂಗ್ಸ್ ಒಂದ್ ದಿನದಲ್ಲಿ. ನನ್ಗೆ ನನ್ ಗಮನಕ್ ಬರ್ಲಿಲ್ಲ, ಐ ಯೂಸ್ ಟು ಎಕ್ಸರ್ಟ್ ಮೈ ವಾಯ್ಸ್ ಅಂಡ್ ಐ ಯೂಸ್ ಟು ಕೈಂಡ್ ಆಫ್ ಬೇರೆ ಬೇರೆ ಜಾನ್ರ ಹಾಡು ಹಾಡ್ಬೇಕಾದ್ರೆ ತುಂಬಾ ಹೈ ಹಾಡ್ಬೇಕು ಅಥವಾ ತುಂಬಾ ಲೋ ಹಾಡ್ಬೇಕು. ತುಂಬಾ ಹೈ ಹಾಡ್ಬೇಕಾದ್ರೆ ನನ್ನ ನ್ಯಾಚುರಲ್ ಧ್ವನಿಯಲ್ಲಿ ಆ ಮೂವ್ಮೆಂಟ್ ಇರ್ಲಿಲ್ಲ, ನಾನು ಅದು ಎಳೆದು ಎಳೆದು ಮೇಲೆ ಕಿರ್ಚ್ಕೊಂಡು ಹಾಡ್ತಿದ್ದೆ. ಅವಾಗ ಏನಾಯ್ತು ಅಂದ್ರೆ ಸುಮಾರು 2021ರಲ್ಲಿ ಐ ರಿಯಲೈಸ್ ದಟ್ ನಮ್ಗೆ ಹಾಡಲ್ಲಿ ಅಷ್ಟು ಹಾಡ್ತಾ ಮಜಾ ಬರ್ತಾ ಇಲ್ಲ, ಯಾಕೆ ಯೂಶ್ವಲಿ ಹಾಡ್ದಂಗೆ ಅನಿಸ್ತಿಲ್ವಲ್ಲ ಅಂತ. ಸೊ ಒಂದು 3-4 ತಿಂಗಳು ಮನೇಲಿ ಕೂತಿದ್ದೆ ನಾನು ಡ್ಯೂರಿಂಗ್ ಕೋವಿಡ್ ಆಫ್ ಕೋರ್ಸ್. ಬಟ್ ದೆನ್ ಐ ವೆಂಟ್ ಟು ದ ಡಾಕ್ಟರ್ ಅಂಡ್ ದೆನ್ ಐ ಫೌಂಡ್ ಔಟ್ ದಟ್ ಐ ಹ್ಯಾಡ್ ನಾಡ್ಯೂಲ್ಸ್ ಅಂತ ಡಯಾಗ್ನೋಸ್ ಆಯ್ತು ನನಗೆ, ಚಿಕ್ಕ ಪುಟ್ಟ ನಾಡ್ಯೂಲ್ಸ್, ಒಂದು 2 ನಾಡ್ಯೂಲ್ಸ್ ಇತ್ತು ನನ್ನ ಗಂಟಲಲ್ಲಿ. ಸೊ ವೋಕಲ್ ಕಾರ್ಡ್ಸ್ ಹೇಗಿರುತ್ತೆ ಅಂದ್ರೆ ಒಂದು ಸ್ಕ್ಯಾನ್ ಮಾಡಿದಾಗ ಒಂದು ವಿ ತರ ಬರುತ್ತೆ, ವಿ ಶೇಪ್ ಸ್ಕ್ಯಾನ್.

0: ಸಿಗುತ್ತೆ. ಹಾಡ್ಬೇಕಾದ್ರೆ ಆ ಎರಡು ವಿ ಎರಡು ಲೆಗ್ಸ್ ಇರುತ್ತಲ್ಲ ವಿದು, ಅದ್ ಕ್ಲೋಸ್ ಆಗುತ್ತೆ ಅಂಡ್ ಒನ್ ಪಾಯಿಂಟ್ ಇನ್ ದೋಸ್ ಆನ್ ದೋಸ್ ಬ್ರಾಂಚಸ್, ಲೆಟ್ಸ್ ಕಾಲ್ ಲೆಟ್ಸ್ ಸೇ ಅ ವಿ ಇಸ್ ಮೇಡ್ ಆಫ್ ಟೂ ಬ್ರಾಂಚಸ್, ವೆನ್ ಟೂ ಬ್ರಾಂಚಸ್ ಟಚ್ ಈಚ್ ಅದರ್ ಒಂದು ಫ್ರೀಕ್ವೆನ್ಸಿ ಬರುತ್ತೆ, ಒಂದು ರೆಸೊನೆನ್ಸ್ ಸಿಗುತ್ತೆ. ಅಲ್ಲಿ ನಂದು ಒಂದ್ ಚಿಕ್ಕ ಎರಡು ನೋಡ್ಸ್ ಇತ್ತು. ನೋಡ್ಸ್ ಅಂದ್ರೆ ಒಂದ್ ಎರಡು ಸ್ಮಾಲ್ ಹೇಗೆ ಹೂಗಳು, ಹೂಗಳು ತರ ಒಂದ್ ಚಿಕ್ಕ ಹೂಗಳು ಗಂಟ್ಲಲ್ಲಿ. ಸೊ ದಟ್ ವಾಸ್ ಪ್ರಿವೆಂಟಿಂಗ್ ಮೀ ಫ್ರಮ್ ಸಿಂಗಿಂಗ್ ಫ್ಲೂಯೆಂಟ್ಲಿ. ಅಂಡ್ ಹಾಗೆ ನಾನು ನನ್ನ ಗಂಟ್ಲನ್ನ ಅಬ್ಯೂಸ್ ಮಾಡ್ಕೊತ ಹೋಗಿದ್ರೆ ಆ ನೋಡ್ಸ್ ದೊಡ್ಡ ಆಗೋದು ಅಥವಾ ಮತ್ತೊಂದ್ ಎರಡು ಬರೋದೇನೋ. ಇಟ್ ವುಡ್ ಹ್ ಬಿನ್ ಲಾಟ್ ಮೋರ್ ಡೆವಿಸ್ಟೇಟಿಂಗ್ ದೆನ್ ಹೌ ಇಟ್ ವುಡ್ ಬಿನ್ ರಿಯಲಿ ಡೆವಿಸ್ಟೇಟಿಂಗ್ ನೌ ವೆನ್ ಐ ಥಿಂಕ್ ಅಬೌಟ್ ಇಟ್. ಸೊ ಥ್ಯಾಂಕ್ಫುಲಿ ನಾನು ಅವಾಗ ಡಯಾಗ್ನೋಸ್ ಮಾಡಿಕೊಂಡು ಐ ವೆಂಟ್ ಟು ಲರ್ನ್ ಫ್ರಮ್ ಕಪಲ್ ಆಫ್ ಟೀಚರ್ಸ್ ಹೇಗೆ ಇದನ್ನ ಕಮ್ಮಿ ಮಾಡೋದು ಅಥವಾ ಇದನ್ನ ನಾನು ಹೇಗೆ ಸರಿ ಮಾಡಿಸೋದು ಅಂತ ಹೋದಾಗ ಇಟಲಿಯಲ್ಲಿ ನನ್ಗೆ ಒಬ್ರು ಸಿಕ್ಕಿದ್ರು, ಅಂದ್ರೆ ಥ್ರೂ ಅ ಫ್ರೆಂಡ್ ಅವ್ರು ಕನೆಕ್ಟ್ ಮಾಡಿಕೊಟ್ರು. ಇಟಲಿಯಲ್ಲಿ ಒಂದ್ ಟೀಚರ್ ಇದಾರೆ ಮಿಕೆಲ್ ಅಂತ, ಅವರು ಎಂತ ಕ್ರೇಜಿ ಅಂದ್ರೆ ನಾನು ಮಾತಾಡಿರೋ ಒಂದು 45 seconds ಅಲ್ಲಿ, ಬಿಫೋರ್ ಐ ವಾಸ್ ಜಸ್ಟ್ ಇಂಟ್ರೊಡ್ಯೂಸಿಂಗ್ ಮೈಸೆಲ್ಫ್, ಆಸ್ ಐ ವಾಸ್ ಇಂಟ್ರೊಡ್ಯೂಸಿಂಗ್ ಮೈಸೆಲ್ಫ್ ನನ್ನ ಪರಿಚಯ ಮಾಡ್ತಿರುವಾಗ ಅವರು ನಿನ್ಗೆ ವೋಕಲ್ ನಾಡ್ಯೂಸ್ ಇದೆ ಮಾರೆ, ನಿಮ್ಗೆ ಈ ನೋಟು ಆ ನೋಟು ಈ ನೋಟ್ ಹೊಡಿಬೇಕಾದ್ರೆ ಕಷ್ಟ ಆಗ್ತದೆ ಅಂತ ಅಂದ್ರು. ನನ್ಗೆ ಇಟ್ ವಾಸ್ ಸೋ ಶಾಕಿಂಗ್, ಐ ವಾಸ್ ಲೈಕ್ ಹೌ ಕೆನ್ ಸಂಬಡಿ ಸೇ ದಟ್, ಲೈಕ್ ಹೌ. ದೆನ್ ಹಿ ವಾಸ್ ಟೆಲಿಂಗ್ ಮೀ ಅಬೌಟ್ ದ ಸೈನ್ಸ್ ಬಿಹೈಂಡ್ ಇಟ್, ಹೇಗೆ ಅಲ್ಲಿ ಆಪ್ರಾ ಹಾಡ್ಬೇಕಾದ್ರೆ ಅವ್ರು ಬರೀ ಗಂಟ್ಲಿಂದ ಹಾಡೋದಿಲ್ಲ, ಮೈ ಯೂಸ್ ಮಾಡ್ಕೊಂಡು ಹಾಡ್ತಾರೆ ಅವರು, ಹೊಟ್ಟೆಯಿಂದ ಹಾಡೋದು ಅಂತ ಹೇಳ್ತಾರೆ. ಬಟ್ ಹೊಟ್ಟೆ ಅಂದ್ರೆ ಅದು ಹೊಟ್ಟೆ ಅಲ್ಲ, ದೇರ್ ಆರ್ ಮಸಲ್ಸ್ ಬಿಲೋ ದ ಸ್ಟಮಕ್ ದಟ್ ಯು ಎಂಗೇಜ್ ಟು ಸೇಫ್ ಗಾರ್ಡ್ ಯುವರ್ ವಾಯ್ಸ್. ಸೊ ದೇರ್ ಆರ್ ಸರ್ಟನ್ ಮಸಲ್ಸ್ ಯು ಯೂಸ್ ಹಾಡ್ಬೇಕಾದ್ರೆ ಟು ಮೇಕ್ ಶೋರ್ ದಟ್ ವೋಕಲ್ ಕಾರ್ಡ್ಸ್ ಆರ್ ಸಪೋರ್ಟೆಡ್, ನಿಮ್ಮ ನ್ಯಾಚುರಲ್ ರೇಂಜ್ ಹೇಗೆ ಯೂಸ್. ದಿಸ್ ಇಸ್ ಅ ಸ್ಟಡಿ, ದಿಸ್ ಇಸ್ ಅ ಸೈನ್ಸ್ ದಟ್ ಯು ನೋ ಪೀಪಲ್ ಅಲ್ಲಿರೋ ಜನ ಇಲ್ಲೂ ಮಾಡ್ತಾರೆ ಹಾಗಂತ ಅಲ್ಲ, ನನಗೆ ಗೊತ್ತಿರಲಿಲ್ಲ. ಸೊ ನನ್ನ ಇಂಟ್ರೊಡಕ್ಷನ್ ಅಲ್ಲಿಂದ ಆಯ್ತು ಈ ಸೈನ್ಸ್ ಬಗ್ಗೆ. ಬಟ್ ಅವರು ಒನ್ ಆಫ್ ದ ಫ್ಯೂ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್ ದಟ್ ಹೀ ಟಾಟ್ ಮೀ ವೇರ್ ನಾನು ಮಾತಾಡೋದಕ್ಕೆ ಹಾಡೋದಕ್ಕೆ ಡಿಫ್ರೆನ್ಸ್ ಇಲ್ಲ ಅಲ್ವಾ. ದೇರ್ ಇಸ್ ಎ ಡಿಫ್ರೆನ್ಸ್ ಟು ಸ್ಪೀಕಿಂಗ್ ಅಂಡ್ ಸಿಂಗಿಂಗ್, ಯು ಆರ್ ಸ್ಟಿಲ್ ಯೂಸಿಂಗ್ ಯುವರ್ ವೋಕಲ್ ಕಾರ್ಡ್ಸ್. ಸೊ ಹೌ ಯು ಸ್ಪೀಕ್ ಎಫೆಕ್ಟ್ಸ್ ಯುವರ್ ವೋಕಲ್ ಕಾರ್ಡ್ಸ್ ಆಸ್ ವೆಲ್ ಹೌ ಯು ಸಿಂಗ್. ಸೊ ಅದೊಂದು ತುಂಬಾ ಇಂಪಾರ್ಟೆಂಟ್ ಕಲಿತೆ. ಸೊ ಆವಾಗಿಂದ ನಾನು ಟ್ರೈನ್ ಮಾಡ್ಕೊಡ್ತಾ ಐ ಹ್ಯಾವ್ ರಿಯಲೈಸ್ ದಟ್ ಐ ಹ್ಯಾವ್ ಟು ಸ್ಪೀಕ್ ವೆರಿ ಸಾಫ್ಟ್ಲಿ ಇನ್ ಮೈ ಎವ್ರಿಡೇ ಥಿಂಗ್, ಇನ್ ಮೈ ಎವ್ರಿಡೇ ಯು ನೋ ಪ್ರಾಕ್ಟಿಸ್ and living, then there are certain small habits how to balance your head voice and chest voice. Nan tumma technical ag maatadta idena illa alwa.
1: ಆಕ್ಚುಲಿ ಇದು ಬರೀ ಹಾಡುಗಾರರಿಗೆ ಮಾತ್ರ ಅಲ್ಲ, ಪ್ರತಿದಿನ ಮನೆಯಲ್ಲಿ ಸ್ವಲ್ಪ ಅಮ್ಮಂದಿರೆಲ್ಲ ಕೂಗೋದು ಹಾಗೆಲ್ಲ ಇರುತ್ತಲ್ಲ, ಅವರಿಗೂ ಕೂಡ ಇದು ಅಪ್ಲೈ ಆಗುತ್ತಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ ನಾನು.
0: ಯಾ, ಸೊ ಇಟ್ ಇಸ್ ನಾಟ್ ಮಚ್ ಆಫ್ ಅ ಡಿಫರೆನ್ಸ್. ಎಲ್ಲರಿಗೂ ಅವ್ರದೇ ಆದ ಮಾತಾಡೋ ಕಂಫರ್ಟ್ ಲೆವೆಲ್ ಇರುತ್ತೆ. ಕೆಲವೊಬ್ಬರು ವಾಯ್ಸ್ ಇಟ್ಸ್ ಲೌಡ್, ಯು ಕ್ಯಾನಾಟ್ ಸ್ಟಾಪ್ ದಟ್, ಬಟ್ how you react, what expressions, what micro expressions that you engage to kind of exert your voice untala, adu we have to be careful, especially as singers. And not just singers, like actors agirli, orators, anybody who wants to use their voice to communicate an, a thought, I think we have to take care of it.
2: So
0: idide on maatadodu amale on erdu mooru exercise ide that kind of helps me ಟೆನ್ಷನ್, ಗಂಟ್ಲಲ್ಲಿರೋ ಟೆನ್ಷನ್ ಈಸ್ ಮಾಡಕ್ಕೆ. ಈಗ ಆಥ್ಲೀಟ್ ಅಂದ್ರೆ ಯಾವುದೇ ಆಥ್ಲೀಟ್ ಕ್ರಿಕೆಟ್ ಆಡಕ್ ಹೋಗ್ಲಿ, ಫುಟ್ಬಾಲ್ ಆಡಕ್ ಹೋಗ್ಲಿ, ರನ್ನಿಂಗ್ ಮಾಡಕ್ ಹೋಗ್ಲಿ, ಬಿಫೋರ್ ಹಿ ಡಸ್ ದಟ್ ವಾರ್ಮ್ ಅಪ್ ಮಾಡ್ತಾರಲ್ವಾ, ಹಿ ಡಸ್ ದಟ್ ಸೊ ದ ಮಸಲ್ಸ್ ಲೂಸನ್ ಅಪ್, ಸೊ ಇಟ್ಸ್ ಆಲ್ ಫ್ರೀ. ಸೊ ಹಾಗೆ ಒಂದ್ ಎರಡ್ ಮೂರ್ ಎಕ್ಸಸೈಸ್ ಉಂಟು ಅದು. ಇಫ್ ಯು ವಾಂಟ್ ಐ ಕ್ಯಾನ್ ಶೋ ಯು ಸಮ್ ಸ್ಟಫ್, ಬಟ್ ಐ ಮೀನ್ ದಟ್ ವಿಲ್ ಬಿಕಮ್ ಅಗೇನ್ ವೆರಿ ಟೆಕ್ನಿಕಲ್. ಬಟ್ ನನ್ಗೆ ಎಂತ ಗೊತ್ತೋ ಈ ಪುಟ್ ಟೈಮ್ ಅಲ್ಲಿ ಹೇಳಿದಾನೆ, ಇಟ್ಸ್ ಅಪ್ ಟು ಪೀಪಲ್ ಟು ರಿಸರ್ಚ್ ಅಂಡ್ ಕೈಂಡ್ ಆಫ್ ಗೆಟ್ ಇನ್ ಟು ಇಟ್.
1: ಖಂಡಿತ
2: ಖಂಡಿತ ಖಂಡಿತ.

0: ನಿಮ್ಮ ಈ ತನಕದ ಲೈಫ್ಗೆ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಥವಾ ಹಾಡನ್ನ ಆಯ್ಕೆ ಮಾಡಬೇಕು ಅಂತ ಹೇಳಿದ್ರೆ ಯಾವ ಹಾಡ್ ಹಾಕ್ತೀರಾ?
1: ಜಿ ಎಸ್ ಶಿವರುದ್ರಪ್ಪ ಅವ್ರು ಬರೆದಿರೋ ಒಂದು ಬ್ಯೂಟಿಫುಲ್ ಇದೆ ಭಾವಗೀತೆ, ಎದೆ ತುಂಬಿ ಹಾಡಿದೇನು ಅಂತ, ನಂಗೆ ತುಂಬಾ ಇಷ್ಟ ಆಗು ಕೇಳಕ್ಕೆ. ಅಂಡ್ ಅನಂತ ಸ್ವಾಮಿ ಅವ್ರು ತುಂಬಾ ಚೆನ್ನಾಗಿ ಹಾಡಿದ್ದಾರೆ. ಇಟ್ಸ್ ಲೈಕ್ ದೇರ್ ಇಸ್ ಒನ್ ರೆಂಡಿಷನ್ ಆಫ್ ಹಿಮ್. ಅವರು ಐ ಥಿಂಕ್ 1980s ಅಲ್ಲಿ ಅಮೆರಿಕಾದಲ್ಲಿರೋ ಒಂದು ಪುಟ್ಟ ರೆಂಡಿಷನ್ ಇದೆ ಯೂಟ್ಯೂಬ್ ಅಲ್ಲಿ, ಅದು ನಾನು ತುಂಬಾ ಸಲ ಕೇಳ್ತೇನೆ. ಸೊ ಐ ಲವ್ ದಟ್.

0: ಎದೆ ತುಂಬಿ ಹಾಡಿದ್ರಿ, ನಾವು ಮನವಿಟ್ಟು ಕೇಳಿದ್ದೀವಿ ಸರ್. ತುಂಬಾ ಖುಷಿ ಆಯ್ತು ಈ ಒಂದು ಸಾಲುಗಳನ್ನ ನಿಮ್ಮ ಒಂದು ಸ್ವರದಲ್ಲಿ ಕೇಳೋದಕ್ಕೆ. ಸರ್, ಇತ್ತೀಚಿನ ದಿನಗಳಲ್ಲಿ AI ಅನ್ನುವಂಥದ್ದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನುವಂಥದ್ದು ಸಂಗೀತ ಕ್ಷೇತ್ರದಲ್ಲಿ ದೊಡ್ಡ ಸದ್ದನ್ನು ಮಾಡ್ತಾ ಇದೆ. ಒಬ್ಬ ಕ್ರಿಯೇಟರ್ ಆಗಿ AI ತಂತ್ರಜ್ಞಾನವನ್ನ ನೀವು ಹೇಗೆ ನೋಡ್ತೀರಾ?
1: AI ಇಟ್ಸ್ ಲೈಕ್ ಮ್ಯೂಸಿಕ್ ಅಲ್ಲಿ ಒಂದೇ ಅಲ್ಲ, ಆಬ್ವಿಯಸ್ಲಿ ಇಟ್ಸ್ ಎಲ್ಲಾ ಕಡೆ, ಇಟ್ಸ್ ದ ನ್ಯೂ ಥಿಂಗ್, ರೈಟ್? ಇಟ್ಸ್ ದ ನ್ಯೂ ಇಂಟೆಲಿಜೆನ್ಸ್ ದಟ್ ಇಸ್ ಕೈಂಡ್ ಆಫ್ ಇಸ್ ಬೀಂಗ್ ಸ್ಪೋಕನ್ ಅಬೌಟ್ ಅಂಡ್ ಬೀಂಗ್ ಡಿಸ್ಕಸ್ಡ್. ನನ್ಗೆ ಗೊತ್ತಿಲ್ಲ ಅದು ಇಫ್ ಇಟ್ ಸ್ಟಿಲ್ ವಾಟ್ ಕೈಂಡ್ ಆಫ್ ಅ ಟೂಲ್ ಇಟ್ ಕ್ಯಾನ್ ಬಿ ಇನ್ ದ ಫ್ಯೂಚರ್. ಸದ್ಯದಲ್ಲಿ ಇಟ್ ಇಸ್ ಮೋರ್ ಆಫ್ ಅ ಐಡಿಯೇಟಿಂಗ್ ಟೂಲ್. ಲೈಕ್ ನಾನು ದೇರ್ ಆರ್ ಲಾಟ್ ಆಫ್ ways I use it for backing vocals agirli, like there is a tool that allows me to kind of one tara choir beku andre nan haadi adna choir tara use madabodu. There are a lot of people, nan irodu Mumbai alli, 4 varsha din Mumbai shift aadaga alli lot of people have been out of directors. ನನ್ನ ಸುತ್ತಮುತ್ತ ಇರೋರೆಲ್ಲ ಒಂದ್ ಟ್ಯೂನ್ ತಗೊಂಡು ಸುನೋಗ್ ಹಾಕಿ ಅದನ್ನ ಅಲಂಕಾರ ಮಾಡ್ತಾರೆ ಅಥವಾ ಕಂಪೋಸ್ ಮಾಡ್ತಾರೆ. ಸೊ ಇಟ್ ಈಸ್ ಬೀಂಗ್ ಯೂಸ್ಡ್ ಡ್ರಾಸ್ಟಿಕ್ಲಿ. ನಾನು ಪರ್ಸನಲಿ ಐ ಹ್ಯಾವ್ ನಾಟ್ ಎಕ್ಸ್ಪ್ಲೋರ್ಡ್ ಇಟ್ ಟು ಅ ಲೆವೆಲ್ ವೇರ್ ನನ್ನ ದಿನಚರಿಗೆ ಅದು ಇಟ್ ಈಸ್ ಆಫ್ ಅಟ್ಮೋಸ್ಟ್ ಇಂಪಾರ್ಟೆನ್ಸ್. ಐ ಸ್ಟಿಲ್ ಯೂಸ್ ಇಟ್ ಆಸ್ ಸಮಥಿಂಗ್ ದಟ್ ಈಸ್ ಲೈಕ್ ಅ ಡೆಕೋರೇಷನ್. ಸೊ creating ideas or generating ideas is not something that I use it for. I use it for making a choir or making my voice into an instrument or getting some stems in a very nice way. Isn't it again?

0: ಟೆಕ್ನಿಕಲ್ ಆಗ್ತಾ ಉಂಟು. ಬಟ್ ಅಗೇನ್ ಐ ಪರ್ಸನಲಿ ಫೀಲ್ ಲೈಕ್ ಆಸ್ ಅ ಕ್ರಿಯೇಟರ್ ವಿ ಶುಡ್ ನಾಟ್ ಯೂಸ್ ದಿ ಸ್ಟ್ರೆಂತ್ ಆಫ್ ಎಐ ಟು ಮೇಕ್ ಅಸ್ ಲೇಜಿ. ಐ ಮೀನ್ ಎಲ್ಲರೂ ಹೇಳ್ತಾರೆ ಅಂತ ಹೊಸ ವಿಷಯ ಏನಲ್ಲ ಇದು. ಬಟ್ ಎನಿವೇ ಮೇಬಿ ಇಫ್ ಐ ಹ್ಯಾವ್ ಇನ್ನು ಒರಿಜಿನಲ್ ಥಾಟ್ ಇದ್ರೆ ನೆಕ್ಸ್ಟ್ ಟೈಮ್ ಡಿಸ್ಕಸ್ ಮಾಡುವ.
1: ಖಂಡಿತ ಖಂಡಿತ ಸರ್. ಸರ್, ನೀವು ಶೋಗಳಲ್ಲಿ ಹಾಡುವಂತ ಸಂದರ್ಭದಲ್ಲಿ ವೇದಿಕೆ ಮೇಲೆ ಮೈಕ್ ಆಫ್ ಆಗುವಂತಹದ್ದು ಅಥವಾ ಲಿರಿಕ್ಸ್ ಮರೆತೋಗುವಂತಹದ್ದು ಅಥವಾ ಸೌಂಡ್ ಸಿಸ್ಟಮ್ ಪ್ರಾಬ್ಲಮ್ಗಳಂತಹ ಆಕ್ಸಿಡೆಂಟ್ಗಳಾಗ್ತಾವಲ್ವಾ, ಸೊ ಅಂತಹ ಒಂದು ಪರಿಸ್ಥಿತಿಗಳನ್ನ ನೀವು ಹೇಗೆ ಹ್ಯಾಂಡಲ್ ಮಾಡ್ತೀರಾ, ಇದನ್ನ ತಿಳ್ಕೊಬೇಕು ಅಂತ ನಮಗೆ ತುಂಬಾ ಕುತೂಹಲ ಇದೆ.
0: ಸೊ ಅಗೇನ್ ಇದು ಇಟ್ಸ್ ಅ ವೆರಿ ಎಲಾಬೊರೇಟ್ ಥಿಂಗ್ ನೀವು ಕೇಳಿರೋ ಪ್ರಶ್ನೆ. ಇದು ಅ ಥಿಂಗ್ ದಟ್ ಇಸ್ ಸಪೋಸ್ ಟು ಹ್ಯಾಪನ್ ಫಸ್ಟ್ ಆಫ್ ಆಲ್. ಅಂದ್ರೆ ಈಗ ಸ್ಟೇಜಸ್ ಇನ್ ಕಾನ್ಸರ್ಟ್ಸ್ ಹೇಗೆ ಎಷ್ಟು ಎನರ್ಜಿ ಹಾಕಿ ಕಟ್ಟಬೇಕು, ಎಷ್ಟು ಥಾಟ್ ಹಾಕಿ ಕಟ್ಟಬೇಕಂದ್ರೆ ಇದು ಆಗಬಾರ್ದು. ದೇ ಶುಡ್ ಬಿ ಬ್ಯಾಕ್ಅಪ್ಸ್, ದೇ ಶುಡ್ ಬಿ ಯು ನೋ ಥಿಂಗ್ಸ್ ದಟ್ ಆರ್ ರನ್ನಿಂಗ್ ದಟ್ ಕೈಂಡ್ ಆಫ್ ಮೇಕ್ ಶೋರ್ ಈ ತರ ಮಿಸ್ಹ್ಯಾಪ್ಸ್ ನೆವರ್ ಹ್ಯಾಪನ್. ಬಿಕಾಸ್ ವಿ ಆರ್ ನಾಟ್ ಲಿವಿಂಗ್ ಇನ್ ದ '60s ಅಂಡ್ '70s ಅಲ್ವಾ. ದಿಸ್ ಇಸ್ 2026. ದ ಎಕ್ವಿಪ್ಮೆಂಟ್ ಅಂಡ್ ದ ಟೆಕ್ನಾಲಜಿ ಇನ್ ದ ವರ್ಲ್ಡ್ ಇಸ್ ಇನ್ಕ್ರೆಡಿಬಲ್. ಲೈಕ್ ವಿ ಜಸ್ಟ್ ಹ್ಯಾವ್ ಟು ನೌ ವಿ ಹ್ಯಾವ್ ಟು ಸ್ಪೆಂಡ್ ಸಮ್ ಟೈಮ್ ಅಂಡ್ ಮೇಕ್ ಶೋರ್ ದಟ್ ದಿಸ್ ಡಸ್ಂಟ್ ಹ್ಯಾಪನ್. ಲೈಕ್ ನಾವು ದೀಸ್ ಶುಡ್ ಹ್ಯಾಪನ್ ಇನ್ ದ ಫಸ್ಟ್ ಪ್ಲೇಸ್. ನನ್ಗೆ ಪರ್ಸನಲಿ ಇದು ಅಷ್ಟೆಲ್ಲ ಆಗಿಲ್ಲ. ಸೊ ಐ ಮೇಕ್ ಶೋರ್ ದಟ್ ಐ ಸ್ಪೆಂಡ್ ಅ ಲಾಟ್ ಆಫ್ ಟೈಮ್ ಅಂಡ್ ಎನರ್ಜಿ ಆನ್ ದ ಕ್ವಾಲಿಟಿ ಆರ್ ದಿ ಎಕ್ವಿಪ್ಮೆಂಟ್ ದಟ್ ಗೋ ಇನ್ ಟು ಮೈ ಕಾನ್ಸರ್ಟ್ ಸೊ ದಟ್ ದಿಸ್ ಡಸಂಟ್ ಹ್ಯಾಪನ್. ಎಂತ ನಾನು ಯಾವಾಗ ಇದು ಮೇ ಬಿ ಒಂದು 4-5 ವರ್ಷದ ಹಿಂದೆ ಆದಾಗ ನಾನು ಸುಮ್ಮನೆ ನಂಗೂ ಗೊತ್ತಿಲ್ಲ ಏನ್ ಮಾಡ್ಬೇಕು ಅಂತ ಸ್ಟೇಜ್ ಮೇಲೆ ಹಾಗೆ ನಿಂತಿರ್ತೇನೆ ನಾನು ಅಷ್ಟೇ ಸಾರಿ ಅಂತ ಹೇಳ್ಕೊಂಡು ಮತ್ತೆ ಏನಿಲ್ಲ. ಅದು ಅಷ್ಟು ದೇರ್ ಇಸ್ ಮೋರ್ ಕ್ಯೂರಿಯಾಸಿಟಿ. ನೀವು ಕೇಳಿದ್ರಲ್ಲ ನಿಮ್ಗೆ ತುಂಬಾ ಕುತೂಹಲ ಹೇಗೆ ಇವರು ಮಾಡ್ತಾರೆ ಸ್ಟೇಜ್ ಎಂತಾರು ಆದ್ರೆ ಅಂತ. ದೇರ್ ಶುಡ್ ಬಿ ಮೋರ್ ಕ್ಯೂರಿಯಾಸಿಟಿ ಪರ್ಸನಲಿ ಇನ್ ಅಂಡರ್ಸ್ಟ್ಯಾಂಡಿಂಗ್ ಹೌ ಟು ಮೇಕ್ ಶೋರ್ ದಿಸ್ ಡಸ್ ನಾಟ್ ಹ್ಯಾಪನ್. ಯು ನೋ ವಾಟ್ ಐ ಮೀನ್? ಐ ಫೀಲ್ ಲೈಕ್ ಮೋರ್ ಪೀಪಲ್ ಹು ಆರ್ ರನ್ನಿಂಗ್ ದ ಬಿಸ್ನೆಸ್ ಆಫ್ ಶೋಸ್ ಶುಡ್ ಸ್ಪೆಂಡ್ ಅ ಲಾಟ್ ಆಫ್ ಟೈಮ್ ಅಂಡ್ ಅಟೆನ್ಷನ್ ಟು ಮೇಕ್ ಶೋರ್ ಥಿಂಗ್ಸ್ ಲೈಕ್ ದಿಸ್ ಡೋಂಟ್ ಹ್ಯಾಪನ್. ಬಿಕಾಸ್ ಟು ಬಿ ಆನೆಸ್ಟ್ ಬೇರೆ ಜಾಗದಲ್ಲಿ ಅಷ್ಟು ಆಗುದಿಲ್ಲ. ಎನಿವೇ ನಾನು ಸುಮ್ಮನೆ ಒಂಥರ ಇದ್ರ ತರ ಹೇಳ್ಬಿಟ್ಟೆ ಸಿಂಪಲ್ ಆಗಿ ಎಂತರು ಆದ್ರೆ ನನಗೂ ಗೊತ್ತಿಲ್ಲ. ಸುಮ್ನೆ ಆಗಿ ನಿಂತಿರ್ತೇನೆ ಸ್ಟೇಜ್ ಮೇಲೆ ಅಷ್ಟೇ ಹಾಗೆ ಹಾಡುದು ಮೇಬಿ ವಿತೌಟ್ ಮೈಕ್ ನಾಟಕ ತರ.
2: ಖಂಡಿತ ಸಂಜಿತ್, ಹೇಗ್ ಗೊತ್ತಾ ಈಗ 2026 ಅಂತ ನೀವು ಹೇಳದ್ಮೇಲೆ ಅಂತ ಮಿಸ್ಟೇಕ್ಸ್ ಆಗ್ಬಾರ್ದು, ಯಾಕಂದ್ರೆ ನಾವು ತುಂಬಾ ಹಿಂದೆ ಇಲ್ಲ ಅಲ್ವಾ. ಹಾಗಾಗಿ ಆದಷ್ಟು ಸಿಕ್ಕಾಬಟ್ಟೆ ಮನಿ ಇನ್ವೆಸ್ಟ್ ಮಾಡಿನೇ ಈ ರೀತಿ ಲೈವ್ ಕಾನ್ಸರ್ಟ್ಗಳನ್ನ ಹಾಕಿರ್ತಾರೆ. ಹಾಗಿದ್ಮೇಲೆ ಎಲ್ಲಾದ್ರೂ ಕಡೆ ಗಮನ ಕೊಟ್ಟು ಯಾವುದು ಮಿಸ್ಟೇಕ್ ಆಗದಂಗ್ ನೋಡ್ಕೋಬೇಕು. ಇನ್ ಕೇಸ್ ಮಿಸ್ಟೇಕ್ ಆದ್ರೂ ನೀವು ಏನು ಗೊತ್ತಿಲ್ಲ ಅಂತೇಳಿ ಸುಮ್ನೆ ನಿಂತು ಬಿಡ್ತೀನಿ ಅಂತ ಹೇಳ್ತಾ ಇದ್ದೀರಾ ಇರ್ಲಿ. ಬಟ್ ನೀವು ನಿಂತರೂ ಏನ್ ಗೊತ್ತಾ, ಜನ ನಿಮ್ಮನ್ನ ನೋಡಕ್ ಸಿಕ್ಕಾಬಟ್ಟೆ ಇಷ್ಟಪಡ್ತಾರೆ. ಯಾಕಂದ್ರೆ ನಿಮ್ಮ ಹೇರ್ ಸ್ಟೈಲ್ ಇರ್ಬೋದು, ನಿಮ್ಮ ಫ್ಯಾಷನ್ ಇರ್ಬೋದು, ಆ ಎಲ್ಲದರ ಹಿಂದೆ ಏನಿರ್ಬೋದು ಥಾಟು, ಇದು ಇವ್ರದೇನಾ ಈ ಚಿಂತನೆ ಅಥವಾ ಬೇರೆ ಯಾರಾದ್ರೂ ಇವರಿಗೆ ಫ್ಯಾಷನ್ ಡಿಸೈನರ್ ಇದಾರಾ ಅನ್ನೋ ಯೋಚನೆ ನಮಗೂ ಇದೆ.
0: ನಾನು ಐ ಡೋಂಟ್ ರಿಯಲಿ ಥಿಂಕ್ ಟೂ ಮಚ್ ದಟ್ ಇಟ್ ವಾಸ್ ಅಗೇನ್ ಇಟ್ಸ್ ಸೋ ಒಂಥರ ಮಜಾ ಇದು. ನಾನು ನೀವು ಮತ್ತೆ ಹೇಳ್ತಿದ್ದೀರಲ್ಲ ನಾನು ಬೇರೆ ತರ ಹೇರ್ ಆಗಿರ್ಲಿ ಅಂಗಿ ಚಡ್ಡಿ ಎಲ್ಲ ಹಾಕೊಂಡು ಬರ್ತೇನೆ ಸ್ಟೇಜ್ ಮೇಲೆ ಅಂತ. ನನ್ಗೆ ಇಟ್ಸ್ ಲೈಕ್ ನನ್ನ ಕಣ್ಮುಂದಿರೋದು ನಾನು ಮಾಡ್ತೇನೆ ಅಷ್ಟೇ, ದಟ್ಸ್ ಆಲ್ ಇಟ್ ಇಸ್. ಈಗ ಪೀಪಲ್ ವಿಲ್ ಪರ್ಸೀವ್ ಇಟ್ ಹೌ ದೇ ಡೂ. ದೇರ್ ಇಸ್ ನೋ ಬಡಿ ಎಲ್ಸ್ ಫ್ಯಾಷನ್ ಡಿಸೈನರ್ ಆಗಿರ್ಲಿ. ಐ ಮೀನ್ ಸಮಟೈಮ್ಸ್ ಡೆಫಿನೆಟ್ಲಿ ನನ್ಗೆ ಇಷ್ಟ ಆಗಿರೋ ಜೊತೆ ಕೆಲಸ ಮಾಡ್ತೇನೆ. ಐ ಲವ್ ಕ್ಲೋತ್ಸ್, ಐ ಲವ್ ಯು ನೋ ಹೇರ್ ಸ್ಟೈಲ್ ಅಂತ ಆಗಿಲ್ಲ. ಐ ಜಸ್ಟ್ ನನ್ನ ಹೇರ್ ಕಟ್ ಮಾಡಕ್ ಒಂಚೂರು ಆಲ್ಸಿ ಅಷ್ಟೇ, ಅದಕ್ಕೆ ಅದ್ ಬೆಳ್ಕೊಂಡಿರುತ್ತೆ ಅದು. ಬಟ್ ಕೂದ್ಲು ಐ ಮೀನ್ ಬಟ್ ವೆನ್ ಐ ಲುಕ್ ಎಟ್ ಕ್ಲೋತ್ಸ್ ಐ ರಿಯಲಿ ಎಂಜಾಯ್ ಇಂಟ್ರೆಸ್ಟಿಂಗ್ ಕ್ಲೋತ್ಸ್ ಬಿಕಾಸ್ ಐ ಥಿಂಕ್ ಅದು ಒಂಥರ ಕಲೆನೆ. ಸೊ ಸಮಟೈಮ್ಸ್ ಮೇ ಬಿ ಇನ್ ದ ಫ್ಯೂಚರ್ ಐ ವಿಲ್ ಮೇಕ್ ಮೈ ಓನ್ ಕ್ಲೋತ್ಸ್, ಗೊತ್ತಿಲ್ಲ.
1: ಸರ್, ಏನ್ ಗೊತ್ತಾ, ನಿಮ್ಮ ಫ್ಯಾಷನ್ ಹೇರ್ ಸ್ಟೈಲು ತುಂಬಾನೇ ವೈರಲ್ ಆಗ್ಬಿಟ್ಟಿದೆ, ತುಂಬಾ ಜನ ಇಷ್ಟಪಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ನಮ್ಮ ಕೇಳುಗರು ಅಥವಾ ನಮಗೂ ಸಹ ಒಂದು ಪ್ರಶ್ನೆ ಇದೆ, ಅದೇನಪ್ಪ ಅಂತಂದ್ರೆ ಸಂಜಿತ್ ಹೆಗಡೆ ಅವರಿಗೆ ಫಿಲಂನಲ್ಲಿ ನಟನೆ ಮಾಡುವಂತಹ ಆಸಕ್ತಿ ಏನಾದ್ರೂ ಇದೆಯಾ ಅಂತ.
0: ನಾನು ಒಂದು ಅದೇ 5-6 ವರ್ಷದಿಂದ ಒಂದು ಫಿಲ್ಮ್ ಮಾಡಿದೆ, ನೆಟ್ಫ್ಲಿಕ್ಸ್ ಫಿಲ್ಮ್ ಅದು.
1: ಓಕೆ.
0: ಆ ಫಿಲ್ಮ್ ಅಲ್ಲಿ ನನ್ಗೆ ಒಂದು ತುಂಬಾ ಕ್ಲಿಯರ್ ಆಗಿ ಗೊತ್ತಾಯ್ತು, ನನ್ಗೆ ಆಕ್ಟಿಂಗ್ ಅನ್ನೋದು ಕ್ಯಾಮರಾ ಮುಂದೆ ಆಕ್ಟಿಂಗ್ ಮಾಡೋದು ನಂಗೆ ಆಕ್ಚುಲಿ ತುಂಬಾ ಇಷ್ಟ. ಇಟ್ಸ್ ಎ ವೆರಿ ಬ್ಯೂಟಿಫುಲ್ ಆರ್ಟ್ ಟು ಪ್ರಿಟೆಂಡ್ ಟು ಬಿ ಸಂಬಡಿ ಎಲ್ಸ್, ಬೇರೆಯವರಾಗಿ ಯುನೋ ಮಾತಾಡೋ ಶೈಲಿ ಯೋಚನೆ ಮಾಡೋದು, ಲೈಕ್ ಟು ಲರ್ನ್ ಹೌ ಟು ಬಿ ಅನ್ ಆಕ್ಟರ್, ತುಂಬಾ ಮಜಾ ಆಗುತ್ತೆ ಅದು ಆ ಪ್ರಾಸೆಸ್. ಆದ್ರೆ ಇನ್ನೊಂದು ಪಾರ್ಟ್ ಇದೆ ಆ ಪ್ರಾಸೆಸ್ದು, ವೇಟಿಂಗ್. ಸೊ ತುಂಬಾ ಜನ ಗೊತ್ತಿಲ್ಲ, ಒಂದು ಈಗ ಒಂದ್ ದಿನದಲ್ಲಿ ಬರೀ 10-15 ಶಾಟ್ ತಗೋತಾರೆ ಆನ್ ಅ ಗುಡ್ ಡೇ. ಆನ್ ಅ ಗುಡ್ ಡೇ ಮೇ ಬಿ ಲಾಟ್ ಮೋರ್, ಬಟ್ ಆನ್ ಅ ಡೇ ವೇರ್ ಎಲ್ಲ ಟೆಕ್ನಿಷಿಯನ್ಸ್ ಯೋಚನೆ ಮಾಡಿ ಶಾರ್ಟ್ ತಗೋಬೇಕಾದ್ರೆ

0: ಹತ್ತು ಹದಿನೈದು ಶಾರ್ಟ್ ಇರುತ್ತೆ. ಮಿಕ್ಕಿದ ಟೈಮ್ ಅಲ್ಲಿ ನೀವು ನಿಮ್ ಕ್ಯಾರವ್ಯಾನ್ ಅಲ್ಲಿ ಅಥವಾ ನಿಮ್ ಜಾಗದಲ್ಲಿ ಕೂತಿರ್ಬೇಕು ಯೋಚನೆ ಮಾಡ್ತಾ. ಸೊ ಆ ಟೈಮ್ ಅಲ್ಲಿ ಅದೊಂಚೂರು ಕಷ್ಟ, ಇಟ್ಸ್ ನಾಟ್ ಈಸಿ ಟು ಬಿ ಅನ್ ಆಕ್ಟರ್. ಅದೇ ಪಾತ್ರದಲ್ಲಿ ಕೂತ್ಕೊಂಡು ಅಥವಾ ಅದೇ, ಇಟ್ಸ್ ವೆರಿ ಈಸಿ ಟು ಜಸ್ಟ್ ಗೆಟ್ ಡಿಸ್ಟ್ರಾಕ್ಟೆಡ್ ಅಂಡ್ ಬಿಕಮ್ ಹೂ ಯು ಆರ್ ಅಗೇನ್. ಸೊ ಆ ಪಾರ್ಟ್ ಇದೆಯಲ್ಲ ಕಾಯೋದು, ದಟ್ ಇಸ್ ಅ ಪಾರ್ಟ್ ದಟ್ ನೋಬಡಿ ಡಿಸ್ಕಸ್ಸ್ ಅಬೌಟ್ ಬೀಂಗ್ ಅನ್ ಆಕ್ಟರ್. Most of an actor's job is waiting. It's okay. Waiting for the right moment. It's waiting for the shot to be set. Light hakadu, camera sari shot frame madadu, you know, rehearse madadu. Idella, this is waiting. Idella, mm-hmm. Waiting is not something that nange, I'm very comfortable with. So, adke maybe acting nanu ash pursue madara, but definitely if something is interesting where, you know, I can do bere antaru vichitravagi madadare nan martene for sure.
1: Hagidre Sanjith ke kayadandre agalla anta aitu
0: agalla mare short ge dina kaudu antara it feels tough anda ade patradal kayadu. Like nange, let's say I have to pretend to be a cricketer and ಆರ್ ತಾಸು ಒನ್ ಶಾರ್ಟ್ ಕ್ರಿಕೆಟರ್ ಆಗಿ ಆಕ್ಟ್ ಮಾಡಿ ಆಮೇಲೆ ಮತ್ತೆ ನಾಲ್ಕು ತಾಸು ಮೂರ್ ತಾಸು ಒನ್ ಶಾರ್ಟ್ ಕ್ರಿಕೆಟರ್ ಆಗಿ ಕಾಯೋದು ಒಂಚೂರು ಕಷ್ಟ. ಅದೇ ಪಾತ್ರದಲ್ಲಿ ಕಾಯೋದು ಹಾಗೆ ಹೇಳಿದ್ದು
2: ನನಗೆ ಒಂದು ವಿಚಾರ ಸ್ಪಷ್ಟ ಆಗ್ತಾ ಇದೆ ಸಂಜಿತ್ ಅವರೇ. ಸಂಜಿತ್ ಅವ್ರಿಗೆ ಟೆಸ್ಟ್ ಮ್ಯಾಚ್ ಗಿಂತ ಟ್ವೆಂಟಿ ಟ್ವೆಂಟಿ ಮ್ಯಾಚ್ ತುಂಬಾ ಇಷ್ಟ ಆಗುತ್ತೆ ಅಂತ.
0: ನೋ ನೋ, ಆಕ್ಚುಲಿ ಇಟ್ಸ್ ದಿ ಆಪೋಸಿಟ್. ಐ ಲವ್ ಕ್ರಿಕೆಟ್.
2: ಓಕೆ ಓಕೆ.
0: ಐ ಲವ್ ಆಲ್ ಕ್ರಿಕೆಟ್. ಬಟ್ ಯುವರ್ ಮೆಟಫರ್ ಮೈಟ್ ಬಿ ರೈಟ್. ಹೇಳಿರೋ ಮೆಟಫರ್ ಕರೆಕ್ಟ್ ಆಗಿರ್ಬೋದು.

0: ಯಾವುದೇ ರೀತಿ ಸ್ಟಾರ್ಡಮ್ ಇಲ್ದೇನೆ ತುಂಬಾ ಸಿಂಪಲ್ ಆಗಿ ನಾನು ನನ್ನ ಜೀವನ ನಿಭಾಯಿಸಬೇಕು, ನಾನೊಬ್ಬ ಸಾಮಾನ್ಯ ವ್ಯಕ್ತಿ ಹಾಗೇನೆ ಇರಬೇಕು, ಯಾವುದು ಸ್ಟಾರ್ಡಮ್ ಬೇಡ ಅಂತ ಹೇಳಿ ಲೈಫ್ನ ನೀವು ಅದೇ ರೀತಿನಲ್ಲಿ ಕಟ್ಕೊಂಡಿದ್ದೀರಾ, ಯಾಕೆ?
1: ನಂಗೆ ಗೊತ್ತಿಲ್ಲ, ಐ ಡೋಂಟ್ ನೋ.

0: ಇಟ್ಸ್
1: ಅಂದ್ರೆ ಸಂಜಿತ್ ಅವ್ರಿಗೆ ಪ್ರಚಾರ ಬೇಡ ಅಥವಾ ಜಾಸ್ತಿ ನಂಗೆ ಒಬ್ನೇ ಇರೋದಕ್ಕೆ ಇಷ್ಟಪಡ್ತೀನಿ ಅಂತ ಆತರದ್ದು ಏನಾದ್ರೂ ಇದೆಯಾ ನಿಮಗೆ?
0: ಹ್ಮ್, ಇದೆ. ಲೆಟ್ ಮೀ 2017 ನನ್ಗೆ 18 ವರ್ಷ ಆಗಿತ್ತು. ನಾನು ಸಾರೆಗಮಪಾಗ್ ಬಂದಾಗ ನಾನ್ ಫೇಮಸ್ ಆಗಕ್ ಬಂದಿರ್ಲಿಲ್ಲ. ನನ್ಗೆ ಡೆಫಿನೆಟ್ಲಿ ಐ ವಾಂಟೆಡ್ ಜನರ್ ನನ್ ಗುರ್ತಿಸ್ಲಿ ಅಂತ ತುಂಬಾ ಹಸಿವಿತ್ತು ನಂಗೆ. ಆದ್ರೆ ಫೇಮಸ್ ಆದಾಗ ನನ್ ಮಾಡಿರೋ ಕೆಲ್ಸ, ಹೌ ಮೆನಿ ಸಾಂಗ್ಸ್ ಐ ಸಾಂಗ್, ಇದೆಲ್ಲ 3-4 ವರ್ಷದಲ್ಲಿ ಜನ ನನ್ ಹೇಗ್ ನೋಡಕ್ ಶುರು ಮಾಡಿದ್ರು, ದಟ್ ವಾಸ್ ನಾಟ್ ಸಮಥಿಂಗ್ ದಟ್ ಐ ನ್ಯೂ ಹೌ ಟು ಡೀಲ್ ವಿತ್. ಆವಾಗ ನಾನು ನನ್ ಜೊತೆ ಹೇಗ್ ಮಾತಾಡ್ಕೊಳ್ಬೇಕು ಅಂತ ನನ್ಗೆ ಅದ್ ಹೇಗೆ ಗೊತ್ತಾ, ಪ್ರತಿದಿನ 100 ಜನ ಬಂದ್ಬಿಟ್ಟು ತಮ್ಮ ಐಡೆಂಟಿಟಿ ಬಗ್ಗೆ ಕಾಮೆಂಟ್ ಮಾಡ್ತಾರೆ. ನೀ ನನ್ಗೆ ನಿನ್ ಇದಿಷ್ಟ, ನನ್ಗೆ ನಿನ್ ಅದಿಷ್ಟ, ನನ್ಗೆ ಇದಿಷ್ಟ ಅಲ್ಲ, ನನ್ಗೆ ಅದಿಷ್ಟ ಅಲ್ಲ, ಹೀಗೆ ಕಾಮೆಂಟ್ ಮಾಡ್ತಾರಲ್ಲ. ಹಾಗ್ ಮಾಡಿದಾಗ ನನ್ 100 ಐಡೆಂಟಿಟಿ ಆಗುತ್ತೆ ಅದು. ನನ್ ತಲೆಯಲ್ಲಿ ಅದು ಹಾಗೆ ಬೈಫೋರ್ಕೇಟ್ ಆಯ್ತು, ಓ ನಾನ್ ಹೀಗೆ ಹಾಗೆ ಹೀಗೆ ಹಾಗೆ ಹೀಗೆ ಅಂತ. ಅದು ಒಂಥರ ಕಾನ್ಫ್ಲಿಕ್ಟ್ ಕ್ರಿಯೇಟ್ ಮಾಡುತ್ತೆ ನನ್ನಲ್ಲಿ. ಸೊ ದಟ್ ಕೈಂಡ್ ಆಫ್ ಬಿಕೇಮ್ ಲೈಕ್ ನಾನ್ ಯಾರು ಅನ್ನೋ ತುಂಬಾ ಕೇಳಕ್ ಶುರು ಮಾಡ್ಬಿಟ್ಟೆ. ದಟ್ಸ್ ಆ ಏಜ್ ಅಲ್ಲಿ ಅದ್ ಮಾಡೋದು ನನ್ಗೆ ಪ್ರಾಬಬ್ಲಿ ಅವಶ್ಯಕತೆ ಇರ್ಲಿಲ್ಲ. ಸೊ ದಟ್ ಕೈಂಡ್ ಆಫ್ ಲೆಡ್ ಮೀ ಟು ಬೀಯಿಂಗ್ ಲೈಕ್, ನಾನು ಅದೇ ಹೇಳಿದ್ನ ಲೈಕ್ 5 ವರ್ಷದಲ್ಲಿ ನನ್ನ ಫಸ್ಟ್ ಇಂಟರ್ವ್ಯೂ ಇದು. ನನ್ಗೆ ಅಗೇನ್ ಇದು ಕ್ಯಾಮರಾ ಇಂಟರ್ವ್ಯೂ ಅಲ್ಲ ಅಂತ ನನ್ಗೆ ಮತ್ತೆ ಖುಷಿಯಿಂದ ಬಂದಿರು. ನನ್ ಯಾಕೋ ಜನ ನನ್ನ ನೋಡೋದು ಒಂಥರ ಭಯ ಇದೆ, ಅಥವಾ ಒಂಥರ ಭಯಕ್ಕಿಂತ ಒಂಥರ I want to be behind the camera more than on camera. So ಆದಾಗ ಪ್ರಚಾರ ಆಗಿ ಜನ ಬರ್ಬೇಕು ಅಂತ ಆಸೆ ಉಂಟು. ಬಟ್ ಅದು ಅದು ಬರೀ ಶೋಗೆ ಅಷ್ಟೇ, ಅಥವಾ ಹಾಡಿಗೆ. ಅದ್ ನನಗಲ್ಲ, ನನಗದು ಡಿಫ್ರೆನ್ಸ್ ಉಂಟು. ಸೊ ನಾನು ಹೇಳ್ತಿದ್ದಂಗೆ 100 ಜನ ಬಂದ್ಬಿಟ್ಟು ನೀನ್ ಯಾರು ನೀನ್ ಯಾರು ಅಂತ ಕೇಳಿದಾಗ ನನ್ನಲ್ಲಿ ಆ ಯೋಚನೆ ಬಂದಾಗ ನನ್ಗೆ ಒಂದ್ ಅನ್ಸ್ತು, ನಾನ್ ದಿವಸ ಎದ್ಕೊಂಡು ಐ ನೀಡ್ ಟು ನೋ ನನ್ಗೆ ಸಂಜಿತ್ ಯಾರು ಅಂತ ನನಗೆ ಗೊತ್ತಿರ್ಬೇಕು. ಅದು ಗೊತ್ತಿದಾಗ ಮಾತ್ರ ನಾನ್ ನೆಮ್ಮದಿಯಾಗಿರ್ಬೋದು ಅಂತ ಅನ್ಸ್ತು. ಸೊ ನಂದೇ ಆದ ಪುಟ್ಟ ಜಗತ್ ನಾನ್ ಮಾಡ್ಕೊಂಡೆ, ನಂದೇ ಡಿಸಿಪ್ಲಿನ್. ಬೆಳಿಗ್ಗೆ ಎದ್ಬಿಟ್ಟು ಹೀಗ್ ಮಾಡೋದು, ಈ ತರ ಮಾಡೋದು, ಈ ತರ ಪೇಂಟ್ ಮಾಡೋದು, ಈ ತರ ಪಕ್ಷಿ ನೋಡೋದಾಗ್ಲಿ, ಈ ತರ ಪುಸ್ತಕ ಓದೋದು, ಈ ತರ ಬಾಂಬೆಗ್ ಯಾಕೆ ಶಿಫ್ಟ್ ಆದೆ ನಾನು, ನಾನು ಇಲ್ಲ ಆರಾಮಾಗಿ ಚಡ್ಡಿ ಅವನು ಕ್ರಿಕೆಟ್ ಆಡಕ್ ಹೋಗ್ತೇನೆ, ನನ್ನ ಫ್ರೆಂಡ್ಸ್ ಇದಾರೆ ಇಲ್ಲಿ ಹೊರಗೆ. ಸೊ ದೀಸ್ ಫೀಲಿಂಗ್ಸ್ ಐ ಡಿಸೈನ್ಡ್ ನಂದೇ ಜಗತ್ ಮಾಡ್ಕೊಂಡೆ, ಬಿಕಾಸ್ ಐ ಗಾಟ್ ಟೈರ್ಡ್ ಆಫ್ ಜನ ಸಂಜಿತ್ ಹೀಗೆ ಸಂಜಿತ್ ಹೀಗೆ ಅಂತ ಹೇಳೋದ್ ನಂಗೆ ಒಂಚೂರು ಸುಸ್ತಾಯ್ತು. ಸೊ ಬಿಕಾಸ್ ಆಫ್ ದಟ್ ಮೇ ಬಿ ಪೀಪಲ್ ಪರ್ಸೀವ್ ಮೀ ಆಸ್ ಸಂಬಡಿ ಹೂ ಇಸ್ ತುಂಬಾ ಅವನ್ ಹಾಗೆ ಇರಬೇಕು ಅಂತ. ಬಟ್ ಪ್ರಚಾರ ಬೇಡ ಆ ತರ, ಇಟ್ ಇಸ್ ಅಗೇನ್ ಹೇಗೆ ನೀವು ಇದನ್ನ ತಕೋತೀರಾ ಅಂತ ನನ್ಗೆ ಗೊತ್ತಿಲ್ಲ. ಬಟ್ ನಾನು ಹೇಳದೆ ಅಷ್ಟೇ, ಐ ವಾಂಟ್ ಡೆಫಿನೆಟ್ಲಿ ಐ ವಾಂಟ್ ಪೀಪಲ್ ಟು ರೆಕಗ್ನೈಸ್ ಮೈ ಆರ್ಟ್. ಐ ಡೋಂಟ್ ನೋ ಇಫ್
2: ಕಲೆ ಗುರುತಿಸಬೇಕು, ವ್ಯಕ್ತಿ ಮುಖ್ಯ ಅಲ್ಲ ಕಲೆ ಮುಖ್ಯ ಅನ್ನೋದನ್ನ ನೀವು ಹೇಳ್ತಿದ್ದೀರಿ.
0: ಎಸ್, ಆತರ ಅಂದ್ಕೊಳ್ಳೋ ನಾನು ಎಂತ ಒಂದು 100 ಪದಗಳು ಹೇಳಿ ಎಂತ ಒಂದೇ ನೀವು ಸಮರೈಸ್ ಮಾಡಿದ್ದೀರಿ.

0: ಸಂಜಿತ್ ಒಂದು ರ್ಯಾಪಿಡ್ ಫೈರ್ಗೆ ಹೋಗ್ಬಿಡೋಣವಾ?
1: ಲೆಟ್ಸ್ ಗೋ.
0: ಫಟಾಫಟ್.
1: ಓಕೆ, ಸೂಪರ್.
0: ಹೆಡ್ ಫೋನ್ ಇಲ್ದೇನೆ ಸಂಜಿತ್ ಹೆಗಡೆ ಒಂದಿನ ಕಳಿಯೋದಕ್ಕೆ ಸಾಧ್ಯನಾ?
1: ಒಂದು ವರ್ಷ ಕಳಿತೇನೆ ನಾನು.
0: ಬೇಡ.
1: ಏ ಬೇಡ ನಂಗೆ. ಯಾಕೆ?
0: ಸೂಪರ್ ಅಲ್ಲ,
1: ಪೀಸ್ ಆಗಿರುತ್ತೆ.
2: ಸಂಜಿತ್, ನೀವು ಬಾತ್ರೂಮ್ ಅಲ್ಲಿ ಹೆಚ್ಚಾಗಿ ಗುಣಗುಣಿಸುವಂತ ಹಾಡು ಯಾವುದು?
1: ಮುಂಚೆ ಚಿಕ್ಕವನಿದ್ದಾಗ ತುಂಬಾ ಎಲ್ಲ ನಾನು ಕೇಳಿದೆಲ್ಲ ಬಾತ್ರೂಮ್ ಅಲ್ಲೇ ಹಾಡ್ತಿದ್ದೆ. ನಾನು ತುಂಬಾ ಎಲ್ಲ ಹಾಡು ಹಾಡ್ತೇನೆ ನಾನು ಬಾತ್ರೂಮ್ ಅಲ್ಲಿ. ಈಗ ಲಾಸ್ಟ್ ಕಪಲ್ ಆಫ್ ಇಯರ್ಸ್ ಅಲ್ಲಿ ನಾನು ತುಂಬಾ ಐ ಟ್ರೈ ಟು ಕಂಪೋಸ್ ಆರ್ ಬೀಟ್ ಬಾಕ್ಸ್ ಇನ್ ದ ಬಾತ್ರೂಮ್. ಅಂದ್ರೆ ನನ್ಗೆ ಹಾಡ್ ಕೇಳ್ತೇನೆ, ಹಾಡಕ್ ಹೋಗಲ್ಲ. ನಂಗೆ ಇಲ್ಲಿ ಬಾಂಬೆ ಅಲ್ಲಿ ನನ್ನ ನೇಬರ್ಸ್ ಬೈತಾರೆ ಅಂತ ನಂಗೆ ಒಂಚೂರು ಭಯ ಉಂಟು. ಹಾಗೆ ಹಾಗೆ ಕ್ವೈಟ್ಲಿ ಐ ವಿಲ್ ಬೀಟ್ ಬಾಕ್ಸ್ ಅಂಡ್ ಕಂಪೋಸ್ ಸಮಥಿಂಗ್.
0: ಗುಡ್. ನಿಮ್ಮ ಪ್ಲೇಲಿಸ್ಟ್ ನಲ್ಲಿ ಯಾರು ಊಹಿಸದಂತಹ ಒಂದು ಅಪರೂಪದ ಹಾಡೇನಾದ್ರೂ ಇದೆಯಾ?
1: ಬರೀ ಅದೇ ಇರೋದು
2: ಯಾವ್ದಾದ್ರು ಒಂದು.
1: ಸುಮ್ಮನೆ ಅಂತ ಹಾಗೇನಿಲ್ಲ, ಎಲ್ಲರೂ ಇದೆ. ಇಟ್ಸ್ ಲೈಕ್ ಇಟ್ ಡಿಪೆಂಡ್ಸ್. ಅಪರೂಪ ಅಂದ್ರೆ ಕೆಲವರಿಗೆ ಯಾವ ತರ ಅಪರೂಪ ಹೇಳಿ ನಿಮ್ಗೆ?
0: ಅಂದ್ರೆ ಇಂಥ ಸೌಂಡ್ ಕೂಡ ಕೇಳ್ತಾರ, ಹಾಡೋದೆಲ್ಲ ಸ್ವಲ್ಪ ಈ ತರ ಇರುತ್ತೆ ಶೈಲಿ, ಬಟ್ ಇಷ್ಟು ಬೇರೆ ಜಾನರ್ ನ ಹಾಡು ಕೂಡ ಇಟ್ಕೊಂಡಿದ್ದಾರೆ ಪ್ಲೇಲಿಸ್ಟ್ ನಲ್ಲಿ ಸಂಜಿತ್ ಅಂತ ಹೇಳೋ ತರ ಇರ್ಬೇಕು.
1: ಐ ಲವ್ ಲಿಸ್ನಿಂಗ್ ಟು ಜಾಪನೀಸ್ ಮ್ಯೂಸಿಕ್. ಫೂಜಿ ಕಾಜೆ ಅಂತ ಒಂದು ರಿಯಲಿ ಪಾಪ್ಯುಲರ್ ಆರ್ಟಿಸ್ಟ್ ಅವರು, ಬಟ್ ಅವ್ರ ಮ್ಯೂಸಿಕ್ ನಂಗೆ ತುಂಬಾ ಇಷ್ಟ. ಅದ್ ಕೇಳ್ತಿರ್ತೇನೆ, ಟ್ರೈ ಮಾಡ್ತೇನೆ ಜಾಪನೀಸ್ ಹಾಡಕ್ಕೆ. ಆದ್ರೆ ದೇವರನೇ ಕಷ್ಟ ಅದು.
2: ಪರವಾಗಿಲ್ಲ, ಜಪನೀಸ್ ಸಾಂಗ್ ಕೇಳೋದು
0: ನಮ್ಗೆ ಅರ್ಥ ಆಗಲ್ವಲ್ಲ, ನೀವು ಹಾಡ್ಬೋದು ಆರಾಮಾಗಿ.
1: ನೀವು
0: ಏನ್ ಹೇಳಿದ್ರು ನಾವು ಒಪ್ಕೊಳ್ತೀವಿ.
2: ಓಕೆ ಓಕೆ. ಸಂಜಿತ್, ನಿಮ್ಮ ಮೊಬೈಲ್ ನಲ್ಲಿ ಕೊನೆಯದಾಗಿ ಸರ್ಚ್ ಮಾಡಿದಂತಹ ಮ್ಯೂಸಿಕ್
0: ಹಾಡ್ತಾರೆ?
1: ಓ, ದಿಸ್ ಇಸ್ ವೆರಿ ನೈಸ್. ನಾನು ಆಕ್ಚುಲಿ ಒಂದು 2 ಗಂಟೆ ಮುಂಚೆ ಐ ವಾಸ್ ಲಿಸ್ನಿಂಗ್ ಟು ಒಂದು ಹೊಸ ಆರ್ಟಿಸ್ಟ್ ಉಂಟು ಕನ್ನಡದಲ್ಲಿ, ಅಕ್ಕರ ಶಾಹಿ ಅಂತ. ಅವ್ರ ಮ್ಯೂಸಿಕ್ ಸ್ಪಾಟಿಫೈ ಅಲ್ಲೆಲ್ಲ ಯೂಟ್ಯೂಬ್

0: ಅದೇ ನೀವು ಮನೇಲಿ ಮಾಡೋದ್ರಿಂದನೇ ಅದು ಹಿಡನ್ನು, ಡಿಸ್ಟೇಜ್ಮೆಂಟ್ ಮಾಡಿದ್ರೆ ಹಂಗ ಆಗ್ತಿರ್ಲಿಲ್ಲ.
1: ಎಸ್ ಎಸ್ ಕರೆಕ್ಟ್. ಸಮ್ ಟ್ಯಾಲೆಂಟ್ ಶುಡ್ ಬಿ ಹಿಡನ್ ಅಂತ ಹೇಳ್ತಾರೆ.
2: ಓಕೆ ಸಂಚಿತ್, ಒಂದ್ ವೇಳೆ ನಿಮ್ಮನ್ನ ಕಾಡಿಗೋ ಅಥವಾ ಮರುಭೂಮಿಗೆ ಕಳಿಸ್ಬಿಟ್ರೆ ಆ ಸಮಯ ಬಂದಾಗ ನಿಮ್ ಜೊತೆಗೆ ಒಂದು ಹಾಡನ್ನ ಇರಿಸ್ಕೊಳ್ಬಹುದು ಅಂತ ಅನ್ಸಿದ್ರೆ ಅಂತ ನಾವೇನಾರು ಹೇಳಿದ್ರೆ ಅದನ್ನ ಯಾವ ಹಾಡನ್ನ ನೀವು ಸೆಲೆಕ್ಟ್ ಮಾಡ್ತೀರಾ?
0: ಈಗ ಸಂಜಿತ್ ಯೋಚನೆ ಮಾಡ್ತಿರೋದ್ ಏನ್ ಗೊತ್ತಾ, ನಾನ್ ಯಾಕೆ ಕಾಡ್ಗೆ ಹೋಗ್ಬೇಕು,
2: ನಾನ್ ಯಾಕೆ ಮರುಭೂಮಿಗೆ ಹೋಗ್ಬೇಕು?
1: ಇದೊಂದು ಹಾಡ್ ಇದೆ. ಇಟ್ಸ್ ಈ ಹಾಡು ನಂಗೆ ಆಕ್ಚುಲಿ ನಾನ್ ಹಾಡೋದಲ್ಲ, ಈ ಹಾಡು ನಮ್ ತಂದೆ ಹಾಡೋದು ಹಾಡಿದು. ಸೊ ಐ ವಿಲ್ ಕೀಪ್ ದಿಸ್ ಸಾಂಗ್ ವಿತ್ ಮೀ ಇಫ್ ಐ ಗೆಟ್ ಲಾಸ್ಟ್. ನಾನು ಕಳೆದೋದ್ರೆ ಈ ಹಾಡ್ ತುಂಬಾ ಹತ್ತಿರ ಇಟ್ಕೋತೀನಿ, ಯಾಕಂದ್ರೆ ಐ ವಿಲ್ ರಿಮೆಂಬರ್ ದ ಪಾತ್ ಟು ವೇರ್ ಎವರ್ ಐ ವಾಂಟ್ ಟು ಗೋ. ಐ ನೋ ದಟ್ ಸಿಂಗಿಂಗ್ ಇಸ್ ಆಲ್ ಐ ಲವ್ ಅಂಡ್ ಅಪ್ಪ ಕಲ್ಸಿದ್ ನಂಗೆ. ಅಪ್ಪ ಸುಮ್ನೆ ಮನೇಲಿ ಕೂತ್ಕೊಂಡು ಈ ಹಾಡು ಹಾಡ್ತಿದ್ರು, ಯಾವತ್ತು ಹಾಡ್ತಾರೆ ಈ ಹಾಡು. ಅಂಡ್ ದಟ್ಸ್ ವಾಟ್ ಹಿ ವಾಸ್ ನೋನ್ ಫಾರ್. ಭೀಮಸೇನ್ ಜೋಶಿ ಅವ್ರದ್ದು ತುಂಗಾ ತೀರದಿ ನಿಂತ ತುಯತಿವರ ನ್ಯಾರೆ ಪ್ರೇರಮ್ಮಯ್ಯ ಅಂತ ಒಂದು ಹಾಡು ಉಂಟು, ಅಂಡ್ ತುಂಬಾ ಇಷ್ಟ. ಸೊ ದಟ್ ಇಸ್ ದ ಸಾಂಗ್ ಐ ವಿಲ್ ಕ್ಯಾರಿ ವಿತ್ ಮೀ ಟಿಲ್ ಐ ಡೈ ಅಂಡ್ ದಟ್ ಸಾಂಗ್ ವಿಲ್ ಶೋ ಮೀ ಹೋಮ್. ಅದು ನಂಗೆ ಗೊತ್ತು.
0: ಸೊ ಇಲ್ಲಿ ಒಂದು ಬಾಂಧವ್ಯ ಭಾವನಾತ್ಮಕ ಎಳೆ ಇದೆ ಇಲ್ಲಿ, ಬರೀ ಹಾಡು ಮಾತ್ರ ಅಲ್ಲ ಅದು, ಅದು ಮನೆಗೆ ದಾರಿ, ಅಪ್ಪನ ಪ್ರೀತಿ ಎಲ್ಲಾನು ತೋರಿಸುತ್ತೆ ಅಂತ. ಸೂಪರ್, ಬಹಳ ಖುಷಿ ಆಯ್ತು ಸಂಚಿತ್ ನಿಮ್ ಜೊತೆ ಮಾತಾಡಿ. ಎಷ್ಟೊಂದು ವಿಷಯ ಮತ್ತೆ ನಿಮ್ಮ ಥಿಂಕಿಂಗ್ ಸಿಕ್ಕಾಪಟ್ಟೆ ಡಿಫ್ರೆಂಟ್ ಆಗಿದೆ ಅನ್ನೋದು ನಮಗೆ ಗೊತ್ತಾಯ್ತು. ಬಹಳ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ನಿಮಗೆ ಹೇಗ್ ಅನ್ನಿಸ್ತು?
1: ನಂಗೂ ತುಂಬಾ ಖುಷಿ ಆಯ್ತು ನೀವು ಫ್ರೀ ಆಗಿ ಪೀಸ್ಫುಲ್ ಆಗಿ ಮಾತಾಡೋಕ್ ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು. ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್ ಟು ಆಕಾಶವಾಣಿ ಅಂಡ್ ಟು ಬೋತ್ ಯು ರಮ್ಯಾ ಅಂಡ್ ಸಚಿನ್.
2: ನಿಮ್ಮ
0: ಇಷ್ಟು ಬ್ಯುಸಿ ಶೆಡ್ಯೂಲ್ ನಲ್ಲೂ ನಮಗಾಗಿ ಸಮಯ ಮಾಡಿಕೊಂಡು ನಮ್ಮ ಕರೆಗೆ ಹೋಗೊಟ್ಟು ನೀವು ಬಂದ್ರಿ, ಅದಕ್ಕೆ ಪ್ರೀತಿಪೂರ್ವಕ ಧನ್ಯವಾದಗಳು.
1: ಥ್ಯಾಂಕ್ ಯು, ಥ್ಯಾಂಕ್ ಯು ಅಂಡ್ ಕಂಗ್ರಾಚುಲೇಷನ್ಸ್ ಟು ಆಕಾಶವಾಣಿ. ಐ ಹೋಪ್ ಯು ಗೈಸ್ ಡೂ ಅ ಲಾಟ್ ಆಫ್ ಯು ನೋ ಶೋ ಅ ಲಾಟ್ ಆಫ್ ಆರ್ಟ್ ಟು ದ ವರ್ಲ್ಡ್. And I will always be listening. Thank you. ಯಾವತ್ತು ಕೇಳ್ತಿರ್ತೇನೆ ನಾನು.
2: ಥ್ಯಾಂಕ್ ಯು ಸಂಜಿತ್.
0: ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಗಾಯಕ ಸಂಜಿತ್ ಹೆಗ್ಡೆ ನಮ್ಮ ಜೊತೆ ಆಗಿದ್ರು. ಇಷ್ಟೊತ್ತು ನಾವು ಕೂಡ ನಿಮ್ ಜೊತೆ ಆಗಿದ್ವಿ. ನಿಮ್ಮ ಆರ್ ಜೆ ರಮ್ಯಾ, ನಾನು
2: ನಿಮ್ಮ ರೇನ್ಬೋಗಳಿಯ ಸಚಿನ್ ಬನವಾಸಿ.

0: ಸಮಯ 4:58 ಆಗಿದೆ. ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲಿನ ಬೆಳ್ಳಿ ಹಬ್ಬದ ಸಂಭ್ರಮಕ್ಕೆ ಸಾಕ್ಷಿಯಾದಂತಹ ಸಂದರ್ಶನವನ್ನ ಕೇಳಿದ್ರಿ. ಸಂಜಿತ್ ಹೆಗಡೆ ಅವರ ಸಂದರ್ಶನ ಮೂಡಿಬಂತು. ಇದುವರೆಗೂ ಇವರನ್ನ ಸಂದರ್ಶಿಸಿದವರು ರಮ್ಯಾ ಮತ್ತು ಸಚಿನ್. ಈ ಕಾರ್ಯಕ್ರಮದ ಸಂಪೂರ್ಣ ತಾಂತ್ರಿಕ ನೆರವು ಜಿ ಮೋಹನ್ ರಾಜ್ ಅವರಿಂದ. ಇದಾಗಿತ್ತು ನಮ್ಮ ಈ ಹೊತ್ತಿನ ಕಾರ್ಯಕ್ರಮ.
1: ಇರಲಿ ರಾಕ್ ಇರಲಿ, ಧ್ವನಿಯಲ್ಲಿದೆ ಜಾದು.
2: ನಿನ್ನೆ ತನಕ ನಿನ್ನೆ ತನಕ ತಿಳಿಯದು ಪ್ರೇಮದ ಊರಿನ ದಾರಿ.
1: ಮನಸ್ಸಿಗೆ ಮುಟ್ಟೋ ರಾಗ, ಎದೆಯಲ್ಲಿ ಹುಟ್ಟೋ ವೇಗ.
2: ಸಿಕ್ಕಳು ಸುಮ್ ಸುಮ್ಮನೆ ಮಕ್ಕಳು ಶೋಕ.
1: ಗಾಯಕ ಸಂಚಿತ್ ಹೆಗಡೆ ಮಾತು ಕೇಳೋಕೆ ಜೊತೆಯಾಗಿ ನೀವೀಗ.
2: ಮನಸ್ಸಾಗಿದೆ ಸಾಗಿದೆ ನಿನ್ನ ಹೃದಯ.
1: ಹಾಡು ಮಾತು ಹರಟೆಯ ಹೂರಣ ಸೆಪ್ಟೆಂಬರ್ 1 ಸಂಜೆ 4 ಗಂಟೆಗೆ ಟ್ಯೂನ್ ಮಾಡಿ ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್
1: ಮ್ಯೂಸಿಕಲಿ ಯುವರ್ಸ್ ಮ್ಯಾಜಿಕಲಿ ಯುವರ್ಸ್ ಎಫ್ಎಂ ರೇನ್ಬೋ ಕೇಳ್ತಾ ಇದ್ದೀರಾ. ಸಮಯವಾಗಿದೆ ಸರಿಯಾಗಿ 5:10 ಆತ್ಮೀಯರೇ, ಇನ್ನೀಗ ಕಾರ್ಯಕ್ರಮ ನಾನ್ ಸ್ಟಾಪ್ ಸಂಜೆ.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
3: ಮ್ಯೂಸಿಕಲ್ ಯುವರ್ಸ್ ಮ್ಯಾಜಿಕಲ್ ಯುವರ್ಸ್ ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಾ. ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. ಸೆಪ್ಟೆಂಬರ್ 1 ತಾರೀಕು ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು ಹುಟ್ಟಿದಂತಹ ದಿನ. 25 ವರ್ಷಗಳ ರಜತ ಮಹೋತ್ಸವವನ್ನು ಆಚರಿಸಿಕೊಳ್ತಾ ಇದೆ ನಮ್ಮ ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ಎಲ್ಲಾ ಶ್ರೋತೃ ಬಾಂಧವರಿಗೂ ಸಹ ಆತ್ಮೀಯವಾದಂತಹ ಶುಭಾಶಯಗಳು. ಹಾಗೆ ಅವರ ಜೊತೆಗೆ ನಮ್ಮೆಲ್ಲಾ ವಿವಿಧ ಭಾರತಿ ತಂಡಕ್ಕೂ ಸಹ ಈ ದಿನ, ನಮ್ಮೆಲ್ಲಾ ಕಾಮನಬಿಲ್ಲು ತಂಡಕ್ಕೆ ಈ ದಿನ ಹುಟ್ಟುಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು. ಇಂದಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದ ವಿಶೇಷ ಏನಪ್ಪಾ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೆಚ್ಚು ತಡ ಮಾಡೋದಿಲ್ಲ, ಹೇಳ್ಬಿಡ್ತೀನಿ. ಏನಪ್ಪಾ ಅಂತ ಹೇಳಿದ್ರೆ
4: ನಾನ್ ಸ್ಟಾಪ್ ಸಂಜೆ ವಿಶೇಷ ಅಂದ್ರೆ ಏನೋ ರೂಪ ಮಾತಾಡ್ತಾ ಇದ್ಲು ಮಧ್ಯದಲ್ಲಿ ಇವನ್ ಬಂದ ಅಂತ ಯೋಚನೆ ಮಾಡ್ತಾ ಇದ್ರೆ. ಹಾಯ್ ಹಲೋ, ನಮಸ್ಕಾರ, ಏನ್ ಸಮಾಚಾರ ಎಲ್ರು? ಹೇಗಿದ್ರ? ನಾನು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್.
3: ಮಂಜು ನಿಮ್ಮ ಹತ್ರ ಮಾತಾಡೋದಿಲ್ಲ ಇವತ್ತು, ನಾನು ತುಂಬಾ ಮುನ್ಸ್ಕೊಂಡಿದ್ದೀನಿ ನಿಮ್ ಜೊತೆ.
4: ಕಾರಣ
3: ಕಾರಣ ಏನಪ್ಪ ಅನ್ನು
4: ಈಗ ಏನು ಗೊತ್ತಾ? ಕಾಂಚನಾ ಕೋಪವೇ ಬದಲು ರೂಪ ಕೋಪವೇ.
3: ಸಿಕ್ಕಾಪಟ್ಟೆ ಕೋಪ ಬಂದಿದೆ ನೋಡಿ, ಆಗ್ಲೇ 5:03 ಆಗೋಯ್ತು. 3 ನಿಮಿಷ ತಡವಾಗಿ ಬಂದ.
4: 3 ನಿಮಿಷ ಅಲ್ಲ, ನಾನು ಆಗ್ಲೇ ಬಂದಿದ್ದೀನಿ ಗೈಸಿ ಅಮ್ಮ. 2 ನಿಮಿಷ ಮಾತಾಡ್ಬಿಟ್ಟು ನನಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಿಲ್ಲ, ಎಷ್ಟು ನ್ಯಾಯ ಇದು?
3: ಸೊ ಸ್ಯಾಡ್, ಇರ್ಲಿ ಇರ್ಲಿ, ಮಂಜುಗೆ ಜಾಸ್ತಿ ಮಾತಾಡೋದಕ್ಕೆ ಬಿಡೋದ್ ಬೇಡ. ಯಾಕಂದ್ರೆ ಇವತ್ತು ನಾವು ಮಾತಾಡಿಸ್ಬೇಕಾಗಿರೋದು ಯಾರನ್ನ?
4: ಯಾರನ್ನ? ನಮ್ಮ ನೆಚ್ಚಿನ ಅರ್ಜಿಗಳನ್ನ, ಅವರ ನೆಚ್ಚಿನ ಅರ್ಜಿಗಳನ್ನ. ಇವತ್ತಿನ ನಾನ್ ಸ್ಟಾಪ್ ಸಂಜೆಯ ವಿಶೇಷ ಏನು ಅಂದ್ರೆ, 25 ವರ್ಷದ ಜರ್ನಿ, ಅದರಲ್ಲಿ ಎಷ್ಟೋ ಮೆಮೊರೀಸ್ ಇರುತ್ತೆ, ಎಷ್ಟೊಂದು ಖುಷಿಯ ವಿಚಾರಗಳಿರುತ್ತೆ, ಎಷ್ಟೊಂದು ಅನುಭವಗಳಿರುತ್ತೆ. ಆ ಅನುಭವಗಳನ್ನ ನೆನಪಿನ ಪುಟಗಳನ್ನ ಈ ಹೊತ್ತಿನ ಈ ತಂಪಾದ ಸಂಜೆ ಹೊತ್ತಲ್ಲಿ ತಿರುವಿ ಹಾಕಿದ್ರೆ

0: ಹೇಗಿರುತ್ತೆ ರೂಪ?
1: ಸೂಪರ್ ಆಗಿರುತ್ತೆ. ಅವರೆಲ್ಲರ ನೆನಪಿನ ಸುರುಳಿ ಒಳಗಡೆ ನಾವು ಕೂಡ ಸದ್ಯಕ್ಕೆ ಯಾರನ್ನ ಮಾತಿಗೆಳಿಯೋಣ ಮಂಜು?
0: ಕಾಯ್ತಾ ಇರಿ, ಯಾರನ್ನ ಕರೆಸ್ತೀವಿ ಮೊದಲು ಮಾತಿಗೆ ಅಂತ ಗೆಸ್ ಮಾಡ್ತಾ ಇರಿ. ಕೇಳ್ತಾ ಇದ್ರಾ ಆಕಾಶವಾಣಿ ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 FM ಒಂದು ಬ್ಯೂಟಿಫುಲ್ ಗೀತೆ ನಿಮಗೋಸ್ಕರ ಲೈನ್ ಅಪ್ ಆಗಿದೆ. ಕೇಳ್ತಾ ಇರಿ.

0: ನೀವು ಕೇಳ್ತಾ ಇದ್ರ ನಿಮ್ಮ ಮನೆ ಬಾಗಿಲ ಮಳೆಬಿಲ್ಲು ಕನ್ನಡ ಕಾಮನ ಬಿಲ್ಲು 101.3 ಎಫ್ಎಂ. ನಮ್ಮ ಎಫ್ಎಂ ರೇನ್ಬೋಗೆ 25ರ ಯೌವನಕ್ಕೆ ಕಾಲಿಡ್ತಾ ಇದೆ ಎಫ್ಎಂ ರೇನ್ಬೋ. ನಮ್ಮ ಜೊತೆ ರೂಪಾ ಇದಾರೆ, ಹಾಗೆ ಅಲೆಯ ತರಹ ಅಲೆಯೋ ನೆನಪೆ ಇವಳು ಸುಜಾತ ಅಂತ ಅವಾಗ ಅವಾಗ ರೇಗಿಸ್ತಾ ಇರ್ತೀನಿ. ಸುಜಾತ ಅವರಿದ್ದಾರೆ ನಮ್ಮ ಜೊತೆ. ಸುಜಾತ ಅವರೇ, ಎಫ್ಎಂ ರೇನ್ಬೋಗೆ 25 ವರ್ಷ ತುಂಬಿದೆ.
1: ಸುಜಾತ ಅವ್ರಿಗೆ ಎಷ್ಟು ವರ್ಷ ಅಂತ ಕೇಳ್ಬೇಡ.
0: ಈ 25 ವರ್ಷದ ನೆನಪಿನ ಬುತ್ತಿಯಲ್ಲಿ ಇದನ್ನ ತಿರುವಿ ಹಾಕಿದ್ರೆ ನಿಮ್ಗೆ ಏನೆಲ್ಲ ನೆನಪುಗಳಿದೆ ಈ 25 ವರ್ಷದ ಜರ್ನಿಯಲ್ಲಿ? ನೀವ್ ಯಾವಾಗ ಸೇರ್ಕೊಂಡ್ರಿ, ಯಾವ್ದೆಲ್ಲ ಮೆಮೊರೀಸ್ ಇದೆ?
2: ನನಗೆ 25 ವರ್ಷ ಇದ್ದಾಗ ನಾನ್ ಸೇರ್ಕೊಂಡಿದ್ದು.
0: ಶಿ ಮೀನ್ ಟು ಸೇ ದಟ್ ನನಗಿಂತ 25 ತರ ಇದ್ದೀನಿ. ಹೆಂಗಾಗಿದ್ದು ನಾನು?
1: ಸೊ 50 ಅಂತ ಅನ್ಕೋಬಾರ್ದು.
2: ಸರಿಯಾದ ಪಾಯಿಂಟ್ ನ ರೈಸ್ ಮಾಡಿದ್ದೀರಾ ಮಂಜು, ಥ್ಯಾಂಕ್ ಯು ಸೋ ಮಚ್. ಎಫ್ ಎಂ ರೈನ್ಬೋ ಜೊತೆಗೆ ಸಿಕ್ಕಾಪಟ್ಟೆ ಒಳ್ಳೊಳ್ಳೆ ನೆನಪುಗಳಿದೆ ನನಗೆ. ಅದರಲ್ಲೂ ಕೂಡ ನಾನು ಮಾರ್ನಿಂಗ್ ಅರ್ಜಿಯಾಗಿ ಕೆಲಸ ಶುರು ಮಾಡಿದ್ದು ಇಲ್ಲಿ ನೆನಪಿನ ದೋಣಿ ಅಂತ ಹೇಳಿ ಒಂದು ಪಾಪ್ಯುಲರ್ ಪ್ರೋಗ್ರಾಮ್ ಬರ್ತಾ ಇತ್ತು. ಸೊ ಆ ಪ್ರೋಗ್ರಾಮ್ ನ ಹೋಸ್ಟ್ ಮಾಡ್ತಾ ಇದ್ದೆ. ಅದಾದ್ಮೇಲೆ ಸಾಕಷ್ಟು ಕಾರ್ಯಕ್ರಮಗಳು ನೆನಪಾಗ್ತಾ ಇದೆ. ನಮ್ಮ ಮೀಠಿ ಆದೆ ಇರಬಹುದು, ಹಾಡು ಆಟ ಇರಬಹುದು, ಜಾಣರ ಜಗಲಿ ಇರಬಹುದು, ಅರ್ಧ ವಿಷಯ ಇರಬಹುದು, ಹೀಗೆ ಹೇಳ್ತಾ ಹೋದ್ರೆ ಸಾಕಷ್ಟು
0: ಕಾರ್ಯಕ್ರಮ.
2: ಸೊ ಇಂತಹ ಎಷ್ಟೋ ಕಾರ್ಯಕ್ರಮಗಳಿಗೆ ನಮ್ಮ ಲಿಸ್ನರ್ಸ್ ಎಷ್ಟು ಚೆನ್ನಾಗಿ ಸ್ಪಂದಿಸ್ತಾ ಇದ್ರು ಅಂತಂದ್ರೆ ಇವತ್ತಿಗೂ ಕೂಡ ಅವ್ರಿಗೆ ಅದೇ ಪ್ರೀತಿ ಇದೆ, ಆ ರೈನ್ಬೋ ಬಗ್ಗೆ ಅದೇ ಒಂದು ಅಭಿಮಾನ ಇದೆ. ಸೊ ಈ ಒಂದು ಪ್ರೀತಿ ಮತ್ತೆ ಈ ಒಂದು ಅಭಿಮಾನ ಯಾವಾಗ್ಲೂ ಹೀಗೆ ಇರ್ಲಿ. 25 ವರ್ಷ ಇದಾದ ನಂತರ
0: ಇಷ್ಟು ಪ್ರೋಗ್ರಾಮ್ಗಳಲ್ಲಿ ಯಾವ್ದಾದ್ರು ಒಂದು ನನ್ನ ನೆಚ್ಚಿನ ಪ್ರೋಗ್ರಾಮ್ ಅನ್ನೋದಾದ್ರೆ ಯಾವ್ದು?
2: ನನಗೆ ಬಹಳ ಇಷ್ಟವಾದಂತಹ ಪ್ರೋಗ್ರಾಮ್ ಅಂತಂದ್ರೆ ನೆನಪಿನ ದೋಣಿ ಅಂತ ಹೇಳಿ ನಾನು ನಡೆಸ್ಕೊಡ್ತಾ ಇದ್ದಿದ್ದು, ಅದು ಮತ್ತೆ ಜಾಣರ ಜಗಲಿ ಅಂತ
1: ಜಗಲಿ,
2: ಆ ಎರಡು ಸಿಕ್ಕಾಪಟ್ಟೆ ಇಷ್ಟ.
1: ಸೊ ಸುಜಾತ ಅವರ ನೆನಪಿನಲ್ಲಿ ಇವತ್ತು ನೆನಪಿನ ದೋಣಿಯ ಕಾರ್ಯಕ್ರಮನೇ ಮಾಡ್ತಾ
0: ಇದ್ದೀವಿ.
1: ಸೊ ಇವತ್ತು ಸುಜಾತ ಅವರ ಜೊತೆಗೆ ನಮ್ಮೊಟ್ಟಿಗಿದ್ದಾರೆ
0: ನೆನಪಿನ ದೋಣಿಯಲ್ಲಿ ಯಾರ್ಯಾರು? ಮಮತಾ ಅವರು.
1: ಮಮತಾ ಅವರೇ
3: ಹೇಳಮ್ಮ. ರೂಪ
1: ನಮಸ್ಕಾರ. ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮಕ್ಕೆ ನಿಮಗೆ ಪ್ರೀತಿಯ ಸ್ವಾಗತ.
3: ನಮಸ್ಕಾರ. ನಮಸ್ಕಾರ ಎಲ್ಲರಿಗೂ ಕೂಡ. ನಮಸ್ಕಾರ. ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದ 5:30 ಆಗ್ತಾ ಇರೋ ಈ ಹೊತ್ತಲ್ಲಿ ರೂಪಾ ಮಂಜು ಅವರಿಗೂ,
1: ಹೌದು
3: ಮಂಜುನಾಥ ಅವರಿಗೂ ಕಾರ್ಯಕ್ರಮಕ್ಕೆ ನನ್ನ ಕಡೆಯಿಂದ ಸ್ವಾಗತ.
1: ಧನ್ಯವಾದಗಳು. ಧನ್ಯವಾದಗಳು ನಮ್ಮ ಪ್ರೀತಿ ಆರ್ಜಿ ಮಮತಾಗೆ.
3: ಯಸ್ ಹೇಳಿಪಾ, ಏನ್ ವಿಷಯ? ಹೇಗಾಯ್ತು 25ನೇ ವರ್ಷದ ಸೆಲೆಬ್ರೇಷನ್?
0: ಅಲಂಕಾರ
1: ಮಾಡ್ಕೊಂಡಿದೆ ಮಮತಾ ಕೂಡ ರೆಡಿ ಆಗಿದ್ದಾರೆ ಮಂಜು, ಆದ್ರೆ ನಮ್ ಲಿಸ್ನರ್ಸ್ ತೋರ್ಸೋದಿಕ್ ಆಗೋದಿಲ್ಲ.
3: ಹೀಗಾಗ್ಬಾರ್ದಾಗಿತ್ತು. ಅಂದ್ಹಾಗೆ ಇವತ್ತು ನಾವು 25 ಇಯರ್ ಸೆಲೆಬ್ರೇಷನ್ ಅಂತ ಹೇಳಿ ತುಂಬಾ ಅದ್ಭುತವಾಗಿ ನಮ್ಮ ಸ್ಟುಡಿಯೋನ ರೆಗ್ಯುಲರ್ ಹಾಡುಗಳ ಜೊತೆಯಲ್ಲಿ ಅಲಂಕಾರ ಮಾಡ್ಕೊಂಡಿರ್ತೀವಿ. ಆದ್ರೆ ಇವತ್ತು ನಮ್ಮ ಸ್ಟುಡಿಯೋನ ಸಖತ್ತಾಗಿ ಅಲಂಕಾರ ಮಾಡಿದೀವಿ, ಅದರ ಜೊತೆಯಲ್ಲಿ ಕೇಕ್ ಸೆಲೆಬ್ರೇಷನ್ ಇತ್ತು, ಒಂದಷ್ಟು ಸಖತ್ತಾದಂತಹ ಮಾತುಗಳು, ಜೊತೆಯಲ್ಲಿ ಒಳ್ಳೆಯ ಊಟ, ಸಖತ್ ಬ್ಯಾಟಿಂಗು, ಇದೆಲ್ಲದರ ಜೊತೆ ಜೊತೆಯಾಗಿ ಸಖದಲ್ಲಿ ಸಖದಾದ ಕಾರ್ಯಕ್ರಮಗಳು ಮೂಡಿ ಬರ್ತಾ
0: ಇದೆ. ಬೆಳಗ್ಗೆ ಬರಕ್ಕಾಗ್ಲಿಲ್ಲ, ಮಧ್ಯಾಹ್ನ ಲಂಚ್ ಜಾಯ್ನ್ ಆಗಕ್ಕಾಗ್ಲಿಲ್ಲ, ಅವ್ರ ಇದನ್ನ ಕೇಳಿಸ್ಕೊಂಡು ತುಂಬಾ ಖುಷಿ ಪಟ್ಟಿರ್ತಾರೆ.
3: ಅಯ್ಯೋ ಆನಂದ ಬಾಷ್ಪ, ಆನಂದ ಬಾಷ್ಪ. ಏನ್ ಕೇಳ್ತೀರಾ
1: ಮಮತಾ? ಹೇಳಿ, ನಿಮ್ಮ ಫೇವ್ರೆಟ್ ಶೋ ಯಾವ್ದು ಮಮತಾ?
3: ಇಂಥದ್ದು ಅಂಥದ್ದು ಅಂತ ಒಂದಿಲ್ಲ, ಯಾಕಂದ್ರೆ ನನಗೆ ಇವತ್ತಿನ ತನಕ ಮಾಡಿರುವಂತಹ ಪ್ರತಿಯೊಂದು ಶೋ ಕೂಡ ಖುಷಿಯನ್ನ ಕೊಟ್ಟಿದೆ, ಖುಷಿಯನ್ನ ಕೊಡ್ತಾನೆ ಇದೆ. ಕಾರ್ಯಕ್ರಮಗಳ ಹೆಸರು ಬದಲಾಗಿದೆ, ಅದರ ಜೊತೆಯಲ್ಲಿ ಒಂದಷ್ಟು ಕಾರ್ಯಕ್ರಮಗಳ ಒಂದು ವೈವಿಧ್ಯಮಯವಾದಂತಹ ಪಟ್ಟಿ ಬದಲಾಗಿದೆ, ರೂಪುರೇಷೆ ಬದಲಾಗಿದೆ, ಇದೆಲ್ಲ ಬದಲಾಗ್ತಾ ಇದ್ರು ಕೂಡ ಈ ಬದಲಾಗುವಂತಹ ಪ್ರತಿಯೊಂದು ಬಣ್ಣ ಕೂಡ ನಮ್ಮ ಕಾಮನಬಿಲ್ಲಿಗೆ ಪ್ರತಿಯೊಂದು ದಿನ ಹೊಸ ಹೊಸ ಬಣ್ಣನೇ ತುಂಬುತ್ತಾ ಇದೆ. ಹಾಗಾಗಿ ಪ್ರತಿನಿತ್ಯ ನಮಗೆ ಹೊಸದು, ಪ್ರತಿನಿತ್ಯ ಕೂಡ ವಿನೂತನ.
1: ವಾ ವಾ ವಾ, ಸೂಪರ್ ಸೂಪರ್.
0: ಸುಜಾತ ಮತ್ತೆ ಮಮತಾ ಈಗ ನಮ್ ಜೊತೆ ಆದ್ರೂ ಮುಂದಿನ ಅರ್ಜಿ ಯಾರಾಗಿರ್ತಾರೆ, ಯಾರು ತಮ್ಮ ನೆನಪಿನ ಬುತ್ತಿಯನ್ನ ಬಿಸಿರ್ತಾರೆ? ಸ್ಟೇ ಟ್ಯೂನ್, ಕೇಳ್ತಾರೆ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು
1: 101.3.

0: ನೆನಪಿನ ನವಿಲು ಗರಿಯಲ್ಲಿ ನಾವು ಸಾಕ್ತಾ ಇದೀವಿ, ನೆನಪಿನ ದೋಣಿಯಲ್ಲಿ ಸಾಕ್ತಾ ಇದೀವಿ. ನನ್ನ ಜೊತೆ ರೂಪಾಯಿ ಆದರೆ ಸಮಯ 5:17 ನೀವು ಕೇಳ್ತಾ ಇದ್ರೆ ನಿಮ್ಮ ಮನೆ ಬಾಗಿಲ ಮಳೆ ಬಿಲ್ಲು ಕನ್ನಡ ಕಾಮರ ಬಿಲ್ಲು 101.3 FM. ಮತ್ತೆ ರೂಪಾ,
1: ಮತ್ತೆ ಏನ್ ಸಮಾಚಾರ ಮಂಜು? ಯಾರನ್ನ ಮಾತಾಡ್ಸೋಣ ನೆಕ್ಸ್ಟ್? ನಾವೀಗ
0: ನೆಕ್ಸ್ಟ್ ನಮ್ಮ ವೀಕೆಂಡ್ ಹುಡುಗ, ಇವಾಗ ವೆಡ್ನಸ್ಡೇ ಹುಡುಗ ಆಗ್ಬಿಡಿದಾರೆ. ವೆಡ್ನಸ್ಡೇ ಥರ್ಸ್ಡೇ ಹುಡುಗ ಆಗಿದ್ದಾರೆ. ಆ ವೀಕೆಂಡ್ ಗಳಿಯ
1: ಅಂದ್ರೆ ಇವತ್ತು ಟ್ಯೂಸ್ಡೇ ಕೂಡ ಬಂದಿದ್ರು.
0: ಓಕೆ, ಈಗ ವೀಕೆಂಡ್ ಗಳಿಯನ್ನ ಮಾತಾಡ್ಸೋಣ. ವೆಡ್ನಸ್ಡೇ ಗೆಳೆಯ, ಥರ್ಸ್ಡೇ ಗೆಳೆಯ, ನಮಸ್ಕಾರ.
2: ವೀಕೆಂಡ್ ಗೆಳೆಯ, ವೀಕ್ ಡೇ ಗೆಳೆಯ ಆಗ್ಬಿಟ್ಟಿದ್ದೀನಿ ಈಗ.
0: ಹೌದು ಹೌದು, ಏನು ಈ ಟ್ರಾನ್ಸ್ಫಾರ್ಮೇಶನ್?
2: ಈ ಟ್ರಾನ್ಸ್ಫಾರ್ಮೇಶನ್ ಅಂತ ಬದಲಾವಣೆಗೆ ನಾವು ಒಗ್ಗೊಳ್ತಾ ಇದೀವಿ.
0: ಹಾಗೆ ಹಾಗೆ, ಮತ್ತೆ ಏನ್ ಸಮಾಚಾರ ಸಚಿನ್? ಇವತ್ತು ಸೆಲೆಬ್ರೇಷನ್ ನೀವು ಕೂಡ ಇದ್ರಿ, ಹಬ್ಬದ ತರ ಇದೆ ಎಫ್ ಎಂ ರೈನ್ಬೋ ಸ್ಟುಡಿಯೋ.
2: ಎಸ್, ಖಂಡಿತವಾಗ್ಲೂ. ಸ್ಟುಡಿಯೋ ನೋಡ್ತಾ ಇದ್ರೆ ಒಂಥರ ಖುಷಿ ಆಗುತ್ತೆ. ಯಾರೆಲ್ಲ ಡೆಕೋರೇಷನ್ ಗೆ ಜೊತೆಗೆ ಬಂದಿದ್ರೆ, ಯಾರೆಲ್ಲ ಡೆಕೋರೇಟ್ ಮಾಡಿದ್ರೆ, ಅವರೆಲ್ಲರೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಅಂಡ್ ತುಂಬಾ ಖುಷಿ ಆಯ್ತು. 25 ವರ್ಷ ಅನ್ನೋಂಥದ್ದು ತುಂಬಾ ಸುಲಭವಾದಂತಹ ಮಾತಲ್ಲ. ಈ 25 ವರ್ಷಗಳ

0: ಕಾಲ ನಮ್ಮ ಕೇಳುಗರ ಪ್ರೀತಿ ಆಶೀರ್ವಾದ ಆ ಒಂದು ವಿಚಾರಗಳು ಇವೆಲ್ಲವನ್ನು ಸಹ ನಾವು ನೆನಪು ಮಾಡ್ಕೊಳ್ಬೇಕಾಗತ್ತೆ ಈ ಒಂದು ಸಮಯದಲ್ಲಿ.
1: ಹೌದು ಹೌದು, ಈಗ 25 ವರ್ಷಗಳ ಅನನ್ಯ ಜರ್ನಿ ಇದೆ ಎಫ್ ಎಂ ರೇನ್ಬೋದ, ಅದರಲ್ಲಿ ನೀವು ಯಾವಾಗ ಜಾಯ್ನ್ ಆದ್ರಿ, ಅವತ್ತಿನ ಅನುಭವ ಹೇಗಿದೆ, ಫಸ್ಟ್ ಡೇ ಹೇಗಿತ್ತು ಅನ್ನೋದು ಹೋದಾಗ?
0: ನಾನು ಸ್ಟಾರ್ಟ್ ಮಾಡಿದ ಪ್ರೋಗ್ರಾಮ್ ನ 2012 ಜುಲೈ 11 ತಾರೀಕು, ವಿಶ್ವ ಜನಸಂಖ್ಯಾ ದಿನ, ಅದನ್ನ ತುಂಬಾ ಚೆನ್ನಾಗಿ ನೆನಪಿದೆ ನನಗೆ.
2: ಸಚಿನ್ ಫಸ್ಟ್ ಬರುವಾಗ ರೈನ್ಬೋಗೆ ಯಾಕೆ ಬರಬೇಕು ಅಂತ ಅನಿಸ್ತು ನಿಮ್ಗೆ?
0: ರೈನ್ಬೋ ಕಲರ್ಫುಲ್, ಆಮೇಲೆ ನಮಗೆ ಜಾಸ್ತಿ ಎಕ್ಸ್ಪೋಜರ್ ಸಿಗುತ್ತೆ. ನಾನು ಇನ್ನು ಸ್ಟೂಡೆಂಟ್ ಆಗಿದ್ದೆ ಆ ಟೈಮಲ್ಲಿ, ಜರ್ನಲಿಸಂ ಸ್ಟೂಡೆಂಟ್ ಆಗಿದ್ದೆ. ಸೊ ನನಗೆ ಈ ರೇಡಿಯೋದಲ್ಲಿ ನಾನು ರಾಜ ಆಗ್ತೀನಿ ಅಂತ ಆಗ್ಲಿ, ರೇಡಿಯೋದಲ್ಲಿ ಮಾತಾಡ್ತೀನಿ ಅಂತ ಆಗ್ಲಿ, ಯಾವತ್ತೂ ಕೂಡ ಕಲ್ಪನೆ ಮಾಡ್ಕೊಂಡವನೇ ಅಲ್ಲ. ಈಗ ನಮ್ಮ ಒಬ್ರು ಮೇಡಮ್ ಒಬ್ರು ಈ ತರ ಅಪ್ಲಿಕೇಶನ್ ಕರೆದಿದ್ದಾರೆ, ಸೊ ಹಾಕ್ಬೋದು, ನೀವು ಕೂಡ ಅಪ್ಲೈ ಮಾಡ್ಬೋದು ಅಂತ ಅಂದ್ರು. ಹೋಗಿ ಅಪ್ಲೈ ಮಾಡಿದೆ. ಸೊ ಅವಾಗ್ಲೇ ಗೊತ್ತಾಗಿದ್ದು, ಓಕೆ, ನಾನು ಒಬ್ಬ ಆರ್ ಜೆ ಆಗಿ ಎಲ್ಲರ ಮನಸ್ಸನ್ನು ಗೆಲ್ಬಹುದು ಅನ್ನುವಂಥದ್ದು ಅವಾಗ್ಲೇ ಗೊತ್ತಾಗಿದ್ದು ನನಗೆ. ಸೊ ನನ್ನ ಲೈಫ್ ಅನ್ನು ಕೂಡ ರೈನ್ಬೋ ಕಲರ್ಫುಲ್ ಆಗ್ಸಿದೆ.
1: ಸೊ ಈಗ ಇಷ್ಟು ವರ್ಷ ಆಯ್ತು ಮನಸ್ಸನ್ನ ಗೆಲ್ಬಹುದು ಅನ್ಕೊಂಡ್ ಬಂದ್ರೆ, ಈಗ ಮನಸ್ಸನ್ನ ಗೆದ್ದಾಯ್ತು, ಗೆದ್ದಿದ್ ಮಾತ್ರ ಅಲ್ಲ ಎಲ್ರ ಮನಸ್ಸನ್ನ ಕೊಳ್ಳೆ ಕೂಡ ಹೊಡೆದಿದ್ದೀರಾ. ಸೊ ಇವಾಗ ಹೇಗಿದೆ ಫೀಲ್, ಆಗ ನೀವು ಬಂದಿದ್ದ ಡೇಸ್ ರೈನ್ಬೋಗು ಇವಾಗಿನ ರೈನ್ಬೋಗು ಏನೆಲ್ಲ ವ್ಯತ್ಯಾಸಗಳನ್ನ ಕಾಣ್ತೀರಾ?
0: ತುಂಬಾ ಬದಲಾವಣೆಗಳನ್ನ ಕಾಣಬಹುದು. ಟೆಕ್ನಿಕ್ ತುಂಬಾ ಬದಲಾವಣೆಗಳಾಗಿದೆ, ಯಾಕಂತಂದ್ರೆ ನಾವು ಬಳಸ್ತಾ ಇರುವಂತಹ ಸಾಫ್ಟ್ವೇರ್ ಗಳಾಗಿರ್ಬಹುದು. ಮೊದಲೆಲ್ಲ ಬರೀ BGRV ಅಂತ ಟೈಪ್ ಮಾಡ್ಬಿಟ್ಟು ಮೆಸೇಜ್ ಕಳಿಸ್ತಾ ಇದ್ರು, ಅದಕ್ಕೆ 3 ರೂಪಾಯಿ ಚಾರ್ಜ್ ಆಗ್ತಾ ಇತ್ತು. ಈಗ ಅದ್ರ ತುಂಬಾ ವಿಶಾಲವಾದಂತಹ ವ್ಯಾಪ್ತಿ ಇದೆ ಅಂತಂದ್ರೆ, ಈಗ ವಾಟ್ಸ್ಆಪ್ ಮಾಡಬಹುದು ಕೇಳಗರು, ಕರೆ ಮಾಡಬಹುದು, ಮಾತಾಡಬಹುದು. ಟೆಕ್ನಿಕಲಿ ತುಂಬಾನೇ ಬೆಳೆದಿದೆ. ಆಮೇಲೆ ಪ್ರೋಗ್ರಾಮ್ ವೈಸ್ ಕೂಡ ನಾವು ಹೊಸ ಹೊಸ ಕೇಳುಗರಿಗೆ, ಈಗಿನ ಪೀಳಿಗೆಯ ಕೇಳುಗರಿಗೆ ನಾವು ಯಾವ ರೀತಿಯಾಗಿ ಕಾರ್ಯಕ್ರಮಗಳನ್ನ ರೂಪಿಸಬೇಕು ಅನ್ನುವಂಥದ್ದು ಸಹ ನಾವಿಲ್ಲಿ ತಿಳ್ಕೊಂಡಿದ್ದೀವಿ. ಈ ತರ ಬದಲಾವಣೆಗಳನ್ನ ನಾವು ಗಮನಿಸಬಹುದು. ತುಂಬಾ ಖುಷಿ ಆಗುತ್ತೆ ಈ ಒಂದು 25 ವರ್ಷದ ಪಯಣ. ಆಮೇಲೆ ತುಂಬಾ ನೆನಪಲ್ಲಿಟ್ಕೊಳ್ಳುವಂತಹ ಕಾರ್ಯಕ್ರಮಗಳು ಸಹ ಇದೆ.
2: ನೆಕ್ಸ್ಟ್ ಮುಂದೆ ಝಡ್ ಆಲ್ಫಾ ಇರುತ್ತದೆ.
0: ನೆನಪಲ್ಲಿಟ್ಕೊಳ್ಳುವಂತಹ ಕಾರ್ಯಕ್ರಮಗಳು ಸಹ ಇದೆ. ಸಕ್ಸಸ್ ಸಮಾಚಾರ ಅಂತ ನಾನು ನಡೆಸ್ಕೊಡ್ತಾ ಇದ್ದೆ ಪ್ರತಿ ಗುರುವಾರ, ಆ ಕಾರ್ಯಕ್ರಮ ಆಗಿರ್ಬಹುದು ಅಥವಾ ನೆನಪಿನ ದೋಣಿ ಕಾರ್ಯಕ್ರಮ ಆಗಿರ್ಬಹುದು. ಆಮೇಲೆ ಚಿತ್ರಚಿತಾರ ಅಂತ ಒಂದು ಕಾರ್ಯಕ್ರಮ ಇತ್ತು, ನಾವು ಮೊದಲು ಬಂದಿದ್ದೆ ಆ ಒಂದು ಕಾರ್ಯಕ್ರಮದ ಮುಖಾಂತರ, ಪ್ರತಿ ಗುರುವಾರ ಇರ್ತಿತ್ತು ಆ ಚಿತ್ರಚಿತಾರ ಅನ್ನೋಂತಹ ಪ್ರೋಗ್ರಾಮ್ ಇದೆಯಲ್ಲ, ತುಂಬಾನೇ ಖುಷಿ ಕೊಟ್ಟಂತಹದ್ದು ನನಗೆ. ಅಂಡ್ ಕೇಳುಗರು ಸಹ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ರು ಅದಕ್ಕೆ.
1: ಓಕೆ, ಇಷ್ಟು ಪ್ರೋಗ್ರಾಮ್ ಗಳಲ್ಲಿ ಸದಾ ಒಂದು ಫೇವರೇಟ್ ಪ್ರೋಗ್ರಾಮ್ ಅಂತ ಇರುತ್ತಲ್ಲ ನೆನಪಲ್ಲಿ, ವಿಚ್ ಇಸ್ ಯುವರ್ ದಟ್ ಪರ್ಟಿಕ್ಯುಲರ್ ಪ್ರೋಗ್ರಾಮ್,
0: ದಟ್ ಇಸ್ ಸಕ್ಸಸ್ ಸಮಾಚಾರ ವಿತ್ ಸಚಿನ್ ಬನವಾಸಿ.
1: ಶೋ ಟೈಟಲ್ ಅಲ್ಲೇ ತಮ್ಮ ಹೆಸರು ಕೂಡ ಸೇರ್ಕೊಂಡ್ಬಿಟ್ಟಿದೆ.
0: ಖಂಡಿತವಾಗ್ಲೂ, ಯಾಕಂತಂದ್ರೆ ನಮ್ಮ ಕೇಳುಗರ ಪ್ರೀತಿಯನ್ನ ಅವರು ತೋರಿಸಿದಂತಹ ವಿಶ್ವಾಸವನ್ನ ನಾವು ಯಾವತ್ತೂ ಸಹ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ಒಂದ್ಸಲ ನಾವು ಯುಗಾದಿ ಹಬ್ಬ ಹಾಗೆ ಹಬ್ಬದ ದಿನ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದೆ, ನಾನು ಒಂದು ಮಾತು ಹೇಳಿದೆ ಅಷ್ಟೇ. ನಾನು ಏನಪ್ಪಾ ಅಂತಂದ್ರೆ, ಇವತ್ತು ಮನೆ ಊಟ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅಂದ್ಬಿಟ್ಟು, ನೀವು ನಂಬ್ತಿರೋ ಬಿಡ್ತಿರೋ, ಜಸ್ಟ್ 1 ಅವರ್ ಅಲ್ಲಿ ಮನೇಲಿ ಮಾಡಿದಂತಹ ಹೋಳಿಗೆ, ಪಲ್ಯ, ಅನ್ನ, ಸಾರು, ಚಿತ್ರಾನ್ನ ಎಲ್ಲದನ್ನ ಒಂದು ಪಾರ್ಸೆಲ್ ಮಾಡಿ ತಂದ್ಕೊಟ್ಟಿದ್ರು ಒಬ್ಬ ಕೇಳುಗರು,
2: ತುಂಬಾ ಖುಷಿ ಆಯ್ತು. ಕಾಫಿ ಕುಡಿದಿಲ್ಲ, ಜೊತೆ ಸ್ನಾಕ್ಸ್ ತಿಂದಿಲ್ಲ, ನೋಡೋಣ ನಮ್ ಕೇಳುಗರು ಯಾರು ಬರ್ತಾರೆ.
1: ಅವಲ್ಲಿ ಹುಡ್ಕೊಂಡು ಬಂದ್ಬಿಡ್ತಾರೆ, ಏನು ಮಾಡೋಕ್ಕಾಗಲ್ಲ. ನಮ್ಮ ಕೇಳುಗರ ಪ್ರೀತಿ ಅಷ್ಟೊಂದಿದೆ, ಅಷ್ಟು ಲವ್ ನಮ್ಮ ಎಲ್ಲ ಆರ್ಜಿಗಳ ಮೇಲೆ. ಥ್ಯಾಂಕ್ ಯು ಸೋ ಮಚ್ ಸಚಿನ್, ಇಷ್ಟೊತ್ತು ನಮ್ಮ ಜೊತೆ ನೀವು ಜೊತೆ ಆಗಿದ್ದು.
0: ಥ್ಯಾಂಕ್ ಯು ಮಂಜುನಾ, ಥ್ಯಾಂಕ್ ಯು ರೂಪಾ.
1: ಕೇಳ್ತಾ ಇರಿ ಆಕಾಶವಾಣಿ ಎಫ್ ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3 ಎಫ್ ಎಂ. ನೆಕ್ಸ್ಟ್ ಆರ್ಜೆ ಯಾರು ಇರ್ತಾರೆ, ಗೆಸ್ ಮಾಡ್ತಾ ಇರಿ.
3: ಇದ್ದೇ ಆಗ್ಬೇಕು ಪುನಃ.

0: ಕಣ್ಣುಗಳನ್ನು ದಾನ ಮಾಡಿ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ.
1: ನಿಮ್ಮ ಕಣ್ಣುಗಳು ಶಾಶ್ವತವಾಗಿ ಜೀವಿಸಲಿ.
0: ಕಣ್ಣುಗಳು ಎಂದಿಗೂ ಸಾಯುವುದಿಲ್ಲ, ಅವುಗಳನ್ನು ದಾನ ಮಾಡಿ.
1: ನೇತ್ರದಾನವನ್ನು ನಿಮ್ಮ ಕುಟುಂಬದ ಪರಂಪರೆಯನ್ನಾಗಿ ಮಾಡಿ. ನೇತ್ರದಾನಕ್ಕಾಗಿ ಸಂಪರ್ಕಿಸಿ
0: ಲಯನ್ಸ್ ಇಂಟರ್ನ್ಯಾಷನಲ್ ಐ ಬ್ಯಾಂಕ್, ಬೆಂಗಳೂರು 9740556666.
2: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com. ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಿಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

0: ಮಾಡಿದ್ರ ನಿಮ್ಮೆಲ್ಲರ ಮೆಚ್ಚಿನ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ನೆನಪಿನ ದೋಣಿಲಿ ಆರ್ಚಿಗಳ ಕಲರವ. ಸದ್ಯಕ್ಕೆ ಯಾರು ನಮ್ಮೊಟ್ಟಿಗೆ ಮಾತಾಡ್ತಾ ಇದ್ದಾರೆ ನೋಡೋಣ. ಹಲೋ
1: ಹಲೋ,
0: ಯಾರಿದು? ಹಲೋ ಅಂತ ಇದ್ದಾಗ ನೋಡಿ ನಮ್ಮ ಕೇಳಿದ್ರಿಗೆ ಗೊತ್ತಾಗ್ಬಿಡುತ್ತೆ ಯಾರು ಅಂತ. ಹೇಳೋದೇ ಬೇಡ, ಪ್ರೀತಿಯ ಪ್ರೀತಿಯ ಅರ್ಜೆ ರಮ್ಯಾ.
1: ಥ್ಯಾಂಕ್ ಯು, ಹ್ಯಾಪಿ ಆನಿವರ್ಸರಿ. ನಮ್ಮ ಕನ್ನಡ ಕಾಮನ ಬಿಲ್ಲಿನ 25 ವಸಂತಗಳು ತುಂಬಿರೋದು ಬಹಳ ಖುಷಿ ವಿಷಯ. ಒಂದು ರೀತಿ ನಮ್ಮನೆ ಹಬ್ಬ, ಮನೆ ಮನೆಗಳ ಹಬ್ಬ, ಮನ ಮನಗಳ ಹಬ್ಬ ಇದು. ಹಾಗಾಗಿ ಇವತ್ತಿನ ಸಂಭ್ರಮಕ್ಕೆ ಎಲ್ಲೇ ಇಲ್ಲ ಅಂತ ಹೇಳ್ಬೋದು ರೂಪ.
0: ಹೌದು ಹೌದು ರಮ್ಯಾ, ತುಂಬಾ ಖುಷಿ ಆಗ್ತಾ ಇದೆ. ಎಷ್ಟು ಖುಷಿ ಆಗ್ತಾ ಇದೆ ಅಂತಂದ್ರೆ, ಇಲ್ಲಿ ನೋಡ್ಬೇಕು ಹಬ್ಬದ ಸಡಗರ ಹೇಗಿದೆ ಅನ್ನೋದನ್ನ. ಬೆಳಿಗ್ಗೆಯಿಂದ ನಿಮ್ಮ ಇಂಟರ್ವ್ಯೂಸ್ ನೆಲ್ಲ ಕೂಡ ಕೇಳಿದ್ರು, ನಮ್ಮ ಕೇಳುಗರು ಕೇಳ್ತಾ ಕೇಳ್ತಾನೆ ತುಂಬಾ ಸಂದೇಶಗಳನ್ನ ಕೂಡ ಕಳ್ಸಿಕೊಡ್ತಾ ಇದಾರೆ. ರಮ್ಯಾಜಿ ತುಂಬಾ ಚೆನ್ನಾಗಿದೆ ಇಂಟರ್ವ್ಯೂಸ್ ಎಲ್ಲ ಅಂತ.
1: ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಎಲ್ಲವೂ ಕೇಳುಗರಿಗಾಗಿ.
0: ರಮ್ಯಾ, ಈಗ ನಿಮ್ಮ ನೆನಪನ್ನ ಕೇಳೋ ಅಂತ ಆಸೆ ನಮ್ಮ ಕೇಳುಗರಿಗೆ.
1: ಒಂದ ರೂಪ
0: ಹೇಳಿ ಹೇಳಿ.
1: ಆಕಾಶವಾಣಿಗೆ ಕಾಲಿಟ್ಟ ಮೊದಲ ದಿನದಿಂದ ಹಿಡಿದು ಇಲ್ಲಿ ತನಕದ ನೆನಪುಗಳನ್ನ ಬಹುಶಃ ಒಂದ ಎನ್ಸೈಕ್ಲೋಪೀಡಿಯಾ ಅಷ್ಟು ದೊಡ್ಡ ಪುಸ್ತಕದಲ್ಲಿ ಬರಿಬಹುದು. ಅಷ್ಟೊಂದು ನೆನಪುಗಳ ಬುತ್ತಿಯನ್ನ ಆಕಾಶವಾಣಿ ಕೊಟ್ಟಿದೆ. ಅದರಲ್ಲಿ ಸಾಕಷ್ಟು ಜನರ ಸಂದರ್ಶನಗಳನ್ನ ಮಾಡಿರುವಂತದ್ದು, ಸಿನಿಮಾ ಪರ್ಸನಾಲಿಟೀಸ್ ಇರ್ಬೋದು, ಬೇರೆ ಬೇರೆ ವಲಯಗಳಲ್ಲಿ ಸಾಧನೆ ಮಾಡಿರುವಂತವ್ರು, ಎಲ್ಲ ವಯಸ್ಸಿನವರನ್ನು ಸಂದರ್ಶನ ಮಾಡಿದ್ವಿ ಅನ್ನೋದೊಂದು ಖುಷಿ. ಎಲ್ಲದರ ಜೊತೆ ಜೊತೆಗೆ ಈ ಕೇಳದರ ಪ್ರೀತಿ, ಅಭಿಮಾನದ ಸಂದೇಶಗಳಿದೆಯಲ್ಲ, ಅದಕ್ಕಿಂತ ಅತಿ ದೊಡ್ಡ ನೆನಪುಗಳು ಬೇರೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟು ಚಂದ ಇದೆ ಅಂದ್ರೆ, ಮೊದಲನೇ ದಿನ ಬಂದಾಗ ಕೈಕೈ ಎಲ್ಲ ನಡತ್ತಾ ನಡತ್ತಾ ಫೇಡರ್ ಆಪರೇಟ್ ಮಾಡಿದ್ದ ನೆನಪು ಇವತ್ತಿಗೂ ಹಾಗೆ ಹಸಿಯಾಗಿದೆ. ಪ್ರತಿ ವಾರ ಶೋಗೆ ಬರೋವಾಗ್ಲೂ ಅದೇ ಭಯ, ಅದೇ ಒಂದು ಆನ್ ಏರ್ಗೆ ಶುರು ಮಾಡೋ ತನಕದ ಒಂದು ಎದೆಯಲ್ಲಿ ಡವ ಡವ ಪ್ರತಿ ವಾರ ಇರುತ್ತಲ್ಲ, ಆ ನೆನಪನ್ನ ನಾವು ಬಹುಶಃ ನಾನು ಅದನ್ನೇ ಯೋಚನೆ ಮಾಡ್ತಿರ್ತೀನಿ. ಬಹುಶಃ ನಮಗೂ ಒಂದು ರಿಟೈರ್ಮೆಂಟ್ ಅಂತ ಇರುತ್ತಲ್ಲ, ಅದಾದ್ಮೇಲೆ ಎಷ್ಟೊಂದು ಯೋಚನೆ ಮಾಡ್ಬೋದಲ್ಲ ನಾನು, ಎಷ್ಟೊಂದು ವಿಷಯ ನನಗೆ ಸಿಕ್ಕಿರುತ್ತಲ್ಲ ರೈನ್ಬೋ ಜೊತೆಗೆ ಅಂತ ಹೇಳಿ. ಸೊ ರೈನ್ಬೋ ಅನ್ನೋದೇನೆ ಒಂದು ಮನಸ್ಸಿಗೆ ಖುಷಿ, ಎಲ್ಲವನ್ನು ಮರೆತು ನಮ್ಮನ್ನ ನಾವೇನು ಅನ್ನೋದನ್ನು ಕೂಡ ಮರೆತು ಕೂತು ಕೇವಲ ಒಂದು ಸ್ಟುಡಿಯೋ ಕಣ್ಣಿಗೆ ಕಾಣದ ಒಂದು ಕೇಳಿದರು, ಇವರೆಲ್ಲರ ಜೊತೆ ಒಂದು ಸಂಪರ್ಕನ ಬೆಳೆಸುವಂತದ್ದಕ್ಕೊಂದು ಸೇತುವೆಯಾಗಿ ನಿಲ್ಲುತ್ತಲ್ಲ ಮೈಕ್, ಅದರೊಟ್ಟಿಗಿನ ನೆನಪು ಮಾತ್ರ ನನಗೆ ಯಾವತ್ತಿಗೂ ಯಾವತ್ತಿಗೂ ಅದು ಅಜರಾಮರ. ಅದು
0: ಹೌದು, ಇಷ್ಟು ದಿನ ರಮ್ಯಾ ಕೇವಲ ಕೇಳುಗರ ಜೊತೆ ಮಾತಾಡೋದನ್ನ ಕೇಳಿದ್ವಿ, ಆದ್ರೆ ರಮ್ಯನ ಮನಸ್ಸಿನ ಮಾತುಗಳನ್ನ ಇವತ್ತು ನಮ್ಮ ಕೇಳುಗರು ಕೇಳ್ತಾ ಇದ್ದಾರೆ.
2: ರಮ್ಯಾ, ಐ ಹ್ಯಾವ್ ಅ ಕ್ವೆಶ್ಚನ್ ಫಾರ್ ಯು.
1: ಮಂಜುನಾಥ್,
2: ಏನು ಅಂದ್ರೆ, ಎಲ್ಲರೂ ಸಿಹಿ ಸಿಹಿ ನೆನಪುಗಳನ್ನ ಹಂಚ್ಕೊಂಡ್ರು, ಒಂದು ಮೋಸ್ಟ್ ಫನ್ನಿಯೆಸ್ಟ್ ಮೆಮೊರಿ ಅಂತ ಇರುತ್ತೆ ಅಲ್ವಾ? ಆನರ್ ಏನೋ ತಪ್ಪು ಮಾಡಿರ್ತೀವಿ, ಈಗ ಪ್ರಿಪೇರೇಷನ್ ಅಲ್ಲಿ ಏನೋ ತಪ್ಪು ಮಾಡ್ಕೊಂಡಿರ್ತೀವಿ ನಾವು, ಆ ತರ ಒಂದು ಫನ್ನಿ ಮೆಮೊರಿ. ಅಯ್ಯೋ,
0: ಪ್ರಶ್ನೆಗಳು ನೋಡಿ ಹೇಗಿದೆ ರಮ್ಯಾ.
1: ಮಂಜುನಾಥ್, ತಪ್ಪಾದ್ರು ಇದು ತಪ್ಪಾಯ್ತಾ ಅಂತ ಕೇಳಿದ್ರೆ ಗ್ರಹಿಸೋಕ್ ಮುಂಚೆ ಅದಕ್ಕೊಂದು ಪ್ಯಾಚ್ ವರ್ಕ್ ಮಾಡೋದನ್ನ ನಾವು ಕಲ್ತ್ಬಿಟ್ಟಿದೀವಿ. ಆ ಸ್ಥಾನದಲ್ಲಿ ಕೂತ್ಮೇಲೆ ಅದನ್ನ ಕಲಿಬೇಕು.
0: ಅಲ್ಲ ನೋಡಿ, ಆ ಪ್ಯಾಚ್ ವರ್ಕ್ ಏನು ಅಂತ ಕೇಳ್ತಿದಾರೆ, ಒಟ್ಟಾರೆ ನೀವೇ ತಪ್ಪು ಮಾಡಿದ್ರೆ ಅಂತ ತಿಳ್ಕೊಳ್ಳೋ ಕುತೂಹಲ ಮಂಜುನಾಥ್ಗೆ. ಮ್ಯಾನೇಜ್ ಮಾಡ್ತೀವಿ, ಮ್ಯಾನೇಜ್ ಮಾಡ್ತಾನೆ ಇರ್ತೀವಿ.
1: ನಾನೊಂದು ಫನ್ನಿಯೆಸ್ಟ್ ಒಂದು ಆಕಾಶವಾಣಿಯಲ್ಲಿ ನಡೆದಿದಂತ ಒಂದು ಇದನ್ನ ಶೇರ್ ಮಾಡ್ಲಿಕ್ಕೆ
0: ಇಷ್ಟಪಡ್ತೀನಿ.
1: ಆಕ್ಚುಲಿ ನನ್ನ ಹೆಸರು ಏನನ್ನು ಕೂಡ ಉಲ್ಲೇಖ ಮಾಡೋದಿಲ್ಲ. ಒಬ್ಬರನ್ನ ಆಕಾಶವಾಣಿಗೆ ಕರಿಬೇಕಾಗಿರತ್ತೆ. ಅಂದ್ರೆ ಹೇಗೆ ಅಂದ್ರೆ, ಅದು ಒಬ್ಬ ಆರ್ಜೆಗೆ ಎಲ್ಲವೂ ಗೊತ್ತಿರ್ ಆಕ್ಚುಲಿ ಫನ್ನಿ ಜೊತೆಗೆ ನಾನು ಕಲ್ತಿದ್ದು ಕೂಡ ಇದೆ. ಓಕೆ, ಸೊ ಹೇಗೆ ಅಂದ್ರೆ, ಒಬ್ಬರನ್ನ ಆಕಾಶವಾಣಿಗೆ ಹೇಗೆ ಕರಿಬೇಕಾಗಿರುತ್ತೆ, ನಮ್ಮ ಎಫ್ಎಂ ರೈನ್ಬೋಗೆ ಸಡನ್ ಆಗಿ ಅವರು ಫಿಕ್ಸ್ ಆಗ್ತಾರೆ, ಸಡನ್ ಆಗಿ ನಮ್ಗೆ ಸಿಗ್ತಾರೆ. ಸೊ ಅವ್ರು ಎಷ್ಟು ಮುಗ್ಧರಿದ್ರು ಅಂತ ಹೇಳಿದ್ರೆ, ನನಗೆ ಆ ಮುಗ್ಧತೆಯ ಅರಿವಿರ್ಲಿಲ್ಲ. ನನಗ್ ಮುಗ್ಧತೆ ಗೊತ್ತಿದ್ದು, ಬಟ್ ಅವ್ರು ಎಷ್ಟು ಮುಗ್ಧರು ಅನ್ನೋ ಅರಿವು ನನಗಿರ್ಲಿಲ್ಲ. ಸೊ ನಾನು ಹೀಗೆ ಸಡನ್ ಆಗಿ ಅವತ್ತೇ ದಿನಾನೇ ಕಾರ್ಯಕ್ರಮ ಫಿಕ್ಸ್ ಆಗಿರುತ್ತೆ, ನನಗೆ ಸಂಜೆ ಕಾರ್ಯಕ್ರಮ, ನನಗೆ ಮಾಹಿತಿ ಬೇಕು ಅವ್ರ ಬಗ್ಗೆ. ನಾನು ಅವ್ರ ಬಗ್ಗೆ ಎಲ್ಲ ಕಡೆ ಸರ್ಚ್ ಮಾಡ್ತೀನಿ, ನನ್ಗೇನು ಮಾಹಿತಿ ಸಿಗ್ತಾ ಇಲ್ಲ. ಸೊ ನನಗೆ ಬೇರೆ ವಿಧಿ ಇಲ್ಲ, ನಾನು ಅವ್ರಿಗೆ ಕರೆ ಮಾಡಿ ದಯವಿಟ್ಟು ನಂಗೆ ನಿಮ್ ಪ್ರೊಫೈಲ್ ಕಳಿಸ್ಕೊಡಿ, ಬಿಕಾಸ್ ನನ್ ಸಂಜೆ ಕಾರ್ಯಕ್ರಮನೇ ಇರೋದ್ರಿಂದ ನಾನು ಅದ್ರ ಬಗ್ಗೆ ಒಂದ್ ಸ್ವಲ್ಪ ಆದ್ರೂ ಸ್ಟಡಿ ಮಾಡ್ಕೋಬೇಕು, ನನ್ ಮಧ್ಯ ಸಮಯ ಸಿಕ್ಕಾಗಿಲ್ಲ, ಒಂಚೂರು ಸ್ಟಡಿ ಮಾಡ್ಕೊಳ್ತೀನಿ, ದಯವಿಟ್ಟು ನಿಮ್ಮ ಪ್ರೊಫೈಲ್ ಕಳಿಸ್ಕೊಡಿ ಅಂತ ಕೇಳಿದ್ದುಂಟು. ಅವರು ಹೌದಾ ಮೇಡಮ್, ಸರಿ ಮೇಡಮ್, ಆಯ್ತು ಮೇಡಮ್, ಕಳಿಸ್ಕೊಡ್ತೀನಿ, ಮನೆಗೆ ಹೋಗಿ ಕಳಿಸ್ಲಾ ಅಂದ್ರು. ಅದಕ್ಕೆ ನಾನು ಹೌದಾ, ನಿಮ್ ಮೊಬೈಲ್ ಅಲ್ಲಿ ಇಲ್ವಾ ಅಂತ ಕೇಳಿದೆ ನಾನು. ಇದಕ್ಕೆ ಇಲ್ಲ, ಮನೆಯಲ್ಲಿದೆ, ಮನೆಗೆ ಹೋಗಿ ಕಳಿಸ್ತೀನಿ ಅಂದ್ರು. ಸರಿ ಆಯ್ತು, ಕಳ್ಸ್ಕೊಡಿ, ಎಷ್ಟು ಬೇಗ ಸಾಧ್ಯ ಅಷ್ಟು ಬೇಗ ಕಳಿಸಿ ಮೇಡಮ್, 10 ನಿಮಿಷಕ್ಕೆ ಮನೆಗೆ ತಲುಪ್ತೀನಿ. ಓಕೆ, ಸೊ 10 ನಿಮಿಷ ಆಯ್ತು, ಅರ್ಧ ಗಂಟೆ ಆಯ್ತು, ನನಗೆ ಬರ್ಲಿ.

0: ಪುನಃ ನಾನು ಅರ್ಧ ಗಂಟೆ ತನಕ ಇದ್ದು ಮತ್ತೆ ಪುನಃ ಕಾಲ್ ಮಾಡಿದೆ, ಮೇಡಮ್ ಕಳಿಸ್ತಾ ಇದ್ದೀನಿ ಅಂದ್ರು. ಸರಿ ಕಳಿಸಿ ಅಂದೆ. ಸೊ ಕಳಿಸಿದವ್ರು ಏನಂದ್ರೆ ಆಧಾರ್ ಕಾರ್ಡ್. ನಂಗೆ ನೋಡಿ ತಕ್ಕೂಡಲೇ ಶಾಕ್, ಆಧಾರ್ ಕಾರ್ಡ್ ಇಟ್ಕೊಂಡು ನಾನ್ ಎಂತ ಕಾರ್ಯಕ್ರಮ ಮಾಡ್ಲಿ, ಇವ್ರ ಮನೆ ಅಡ್ರೆಸ್, ಇವ್ರ ಆಧಾರ್ ನಂಬರ್, ನಾ ಯಾಕೆ ಆನೇರ್ ಅಲ್ಲಿ ಹೇಳಿ ಅಂತ ಪುನಃ ಕಾಲ್ ಮಾಡಿದೆ. ಬಟ್ ಆಕ್ಚುಲಿ ನನಗೆ ಆ ಕ್ಷಣಕ್ಕೆ ಟೆನ್ಷನ್, ಬಿಕಾಸ್ ನನ್ ನಾಲ್ಕು ಗಂಟೆ ಕಾರ್ಯಕ್ರಮ, ನನ್ ಪ್ರಿಪರೇಷನ್ ಇಲ್ಲದೆ ಶೋ ಮಾಡಬಾರ್ದು, ಪ್ರಿಪರೇಷನ್ ಶೋ ಮಾಡಿದ್ರೆ ವೈಟೇಜ್ ಇರಲ್ಲ, ಕೇಳಿದ್ರಿಗೆ ಏನಿದು ಇಷ್ಟು ಸಿಲ್ಲಿ ಕ್ವೆಶನ್ಸ್ ಅಂತ ಅನ್ಸೋ ಹಾಗೆ ಇರಬಾರ್ದು ಕಾರ್ಯಕ್ರಮ ಅನ್ನೋದು ನಮ್ಮ ಉದ್ದೇಶ ಆಗಿರುತ್ತೆ. ಆಮೇಲೆ ಕೊನೆ ನಾನು ನನ್ನದ್ರೆ ಅರ್ಥ ಮಾಡ್ಕೊಂಡಿದ್ದು, ಅವ್ರ ಮುಗ್ಧತೆ ಅದು ಪಾಪ, ಅವರಿಗೆ ನಾನು ಪ್ರೊಫೈಲ್ ಅನ್ನೋ ಪದ ಬಳಕೆ ಮಾಡಿದ್ದು ಅವ್ರಿಗೆ ಗೊತ್ತಾಗ್ಲಿಲ್ಲ. ಸೊ ಆಮೇಲೆ ನಾನು ಮತ್ತೆ ಅವ್ರಿಗೆ ಕಾಲ್ ಮಾಡಿ, ಸರ್ ನಿಮ್ ಬಗ್ಗೆ ಏನಾದ್ರೂ ನೀವು ಮಾಡಿರುವಂತ ಸಾಧನೆಗಳು, ನಿಮ್ಮ ಬಗ್ಗೆ ಬಂದಿರುವಂತ ಏನಾದ್ರೂ ವಿಷಯಗಳು, ಯಾವ್ದಾದ್ರೂ ಪತ್ರಿಕೆಗಳಲ್ಲಿ ಬಂದಿರುವಂತದ್ದು, ಆ ಥರದ್ದು ಏನಾದ್ರೂ ನಿಮ್ಮ ಹತ್ರ ಕಟಿಂಗ್ಸ್ ಇದ್ರೆ ಅದ್ರ ಫೋಟೋ ಕಳಿ. ಇಲ್ಲ ಮೇಡಮ್, ನಮ್ ಬಗ್ಗೆ ಯಾರು ಬರ್ದಿಲ್ಲ. ಅಂದ್ರೆ ಆಕಾಶವಾಣಿ ಅನ್ನುವಂಥದ್ದು, ಎಫ್ ಎಂ ರೇನ್ಬೋ ಅನ್ನುವಂಥದ್ದು ಎಂಥ ಎಲೆಮರೆಯ ಕಾಯಿಗಳನ್ನ ಕೂಡ ಹೆಕ್ಕಿ ತಂದು ಅವರನ್ನ ಪ್ರದರ್ಶನ ಮಾಡುತ್ತೆ ಅನ್ನೋದಕ್ಕೆ ಇದು ಕೂಡ ಒಂದು ಉದಾಹರಣೆ.
1: ಅವರು ಮಾತುಗಾರಿಕೆ ಇದ್ರು ಸಹ ಇಷ್ಟು ಬೆದರ್ತಾರಲ್ವಾ ಮೊದಲನೇ ಬಾರಿ ಮಾತಾಡುವಾಗ.
0: ಖಂಡಿತವಾಗಿ ಖಂಡಿತವಾಗಿ. ಸೊ ನನಗೆ ಅಂಥದ್ದನ್ನೆಲ್ಲ ಅಂಥ ಪರ್ಸನಾಲಿಟೀಸ್ ಗಳಿಂದ ಹಿಡಿದು ಮಾಮೂಲಿ ಸೆಲೆಬ್ರಿಟೀಸ್ ಅನ್ನೋ ತನಕದ್ ಎಲ್ಲರನ್ನ ಸಂದರ್ಶನ ಮಾಡಿದ್ದು, ಆ ಒಂದು ವೇದಿಕೆ ನನಗೆ ಆಕಾಶವಾಣಿ ಕೊಟ್ಟಿದ್ದೆ ಎಫ್ ಎಂ ರೇನ್ಬೋ. ನನ್ನ ಲೈಫ್ ಅಲ್ಲಿ ತುಂಬಾ ನೆನಪಿದೆ ರೂಪಾ ಮಂಜುನಾಥ್, ನನಗೆ ಸಿಕ್ಕಾಬಟ್ಟೆ ಇದೆ. ಬಹುಶಃ ಒನ್ ಅವರ್ ನಾನೇ
1: ತಗೊಂಡ್ಬಿಟ್ಟಿ. ರಮ್ಯಾ ಮಾತು ಕೇಳ್ತಾ ಇದ್ರೆ ಮತ್ ಮತ್ ಕೇಳ್ತಾನೆ ಇರ್ಬೇಕು ಅನ್ಸುತ್ತೆ.
2: ಅವರು ಮೆಸೇಜ್ ಮಾಡ್ತಾ ಇದ್ರೆ ಬರೀ ರಮ್ಯನ್ ಮಾತ್ರ ಮಾತಾಡಿಸ್ತೀಯ, ನನ್ನನ್ನು ಆನರ್ ಸಂಗತಿ ಅಂತ ರಮ್ಯಾ. ನಿಮ್ಗೋಸ್ಕರ ಒಂದು ಸ್ಪೆಷಲ್ ಹಾಡಿದೆ, ಯಾವ ಹಾಡು ಗೊತ್ತಾ?
0: ಮೇಬಿ ನನ್ ಫಿಲ್ಲರ್.
2: ಯಸ್
1: ರಮ್ಯಾ, ಸದ್ಯಕ್ಕೆ ನಾವು ನಿಮ್ಮ ಫೇವರೇಟ್ ಫಿಲ್ಲರ್ ಹಾಗೆ ಸಾಂಗ್ ಅನ್ನ ಪ್ಲೇ ಮಾಡ್ತೀವಿ, ನೀವು ಕೇಳಿ ಎಂಜಾಯ್ ಮಾಡಿ ಸದ್ಯಕ್ಕೆ ಇವತ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು ರಮ್ಯಾ.
0: ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್.
1: ಕ್ಯೂನ್ ಮಾಡಿದಿರಾ ಆಕಾಶವಾಣಿ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ಆತ್ಮೀಯರೇ, ಇಂದಿನ ನೆನಪಿನ ದೋಣಿಯಲ್ಲಿ ಅರ್ಜಿಗಳ ಕಲರವ ಮುಂದಿನ ನಮ್ಮ ಅರ್ಜಿ ಯಾರು ಅಂತ ಕಾಯ್ತಾ ಇದೀ, ಕೇಳಿಸ್ತೀವಿ. ಸ್ಟೇಚ್ಯೂ 101.3 ಎಫ್ ಎಂ ರೈನ್ಬೋ.

0: 5:40 ಎಫ್ಎಂ ರೈನ್ಬೋಗೆ 25ನೇ ವರ್ಷದ ರಜತ ಮಹೋತ್ಸವ. ಇದರ ಅಂಗವಾಗಿ ಈ ದಿನದ ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ನೆನಪಿನ ಅಂಗಡದಲ್ಲಿ ತೇಲ್ತಾ ಇದ್ದೀವಿ. ನಮ್ಮ ಅರ್ಜಿಗಳ ಜೊತೆ ಜೊತೆಗೆ ಮಾತಾಡ್ತಾ ಇದೀವಿ. ನಮ್ಮೊಟ್ಟಿಗಿದ್ದಾರೆ
1: ಈಗ ಕಂಚಿನ ಕಂಠದ ಕುವರ, ಕಂಚಿನ ಕಂಠದ ಕುವರ ಮುಖೇಶ್ ಅವರು ನಮ್ಮ ಜೊತೆ.
0: ಮುಖೇಶ್ ಅವರೇ ನಮಸ್ಕಾರ. ಮುಖೇಶ್ ಜಿ
2: ಹೇಗಿದ್ದೀರಾ? ನೀವಿಬ್ರು?
0: ಓ, ನಾವಿಬ್ರು ಸೂಪರ್ ಆಗಿ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ನಿಮ್ಮನ್ ತುಂಬಾ ಮಿಸ್ ಮಾಡ್ಕೊಳ್ತಾ ಇದೀವಿ ಮುಕೇಶ್.
3: ಅದಕ್ಕೆ ಟಕ್ಕಂತ ಕಾಲ್ ಮಾಡಿದ್ದು.
0: ಹೌದು ಹೌದು,
2: ನನಗೂ ಬಹಳ ದುಃಖ ಇದೆ. ಅಂದ್ರೆ 25ನೇ ವರ್ಷದ ಒಂದು
0: ಸಂಭ್ರಮದಲ್ಲಿ
2: ತುಂಬಾ ಆಸೆ ಪಡ್ತಾ ಇದ್ದೆ. ನೋಡಿ, ಆಸೆಯ ದುಃಖಕ್ಕೆ ಮೂಲ ಅಂತಾರಲ್ಲ, ತುಂಬಾ ಆಸೆ ಪಡ್ತಾ ಇದ್ದೆ 25ನೇ ವರ್ಷದ ಸಂಭ್ರಮದಲ್ಲಿ ನಾನು ಇರ್ಬೇಕು ಅಂತ. ಆದ್ರೆ ದುರಾದೃಷ್ಟವಶಾತ್ ಆಗ್ಲಿಲ್ಲ ಕಾರಣಾಂತರಗಳಿಂದ.
0: ಆದ್ರೆ ನಾವು ಎಳಕೊಂಡು ಬಂದಿದೀವಿ.
2: ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಬೆಳಗ್ಗಿಂದ ಎಲ್ಲ ಫೋಟೋಸ್ ಎಲ್ಲ ನೋಡ್ತಾ ಇದ್ದೆ, ತುಂಬಾನೇ ಚೆನ್ನಾಗಿತ್ತು. ಎಲ್ಲಾ ಸೆಲೆಬ್ರೇಷನ್ಸ್ ಎಲ್ಲ ಮಾಡಿದ್ರಿ,
0: ಎಲ್ಲರೂ ಸೇರಿದ್ರು. ಮಿಸ್ಸಿಂಗ್ ಆಗಿದ್ದಾರೆ ಆ ಪಟದಲ್ಲಿ. ಮುಖೇಶ್ ಅವರೇ, ಸ್ವಲ್ಪ ಥ್ರೋ ಬ್ಯಾಕ್ ಮಾಡೋಣವಾ, ನಿಮ್ಮ ನೆನಪಿನ ಅಂಗಳಕ್ಕೆ ಹೋಗಿ ಬರೋಣವಾ?
2: ಎಸ್ ಎಸ್, ಖಂಡಿತವಾಗ್ಲು.
0: ಹೇಗಿತ್ತು ನಿಮ್ಮ ದಿನಗಳು?
2: ದಿನಗಳ ಬಗ್ಗೆ ಮಾತಾಡೋದಾಯ್ತು ಅಂದ್ರೆ, ಈಗ 25 ವರ್ಷಗಳು ಅಂತ ಅಂದಿದ ಕೂಡ್ಲೆ ನನಗಂತೂ ಮೊದಲು ನೆನಪಾಗೋದು ಅಂತ ಹೇಳಿದ್ರೆ, ಇವಾಗ ನಾವು ಕಾಲೇಜ್ಗೆ ಹೋಗ್ತಾ ಇರ್ಬೇಕಾದ್ರೆ ಸಂಜೆ ಹೊತ್ತು ಕಾಲೇಜ್ನಿಂದ ವಾಪಸ್ ಬರ್ಬೇಕಾದ್ರೆ ರೇಡಿಯೋ ಟ್ಯೂನ್ ಇನ್ ಮಾಡ್ಕೊಂಡು ಬರ್ತಾ ಇದ್ವಿ. ಆವಾಗ ಚಿತ್ರಗೀತೆಗಳು ಪ್ರಸಾರ ಆಗುವಂತದ್ದು, ಅದು ಹೆಚ್ಚು ಜಾಹೀರಾತುಗಳಿಲ್ಲದೆ ಪ್ರಸಾರ ಆಗ್ತಾ ಇದ್ದಿದ್ದಂತದ್ದು ನಮ್ಮ ಎಫ್ಎಂ ರೈನ್ಬೋದಲ್ಲಿ. ಆದ್ರಿಂದ ನಾವು ಮಿಸ್ ಮಾಡದೆ ಅವಾಗ ಎಲ್ಲ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ವಿ. ಆಗ ಹಿಂದಿ ಹಾಡುಗಳು ಬರ್ತಾ ಇದ್ವು, ಕನ್ನಡ ಹಾಡುಗಳಂತೂ ಯಾವಾಗ್ಲೂ ಸದಾ ಇರ್ತಾ ಇದ್ವು.
0: ಅದಾದ ನಂತರ ನೀವು
2: ಅದೇ ಯೋಚನೆಯಲ್ಲೇ ಒಂದ್ ಅವಕಾಶ ಸಿಕ್ತು ಆಕಾಶವಾಣಿಗೆ ಸೇರ್ಕೊಳ್ಳೋದಿಕ್ಕೆ. ಈಗ ಸುಮಾರು 13 ವರ್ಷಗಳ ಪಯಣ ಅಂತಾನೆ ಹೇಳ್ಬೋದು. 25 ವರ್ಷದಲ್ಲಿ ಒಂದ್ 13 ವರ್ಷಗಳು ನಾನು ಎಫ್ಎಂ ಜೊತೆ ಭಾಗಿಯಾಗಿದ್ದೀನಿ. ಆಗ್ಲಿಂದ ಈಗವರೆಗೂ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳು, ಬೇರೆ ಬೇರೆ ರೀತಿಯಾದಂತಹ ಗೆಸ್ಟ್ ಗಳಾಗಿರ್ಬೋದು, ಎಕ್ಸ್ಪರ್ಟ್ ಗಳಾಗಿರ್ಬೋದು, ಎಲ್ಲರ ಜೊತೆ ಮಾತನಾಡ್ತಾ, ಹಾಗೆ ಸುಮಾರಷ್ಟು ಇದೇ ರೀತಿಯಾದಂತಹ ವಾರ್ಷಿಕೋತ್ಸವಗಳಲ್ಲೂ ಭಾಗವಹಿಸ್ತಾ, ಎಲ್ಲವೂ ಕೂಡ ಒಂಥರ ವರ್ಣರಂಜಿತವಾಗಿದೆ ಅಂತ ಹೇಳ್ಬಹುದು. ಬಹಳ ಬಹಳ ಚೆನ್ನಾಗಿತ್ತು.
0: ಬರ್ತಾ ಇದ್ ಹಾಗೆ ಮುಖೇಶ್ ಜಿ, ನೋಡಿ ನಮ್ಮ ಕೇಳುಗರು ಕೇಳ್ತಾ ಇದಾರೆ, ಎಲ್ಲಿ ಮಿಸ್ ಆಗ್ಬಿಟ್ಟಿದ್ದಾರೆ ನಮ್ಮ ಮುಖೇಶ್, ಯಾವಾಗ ಬರ್ತಾರೆ ಯಾವಾಗ ಬರ್ತಾರೆ ಅಂತ ಕೇಳ್ತಾ ಇದಾರೆ.
2: ನೋಡಿ, ಅಂದ್ರೆ ಎಫ್ ಎಂ ನಲ್ಲಿ ಕೆಲಸ ಮಾಡೋದಾಗಿರ್ಬಹುದು, ಅದೊಂದು ಬಹಳ

0: ಒಳ್ಳೆಯ ಸಂಗತಿ ಅಂತಾನೆ ಹೇಳ್ಬೋದು. ಎಷ್ಟೆಲ್ಲ ಪ್ರೀತಿ ಸಿಗತ್ತೆ ನಮ್ಮ ಕೇಳುಗರಿಂದ. ಅದರಿಂದ ನಮ್ಮ ಈ ಒಂದು ಪಯಣದಲ್ಲಿ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಫೀಚರ್ ಅಂತ ಹೇಳಿದ್ರೆ ಅದು ನಮ್ಮ ಶ್ರೋತೃ ಬಾಂಧವರು. ಅವ್ರಿಗೆ ಮತ್ತೊಮ್ಮೆ ಕನ್ನಡ ಕಾಮನ್ ಬಿಲಿಯನ್ ಕಡೆಯಿಂದ, ಆಕಾಶವಾಣಿ ಕಡೆಯಿಂದ ತುಂಬಾ ಹೃದಯದ ಧನ್ಯವಾದಗಳು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ.
1: ಥ್ಯಾಂಕ್ ಯು ಸೋ ಮಚ್ ಮುಕೇಶ್ ಅವರೇ. ಇವತ್ತು
2: ಆಕಾಶವಾಣಿ ಎಫ್ಎಂ ಕನ್ನಡ ಕಾಮನ ಬಿಲ್ಲು 101.3 ಎಫ್ಎಂ.
1: ಥ್ಯಾಂಕ್ ಯು ಮುಕೇಶ್ ಜಿ. ಹೀಗೆ ಸಾಗ್ತಾ ಇರ್ಲಿ ನಿಮ್ಮ ಆರ್ಜೆ ಪಯಣ.
0: ಥ್ಯಾಂಕ್ ಯು ಸೋ ಮಚ್.
2: ಸ್ನೇಹಿತರೆ ಕಾಯ್ತಾ ಇರಿ, ಈಗ ನೆಕ್ಸ್ಟ್ ಬರುವಂತಹ ಆರ್ಜೆ, ನೆಕ್ಸ್ಟ್ ಬರುವಂತಹ
1: ವಿಶೇಷವಾದಂತಹ ವ್ಯಕ್ತಿ ಇದಾರೆ ನಮ್ಮೊಟ್ಟಿಗೆ.
2: ಸ್ಪೆಷಲ್ ಗೆಸ್ಟ್ ಯಾರನ್ನ ಕರೆಸಬಹುದು, ಇವ್ರ ಬಗ್ಗೆ ಮಾತಾಡ್ತಾ ಇದ್ರೆ ಮಾತಾಡ್ತಾನೆ ಇರಬಹುದು. ಒಂದು ಸ್ಪೆಷಲ್ ಎಲಿಮೆಂಟ್ ನ ನಿಮ್ಗೋಸ್ಕರ ಹೊತ್ತಾರ್ತಾ ಇದೀವಿ. ಕೇಳ್ತಾರೆ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಗಮನ ಬಿಲ್.

ಹಾಡುಗಳು ಬರ್ತಾ ಇದೆ. ಹಾಡಿನ ಜೊತೆ ಜೊತೆಗೇನೆ ಮುಂದೆ ನಮ್ಮೊಟ್ಟಿಗೆ ಯಾರು ಮಾತಾಡ್ತಾರೆ ಅನ್ನೋಂಥ ವಿಚಾರವನ್ನ ಹೇಳ್ತೀನಿ. ಯಾರು ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ FM ರೈನ್ಬೋ 101.3 ಬಂದಾಗ ಮೊದಲ ಧ್ವನಿ ಯಾರದ್ದು ಬಂದಿತ್ತು ಅಂತ ನಿಮ್ಗೇನಾದ್ರೂ ಗೊತ್ತಿದ್ರೆ ಗೆಸ್ ಮಾಡಿ ಸಂದೇಶವನ್ನ ಕಳಿಸಿ. ನಮ್ಮ ವಾಟ್ಸಪ್ ಸಂಖ್ಯೆ 9480910013. ಆ ಧ್ವನಿ ಇನ್ನು ಕೆಲವೇ ಕೆಲವು ಕ್ಷಣಗಳಲ್ಲಿ ನಿಮ್ಮ ಜೊತೆಯಾಗಲಿದೆ. ಸ್ಟೇಟಿಯೋ 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು.

0: ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ ಯಾರು ಅಂತ ಸರಿಯಾಗಿ ಉತ್ತರವನ್ನ ಕೊಟ್ಟಿದ್ದಾರೆ. ಅವರು ಮತ್ಯಾರು ಅಲ್ಲ, ನಮ್ಮೆಲ್ಲರ ನೆಚ್ಚಿನ
1: ಆತ್ಮೀಯ ಶ್ರೋತೃ ಬಾಂಧವರೇ ನಮಸ್ಕಾರ. ಆಗ FM ರೈನ್ಬೋ ಅಂತ ಹೇಳ್ತಿರ್ಲಿಲ್ಲ ರೂಪ,
0: ಹೌದು
1: 101.3 FM ಮೆಟ್ರೋ ಕೇಳ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ವಿ.
0: ಇದು ನಮ್ಮ ಪ್ರೀತಿಯ ಧ್ವನಿ ಸುಮತಿ ಮೇಡಮ್ ಅವ್ರದ್ದು. ಮೇಡಮ್
1: ನಮಸ್ಕಾರ. ನಮಸ್ಕಾರ ನಮಸ್ಕಾರ ಪ್ರೀತಿಯ ಶ್ರೋತೃಗಳೇ ನಮಸ್ಕಾರ. ಮೊದಲು ಏನ್ ಮಾತಾಡಿದ್ದು ಅಂತಂದ್ರೆ, ಏನ್ ಮಾತಾಡೋಕ್ ಸಾಧ್ಯ? 5:53 ಸಿಗ್ನೇಚರ್ ಟ್ಯೂನ್ ಪ್ಲೇ ಮಾಡಿದ್ವಿ, ಆಮೇಲೆ ವಂದೇ ಮಾತರಂ ಪ್ಲೇ ಮಾಡಿದ್ವಿ. ವಂದೇ ಮಾತರಂ ಆದ್ಮೇಲೆ ನಮ್ಮ ಈ ಪಂಚಾಂಗ ಮತ್ತೆ ದಿನದ ಕಾರ್ಯಕ್ರಮಗಳನ್ನ ನಾವೇನ್ ಹೇಳ್ತೀವಿ, ಇದು ಸ್ವಲ್ಪ ನಾವು ಭಿನ್ನವಾಗಿ ಹೇಳಿದ್ರೆ ಹೇಗೆ ಅಂತ ಹೇಳಿ, ಆರಂಭದಲ್ಲಿ ದಿನದ ಆರಂಭದ ನುಡಿ ಏನಿದೆ ಅದನ್ನ, ಅಂದ್ರೆ ಪಂಚಾಂಗವನ್ನ ಹೇಳೋದನ್ನು ಕೂಡ ಸ್ವಲ್ಪ ವಿಭಿನ್ನವಾಗಿ ಹೇಳಬೇಕು ಅಂತ ಅವತ್ತು ಬಹಳಷ್ಟು ರಿಹರ್ಸಲ್ ಗಳನ್ನ ಮಾಡಿಕೊಂಡು ಸ್ಕ್ರಿಪ್ಟ್ ಗಳನ್ನ ಬರ್ಕೊಂಡು, ಯಾಕೆಂದ್ರೆ ಆಗ ಗೀತೆಯಿಂದ ಗೀತೆ ನಡುವೆ ಮಾತಾಡೋದು, ಅಂದ್ರೆ ದಿನ ಇಡೀ ಚಿತ್ರಗೀತೆಗಳನ್ನ ಹಾಕ್ತಾ ಸಾಗೋದು, ಮತ್ತೆ ಹೀಗೆ ಒಂದು ಬೇರೆ ರೀತಿಯಲ್ಲಿ ಆಡು ಮಾತಿನಲ್ಲಿ ನಾವು ಮಾತಾಡೋದು, ಈ ಬಗ್ಗೆ ಎಲ್ಲ ಸಾಕಷ್ಟು ನಾವು ಮಾತಾಡಿದ್ವಿ. ಹಾಗಾಗಿ ಒಂದು ರೀತಿಯಲ್ಲಿ ವಿಶೇಷವಾದ ಅವಕಾಶ ಅಥವಾ ಅದೊಂದು ವಿಭಿನ್ನ ದಿನ ಅಂತ ನಾವು ಅಂದ್ಕೊಳ್ಬಹುದು. ವಿಶೇಷ ದಿನ ಅವತ್ತು ಶುರುವಾಗಿದ್ದು 1 ಸೆಪ್ಟೆಂಬರ್. ಹೌದು, ಆಗ ನಾನು ನನಗೆ ತುಂಬಾ ಚೆನ್ನಾಗಿ ನೆನಪಿದೆ, ಮೊದಲ ಹಾಡು ಯಾವುದು ಗೊತ್ತಾ ಪ್ರಸಾರ ಮಾಡಿದ್ದು ರೂಪ?
0: ಗೊತ್ತಿಲ್ಲ ಮೇಡಮ್ ನಿಜವಾಗ್ಲೂ ನನಗಂತೂ.
1: ಮೊದಲ ಹಾಡು ಅವತ್ತು ಪಂಚಾಂಗ ಹೇಳಿ ಆದ ಕೂಡ್ಲೇ, ಹೊತ್ತಿತೋ ಹೊತ್ತಿತೋ ಕನ್ನಡದ ದೀಪ, ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಆ ಗೀತೆ ಮೊದಲು ಪ್ರಸಾರ ಆಯಿತು. ಆಮೇಲೆ ಒಂದು ರೀತಿ ಎಲ್ಲ ಕಡೆಯಿಂದ ನಮಗೆ, ಆಗ ಈ SMS ಗಳಿರಲಿಲ್ಲ ಅಥವಾ ಮೆಸೇಜ್ಗಳಿರಲಿಲ್ಲ, ಫೋನ್ ಕಾಲ್ಗಳು, ಮತ್ತೆ ಇಲ್ಲಿ ಡ್ಯೂಟಿ ರೂಮ್ಗೆ ನಮಗೆ ಫೋನ್ ಬಂತು, ಸರಿಯಾಗಿ ಬರ್ತಾ ಇದೆ ಕಾರ್ಯಕ್ರಮ ಅಂತ ನಮ್ಮ ಎಲ್ಲ ಅಧಿಕಾರ ವರ್ಗದವರು, ಅಂದರೆ ನಮ್ಮ ನಿರ್ದೇಶಕರಾದ HR ಕೃಷ್ಣಮೂರ್ತಿಯವರು, ಹಾಗೆ ಸಹಾಯಕ ನಿರ್ದೇಶಕರಾದ ಗುಣಶೇಖರ್ ಅವರು, ಎಲ್ಲರೂ, ಚಂದ್ರಮೌಳಿಯವರು ನಮ್ಮ ಶ್ರೋತೃ ಸಂಪರ್ಕ ವಿಭಾಗದ ಅಧಿಕಾರಿ, ಎಲ್ಲರೂ ನಮ್ಮ ಜೊತೆ ಇದ್ರು. ಅದು ಗೀತೆ ಪ್ರಸಾರ ಆಗಿ ನಂತರ ಏನು ನಾವು ಸಿದ್ಧ ಮಾಡಿಕೊಂಡಿದ್ವಿ ಆ ಪ್ರಕಾರ ಹೋಗ್ತಾ ಇದ್ದ ಹಾಗೆ, ಎಷ್ಟು ಒಂದು ಸಂತೋಷ ಅಂದರೆ, ಬೆಂಗಳೂರಿಗೆ ಆಲ್ರೆಡಿ ನಮ್ಮಲ್ಲಿ 2 ಚಾನೆಲ್ ಇತ್ತು, ಅಂದರೆ ವಿವಿಧ ಭಾರತಿ FM ನಲ್ಲೇನೆ ಹೋಗ್ತಾ ಇತ್ತು, FM ಗೆ ಪರಿವರ್ತನೆ ಆಗಿತ್ತು ವಿವಿಧ ಭಾರತಿ. ಅದಾದ ಮೇಲೆ ನಮ್ಮ ಮುಖ್ಯವಾಹಿನಿ ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ನಲ್ಲಿ ಅದು ಪ್ರಸಾರ ಆಗ್ತಾ ಇತ್ತು. ಇನ್ನೂ ಒಂದು ಕೇಂದ್ರ ಬೆಂಗಳೂರಿಗೆ ಮಂಜೂರಾಗಿದೆ, ಬೆಂಗಳೂರಿನಿಂದ ಒಂದು ಹೊಸ ಯುವಜನರ ಆಶೋತ್ತರಗಳನ್ನು ಪ್ರತಿನಿಧಿಸುವಂತಹ ಒಂದು ಕೇಂದ್ರ ಇದೆ. ಇಲ್ಲಿ ಬೇರೆ ರೀತಿಯ ಒಂದು ವಿಭಿನ್ನ ರೀತಿಯ ವಿಭಿನ್ನ ಶೈಲಿಯ ಕಾರ್ಯಕ್ರಮಗಳನ್ನು ಕೊಡಲಾಗುತ್ತೆ ಅಂದಾಗ ನಿಜವಾಗಿ ಎಲ್ಲ ಬೆಂಗಳೂರಿಗರು ಕನ್ನಡಿಗರು ಖುಷಿಪಟ್ಟಿದ್ರು ರೂಪ.
0: ಹಳೆಯ ಯೋಚನೆಗಳ ಜೊತೆಗೆ, ಹಳೆಯ ವಿಚಾರಗಳ ಜೊತೆಗೆ, ಸಂಸ್ಕೃತಿಯ ಜೊತೆ ಜೊತೆಗೆ ಹೊಸ ತಲೆಮಾರಿಗೆ ಸರಿಹೊಂದುವಂತಹ ನಮ್ಮ FM ರೈನ್ಬೋ ನಮಗೆ, ನಿಮಗೆ, ನಮ್ಮೆಲ್ಲ ಕೇಳುಗರ ಹತ್ತಿರಕ್ಕೆ, ಮನಸ್ಸಿನ ಆಳಕ್ಕೆ ತಲುಪಲು ಸಹಾಯ ಮಾಡಿದಂತಹ ಎಲ್ಲ RJಗಳಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ, ಮೇಡಮ್ ತುಂಬಾ ತುಂಬಾ ತುಂಬಾ ತುಂಬಾ ತುಂಬಾ ಥ್ಯಾಂಕ್ ಯು ಸೋ ಮಚ್.
1: ವರ್ಷದಲ್ಲಿ ಹಾಡಿನ ಹಾರ, ಆಮೇಲೆ ಲಂಚ್ ಬಾಕ್ಸ್, ವಿನ್ನರ್ ವನಿತಾ, ಅಂದ್ರೆ ಪ್ರತಿ ದಿನ ಮಧ್ಯಾಹ್ನ 1 ಗಂಟೆಗೆ ನಾವು ಕಾರ್ಯಕ್ರಮಗಳನ್ನ ಪ್ರಸ್ತುತಪಡಿಸಿದ್ವಿ. ಬೇರೆ ಬೇರೆ ಬೇರೆ ಬೇರೆ ವಿಚಾರಗಳು, ಹಲವು ವಿಚಾರಗಳ ಪ್ರಸ್ತುತೀಕರಣ, ನಿಲಯದ ಎಲ್ಲ ಸಿಬ್ಬಂದಿ ವರ್ಗ ಅದರಲ್ಲಿ ಪಾಲ್ಗೊಳ್ತಾ ಇದ್ರು, ಅತಿಥಿಗಳು ಬರ್ತಾ ಇದ್ರು. ಇತ್ತೀಚೆಗೆ ಒಂದಷ್ಟು ಅಂದ್ರೆ ಸಿಬ್ಬಂದಿ ನಿವೃತ್ತರಾಗಿರೋದ್ರಿಂದ ನಾವು ಸಂಪೂರ್ಣವಾಗಿ RJ ಆಧಾರಿತ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ಆಗ ಸಂಪೂರ್ಣವಾಗಿ ನಾವು ಒಬ್ಬೊಬ್ರು ಒಂದೊಂದು ಜವಾಬ್ದಾರಿಯನ್ನು ತಗೊಂಡು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದದ್ದು ಉಂಟು. ಈ 25 ವರ್ಷಗಳಲ್ಲಿ ನಮ್ಮ ಕಾರ್ಯಕ್ರಮದ ಪಟ್ಟಿ ಸಾಕಷ್ಟು ಬದಲಾಗಿದೆ, ಆದರೂ ನವೀನ
0: ನವನವೀನ
1: ನಿತ್ಯ ನವೀನ ನಿತ್ಯ ನೂತನ.
2: ಸುಮತಿ ಮೇಡಮ್, ನನ್ನದೊಂದು ಪ್ರಶ್ನೆ ಇದೆ.
1: ಸೊ
2: FM ರೈನ್ಬೋ ಚಿಕ್ಕ ಮಗುವಿನಿಂದ ನೀವು ಅದನ್ನ ನೋಡಿದಿರಾ, ಸೊ ರೈಟ್ ಫ್ರಮ್ ದ ಪ್ಲಾನಿಂಗ್ ಇವತ್ತು ಇಷ್ಟು ಯುವಕನಾಗಿದೆ FM ರೈನ್ಬೋ, ಇಷ್ಟು ವರ್ಷದ ಪಯಣದಲ್ಲಿ ನಿಮ್ಮ ಒಂದು ಬೆಸ್ಟ್ ಮೆಮೊರಿ, ಈ ಒಂದು ಕ್ಷಣನ ಮರೆಯಕ್ಕಾಗಲ್ಲ ಮಂಜುನಾಥ್ ಅನ್ನೋದಾದ್ರೆ, ವಿಚ್ ಇಸ್ ದಟ್ ಮೂಮೆಂಟ್?
1: ಬೆಸ್ಟ್ ಮೂಮೆಂಟ್ ಅಂದ್ರೆ ಹೊತ್ತಿತೋ ಹೊತ್ತಿತೋ ರಾಜ್ಕುಮಾರ್ ಅವರ ಗೀತೆಯನ್ನ ಹಾಕಿ ಏನು ಶುರು ಮಾಡೋದಲ್ಲ, ಅದೇ ಅದೇ ಬೆಸ್ಟ್ ಮೂಮೆಂಟ್.
2: ಸೊ ಒಂದು ಬೆಸ್ಟ್ ಪ್ರೋಗ್ರಾಮ್,
1: ಬೆಸ್ಟ್ ಪ್ರೋಗ್ರಾಮ್ ಅಂದ್ರೆ
2: ಹತ್ತಿರದ್ದು ಒಂದೇ ಒಂದು ಹೇಳ್ಬೇಕು, 2-3 ಹೇಳಬಾರ್ದು.
1: ಹಾಡಿನ ಹಾರ, ನಾನು ಪ್ರಸ್ತುತಪಡಿಸ್ತಾ ಇದ್ದ ಕಾರ್ಯಕ್ರಮ, ಬುಧವಾರಗಳಂದು ಅದನ್ನ ಪ್ರಸ್ತುತಪಡಿಸ್ತಾ ಇದ್ದಿದ್ದು, ಅದು ತುಂಬಾ ವಿಶೇಷವಾಗಿತ್ತು. ಈಗಲೂ ಕೂಡ ಆ ರೀತಿಯ ಕಾರ್ಯಕ್ರಮಗಳನ್ನ ಮಾಡಿಲ್ವೇನೋ ಅಂತ ಅನ್ಸುತ್ತೆ, ಅದು ಅಲ್ಲಿಗೆ ಅದು ಮುಗಿತೇನೋ ಅಂತ ಅನ್ಸುತ್ತೆ. ಹಾಡಿನ ಹಾರ ನನಗೆ ಇಷ್ಟವಾದ ಕಾರ್ಯಕ್ರಮ.
2: ಸೊ FM ರೈನ್ಬೋ ಕೇಳಿದ್ರೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ?
1: FM ರೈನ್ಬೋ ಕೇಳಿದರು ಅಂತ ನನಗೆ ಅನ್ಸೋದೇ ಇಲ್ಲ, ಯಾಕೆಂದ್ರೆ

0: ಹೌದು ಹೌದು, ಯಾಕೆಂದ್ರೆ ವಿವಿಧ ಭಾರತಿ ಇರ್ಬೋದು, ಆಕಾಶ ರೈನ್ಬೋ ಇರ್ಬಹುದು, ಅಮೃತ ವರ್ಷಿಣಿ ಇರ್ಬೋದು, ಆಕಾಶವಾಣಿ ಬೆಂಗಳೂರು ಇರ್ಬೋದು, ಇವೆಲ್ಲ ಒಂದೇ ಮನೆಯ ಒಂದೇ ಕುಟುಂಬದ 100 ಸದಸ್ಯರಿದ್ದ ಹಾಗೆ ನಾವು ನಮ್ಮ ಶ್ರೋತೃಗಳನ್ನ ನೋಡೋದು.
1: ನಮ್ಮ ಎಫ್ಎಂ ರೈನ್ಬೋ ಅದರಲ್ಲಿ ತುಂಬಾ ಪುಟಾಣಿ ಯುವ ಸದಸ್ಯ.
0: ಹೌದು, ಪುಟಾಣಿ ಮಗು ಇನ್ನೂ
1: ಸಾಗು ಜಾಸ್ತಿ ಇರುತ್ತೆ,
0: ಪ್ರೀತಿ ಜಾಸ್ತಿ,
2: ಮತ್ತೆ
0: ಅಲ್ವಾ. ಸೊ ಜೆನ್ಜಿ ಯುವಕ ಬೇರೆ
1: ಅಲ್ವಾ,
0: ಹಾಗೆ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಮತ್ತೆ ಪ್ರೀತಿಯಿಂದ ಮತ್ತೆ ಅಕ್ಕ ಪಕ್ಕ ಸುತ್ತಮುತ್ತ ನೋಡ್ತಾ ಏನಾಗಿದೆ ಅಂತ ತಿಳಿತಾ ಇತಿಹಾಸವನ್ನು ಮರೆಯದೆ ಮುಂದೆ ಭವಿಷ್ಯವನ್ನು ಪರಿಗಣಿಸಿ ಬಹಳ ಜವಾಬ್ದಾರಿಯುತವಾಗಿ ಕನ್ನಡ ಸಂಸ್ಕೃತಿಯನ್ನ ಬೆಳೆಸುವತ್ತ ಸಾಗೋಣ ಅಂತ ಹೇಳ್ತೀನಪ್ಪ.
1: ಧನ್ಯವಾದಗಳು ಮೇಡಮ್, ಥ್ಯಾಂಕ್ ಯು.
2: ನನಗೆ ಆಕ್ಚುಲಿ ಅದು ಆರಂಭದ ದಿನಗಳಿಂದ ಒಂದು ತಕ್ಕಂತ ಕ್ವಿಕ್ ರೌಂಡ್ ಅಪ್ ಹಾಕೊಂಡ್ ಬಂದಂಗಾಯ್ತು ಮ್ಯಾಮ್.
1: ಹೌದು, ಧನ್ಯವಾದಗಳು ಮೇಡಮ್.
0: ಧನ್ಯವಾದಗಳು, ಥ್ಯಾಂಕ್ ಯು ಎಲ್ಲ ಕೇಳುಗರಿಗೂ. ಎಫ್ ಎಂ ರೈನ್ಬೋ 101.3 ಕನ್ನಡ ಕೇಳುಗರಿಗೆ 25 ಶುಭಾಶಯಗಳು.

0: ಆತ್ಮೀಯರೇ, ನಿನ್ನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡುವಂತ ಹೊತ್ತಾಗ್ತಾ ಇದೆ. ಈ ಸದ್ಯಕ್ಕೆ ನನ್ನ ಜೊತೆಯಾಗಿರುವಂತಹ ಆರ್ಜೆ ಮಂಜುನಾಥ್ ಅವರನ್ನ ಸಹ ಅವರ ಮನಸ್ಸಿನ ಮಾತುಗಳನ್ನ ಕೇಳಿಬಿಡೋಣ. ಮಂಜು, ನಿಮ್ಮನ್ ಮಾತ್ರ ಬಿಟ್ಕೊಡೋದಕ್ಕೆ ಸಾಧ್ಯ ಇಲ್ಲ
1: ನೋಡಿ,
0: ಬಹಳ ಕಷ್ಟಪಟ್ಟು 2 ನಿಮಿಷ ತಡವಾಗಿ ಬಂದು
1: ಕಾರ್ಯಕ್ರಮ.
0: ಏನು ಕಲ್ತಿದ್ದು ಮಂಜುನಾಥ್?
2: ಆಕಾಶವಾಣಿಯಲ್ಲಿ ತುಂಬಾ ಕಲ್ತಿದ್ದೀನಿ, ನಿಮ್ಮೆಲ್ಲರ ಅನುಭವಗಳನ್ನ ಕೇಳಿ ತಿಳ್ಕೊಂಡಿದ್ರಿ, ನಿಮ್ಮೆಲ್ಲರಿಂದ ತುಂಬಾ ಕಲ್ತಿದ್ದೀನಿ. ಸ್ಪೆಷಲಿ ಟೈಮ್ ಸೆನ್ಸ್, ಈಗ ಅದಕ್ಕೆ 2 ನಿಮಿಷ ಲೇಟಾಗಿ ಬಂದಿದ್ದು ಅಂತೆಲ್ಲ ಹೇಳಕ್ ಹೋಗ್ಬೇಡಿ. ಟ್ರಾನ್ಸ್ಮಿಷನ್ ಟೈಮ್ ಅಲ್ಲಿ ಆನ್ ಟೈಮ್ ಅರ್ಧ ಗಂಟೆ ಮುಂಚೆನೇ ಇರ್ತೀವಿ
0: ನಾವೆಲ್ಲ.
2: ರೂಪ ಅಂದ್ರೆ ಧೈರ್ಯ, ಧೈರ್ಯ ಅಂದ್ರೆ ರೂಪ.
0: ಮಂಜು, ಮತ್ತೆ ನಿಮ್ಮ ಮರೆಯಲಾಗದ ನೆನಪು ಏನು ಮಂಜು?
2: ಮರೆಯಲಾಗದ ನೆನಪು ಆಲ್ಮೋಸ್ಟ್ 2 ವರ್ಷ ಆಗ್ತಾ ಇದೆ ನಾನು ರೈನ್ಬೋಗೆ ಸೇರ್ಕೊಂಡು. ಬಹಳ ನೆನಪುಗಳಿದೆ, ತುಂಬಾ ಕಲ್ತಿದ್ದೀನಿ. ರೈಟ್ ಫ್ರಮ್ ದ ಸ್ಕ್ರಾಚ್ ರೇಡಿಯೋ ಹೆಂಗ್ ವರ್ಕ್ ಆಗುತ್ತೆ ಅನ್ನೋದ್ರಿಂದ ತುಂಬಾ ಕಲ್ತಿದ್ದೀನಿ. ಒಂದಷ್ಟು ಬಹಳಷ್ಟು ಇಂಟರ್ವ್ಯೂಸ್ಗಳನ್ನ ಮಾಡಿದ್ದೀನಿ, ಅವರಿಂದ ತುಂಬಾ ಕಲ್ತ್ಕೊಂಡಿದ್ದೀನಿ. ನಮ್ಮ ಎಲ್ಲ ಆಫೀಸರ್ಸ್ಗಳು, ಕೋ ಆರ್ಜಿಗಳು, ಎಲ್ಲರಿಂದ ತುಂಬಾ ಕಲ್ತ್ಕೊಂಡಿದ್ದೀನಿ ನಾನಂತೂ.
0: ವಾವ್. ಮತ್ತೆ ನಿಮ್ಮ ಮರ್ಯಾದ ನೆನಪು ಎಲ್ಲರೂ ಕೇಳ್ತಾ ಇದ್ದೀವಿ.
2: ಮರ್ಯಾದ ನೆನಪು ತುಂಬಾ ನೆನಪಿದೆ. ಸ್ಪೆಷಲಿ ಮರ್ಯಾದ ನೆನಪುಗಳು ಜಾಸ್ತಿ ಲಿಸ್ನರ್ಸ್ ಜೊತೆ ಇರುತ್ತೆ. ಬಿಕಾಸ್ ಆನ್ಲೈನ್ ಮಾತಾಡ್ಬೇಕಾದ್ರೆ ತುಂಬಾ ನಾನೊಂಚೂರು ಕಾಲು ಎಳಿತೀನಿ ಅವ್ರದನ್ನ, ತುಂಬಾ ನೆನ್ಪಿಟ್ಕೊಂಡು ಅವರು, ಸರ್ ಅವತ್ ನೀವು ಅವ್ರಿಗೆ ಹಂಗಂದಿದ್ರಿ, ಸರ್ ಅವತ್ ನೀವು ಅವ್ರಿಗೆ ಈ ತರ ಅಂದಿದ್ರಿ ಅಂತ ಅವ್ರು ನೆನ್ಪಿಟ್ಕೊಂಡು ನನಗೆ ಮೆಸೇಜ್ ಮಾಡಿರ್ತಾರೆ.
0: ಸರಿ ಮಂಜು, ಯಾವತ್ತಾದ್ರೂ ಒಂದು ದಿವಸ ಅಯ್ಯೋ ಯಾಕಾದ್ರೂ ಬಂದೋ ಈ ರೇಡಿಯೋಗೆ ಅಂತ ನಿಮ್ಗೆ ಅನ್ಸಿದ್ಯಾ?
2: ದೇವ್ರಾಣಗೂ ಇಲ್ಲ. ಬಿಕಾಸ್ ಚಿಕ್ಕ ವಯಸ್ಸಲ್ಲಿ, ಇನ್ನೊಂದು ಇನ್ಫ್ಯಾಕ್ಟ್ ವಿಷಯ ಹೇಳ್ತೀನಿ, ಚಿಕ್ಕ ವಯಸ್ಸಲ್ಲಿ ನಮ್ಮ ಮನೇಲಿ FM ರೇನ್ಬೋ ಕೇಳೋರು.
0: ಹೌದು.
2: ಸ್ಪೆಷಲಿ ರಾತ್ರಿ ಹೊತ್ತು ಬಂದಾಗ ನಮ್ದು ಊರಲ್ಲಿ ಕೊನೆಯ ಮನೆ, ಆ ಮಾತಲ್ಲಿ ನೆನಪಿನಲ್ಲಿ ನಿಶಬ್ದದ ರಾತ್ರಿಯಲ್ಲಿ, ಅದೇನೋ ಒಂಥರ ಗೂಸ್ ಪಂಪ್ಸ್ ಕೊಡೋ. ಅಟ್ ದ ಸೇಮ್ ಟೈಮ್ ನಾನು ಚಿಕ್ಕ ಹುಡುಗ ಇದ್ದಾಗ ನನಗೆ ಭಯ, ಏನು ನಿಶಬ್ದದ ರಾತ್ರಿ ಅನ್ಕೊಂಡು ಹಾಗೇನೆ ಎಷ್ಟು 4 ವರ್ಷ 5 ವರ್ಷ ಏನು

0: ಅರ್ಥ ಆಗುತ್ತೆ. ಕರೆದೊಯ್ಯುವೆ ಅಂದ್ರೆ ಕರ್ಕೊಂಡು ಹೋಗ್ಬಿಡ್ತಾರೆ ನಿಶ್ಶಬ್ದ ರಾತ್ರಿಲಿ, ಕಿಡ್ನಾಪ್ ಮಾಡೋ ಲೆವೆಲ್ ಎಲ್ಲ ಫೀಲ್ ಆಗೋದು. ಆಮೇಲೆ ಅಜ್ಜಿ ಎಲ್ಲ ಹಾಕೊಂಡ್ಕೊಳ್ರಲ್ಲ ಅಲ್ಲಿ ಅದೇ ತರ ಮಾತಾಡ್ಬೇಕು, ಆರ್ಜಿಗಳ ತರ ಮಾತಾಡ್ಬೇಕು ಅಂತ ಅನ್ನಿಸ್ತಿತ್ತು. ಅವ್ರೇನ್ ಮಾತಾಡಿದ್ರು ನಾನು ಅದನ್ನೇ ಹಾಡ್ ಬಂದಾಗ ಗ್ಯಾಪ್ ಅಲ್ಲಿ ಮಾತಾಡ್ತಾ ಇದ್ದೆ.
1: ಸೊ ಆ ಕನಸುಗಳನ್ನ ಹೊತ್ತುಕೊಂಡು ಬಂದು ಇವತ್ತಿನ ದಿನ ಮಾತಾಡಿದ್ದೀರಾ.
0: ಈಗ ನಮ್ಮ ಅಜ್ಜಿನೇ ರೇಡಿಯೋ ಕುತ್ಕೊಂಡು ನನ್ನ ವಾಯ್ಸ್ ಕೇಳ್ತಿರ್ತಾರೆ. ತುಂಬಾ ಪ್ರೌಡ್ ಫೀಲ್ ಇದೆ, ಖುಷಿ ಇದೆ, ಎಕ್ಸೈಟ್ಮೆಂಟ್ ಇದೆ. ಪ್ರತಿದಿನ ಬಂದಾಗ್ಲೂ ಕೂಡ ಎಕ್ಸೈಟ್ಮೆಂಟ್ ಇದ್ದೇ ಇರುತ್ತೆ.
1: ಥ್ಯಾಂಕ್ ಯು ಸೋ ಮಚ್ ಮಂಜು. ನಿಮ್ಮ ಈ ಖುಷಿ, ಈ ನಗು ಸದಾ ಕಾಲ ನಿಮ್ಮ ಮುಖದ ಮೇಲೆ ಮಂದಹಾಸದ ರೀತಿ ಹೀಗೆ ಬರ್ತಾ ಇರಲಿ. ಇದೇ ರೀತಿ ಕಾರ್ಯಕ್ರಮಗಳನ್ನ ಕೊಡ್ತಾ ಇರಿ, ಒಂದಿಷ್ಟು ಸಂದರ್ಶನಗಳನ್ನ ಮಾಡ್ತಾ ಇರಿ, ನಮ್ಮ ಜೊತೆ ಆಗಿರಿ ಅಂತ ಹೇಳ್ತಾ
0: ನಿಮ್ಗೂ ಕೂಡ ಅಷ್ಟೇ ಖುಷಿ ನಗು ಎಲ್ಲ ನಿಮ್ಮಲ್ಲೂ ತುಂಬಿರಲಿ. ಥ್ಯಾಂಕ್ ಯು ಸೋ ಮಚ್.
1: ಥ್ಯಾಂಕ್ ಯು ಆತ್ಮೀಯರೇ. ಇಂದಿರಾ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವಂತ ಹೋಗ್ತಾ ಆಗ್ತಾ ಇದೆ. ಮಂಜುನಾಥ್ ಅವರನ್ನ ಬೀಳ್ಕೊಡೋಣ. ಧನ್ಯವಾದಗಳು ಮಂಜು ಇಷ್ಟು ಹೊತ್ತು ನಮ್ಮ ಜೊತೆಯಾಗಿ ಈ ಕಾರ್ಯಕ್ರಮದಲ್ಲಿ ಇದ್ದದ್ದು.
0: ಮತ್ತೆ ಸಿಗ್ತೀನಿ, ಏನ್ ಮಾಡಬೇಕು, ಮತ್ತೆ ಸಿಗೋರ್ಗೂ ನೀವು ಮಿಸ್ ಮಾಡ್ಕೋಬೇಕು. ಮಿಸ್ ಮಾಡ್ಕೋತೀರಾ ಅಲ್ವಾ? ಕೊಡುವುದೇನು ಕೊಂಬುದೇನು ಒಲವು ಸ್ನೇಹ ಪ್ರೀತಿ.
1: ಇಷ್ಟು ಹೊತ್ತು ನಿಮ್ಮೊಟ್ಟಿಗಿದ್ದದ್ದು ನಾನು ನಿಮ್ಮ ಪ್ರೀತಿಯ ಆರ್ಜೆ ರೂಪ, ಹಾಗೆ
0: ಆರ್ಜೆ ಮಂಜುನಾಥ್.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್
1: ಮ್ಯೂಸಿಕಲಿ ಯುವರ್ಸ್ ಮ್ಯಾಜಿಕಲಿ ಯುವರ್ಸ್ ಎಫ್ಎಂ ರೈನ್ಬೋ ಟ್ಯೂನ್ ಮಾಡಿದ್ದೀರಾ. ಆತ್ಮೀಯರಿ, ಇನ್ನೀಗ ಕೇಳಿ ಕಾರ್ಯಕ್ರಮ ಕನ್ನಡ ರತ್ನ ಭಂಡಾರ
2: ಆಕಾಶವಾಣಿ.
3: ಆಯಿಸು ಕನ್ನಡ ಡಿಮ್ ಡಿಮ್ಮವಾ, ಓ ಕರ್ನಾಟಕ ಹೃದಯ ಶಿವ.
4: ಕನ್ನಡ ರತ್ನ ಭಂಡಾರ, ಧ್ವನಿ ಬೆಳಕಿನ ಚಿತ್ರಗಳು.
3: ಆರಿಸು ಕನ್ನಡ ಡಿಮ್ ಡಿಮ್ಮವಾ, ಓ ಕರ್ನಾಟಕ ಹೃದಯ ಶಿವ.
4: ಪಂಡಿತ್ ಬಸವರಾಜ ರಾಜಗುರು ಅಂದಾಗ ನಮಗೆ ಕಿವಿಯಲ್ಲಿ ನಾದವೇ ಕೇಳಿಸುತ್ತೆ. ಶಾಸ್ತ್ರೀಯ ಸಂಗೀತದ ವಿಭಿನ್ನ ಪ್ರಕಾರಗಳಲ್ಲಿ ಆಯಾ ಪ್ರಕಾರದ ಶುದ್ಧತೆ ಬದ್ಧತೆಗೆ ಅನುಸಾರವಾಗಿಯೇ ಹಾಡಿದವರು ಪಂಡಿತ್ ಬಸವರಾಜ ರಾಜಗುರು ಅವರು. ಖ್ಯಾಲ್, ಠುಮ್ರಿ, ಗಜಲ್, ವಚನಗಳು, ನಾಟ್ಯಗೀತೆ, ಕಿರಾನಾ ಘರಾನಾ, ಶಾಸ್ತ್ರೀಯ ಸಂಗೀತ ಎಲ್ಲವೂ. ಅವರ ತಂದೆ ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ಬಲ್ಲವರಾಗಿದ್ದರು. ಬಸವರಾಜ ರಾಜಗುರು ಅವರು ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ಮೊದಲು ಅಭ್ಯಾಸ ಮಾಡಿದ್ರು ಅಂತ ಗೊತ್ತಾ? 1936 ಹಂಪಿಯಲ್ಲಿ ಅವರು ಗುರುಗಳ ಜೊತೆ ಹಾಡಿದ್ರು. ನಂತರ ಅವರ ಸಾಧನೆಗೆ ಮಿತಿಯೇ ಇರಲಿಲ್ಲ. ಪಂಡಿತ್ ಬಸವರಾಜ ರಾಜಗುರು ಅವರಿಗೆ ಪದ್ಮಶ್ರೀ ಪುರಸ್ಕಾರ ಸಂದಾಗ ಆಕಾಶವಾಣಿ ನಡೆಸಿದ ಸಂದರ್ಶನದ ಆಯ್ದ ಭಾಗ.
5: ಕಿರಾಣಾ ಘರಾಣದ ವೈಶಿಷ್ಟ್ಯ ಅಂದ್ರೆ ಶ್ರುತಿಬದ್ಧವಾಗಿ ಯಾವಾಗ್ಯೂ ಆಲಾಪನೆ ಮಾಡೋದ್ರಲ್ಲಿ ಬಹಳ ಪ್ರಸಿದ್ಧವಾದದ್ದು. ಸೂರಿನಲ್ಲಿ ಆಲಾಪ ಅಂತ ಒಂದು ಮುಖ್ಯ ಒಂದು ಭಾಗದಲ್ಲ, ಅದನ್ನು ಅವ್ರು ಬಹಳ ಸಾಧನ ಮಾಡಿ ಮಾಡಿ ಅದನ್ನು ಒಳ್ಳೆ ಕರಗತ ಮಾಡಿಕೊಂಡಿದ್ರು. ಅವರು ಯಾರು? ಕಿರಾಣ ಘರಾಣದವರು. ಅದರಂತೆ ಗ್ವಾಲಿಯರ್ ಘರಾಣದವರು ಚೀಜು ಅನ್ನೋದರಲ್ಲಿ ತಾಳದೊಳಗೆ ಅಸ್ತಯಂತ್ರ ಬಂದಿಶ್ ಅಂತೇನಂತಾರೆ, ಆ ಬಂದಿಶ್ ಅನ್ನೋದರಲ್ಲಿ ಗ್ವಾಲಿಯರ್ ಘರಾಣ ಬಹಳ ಪ್ರಸಿದ್ಧವಾದದ್ದು. ಅದನ್ನು ಅವರು ಒಂದು ಮುಂದುವರಿಸ್ಕೊಳ್ತಾ ಅದನ್ನೇ ಸಾಧನೆ ಮಾಡ್ಕೊಳ್ತಾ ಮುಂದುವರಿಸ್ಕೊಳ್ತಾ ಬಂದರು. ಅದು ಒಂದು ಗ್ವಾಲಿಯರ್ ಘರಾಣ ಅಂತಾಯಿತು. ಹಿಂದಕ್ಕೆ ವಿಜಯನಗರ ಸ್ಮಾರಕೋತ್ಸವ ಅಂಥೇಳಿ ನಮ್ಮ ಕರ್ನಾಟಕದ ಮುಖ್ಯ ಮುಖ್ಯ ಎಲ್ಲ ಸಾಹಿತಿಗಳು ಮತ್ತು ಲೀಡರು ಎಲ್ಲರೂ ಕೂಡಿ ಒಂದು ವಿಜಯನಗರ ಸ್ಮಾರಕೋತ್ಸವ ಅಂತ ಮಾಡಿದರು 1936 ಅವಾಗೆ ಚಿಕ್ಕರಾಮರಾಯರು ಅಂತ ಮೈಸೂರಿನಿಂದ ದೊಡ್ಡ ವಿದ್ವಾಂಸರು ಬಂದಿದ್ದರು, ಪ್ರಸಿದ್ಧ ವಿದ್ವಾಂಸರು. ಅವರು ಕರ್ನಾಟಕ ಹಾಡೋದಕ್ಕೋಸ್ಕರ ಬಂದಿದ್ದರು, ಕರ್ನಾಟಕ ಮತ್ತು ಉತ್ತರಾದಿ ಹಾಡೋದಕ್ಕೋಸ್ಕರ ನಮ್ಮ ಗುರುಗಳು ಬಂದಿದ್ದರು, ಪಂಚಾಕ್ಷರಿ ಗವಾಯಿಗಳು. ಆ ಟೈಮ್ಗೆ ಹಂಗಾರೆ ಈ ಹುಡುಗ ಚೆನ್ನಾಗಿ ಹಾಡ್ತಾನೆ ಅಂತ ನಮ್ಮ ಗುರುಗಳು ಹೇಳಿದ ಕೂಡಲೇ ನಾವು ಚಿಕ್ಕರಾಮರಾಯರು ಹಂಗಾರೆ ಹುಡುಗನ ಒಂದು ಅರ್ಧ ತಾಸು ಹಾಡಸರಿ ಅಂಥೇಳಿ ಎಲ್ಲರ ಪರವಾಗಿ ಅವ್ರು ಹೇಳಿದರು. ಅವ್ರು ಹೇಳಿದ್ದನ್ನು ಎಲ್ಲರೂ ಮಾನ್ಯ ಮಾಡಿದರು. ನನಗೆ ಆವಾಗ ಹಾಡೋ ಸೌಭಾಗ್ಯ ಬಂತು. ಅವರೆದುರಿಗೆ 1.5 ತಾಸು ನಾನು ವೇದಿಕೆ ಮೇಲೆ ಕೂತ್ಕೊಂಡು 15,000-20,000 ಮಂದಿ ಎದುರಿಗೆ ಹಾಡೋದೊಂದು ನನಗೆ ಸುವರ್ಣ ಸಂಧಿ ಬಂತು. ಆ ಟೈಮ್ನಲ್ಲಿ ಅವರು ನನ್ನ ಹಾಡು ಕೇಳಿ ನನ್ನ ಬೆನ್ನು ಚಪ್ಪರಿಸಿ, ಈ ಹುಡುಗ ಬಹಳ ವಿದ್ವಾಂಸ ಆಗ್ತಾನೆ, ಇವನಿಗೆ ನೋಟೇಷನ್ ಮಾಡೋ ಪದ್ಧತಿ ಸ್ವರ ಹಾಕೋ ಕ್ರಮನೂ ಭಾಳ ಚೆನ್ನಾಗಿದೆ, ಬುದ್ಧಿವಾನ್ ಇದ್ದಾನೆ ಅಂಥೇಳಿ ನನಗೊಂದು ಸಣ್ಣದೊಂದು ಚಿನ್ನದ ಪದಕ ಕೊಟ್ಟು ನನಗೆ ಆಶೀರ್ವಾದ ಮಾಡಿದರು ಅವರು. ಅದೇ ಅಲ್ಲಿಂದ ಶುರುವಾಯಿತು ನಮಗೆ. ನನಗೇನು ಮಂದಿಯಲ್ಲಿ ಹಾಡೋದೊಂದು ಆನಂದ, ನಾನು ಕಲಿಯನ್ನು ಮಂದಿ ಕೇಳಿಸ್ತಾನೆಲ್ಲ ದೊಡ್ಡದೊಂದು ಹೆಮ್ಮೆ. ಹೇಗೆ ಮಂದಿಗಳು ಕೂಡ್ತಾರೆ, ಹೆಂಗೆಂಗೆ ಜನ ಕೂಡ್ತಾರೆ, ಹಾಗೆ ನನಗೊಂದು ಉಮೇದಿ ಉತ್ಸಾಹ ಬರೋದು. ಅಲ್ಲಿ 2-3 ತಾಸುವರೆಗೆ ನಾನು ಅಗದಿ ಆಯಾಸ ಇಲ್ದಂಗೆ ಕಚೇರಿಗಳನ್ನು ಮಾಡ್ತಾ ಶುರು ಮಾಡಿದೆ. ಅಲ್ಲಿಂದ ಕಚೇರಿ ಮಾಡೋಕ್ಕೆ ಅಬ್ದುಲ್ ಕರೀಮ್ ಖಾನ್ ಸಾಹೇಬರು, ಉಸ್ತಾದ್ ಅಬ್ದುಲ್ ವೈದ್ ಖಾನ್ ಸಾಹೇಬರು ಅಂತಿದ್ರು, ಆಮೇಲೆ ಅವರ ಕಕ್ಕಂದಿರ ಮಕ್ಕಳಾದ

0: ಸುರೇಶ್ ಬಾಬು ಅಂತಿದ್ರು ಅವ್ರದ್ದು. ಆನಂತರ ಕುಂದಗೋಳದ ನಮ್ಮ ಊರ ಹತ್ರ ಇದ್ದಂಥ ರಾಮ್ಬೋ ಕುಂದಗೋಳ್ಕರ್ ಸವಾಯ್ ಗಂಧರ್ವ ಅಂತೇನು ಅವ್ರ ಹಾಡುಗಳನ್ನು ಬೇಕಷ್ಟು ಕೇಳೀನಿ ನಾನು. ಇವರೆಲ್ಲ ದೊಡ್ಡ ದೊಡ್ಡ ಮಹನೀಯರ ಹಾಡನ್ನು ಕೇಳಿ ನನಗೆ ಬಹಳ ಪರಿಣಾಮ ಆಗಿ ನಾನು ಮನಸೋತೆ ಹಿಂದೂಸ್ತಾನಿ ಸಂಗೀತಕ್ಕೆ.
1: ರತ್ನ ಭಂಡಾರದಲ್ಲಿ ಈ ದಿನ ನೀವು ಆಲಿಸಿದ ನಾದ ಧ್ವನಿ ಪಂಡಿತ್ ಬಸವರಾಜ ರಾಜಗುರು ಅವರದು. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
2: ಸರ್ವೋದಯವಾಗಲಿ ಸರ್ವರಲಿ.
3: 25ನೇ ವರ್ಷದ ರಜತ ಮಹೋತ್ಸವ ಆಚರಿಸುತ್ತಿರುವ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ಗೆ ಶುಭಾಶಯಗಳನ್ನು ಕೋರುತ್ತಿದ್ದಾರೆ ಲಯನ್ಸ್ ಇಂಟರ್ನ್ಯಾಷನಲ್ ಐ ಬ್ಯಾಂಕ್ ಬೆಂಗಳೂರು.

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.
1: ನಮಸ್ಕಾರ, ನಾನು ನಿಮ್ಮ ನೆಚ್ಚಿನ ಕವಿ ಎಚ್ ಡುಂಡಿರಾಜ್. ನಾನು ದಿನ ಬೆಳಿಗ್ಗೆ ಕೇಳುವ ನನ್ನ ಪ್ರೀತಿಯ ಎಫ್ ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು 25 ವರ್ಷಗಳನ್ನು ಪೂರೈಸ್ತಾ ಇದೆ ಅಂತ ಕೇಳಿ ಬಹಳ ಸಂತೋಷವಾಯಿತು. ಎಫ್ ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು ವಾಹಿನಿಗೆ ನನ್ನ ಹಾರ್ದಿಕ ಶುಭಾಶಯಗಳು.
0: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com. ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
2: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸೂವಾಲಿ.
3: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ.
2: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ.
4: ಸಿಂಧೂರ ಬಿಂದಿಗೆ ಜೀವವ ತುಂಬಿದೆ.
3: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ.
5: ನಮ್ಮ ಜೀವ ಜೀವ ಒಂದೇ ಜೀವ ನೂರು ಜನ್ಮಕ್ಕೂ.
2: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ.
3: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ. ಪ್ರತಿ ರಾತ್ರಿ 10 ಗಂಟೆಗೆ
2: ಕನಸಿನ ಲೋಕ, ಕನಸುಗಳ ಕಂಠರಿಸೋ ಮಧುರ ತಾಣ.

0: ಇಯಂ ಆಕಾಶವಾಣಿ ಸಂಪ್ರತಿ ವಾರ್ತಾಃ ಶ್ರೂಯಂತಾಂ ಪ್ರವಾಚಕಃ ಜತಿನ ಶರ್ಮಾ. ಆದೌ ಮುಖ್ಯ ವಾರ್ತಾಃ. ಪ್ರಧಾನಮಂತ್ರಿಣಾ ಮೋದಿನಾ ಷಡ್ವಿಂಶತಿತಮಂ ಎಸ್ಸಿಒ ಶಿಖರ ಸಮ್ಮೇಳನಂ ಸಂಬೋಧಿತಂ. ಆತಂಕವಾದ ವಿಷಯೆ ದ್ವಿಮುಖಿ ಮಾಪದಂಡಂ ಸಮಾಪಯಿತುಂ ಚ ವಿಹಿತಂ ಆಹ್ವಾನಂ. ಉತ್ತರ ರೈಲ್ವೆ ಮಂಡಲಸ್ಯ ಮುರಾದಾಬಾದ್ ವಿಭಾಗೆ ಅವಶಿಷ್ಟೆ ದ್ವಾದಶಾಧಿಕ ಸಪ್ತಶತ ಕಿಲೋಮೀಟರ್ ಮಿತೆ ರೈಲಮಾರ್ಗೆ ಕವಚೈತಿ ಚತುರ್ದಶಾಂಶ ಶೂನ್ಯಂ ಪ್ರಣಾಳ್ಯೈ ಭಾರತೀಯ ರೈಲ್ವೆ ವಿಭಾಗೇನ ಸಪ್ತತ್ಯಧಿಕೈಕಶತ ಕೋಟಿ ರೂಪ್ಯಕಾಣಿ ಅನುಮೋದಿತಾನಿ. ನೇಪಾಲದೇಶೆ ವ್ಯಾಪಕ ವಿನಾಶಾನಂತರಂ ಜಲಾಪ್ಲಾವೇನ ಮೃತಾನಾಂ ಸಂಖ್ಯಾ ಸಪ್ತಾಶೀತ್ಯಧಿಕ ನವಶತಂ ಸಂಪ್ರಾಪ್ತಾ. ಆಕಾಶವಾಣ್ಯಾಃ ಎಫ್ಎಂ ಗೋಲ್ಡ್ ವಾಹಿನಿ ಅದ್ಯ ಸ್ವಕೀಯಾಂ ರೌಪ್ಯ ಜಯಂತಿಂ ಆಚರತಿ. ಅಪಿ ಚ ಭಾರತೀಯ ಋತು ವಿಭಾಗೇನ ಛತ್ತೀಸ್ಗಢ ರಾಜ್ಯಾಯ ರಕ್ತವರ್ಣಪರ ಸಂಚೇತನಾ ನಿಸ್ಸಾರಿತಾ. ಶ್ವಹ್ಯಾವತ್ ಝಾರಖಂಡ ಒಡಿಶಾ ಪೂರ್ವೋತ್ತರ ಭಾರತಸ್ಯ ಭಾಗೇಷು ಪ್ರಬಲ ವೃಷ್ಟೇಶ್ಚ ವರ್ತತೆ ಸಂಭಾವನಾ. ಅಥ ವಾರ್ತಾ ವಿಶದೀಕೃತ್ಯ. ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ಅದ್ಯ ಕಿರ್ಗಿಜ್ ಗಣರಾಜ್ಯಸ್ಯ ರಾಜಧಾನ್ಯಾಂ ಬಿಷ್ಕೇಕ ನಗರೆ ಆಯೋಜಿತಸ್ಯ ಶಂಘಾಯಿ ಸಹಕಾರ ಸಂಘಟನಸ್ಯ ರಾಷ್ಟ್ರಾಧ್ಯಕ್ಷಾಣಾಂ ಪರಿಷದಃ ಷಡ್ವಿಂಶತಿತಮೆ ಉಪವೇಶನೆ ಭಾಗಂ ನಿರ್ವ್ಯೂಢಂ. ಶಿಖರ ಸಮ್ಮೇಳನಂ ಸಂಬೋಧಯನ್ ಪ್ರಧಾನಮಂತ್ರಿ ಸರ್ವೇಭ್ಯಃ ಸದಸ್ಯ ದೇಶೇಭ್ಯಃ ಆಹ್ವಾನಂ ಅಕರೋತ್ ಯತ್ತೆ ಆತಂಕವಾದಸ್ಯ ವಿತ್ತಪೋಷಣಂ ನಿಯುಕ್ತಿ ಪ್ರಕ್ರಿಯಾಂ ಚರಮಪಂಥಿ ಪ್ರಚಾರಂ ಸುರಕ್ಷಿತ ಆಶ್ರಯ ಸ್ಥಾನಾನಿ ಸಂಪೂರ್ಣತಯಾ ವಿನಾಶಯೇಯುಃ. ಸಹ ಅವದತ್ ಯತ್ ಆತಂಕವಾದಸ್ಯ ದ್ವಿಮುಖಿ ಮಾನಕಾನಾಂ ಕೃತೆ ಕಿಮಪಿ ಸ್ಥಾನಂ ನಾಸ್ತಿ. ವಿಶ್ವಸ್ಯ ವಿಭಿನ್ನೇಷು ಭಾಗೇಷು ವಿದ್ಯಮಾನಾನಾಂ ಸಂಘರ್ಷಾಣಾಂ ವಿಷಯೆ ಶ್ರೀಮೋದಿ ಚಿಂತಾಮಪಿ ಪ್ರಕಟಿತವಾನ್. ವಿಶ್ವಸ್ಯ ವಿವಿಧ ಭಾಗೇಷು ಪ್ರಚಲತ್ಸು ಸಂಘರ್ಷೇಷು ಚಿಂತಾಂ ಪ್ರಕಟಯನ್ ಶ್ರೀಮೋದಿ ನ್ಯವೇದಯತ್ ಯತ್ ಯುದ್ಧಾನಿ ಸಂಘರ್ಷಾಶ್ಚ ಕಸ್ಯಾಪಿ ಸಮಸ್ಯಾಯಾಃ ಸಮಾಧಾನಂ ನೈವ ವರ್ತತೆ. ಸರ್ವೇ ವಿವಾದಾಃ ಸಂಭಾಷಣ ಮಾಧ್ಯಮೇನ ಕೂಟನೀತ್ಯಾ ಚ ಸಮಾಧೇಯಾಃ. ಪ್ರಧಾನಮಂತ್ರಿ ಅವದತ್ ಯತ್ ಭಾರತಂ ಆಪಣಂ ಯೋಜಯಿತುಂ ವ್ಯಾಪಾರಂ ಸೌಕರ್ಯಯುತಂ ಕರ್ತುಂ ವಿಕಾಸಸ್ಯ ನೂತನಾನ್ ಮಾರ್ಗಾನ್ ಉದ್ಘಾಟಯಿತುಂ ಚ ಸರ್ವಾನ್ ಪ್ರಯತ್ನಾನ್ ಸಮರ್ಥಯತಿ. ಪರಂಚ ಏತಾದೃಶಾಃ ಪ್ರಯತ್ನಾಃ ಸರ್ವೇಷಾಂ ದೇಶಾನಾಂ ಸಾರ್ವಾತ್ಮ್ಯಸ್ಯ ಪ್ರಾದೇಶಿಕ ಅಖಂಡತಾಯಾಶ್ಚ ಪೂರ್ಣತಯಾ ಸಮ್ಮಾನಂ ಕುರುವಂತಿ ಇತಿ ಸಹ ಅವಧಾನಂ ದತ್ತವಾನ್. ಶ್ರೀಮೋದಿ ಅವದತ್ ಯತ್ ಭಾರತಂ ಗತವರ್ಷೆ ಶಂಘಾಯಿ ಸಹಕಾರ ಸಂಘಟನ ಸಭ್ಯತಾ ಸಂವಾದ ಮಂಚಸ್ಯ ಪ್ರಸ್ತಾವಂ ಅಕರೋತ್. ಅಸ್ಮಿನ್ ವರ್ಷೆ ತಸ್ಯ ಪ್ರಥಮಂ ಸತ್ರಂ ಭಾರತೆ ಭವಿಷ್ಯತಿ ಅತಃ ಸಹ ಹರ್ಷಂ ಪ್ರಕಟಿತವಾನ್. ಪ್ರಧಾನಮಂತ್ರಿ ಶ್ರೀಮೋದಿ ಕಿರ್ಗಿಸ್ತಾನ್ ದೇಶಸ್ಯ ದ್ವಿದಿವಸೀಯ ಯಾತ್ರಾಂ ಪರಿಸಮಾಪ್ಯ ಅದ್ಯ ಅಪರಾಹ್ನೆ ಬಿಷ್ಕೇಕ ನಗರಾತ್ ನವದಿಲ್ಲಿಂ ಪ್ರತಿ ಪ್ರಸ್ಥಿತವಾನ್. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವದತ್ ಯತ್ ಭಾರತಸ್ಯ ಸಪ್ತದಶಾಂಶ ಅಷ್ಟ ಪ್ರತಿಶತಂ ಆರ್ಥಿಕ ವೃದ್ಧಿಃ ದೇಶಸ್ಯ ಚತ್ವಾರಿಂಶದಧಿಕ ಶತಕೋಟಿ ನಾಗರಿಕಾಣಾಂ ಕಠೋರ ಪರಿಶ್ರಮಸ್ಯ ಸಾಮೂಹಿಕ ಸಂಕಲ್ಪಸ್ಯ ಚ ಸ್ಪಷ್ಟಂ ಪ್ರತಿಬಿಂಬಮಸ್ತಿ. ಅದ್ಯ ಸಾಮಾಜಿಕ ಸಂಚಾರ ಪಟಲೆ ಏಕಂ ಚಲಚಿತ್ರಂ ಪ್ರಸಾರಯನ್ ಶ್ರೀಮೋದಿ ಪ್ರತಿಪಾದಿತವಾನ್ ಯತ್ ಕೋವಿಡ್ 19 ಇತಿ ಜಾಗತಿಕ ಸಂಕ್ರಮಣಾತ್ ಆರಭ್ಯ ನಿರಂತರಂ ಪ್ರಚಲತ್ಸು ಯುದ್ಧಾದಿಷು ವೈಶ್ವಿಕ ಅಸ್ಥಿರತಾಯಾಂ ಚ ಭಾರತಂ ದ್ರುತಗತ್ಯಾ ಪ್ರಗತಿಪಥೆ ಅಗ್ರೇಸರಂ ವರ್ತತೆ.
1: ದೇಶವಾಸಿಯೋಗ ಬಹತ್ ಬಹುತ್ ಬಧಾಯಿ. 7.8% ಗ್ರೋಥ್ ದೇಶ ಖುಷಿಯೋ ಸೆ ಭರ್ ಗಯಾ. ದೇಶವಾಸಿಯೋ ಕೋ ಮೈ ಬಧಾಯಿ ದೇತಾ ಹೂಂ ಉನ್ಕೆ ಸಂಕಲ್ಪ ಶಕ್ತಿ ಕೆ ಲಿಯೆ ಉನ್ಕೆ ಪುರುಷಾರ್ಥ ಕೆ ಲಿಯೆ ಏಕ್ ಸಾಮೂಹಿಕ ಶಕ್ತಿ ಕಾ ಏಕ್ ಪ್ರತಿಬಿಂಬ ಹೈ. ದುನಿಯಾ ಯುದ್ಧ ಮೇ ಡುಬಿ ಹುಯಿ ಚಾರೋ ತರಫ ಯುದ್ಧ ಕಿ ಖಬರೇ ಆ ರಹೀ. ವಿಶ್ವ ಸಂಕಟೋ ಸೆ ಗಿರಾ ಹುವಾ ಹೈ. ಸಪ್ಲೈ ಚೇನ್ ಪೂರಿ ತರಹ ಡಿಸ್ಟರ್ಬ್ ಹೈ. 2020 ಮೇ ಕೋವಿಡ್ ಕಾಲ ಸೆ ಲೇಕರ್ ಅಬ್ ತಕ್ ಕಹೀಂ ಪರ್ ಭೀ ಸ್ಥಿರತಾ ನಜರ್ ನಹೀ ಆ ರಹೀ ಹೈ. ಉಸ್ಕೆ ಬಾವಜೂದ್ ಭೀ ಭಾರತ ತೇಜ್ ಗತಿ ಸೆ ಪ್ರಗತಿ ಕರ್ ರಹಾ ಹೈ.
0: ಭಾರತೀಯ ರೈಲ್ವೆ ವಿಭಾಗೇನ ಉತ್ತರ ರೈಲ್ವೆ ಮಂಡಲಸ್ಯ ಮುರಾದಾಬಾದ್ ವಿಭಾಗಸ್ಯ ಅವಶಿಷ್ಟೆ ದ್ವಾದಶಾಧಿಕ ಸಪ್ತಶತ ಕಿಲೋಮೀಟರ್ ಮಿತೆ ರೈಲಮಾರ್ಗೆ ಕವಚ ಇತಿ ಚತುರ್ದಶಾಂಶ ಶೂನ್ಯಂ ಪ್ರಣಾಳಿಂ ಸಂಸ್ಥಾಪಯಿತುಂ ಸಪ್ತತ್ಯಧಿಕೈಕಶತ ಕೋಟಿ ರೂಪ್ಯಕಾಣಾಂ ಧನರಾಶಿಃ ಅನುಮೋದಿತಾ. ರೈಲಮಂತ್ರಾಲಯೇನ ವಿಜ್ಞಾಪಿತಂ ಯತ್ ಸ್ವೀಕೃತಮಿದಂ ಕಾರ್ಯಂ ಸ್ವದೇಶೀ ಸ್ವಚಾಲಿತ ರೈಲ ಸಂರಕ್ಷಣತಂತ್ರಸ್ಯ ಸಂಸ್ಥಾಪನೇನ ವಿಭಾಗೆ ರೈಲ ಸುರಕ್ಷಾ ಸಂರಚನಾ ಸುದೃಢಾ ವಿಧೀಯತೆ. ಮಂತ್ರಾಲಯೇನ ಸ್ಪಷ್ಟೀಕೃತಂ ಯತ್ ಕವಚೈತಿ ಚತುರ್ದಶಾಂಶ ಶೂನ್ಯಂ ಪ್ರಭಾವಿ ಕಾರ್ಯಾನ್ವಯನೇನ ನಿರ್ಧಾರಿತೇಷು ರೈಲಖಂಡೇಷು रेल संचालनाय एका उच्चस्तरीय सुरक्षा प्राप्स्यते। संस्कृत वार्तायाः संस्करणमिदं इदानीम् आकाशवाणीतः प्रसार्यते। सममेव अयं कार्यक्रमः आकाशवाण्याः अन्तर्जालपटले www.newsonair.gov.in इत्यत्र अथ न्यूज ऑन एआईआर चलदूरभाषीय तन्त्रांशे अपि समुपलब्धो भविष्यति। नेपालदेशे विनाशकारी आकस्मिक जलाप्लावेन मृतकानां संख्या अद्य 87.9% यावत् वर्धिता। सुरक्षा सैनिकाः देशस्य अष्टमण्डलेभ्यः अन्यानपि मृतदेहान् प्राप्तवन्तः इति अधिकारिणः सूचितवन्तः। अनेकेषु मण्डलेषु नदीनां जलस्तरं वर्धितम्। अविराम वृष्ट्या अथ नूतन जलाप्लावनेन संचेतनायाः मध्ये लुप्तान् अन्वेष्टुं रक्षकाः कष्टम् अनुभवन्ति। राष्ट्रिय आपत् संकट न्यूनीकरण प्रबंधन प्राधिकरणेन उक्तं यत् 80.5% यावत् वैदेशीयैः अनेकैः सुरक्षाकर्मचारिभिः च सह प्रायः 4,000 यावत् जनाः अद्यापि लुप्ताः सन्ति। प्रायः 12,000+ जनाः रक्षिताः सन्ति। काठमाण्डुनगरे भारतीय दूतावासेन अद्य प्रोक्तं यत् नेपाली अधिकारिणः सद्य एव विनाशकारी आकस्मिक जलाप्लावे मृतानां विदेशीयानां मृतशरीराणां परिचयस्य हस्तान्तरणस्य च प्रक्रियायाः विवरणं प्रदत्तवन्तः। एकस्मिन् वक्तव्ये दूतावासेन विज्ञापितं यत् नेपालसर्वकारेण विदेशी नागरिकाणां मृतशरीराणां हस्तान्तरणात् प्राक् सम्पन्नप्रक्रियाणां शृङ्खलाः निरूपिताः। दूतावासस्य अनुसारं प्रक्रियायां मृतशरीराणाम् अभिलेखनम्, अभिलिखितानि छायाचित्राणि, विवरणानि, शवपरीक्षा, मृत्योः कारणस्य सत्यापनं च अन्तर्भवति। अधिकारिणः औपचारिकरूपेण मृतकस्य परिचयस्य स्थापनं करिष्यन्ति। अङ्गुलीचिह्नानि, डीएनए अथ अन्यानि फोरेन्सिक् प्रतिदर्शानि संगृह्य पास्पोर्ट् इत्यस्य सत्यापनं करिष्यन्ति। आकाशवाण्याः लोकप्रिया एफएम गोल्ड वाहिनी अद्य स्वकीयां 25तमां रजत जयन्तीम् आचरति। अस्याः सेवायाः आरम्भः 1900तमवर्षस्य सितंबर मासस्य प्रथमे दिनांके समजायत। प्रारम्भे AIR FM 2 इति नामना ज्ञाता इयं वाहिनी वार्ता सामयिकी मनोरंजनानां सम्मिश्रणेन एका इन्फोटेनमेंट वाहिनी रूपेण प्रारब्धा आसीत्। विगत वर्षेषु FM गोल्ड आकाशवाण्याः एका प्रमुखा रेडियो सेवा संजाता। या सूचनानां विश्लेषणानां संगीतस्य च अनुपम संगम माध्यमेन श्रोतृभ्यः सेवां समर्पयति। अस्याः प्रमुख कार्यक्रमेषु सुर्ख्यो में, स्पॉटलाइट, मनी मैटर्स, मार्केट मंत्र, स्पोर्ट्स स्कैन अथ च कंट्रीवाइड इत्यादयः अतीव लोकप्रियाः सन्ति। अनेनैव सह आज सवेरे परिक्रमा च पत्रिका शैल्यां वार्ताः समसामयिक विषयान् विश्लेषणं च श्रोतृन् प्रति प्रापयन्ति, येन सूचना मनोरंजनयोः आकर्षणं स्पष्टतया परिलक्ष्यते। इयं वाहिनी आकाशवाण्याः अधिकृत सजीव प्रसारण सेवायाम् अथ च ऑल इंडिया रेडियो लाइव इति चलदूरभाष अनुप्रयोगे उपलभ्यते, येन भारतस्य विश्वस्य च श्रोतारः यत्र कुत्रापि यस्मिन् कस्मिन्नपि समये कार्यक्रमाणां रसास्वादनं कर्तुं शक्नुवन्ति। भारत ऋतु विभागेन छत्तीसगढ़ राज्ये प्रतिदिनं अत्यधिक वृष्ट्यै रक्तवर्णपरा पूर्व संचेतना प्रदत्ता अस्ति। हिमाचल प्रदेशे, बिहारे, मध्य प्रदेशे, उत्तर प्रदेशे, झारखंडे, ओडिशा प्रदेशे, उत्तराखंडे, पूर्वोत्तर भारतस्य केषुचित् भागेषु च श्वः यावत् प्रचंड वृष्टिः भवितुमर्हति। संपूर्णे झारखंड राज्ये प्रचंड वृष्टिः प्रचलति, येन राज्यस्य अनेकेषु भागेषु जलाप्लावनस्य आशंका वर्तते। ऋतुविभागेन अनेकेषां मण्डलानां

ಜನಾಂ ಕೃತೆ ನಾರಂಗವರ್ಣೀಯ ಪೀತವರ್ಣೀಯ ಚ ಸಂಚೇತನ ಪ್ರಸಾರಿತ. ಅಗ್ರಿಮಾಸು ಚತುರ್ವಿಂಶತಿ ಹೋರಾಸು ಸಂಭಾವ್ಯಸ್ಯ ಆಕಸ್ಮಿಕ ಜಲಾಪ್ಲಾವನಸ್ಯ ಚ ಸೂಚನಾ ಪ್ರದತ್ತಾ ಅಸ್ತಿ. ರಾಂಚಿನಗರಸ್ಥಿತಸ್ಯ ಋತುವಿಭಾಗಸ್ಯಾನುಸಾರಂ ಅದ್ಯ ಜಾರ್ಖಂಡ್ ರಾಜ್ಯಸ್ಯ ಅಧಿಕಾಂಶ ಭಾಗೇಷು ಮಧ್ಯಮತಃ ಪ್ರಚಂಡ ವೃಷ್ಟ್ಯಾ ಸಹ ಮೇಘಗರ್ಜನಸ್ಯ ಚ ಸಂಭಾವನಾ ಅಸ್ತಿ ಇತಿ ವಾರ್ತಾಃ.

6:15:15 ಈ ಹೊತ್ತಲ್ಲಿ ಕೇಳ್ತಾ ಇದ್ದೀರಾ ನಿಮ್ಮೆಲ್ಲರ ಮೆಚ್ಚಿನ ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ಆತ್ಮೀಯರೇ, ಇನ್ನೀಗ ಕೇಳಿ ಕಾರ್ಯಕ್ರಮ ಮನಸ್ಸುಗಳ ಮಾತು ಮಧುರ.

ಶುಭ ಸಂಜೆ. ನೀವು ಕೇಳ್ತಾ ಇದೀರಾ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ಎಫ್ಎಂ. ಈ ಹೊತ್ತಲ್ಲಿ ನಿಮ್ ಜೊತೆ ಆಗ್ತಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ಮನಸ್ಸುಗಳ ಮಾತು ಮಧುರಾನ ಶುರು ಮಾಡೋ ಸಮಯ ಇದು. ನಿಮಗೆ ಗೊತ್ತಾ, ಒಂದ್ ಯೂನಿವರ್ಸಿಟಿ ರಿಸರ್ಚ್ ಮಾಡಿತ್ತು, ಸೋಷಿಯಲ್ ಮೀಡಿಯಾದಲ್ಲಿ ಖುಷಿಯಾಗಿದ್ದೀನಿ ಅಂತ ಪೋಸ್ಟ್ ಮಾಡುವಂತ 70% ಜನ ರಾತ್ರಿ ಮಲಗೋವಾಗ ಆಂಗ್ಸೈಟಿ ಫೀಲ್ ಮಾಡ್ತಾರಂತೆ. ಆಶ್ಚರ್ಯ ಆಯ್ತಾ? ನಾವು ಹೊರಗೆ ತೋರಿಸೋದೊಂದು, ಒಳಗೆ ಫೀಲ್ ಮಾಡ್ಕೊಳ್ಳೋದು ಇನ್ನೊಂದು. ಆಫೀಸಲ್ಲಿ ಜೋರಾಗಿ ನಗ್ತೀವಿ, ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡ್ತೀವಿ, ಸ್ಟೇಟಸ್ಗೆ ಲೈಫ್ ಇಸ್ ಬ್ಯೂಟಿಫುಲ್ ಅಂತ ಹಾಕ್ತೀವಿ. ಆದ್ರೆ ರೂಮ್ಗೆ ಬಂದು ಡೋರ್ ಹಾಕೊಂಡ ತಕ್ಷಣ ಆ ನಗು ಎಲ್ಲ ಇಳಿದು ಹೋಗುತ್ತೆ. ಫೋನ್ ಸ್ಕ್ರಾಲ್ ಮಾಡ್ತೀವಿ, ಟಿವಿ ಆನ್ ಮಾಡ್ತೀವಿ, ಆದ್ರೂ ಕೂಡ ಆ ಖಾಲಿತನ ಹೊರಗೆ ಹೋಗೋದಿಲ್ಲ, ನಮ್ಮನ್ನ ಬಿಟ್ಟು ಹೋಗೋದಿಲ್ಲ. ಇವತ್ತಿನ ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮದಲ್ಲಿ ಹೊರಗೆ ನಕ್ಕು ಒಳಗೆ ಖಾಲಿಯಾಗಿರೋ ನಮ್ಗಳ ಬಗ್ಗೆ ನಾವೇ ಮಾತಾಡೋಣ. ಕೊನೆಯದಾಗಿ ನಿಮ್ಗೆ ಯಾವಾಗ ಫೀಲ್ ಆಯ್ತು ಎಲ್ರ ಜೊತೆ ಇದ್ರು ಕೂಡ ನೀವೊಬ್ರೇ ಇದ್ದೀರಾ ಅಂತ?

ಸೈಕೋಲಜಿಸ್ಟ್ ಇದಕ್ಕೆ ಸ್ಮೈಲಿಂಗ್ ಡಿಪ್ರೆಷನ್ ಅಂತಾರೆ. ಗೊತ್ತಾ, ಹೊರಗೆಲ್ಲ ನಾರ್ಮಲ್, ಕೆಲ್ಸಕ್ಕೆ ಹೋಗ್ತೀರಾ, ನಗ್ತೀರಾ, ಮಾತಾಡ್ತೀರಾ, ಆದ್ರೂ ಒಳಗೊಳಗೆ ಖಾಲಿ. ಇದು ದುರ್ಬಲತೆ ಅಲ್ಲ, ಇದು ನಾವು ಸ್ಟ್ರಾಂಗ್ ಆಗಿರ್ಬೇಕು ಅಂತ ನಮಗೆ ನಾವೇ ಹಾಕೊಂಡಿರುವಂತಹ ಪ್ರೆಷರು. ನನ್ನ ಫ್ರೆಂಡ್ ಒಬ್ಬ ಕಂಪನಿಯಲ್ಲಿ ಟಾಪ್ ಪರ್ಫಾರ್ಮರ್, ಎಲ್ರಿಗೂ ಹೆಲ್ಪ್ ಮಾಡ್ತಾನೆ, ಎಲ್ರ ಕೆಲ್ಸನೂ ಇವನೇ ಮಾಡ್ತಾನೆ, ಅಷ್ಟು ಕೇಪಬಲ್ ಇದ್ದಾನೆ. ನೀನಿಲ್ಲ ಅಂದ್ರೆ ಟೀಮ್ ಹೇಗ್ ನಡೆಯುತ್ತೆ ಅಂತ ಎಲ್ರು ಅವನ್ನ ಕೇಳ್ತಾರೆ. ಆದ್ರೆ ಒಂದಿನ ಅವನ್ ಹೇಳ್ದ, ನಾನು ದಿನಾ 8 ಗಂಟೆ ಎಲ್ರಿಗೂ ಎನರ್ಜಿ ಕೊಡ್ತೀನಿ, ಆದ್ರೆ ಮನೆಗ್ ಬಂದ್ಮೇಲೆ ನನ್ನನ್ನ ಚಾರ್ಜ್ ಮಾಡೋದಕ್ಕೆ ನನ್ಗೆ ಯಾರು ಇಲ್ಲ ಕಣೋ, ನನ್ಗೆ ಒಂಟಿ ಫೀಲ್ ಆಗುತ್ತೆ, ಒಂಥರ ಖಾಲಿತನ ಫೀಲ್ ಆಗುತ್ತೆ ಅಂತ ಹೇಳ್ತಿದ್ದ. ನಿಮ್ಗೂ ಹೀಗೆ ಆಗುತ್ತಾ? ಎಲ್ರಿಗೂ ಕೊಟ್ಟು ನಿಮಗೆ ನೀವು ಉಳಿಯೋದೇ ಇಲ್ವಾ? ಒಂದು ಫ್ಯಾಕ್ಟ್ ಹೇಳ, ಸಾಮಾಜಿಕ ಜಾಲತಾಣದಲ್ಲಿ ದಿನ ಪ್ರತಿದಿನ ಲಕ್ಷಾನುಗಟ್ಲೆ ಫೋಟೋಸ್ ಅಪ್ಲೋಡ್ ಆಗುತ್ತೆ. ಅದರಲ್ಲಿ 80% ಪರ್ಫೆಕ್ಟ್ ಲೈಫ್ ಅನ್ನ ತೋರಿಸುವಂತಹ ಫೋಟೋಸು. ನಾವು ಕಂಪೇರ್ ಮಾಡ್ತೀವಿ, ಅವರು ತುಂಬಾ ಖುಷಿಯಾಗಿದ್ದಾರೆ, ಅವರು ತುಂಬಾ ಟ್ರಾವೆಲ್ ಮಾಡ್ತಾ ಇದ್ದಾರೆ, ನಮ್ಮ ಲೈಫ್ ಮಾತ್ರ ತುಂಬಾ ಬೋರಿಂಗ್ ಆಗಿದೆ ಅಂತ ಅನ್ಕೋತೀವಿ. ಆದ್ರೆ ನೆನ್ಪಿಡಿ, ನೀವು ನೋಡೋದು ಅವರ ಪೋಸ್ಟ್ ಅನ್ನ, ಸ್ಟೋರೀಸ್ ಅನ್ನ, ಹೈಲೈಟ್ಸ್ ಅನ್ನ, ಆದ್ರೆ ಅದರ ಬಿಹೈಂಡ್ ದ ಸೀನ್ಸ್ ನಮಗೆ ಗೊತ್ತಿರೋದಿಲ್ಲ.

ಮನಸ್ಸುಗಳ ಮಾತು ಮಧುರದಲ್ಲಿ ಸಾಕ್ತಾ ಇದೀವಿ. ಫಂಕ್ಷನ್ ಹೋದಾಗ ನಮ್ಮ ಮಗಳು ಅಥವಾ ಮಗ ತುಂಬಾ ಚೆನ್ನಾಗಿ ಸೆಟ್ಲ್ ಆಗಿದ್ದಾನೆ ಅಂತ ಪೇರೆಂಟ್ಸು ಹೆಮ್ಮೆಯಿಂದ ಹೇಳ್ತಾರೆ. ನಾವು ಕೂಡ ಹೌದು, ಎಲ್ಲ ಚೆನ್ನಾಗಿದೆ, ನಾವು ಚೆನ್ನಾಗಿದ್ದೀವಿ ಅಂತೀವಿ. ಆದರೆ ರಾತ್ರಿ ಮನೆಗೆ ಬಂದಮೇಲೆ EMIs, ಟಾರ್ಗೆಟ್ಸು, ಲೋನ್ಲಿನೆಸ್ಸು, ಯಾರಿಗೂ ಹೇಳ್ಕೊಳಕ್ ಆಗದೇ ಇರುವಂತಹ ಒಂದಷ್ಟು ಭಾವಗಳು, ಅದರ ಜೊತೆಗೆ ಖಾಲಿತನ, ಲೋನ್ಲಿನೆಸ್ ಅಂದಲ್ಲ ಅದೇ. ಯಾಕಂದ್ರೆ ನಾವು ಚೆನ್ನಾಗಿಲ್ಲ, ಆರಾಮಾಗಿಲ್ಲ ಅಂತ ಹೇಳಿದ್ರೆ ಬೇರೆಯವರು ವರಿ ಮಾಡ್ಕೋತಾರೆ ಅನ್ನೋ ಯೋಚನೆ. ಹಾಗಾಗಿ ನಾವು ಮತ್ತೆ ಮಾಸ್ಕ್ ಹಾಕೋತಾ ಇದ್ದೀವಿ. ಆಫೀಸಲ್ಲಿ ಸ್ಟ್ರಾಂಗ್ ಮಾಸ್ಕು, ಫಂಕ್ಷನಲ್ಲಿ ಖುಷಿಯಾಗಿದ್ದೀನಿ ಅನ್ನೋ ಮಾಸ್ಕು, ಇನ್ಸ್ಟಾಗ್ರಾಮ್ನಲ್ಲಿ ನನ್ನ ಲೈಫು ಪರ್ಫೆಕ್ಟು ಅನ್ನೋ ಮಾಸ್ಕು. ಆದರೆ ಮಾಸ್ಕ್ ತೆಗೆದಾಗ ಮಿರರ್ ಮುಂದೆ ನಿಂತಾಗ ಅಲ್ಲಿ ಇರೋದು ನಿಜವಾದ ನಾವು. ಆ ನಾವು ಸ್ವಲ್ಪ ಟಯರ್ಡ್ ಆಗಿರ್ತೀವಿ, ಸ್ವಲ್ಪ ಗೊಂದಲದಲ್ಲಿರ್ತೀವಿ, ಸ್ವಲ್ಪ ಖಾಲಿ ಆಗಿರ್ತೀವಿ. ಇದು ದುರ್ಬಲತೆ ಅಲ್ಲ, ಮನುಷ್ಯತನ. ಮನೆಯವ್ರ ಹತ್ರ ಕೊನೆ ಬಾರಿ ನಾನು ಟಯರ್ಡ್ ಆಗಿದ್ದೀನಿ ಅಂತ ಯಾವಾಗ ಹೇಳ್ಕೊಂಡ್ರಿ ನೀವು?

0: ನಮ್ಮ ಬಾಡಿ ನಮಗೆ ಸಿಗ್ನಲ್ ಕೊಡ್ತಾ ಇರುತ್ತೆ. ರಾತ್ರಿ ನಿದ್ದೆ ಬರಲ್ಲ, ಯಾವಾಗ್ಲೂ ಟಯರ್ಡ್ ಫೀಲ್ ಆಗುತ್ತೆ, ಸಣ್ಣ ವಿಷಯಕ್ಕೆ ಇರಿಟೇಟ್ ಆಗೋದು, ಯಾವುದ್ರಲ್ಲೂ ಇಂಟ್ರೆಸ್ಟ್ ಇಲ್ಲ. ಇದೆಲ್ಲ ಖಾಲಿತನದ ಫೀಲಿಂಗ್ಗಳ ಸಿಂಪ್ಟಮ್ಸ್. ಡಾಕ್ಟರ್ ಹತ್ರ ಹೋದ್ರೆ ಸ್ಟ್ರೆಸ್ ಅಂತಾರೆ, ಆದ್ರೆ ನಾವು ಅವ್ರ ಹತ್ರ ಕೂಡ ಚೆನ್ನಾಗಿದ್ದೀವಿ ಅಂತ ಸುಳ್ಳು.
1: ಒಂದು ಅಧ್ಯಯನದ ಪ್ರಕಾರ ಯುವಕರಲ್ಲಿ ಡಿಪ್ರೆಷನ್ಗೆ ಮೇನ್ ಕಾರಣ ತಮ್ಮ ಭಾವನೆಗಳನ್ನ ಹೇಳ್ಕೊಳ್ಳೋದಕ್ಕೆ ಆಗದೆ ಇರೋ ಅಂಥದ್ದು.
0: ಇದಕ್ಕೆ ಸೊಲ್ಯೂಷನ್ ಇದೆ. ನನ್ನ ಕಸಿನ್ ಒಬ್ಬ, ಅವನು ಕೂಡ ಇದೇ ತರದ ಪರಿಸ್ಥಿತಿಯಲ್ಲಿ ಇದ್ದ. ಡೇ ಟೈಮ್ ಹೀರೋ, ನೈಟ್ ಟೈಮ್ ಝೀರೋ. ಒಂದಿನ ಅವನು ಡಿಸಿಷನ್ ತಗೊಂಡ, ವಾರಕ್ಕೊಂದಿನ ನೋ ಫೋನ್ ಡೇ ಮಾಡ್ದ. ಆ ದಿನ ಯಾರನ್ನು ಮೀಟ್ ಮಾಡ್ತಿರ್ಲಿಲ್ಲ, ಜರ್ನಲ್ ಬರ್ದ, ವಾಕ್ ಹೋದ. 3 ತಿಂಗಳು ಅದನ್ನೇ ರೂಟೀನ್ ಮಾಡಿಕೊಂಡು ಅವನು ಹೇಳ್ತಾನೆ, ಆ ಖಾಲಿತನ ಈಗಲೂ ಇದೆ, ಆದ್ರೆ ಈಗ ನಾನು ಹೆದರ್ತಾ ಇಲ್ಲ, ಅದ್ರ ಜೊತೆ ನಿಂತಿದ್ದೀನಿ, ಅದನ್ನ ಎಂಜಾಯ್ ಮಾಡ್ತಾ ಇದ್ದೀನಿ, ನನ್ನನ್ನು ನಾನೇ ಫಿಲ್ ಮಾಡ್ಕೋತಾ ಇದ್ದೀನಿ ಅಂತ.

ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮದಲ್ಲಿ ಖಾಲಿತನದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಎಲ್ಲರೂ ಮುಂದೆ ನಗ್ತಾ ಮನೆಗೆ ಬಂದ ಮೇಲೆ ಖಾಲಿ ಫೀಲ್ ಆಗುತ್ತಲ್ಲ, ಅದ್ರ ಬಗ್ಗೆ ನಮ್ಮ ಇವತ್ತಿನ ಮಾತುಕತೆ. ಕೊನೆಯದಾಗಿ ಏನ್ ಹೇಳ್ತೀನಿ ಅಂದ್ರೆ, ನಗೋದು ತಪ್ಪಲ್ಲ, ಸ್ಟ್ರಾಂಗ್ ಆಗಿರೋದು ತಪ್ಪಲ್ಲ, ಆದ್ರೆ ನೋವಾಗ್ತಾ ಇದ್ದಾಗ ನೋವಾಗ್ತಾ ಇದೆ ಅಂತ ಒಪ್ಕೊಳ್ಳೋ ಧೈರ್ಯ ಇರಲಿ. ನೀವು ರೋಬೋಟ್ ಅಲ್ಲ, ಫೀಲಿಂಗ್ಸ್ ಇರುವಂತಹ ಮನುಷ್ಯ. ಇದಾಗಿತ್ತು ಇವತ್ತಿನ ಮನಸ್ಸುಗಳ ಮಾತು ಮಧುರ. ಎಲ್ರು ಮುಂದೆ ನಗೋದು ಸ್ಕಿಲ್ಲೆ, ಆದ್ರೆ ಒಬ್ಬರೇ ಇದ್ದಾಗ್ಲೂ ನಿಮ್ಮನ್ನ ಹಗ್ ಮಾಡ್ಕೊಳ್ಳೋದು ಆರ್ಟ್, ಅದೊಂದು ಕಲೆ. ಆ ಆರ್ಟ್ ಅನ್ನ ಕಲ್ತ್ಕೊಳ್ಳಿ. ಈ ಖಾಲಿತನ ಪರ್ಮನೆಂಟ್ ಅಲ್ಲ, ಅದು ಮೋಡ ಇದ್ದ ಹಾಗೆ. ಆ ಮೋಡ ಸರಿಯುತ್ತೆ, ಸೂರ್ಯ ಮತ್ತೆ ಬರ್ತಾನೆ. ಇದು ಒಬ್ರ ಕಥೆ ಅಲ್ಲ, ನಮ್ಮಲ್ಲಿ ತುಂಬಾ ಜನ ಹೀಗೆ ಇದೀವಿ. ಕ್ರೌಡ್ ಅಲ್ಲಿ ಇದ್ರು ಕೂಡ ನಾವು ಒಂಟಿಯಾಗಿದ್ದೀವಿ ಅನ್ನೋ ಭಾವ ಆಗಾಗ ಕಾಡ್ತಾನೆ ಇರುತ್ತೆ. ಸೊ ಹಾಗಾಗಿ ಯಾವುದನ್ನು ಕೂಡ ಮನಸ್ಸಲ್ಲೇ ಇಟ್ಕೋಬೇಡಿ, ಎಕ್ಸ್ಪ್ರೆಸ್ ಮಾಡ್ಕೊಳ್ಳಿ. ಖಾಲಿತನವನ್ನ ಖಾಲಿಯಾಗಿರೋದಕ್ಕೆ ಬಿಡಬೇಡಿ, ಅದು ತುಂಬಲಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಮನಸ್ಸುಗಳ ಮಾತು ಮಧುರ ವಿಶೇಷ. ಇಷ್ಟೊತ್ತು ನಿಮ್ ಜೊತೆ ಆಗಿದ್ದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ಮತ್ತೆ ಸಿಗೋಣ, ಮತ್ತೊಂದಷ್ಟು ಭಾವಗಳನ್ನ ಹೊತ್ತು ತರ್ತೀನಿ. ಅಲ್ಲಿವರೆಗೂ ಏನ್ ಮಾಡಬೇಕು, ನೀವ್ನ ಮಿಸ್ ಮಾಡ್ಕೋಬೇಕು. ಮಿಸ್ ಮಾಡ್ಕೋತೀರಲ್ವಾ? ಕೊಡುವುದೇನು, ಕೊಂಬುದೇನು, ಒಲವು, ಸ್ನೇಹ, ಪ್ರೀತಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಗದಗ ಜಿಲ್ಲೆಯ ಹಲವೆಡೆ ಮುಖ್ಯಮಂತ್ರಿ ಬರ ಪರಿಶೀಲನೆ. ಗ್ಯಾರಂಟಿ ಯೋಜನೆ ಮರು ಪರಿಶೀಲನೆ ವೇಳೆ ಸರಿಯಾದ ಮಾಹಿತಿ ನೀಡುವಂತೆ ಸಲಹೆ. ತಂಬಾಕು ಬೆಳೆ ನಷ್ಟಕ್ಕೆ ಪರಿಹಾರ ನೀಡಲು ಮುಖ್ಯಮಂತ್ರಿ ಜೊತೆ ಚರ್ಚೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಭರವಸೆ. ಮಂಗಳೂರಿನ ಸಂಪುಟ ಸಭೆಯಲ್ಲಿ ಪ್ರವಾಸೋದ್ಯಮ ಕ್ಷೇತ್ರಕ್ಕೆ ಹೆಚ್ಚಿನ ಆದ್ಯತೆ, ಸಚಿವ ಯುಟಿ ಖಾದರ್. ಬಿಜೆಪಿ ಪಾದಯಾತ್ರೆ, 6 ಕೋಟಿ ಕನ್ನಡಿಗರ ಆಶೋತ್ತರದ ಕಹಳೆ, ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ಕೆಪಿಸಿ ಹಗರಣ, ಬೆಂಗಳೂರಿನಲ್ಲಿ ಬಿಜೆಪಿ ನಾಯಕ ಬಸವರಾಜ ಕನ್ನಾಳೆ ನಿವಾಸದ ಮೇಲೆ ಸಿಐಡಿ ದಾಳಿ. ವಾರ್ತೆಗಳ ವಿವರ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಕಂದಾಂಪುರ ಗ್ರಾಮದಲ್ಲಿ ರೈತರ ಜಮೀನಿಗೆ ತೆರಳಿ ಬರ ಪರಿಶೀಲನೆ ನಡೆಸಿದರು. ಸೂರ್ಯಕಾಂತಿ, ಜೋಳ, ಹತ್ತಿ, ಕಡಲೆಕಾಳು ಬೆಳೆ ವೀಕ್ಷಿಸಿದರು. ಈ ಬಾರಿ ಬರ ಪರಿಸ್ಥಿತಿಯಿಂದ ಬೆಳೆಗಳು ಹಾನಿಗೆ ಒಳಗಾಗಿದ್ದು ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲಿ ಅಪಾರ ನಷ್ಟ ಸಂಭವಿಸಿದೆ. ಹೀಗಾಗಿ ಬಾಕಿ ಇರುವ ಜಿಲ್ಲೆಯ 6 ತಾಲೂಕುಗಳನ್ನು ಬರಪೀಡಿತ ಪ್ರದೇಶ ಎಂದು ಘೋಷಣೆ ಮಾಡುವಂತೆ ರೈತರು ಮನವಿ ಮಾಡಿದರು. ರೈತರ ಮನವಿಗೆ ಸ್ಪಂದಿಸಿದ ಮುಖ್ಯಮಂತ್ರಿ ಬರ ಪರಿಸ್ಥಿತಿ ಬಗ್ಗೆ ಮತ್ತೊಮ್ಮೆ ಪರಿಶೀಲನೆ ನಡೆಸಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಇದೇ ವೇಳೆ ಪಿಬಿಜಿರಾಮ್ಜಿ ಯೋಜನೆಯ ಅಡಿಯಲ್ಲಿ ಹೆಚ್ಚು ಕೆಲಸ ಸಿಗುವಂತೆ ಮಾಡಿ ಎಂದು ಕೂಲಿ ಕಾರ್ಮಿಕರು ಮುಖ್ಯಮಂತ್ರಿಯವರಿಗೆ ಮನವಿ ಸಲ್ಲಿಸಿದರು. ಗ್ಯಾರಂಟಿ ಯೋಜನೆ ಮರು ಪರಿಶೀಲನೆ ವೇಳೆ ಸರಿಯಾದ ಮಾಹಿತಿಯ ಜೊತೆಗೆ ನಿಮ್ಮ ದೂರವಾಣಿ ಸಂಖ್ಯೆಯೇ ನೀಡುವಂತೆ ಕಿವಿಮಾತು ಹೇಳಿದರು. ಬಳಿಕ ಮುಖ್ಯಮಂತ್ರಿ ಗದಗ ಜಿಲ್ಲೆಯ ಹಿರಿಯ ಅಧಿಕಾರಿಗಳೊಂದಿಗೆ ಬರ ಪರಿಶೀಲನೆ ಕುರಿತಂತೆ ಸಭೆ ನಡೆಸಿದರು. ಸಭೆಯಲ್ಲಿ ಇದೇ 5ರಂದು ಪ್ರಜಾಸೇವಾ ಇಲಾಖೆ ಆರಂಭ ಮಾಡಲಾಗುತ್ತಿದೆ. ಜನರ ಸಮಸ್ಯೆಗಳಿಗೆ ಸ್ಥಳದಲ್ಲೇ ಪರಿಹಾರ ನೀಡಬೇಕು ಎಂದು ಸೂಚನೆ ನೀಡಿದರು. ಪಂಚಾಯಿತಿ ಮಟ್ಟದಲ್ಲಿ ಪಂಚ ಗ್ಯಾರಂಟಿ ಅನುಷ್ಠಾನ ಸಮಿತಿ ಮಾಡಬೇಕು ಎಂದು ನಿರ್ದೇಶನ ನೀಡಿದರು. ರಾಜ್ಯದಲ್ಲಿ ಬರ ಘೋಷಣೆ ಬಗ್ಗೆ ವೈಜ್ಞಾನಿಕವಾಗಿ ಪರಿಶೀಲನೆ ನಡೆಸಿದ ಬಳಿಕ ಕ್ರಮ ಕೈಗೊಳ್ಳಲಾಗುವುದು. ಅಲ್ಲಿಯವರೆಗೆ ರೈತರು ತಾಳ್ಮೆಯಿಂದ ಇರುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 101 ತಾಲೂಕುಗಳನ್ನು ಮಾತ್ರ ಬರಪೀಡಿತ ಎಂದು ಘೋಷಣೆ ಮಾಡಿರುವುದಕ್ಕೆ ರೈತರು ಶಾಸಕರಲ್ಲಿ ಅಸಮಾಧಾನ ಇರುವುದು ನಿಜ. ಆದರೆ ನಿಯಮ ಮೀರಿ ಬರ ಘೋಷಣೆ ಮಾಡಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ. ಕೇಂದ್ರ ತಂಡ ಯಾವುದಾದರೂ ತಾಲೂಕಿಗೆ ಭೇಟಿ ನೀಡಿ ಪರಿಶೀಲಿಸಿ ತಪ್ಪು ವರದಿ ನೀಡಿದ್ದೀರಿ ಎಂದರೆ ಅದಕ್ಕೆ ಯಾರು ಜವಾಬ್ದಾರಿ ಎಂದು ಪ್ರಶ್ನಿಸಿದ್ದಾರೆ.
1: ಸ್ಕೌಟಿಂಗ್ ಆಗ್ತದೆ, ಅದು ಯಾವಾಗ ನೀರು ಎಷ್ಟು ಏನು ಬೆಳೆ ಏನು ಅಂತ ಹೇಳಿ ಕಂಪ್ಲೀಟ್ ಹೋಗ್ಲಿ ಬರೋದೆಲ್ಲ ಚರ್ಚೆ ಆಗ್ಬೇಕು. ಅದಾದ್ಮೇಲೆ ಒಂದು ಪ್ರೊಸೀಜರ್ ಬರ್ತದೆ. ನಾನು ನಿನ್ನೆ ಹೋಮ್ ಮಿನಿಸ್ಟರ್ ನಾನು ಇದ್ರು 2 ಗಂಟೆಗಳ ಕಾಲ ಈ ವಿಚಾರದಲ್ಲಿ ಚರ್ಚೆ ಮಾಡಿದ್ದೇವೆ. 15 ದಿನಕ್ಕೆ ಒಂದ್ಸತಿ ಒಂದು ರಿಪೋರ್ಟ್ ಮೇಲೆ ಅವರು ತೀರ್ಮಾನ ಮಾಡ್ತಾರೆ. ಅದಾದ್ಮೇಲೆ ನಾವು ಸೆಂಟ್ರಲ್ ಗೌರ್ಮೆಂಟ್ ಕೂಡ ವರದಿಯನ್ನು ಕೊಡಬೇಕಾಗಿದೆ, ಅವರು ಕೂಡ ಮೀಟ್ ಮಾಡಬೇಕಾಗಿದೆ, ಅವರು ಕೂಡ ಪರಿಹಾರ ಕೊಡಬೇಕಾಗಿದೆ. ರಿಪೋರ್ಟ್ ಬಂದ ಮೇಲೆ, ಯಾಕೆಂದ್ರೆ ನಾಳೆ ಬೆಳಗ್ಗೆ ಸೆಂಟ್ರಲ್ ಗೌರ್ಮೆಂಟ್ ಬಂದು ಯಾವ್ದಾದ್ರು ಒಂದು ತಾಲೂಕು ಹೋಗ್ಬಿಟ್ಟು ಇಲ್ಲಿ ಬರ ಇಲ್ಲ, ನೀನು ವರದಿ ತಪ್ಪು ಕೊಟ್ಟಿದ್ದೆ ಅಂತ ಹೇಳಿದ್ರೆ ಯಾರದಕ್ಕೆ ಜವಾಬ್ದಾರಿ? ಅದಕ್ಕೊಂದು ಪ್ರೊಸೀಜರ್ ಇದೆ, ಪ್ಯಾರಾಮೀಟರ್ ಇದೆ. ಆ ಪ್ಯಾರಾಮೀಟರ್ ನಾವು ಖಂಡಿತ ಮಾಡ್ತೀವಿ, ಸ್ವಲ್ಪ ತಾಳ್ಮೆಯಿಂದ ಇರಬೇಕಷ್ಟೇ.
0: ರಾಜ್ಯದ ಕಾನೂನಿನ ಅಡಿಯಲ್ಲಿ ಬರಪೀಡಿತ ಪ್ರದೇಶ ಎಂದು ಘೋಷಣೆ ಮಾಡಿದರೆ ಪರಿಹಾರ ಸಿಗುವುದಿಲ್ಲ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಮೈಸೂರಿನಲ್ಲಿಂದು ಹುಣಸೂರು ತಾಲೂಕಿನ ಕಟ್ಟೆ ಮಳಲವಾಡಿ ಗ್ರಾಮದಲ್ಲಿ ಬರ ವೀಕ್ಷಣೆ ನಡೆಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇನ್ನೊಂದು ವಾರದ ಬಳಿಕ ಮತ್ತೆ ಪರಿಶೀಲನೆ ನಡೆಸಿ ಹಲವು ತಾಲೂಕುಗಳನ್ನು ಸೇರ್ಪಡೆಗೊಳಿಸಲಾಗುವುದು ಎಂದು ಹೇಳಿದ್ದಾರೆ. ಎಲ್ನಿನೋದಿಂದಾಗಿ ರಾಜ್ಯದಲ್ಲಿ 123 ವರ್ಷಗಳ ಬಳಿಕ ಈ ಪರಿಸ್ಥಿತಿ ಬಂದಿದ್ದು ರೈತರ ಬಗ್ಗೆ ಸರ್ಕಾರ ಕಾಳಜಿ ವಹಿಸಲಿದೆ ಎಂದು ತಿಳಿಸಿದ್ದಾರೆ. ಈ ಬಾರಿ ಹುಣಸೂರು ತಾಲೂಕಿನಲ್ಲಿ 16,000ಕ್ಕೂ ಹೆಚ್ಚು ಹೆಕ್ಟೇರ್ ಪ್ರದೇಶದಲ್ಲಿ ನಷ್ಟ ಉಂಟಾಗಿದೆ. ಕೇಂದ್ರ ಸರ್ಕಾರದ ಮಾನದಂಡಗಳ ಪ್ರಕಾರ ವಾಣಿಜ್ಯ ಬೆಳೆಗಳಿಗೆ ಪರಿಹಾರವಿಲ್ಲ ಎಂದು ಹೇಳಿದ್ದಾರೆ. ಆದರೂ ರೈತರಿಗೆ ಪರಿಹಾರ ಕೂಡಿಸಲು ಮುಖ್ಯಮಂತ್ರಿ ಜೊತೆ ಚರ್ಚೆ ನಡೆಸಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಮಂಗಳೂರಿನಲ್ಲಿ ಇದೇ ಮೊದಲ ಬಾರಿಗೆ ರಾಜ್ಯ ಸಚಿವ ಸಂಪುಟ ಸಭೆ ನಡೆಯಲಿದೆ ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಮಗ್ರ ಅಭಿವೃದ್ದಿ ಮತ್ತು ಪ್ರವಾಸೋದ್ಯಮ ಕ್ಷೇತ್ರಕ್ಕೆ ಹೆಚ್ಚಿನ ಆದ್ಯತೆ ನೀಡುವ ನಿಟ್ಟನಲ್ಲಿ ಈ ಸಂಪುಟ ಸಭೆಯು ಅತ್ಯಂತ ಪ್ರಾಮುಖ್ಯತೆ ಪಡೆದುಕೊಂಡಿದೆ ಎಂದು ಹೇಳಿದ್ದಾರೆ. ಅಧಿವೇಶನವನ್ನು ಯಾವುದೇ ರಾಜಕೀಯ ಪಕ್ಷಗಳು ತಮ್ಮ ಪ್ರತಿಭಟನೆಯ ವೇದಿಕೆಯನ್ನಾಗಿ ಮಾಡಿಕೊಳ್ಳಬಾರದು ಎಂದು ಪ್ರತಿಪಕ್ಷಗಳ ವಿರುದ್ದ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ದೇಶದ ಜನಸಂಖ್ಯೆಯ 40%ರಷ್ಟು ಮಂದಿ ನಗರ ಪ್ರದೇಶಗಳಲ್ಲಿ ವಾಸವಾಗಿದ್ದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ 30%ರಷ್ಟು ಅನುದಾನ ದೊರೆಯುತ್ತಿದೆ. ಉಳಿದ ಸಂಪನ್ಮೂಲ ಕ್ರೋಢೀಕರಣಕ್ಕೆ ಅಧಿಕಾರಿಗಳು ಹೆಚ್ಚು ಒತ್ತು ನೀಡಬೇಕು ಎಂದು ಪೌರಾಡಳಿತ ಸಚಿವ ಎಚ್ ಸಿ ಬಾಲಕೃಷ್ಣ ನಿರ್ದೇಶನ ನೀಡಿದ್ದಾರೆ.

0: ಮೈಸೂರಿನಲ್ಲಿಂದು ಹಾಸನ ಮತ್ತು ಮಂಡ್ಯ ಜಿಲ್ಲೆಯ ನಗರ ಸ್ಥಳೀಯ ಸಂಸ್ಥೆಗಳ ಅಧಿಕಾರಿಗಳ ಜೊತೆಗೆ ಸಭೆ ನಡೆಸಿ ಮಾತನಾಡಿದ ಅವರು, ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ವಾಣಿಜ್ಯ ಮಳಿಗೆಗಳ ಬಾಡಿಗೆ ವಸೂಲಿಯಾಗದಿದ್ದರೆ ಅಂತಹ ಅಧಿಕಾರಿಗಳ ವಿರುದ್ದ ಕ್ರಮ ವಹಿಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಅಬಕಾರಿ ಸಚಿವ ಶಿವಲಿಂಗೇಗೌಡ ಮಾತನಾಡಿ, ಹಾಸನ ಜಿಲ್ಲೆಯ ಬಹಳಷ್ಟು ಪಟ್ಟಣ ಪಂಚಾಯಿತಿಗಳಲ್ಲಿ ಸಿಬ್ಬಂದಿ ಕೊರತೆ ಇದೆ ಎಂದು ಪೌರಾಡಳಿತ ಸಚಿವರ ಗಮನ ಸೆಳೆದರು. ಇದಕ್ಕೆ ಪ್ರತಿಕ್ರಿಯಿಸಿದ ಸಚಿವ ಎಚ್ ಸಿ ಬಾಲಕೃಷ್ಣ, ಹೆಚ್ಚಿನ ಅನುದಾನ ಕ್ರೋಢೀಕರಣವಾಗಿರುವ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಸಿಬ್ಬಂದಿಯನ್ನು ಹೊರಗುತ್ತಿಗೆ ಆಧಾರದ ಮೇಲೆ ನೇಮಿಸಿಕೊಳ್ಳಿ ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಬಿಜೆಪಿ ಪಾದಯಾತ್ರೆಯು 6 ಕೋಟಿ ಕನ್ನಡಿಗರ ಆಶೋತ್ತರದ ಕಹಳೆ ಎಂದು ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ತಿಳಿಸಿದ್ದಾರೆ. ರಾಯಚೂರಿನ ಲಿಂಗಸುಗೂರಿನಲ್ಲಿ ಸರ್ಕಾರದ ವಿರುದ್ದ 10 ದಿನಗಳ ಪಾದಯಾತ್ರೆಗೆ ಚಾಲನೆ ನೀಡಿ ಮಾತನಾಡಿದ ಅವರು, ರೈತ ವಿರೋಧಿ, ಜನವಿರೋಧಿ ಮತ್ತು ಮಹಿಳಾ ವಿರೋಧಿ ಸರ್ಕಾರವನ್ನು ಕಿತ್ತೊಗೆಯುವವರೆಗೆ ಪಕ್ಷದ ಹೋರಾಟ ಮುಂದುವರಿಯಲಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮಾತನಾಡಿ, ಈ ಹೋರಾಟ ರಾಜ್ಯ ಸರ್ಕಾರ ವಿರುದ್ದದ ರಣಕಹಳೆ ಎಂದು ಹೇಳಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಪಿವೈ ವಿಜಯೇಂದ್ರ ಮಾತನಾಡಿ, ಈ ಪಾದಯಾತ್ರೆಯು ರಾಜ್ಯದ ಮುಂದಿನ ರಾಜಕೀಯ ದಿಕ್ಕನ್ನು ಬದಲಾಯಿಸಲಿದೆ. ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನು ಬುಡ ಸಮೇತ ಕಿತ್ತುಹಾಕಲು ಬಿಜೆಪಿ ಸಂಕಲ್ಪ ಮಾಡಿದೆ ಎಂದು ಹೇಳಿದ್ದಾರೆ. ನಾಡಿನ ರೈತರ ಸಂಕಷ್ಟ ಆಲಿಸಲು ಸಾಧ್ಯವಿಲ್ಲದ ನಿರ್ದಯಿ ಸರ್ಕಾರವಿದು ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕೆಪಿಸಿ ನೇಮಕಾತಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನ ಸಂಜಯ್ ನಗರದಲ್ಲಿರುವಂತಹ ಬಂಧಿತ ಆರೋಪಿ ಬಿಜೆಪಿ ನಾಯಕ ಬಸವರಾಜ್ ಕನ್ನಾಳೆ ನಿವಾಸದ ಮೇಲೆ ಇಂದು ಸಿಐಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ತನಿಖೆಯ ಭಾಗವಾಗಿ ದೂರವಾಣಿ ಕರೆಯ ವಿವರ ಮತ್ತು ಸಿಸಿಟಿವಿ ದೃಶ್ಯಾವಳಿಗಳನ್ನು ವಶಪಡಿಸಿಕೊಂಡಿದ್ದಾರೆ. ತನಿಖೆಯ ವೇಳೆ ಸುಮಾರು 20 ಅಧಿಕಾರಿಗಳು ಸಾಕ್ಷ್ಯ ನೀಡಲು ಸಿದ್ದವಿದ್ದು ಹಗರಣದಲ್ಲಿ ಭಾಗಿಯಾಗಿರುವುದಾಗಿ ಒಪ್ಪಿಕೊಂಡಿದ್ದಾರೆ ಎಂದು ಐಎಎನ್ಎಸ್ ಸುದ್ದಿಸಂಸ್ಥೆ ವರದಿ ಮಾಡಿದೆ. ನೇಮಕಾತಿ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಆಯ್ಕೆಯಾದ 29 ಅಭ್ಯರ್ಥಿಗಳು ಹಣ ಪಾವತಿಸಿದ್ದಾರೆ ಎಂದು ತನಿಖೆಯಲ್ಲಿ ಬಹಿರಂಗವಾಗಿದೆ. ಪ್ರಕರಣದಲ್ಲಿ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಅವರನ್ನು 5ನೇ ಆರೋಪಿಯಾಗಿ, ಬಸವರಾಜ್ ಕನ್ನಾಳೆಯನ್ನು 6ನೇ ಆರೋಪಿಯಾಗಿ ಹೆಸರಿಸಲಾಗಿದೆ. ಕೆಪಿಸಿ ಹಗರಣದಲ್ಲಿ ಇನ್ನೋರ್ವ ಸಚಿವರು ರಾಜೀನಾಮೆ ನೀಡಲಿದ್ದಾರೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಹಗರಣದಲ್ಲಿ ಕಾಂಗ್ರೆಸ್ನ ಅನೇಕ ನಾಯಕರು ಭಾಗಿಯಾಗಿದ್ದು ಹಲವು ದಾಖಲೆಗಳನ್ನು ಈಗಾಗಲೇ ಬಿಡುಗಡೆ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಈ ಕುರಿತಂತೆ ಪ್ರತಿಕ್ರಿಯಿಸಿರುವ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ, ಆರ್ ಅಶೋಕ ಅವರ ಹೇಳಿಕೆಗಳನ್ನು ತಳ್ಳಿಹಾಕಿದ್ದಾರೆ. ಕೆಪಿಸಿ ನೇಮಕಾತಿ ಪ್ರಕ್ರಿಯೆಯಲ್ಲಿ ತಮಗೆ ಸಂಬಂಧಿಸಿದ ಯಾವುದೇ ಆರೋಪಗಳನ್ನು ಎದುರಿಸಲು ಸಿದ್ದ ಎಂದು ಹೇಳಿದ್ದಾರೆ. ಪ್ರಕರಣದ ಆರೋಪಿ ಬಸವರಾಜ ಕನ್ನಾಳೆ ಮತ್ತು ಬಿಜೆಪಿ ನಾಯಕರ ನಡುವಿನ ಸಂಬಂಧದ ಬಗ್ಗೆ ಅವರು ಪ್ರಶ್ನಿಸಿದ್ದಾರೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿದ್ದಂತಹ ಚಂದ್ರಶೇಖರನ್ ಕುಟುಂಬಕ್ಕೆ ನೀಡಬೇಕಾದ ಸೌಲಭ್ಯಗಳ ಕುರಿತು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಸ್ಪಷ್ಟನೆ ನೀಡಿದೆ. ಬಾಕಿ ಇರುವ ಪಿಎಫ್ ಮೊತ್ತ 3,05,000 ರೂಪಾಯಿ ಹೊರತುಪಡಿಸಿ ಉಳಿದ ಎಲ್ಲಾ ಸೌಲಭ್ಯಗಳನ್ನು ಈಗಾಗಲೇ ಒದಗಿಸಲಾಗಿದೆ ಎಂದು ತಿಳಿಸಿದೆ. ಬಾಕಿ ಇರುವ ಪಿಎಫ್ ಮೊತ್ತವನ್ನು ಶೀಘ್ರದಲ್ಲೇ ಪಾವತಿಸಲು ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಪ್ರಕಟಣೆಯಲ್ಲಿ ಸ್ಪಷ್ಟಪಡಿಸಿದೆ. ಜಿಬಿಎ ವ್ಯಾಪ್ತಿಯ ಎಲ್ಲ 5 ನಗರ ಪಾಲಿಕೆಗಳ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಮುಖಚರ್ಯೆ ಆಧಾರಿತ ಹಾಜರಾತಿ ವ್ಯವಸ್ಥೆ ಜಾರಿಗೊಳಿಸುವಂತೆ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಶಿಕ್ಷಣ ವಿಭಾಗದ ವಿಶೇಷ ಆಯುಕ್ತರಿಗೆ ಸೂಚನೆ ನೀಡಿದ್ದಾರೆ. ಶಾಲಾ ಮಕ್ಕಳಿಗೆ ಸಮವಸ್ತ್ರಗಳನ್ನು ನಿಗದಿತ ಸಮಯದಲ್ಲಿ ವಿತರಿಸಬೇಕು. ಶಾಲಾ ಕಾಲೇಜುಗಳಲ್ಲಿ ಶೌಚಾಲಯಗಳ ವ್ಯವಸ್ಥೆ ಸಮರ್ಪಕವಾಗಿರಬೇಕು ಎಂದು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಇದೇ ವೇಳೆ ಬಾಕಿ ಇರುವ 59.26 ಕಿಲೋಮೀಟರ್ ಕಾಮಗಾರಿಯನ್ನು ತ್ವರಿತವಾಗಿ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ವಿಕಸಿತ ಭಾರತ ಜೀರಾಮ್ಜಿ ಮಹತ್ವಾಕಾಂಕ್ಷಿ ಅಭಿಯಾನದಲ್ಲಿ ಸಾರ್ವಜನಿಕರು ಸಕ್ರಿಯವಾಗಿ ಪಾಲ್ಗೊಂಡು ಯೋಜನೆಯ ಪ್ರಯೋಜನ ಪಡೆಯಬೇಕೆಂದು ಕೋಲಾರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ಪ್ರವೀಣ್ ಪಿ ಬಾಗೇವಾಡಿ ಕರೆ ನೀಡಿದ್ದಾರೆ. ಮಂಡ್ಯ ಜಿಲ್ಲೆಯ ಪಾಂಡಪುರ, ಕೆಆರ್ಪೇಟೆ ಮತ್ತು ನಾಗಮಂಗಲ ತಾಲೂಕುಗಳಲ್ಲಿ 790 ಜನ ವಸತಿಗಳಿಗೆ ಪೂರೈಸುವ ಬಹುಗ್ರಾಮ ಕುಡಿಯುವ ನೀರು ಸರಬರಾಜು ಯೋಜನೆಯ ಕಾಮಗಾರಿಗಳನ್ನು ಶೀಘ್ರವೇ ಪೂರ್ಣಗೊಳಿಸುವಂತೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ನಂದಿನಿ ಅಧಿಕಾರಿಗಳು ಮತ್ತು ಗುತ್ತಿಗೆ ಸಂಸ್ಥೆಗೆ ಸೂಚನೆ ನೀಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿನ ರಾಜ್ಯ ಹೆದ್ದಾರಿ 6ರ ಕಾರವಾರ ದೇವಳಮಕ್ಕಿ ಕೆರವಾಡಿ ಬೋಳ್ವೆ ಇರಪಾಗೆ ಮಲ್ಲಾಪುರ ರಸ್ತೆಯಲ್ಲಿ 30 ಟನ್ಗಿಂತ ಹೆಚ್ಚಿನ ಭಾರವುಳ್ಳ ಸರಕು ಮತ್ತು ಬೃಹತ್ ವಾಹನಗಳ ಸಂಚಾರವನ್ನು ನಿಷೇಧಿಸಿ ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ಆದೇಶ ಹೊರಡಿಸಿದ್ದಾರೆ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ ಮುಂದಿನ ಕಂತಿನ ನೆರವು ಪಡೆಯಲು ಅರ್ಹ ರೈತರು ಇ ಕೆವೈಸಿ ಪೂರ್ಣಗೊಳಿಸುವುದು ಕಡ್ಡಾಯವಾಗಿದೆ ಎಂದು ಕೋಲಾರ ಜಿಲ್ಲಾ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕಿ ಎಂಎನ್ ಮಂಜುಳಾ ತಿಳಿಸಿದ್ದಾರೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲ್ ಯುವರ್ಸ್ ಮ್ಯಾಜಿಕಲ್ ಯುವರ್ಸ್ ಎಫ್ಎಂ ರೈನ್ಬೋ ಟ್ಯೂನ್ ಮಾಡಿದ್ದೀರಾ. ಸಮಯ ಆಗಿದೆ ಸರಿಯಾಗಿ 6:51 15 ಸೆಕೆಂಡ್ಗಳು.

ಎಫ್ಎಂ ರೈನ್ಬೋಗೆ 25ರ ಸಂಭ್ರಮ. ಈ ದಿನ ಮುಂಜಾನೆಯಿಂದ ಇಷ್ಟು ಹೊತ್ತಿನವರೆಗೂ ಸಹ ಬಹಳಷ್ಟು ವಿಶೇಷವಾದಂಥ ಕಾರ್ಯಕ್ರಮಗಳನ್ನು ಕೇಳಿದ್ದೀರಿ. ಇನ್ನೂ ಸಹ ವಿಶೇಷ ಕಾರ್ಯಕ್ರಮಗಳು ನಿಮಗಾಗಿ ಕಾಯ್ತಾ ಇದೆ. ಆ ಎಲ್ಲ ಕಾರ್ಯಕ್ರಮಗಳನ್ನು ಕೇಳೋದಕ್ಕೆ ಎಲ್ಲೂ ಹೋಗಬೇಡಿ, ಕೇಳ್ತಾನೇ ಇರಿ. ಸ್ಟೇಟ್ಯೂನ್ 101.3 ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು. ಸದ್ಯಕ್ಕೆ ಯಾವ ವಿಶೇಷ ಕಾರ್ಯಕ್ರಮ ಇನ್ನೀಗ ಅಂತ ಹೇಳಿದ್ರೆ ಸನ್ಸೆಟ್ ಸುರಭಿ. ಇಂದಿನ ಸನ್ಸೆಟ್ ಸುರಭಿಯಲ್ಲಿ ನಮ್ಮ ಪ್ರಿಯ ಕೇಳುಗರ ಜೊತೆಗೆ ಮಾತಾಡೋಣ. ಅದಕ್ಕೂ ಮೊದಲು ಒಂದು ಸುಂದರವಾದಂಥ ಗೀತೆ ನಿಮಗಾಗಿ ಪ್ರಸಾರವಾಗ್ತಾ ಇದೆ.

0: ರಾಣಿ ಅವರು ಬೊಂಬೆ ನಗರಿಯಿಂದ ಮಾತಾಡ್ತಾ ಇದ್ದೀರಾ?
1: ಹೌದು.
0: ಹೇಗಿದ್ದೀರಾ ರಾಣಿ?
1: ನಾನು ಆರಾಮಾಗಿದ್ದೀನಿ. ಮತ್ತೆ ಕಾಮನಬಿಲ್ಲಿಗೆ ರಜತ ಮಹೋತ್ಸವ.
0: ಹೌದು,
1: ಶುಭಾಶಯಗಳು.
0: ಧನ್ಯವಾದಗಳು ರಾಣಿ ಅವರೇ. ಕಾಮನಬಿಲ್ಲನ್ನ ಎಷ್ಟು ವರ್ಷದಿಂದ ಕೇಳ್ತಾ ಇದ್ದೀರಾ ನೀವು?
1: ಅದು 2001 ಸೆಪ್ಟೆಂಬರ್ 1
0: ಸೆಪ್ಟೆಂಬರ್ 1 ಅವತ್ ಮೊದಲನೇ ದಿನದಿಂದ ಕೇಳ್ತಾ ಇದ್ದೀರಾ ನಮ್ಮ ಕಾಮನಬಿಲ್ಲನ್ನ?
1: ಹೌದು.
0: ಯಾವೆಲ್ಲ ಕಾರ್ಯಕ್ರಮಗಳನ್ನ ನೀವು ಮೆಲ್ಕ್ ಹಾಕ್ಬೋದು ಇವತ್ತಿನ ಈ ಶುಭ
1: ಸಂದರ್ಭದಲ್ಲಿ? ಧ್ವನಿಗಳನ್ನ ಮೆಲ್ಕ್ ಹಾಕ್ತೀನಿ.
0: ಹೇಳಿ ಹೇಳಿ.
1: ತುಂಬಾ ಧ್ವನಿಗಳು. ಪುನೀತಾ, ವಿಜಯಶ್ರೀ, ಅಪರ್ಣ, ಸುಮತಿ ಮೇಡಮ್, ತುಂಬಾ ಇಂದ್ರಾಲ, ಚಂದ್ರಾಲ, ಸುಧೀಂದ್ರ, ಸಚಿನ್ ಬನವಾಸಿ, ಹೀಗೆ ಪಟ್ಟಿ ಹೊರಟ್ರೆ ತುಂಬಾ ದೂರ ಹೋಗುತ್ತೆ. ಅದರಲ್ಲೂ ಭಾನುವಾರ ಮಧ್ಯಾಹ್ನ 3 ಪುನೀತಾ ಅವರು ನಡ್ಸ್ಕೊಡ್ತಿದ್ರು. ಒಂದು ತುಂಬಾ ಸೊಗಸ ಕಾರ್ಯಕ್ರಮ ನಡ್ಸ್ಕೊಡ್ತಿದ್ರು. ಈಗ್ಲೂ ಕಾರ್ಯಕ್ರಮಗಳು ನೆನಪಿಲ್ದಿದ್ರು ಧ್ವನಿಗಳು ನೆನಪಿವೆ ನನಗೆ.
0: ಮರ್ಯಾದಕ್ಕೆ ಆಗದೆ ಇರುವಂತ ಧ್ವನಿಗಳು ಅಲ್ವಾ?
1: ಅಂತ ಯಾವ ಮಟ್ಟಿಗೆ ಅಂದ್ರೆ, ಒಂದು ಹಂತದಲ್ಲಿ ಮುಖ್ಯವಾಹಿನಿ ಮಾತ್ರ ಇತ್ತು. ಇದು ಕಾಮನಬಿಲ್ಲು ಶುರುವಾಗುವಾಗ ಏನು ಹೇಳ್ತೀವಿ ಅದಕ್ಕೆ ಮನ್ವಂತರ ಅಂತ ಹೇಳ್ತೀವಿ. ಸಾಕಷ್ಟು ಬದಲಾವಣೆ, ಹಾಡುಗಳು, ಮನೋರಂಜನೆ. ಆಗ ಮುಖ್ಯವಾಹಿನಿ ಅಂದ್ರೆ ಅದರಲ್ಲಿ ಏನು ಆಯ್ದ ಕಾರ್ಯಕ್ರಮಗಳು ಮಾತ್ರ ಬರ್ತಾ ಇತ್ತು, ಅಂದ್ರೆ ಸುದ್ದಿ ಅಷ್ಟೇ ಅಥವಾ ಕೃಷಿ ರಂಗ ಹಾಗೆ ಹೀಗೆ ಹೀಗೆ ಹೇಳಿ ಇರ್ತಾ ಇತ್ತು. ಇದು ಬೇರೆನೆ ವಿಧದಲ್ಲಿ ಶುರುವಾದ ಕಾರ್ಯಕ್ರಮ.
0: ಹೌದು,
1: ಕೇಳುಗರನ್ನ, ತುಂಬಾ ಜನ ಕೇಳುಗರನ್ನ ಹಿಡಿದಿಟ್ಕೊಳ್ಳೋ ಕಾರ್ಯಕ್ರಮ. ಮತ್ತೆ ರಾಷ್ಟ್ರ ಮಟ್ಟದಲ್ಲೂ ಹೊರಡ್ತು ಇದು.
0: ಸೊ ಎಲ್ಲ ಕಾರ್ಯಕ್ರಮಗಳನ್ನ ಕೇಳ್ತಾ ಇರ್ತೀರಿ ನಮ್ಮ ರೇನ್ಬೋದಲ್ಲಿ?
1: ಹೌದು. ಅಂದ್ರೆ ಯಾವ ಮಟ್ಟಿಗೆ ಅಂದ್ರೆ ವಿವಿಧ ವಾರ್ತೆ ಆಗ್ಬೋದು, ಕಾಮನಬಿಲ್ ಆಗ್ಬೋದು, ಆ ಮಟ್ಟಿಗೆ ನಮ್ಗೆ ದಿನನಿತ್ಯದಲ್ಲಿ ನಮ್ ಜೊತೆಗೇನೆ ಅದು ಸಾಕ್ತಾ ಇದೆ.
0: ನಿಮ್ಮ ಸಂಗಾತಿ ಆಗ್ಬಿಟ್ಟಿದೆ.
1: ಅನುದಿನದ ಸಂಗಾತಿ ಅಂತ ಹೇಳ್ಬೋದು.
0: ರಾಣಿ ಅವರ
1: ಮಧುರ ಮಿಡಿತ ಅಂತ ಹೇಳ್ಬೋದು.
0: ಹೌದು,
1: ಹಾಗೆ
0: ಮಾಹಿತಿಗಾಗಿ ಮನರಂಜನೆಗಾಗಿ ಮೀಸಲು ನಮ್ಮ ರೇನ್ಬೋ.
1: ಕಾಮನಬಿಲ್ಲು ಇಂದ್ರಧನುಷು ಹಾಗೆ ಹೇಳಿ ಅಷ್ಟೇ ಕನ್ನಡದಲ್ಲಿ ಹೇಳಿರುಪ ಅವ್ರೆ.
0: ಹೌದು, ಕನ್ನಡ ಕಾಮನಬಿಲ್ಲು.
1: ಹೌದು.
0: ಮತ್ತೆ ಹೇಳಿ ರಾಣಿ ಅವರೇ, ಮತ್ತೆಲ್ಲ ಯಾವ ಸುಮಧುರ ಕ್ಷಣಗಳನ್ನ ನೀವು ಮೆಲ್ಕ್ ಹಾಕ್ತೀರಿ ನಮ್ಮ ಕಾರ್ಯಕ್ರಮಗಳನ್ನ ಕೇಳ್ತಾ ಇರುವಾಗ?
1: ನಂಗೆ ಇಂಥದ್ದು ಅಂತ ಹೇಳಿ ನಿರ್ದಿಷ್ಟವಾಗಿಲ್ಲ, ನಂಗೆ ಎಲ್ಲವೂ ಇಷ್ಟ ಆಗುತ್ತೆ. ಅಂದ್ರೆ ನೀವ್ ಹೇಳ್ದಾಗೆ ಇವತ್ತು ಚಿತ್ರಾನ್ನ ಇಷ್ಟ, ನಾಳೆ ಉಪ್ಪಿಟ್ಟು ಇಷ್ಟ ಆಗುತ್ತೆ, ನಾಳಿದ್ದು ಇನ್ನೊಂದು ಇಷ್ಟ ಆಗುತ್ತೆ. ಅದು ಏಕತನತೆ ಅಂತ ಏನಿಲ್ಲ, ವೈವಿಧ್ಯತೆಯಲ್ಲಿ ಏಕತೆ ಅಂತ
0: ಆಗಾಗ
1: ಬದಲಾವಣೆ ಆಗ್ತೇನೆ ಇರುತ್ತಲ್ವಾ, ಆಗ್ತೇನೆ ಇದೆ. ಈಗ ಸಾಕಷ್ಟು 2001 2026 ಈ 25 ಎಂತ ವಸಂತದಲ್ಲಿ ತುಂಬಾ ಬದಲಾವಣೆ ಆಗಿದೆ.
0: ಹೌದು,
1: ಅವತ್ತಿದ್ದ ಕಾರ್ಯಕ್ರಮಗಳಿಗಿಂತ ಇವತ್ತು ಇನ್ನೂ ಹೆಚ್ಚಾಗಿದೆ. ಧ್ವನಿಗಳು ಬದಲಾಗ್ತಾ ಇವೆ, ವಿಷಯಗಳು ಬದಲಾಗ್ತಾ ಇದೆ. ಮತ್ತೆ ಬೆಳಿಗ್ಗೆ ಒಂದ್ ವಿಷಯ, ಒಂದು ಜಾಹೀರಾತ್ ಬಂತು ನಿಮ್ಮ ಕಾಮನಬಿಲ್ಲಿಗೆ ನೇತ್ರದಾನ ಮಾಡಿ ಅಂತ ಹೇಳಿ. ಅದು ಅಂದ್ರೆ ಆ ದಾನ ನಾನ್ ತಗೊಂಡಿರೋದ್ರಿಂದ ನಂಗೆ ಕೇಳ್ಬಿಟ್ಟು ಒಂಥರ ಹೆಮ್ಮೆ ಅನ್ನಿಸ್ಬಿಡ್ತು. ಅದೇ ಲಯನ್ಸ್ ಇಂದ ನನ್ಗೆ ಸಿಕ್ಕಿದ್ದು. ಆ ಲಯನ್ಸ್ ಬಗ್ಗೆ ನೀವು ಜಾಹೀರಾತ್ ಕೊಟ್ರಿ ಬೆಳಿಗ್ಗೆ ಬೆಳಿಗ್ಗೆ ಸಚಿನ್ ಅವ್ರು ಇರುವಾಗ.
0: ಹೌದು, ಇದು ಎಲ್ಲರಿಗೂ ಸಹ ಪಸರಿಸಲಿ,
1: ಹೆಮ್ಮೆ ಅನ್ನಿಸ್ಬಿಡ್ತು ಕೇಳುವಾಗ. ಹೇಳ್ತಿದ್ನಲ್ಲ, ನೆನ್ಪುಗಳು ಸಾಕಷ್ಟಿವೆ, ಸಮಯ ಬೇರೆಯವ್ರಿಗೂ ಕೊಡ್ತಲ್ಲ ನಾನು.
0: ಧನ್ಯವಾದಗಳು ರಾಣಿ ಅವರೇ, ಬಹಳಷ್ಟು ವಿಚಾರ.
1: ನಿಮಗ್ ಧನ್ಯವಾದ.
0: ಥ್ಯಾಂಕ್ ಯು ರಾಣಿ ಅವರೇ, ಧನ್ಯವಾದ. ಆತ್ಮೀಯರೇ, ಮತ್ತಷ್ಟು ಮತ್ತಷ್ಟು ಪ್ರಿಯ ಕೇಳುಗರ ಜೊತೆಗೆ ಮಾತಾಡೋಣ ಇಂದಿನ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ. ಕೇಳ್ತಾ ಇರಿ ಸ್ಟೇ ಟ್ಯೂನ್, 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು.

0: ಸಂಜೆಯ ಸನ್ಸೆಟ್ ಸುರಭಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ. ನಿಮ್ಮೊಟ್ಟಿಗೆ ನಾನು ನಿಮ್ಮ ರೈನ್ಬೋ ಗೆಳತಿ ಆರ್ಜಿ ರೂಪ. ಇಂದಿನ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ನಮ್ಮ ಪ್ರಿಯ ಕೇಳುಗರ ಜೊತೆಗೆ ಮಾತಾಡೋಣ 25 ವರ್ಷಗಳ ಈ ರಜತ ಮಹೋತ್ಸವದಲ್ಲಿ. ಹಲೋ,
1: ಹಲೋ,
0: ನಮಸ್ಕಾರ.
1: ನಮಸ್ತೆ ರೂಪ ಅವರಿಗೆ.
0: ಹೇಗಿದ್ದೀರಿ ರಾಣಿ ಅವರು?

0: 7:55 ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಪ್ರಿಯಾ ಕೇಡುಕರ ಜೊತೆಗೆ ಮಾತಾಡ್ತಾ ಇದೀವಿ. ಈ ದಿನ ನಮ್ಮ ಎಫ್ಎಂ ರೈನ್ಬೋಗೆ 25ರ ಸಂಭ್ರಮ. ಹಲೋ,
1: ನಮಸ್ಕಾರ.
0: ನಮಸ್ಕಾರ ಭರತ್ ಅವರೇ, ಹೇಗಿದ್ದೀರಿ?
1: ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಹೇಗಿದ್ದೀರಾ?
0: ನಾವು ತುಂಬಾ ಚೆನ್ನಾಗಿದ್ದೀವಿ. ಇವತ್ತು ನಮ್ಮ ಎಫ್ಎಂ ರೈನ್ಬೋಗೆ 25ರ ರಾಜ್ಯದ ಮಹೋತ್ಸವ ಭರತ್ ಅವರ.
1: ಹೌದು, ಈ ಬೆಳ್ಳಿ ಹಬ್ಬ ಆಚರಿಸುವ ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲಿಗೆ ನಮ್ಮ ಶುಭ ಕಾಮನೆಗಳು.
0: ಧನ್ಯವಾದಗಳು. ಎಷ್ಟು ವರ್ಷಗಳಿಂದ ಕೇಳ್ತಾ ಇದ್ದೀರಿ ಭರತ್ ಅವರೇ ನಮ್ಮ ಕಾಮನ ಬಿಲ್ಲನ್ನ?
1: ಸಾಮಾನ್ಯ 20 ವರ್ಷದಿಂದ ಹೆಚ್ಚು ಕೇಳ್ತಾ ಇದ್ದೇನೆ. ಆಮೇಲೆ ನಾನು ನೌಕರಿಯ ಸಲುವಾಗಿ ಬೇರೆ ಬೇರೆ ಊರಿಗೆ ವರ್ಗಾಗಿ ಹೋಗ್ತಾ ಇದ್ದೆ. ಅಲ್ಲೆಲ್ಲ ಹೋಗ್ಬೇಕಾದ್ರೆ ಈ ಆಕಾಶವಾಣಿ ಅಥವಾ ವಿವಿಧ ಭಾರತಿ ಅಥವಾ ಎಫ್ಎಂ ರೈನ್ಬೋ ಇದೆಲ್ಲ ನನ್ನ ಜೊತೆಗೆ ಇರ್ತಾ ಇತ್ತು. ಅದರಲ್ಲಿ ಬರುವ ಎಲ್ಲ ಕಾರ್ಯಕ್ರಮಗಳನ್ನು ನಾನು ಕೇಳ್ತಾ ಇರ್ತೇನೆ. ಹಾಗೆ ಈ ಬೆಳ್ಳಿ ಹಬ್ಬ, ಹಾಗೆ ಬೆಳ್ಳಿ ಅಂದ್ರೆ ಬಹಳ ಬೆಳೆ ಬಾಳುವಂತದ್ದು, ಗಟ್ಟಿಯಾಗಿರ್ತದೆ, ಆಮೇಲೆ ಬಾಳಿಕೆ ಬರುವಂತದ್ದು. ಹಾಗೆ ನಮ್ಮ ಎಫ್ಎಂ ರೈನ್ಬೋ ಕೂಡ ಹಾಗೆ ಬೆಳ್ಳಿ ಹಾಗೆ ಬಹಳ ಬಾಳಿಕೆ ಬರುವಂತದ್ದು. ಇನ್ನು ಮುಂದೆ ಚಿನ್ನ ವಜ್ರ ಹಾಗೆ ಇನ್ನಷ್ಟು ಬೆಲೆ ಬಾಳಿ ಇನ್ನಷ್ಟು ಗಟ್ಟಿಯಾಗಿರ್ಬೇಕು ಅಂತ ನಮ್ಮ ಶುಭ ಹಾರೈಕೆಗಳು.
0: ಧನ್ಯವಾದಗಳು ಭರತ್ ಅವರೇ. ಸೊ ಬಹಳಷ್ಟು ಮಾಹಿತಿಗಳನ್ನ ಹಾಗೆ ಅನುಭವಗಳನ್ನ ಕಲ್ತ್ಕೊಂಡಿದ್ದೀರಿ ಅಂತ ಆಯ್ತು ಆಕಾಶವಾಣಿಯಿಂದ.
1: ಖಂಡಿತ ಹೌದು, ಇದರಲ್ಲಿ ಬಹಳಷ್ಟು ಮಾಹಿತಿಗಳು. ಆಮೇಲೆ ಇವತ್ತಷ್ಟೇ ನಾನು ಮಧ್ಯಾಹ್ನ ಕಾರ್ಯಕ್ರಮ ಕೇಳ್ತಾ ಇದ್ದೆ, ಒಬ್ರು ಗಾಯಕರ ಜೊತೆ ಸಂದರ್ಶನ ನಡೆಸಿಕೊಡ್ತಾ ಇದ್ರು.
0: ಸಂಜಿತ್ ಹೆಗ್ಡೆ ಅವರ ಜೊತೆಗೆ ಸಂದರ್ಶನ ನಡೀತಾ ಇತ್ತು.
1: ಅದರಲ್ಲೂ ಹಾಗೆ ಅವರ ಸಂದರ್ಶನ ಕೇಳಬೇಕಾದ್ರೆ ಬಹಳಷ್ಟು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಪರಿಣತಿ ಸಾಧಿಸಿದವರು ಅಥವಾ ಅದರಲ್ಲಿ ಸಾಧನೆ ಮಾಡಿದವರು ಅವರ ಪಯಣ ಬಹಳ ಕಷ್ಟಕರವಾಗಿರ್ತಾರೆ ಪ್ರಾರಂಭದಲ್ಲಿ. ಆಮೇಲೆ ಒಂದು ಹಂತಕ್ಕೆ ಅವರು ಬರಬೇಕು ಅಂತಾದ್ರೆ ಬಹಳಷ್ಟು ಪ್ರಯತ್ನ ಅವರು ಹಾಕಿರ್ತಾರೆ.
0: ಹೌದು,
1: ಅಷ್ಟೇ, ಯಾವುದೇ ಒಂದು ಸಮಸ್ಯೆ ಎದುರಾಗ್ತದೆ ಅಂತ ಅದಕ್ಕೆ ಯಾವ ರೀತಿ ತಯಾರಿ ನಡೆಸಬೇಕು ಅಥವಾ ಒಂದೊಂದ್ಸಲ ಯಾವುದೇ ರೀತಿ ತೊಂದರೆಗಳು ಬಂದ್ರೆ ನಾವು ಯಾವ ರೀತಿ ತಯಾರಿ ಇಡಬೇಕು, ಈ ತರ ತಯಾರಿ ಇದ್ರೆ ತೊಂದರೆಗಳು ಆಗೋದಿಲ್ಲ ಅಂತ ಹೇಳಿ ಒಂದು ಮಾತು ಅವರು ಹೇಳಿದ್ರು, ಅದು ನನಗೆ ಬಹಳ ಇಷ್ಟ ಆಯ್ತು. ಅಷ್ಟೇ ಅಲ್ಲ, ಇದರಲ್ಲಿ ಸಾಕಷ್ಟು ಈ ಸಾಮಾಜಿಕ ಕಳಕಳಿ ಇರುವಂತಹದ್ದು, ಆರೋಗ್ಯ ಸಂಬಂಧಿತ ಕಾರ್ಯಕ್ರಮಗಳು ಇದೆಲ್ಲ ಬರ್ತಾ ಇರುತ್ತೆ. ಅದನ್ನು ಕೇಳಿ ನಮಗೂ ಹಾಗೆ ಎಷ್ಟೋ ಗೊತ್ತಿಲ್ಲ ವಿಷಯಗಳು ಕೂಡ ಗೊತ್ತಾಗುತ್ತದೆ.
0: ತುಂಬಾ ಖುಷಿ ಆಯ್ತು.

0: ಭರತ್ ಅವರೇ
1: ಹೀಗಾಗಿ
0: ಹೇಳಿ ಹೇಳಿ.
1: ಆಕಾಶವಾಣಿ, ಆಮೇಲೆ ಕಾಮನಬಿಲ್ಲು, ಆಮೇಲೆ ವೀರಭಾರತಿ, ಇದೆಲ್ಲ ಹಾಗೆ ನಮ್ಮ ಅನುದಿನದ ಸಂಗಾತಿ.
0: ಧನ್ಯವಾದಗಳು, ಹೀಗೆ ಸದಾ ಕೇಳ್ತಾ ಇರಿ ನಮ್ಮ ಕನ್ನಡ ಕಾಮನಬಿಲ್ಲನ್ನ. ಧನ್ಯವಾದಗಳು.
1: ಖಂಡಿತ, ಧನ್ಯವಾದಗಳು.

0: ನಮಸ್ಕಾರ, ನಾನು ಗಾಯಕಿ ಅನುರಾಧ ಭಟ್. ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು 25 ವರ್ಷಗಳನ್ನು ಪೂರೈಸಿರುವುದಕ್ಕೆ ಹಾರ್ದಿಕ ಶುಭಾಶಯಗಳು.
1: ಕಣ್ಣುಗಳನ್ನು ದಾನ ಮಾಡಿ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ.
2: ನಿಮ್ಮ ಕಣ್ಣುಗಳು ಶಾಶ್ವತವಾಗಿ ಜೀವಿಸಲಿ.
1: ಕಣ್ಣುಗಳು ಎಂದಿಗೂ ಸಾಯುವುದಿಲ್ಲ, ಅವುಗಳನ್ನು ದಾನ ಮಾಡಿ.
2: ನೇತ್ರದಾನವನ್ನು ನಿಮ್ಮ ಕುಟುಂಬದ ಪರಂಪರೆಯನ್ನಾಗಿ ಮಾಡಿ. ನೇತ್ರದಾನಕ್ಕಾಗಿ ಸಂಪರ್ಕಿಸಿ
1: ಲಯನ್ಸ್ ಇಂಟರ್ನ್ಯಾಷನಲ್ ಐ ಬ್ಯಾಂಕ್, ಬೆಂಗಳೂರು 9740556666.
3: ಇಪ್ಪತ್ತೈದರ ಸಂಭ್ರಮದಲ್ಲಿ FM ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ಆತ್ಮೀಯರೇ, ಇಂದಿನ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ನಮ್ಮ ಪ್ರಿಯ ಕೇಳುಗರ ಜೊತೆಗೆ ಮಾತಾಡ್ತಾ ಇದ್ದೀವಿ. ಸದ್ಯಕ್ಕೆ ನಮ್ಮೊಟ್ಟಿಗೆ ಯಾರಿದ್ದಾರೆ ಅಂತ ನೋಡೋಣ. ಹಲೋ,
4: ಹಲೋ,
3: ನಮಸ್ಕಾರ ಅಂಬುಜಾ ಅವರೇ.
4: ನಮಸ್ಕಾರ ರೂಪಾ ಮೇಡಮ್, ಹೇಗಿದ್ದೀರಿ?
3: ಚೆನ್ನಾಗಿದ್ದೀನಿ. ಕಲಬುರಗಿಯಿಂದ ಅಂಬುಜಾ ಅವರು, ನಮ್ಮ FM ರೇನ್ಬೋದ ಪ್ರಿಯ ಕೇಳುಗರು ಇವರು. ಹೇಳಿ ಅಂಬುಜಾ ಅವರೇ, ಎಷ್ಟು ವರ್ಷಗಳಿಂದ ನಮ್ಮ ರೇನ್ಬೋವನ್ನ ಕೇಳ್ತಾ ಇದ್ದೀರಿ?
4: ಹೆಚ್ಚು ಕಮ್ಮಿ 2-3 ವರ್ಷದಿಂದ ಕೇಳ್ತಾ ಇದ್ದೀನಿ. ಹೆಚ್ಚಾಗಿ ನಂಗೆ ರೇನ್ಬೋದಲ್ಲಿ ಮಧ್ಯಾಹ್ನ ಸಾಧಕಿಯರ ಅಥವಾ ಸಾಧಕರ ಕಾರ್ಯಕ್ರಮ ಬರ್ತದೆ ಪರಿಚಯದು, ಆ ಕಾರ್ಯಕ್ರಮ ತುಂಬಾ ಇಷ್ಟ ಆಗ್ತದೆ. ಅಂದ್ರೆ ಬೇರೆಯವರಿಗೂ ಯಾವ ರೀತಿ ಜೀವನದಾಗ ಮುಂದ್ ಬರ್ಬೇಕು, ಯಾವ ರೀತಿ ಸಾಧನೆ ಮಾಡ್ಬೇಕು, ನಮ್ಮ ಸೋಲುಗಳನ್ನೇ ಗೆಲುವಾಗಿ ಮಾಡಿಕೊಳ್ಬೇಕು, ಇದೆಲ್ಲ ಬಹಳ ಚೆನ್ನಾಗಿ ಅವರು ವಿವರಿಸ್ತಾರೆ ತಮ್ಮ ಜೀವನದ ಘಟ್ಟಗಳನ್ನ. ವಿಶೇಷವಾಗಿ ಒಂದು ಕಾರ್ಯಕ್ರಮ ನನ್ಗೆ ಇನ್ನೂ ನೆನಪಿದೆ, ಕಂಪನಿ ಸೆಕ್ರೆಟರಿ ಕೋರ್ಸ್ ಬಗ್ಗೆ ಒಬ್ರು ಮಾತಾಡಿದ್ರು. ಆ ಕೋರ್ಸ್ ಬಗ್ಗೆನೂ ಚೆನ್ನಾಗಿ ಮಾಹಿತಿ ಕೊಟ್ರು. ಮತ್ತಂದ್ರೆ ಅವರು ಅದನ್ನ ಕಲ್ತು ಮುಂದೆ ಜೀವನದಾಗ ಹೇಗ್ ಬಂದ್ರು, ಯಾವ ರೀತಿ ತಮ್ಮದೇ ಕಂಪನಿ ಸ್ಟಾರ್ಟ್ ಮಾಡಿದ್ರು ಅನ್ನೋದು ಬಹಳ ಚೆನ್ನಾಗಿ ಮಾಹಿತಿ ಕೊಟ್ರು. ಅದೊಂದು ಹೊಸ ಕೋರ್ಸ್ ಬಗ್ಗೆ ನನ್ಗೆ ಅವತ್ತು ಮಾಹಿತಿ ಸಿಕ್ತು. ಇದೇ ರೀತಿ ಬೇರೆ ಬೇರೆ ಕೋರ್ಸ್ ಗಳ ಬಗ್ಗೆ, ಅಂದ್ರೆ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಈ ರೀತಿ ಕೋರ್ಸ್ ಗಳ ಬಗ್ಗೆ ಆಗ್ಲಿ ಅಥವಾ ಯಾವ್ದಾದ್ರು ಹೊಸ ಮಷಿನ್ಗಳ ಬಗ್ಗೆ, ಯಾವ ಹೆಣ್ಮಕ್ಳು ಸಾಧನೆ ಮಾಡ್ತಿದ್ದಾರೆ, ಈ ರೀತಿ ಪರಿಚಯ ಸಿಕ್ಕರೆ ಎಲ್ಲರಿಗೂ ಮುಂದೆ ಬರಲಿಕ್ಕೆ ಒಂದು ಪ್ರೇರಣೆ ಸಿಗುತ್ತದೆ ಅಂತ ಹೇಳ್ಬಹುದು.
3: ಸೊ ಮಾಹಿತಿ ಮನೋರಂಜನೆಯ ಹೂರಣ ಆಗಿದೆ ನಮ್ಮ ಕನ್ನಡ ಕಾಮನ ಬಿಲ್ಲು.
4: ಎಸ್, ಅದು ಆ ಕಾರ್ಯಕ್ರಮ ಮಧ್ಯಾಹ್ನದ ಕಾರ್ಯಕ್ರಮಗಳನ್ನ ವಿಶೇಷವಾಗಿ ಕೇಳ್ತೇನೆ.
3: ಮತ್ತೆ ಹೇಳಿ, ನಿಮ್ಮ ಜೊತೆ ಜೊತೆಗೆ ಬೆಳೆದು ಬಂದಿರುವಂತಹ ಕಾಮನ ಬಿಲ್ಲಿಗೆ ನೀವ್ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ?
4: ನಾನೊಂದು ಕವನ ಹೇಳ್ತೀನಿ ಮೇಡಮ್.
3: ಖಂಡಿತ, ಕವನಕ್ಕೆ ಎಕ್ಸ್ಪರ್ಟ್ ಅಂಬುಜಾ ಅವರು. ಬಹಳ ಚೆನ್ನಾಗಿರುತ್ತೆ ನಿಮ್ಮ ಕವನಗಳು, ನಮ್ಮ ರೈನ್ಬೋಗೆ ಕಳಿಸ್ತಾ ಇರ್ತೀರಾ ಸಂದೇಶದ ಮುಖಾಂತರ ಎಲ್ಲ ಕಾರ್ಯಕ್ರಮಗಳು ಕಳಿಸ್ತೀರಿ. ಸಂತೋಷ. ಹೇಳಿ ನಿಮ್ಮ ಒಂದು ಕವನ ನಮ್ಮ ಕಾಮನ ಬಿಲ್ಲಿಗೆ.
4: FM ರೈನ್ಬೋ 25 ವರ್ಷಗಳ ಸಂಭ್ರಮ, 25 ವಸಂತಗಳ ಪಯಣ, ಇಂಪಾದ ಧ್ವನಿಯ ಸವಿಸ್ಪಂದನ, ಮನೆ ಮನೆಯ ಮನಗಳ ತಲುಪಿ ಮಧುರ ನೆನಪುಗಳಾದ ನೀನು. ಬೆಳಗಿನ ಹೊತ್ತಿನ ಹೊಸ ಉತ್ಸಾಹ, ಸಂಜೆಯ ಹೊತ್ತಿನ ಸುಮಧುರ ರಾಗ, ಮಾತಿನ ಮಧುರತೆ, ಹಾಡಿನ ಕಂಪನ, ನೀ ನೀಡಿದೆ ಬದುಕಿಗೆ ಹೊಸ ಚೈತನ್ಯ. ಕಿವಿಗೆ ಕೇಳದ ಕೇವಲ ಧ್ವನಿಯಲ್ಲ, ಮನದಾಳ ಮುಟ್ಟಿದ ಭಾವವಿದು. ಮಾಹಿತಿಯ ಮುತ್ತು, ಸಂಗೀತದ ಸಿರಿ, ನಗು ಸಂತಸದ ನಿತ್ಯ ಧಾರೆ ಇದು. ಕಾಲ ಬದಲಾದರೂ, ತಂತ್ರ ಬದಲಾದರೂ, ನಿನ್ನ ನಾದದ ಸೊಗಸು ಬದಲಾಗಲಿಲ್ಲ. ಪೀಳಿಗೆಯಿಂದ ಪೀಳಿಗೆ ಸಾಗುತ್ತಾ ಶ್ರೋತೃ ಹೃದಯದ ಬಂಧ ಕಳಚಲಿಲ್ಲ. ಕನ್ನಡ ನಾಡಿನ ನುಡಿ ನಾದವಾಗಿ, ಕಲೆ ಸಂಸ್ಕೃತಿಯ ಸೇತುವೆಯಾಗಿ, ಪ್ರತಿಭೆಗಳ ಕನಸಿಗೆ ವೇದಿಕೆಯಾಗಿ ರೇನ್ಬೋ ನೀ ಬೆಳಗಿದೆ ಸದಾ. 25 ವರ್ಷಗಳ ಸಾರ್ಥಕ ಪಯಣ ಇನ್ನೂ ನೂರಾರು ವರ್ಷಗಳಾಗಲಿ. ಹೊಸ ಕನಸು, ಹೊಸ ಕಿರಣಗಳೊಂದಿಗೆ ನಿನ್ನ ನಾದವು ನಿರಂತರ ಮೊಳಗಲಿ. ರೇನ್ಬೋ ಎಂದರೆ ಬಣ್ಣಗಳ ಬಿಲ್ಲು, ನಿನ್ನ ಧ್ವನಿಯು ಬಣ್ಣಗಳ ಹಬ್ಬ. 25 ವರ್ಷಗಳ ಸಂಭ್ರಮದಲ್ಲಿ ಶ್ರೋತೃ ಹೃದಯದಲ್ಲಿ ನೀ ಅಚ್ಚಳಿಯದ ಚಿತ್ತಾರ.
3: ವಾ ವಾ ವಾ ವಾ, ತುಂಬಾ ಚೆನ್ನಾಗಿದೆ ಅಂಬುಜಾ ಅವರೇ.
4: ಧನ್ಯವಾದ ಮೇಡಮ್. ನಿಮ್ ಹಾಗೆ ಓದ್ಲಿಕ್ಕೆ ಬರೋದಿಲ್ಲ, ಬರೀತೀನಿ.
3: ಇಲ್ಲ, ತುಂಬಾ ಚೆನ್ನಾಗಿ ಓದಿದ್ರಿ.
4: ನನ್ನ ಕವಿತೆಗೆ ಇನ್ನು ಹೆಚ್ಚಿಗೆ ಒಂದು ಏನಂದ್ರೆ ಆಕರ್ಷಣೆ ಮಾಡ್ತದೆ, ಎಲ್ಲರೂ ಬಹಳ ಇಷ್ಟಪಡ್ತಾರೆ ನೀವು ಓದಿದಾಗ.
3: ಧನ್ಯವಾದಗಳು. ನಿಮ್ಮ ಕವನವನ್ನ ನಾವು ಓದ್ತಾ ಇದ್ವಿ, ಇವತ್ತು ನೀವೇ ನಿಮ್ಮ ಕವನವನ್ನ ನಿಮ್ಮ ಬಾಯಿಂದ ಕೇಳಿದ್ದು ನಮಗ್ ತುಂಬಾ ಖುಷಿ ಆಯ್ತು. ಅದರಲ್ಲೂ ನಮ್ಮ ಕಾಮನ ಬಿಲ್ಲಿನ ಬಗ್ಗೆ ತುಂಬಾ ಚೆನ್ನಾಗಿ ವರ್ಣನೆ ಮಾಡಿ ಬರೆದಿದ್ದೀರಿ.
4: ನನಗೂ ಇಂತ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದ.
3: ಧನ್ಯವಾದಗಳು ಅಂಬುಜಾ ಅವರೇ. ಹೀಗೆ ಸದಾ ಕೇಳ್ತಾ ಇರಿ ನಿಮ್ಮ ಮೆಚ್ಚಿನ ಕನ್ನಡ ಕಾಮನ ಬಿಲ್ಲನ್ನ.
4: ಧನ್ಯವಾದ.

0: ನಮಸ್ಕಾರ, ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ರೇನ್ಬೋದ ಎಲ್ಲಾ ಶ್ರೋತೃ ಬಾಂಧವರಿಗೆ ನಿಮ್ಮ ಡಾಕ್ಟರ್ ವಿಜಯಲಕ್ಷ್ಮಿ ಮಾಡುವ ಹೃತ್ಪೂರ್ವಕ ವಂದನೆಗಳು, ಅಭಿನಂದನೆಗಳು. 25 ವರ್ಷದ ತರುಣ ಆಗಿರುವಂತಹ ಈ ಎಫ್ಎಂ ರೇನ್ಬೋ ಅತ್ಯಂತ ಅದ್ಭುತವಾಗಿ ನಡ್ಕೊಂಡು ಬರ್ತಾ ಇದೆ. ನಾನು ಡ್ರೈವ್ ಮಾಡುವಾಗ ಯಾವಾಗ್ಲೂ ಕಾರಲ್ಲೇ ಅವರ ಸಂದರ್ಶನಗಳು, ಅವರ ಹಾಡುಗಳು, ಅವರ ನಿರೂಪಣೆ ಕೇಳಿ ಇಂಥ ಕನ್ನಡ ಅಂದ್ರೆ ಇದು ಕನ್ನಡಿಗೆ ಒಂದು ಹಿರಿಮೆ ಗರ್ಮೆ ಆದಂತಹ ಈ ಎಫ್ಎಂ ರೇನ್ಬೋಗೆ ನಾನು ಒಂದು ಸೆಲ್ಯೂಟ್ ಹೇಳ್ತೀನಿ. ಹಾಗಾಗಿ ಎಲ್ಲ ಶ್ರೋತೃ ಬಾಂಧವರಿಗೆ ನೀವು ಕೂಡ ನನ್ನ ಹಾಗೆ ಇದನ್ನ ಅತ್ಯಂತ ಪ್ರೀತಿಯಿಂದ ಪ್ರೋತ್ಸಾಹಿದ್ದೀರಿ ಅಂತ ಅನ್ಕೊಳ್ತೀನಿ. ಶುಭವಾಗ್ಲಿ ಅಂತ ಹೇಳ್ತಾ ಅವ್ರಿಗೆ 25 ರಿಂದ 50, 50 ರಿಂದ 75, 100 ವರ್ಷ ಆದ್ರೂ ಕೂಡ ಈ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಇದನ್ನ ಕೇಳುವ ಎಲ್ಲ ಶ್ರೋತೃ ಬಾಂಧವರಿಗೆ ನಾನು ಶುಭ ಕೋರ್ತೀನಿ. ಆಮೇಲೆ ಹೀಗೆ ಇದ್ರ ಪಯಣ ಮುಂದೆ ಬರೀಲಿ ಅಂತ ಪೂರ್ವಕವಾಗಿ ಹಾರೈಸ್ತೀನಿ. ನಮಸ್ಕಾರ.
1: ಆಕಾಶವಾಣಿ ಎಫ್ಎಂ ರೇನ್ಬೋ
2: ಮ್ಯೂಸಿಕಲ್ ಯುವರ್ಸ್, ಮ್ಯಾಜಿಕಲ್ ಯುವರ್ಸ್, ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಿ. 25 ವರ್ಷಗಳ ರಜತ ಮಹೋತ್ಸವವನ್ನ ಆಚರಿಸ್ತಾ ಇದೆ ನಮ್ಮ ಕನ್ನಡ ಕಾಮನಬಿಂದು. ಇದನ್ನ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ನಮ್ಮ ಪ್ರಿಯ ಕೇಳುಗರ ಜೊತೆಗೆ ಮಾತಾಡ್ತಾ ಇದೀವಿ. ಮತ್ತೆ ಯಾವ ಕೇಳುಗರು ನಮ್ಮೊಟ್ಟಿಗಿದ್ದಾರೆ ಅಂತ ನೋಡೋಣ. ಹಲೋ,
3: ಹಾಯ್, ಗುಡ್ ಈವ್ನಿಂಗ್ ರೂಪಾಜಿ.
2: ವೆರಿ ಗುಡ್ ಈವ್ನಿಂಗ್ ಎನ್ ಆರ್ ಪ್ರಸಾದ್ ಅವರಿಗೆ ಇವತ್ತಿನ ಸನ್ಸೆಟ್ ಸುರಭಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ.
3: ಥ್ಯಾಂಕ್ ಯು. ಎನ್ ಆರ್ ಪ್ರಸಾದ್ ಫ್ರಮ್ ರಾಜಾಜಿನಗರ್.
2: ಧನ್ಯವಾದಗಳು. ಎನ್ ಆರ್ ಪ್ರಸಾದ್ ಅಂತ ಹೇಳಿದ್ರೆ ಗೊತ್ತಾಗಲ್ಲ, ಎನ್ ಆರ್ ಪ್ರಸಾದ್ ರಾಜಾಜಿನಗರದಿಂದ ಅಂತ ಹೇಳಿದ್ರೆ ಗೊತ್ತಾಗತ್ತೆ. ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೂ ಬಹಳ ಪ್ರೀತಿಪೂರ್ವಕವಾಗಿ ಸಂದೇಶಗಳನ್ನ ಕಳಿಸ್ಕೊಡ್ತಾ ಇರ್ತೀರಿ, ಎಲ್ಲ ಕಾರ್ಯಕ್ರಮಗಳನ್ನ ಕೇಳ್ತಾ ಇರ್ತೀರಿ ಅಲ್ವಾ? ಎಷ್ಟು ವರ್ಷಗಳಿಂದ ಕೇಳ್ತಾ ಇದ್ದೀರಿ ನೀವು?
3: ಇನಿಷಿಯಲಿ ಐ 2-3 years missed, although it started in 2001. I missed it 2-3 years. At least 22-23 years I've been listening to it.
2: Wow.
3: And very hearty congratulations to you and all the Rainbow team.
2: Thank you so much.
3: Really magnificent achievement, really a fabulous milestone. 25 long years. You know, 25 is it's not just a number. It is a great milestone built on resilience, dedication and commitment. Really, I'm feeling very happy that it's crossed 25 years of broadcasting. Really, feeling great. I'm a part of FM Rainbow team. So, really, I'm feeling great.
2: ನಿಮ್ಮ ಖುಷಿ, ನಿಮ್ಮ ಎಕ್ಸೈಟ್ಮೆಂಟ್ ಅಲ್ಲಿ ಗೊತ್ತಾಗ್ತಾ ಇದೆ. ಯಾವ್ಯಾವೆಲ್ಲ ಕಾರ್ಯಕ್ರಮಗಳನ್ನ ಇಷ್ಟಪಡ್ತೀರಿ ನೀವು, ಎನ್ ಆರ್ ಪ್ರಸಾದ್ ಅವರೇ?
3: Really, mostly all Hindi programs. Mijiyade was my favorite program, which used to broadcast in two different timings, 11 a.m. in the morning to begin with. Later it got changed to 7 p.m. in the evening. And the Surbahar and Thelbitu Innandu program, that was also fantastic. It is like your Aapke Pasand. We used to get lovely Hindi retro songs gets used to get played in that Surbahar. At the Bitbit, there used to be a quiz, in the sense on-air quiz from 6 to 7. Actually, 6 to 8 is a wholesome entertainment. 6 to 7 on-air quiz, you have to make a phone call, the question is asked, and you have to respond. It could be anything.
2: Yeah.
3: Cultural knowledge, film, or anything of that sort. So 6 to 7 on-air quiz, followed by 7 to 8 Mithiyade. So 6 to 8, I never used to go out of my thing. Always listening to FM Rainbow 101.3. It was a great thing.
2: Yes. But ಯಾವೆಲ್ಲ ಆರ್ಜಿಗಳ ಕಾರ್ಯಕ್ರಮಗಳನ್ನ ಇಷ್ಟಪಡ್ತಾ ಇದ್ರಿ ನೀವು, ತುಂಬಾ ಹಳೇ ಕಾರ್ಯಕ್ರಮಗಳಲ್ಲಿ?
3: ಹಳೇ ಕಾರ್ಯಕ್ರಮದಲ್ಲಿ ದೋಸ್ ಡೇಸ್ ಏನೋ, ಐ ಯೂಸ್ ಟು ಲವ್ ಲಿಸ್ನಿಂಗ್ ಟು ಅರುಣ್. ಏನೋ ಹಿ ಇಸ್ ವೆರಿ ಪಾಪ್ಯುಲರ್ ಫಿನಿಕ್ಸ್ ಅಂಡ್ ಸ್ನಿಗ್ಧ. ವಿ ಯೂಸ್ ಟು ಕಾಲರ್ ಎಸ್ ಎಸ್ ಜೆ ಎಸ್. ವೆರಿ ಶಿ ಹ್ಯಾಡ್ ಎ ಪೆಟ್ ನೇಮ್ ಎಸ್ ಎಸ್ ಜೆ ಎಸ್. ದೆನ್ ದೇರ್ ವಾಸ್ ಸಂಜಯ್ ದಾಸ್ ಅಂಡ್ ತನುಜ. And I still remember one more Willy. He used to come on Sundays. Always used to come on Sundays. And he used to have an always on-air quiz, a very unique type of quiz he used to conduct. And regularly I used to participate in this quiz. ಇಟ್ ವಾಸ್ ಹೋಲ್ಸಮ್ ಎಂಟರ್ಟೈನ್ಮೆಂಟ್ ಪ್ಲಸ್ ಇನ್ಫರ್ಟೈನ್ಮೆಂಟ್.
2: ಸೊ ನಿಮ್ಮ ಬುದ್ಧಿಗೆ ಒಳ್ಳೆ ಸಾಣ ಹಿಡಿದಂತ ಕೆಲಸ.
3: ಖಂಡಿತ ಎಫ್ ಎಂ ರೈನ್ಬೋ ಆಕ್ಚುಲಿ ಟೂ ಥಿಂಗ್ಸ್ ವಿಚ್ ಐ ಗಾಟ್ ಇಟ್ ಫ್ರಮ್ ಎಫ್ ಎಂ ರೈನ್ಬೋ. And I contributed two things which I want to share today.
2: Yeah, please.
3: On this great occasion. Two things what I got it is from FM Rainbow was wholesome entertainment plus infotainment. And best listener award from FM Rainbow. Of course it is from FM Rainbow Delhi. But I got a best listener award about 10-12 years back.
2: Okay.
3: ಅದನ್ನ ನಾನು ತಗೊಂಡು ಹೋಗ್ಬಿಟ್ಟ ಟಿ ಶರ್ಟ್ ಅಂಡ್ ಒನ್ ಕಪ್ ಬೋಟ್ ಹ್ಯಾಸ್ ಗಾಟ್ ಎಫ್ ಎಂ ರೈನ್ಬೋ ಲೋಗೋ ವಿತ್ ದಟ್ ಐ ಟುಕ್ ದಟ್ ಟಿ ಶರ್ಟ್ ಅಂಡ್ ಸೇಫ್ ಆಗಿ ಇಟ್ಕೊಂಡಿದ್ದೀನಿ. ಅದನ್ನ ರೀಸೆಂಟ್ ಆಗಿ ಅದನ್ನ ತಂದು ನಿಮ್ಮ ಡೈರೆಕ್ಟರ್ ಒನ್ ಆಫ್ ದ ಡೈರೆಕ್ಟರ್ಸ್ ಗೆ ತೋರಿಸಿದೆ ಬಂದಾಗ್ಲೂ ಅಬೌಟ್ 10-12 ಇಯರ್ಸ್ ದಟ್ ಟೈಮ್ ಡೈರೆಕ್ಟರ್ ಐ ಶೋಡ್ ಹಿಮ್ ಸರ್ ಐ ಗಾಟ್ ಇಸ್ ಬಿಕಾಸ್ ಆಫ್ ಯುವರ್ ಸಪೋರ್ಟ್ ಅಂಡ್ ದಿಸ್ ಥಿಂಗ್. ಇಟ್ಸ್ ಆಲ್ ಅಬೌಟ್ ಅಗೇನ್ ಅ ಪ್ರೋಗ್ರಾಮ್ quiz and things like that. I got a best listener award only to get award from Karnataka.
2: Wow, great.
3: So I went to Delhi and I received it. And what my contribution to this FM Rainbow was, one of the biggest thing is I added 2,000 songs to FM Rainbow over a period of about 10 years. 2,000 songs. Really for the joy of Hindi music lovers.
2: Okay.
3: 2,000 songs na add martidene. Second, very important, which I really want to, this thing, I brought a revenue for FM Rainbow by bringing some sponsorship.
2: Thank
3: you very much. Really a pleasure talking to you. Hearty congratulations.
2: ಧನ್ಯವಾದಗಳು. ಏಳು ಗಂಟೆ 26:40 ಸೆಕೆಂಡ್ಗಳಾಗಿದೆ. ನೀವು ಕೇಳ್ತಾ ಇದ್ದೀರಾ 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು.

ಆತ್ಮೀಯರೇ, ಇದುವರೆಗೂ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ನಮ್ಮ ಪ್ರಿಯ ಕೇಳುಗರ ಜೊತೆಗೆ ಮಾತಾಡಿದ್ವಿ. 25ರ ಸಂಭ್ರಮದಲ್ಲಿ ಎಲ್ಲರೂ ಸಹ ಭಾಗಿಯಾದರು. ಇಷ್ಟು ಹೊತ್ತು ಈ ವಿಶೇಷ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದು ನಾನು ನಿಮ್ಮ ಪ್ರೀತಿಯ ರೈನ್ಬೋ ಗೆಳತಿ ರೂಪಾ. ಆತ್ಮೀಯರೇ, ಇನ್ನು ಕೆಲವೇ ಕ್ಷಣಗಳಲ್ಲಿ ಕೇಳಿ ಕನ್ನಡದಲ್ಲಿ ವಾರ್ತಾ ಪ್ರಸಾರ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಶಾಂಘೈ ಸಹಕಾರ ಒಕ್ಕೂಟ ಶೃಂಗಸಭೆ, ಭಯೋತ್ಪಾದಕರ ಮೂಲಸೌಕರ್ಯ ನಾಶಕ್ಕೆ ಸದಸ್ಯ ರಾಷ್ಟ್ರಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರೋಧಿಸಿ ವಿದ್ಯಾರ್ಥಿಗಳ ಪ್ರತಿಭಟನೆ ವೇಳೆ ದಾಖಲಾಗಿದ್ದ ಎಲ್ಲ ಎಫ್ಐಆರ್ಗಳ ರದ್ದತಿಗೆ ಸುಪ್ರೀಂಕೋರ್ಟ್ ಆದೇಶ. ಪರಿಸರ ಸವಾಲುಗಳಿಗೆ ಸಮಗ್ರ ಪರಿಹಾರ ಅಗತ್ಯ, ಕೇಂದ್ರ ಪರಿಸರ ಸಚಿವ ಭೂಪೇಂದ್ರ ಯಾದವ್ ಪ್ರತಿಪಾದನೆ. ಸಕ್ಕರೆ ದಾಸ್ತಾನು ಮಿತಿ 2,000 ಕ್ವಿಂಟಾಲ್ಗಳಿಗೆ ಇಳಿಸಿದ ಕೇಂದ್ರ ಸರ್ಕಾರ. ವಾರ್ತೆಗಳ ವಿವರ. ಕಿರ್ಗಿಜ್ ಗಣರಾಜ್ಯದ ರಾಜಧಾನಿ ಬಿಷ್ಕೆಕ್ನಲ್ಲಿ ಇಂದು ನಡೆದ ಶಾಂಘೈ ಸಹಕಾರ ಸಂಘಟನೆ ಎಸ್ಸಿಒ ರಾಷ್ಟ್ರಗಳ ಮುಖ್ಯಸ್ಥರ ಮಂಡಳಿಯ 26ನೇ ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗಿಯಾಗಿದ್ದರು. ಶೃಂಗಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ಭಯೋತ್ಪಾದಕರ ಹಣಕಾಸು, ನೇಮಕಾತಿ, ಮೂಲಸೌಕರ್ಯ ಮತ್ತು ಸುರಕ್ಷಿತ ತಾಣಗಳ ಸಂಪೂರ್ಣ ಪರಿಸರ ವ್ಯವಸ್ಥೆಯನ್ನು ನಾಶ ಮಾಡುವಂತೆ ಎಲ್ಲ ಸದಸ್ಯ ರಾಷ್ಟ್ರಗಳಿಗೆ ಕರೆ ನೀಡಿದರು. ಭಯೋತ್ಪಾದನೆ ಬಗ್ಗೆ ದ್ವಿಮುಖ ನೀತಿಗಳಿಗೆ ಅವಕಾಶವಿಲ್ಲ ಎಂದು ಅವರು ಹೇಳಿದರು. ವಿಶ್ವದ ವಿವಿಧ ಭಾಗಗಳಲ್ಲಿ ನಡೆಯುತ್ತಿರುವಂತಹ ಸಂಘರ್ಷಗಳ ಕುರಿತು ಕಳವಳ ವ್ಯಕ್ತಪಡಿಸಿದ ಅವರು, ಯುದ್ಧ ಮತ್ತು ಸಂಘರ್ಷಗಳು ಯಾವುದೇ ಸಮಸ್ಯೆಗೆ ಪರಿಹಾರವಲ್ಲ. ಎಲ್ಲಾ ವಿವಾದಗಳನ್ನು ಸಂವಾದ ಮತ್ತು ರಾಜತಾಂತ್ರಿಕತೆಯ ಮೂಲಕ ಪರಿಹರಿಸಬೇಕು ಎಂದು ಒತ್ತಾಯಿಸಿದರು. ಭಾರತವು ಮಾರುಕಟ್ಟೆಗಳನ್ನು ಸಂಪರ್ಕಿಸುವ, ವ್ಯಾಪಾರವನ್ನು ಸುಗಮಗೊಳಿಸುವ ಮತ್ತು ಅಭಿವೃದ್ಧಿಗೆ ನೂತನ ಮಾರ್ಗಗಳನ್ನು ತೆರೆಯುವ ಎಲ್ಲಾ ಪ್ರಯತ್ನಗಳನ್ನು ಬೆಂಬಲಿಸುತ್ತದೆ. ಅಂತಹ ಪ್ರಯತ್ನಗಳು ಎಲ್ಲಾ ದೇಶಗಳ ಸಾರ್ವಭೌಮತ್ವ ಮತ್ತು ಪ್ರಾದೇಶಿಕ ಸಮಗ್ರತೆಯನ್ನು ಸಂಪೂರ್ಣವಾಗಿ ಗೌರವಿಸಬೇಕು ಎಂದು ಅವರು ಹೇಳಿದರು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜುಲೈ 20-25 ನಡೆದಂತಹ ವಿದ್ಯಾರ್ಥಿ ಪ್ರತಿಭಟನೆಗಳ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ದಾಖಲಾಗಿದ್ದಂತಹ ಎಲ್ಲ ಎಫ್ಐಆರ್ಗಳನ್ನು ತಕ್ಷಣವೇ ರದ್ದುಗೊಳಿಸಿ ಪ್ರಕರಣಗಳನ್ನು ವಜಾಗೊಳಿಸುವಂತೆ ಸುಪ್ರೀಂಕೋರ್ಟ್ ಆದೇಶಿಸಿದೆ. ಈ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ತನಿಖೆ ಅಥವಾ ಮುಂದಿನ ಕಾನೂನು ಕ್ರಮಗಳನ್ನು ಕೈಗೊಳ್ಳಬಾರದು ಮತ್ತು ಇವುಗಳನ್ನು ಸಂಪೂರ್ಣವಾಗಿ ಮುಕ್ತಾಯಗೊಂಡ ಪ್ರಕರಣಗಳು ಎಂದು ಪರಿಗಣಿಸಬೇಕು ಎಂದು ಸುಪ್ರೀಂಕೋರ್ಟ್ ನಿರ್ದೇಶನ ನೀಡಿದೆ. ಕೇಂದ್ರ ಸರ್ಕಾರ, ದೆಹಲಿ ಪೊಲೀಸ್ ಮತ್ತು ಬಿಹಾರ, ಪಶ್ಚಿಮ ಬಂಗಾಳ, ಮಹಾರಾಷ್ಟ್ರ ಮತ್ತು ಅಸ್ಸಾಂ ರಾಜ್ಯಗಳು ಸಲ್ಲಿಸಿದ ಅರ್ಜಿಗಳನ್ನು ಪುರಸ್ಕರಿಸಿದ ನ್ಯಾಯಪೀಠ ವಿದ್ಯಾರ್ಥಿ ಪ್ರತಿಭಟನೆಗೆ ಸಂಬಂಧಿಸಿದ ಎಫ್ಐಆರ್ಗಳನ್ನು ರದ್ದುಗೊಳಿಸಿ ಈ ಆದೇಶವನ್ನು ದೇಶಾದ್ಯಂತ ವಿಸ್ತರಿಸಿದೆ. ಹವಾಮಾನ ಬದಲಾವಣೆ, ಜೀವ ವೈವಿಧ್ಯ ನಷ್ಟ, ಮಾಲಿನ್ಯ ಮತ್ತು ಸಂಪನ್ಮೂಲ ಸವಕಳಿಯಂತಹ ಪರಿಸರ ಸವಾಲುಗಳಿಗೆ ಸಮಗ್ರ ಮತ್ತು ಸಹಯೋಗದ ಪರಿಹಾರಗಳು ಅಗತ್ಯವಿದೆ ಎಂದು ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದ್ರ ಯಾದವ್ ಅಭಿಪ್ರಾಯಪಟ್ಟಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ 4ನೇ ಇಂಡೋ ಜರ್ಮನ್ ಪರಿಸರ ವೇದಿಕೆಯ ಉದ್ಘಾಟನಾ ಅಧಿವೇಶನ ಉದ್ದೇಶಿಸಿ ಮಾತನಾಡಿದ ಅವರು, ಹವಾಮಾನ ಸ್ಥಿತಿಸ್ಥಾಪಕ ಭವಿಷ್ಯವನ್ನು ನಿರ್ಮಿಸುವಲ್ಲಿ ಪರಸ್ಪರ ಸಹಕಾರದ ಪಾತ್ರ ಮಹತ್ವದ್ದಾಗಿದೆ ಎಂದು ಹೇಳಿದರು. ಈ ಕಾರ್ಯಕ್ರಮದ ಸಹ ಅಧ್ಯಕ್ಷತೆಯನ್ನು ಜರ್ಮನಿಯ ಪರಿಸರ, ಹವಾಮಾನ ಸಂರಕ್ಷಣೆ, ಪ್ರಕೃತಿ ಸಂರಕ್ಷಣೆ ಮತ್ತು ಪರಮಾಣು ಸುರಕ್ಷತೆ ಸಚಿವ ಕಾರ್ಸ್ಟನ್ ಶ್ನೇಯರ್ಟ್ ವಹಿಸಿದ್ದರು. ಈ ಸಂದರ್ಭದಲ್ಲಿ ಭಾರತ ಮತ್ತು ಜರ್ಮನಿ ಅಂತಾರಾಷ್ಟೀಯ ಪ್ರಾಮುಖ್ಯತೆಯ ಚೌಗು ಪ್ರದೇಶಗಳ ಸಂರಕ್ಷಣೆ ಮತ್ತು ಬಳಕೆಯ ಕುರಿತಾದ ಜಂಟಿ ಘೋಷಣೆಗೆ ಸಹಿ ಹಾಕಿವೆ. ಕಳೆದ ತಿಂಗಳುಗಳಲ್ಲಿ ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ಸಂಗ್ರಹವು 1,99,853 ಕೋಟಿ ರೂಪಾಯಿಗೆ ಗಮನಾರ್ಹ ಏರಿಕೆ ಕಂಡಿದೆ. 2025 ಆಗಸ್ಟ್ನಲ್ಲಿ 1,74,116 ಕೋಟಿ ರೂಪಾಯಿಗಳಿಂದ ವರ್ಷಕ್ಕೆ ಶೇಕಡಾ 14.8% ಹೆಚ್ಚಳವಾಗಿದೆ. ಕೇಂದ್ರ ಹಣಕಾಸು ಸಚಿವಾಲಯ ಬಿಡುಗಡೆ ಮಾಡಿದ ಮಾಹಿತಿಯ ಪ್ರಕಾರ, ಒಟ್ಟು ದೇಶೀಯ ಜಿಎಸ್ಟಿ ಆದಾಯವು 1,37,249 ಕೋಟಿ ರೂಪಾಯಿಗಳಾಗಿದ್ದು, ಇದು ಒಂದು ವರ್ಷದ ಹಿಂದಿನ ಪ್ರಮಾಣಕ್ಕಿಂತ ಶೇಕಡಾ 9.3% ಹೆಚ್ಚಳವಾಗಿದೆ. ಆಮದುಗಳಿಂದ ಜಿಎಸ್ಟಿ ಸಂಗ್ರಹವು ಶೇಕಡಾ 29% ಹೆಚ್ಚಾಗಿ 62,604 ಕೋಟಿ ರೂಪಾಯಿಗಳಿಗೆ ತಲುಪಿದೆ. ಇದು ಒಟ್ಟಾರೆ ಮಾಸಿಕ ಸಂಗ್ರಹಕ್ಕೆ ಉತ್ತೇಜನ ನೀಡಿದೆ. ಕೇಂದ್ರ ಸರ್ಕಾರ ಈ ತಿಂಗಳ 15ರಿಂದ ಈ ವರ್ಷದ ನವೆಂಬರ್ 30ರವರೆಗೆ ಜಾರಿಗೆ ಬರುವಂತೆ ಸಕ್ಕರೆ ವಿತರಕರ ದಾಸ್ತಾನು ಮಿತಿಯನ್ನು 4,000 ಕ್ವಿಂಟಾಲ್ಗಳಿಂದ 2,000 ಕ್ವಿಂಟಾಲ್ಗಳಿಗೆ ಇಳಿಸಿದೆ. ನೂತನ ದಾಸ್ತಾನು ಮಿತಿಯು ಅನಧಿಕೃತ ಸಂಗ್ರಹಣೆ ಮತ್ತು ವ್ಯಾಪಾರವನ್ನು ನಿಗ್ರಹಿಸುವುದು, ಸಾಕಷ್ಟು ಲಭ್ಯತೆ ಮತ್ತು ಬೆಲೆ ಸ್ಥಿರತೆಯನ್ನು ಖಚಿತಪಡಿಸಿಕೊಳ್ಳುವ ಮೂಲಕ ಗ್ರಾಹಕರ ಹಿತಾಸಕ್ತಿ ರಕ್ಷಿಸುವ ಗುರಿಯನ್ನು ಹೊಂದಿದೆ. ಪ್ರಸ್ತುತ ದೇಶದಾದ್ಯಂತ ಸಕ್ಕರೆ ವಿತರಕರ 4,000 ಕ್ವಿಂಟಾಲ್ಗಳ ದಾಸ್ತಾನು ಮಿತಿ ಈ ವರ್ಷದ ಆಗಸ್ಟ್ 1ರಿಂದ ಜಾರಿಗೆ ಬಂದಿದೆ. ತಿದ್ದುಪಡಿ ಮಾಡಿದ ನಿಬಂಧನೆಗಳ ಅಡಿಯಲ್ಲಿ ಸಕ್ಕರೆ ವಿತರಕರು ಅಂತಹ ದಾಸ್ತಾನು ಸ್ವೀಕರಿಸಿದ ದಿನದಿಂದ 30 ದಿನಗಳನ್ನು ಮೀರಿದ ಅವಧಿಗೆ ಯಾವುದೇ ದಾಸ್ತಾನು ಹೊಂದಿರಬಾರದು. ಸಕ್ಕರೆ ವಿತರಕರು ದೇಶದಾದ್ಯಂತ ಯಾವುದೇ ಸಮಯದಲ್ಲಿ ಯಾವುದೇ ಸ್ಥಳದಲ್ಲಿ 2,000 ಕ್ವಿಂಟಾಲ್ಗಳಿಗಿಂತ ಹೆಚ್ಚಿನ ಸಕ್ಕರೆ ದಾಸ್ತಾನು ಇಡಬಾರದು. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಕೃತಕ ಬುದ್ಧಿಮತ್ತೆಯ ಕಾರ್ಯವ್ಯಾಪ್ತಿ ದಿನೇ ದಿನೇ ವಿಸ್ತರಿಸುತ್ತಿದೆ. ವಿದ್ಯಾರ್ಥಿಗಳು ಈಗ ಕಲಿಕೆ ಮತ್ತು ದೈನಂದಿನ ಚಟುವಟಿಕೆಗಳಲ್ಲಿ ಕೃತಕ ಬುದ್ಧಿಮತ್ತೆಯನ್ನು ಬಳಸುತ್ತಿದ್ದಾರೆ ಎಂದು ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ನವದೆಹಲಿಯಲ್ಲಿಂದು ರಾಷ್ಟೀಯ ಶೈಕ್ಷಣಿಕ ಸಂಶೋಧನೆ ಮತ್ತು ತರಬೇತಿ ಮಂಡಳಿ NCERT 66ನೇ ಸಂಸ್ಥಾಪನಾ ದಿನ ಉದ್ದೇಶಿಸಿ ಮಾತನಾಡಿದ ಅವರು, ತ್ವರಿತ ತಾಂತ್ರಿಕ ಬದಲಾವಣೆಗಳಿಗೆ ಅನುಗುಣವಾಗಿ ಪಠ್ಯಪುಸ್ತಕಗಳು ಮತ್ತು ಪಠ್ಯಕ್ರಮ ವಿಕಸನಗೊಳ್ಳುವ ಅಗತ್ಯವಿದೆ ಎಂದು ಪ್ರತಿಪಾದಿಸಿದರು. ಇದು ಕಲಿಯುವವರಿಗೆ ಕೃತಕ ಬುದ್ಧಿಮತ್ತೆಯನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಅದನ್ನು ಆತ್ಮವಿಶ್ವಾಸದಿಂದ ಮತ್ತು ಜವಾಬ್ದಾರಿಯುತವಾಗಿ ಬಳಸಲು ಸಹಾಯ ಮಾಡುತ್ತದೆ ಎಂದು ಅವರು ಹೇಳಿದರು. ನೇಪಾಳ ದುರಂತದ ಸಂದರ್ಭದಲ್ಲಿ ಸಶಸ್ತ್ರ ಸೀಮಾ ಬಲ SSB ಮಾನವೀಯ ನೆರವು ಮತ್ತು ರಕ್ಷಣಾ ಕಾರ್ಯಾಚರಣೆಗಳಲ್ಲಿ ಅತ್ಯಂತ ಶ್ಲಾಘನೀಯ ಪಾತ್ರ ವಹಿಸುತ್ತಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. SSB ಹೂಡಿಕೆ ಸಮಾರಂಭ ಉದ್ದೇಶಿಸಿ ಮಾತನಾಡಿದ ಅವರು, ಬಿಕ್ಕಟ್ಟಿನ ಸಮಯದಲ್ಲಿ ಸಶಸ್ತ್ರ ಸೀಮಾ ಬಲ ತೆಗೆದುಕೊಳ್ಳುವ ತ್ವರಿತ ಸಂಘಟಿತ ಮತ್ತು ಸೂಕ್ಷ್ಮ ಕ್ರಮವು ಸೇವೆ, ಭದ್ರತೆ ಮತ್ತು ಸಹೋದರತ್ವ ಎಂಬ ಧ್ಯೇಯವಾಕ್ಯದ ಜೀವಂತ ಸಾಕಾರವಾಗಿದೆ ಎಂದು ಹೇಳಿದ್ದಾರೆ. ಗಡಿಗಳಲ್ಲಿ ನಿಯೋಜಿಸಲಾದಂತಹ ಪ್ರತಿಯೊಬ್ಬ SSB ಯೋಧ ರಾಷ್ಟ್ರದ ಜಾಗರೂಕ ರಕ್ಷಕನಾಗಿದ್ದು, ವಿಪತ್ತುಗಳ ಸಮಯದಲ್ಲಿ ಮೊದಲು ಧಾವಿಸುವವರು ಮತ್ತು ಭಾರತದ ಸದ್ಭಾವನೆಯ ರಾಯಭಾರಿ ಎಂದು ಸಚಿವ ಅಮಿತ್ ಶಾ ಶ್ಲಾಘಿಸಿದ್ದಾರೆ. ಇದೇ ವೇಳೆ ಗೃಹ ಸಚಿವಾಲಯದ ಕಾರ್ಯದರ್ಶಿ ಗೋವಿಂದ್ ಮೋಹನ್ ಮಾತನಾಡಿ, ದೇಶದ ಗಡಿಗಳನ್ನು ಸುರಕ್ಷಿತಗೊಳಿಸುವುದು ಕೇಂದ್ರ ಗೃಹ ಸಚಿವಾಲಯ ಮತ್ತು ಭಾರತ ಸರ್ಕಾರಕ್ಕೆ ನಿರ್ಣಾಯಕ ಮತ್ತು ಸೂಕ್ಷ್ಮ ಉದ್ದೇಶವಾಗಿದೆ. 15,000 ಕಿಲೋಮೀಟರ್ ಗಡಿಯಲ್ಲಿ ದೃಢವಾದ ಮತ್ತು ನಿರಂತರ ಜಾಗರೂಕತೆ ಮತ್ತು ಭದ್ರತೆ ಸಚಿವಾಲಯದ ಬದ್ಧತೆಯಾಗಿದೆ ಎಂದು ಹೇಳಿದ್ದಾರೆ. ರಾಷ್ಟೀಯ ಸ್ವಯಂ ಸೇವಕ ಸಂಘ RSS ಸರಸಂಘ ಚಾಲಕರಾದಂತಹ ಡಾ ಮೋಹನ್ ಭಾಗವತ್ ಅವರು ಕೆನಡಾಗೆ ತಮ್ಮ ಮೊದಲ ಭೇಟಿಯ ಸಂದರ್ಭದಲ್ಲಿ ಗ್ರೇಟರ್ ಟೊರೆಂಟೊ ಪ್ರದೇಶದಲ್ಲಿ ಬೃಹತ್ ಹಿಂದೂ ವಲಸಿಗರ ಸಭೆಯಲ್ಲಿ ಭಾಗಿಯಾಗಿದ್ದರು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ವಸುದೈವ ಕುಟುಂಬಕಂ ತತ್ವದಂತೆ ಜಗತ್ತು ಒಂದು ಕುಟುಂಬ ಎಂಬ ನಂಬಿಕೆಯನ್ನು ಭಾರತ ಹೊಂದಿದೆ. ಭಾಷೆ, ಸಂಪ್ರದಾಯ ಮತ್ತು ಪೂಜಾ ವಿಧಾನಗಳಲ್ಲಿನ ವೈವಿಧ್ಯತೆಯನ್ನು ಗೌರವಿಸಬೇಕು. ಇದನ್ನು ಏಕತೆಯ ಮೂಲವಾಗಿ ನೋಡಬೇಕು ಎಂದು ಹೇಳಿದ್ದಾರೆ. ಕಾರ್ಯಕ್ರಮದಲ್ಲಿ ಕೆನಡಾ ಮಾಜಿ ರಕ್ಷಣಾ ಸಚಿವ ಜೇಸನ್ ಕೆನ್ನಿ, ವ್ಯಾಂಕೋವರ್ ಖಾಲ್ಸಾ ದಿವಾನ್ ಸೊಸೈಟಿಯ ಕಾಶ್ಮೀರ್ ಸಿಂಗ್ ಧಲಿವಾಲ್ ಉಪಸ್ಥಿತರಿದ್ದರು. ಪ್ರಯೋಗಾಲಯಗಳಲ್ಲಿ ಅಭಿವೃದ್ಧಿಪಡಿಸಿದಂತಹ ತಂತ್ರಜ್ಞಾನಗಳನ್ನು ಉತ್ಪನ್ನಗಳು, ಪರಿಹಾರ ಮತ್ತು ಉದ್ಯಮಿಗಳಿಗಾಗಿ ಪರಿವರ್ತಿಸುವಲ್ಲಿ ತಂತ್ರಜ್ಞಾನ ಅಭಿವೃದ್ಧಿ ಮಂಡಳಿಯು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಎಂದು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದಂತಹ ತಂತ್ರಜ್ಞಾನ ಅಭಿವೃದ್ಧಿ ಮಂಡಳಿಯ 30ನೇ ಸಂಸ್ಥಾಪನಾ ದಿನಾಚರಣೆ ಉದ್ದೇಶಿಸಿ ಮಾತನಾಡಿದ ಅವರು, ತಂತ್ರಜ್ಞಾನ ಅಭಿವೃದ್ಧಿಯು ಅಂತಿಮವಾಗಿ ಜೀವನೋಪಾಯ ಸೃಷ್ಟಿಸಬೇಕು ಮತ್ತು ಆರ್ಥಿಕತೆಯ ಒಟ್ಟಾರೆ ಬೆಳವಣಿಗೆಗೆ ಕೊಡುಗೆ ನೀಡಬೇಕು ಎಂದು ಪ್ರತಿಪಾದಿಸಿದರು. ಭಾರತ ಹೆಚ್ಚಿನ ತಾಂತ್ರಿಕ ಸ್ವಾವಲಂಬನೆಯತ್ತ ಸಾಗುತ್ತಿದೆ. ಈ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸುವಲ್ಲಿ ಮತ್ತು ಭಾರತದ ಆರ್ಥಿಕ ಬೆಳವಣಿಗೆ ಹಾಗೂ ಜಾಗತಿಕ ಸ್ಥಾನಮಾನಕ್ಕೆ ಕೊಡುಗೆ ನೀಡುವಲ್ಲಿ ತಂತ್ರಜ್ಞಾನ ಅಭಿವೃದ್ಧಿ ಮಂಡಳಿಯು ಪ್ರಮುಖ ಪಾತ್ರ ವಹಿಸಬಹುದು ಎಂದು ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ನವದೆಹಲಿಯಲ್ಲಿ ನಡೆಯಲಿರುವಂತಹ ಜಲಶಕ್ತಿ ಸಚಿವಾಲಯದ ಇಲಾಖಾ ಶೃಂಗಸಭೆಯ ಸಮಾರೋಪ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಇಂದು ಆರಂಭಗೊಂಡಂತಹ 2 ದಿನಗಳ ಇಲಾಖಾ ಶೃಂಗಸಭೆಯು ಕೇಂದ್ರ ಮತ್ತು ರಾಜ್ಯಗಳನ್ನು ಒಟ್ಟುಗೂಡಿಸಿ ನಿರ್ಣಾಯಕ ವಲಯ ಆದ್ಯತೆಗಳ ಕುರಿತು ಚರ್ಚಿಸಲು ಮತ್ತು ಸಮಯಕ್ಕೆ ಅನುಗುಣವಾಗಿ ಕ್ರಿಯಾ ಯೋಜನೆಗಳನ್ನು ರೂಪಿಸುತ್ತಿದೆ. ಜಲ ಮೂಲಸೌಕರ್ಯ ಯೋಜನೆಗಳ ಸಕಾಲಿಕ ಅನುಷ್ಠಾನ, ಜಲ ಸಂಚಯ, ಜನ್ ಭಾಗಿದಾರಿ, ಮಳೆ ನೀರು ಸಂಗ್ರಹ, ಕುಡಿಯುವ ನೀರಿನ ಮೂಲ ಸುಸ್ಥಿರತೆ ಮತ್ತು ಜಲಜೀವನ್ ಮಿಷನ್ 2.0 ಸೇರಿದಂತೆ 4 ಪ್ರಮುಖ ಕ್ಷೇತ್ರಗಳ ಮೇಲೆ ಶೃಂಗಸಭೆ ಕೇಂದ್ರೀಕರಿಸಿದೆ. ಈ ಉಪಕ್ರಮವು ರಾಷ್ಟೀಯ ಗುರಿಗಳಿಗೆ ಹಂಚಿಕೆ ಜವಾಬ್ದಾರಿಯನ್ನು ಉತ್ತೇಜಿಸಲು ಮತ್ತು ಚರ್ಚೆ, ಆಡಳಿತ ಮತ್ತು ಸೇವಾ ವಿತರಣೆಯಲ್ಲಿ ಅಳೆಯಬಹುದಾದಂತಹ ಸುಧಾರಣೆಗಳಾಗಿ ರೂಪಾಂತರಗೊಳ್ಳುವುದನ್ನು ಖಚಿತಪಡಿಸಿಕೊಳ್ಳಲು ಪ್ರಯತ್ನಿಸುತ್ತದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶಾಂಘೈ ಸಹಕಾರ ಒಕ್ಕೂಟ ಶೃಂಗಸಭೆ, ಭಯೋತ್ಪಾದಕರ ಮೂಲಸೌಕರ್ಯ ನಾಶಕ್ಕೆ ಸದಸ್ಯ ರಾಷ್ಟಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರೋಧಿಸಿ ವಿದ್ಯಾರ್ಥಿಗಳ ಪ್ರತಿಭಟನೆ ವೇಳೆ ದಾಖಲಾಗಿದ್ದ ಎಲ್ಲಾ ಎಫ್ಐಆರ್ಗಳ ರದ್ದತಿಗೆ ಸುಪ್ರೀಂಕೋರ್ಟ್ ಆದೇಶ. ಪರಿಸರ ಸವಾಲುಗಳಿಗೆ ಸಮಗ್ರ ಪರಿಹಾರ ಅಗತ್ಯ, ಕೇಂದ್ರ ಸಚಿವ ಭೂಪೇಂದ್ರ ಯಾದವ್ ಪ್ರತಿಪಾದನೆ. ಸಕ್ಕರೆ ದಾಸ್ತಾನು ಮಿತಿ 2,000 ಕ್ವಿಂಟಾಲ್ಗಳಿಗೆ ಇಳಿಸಿದ ಕೇಂದ್ರ ಸರ್ಕಾರ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.

ಜಗತ್ತಿನಲ್ಲಿ ಹೊಸ ಸಂಬಂಧಗಳನ್ನ ಬೆಳೆಸಿಕೊಳ್ಳೋದು ತುಂಬಾ ಸುಲಭ, ಆದ್ರೆ ಬೆಳೆಸಿಕೊಂಡ ಬಾಂಧವ್ಯವನ್ನ ಕೊನೆಯವರೆಗೂ ಅಷ್ಟೇ ಪ್ರೀತಿಯಿಂದ ಕಾಯ್ದುಕೊಂಡು ಹೋಗೋದಿದೆಯಲ್ಲ, ಅದುವೇ ನಿಜವಾದ ಜೀವನ. ಇತ್ತೀಚಿನ ಓಟದ ಬದುಕಿನಲ್ಲಿ ಸಣ್ಣ ಪುಟ್ಟ ಜಗಳಗಳು, ಈಗೋ ತಪ್ಪು ತಿಳುವಳಿಕೆಗಳಿಂದ ಎಷ್ಟೋ ಸುಂದರ ಬಾಂಧವ್ಯಗಳು ಕಣ್ಣು ಮುಚ್ಚೋದ್ರೊಳಗೆ ಮುರಿದು ಬೀಳುತ್ತೆ. ನಿಮಗೂ ಕೇವಲ ಒಂದು ಸಣ್ಣ ಮುನಸಿನಿಂದ ಪ್ರೀತಿಯ ವ್ಯಕ್ತಿ ದೂರವಾಗಿದ್ದಾರಾ? ಹಾಗಾದ್ರೆ ಈ ಸಂಬಂಧಗಳನ್ನ ಗಟ್ಟಿ ಮಾಡಿಕೊಂಡು ಉಳಿಸಿಕೊಂಡು ಹೋಗೋದು ಹೇಗೆ ಅನ್ನೋದ್ರ ಬಗ್ಗೆ ಇವತ್ತಿನ ಒಲವಿನ ಆಲಾಪ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಸಾಗೋಣ. ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ, ಇದು 101.3 FM ರೇನ್ಬೋ ಕನ್ನಡ ಕಾಮನವಿಲ್ಲು. ನಾನು ನಿಮ್ಮ ಆರ್ಜಿ ರಮ್ಯಾ.

0: ಸಾಲು
1: ಬಿಟ್ಟಿರಲ್ಲ ಯಾವುದಕ್ಕೂ ಕೊನೆಗೊಂದು.
2: ಒಲವಿನ ಆಲಾಪ ಟ್ಯೂನ್ ಮಾಡಿದ್ದೀರಿ. ಸಂಬಂಧಗಳನ್ನು ಉಳಿಸಿಕೊಂಡು ಹೋಗುವುದರ ಬಗ್ಗೆ ಮಾತಾಡ್ತಾ ಇದೀವಿ. ಮೊದಲನೇದಾಗಿ ನಿಮ್ಮ ನಿಮ್ಮ ಅಹಂ ಈಗೋಗಳನ್ನ ಬದಿಗಿಡಿ. ಜಗಳವಾದಾಗ ನಾನೇ ಯಾಕೆ ಮೊದಲು ಮಾತಾಡಬೇಕು, ನಾನೇ ಯಾಕೆ ಸೋಲ್ಬೇಕು, ನಾನೇ ಸರಿ ನಿಂದೇ ತಪ್ಪು ಅನ್ನೋ ಅಹಂ ಇದೆಯಲ್ಲ, ಅದು ಪ್ರೀತಿಗಿಂತ ದೊಡ್ಡದಲ್ಲ ರೀ. ಜಗತ್ತಿನಲ್ಲಿ ಜಗಳದಲ್ಲಿ ಗೆಲ್ಲೋದಕ್ಕಿಂತ ವ್ಯಕ್ತಿಯನ್ನ ಗೆಲ್ಲೋದು ತುಂಬಾ ಮುಖ್ಯ. ಹಾಗಾಗಿ ನಿಮ್ಮ ನಿಮ್ಮ ಅಹಂ ಬದಿಗಿಟ್ಟು ಪ್ರೀತಿಯಿಂದ ಸಂಬಂಧ ಉಳಿಸಿಕೊಳ್ಳೋದಕ್ಕೆ ಮುಂದಾಗಿ.

0: ನಿಮ್ ಕಣ್ಣು ಸುಳ್ಳು ಹೇಳ್ತಾ ಇದ್ದೀರಿ.
1: ಸಂಬಂಧದಲ್ಲಿ ಆಲಿಸುವ ತಾಳ್ಮೆ ತುಂಬಾನೇ ಮುಖ್ಯ. ನಾವ್ ಎಷ್ಟೋ ಬಾರಿ ಎದುರಿಗಿದ್ದವರ ಮಾತನ್ನ ಕೇಳಿಸ್ಕೊಳ್ಳೋದಕ್ಕಿಂತ ಅವ್ರ ಮಾತಿಗೆ ಹೇಗೆ ಪ್ರತ್ಯುತ್ತರ ಕೊಡಬೇಕು ಅನ್ನೋದ್ರ ಬಗ್ಗೆನೆ ಹೆಚ್ಚು ಯೋಚನೆ ಮಾಡ್ತಾ ಇರ್ತೀವಿ. ಒಮ್ಮೆ ಅವರ ಜಾಗದಲ್ಲಿ ನಿಂತು ಅವರ ಭಾವನೆಗಳನ್ನ ಆಲಿಸಿ ನೋಡಿ, ಅರ್ಥ ಮಾಡ್ಕೊಂಡು ನೋಡಿ, ಅರ್ಧ ಸಮಸ್ಯೆಗೆ ಅಲ್ಲೇ ಪರಿಹಾರ ಸಿಕ್ಕ

ಕ್ಷಮಿಸಿ, ಕೃತಜ್ಞತೆಯ ಗುಣ ಕೂಡ ಬೆಳೆಸ್ಕೊಳ್ಳಿ. ಸಾರಿ, ಥ್ಯಾಂಕ್ ಯು ಅನ್ನೋ ಎರಡು ಸಣ್ಣ ಪದಗಳಿದೆಯಲ್ಲ, ಎಂತಹ ದೊಡ್ಡ ಬಿರುಕುಗಳಿದ್ರು ಕೂಡ ಅದನ್ನ ಮುಚ್ಚಿ ಹಾಕ್ಬಿಡುತ್ತೆ. ಲೋಪದೋಷಗಳು ಎಲ್ಲರಲ್ಲೂ ಇರುತ್ತವೆ. ಎದುರಿಗಿದ್ದವರನ್ನ ಅವರಿದ್ದಂತೇನೆ ಸ್ವೀಕರಿಸೋದಿದೆಯಲ್ಲ, ಅದು ನಿಜವಾದ ಪ್ರೀತಿ. ಒಂದು ವೇಳೆ ತಪ್ಪು ನಿಮ್ಮ ಸಂಗಾತಿಯಿಂದಲೇ ಆಗಿದ್ರು ಕೂಡ ನೀವೇ ಸಾರಿ ಕೇಳಿ. ಯಾಕಂದ್ರೆ ಯಾರದ್ದು ತಪ್ಪು ಅನ್ನೋದಕ್ಕಿಂತ ಜೊತೆಯಾಗಿ ಬಾಳೋದು ಮುಖ್ಯ.

ಮಾತಾಡಿ. ಸಂಬಂಧದಲ್ಲಿ ಮಾತು ತುಂಬಾನೇ ಮುಖ್ಯ. ಬಿರುಕು ಬಿಟ್ಟ ಮನಸ್ಸನ್ನ ಜೋಡಿಸೋಕೆ ಒಂದೇ ಒಂದು ಪ್ರೀತಿಯ ಮಾತು ಸಾಕು. ಹಳೆಯ ಕಹಿ ನೆನಪುಗಳನ್ನೆಲ್ಲ ಅಲ್ಲೇ ಬಿಟ್ಟು ಇವತ್ತಿನಿಂದ ಹೊಸ ಸಂವಹನ ಶುರು ಮಾಡಿ. ಮಾತಾಡಿ ಅಂದ್ರೆ ಮತ್ತದೇ ಹಳೆ ಜಗಳದ ಬಗ್ಗೆ ಮಾತಾಡಬೇಡಿ, ಪ್ರೀತಿಯಿಂದ ಮಾತಾಡಿ, ಪ್ರೀತಿಸುವ ಮಾತುಗಳನ್ನಾಡಿ.

ಯಾವುದೇ ಸಂಬಂಧ ಇರಲಿ, ಎಷ್ಟೇ ಆಪ್ತತೆ ಇರಲಿ, ಪ್ರತಿಯೊಬ್ಬರಿಗೂ ಅವರದ್ದೇ ಆದ ವೈಯಕ್ತಿಕ ಸಮಯ, ಸ್ವಾತಂತ್ರ್ಯದ ಅಗತ್ಯ ಇರುತ್ತೆ. ಅತಿಯಾದ ನಿಯಂತ್ರಣ ಅಥವಾ ಹಸ್ತಕ್ಷೇಪ ಬಾಂಧವ್ಯವನ್ನ ಉಸಿರುಗಟ್ಟಿಸುತ್ತೆ. ಅಂತಹ ಉಸಿರುಗಟ್ಟಿಸುವ ವಾತಾವರಣ ಕ್ರಿಯೇಟ್ ಮಾಡಬೇಡಿ ಮನೆಯಲ್ಲಿ. ಪರಸ್ಪರ ಸಮಯ, ಸ್ವಾತಂತ್ರ್ಯ

ವಾಟ್ಸಪ್ ಅಥವಾ ಫೋನ್ಗಳಲ್ಲಿ ಜಗಳ ಆಡುವಾಗ ಟೈಪ್ ಮಾಡಿ ಕಳಿಸುವಂತ ಸಂದೇಶಗಳು ಎಷ್ಟೋ ಬಾರಿ ಅನರ್ಥವನ್ನ ಕಲ್ಪಿಸುತ್ತವೆ. ಮನಸ್ತಾಪಗಳಿದ್ದಾಗ ನೇರವಾಗಿ ಮುಖಾಮುಖಿ ಕುಳಿತು ಮಾತನಾಡುವುದು ಅತ್ಯಂತ ಸೂಕ್ತ. ಹಾಗೆ ನೇರವಾಗಿ ಮಾತಾಡಿದಾಗ ಮನಸ್ಸು ನಿರಾಳವಾಗುವ ಸಾಧ್ಯತೆ ಇರುತ್ತೆ. ಈ ಮೂಲಕ ಸಂಬಂಧ ಇನ್ನಷ್ಟು ಗಟ್ಟಿಯಾಗುತ್ತೆ.

ಇವತ್ತಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾ ಎಫೆಕ್ಟ್ ಸಿಕ್ಕಾಪಟ್ಟೆ ಇದೆ. ಅದರಲ್ಲೂ ಬೇರೆಯವರ ಪೋಸ್ಟ್ಗಳು ಪರ್ಫೆಕ್ಟ್ ಕಪಲ್ ಅನ್ನುವಂತ ಫೋಟೋಗಳನ್ನ ನೋಡಿ ನಿಮ್ಮ ಸಂಬಂಧವನ್ನ ಅವರೊಂದಿಗೆ ಹೋಲಿಸಿಕೊಳ್ಳೋದು ಬೇಡ. ಸೋಷಿಯಲ್ ಮೀಡಿಯಾಕ್ಕಿಂತ ನಿಮ್ಮ ನೈಜ ಬದುಕಿನ ಕ್ಷಣಗಳು ಮುಖ್ಯ. ನೀವು ಹೇಗಿದ್ದೀರೋ ಹಾಗೆಯೇ ಪರಸ್ಪರ ಒಬ್ಬರನ್ನೊಬ್ಬರು ಒಪ್ಪಿಕೊಳ್ಳಿ, ಅಪ್ಪಿಕೊಳ್ಳಿ.

ಬಿಡುವಿನ ವೇಳೆಯಲ್ಲಿ ಒಟ್ಟಿಗೆ ಪ್ರಯಾಣಿಸೋದು, ಹೊಸ ಹವ್ಯಾಸಗಳನ್ನ ಕಲಿಯೋದು, ಸಣ್ಣ ಪುಟ್ಟ ಕೆಲಸಗಳನ್ನ ಜೊತೆಯಾಗಿ ಮಾಡೋದ್ರಿಂದ ಸಂಬಂಧದಲ್ಲಿ ಹೊಸ ಹುರುಪು ಮೂಡುತ್ತೆ. ಬಾಂಧವ್ಯ ಅನ್ನೋದು ಗಾಜಿನ ಪಾತ್ರೆ ಇದ್ದಂತೆ, ಒಮ್ಮೆ ಒಡೆದ್ರೆ ಜೋಡಿಸೋದು ಕಷ್ಟ, ಆದ್ರೆ ಸರಿಯಾದ ಕಾಳಜಿ ವಹಿಸಿದ್ರೆ ಎಂದಿಗೂ ಮಸುಕಾಗದ ಹಾಗೆ ಕಾಪಾಡಿಕೊಳ್ಬಹುದು. ನಿಮ್ಮ ಜೀವನದಲ್ಲೂ ಯಾರ ಜೊತೆಯಾದರೂ ಸಣ್ಣ ಬಿರುಕು ಮೂಡಿದ್ರೆ ಅದನ್ನ ಸರಿಪಡಿಸಿಕೊಳ್ಳಲು ಇಂದಿಗಿಂತ ಒಳ್ಳೆಯ ದಿನ ಬೇರೊಂದಿಲ್ಲ. ಸಂಬಂಧಗಳ ಮಧುರತೆಯನ್ನ ಹೆಚ್ಚಿಸುವಂತ ಪ್ರೀತಿಯ ಹಾಡುಗಳು ಜೊತೆಗೆ ಮಾತು ನಿಮ್ಮ ಮನಸ್ಸಿಗೆ ಖುಷಿ ಕೊಟ್ಟಿದೆ ಅಂತ ಭಾವಿಸ್ತಾ ಇವತ್ತಿನ ಒಲವಿನ ಆಲಾಪ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ನಾನು ನಿಮ್ಮ ಜೊತೆಯಾಗಿದ್ದೆ ನಿಮ್ಮ ಆರ್ಜೆ ರಮ್ಯಾ. ಸದಾಕಾಲ ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ ಎಫ್ ಎಂ ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನಮಸ್ಕಾರ ಎಲ್ಲ ಪ್ರೀತಿಯ ಶ್ರೋತೃಗಳಿಗೂ, ಮತ್ತೊಮ್ಮೆ ಆತ್ಮೀಯ ಪ್ರೀತಿಯ ಸ್ವಾಗತ. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಕನ್ನಡ ಕಾಮನವಿಲ್ಲು ಎಫ್ಎಂ ರೇನ್ಬೋ. 25 ವರ್ಷಗಳ ಸುದೀರ್ಘ ಈ ಪಯಣದಲ್ಲಿ ನಮ್ಮ ಜೊತೆಯಾಗಿರುವಂತಹ ಎಲ್ಲ ಕೇಳುವರಿಗೂ ಆತ್ಮೀಯವಾದ ಸ್ವಾಗತ. ಈ ಹೊತ್ತು ಇವತ್ತಿನ ಸುಕೂನ್ ಕೇಪಲ್ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ಜೊತೆಯಾಗ್ತಾ ಇರೋದು ಆರ್ಚಿ ಪ್ರಿವಿಂಜೋಸ್. ಅದ್ಭುತವಾದ ಗೀತೆಗಳೊಂದಿಗೆ ಸಾಗೋಣ. 25 ವರ್ಷಗಳನ್ನು ನಾವು ಕಳೆದಿದ್ದೀವಿ ಜೊತೆಯಾಗಿದ ಮೇಲೆ, ಏನಾದರೂ ಸ್ಪೆಷಲ್ ಇರಲೇಬೇಕಲ್ವಾ? ಅದ್ಭುತವಾದ ಸ್ಪೆಷಲ್ ಹಾಡುಗಳು ಈ ಹೊತ್ತು ಬರ್ತಾ ಇದೆ. ಕಾರ್ಯಕ್ರಮನ ಇದೀಗ ಶುರು ಮಾಡೋಣ. ಮೆಚ್ಚಲಿ ಮೆಚ್ಚಲಿ ಹಾಡು ಮೂಡಿ ಬರ್ತಾ ಇದೆ ಲತಾ ಮಂಗೇಶ್ಕರ್, ಆಶಾ ಭೋಸ್ಲೆಯವರ ಧ್ವನಿಯಲ್ಲಿ ಈ ಗೀತೆ ನಿಮ್ಮೆಲ್ಲರಿಗಾಗಿ. ಒಂದೊಮ್ಮೆ ಈ ಹಾಡನ್ನು ನೋಡಿದರೆ ಆ ಹಾಡಿನ ಬ್ಯಾಕ್ಗ್ರೌಂಡ್, ಆ ಹಾಡಿನ ಸೀನ್ರಿಯನ್ನು ನೆನಪು ಮಾಡಿಕೊಳ್ಳಿ. ಅದರ ಸುತ್ತಮುತ್ತಾನೆ ನಮ್ಮ ಮಾತುಕತೆ ಇವತ್ತು.

ನೀವು ಕೇಳ್ತಾ ಇರೋದು ಕನ್ನಡ ಕಾಮನಬಿಲ್ಲು ಎಫ್ ಎಂ ರೈನ್ಬೋ 101.3 ಮ್ಯೂಸಿಕಲಿ ಮ್ಯಾಜಿಕಲಿ ಯಾಸ್. ಬಾಗಲಕೋಟೆಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ ಅಂಕುಶ್, ದೀಪ, ಮಹಾದೇವ್ರವರು, ರಾಜೇಶ್ ಅವರು ಕೂಡ ಎಫ್ ಎಂ ರೈನ್ಬೋಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದಾರೆ. ಧನ್ಯವಾದಗಳು ನಿಮ್ಮೆಲ್ಲರ ಈ ಸಂದೇಶಕ್ಕೆ. ಇನ್ನು ಮೆಚ್ಚರಿ ಮೆಚ್ಚರಿ ಹಾಡು ಮೂಡಿ ಬಂತು. ಸೈರಾ ಬಾನೂರವ್ರನ್ನ ನೀವು ನೆನಪಿಸ್ಕೊಂಡ್ರೆ ಈ ಇಡೀ ಹಾಡು ಶೂಟ್ ಆಗಿರೋದು ಮೈಸೂರಿನ ಬೃಂದಾವನದಲ್ಲಿ, ಕೆ ಆರ್ ಎಸ್ನ ಸುತ್ತಮುತ್ತ ಇರುವಂತಹ ಬೃಂದಾವನ ಉದ್ಯಾನವನದಲ್ಲಿ, ಆ ಬೃಂದಾವನದಲ್ಲಿ ಶೂಟ್ ಆಗಿರುವಂತಹ ಗೀತೆ ಇದು. ಇನ್ಫ್ಯಾಕ್ಟ್ ಬಹಳಷ್ಟು ಬಾಲಿವುಡ್ನ ಗೀತೆಗಳು ಈ ಬೃಂದಾವನದಲ್ಲಿ, ಅದ್ಭುತವಾದಂತಹ ಮೈಸೂರಿನ ಸುತ್ತಮುತ್ತ, ಮೈಸೂರಿನ ಅರಮನೆಯಲ್ಲಿ, ಮೈಸೂರಿನ ಬೃಂದಾವನದಲ್ಲಿ ಶೂಟ್ ಆಗಿದೆ. ಅದರಲ್ಲೂ ಇವತ್ತು ಈ ಹೊತ್ತು ಸುಕೂನ್ ಕೆಪಲ್ ಕಾರ್ಯಕ್ರಮದಲ್ಲಿ ನಮ್ಮ ಕರ್ನಾಟಕದಲ್ಲಿ ಶೂಟ್ ಆಗಿರುವಂತಹ ಹಿಂದಿ ಚಿತ್ರಗೀತೆಗಳನ್ನು ಕೇಳ್ತಾ ಸಾಗೋಣ. ನಿಮ್ಮ ಪ್ರೀತಿಯ ಆ ರೀತಿಯ ಚಿತ್ರಗೀತೆಗಳಿದ್ದರೆ ನಿಮ್ಮ ಸಂದೇಶವನ್ನು ಕಳಿಸಿ. ನಿಮ್ಮ ವಾಟ್ಸಪ್ ಸಂಖ್ಯೆ 9408090101. ಮುರುಗೇಶ್ ಶಾಂತಾಚಾರ್ಯವರೇ, ನಿಮ್ಮ ಸಂದೇಶ ಕೂಡ ನಮ್ಮನ್ನು ತಲುಪಿದೆ. ಧನ್ಯವಾದಗಳು. ನಿಮ್ಮ ಸಂದೇಶಕ್ಕೆ ಸುಕೂನ್ ಕೆಪಾಲ್ ಕಾರ್ಯಕ್ರಮದಲ್ಲಿ ಇದೀಗ ಮುಡಿಬರ್ತಾ ಇದೆ ಕಿಶೋರ್ ಕುಮಾರ್ ಅವರ ಧ್ವನಿಯಲ್ಲಿ ಮೇರೆ ನಯನ. ಮತ್ತೊಮ್ಮೆ ಮೈಸೂರಿನ ಅರಮನೆ, ಅರಮನೆಯ ಸುತ್ತಮುತ್ತ, ಅದರ ಜೊತೆಯಾಗಿ ಕೆ ಆರ್ ಎಸ್ನ ಬೃಂದಾವನದಲ್ಲಿ, ಕೆ ಆರ್ ಎಸ್ನಲ್ಲಿ ಶೂಟ್ ಆಗಿರುವಂತಹ ಗೀತೆ, ಅದರ ಜೊತೆಯಾಗುತ್ತೆ ಎವರ್ ಟೈಮ್ ಭಾರತದ ಚಿತ್ರರಂಗದ ಚಿತ್ರಗಳಲ್ಲಿ ನೋಡಿದಾಗ ಬಹುಶಃ 10 ಪ್ರಮುಖ ಚಿತ್ರಗಳಲ್ಲಿ ಒಂದು ಶೋರೆ. ಈ ಶೋರೆ ಶೂಟ್ ಆಗಿರೋದು ನಿಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಚಾರ, ರಾಮನಗರದ ಸುತ್ತಮುತ್ತ ರಾಮ್ಗಢ್ ಅನ್ನುವಂತಹ ಆ ಜಾಗ, ಬೇರೆ ಯಾವುದು ಅಲ್ಲ, ನಮ್ಮ ರಾಮನಗರ ಅನ್ನುವಾಗ ಒಂದು ಹೆಮ್ಮೆ ಆಗುತ್ತೆ. ಈ ಎರಡು ಗೀತೆಗಳು ಇದೇ ಕಾರ್ಯಕ್ರಮಕ್ಕಾಗಿ ಮೂಡಿ ಬರ್ತಾ ಇದೆ. ನಿಮ್ಮೆಲ್ಲರ ಕನ್ನಡ ಕಾಮನಬಿಲ್ಲು ಎಫ್ ಎಂ ರೈನ್ಬೋ ಸುಕೂನ್ ಕೆಪಲ್ ಕಾರ್ಯಕ್ರಮವನ್ನು ಕೇಳ್ತಿದ್ರಿ. ನಿಮ್ಮ ಸಂದೇಶಗಳು ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆ 9408093. 25 ವರ್ಷಗಳ ಪಯಣವನ್ನು ಸಂಭ್ರಮಿಸ್ತಾ ಇದ್ದೀವಿ ನಾವಿವತ್ತು ಎಫ್ ಎಂ ರೈನ್ಬೋದಲ್ಲಿ.

ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನ ಬಿಲುಗಿ ದೋಸ್ತಿ ಹಾಡು ಕಿಶೋರ್ ಕುಮಾರ್ ಮನಾಡೆರವರ ಧ್ವನಿಯಲ್ಲಿ ನಿಮ್ಮೆಲ್ಲರಿಗಾಗಿ ಮುಡಿಬಂತು. ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಕನ್ನಡ ಕಾಮನ ಬಿಲ್ಲಿನಲ್ಲಿ ಶಾಂತಾಚಾರ್ಯರು ಸಂದೇಶವನ್ನು ಕಳಿಸಿದ್ರು. ಅದಾದ ಮೇಲೆ ಸಂದೇಶವನ್ನು ಕಳಿಸಿದ್ದಾರೆ ಕಿಶನ್, ರೋಷನ್, ಹನುಮಂತೇಗೌಡರವರು, ಶುಭಾರಾಣಿರವರು. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ, 25ರ ಸಂಭ್ರಮಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದಾರೆ. ಹಾಗೆ ಕಾಮನ ಬಿಲ್ಲಿನ 7 ಬಣ್ಣಗಳನ್ನು ಕೂಡ ಅತ್ಯಂತ ವಿವರವಾಗಿ ವಿವರಿಸಿದ್ದಾರೆ. ಧನ್ಯವಾದಗಳು ನಿಮ್ಮ ಈ ಪ್ರೀತಿಯ ವಿವರಣೆಗೆ. ಉಮೇಶ್ ಅವರು ಕೂಡ ಅವರ ಸಂದೇಶವನ್ನು ಕಳಿಸಿದ್ದಾರೆ. 25 ಸಂತಸಗಳನ್ನು ದಾಟಿರುವಂತಹ ಎಫ್ ಎಂ ರೈನ್ಬೋಗೆ ಹುಟ್ಟುಹಬ್ಬದ ಶುಭಾಶಯಗಳಿಂದ ಮನಸ್ಸಿನಿಂದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದಾರೆ. ಧನ್ಯವಾದಗಳು. ಕಾಮನ ಬಿಲ್ಲಿಗೆ ಬೆಳ್ಳಿ ಹಬ್ಬ ಅಂತ ಹೇಳಿ ಸಂದೇಶವನ್ನು ಕಳಿಸ್ತಾ ಇದ್ದಾರೆ ಶ್ರೀಧರಯ್ಯರವರು. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಹಾಗೆ ಶೋಲೆ ಚಿತ್ರ ಕರ್ನಾಟಕದಲ್ಲಿ ಚಿತ್ರೀಕರಣ ಆಗಿದ್ದು ಗೊತ್ತೇ ಇರಲಿಲ್ಲ ಅಂತ ಹೇಳಿ ಚಂದ್ರಶೇಖರ್ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ರಾಮನಗರ ಆಯಿತು, ಮೈಸೂರಾಯಿತು, ಮೈಸೂರಿನ ಬೃಂದಾವನದಲ್ಲಂತೂ ಸರಿಸುಮಾರು 15-20 ಬೇರೆ ಬೇರೆ ಬಾಲಿವುಡ್ ಚಿತ್ರದ ಗೀತೆಗಳನ್ನು ಭಾಗಗಳನ್ನು ನಾವು ನೆನಪಿಸ್ಕೊಳ್ಬಹುದು. ಅಷ್ಟೆಲ್ಲ ಹಾಡುಗಳು ಅಲ್ಲಿ ಶೂಟ್ ಆಗಿದೆ. ತದನಂತರ ಇದೇ ಸುತ್ತಮುತ್ತಲಿನ ಜಾಗಗಳಲ್ಲಿ ಮತ್ತೊಂದು ಫೇಮಸ್ ಜಾಗ ಅಂತ ಹೇಳಿದ್ರೆ, ಅದರಲ್ಲೂ ಬಾಲಿವುಡ್ನ ಹಲವಾರು ಚಿತ್ರಗಳ ಚಿತ್ರೀಕರಣ ಆಗಿರುವಂತಹ ಜಾಗ ಅಂತ ಹೇಳಿದ್ರೆ ಅದು ನಮ್ಮೆಲ್ಲರಿಗೂ ಗೊತ್ತಿರುವಂತಹ ಮೇಲ್ಕೋಟೆ. ಮೇಲ್ಕೋಟೆಯ ರಾಯಗೋಪುರ. ರಾಯಗೋಪುರದಲ್ಲೂ ಬಹಳಷ್ಟು ಚಿತ್ರಗಳ ಚಿತ್ರೀಕರಣ ಆಗಿದೆ. ರೌಡಿ ರಾಥೋರ್ ಇರಬಹುದು, ಗುರು ಇರಬಹುದು, ಗುರುನಲ್ಲಿ 2-3 ಹಾಡುಗಳು ಕೂಡ ಈ ಭಾಗದಲ್ಲಿ ಜಾಗದಲ್ಲಿ ಚಿತ್ರೀಕರಣ ಆಗಿದೆ. ಈಗ ಇದೀಗ ಕೇಳೋಣ ಗುರು ಚಿತ್ರದಿಂದ ಬರಸೋರೆ ಶ್ರೇಯಾ ಘೋಷಾಲ್ ರವರ ಧ್ವನಿಯಲ್ಲಿ ಹಾಡು. ಐಶ್ವರ್ಯ ರಾಯ್ ಈ ಹಾಡಿನಲ್ಲಿ ಒಂದೆರಡು ಅದ್ಭುತವಾದ ಸ್ಟೆಪ್ಗಳನ್ನು ಹಾಕ್ತಾ ಓಡಾಡ್ತಾ ಇರ್ತಾರೆ, ಕುಣಿದಾಡ್ತಾ ಇರ್ತಾರೆ. ಸುತ್ತಮುತ್ತಲಿನ ಹಳ್ಳಿಗಳನ್ನು ಕೂಡ ನಾವು ನೋಡ್ಬೋದು. ಮಂಡ್ಯ ಸುತ್ತಮುತ್ತಲಿನ ಹಳ್ಳಿಗಳು ಕೂಡ ಈ ಒಂದು ಹಾಡಿನಲ್ಲಿ ತೋರಿಸಲಾಗಿದೆ. ಅದರ ಜೊತೆಗೆ ಕೇರಳದಲ್ಲೂ ಕೂಡ ಈ ಹಾಡು ಶೂಟ್ ಆಗಿದೆ. ಅತಿರಪಲ್ಲಿ ಫಾಲ್ಸಲ್ಲಿ ಕೂಡ ಒಂದಿಷ್ಟು ಜಲಪಾತದ ಸೀನ್ಗಳನ್ನು ಅಲ್ಲಿ ಶೂಟ್ ಮಾಡಲಾಗಿದೆ. ಅದು ಬಿಟ್ಟರೆ ಇಡೀ ಸೀನ್ ಶೂಟ್ ಆಗಿರೋದು ನಮ್ಮ ಹೆಮ್ಮೆಯ ಮೇಲ್ಕೋಟೆಯಲ್ಲಿ. ಅಷ್ಟೇ ಅಲ್ಲದೆ ಈ ಚಿತ್ರದ ಮತ್ತೊಂದು ಹಾಡಿದೆ, ಏಕ್ಲ ಚಲೋ ಅಂತ. ಏಕ್ಲ ಚಲೋ ಹಾಡು ಬಾದಾಮಿಯ ನಮ್ಮ ಗುಹೆಗಳಲ್ಲಿ ಶೂಟ್ ಆಗಿರುವಂತಹ ಹಾಡು, ಅತ್ಯಂತ ಖುಷಿಯಾಗುತ್ತೆ. ಅದರ ಜೊತೆಗೆ ಮತ್ತೊಂದು ಹಾಡನ್ನು ಕೂಡ ಕೇಳಿಬಿಡೋಣ. ಬೀದರ್ ಕೋಟೆಯಲ್ಲಿ ಚಿತ್ರೀಕರಣವಾಗಿರುವಂತಹ ಹಾಡಿದು. ಯಾವ ಹಾಡು ಗೊತ್ತಿದ್ರೆ ನಿಮ್ಮ ಸಂದೇಶವನ್ನು ಕಳಿಸ್ಕೊಡಿ, ಇಲ್ಲಾಂದರೆ ಕೇಳ್ತಾನೆ ರೀಟ್ಯೂನ್ ಮಾಡಿರಿ. ಬರ್ಸೋರೆ ಮೇಘ ಮೇಘ ಗುರು ಚಿತ್ರದ ಈ ಹಾಡಿನ ನಂತರ ಆ ಹಾಡನ್ನು ಪ್ಲೇ ಮಾಡ್ತೀನಿ. ಈ ಹಾಡಿನಲ್ಲಿ ಇರೋದು ಇಮ್ರಾನ್ ಹಾಷ್ಮಿ ಅಷ್ಟೇ ಅಲ್ಲದೆ ಈ ಚಿತ್ರಕ್ಕೆ 2011

ಅಲ್ಲಿ ರಾಷ್ಟ್ರ ಪ್ರಶಸ್ತಿ ಕೂಡ ಬಂತು. ಯಾವ ಚಿತ್ರ ಇರಬಹುದು ಇದು, ಯೋಚನೆ ಮಾಡ್ತಾರೆ, ಯಾವ ಹಾಡಬಹುದು, ಹಾಡಿರಬಹುದು ಗೊತ್ತಾದರೆ ನಿಮ್ಮ ಸಂದೇಶವನ್ನು ಕಳಿಸ್ಕೊಡಿ. ಬೀದರ್ನ ಕೋಟೆಯಲ್ಲಿ ಶೂಟ್ ಆಗಿರುವಂತಹ ಹಾಡಿದು, ಚಿತ್ರೀಕರಣ ಆಗಿರುವಂತಹ ಹಾಡಿದು, ನಿಮ್ಮ ಸಂದೇಶಗಳು ಬರಬೇಕಾಗಿರೋದು. ನಮ್ಮ ವಾಟ್ಸಪ್ ಸಂಖ್ಯೆ 9408010013 ತ್ರಿಷಾ ಘೋಷಾಲ್ ರವರ ಧ್ವನಿಯಲ್ಲಿ ಬರ್ಸೋರೆ ಅದರ ಜೊತೆಯಾಗುತ್ತೆ. ವಿಶೇಷ ಹಾಡು ಬೀದರ್ ಕೋಟೆಯಲ್ಲಿ ಚಿತ್ರೀಕರಣವಾಗಿರುವಂತಹ ಹಾಡು.

ನೀವು ಕೇಳ್ತಾ ಇರೋದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಕನ್ನಡ ಕಾಮನವಿಲು ಎಫ್ ಎಂ ರೈನ್ಬೋ ಅನ್ನೋ 1.3 ಮ್ಯೂಸಿಕಲಿ ಮ್ಯಾಜಿಕಲಿ ಯಾಸ್. ಒಂದೇ ಸಿನಿಮಾದಲ್ಲಿ ಕರ್ನಾಟಕದ ಎರಡು ವಿಭಿನ್ನ ಮುಖಗಳನ್ನು ಮಣಿರತ್ನ ಅವರು ಇಡೀ ಭಾರತಕ್ಕೆ ಪರಿಚಯಿಸಿದರು. ಒಂದು ಕಡೆ ಮೇಲ್ಕೋಟೆಯ ಹಸಿರು ಮಳೆ ರಾಯಗೋಪುರ, ಮತ್ತೊಂದು ಕಡೆ ಬಾದಾಮಿ ಐಹೊಳೆಯ ಆ ಕೆಂಪು ಕಲ್ಲಿನ ಅದ್ಭುತ ವಾಸ್ತುಶಿಲ್ಪ. ಈ ಹಾಡನ್ನು ಕೂಡ ಕೇಳ್ಕೊಂಡು ಬಂದ್ವಿ ಗುರು ಚಿತ್ರದಿಂದ, ಅದರ ಜೊತೆಯಾಗಿದ್ದು ಇಶ್ಕ್ ಸೂಫಿಯಾನ ಡರ್ಟಿ ಪಿಕ್ಚರ್ ಚಿತ್ರದಿಂದ. ಈ ಅದ್ಭುತವಾದ ಗೀತೆ, ಇಡೀ ಗೀತೆ ಶೂಟ್ ಆಗಿರೋದು, ಇಡೀ ಗೀತೆ ಚಿತ್ರೀಕರಣವಾಗಿರೋದು ಬೀದರಿನ ಕೋಟೆಯಲ್ಲಿ. ಬಹಳಷ್ಟು ಜನ ಸಂದೇಶವನ್ನು ಕಳಿಸಿದ್ದೀರಿ, ನಿಮ್ಮೆಲ್ಲರ ಸಂದೇಶಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಗೋಪಾಲ್ ತವರಿಂದ ಸಂದೇಶ ಬಂದಿದೆ, ಹಾಗೆ ಶಾಂತಾಚಾರ್ಯರು ಡರ್ಟಿ ಪಿಕ್ಚರ್ ಅಂತ ಹೇಳಿ ಸರಿಯಾದ ಉತ್ತರವನ್ನು ಕಳಿಸಿದ್ದೀರಿ. ರಾಣಿರವರು ಸರಿಯಾದ ಉತ್ತರವನ್ನು ಕಳಿಸಿದ್ದೀರಿ. ಕಿಶನ್ ರೋಷನ್ ಅವರಿಂದ ಸರಿಯಾದ ಉತ್ತರ. ಕಲಬುರಗಿ ಜಿಲ್ಲೆಯಿಂದ ಧರ್ಮಣ್ಣರವರು ಸಂದೇಶವನ್ನು ಕಳಿಸ್ತಾ ಇದ್ದೀರಿ, ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಹಾಗೆ ರಾಜೇಶ್ ರವರು ನಜರ್ ಪಚಾಕೆ ಚಲ್ ಗಯೆ ಅದ್ಭುತವಾದ ಈ ಗೀತೆಯನ್ನು ನೆನಪಿಸ್ಕೊಳ್ತಾ ಇದ್ದಾರೆ. ದಿಲ್ ತೇರಾ ದಿವಾನ ಚಿತ್ರದ ಈ ಗೀತೆ ಹಂಪಿಯಲ್ಲಿ ಶೂಟ್ ಆಗಿದ್ದು. ಹೌದು, ನೋಡಿ ರಾಥೋರ್ ಚಿತ್ರ ಕೂಡ ಹಂಪಿಯಲ್ಲಿ ಶೂಟ್ ಆಗಿದೆ. ಬಹಳಷ್ಟು ಬೇರೆ ಬೇರೆ ಹಾಡುಗಳು ಕೂಡ ಹಂಪಿಯಲ್ಲಿ, ಬಹಳಷ್ಟು ಬೇರೆ ಬೇರೆ ಸೀಕ್ವೆನ್ಸ್ಗಳು ಕೂಡ ಹಂಪಿಯಲ್ಲಿ ಚಿತ್ರೀಕರಣ ಆಗಿರೋದು ಖಂಡಿತ ನಿಜ. ಬಹಳಷ್ಟು ಗೀತೆಗಳಿದೆ. ಯಾವೆಲ್ಲ ಗೀತೆಗಳನ್ನು ಯಾವೆಲ್ಲ ಹಾಡುಗಳನ್ನು ಪ್ಲೇ ಮಾಡೋದು ನನಗೆ ಕಸಿ ಬಿಸಿ ಆಗೋಷ್ಟಿದೆ. ಇನ್ನು ಇಷ್ಟೆಲ್ಲ ಮಾತಾಡ್ತಾ ಇದ್ದೀವಿ ಕರ್ನಾಟಕದಲ್ಲಿ ಚಿತ್ರೀಕರಣವಾಗಿರುವಂತಹ ಗೀತೆಗಳ ಬಗ್ಗೆ ಮಾತಾಡುವಾಗ ಬೆಂಗಳೂರನ್ನ ಹೇಗೆ ಬಿಡೋದಕ್ಕೆ ಸಾಧ್ಯ? ಬೆಂಗಳೂರಿನಲ್ಲಿ ಕೂಡ ಬಹಳಷ್ಟು ಬಹಳಷ್ಟು ಗೀತೆಗಳು ಚಿತ್ರೀಕರಣವಾಗಿದೆ. ಮೊದಲನೇದಾಗಿ ಕೂಲಿ ಚಿತ್ರದ ಹಾಡುಗಳಿರ್ಬೋದು. ಕೂಲಿ ಚಿತ್ರದ ಇನ್ಫ್ಯಾಕ್ಟ್ ಎರಡು ಗೀತೆಗಳು ನಮ್ಮೆಲ್ಲರ ಪ್ರೀತಿಯ ಲಾಲ್ಬಾಗ್ ಹಾಗೆ ಕಬ್ಬನ್ ಪಾರ್ಕ್ನ ಒಂದಿಷ್ಟು ಭಾಗಗಳಲ್ಲಿ ಶೂಟ್ ಆಗಿದೆ. ಅದರ ಜೊತೆಯಾಗಿ ಕೂಲಿ ನಂಬರ್ 1 ಚಿತ್ರದಲ್ಲಿ ಗೋವಿಂದರ ಡ್ಯಾನ್ಸ್ ಯಾರಕ್ತಾ ನೆನಪು ಇಲ್ಲ, ಅದು ಕೂಡ ನಮ್ಮ ಬೆಂಗಳೂರಲ್ಲೇ ಶೂಟ್ ಆಗಿರುವಂಥದ್ದು. ಇದೆಲ್ಲದರ ಜೊತೆಯಾಗಿ ನಾಪಿಸ್ಕೊಳ್ಬೇಕಾಗಿರುವಂತಹ ಮತ್ತಷ್ಟು ಇನ್ಫ್ಯಾಕ್ಟ್ ಬಹಳಷ್ಟು ಬಹಳಷ್ಟು ಚಿತ್ರಗಳನ್ನು ನಾವು ನಾಪಿಸ್ಕೊಳ್ಬಹುದು. ಅಷ್ಟೆಲ್ಲ ಚಿತ್ರಗಳು ಗೀತೆಗಳು ನಮ್ಮ ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ ಚಿತ್ರೀಕರಣವಾಗಿರುವಂಥದ್ದು ಕಾಣಸಿಗುತ್ತೆ. ಇನ್ನು 3 Idiots ಕೂಡ ಬೆಂಗಳೂರಿನ IIM ಚಿತ್ರೀಕರಣವಾದಂತಹ ಚಿತ್ರ. ಅದರ ಜೊತೆಯಾಗಿ ಸಾತ್ ಕೂನ್ ಮಾಫ್ ಚಿತ್ರ ನಿಮ್ಮೆಲ್ಲರಿಗೂ ಗೊತ್ತಿರಬಹುದು, ಪ್ರಿಯಾಂಕಾ ಚೋಪ್ರಾರವರ ಅದ್ಭುತ ನಟನೆಯಲ್ಲಿ ಮೂಡಿಬಂದಂತಹ ಚಿತ್ರ. ಈ ಚಿತ್ರದ ಸುಮಾರು ಭಾಗಗಳು ಕೊಡಗಿನ ವಿರಾಜಪೇಟೆ ಜಿಲ್ಲೆಯ ಸುತ್ತಮುತ್ತಲು ಚಿತ್ರೀಕರಣ ಆಗಿರೋದು ಅತ್ಯಂತ ವಿಶೇಷ. ಇನ್ನು ರಾಜಾ ಹಿಂದೂಸ್ತಾನಿ ಚಿತ್ರದ ಪರದೇಸಿ ಹಾಡು ಕೂಡ ಮೈಸೂರಿನ ಬಲಮುರಿ ಫಾಲ್ಸ್ನಲ್ಲಿ, ಬಲಮುರಿ ಜಲಪಾತದಲ್ಲಿ ಚಿತ್ರೀಕರಣವಾಗಿರುವಂಥದ್ದನ್ನು ಕೂಡ ನಾವಿಲ್ಲಿ ಕಾಣಬಹುದು. ಇಷ್ಟೆಲ್ಲ ಗೀತೆಗಳ ನಡುವೆ ನಾನು ಮತ್ತೊಂದು ಸ್ಪೆಷಲ್ ಹಾಡನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಗೋರಿತೆರೆ ಪ್ಯಾರ್ ಮೇ 2013 ಮೂಡಿಬಂದಂತಹ ಚಿತ್ರ. ಈ ಚಿತ್ರದಲ್ಲಿ ದಿಲ್ ಡಫರ್ ಅನ್ನುವಂತಹ ಹಾಡಿದೆ. ಈ ಹಾಡು ಚಿತ್ರೀಕರಣವಾಗಿರೋದು ಟೌನ್ ಹಾಲ್ ಫ್ರೀಡಮ್ ಪಾರ್ಕ್, ಅದರ ಜೊತೆಯಾಗಿ ಶೇಷಾದ್ರಯ್ಯರವರ ಮೆಮೋರಿಯಲ್ ಗ್ರಂಥಾಲಯದ ಸುತ್ತಮುತ್ತಲೂ ಕೂಡ ಈ ಒಂದು ಹಾಡಿನ ಚಿತ್ರೀಕರಣ ನಡೆದಿದೆ. ಅಷ್ಟೇ ಅಲ್ಲದೆ ಈ ಚಿತ್ರದ ಬೇರೆ ಬೇರೆ ಹಲವಾರು ಶಾಟ್ಗಳು ಕೂಡ ಬೆಂಗಳೂರು ನಗರದಲ್ಲಿ ಶೂಟ್ ಆಗಿರೋದನ್ನು ನಾವು ಕಾಣಬಹುದು. ಇನ್ನಷ್ಟು ಬಹಳಷ್ಟು ಚಿತ್ರಗಳಿದೆ, ಸಮಯ ಕೂಡ ಓಡ್ತಾ ಇದೆ. 9:51 ಆಗಿದೆ. ನೀವು ಕೇಳ್ತಾ ಇರೋದು ನಿಮ್ಮೆಲ್ಲರ ಪ್ರೀತಿಯ ಸುಕೂನ್ ಕೇಪಲ್ ಕಾರ್ಯಕ್ರಮ. ಈ ಹೊತ್ತು ನಿಮ್ಮ ಜೊತೆ ಆಗಿರೋದು ಆರ್ ಜೆ ಪ್ರವೀಣ್ ಜೋಯ್ಸ್. ಟ್ಯೂನ್ ಮಾಡಿರಿ, ಕೇಳ್ತಾನೆ ಇರಿ. ಇದು ಕನ್ನಡ ಕಾಮನಬಿಲ್ಲು FM ರೈನ್ಬೋ.

ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನ ಬಿಲು 101.3 ಮ್ಯೂಸಿಕಲಿ ಮ್ಯಾಜಿಕಲಿ ಯಾಸ್. 9:55 ಆಗಿದೆ. ಅದ್ಭುತವಾದ ಗೀತೆಗಳನ್ನು ಕೇಳ್ತಾ ಇದ್ವಿ, ಅದರಲ್ಲೂ ಕರ್ನಾಟಕದಲ್ಲಿ ಚಿತ್ರೀಕರಣ ಆಗಿರುವಂತಹ ಗೀತೆಗಳನ್ನು ಕೇಳ್ತಾ ಇದ್ವಿ. ಬೆಂಗಳೂರಿನ ಸುತ್ತಮುತ್ತ ಚಿತ್ರೀಕರಣ ಆಗಿರುವಂತಹ ದಿಲ್ ಡಫರ್ ಹಾಡು ನಿಮ್ಮೆಲ್ಲರಿಗಾಗಿ ಮೂಡಿಬಂತು. ವಿಶಾಲ್ ಶೇಖರ್ ಅವರ ಸಂಗೀತ ಸಂಯೋಜನೆಯ ಗೀತೆ ಇದಾಗಿತ್ತು. ಇಷ್ಟೆಲ್ಲ ಗೀತೆಗಳೊಂದಿಗೆ ಇವತ್ತಿನ ಈ ಕಾರ್ಯಕ್ರಮವನ್ನು ಕೊನೆ ಮಾಡುವಂತಹ ಸಮಯ. ಜನ್ ಝೀನಲ್ಲಿ ಇರುವಂತಹ 25 ವರ್ಷಗಳ ಸಂಭ್ರಮವನ್ನು ಆಚರಿಸುತ್ತಿರುವಂತಹ ಎಫ್ ಎಂ ರೈನ್ಬೋಗೆ ಶುಭಾಶಯಗಳು ಅಂತ ಹೇಳಿ ನಾಗರತ್ನ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಧನ್ಯವಾದಗಳು. ನಿಮ್ಮ ಸಂದೇಶಕ್ಕೆ ನಾಗೇಂದ್ರ ಅವರು ಕೂಡ ಸಂದೇಶವನ್ನು ಕಳಿಸಿದ್ದೀರಿ. ನಿಮ್ಮೆಲ್ಲರ ಪ್ರೀತಿಯ ಈ ಸಂದೇಶಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈ ಹೊತ್ತಿನ ಇವತ್ತಿನ ಸುಗುನ್ ಕೇಪಲ್ ಕಾರ್ಯಕ್ರಮನ ಕೊನೆ ಮಾಡುವಂತಹ ಸಮಯ. ಮೈಸೂರಿನ ಬೃಂದಾವನದಿಂದ ನಮ್ಮ ಹಾಡುಗಳನ್ನು ಶುರು ಮಾಡಿದ್ವಿ. ಮತ್ತೊಮ್ಮೆ ಬೃಂದಾವನದ ಕಡೆಗೆ ಹೋಗೋಣ. ಸಡಕ್ ಚಿತ್ರದ ಗೀತೆ ನಿಮ್ಮೆಲ್ಲರಿಗಾಗಿ ಮೂಡಿ ಬರ್ತಾ ಇದೆ. ಈ ಹೊತ್ತಿನ ಕೊನೆಯ ಗೀತೆ ನಿಮ್ಮೆಲ್ಲರಿಗಾಗಿ ಕುಮಾರ್ ಸನು ಹಾಗೆ ಅನುರಾದ ಪಡಿವಾಲ್ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇದೆ ಕನ್ನಡ ಕಾವನಬಿಲ್ನಲ್ಲಿ. ಎಷ್ಟೊತ್ತು ಈ ಹೊತ್ತು ನಿಮ್ಮ ಜೊತೆಯಾಗಿದ್ದು ಆರ್ ಜಿ ಪ್ರವೀಣ್ ಜೋಸದ ಕಾಲ ಟ್ಯೂನ್ ಮಾಡಿ ಕೇಳ್ತೇನೆ. ನಿಮ್ಮ ನಮ್ಮ ಪಯಣ ಇನ್ನೂ 250 ವರ್ಷಗಳವರೆಗೂ ಮುಂದುವರಿಲಿ, ನಾವಿರ್ತೀವೋ ಇರಲ್ವೋ ಅಂತ ಹೇಳ್ತಾ ಕೊನೆ ಮಾಡೋಣ ಇವತ್ತಿನ ಸುಕೂನ್ ಕೆ ಪಲ್.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲ್ ಯೋರ್ಸ್ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು ಕೇಳ್ತಾ ಇದ್ದೀರಾ. ಹ್ಯಾಪಿ ಎಫ್ಎಂ ರೇನ್ಬೋ, ಹುಟ್ಟಿದ ಹಬ್ಬದ ಶುಭಾಶಯಗಳನ್ನ ಕೋರ್ತಾ ಕೋರ್ತಾ ಇವತ್ತಂತೂ ಎಲ್ಲರೂ ಸಂದೇಶಗಳ ಸುರಿಮಳೆಯನ್ನ ಸುರಿಸ್ತಾ ಇದ್ದೀರಾ. ಅಂದ ಹಾಗೆ ಕನಸಿನ ಲೋಕಕ್ಕೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಇವತ್ತಿನ ಕನಸಿನ ಲೋಕದಲ್ಲಿ ಪ್ರೀತಿಯ ಬಣ್ಣಗಳ ಬಗ್ಗೆ ಮಾತಾಡ್ತಾ ಸಾಗೋಣ, ಜೀವನದ ಬಣ್ಣಗಳ ಬಗ್ಗೆ ಮಾತಾಡ್ತಾ ಸಾಗೋಣ, ಕನಸಿನ ಬಣ್ಣಗಳ ಬಗ್ಗೆ ಮಾತಾಡ್ತಾ ಸಾಗೋಣ, ಜೊತೆಯಾಗ್ರಿ, ಕೇಳ್ತಾನೆ ಇರಿ. ಅಂದಹಾಗೆ ಈ ಹೊತ್ತಲ್ಲಿ ನಿಮ್ಮೊಟ್ಟಿಗೆ ಮಾತಾಡ್ತಾ ನಾನಿದ್ದೀನಿ ನಿಮ್ಮ ಮಾತಾ.

ಕನ್ನಡ ಕಾಮನಬಿಲ್ಲನ್ನ ಕೇಳ್ತಾ ಇದ್ದೀರಾ. ಪುಟ್ಟದಾದ ಕಥೆಯನ್ನ ನಿಮಗೋಸ್ಕರ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಹೊತ್ತು ತಂದಿದ್ದೀನಿ ನಾನು ನಿಮ್ಮ ಮಮತಾ. ಕಥೆನ ಕಥೆಯಾಗಿ ಕೇಳಿಸ್ಕೋಬೇಕಪ್ಪ, ಆ ಕಡೆ ಈ ಕಡೆ ಎಲ್ಲೂ ಹೋಗ್ಬಾರ್ದು. ಮೊಬೈಲಲ್ಲಿ ಮೆಸೇಜ್ ಮಾಡಬೇಕು ಅಂತ ಅನ್ಸಿದ್ರೆ ಹಾಡುಗಳನ್ನ ಕೇಳ್ತಾ ಕೇಳ್ತಾ ಮಾಡಬೇಕು. ಇದೇ ನನ್ನ ಕಂಡೀಷನ್, ಓಕೆನಾ? ಓಕೆ ಅಂತ ಹೇಳ್ತಾ ಇದ್ದೀರಾ, ಗೊತ್ತಾಗ್ತದೆ ನಮಗೆ. ಅದು ಒಂದಾನೊಂದು ಕಾಲ, ಆಗ ಆಕಾಶದಲ್ಲಿ ಏಳು ಬಣ್ಣಗಳು ಹರಡಿಕೊಂಡಿದ್ವು ಎಲ್ಲ ಕಡೆ. ಆದರೆ ಅವಕ್ಕೆ ತಮ್ಮದೇ ಆದಂತಹ ಕಥೆನೇ ಇರಲಿಲ್ಲ. ಒಂದಿನ ಭೂಮಿ ಆಕಾಶನ ಕೇಳ್ತಂತೆ, ಅಲ್ಲ ಇಷ್ಟೆಲ್ಲ ಬಣ್ಣಗಳನ್ನು ನೀನು ಆಕಾಶದಲ್ಲಿ ತುಂಬಿಕೊಂಡಿದ್ಯಲ್ಲ, ಇದಕ್ಕೇನಾದರೂ ರೂಪ ಇದೆಯಾ, ಅರ್ಥ ಇದೆಯಾ, ಸ್ವಲ್ಪ ನನಗೂ ತಿಳಿಸ್ತೀಯಾ? ಆಕಾಶ ಮಳೆ ಸುರಿಸ್ತು, ಚಂದದ ಮಳೆ. ಆ ಮಳೆಗಳಲ್ಲಿ ಬಂದದ್ದು ನೀರಲ್ಲ, ಬಣ್ಣಗಳ ಮಳೆ. ಆ ಬಣ್ಣಗಳ ಮಳೆಯಿಂದ ಭೂಮಿಲಿ ಪುಟ್ಟದಾದ ಇಂದ್ರಧನಸ್ಸು ಅಂದರೆ ಕಾಮನಬಿಲ್ಲು ಮೂಡ್ತು. ಆ ಕಾಮನಬಿಲ್ಲು ಒಂದು ಪುಟ್ಟ ಮಗುವಿನ ರೂಪದಲ್ಲಿ ಕಾಣಿಸ್ಕೊಳ್ತು. ಏನಾಯ್ತು ಆ ಮಗುಗೆ, ಆ ಇಂದ್ರಧನಸ್ಸು

ಮನಸ್ಸು ಅನ್ನೋಂತಹ ಕಾಮನ ಬಿಲ್ಲು ಅನ್ನೋಂತಹ ಮಗುಗೆ ಕಥೆ ಕೇಳೋ ಕುತೂಹಲ ಹೆಚ್ಚಾಗ್ತಾ ಇದ್ರೆ ಖಂಡಿತವಾಗ್ಲು ಜೊತೆಯಾಗೇ ಇರಿ, ಎಫ್ ಎಂ ರೇನ್ಬೋನ ಕೇಳ್ತಾನೆ ಇರಿ. ಇದು ಕನಸಿನ ಲೋಕ ಕಾರ್ಯಕ್ರಮ.

ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಬಣ್ಣಗಳ ಜೊತೆಯಾಗಿದ್ದೀವಿ, ಪುಟ್ಟದಾದ ಕಥೆಯ ಜೊತೆಯಾಗಿದ್ದೀವಿ. ಪುಟ್ಟ ಕಥೆಯಲ್ಲಿ ಪುಟ್ಟ ಮಗುವಿನ ಬಾಳಿಗೆ ಬಣ್ಣಗಳು ಬಂದಲ್ಲಿಗೆ ನಮ್ಮ ಕಥೆ ನಿಂತಿತ್ತು. ಆಹಾ, ಮಗುಗೆ ಗೊತ್ತಾಗ್ತಾನೆ ಇಲ್ಲ, ಏನಾಯ್ತಪ್ಪ ನನ್ನ ಜೀವನದಲ್ಲಿ ಇದ್ದಕ್ಕಿದ್ದ ಹಾಗೆ ಎಲ್ಲ ಬಣ್ಣ ಬಣ್ಣವಾಗಿ ಕಾಣ್ತಾ ಇದೆಯಲ್ಲ, ಏನ್ ಮಾಡಬೇಕು ನಾನು? ಮಗು ಹುಟ್ಟಿದೆ, ಎಲ್ಲ ಬಣ್ಣಗಳು ಮಗುವಿನ ಕೈಗೆ ಸಿಕ್ಕಿದೆ. ಮೊದಲನೇದಾಗಿ ಮಗುವಿನ ಕೈಗೆ ಸಿಕ್ಕಿದ ಯಾವ ಬಣ್ಣ ಗೊತ್ತಾ? ಕೆಂಪು ಬಣ್ಣ. ಆ ಕೆಂಪು ಬಣ್ಣ ಬಂತು ಆ ಮಗುವಿನ ಹೃದಯಕ್ಕೆ. ಬದುಕು ಅಂದ್ರೆ ಮೊದಲು ಉಸಿರಾಡಬೇಕು, ನಂತರ ಬದುಕೋದಕ್ಕೆ ಧೈರ್ಯ ಮಾಡಬೇಕು ಅಂತೂ ಕೆಂಪು ಬಣ್ಣ. ಮಗುವಾಗ ಮೊದಲ ಹೆಜ್ಜೆನ ಮುಂದೆ ಇಡ್ತು, ನಂತರ ಸ್ವಲ್ಪ ಎಡಬಿಡ್ತು, ಆದರೂ ಎದ್ದೇಳ್ತು. ಆಗ ಕೆಂಪು ಹೇಳ್ತು, ಯೋಚಿಸ್ಬೇಡ, ಉಸಿರಾಡೋದ್ರ ಜೊತೆಯಾಗಿ ತಾಕತ್ತಿನಿಂದ ನಿಂತು ಧೈರ್ಯದಲ್ಲಿ ಏನೇ ಬಂದರೂ ಕೂಡ ಎದುರಿಸೋದೆ ಕೆಂಪು, ಅಂದರೆ ನಿನ್ನ ಜೀವನದ ಧೈರ್ಯ. ಕೆಂಪು ನಕ್ತು, ಮಗು ಕೂಡ ನಕ್ತು. ಮತ್ತೆ ಕಥೆ ಮುಂದುವರಿಯುತ್ತೆ, ಬಣ್ಣದ ಕಥೆ, ಜೀವನದ ಕಥೆ, ಮಗುವಿನ ಕಥೆ. ಕೇಳ್ತಾ ಇರಿ, ಜೊತೆಯಾಗಿರಿ, ಕನಸಿನ ಲೋಕ ಕಾರ್ಯಕ್ರಮ ಇದು. FM ರೇನ್ಬೋದಲ್ಲಿ ನಿಮಗಾಗಿ ಅಂತಾನೆ ಮುಡಿ ಬರ್ತಿದೆ.

ಜೊತೆಯಾಗಿದ್ದೀವಿ ಕನಸಿನ ಲೋಕ ಕಾರ್ಯಕ್ರಮ. ಇದು ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ಅಲ್ಲಿ ನಿಮಗೋಸ್ಕರನೇ ಮೂಡಿ ಬರ್ತದೆ. ಈ ಹೊತ್ತಲ್ಲಿ ಪುಟ್ಟದಾದ ಕಥೆಯ ಜೊತೆಯಲ್ಲಿ ಬಣ್ಣ ಬಣ್ಣದ ಕಥೆಯ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ವಿ. ಆಗಷ್ಟೇ ಹುಟ್ಟಿದ ಮಗುವಿನ ಜೀವನದಲ್ಲಿ ಆಕಾಶದಿಂದ ಇಂದ್ರ ಧನುಸ್ಸಿನ 7 ಬಣ್ಣಗಳು ಬಂತು. ಮೊದಲನೇದಾಗಿ ಬಂದಂತಹ ಕೆಂಪು ಬಣ್ಣ ಜೀವಕ್ಕೆ ಹೃದಯಕ್ಕೆ ಬಣ್ಣವನ್ನ ನೀಡಿ ಮುನ್ನುಗ್ಗು ಅಂತ ಹೇಳಿತು. ನಂತರ ಏನಾಯ್ತು, ಮಗುವಿಗೆ ಸುತ್ತಮುತ್ತಲು ಕೂಡ ಏನೆಲ್ಲ ಕಾಣಿಸೋದಕ್ಕೆ ಶುರುವಾಯ್ತು. ಎಷ್ಟು ಚೆನ್ನಾಗಿದೆ ಪ್ರಕೃತಿ, ಆಹಾ, ತನ್ನದೇ ಆದಂತಹ ಹಣ್ಣುಗಳನ್ನು ಎಲ್ಲರಿಗೂ ನೀಡ್ತಾ ಇರುವಂತಹ ಮರಗಳು, ಹರಿತಾ ಸಾಕ್ತಾ ಇರುವಂತಹ ನದಿಗಳು. ಏನೇ ಆದರೂ ಕೂಡ ತ್ಯಾಗನೇ ಅಲ್ವಾ ಜೀವನ. ಆದರೆ ಇದರಲ್ಲೂ ಕೂಡ ಧೈರ್ಯ ಇರಬೇಕಲ್ವಾ, ಸಾಹಸ ಇರಬೇಕಲ್ವಾ, ಈ ಒಂದು ಪ್ರಶ್ನೆ ಮಗುವಿಗೆ ರಪ್ಪಂತ ಬಂದು ಕೇಳ್ತು. ಈ ಪ್ರಶ್ನೆ ಬರ್ತಿದ್ದ ಹಾಗೆ ಕಿತ್ತಳೆ ಬಣ್ಣ ಮಗುವಿನ ಕಣ್ಣಿಗೆ ಬಂತು. ಅದು ಹೇಳ್ತು, ಪ್ರಶ್ನೆ ಬಂದರೆ ಉತ್ತರ ಸಿಗುತ್ತೆ, ಆದರೆ ಉತ್ತರ ಸಿಗೋದಕ್ಕೆ ಹುಡುಕಾಡಬೇಕಾಗುತ್ತೆ. ಹುಡುಕಾಡೋದಕ್ಕೆ ನಿನ್ನಲ್ಲಿ ಇರಬೇಕಾದದ್ದು ಸಾಹಸ ಧೈರ್ಯ. ನಾನಿರ್ತೇನೆ ನಿನ್ನ ಜೊತೆಯಲ್ಲಿ. ಎಷ್ಟು ಚಂದದ ಮಾತಿದು ಅಂತ ಮಗು ಖುಷಿ ಖುಷಿ ಪಡ್ತಾ ಪಡ್ತಾ ಮುಂದೆ ಹೆಜ್ಜೆ ಇಡೋದಕ್ಕೆ ಶುರು ಮಾಡ್ತು. ಆಗ ಯಾವ ಬಣ್ಣ ಬಂತು ಗೊತ್ತಾ? ಗೊತ್ತಾಗುತ್ತೆ ಗೊತ್ತಾಗುತ್ತೆ ಗೊತ್ತಾಗುತ್ತೆ. ಕೇಳ್ತಾ ಇರಿ ಕನ್ನಡ ಕಾಮನ ಬಿಲ್ಲು 101.3 ಮೆಗಾಹರ್ಟ್ಸ್. ಇದು ನಿಮ್ಮ ನೆಚ್ಚಿನ ಕನಸಿನ ಲೋಕ ಕಾರ್ಯಕ್ರಮ. 25ನೇ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂತಹ ಕನ್ನಡ ಕಾಮನ ಬಿಲ್ಲಿನಲ್ಲಿ ವಿಶೇಷವಾಗಿ ನಿಮಗಾಗಿ ಮುಡಿ ಬರ್ತಿದೆ.

ಕನ್ನಡ ಕಾಮನ ಬಿಲ್ಲನ್ನ ನೀವು ಕೇಳ್ತಾ ಇದ್ದೀರಾ, ಕನಸಿನ ಲೋಕ ಕಾರ್ಯಕ್ರಮ. ಇದು ಸುಮಾರು ಸಂದೇಶ ಬಂದು ತಲುಪಿದೆ ನಮಗೆ. ಯಾರ್ಯಾರು ಸಂದೇಶ ಕಳಿಸಿದ್ದಾರೆ ಅಂತ ನೋಡಿ ನಂತರ ಕಥೆಯನ್ನ ಮುಂದುವರಿಸೋಣವಾ. ಬಂದಿದೆ ಸಂದೇಶ ನಾಗೇಂದ್ರ ಅವರದ್ದು, ತಾವರೆಕೆರೆಯಿಂದ, ನಾಗರಾಜ್ ಕೊಡೇಕಲ್ ಗಂಗಾವತಿಯಿಂದ, ಬಳಿಕ ಗೌತಮಿ ಎಚ್ ಎಸ್ ದಾವಣಗೆರೆಯಿಂದ ಬಂತು ಸಂದೇಶ. ತುಮಕೂರಿನ ಶ್ರುತಿ ಅವರದ್ದು, ವಾಡಪ್ಪಗುಡದ ಕೆಂಪಣ್ಣ ಅವರು, ಚಿದಾನಂದ ಕೆವಿ ಸರ್ಕಲ್ ಹೊಸದುರ್ಗದಿಂದ, ದಾಸನಪುರದಿಂದ ರೋಹಿತ್ ಅವರೇ, ನಿಮ್ ಸಂದೇಶ ಬಂದಿದೆ. ಬಂತು ಸಂದೇಶ ಬಣ್ಣ ಬಣ್ಣಗಳ ಬಗ್ಗೆ ನನಗೆ ಮಾಹಿತಿಯನ್ನ ಕಳಿಸ್ಕೊಟ್ಟವರು ಕಿಶನ್ ರೋಷನ್, ಶೋಭಾ ರಾಣಿ, ಹನುಮಂತೇಗೌಡ ಹಾಡ್ಲಿಯಿಂದ ಬಂದಿದೆ. ಯಾರ ಸಂದೇಶ? ಶಾಂತಾಚಾರ ಬಡಿಗೇರ ಕೊಕ್ಕನೂರಿನಿಂದ, ಆನಂದ ಕುಲಕರ್ಣಿ ಸುಲಿಪೀಠದಿಂದ. ಆಯ್ತು ಬಣ್ಣ. ಮಣಿಕಂಠ ಅವರದ್ದು ದಾವಣಗೆರೆಯಿಂದ. ಅದಾಗಿತ್ತು ಸಂದೇಶ. ಯಾರ್ದು? ಪ್ರವೀಣ್ ಅವರದ್ದು. ಬಳಿಕ ಬಂತು ಸಂದೇಶ, ಯಾರಿಂದ ನಾವು ನೋಡೋದಾದರೆ ರತ್ನಪ್ಪ ಅವರದ್ದು. ಆ ನಂತರ ಕಳಿಸಿಕೊಟ್ಟರು ಸಂದೇಶವನ್ನು ಯಶಸ್ವಿನಿ ಗಿರಿಜಮ್ಮ, ಎನ್ ಎಸ್ ಬಡಾವಣೆಯಿಂದ. ಅದಾದ ಬಳಿಕ ಬಂತು ಸಂದೇಶ ಕಿರಣ್ ಅವರದ್ದು ಶಿವಮೊಗ್ಗದಿಂದ. ಹರೀಶ್ ಅವರ ಸಂದೇಶನೂ ಬಂದಿದೆ ಮಲೇಶ್ವರಂನಿಂದ. ಎಲ್ಲರೂ ಹೇಳುತ್ತಿದ್ದಾರೆ ಹ್ಯಾಪಿ ಬರ್ಡೇ ಎಫ್ ಎಂ ರೈನ್ಬೋ. ಥ್ಯಾಂಕ್ ಯು ಸೋ ಮಚ್. ಬನ್ನಿ ಬನ್ನಿ ಬನ್ನಿ ಬನ್ನಿ, ಕಥೆಯನ್ನ ಮುಂದುವರೆಸೋಣ. ಆದರೆ ಕಥೆಯನ್ನ ಕೇಳ್ತಾ ಕೇಳ್ತಾ ಕೇಳ್ತಾ ಕೇಳ್ತಾ ನನಗೂ ಕೂಡ ನಿಮ್ಮ ಕನಸಿನ ಕಥೆಯ ಬಗ್ಗೆ ಮಾಹಿತಿಯನ್ನ ತಿಳ್ಕೊಬೇಕಂತ ಆಸೆ ಇರುತ್ತಲ್ವಾ? ಸೊ ಏನ್ ಮಾಡಬೇಕು? ನೀವು ಮೆಸೇಜ್ ಮಾಡಬೇಕ್ರಿ ನಮಗೆ 9480910013. ಈ ವಾಟ್ಸ್ಆಪ್ಗೆ ವಾಟ್ಸ್ಆಪ್ ಮುಖಾಂತರ ಸಂದೇಶವನ್ನು ಕಳುಹಿಸಿಕೊಟ್ಟು ಈ ಕತೆ ಹೇಗನ್ನಿಸ್ತದೆ, ಬಣ್ಣಗಳು ಹೇಗನ್ನಿಸ್ತದೆ, ನಮ್ಮ ಕಾಮನಬಿಲ್ಲಿನ ಈ ಒಂದು ವರ್ಣರಂಜಿತವಾದ ಬಣ್ಣಗಳು ನಿಮ್ಮನ್ನ ಹೇಗಪ್ಪ ತಲುಪ್ತಾ ಇದೆ ಅನ್ನೋದನ್ನ ನಮಗೂ ತಿಳಿಸಿದ್ರೆ ಸೋ ಸೋ ಸೋ ಸೋ ಸ್ವೀಟ್ ಆಗಿರುತ್ತೆ.

ಹಾಗಾದರೆ ಕಥೆಯನ್ನ ಮುಂದುವರಿಸೋಣವಾ? ಒಂದು ಪುಟ್ಟದಾದ ಮಗುವಿನ ಬಾಳಿನಲ್ಲಿ ಕಾಮನಬಿಲ್ಲಿನ ಬಣ್ಣಗಳು ಬಂತು. ಹೃದಯಕ್ಕೆ ಕೆಂಪು ಬಣ್ಣ ಮುನ್ನುಗ್ಗು ಅಂದ ನಂತರದಲ್ಲಿ ಚಂದದ ಕಿತ್ತಳೆ ಬಣ್ಣ ಬಂದು ಮಗುವಿಗೆ ನೀನು ಧೈರ್ಯವಾಗಿ ಸಾಹಸವಾಗಿ ಬದುಕಬೇಕು ಅಂತ ಹೇಳಿತು. ಆ ನಂತರದಲ್ಲಿ ಬಣ್ಣ ಬಣ್ಣ ಯಾವುದಪ್ಪ ಅಂದರೆ ಹಳದಿ ಬಣ್ಣ. ಮಗುವಿಗೆ ಸುತ್ತಮುತ್ತ ಕಾಣ್ತಾ ಇದ್ದ ಪರಿಸರದಲ್ಲಿ ಅಲ್ಲೆಲ್ಲೋ ಹಕ್ಕಿ ಹಾರು ಹೋಗಿದ್ದು ಕಾಣಸಿಕ್ತು. ಆಗ ಮಗುವಿನ ಕನಸು ಚಿಗುರುಳಿತು. ನಾನು ಕೂಡ ಹಕ್ಕಿಯಂತೆ ಹಾರಬಹುದಾ? ಪ್ರಶ್ನೆಯನ್ನ ಕೇಳಿಕೊಳ್ತು. ಆಗ ಬಂತು ಜ್ಞಾನದ ಬೆಳಕು, ಹಳದಿ ಉಜ್ವಲವಾದ ಬಣ್ಣ. ಅದ್ ಹೇಳ್ತು, ಕನಸನ್ನ ಕೇವಲ ಕಾಣೋದಷ್ಟೇ ಅಲ್ಲಪ್ಪ, ಪರಿಶ್ರಮವನ್ನ ಪಡಬೇಕಾಗತ್ತೆ. ಆ ಪರಿಶ್ರಮವನ್ನ ಪಡೋದಕ್ಕೆ ಇರುವಂತಹ ವಿಚಾರಗಳ ಬಗ್ಗೆ ಒಂದು ಕ್ಲಾರಿಟಿಯನ್ನ ಪಡ್ಕೋಬೇಕಾಗತ್ತೆ. ಸುಸ್ಪಷ್ಟತೆ ನಿನ್ನದಾಗಬೇಕಾಗತ್ತೆ. ತ್ಯಾಗಮಯಿ ಸ್ನೇಹಮಯಿ ವಾತಾವರಣವನ್ನ ನಿನ್ನಲ್ಲಿ ನೀನು ನಿರ್ಮಿಸ್ಕೋಬೇಕಾಗತ್ತೆ. ಅದಕ್ಕೆ ಬೇಕಪ್ಪ ನಾನು ಅಂತೂ ಈ ಬಣ್ಣ. ಮುಂದುವರಿಯೋಣ ಕಥೆಗಳ ಜೊತೆಯಾಗಿ. ಕೇಳ್ತಾ ಇರಿ ಜೊತೆಯಾಗಿರಿ ಕನ್ನಡ ಕಾಮನಬಿಲ್ಲು 101.3 MHz ಇದ್ದು ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದೀವಿ ನಾವು ನೀವು.

ಕನ್ನಡ ಕಾಮನಬಿಲ್ಲನ್ನ ಕೇಳ್ತಾ ಇದ್ದೀರಾ. ಎಫ್ ಎಂ ರೇನ್ಬೋದಲ್ಲಿ ನಮ್ಮ 25ನೇ ವರ್ಷದ ಬರ್ಡೇ ಎಂದು ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಕನಸಿನ ಬಣ್ಣಗಳ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ದೀವಿ. ಪುಟ್ಟದಾದ ಕಥೆಯ ಜೊತೆ ಒಂದು ಮಗು ಹುಟ್ಟಿತು. ಮಗು ಹುಟ್ಟುತ್ತಿದ್ದ ಹಾಗೆ ಕಾಮನಬಿಲ್ಲಿನ ಬಣ್ಣಗಳು ಬಂತು. ಹೃದಯಕ್ಕೆ ಬಂತು ಕೆಂಪು ಬಣ್ಣ, ನಂತರ ಜೊತೆಯಾಯಿತು ಕಿತ್ತಳೆ, ಅದಾದ ನಂತರ ಸ್ಪಷ್ಟತೆ ಕೊಡ್ತು ಆ ಒಂದು ಹಳದಿ. ಇಷ್ಟು ಮಾತಾಡಿದ್ವಿ, ಮುಂದೆ ಮುಂದೆ ಮುಂದೆ ಹೌದಲ್ಲ, ಕನಸನ್ನ ನನಸು ಮಾಡ್ಕೋಬೇಕು, ಸುಸ್ಪಷ್ಟತೆ ಇರಬೇಕು ಅಂತ ಹೇಳಿ ಮಗು ಆಗ್ಲೇ ಒಂದು ಹೆಜ್ಜೆ ಏನು ಎಡವಿತ್ನಪ್ಪ, ಪರವಾಗಿಲ್ಲ, ಧೈರ್ಯದಿಂದ ಸಾಹಸದಿಂದ ಮತ್ತೊಂದಷ್ಟು ಹೆಜ್ಜೆಗಳನ್ನ ಮುಂದಿಟ್ಟೇ ಬಿಡೋಣ, ಜಗತ್ತಿನಲ್ಲಿ ಏನೇನೆಲ್ಲ ಇದೆ ನೋಡೋಣವಾ ಅಂತ ಹೆಜ್ಜೆ ಇಡೋದಕ್ಕೆ ಶುರು ಮಾಡ್ತು. ಮತ್ತೆ ಇಡೋದು, ಮತ್ತೆ ಎದ್ದೇಳ್ತು, ಮತ್ತೆ ಇಡೋದು, ಮತ್ತೆ ಎದ್ದೇಳ್ತು. ಅಯ್ಯೋ, ಇಡುವುದು ಎದ್ದೇಳೋದು ಇದ್ದೇ ಇದೆಯಲ್ಲ, ಏನಪ್ಪ ಮಾಡೋದು, ಇದು ಸಾಧ್ಯನಾ ಜೀವನದಲ್ಲಿ, ಮಗುವಿಗೆ ಬೇಸರ ಆಗ್ತಾ ಇದೆ ಅಂತಿದ್ದ ಹಾಗೆ ಸುತ್ತಮುತ್ತ ಇದ್ದಂತಹ ಪರಿಸರದಲ್ಲಿ ಇದ್ದಂತಹ ಆ ಹಸಿರು ಎಲೆಗಳು ಹೇಳುತ್ತು, ನಾವು ಹೇಗೇನಪ್ಪ ಹಸಿರಾಗಿರ್ತೀವಿ, ಬಾಡ್ತೀವಿ, ಚಿಗುರ್ತೀವಿ, ಬದುಕ್ತೀವಿ, ಎಲ್ಲರನ್ನ ಬದುಕಿಸ್ತೀವಿ. ಮತ್ತೆ ಮತ್ತೆ ಪ್ರಯತ್ನ ಮಾಡೋದಿಂದ ಮಾತ್ರ ಜೀವನದಲ್ಲಿ ಸಮೃದ್ಧತೆಯನ್ನ ಸಾಧಿಸಬಹುದು. ಎಲ್ಲೆಡೆ ಮನಸ್ಸಿಗೆ ಸಂತೋಷವನ್ನ ಒದಗಿಸಿಕೊಡೋ ಪ್ರಯತ್ನವನ್ನ ಮಾಡುವುದು. ಹಾಗಾಗಿ ಪ್ರಯತ್ನವನ್ನ ಬಿಡಬೇಡ, ದಿಟ್ಟವಾಗಿ ಹೆಜ್ಜೆಯನ್ನ ಮುಂದಿಟ್ಟು ನಡಿ ಅಂತೂ ಹಸಿರು ಬಣ್ಣ. ಅಲ್ಲೇ ಇದ್ದ ಮರವನ್ನ ತೋರಿಸಿ ಹೇಳ್ತು, ಮರ ಗಟ್ಟಿಯಾಗಿ ನಿಂತಿದೆ, ಹೌದಲ್ವಾ, ಆದರೆ ಈ ಮರ ಗಟ್ಟಿಯಾಗಿ ನಿಲ್ಲೋದಕ್ಕೆ ಪುಟ್ಟ ಪುಟ್ಟದಾದ ಈ ಹಸಿರು ಎಲೆಗಳೇ ಆಹಾರವನ್ನು ನೀಡ್ತಾ ಇರೋದು. ಅಂದರೆ ಪುಟ್ಟ ಪುಟ್ಟ ಪ್ರಯತ್ನದಿಂದನೇ ನೀನು ಗಟ್ಟಿಯಾಗಿ ನಿಲ್ಲೋಕೆ ಸಾಧ್ಯ, ಯೋಚಿಸ್ಬೇಡ, ಮುಂದೆ ಹೆಜ್ಜೆ ಇಡುವಂತ. ಮಗು ಆ ಮಾತನ್ನು ಕೇಳ್ತು. ಮುಂದೇನಾಯ್ತು ಗೊತ್ತಾಗುತ್ತೆ, ಜೊತೆಯಾಗಿರಿ ಎಫ್ ಎಂ ರೇನ್ಬೋನ ಕೇಳ್ತಾನೆ ಇರಿ.

ಕನ್ನಡ ಕಾಮನಬಿಲಿನಲ್ಲಿ ತೇಲ್ತಾ ಇದ್ದೀವಿ ಹಾಡುಗಳ ಜೊತೆ ಜೊತೆಯಾಗಿ ಕನಸಿನ ಲೋಕ ಕಾರ್ಯಕ್ರಮ ಇದು. ಪುಟ್ಟದಾದ ಕಥೆ, ಕಥೆಯನ್ನ ಒಮ್ಮೆ ಹಾಗೆ ರಿವೈಂಡ್ ಮಾಡ್ಕೊಂಡು ಬಿಡೋಣ. ಇಂದ್ರಧನುಸ್ಸಿನ ಬಣ್ಣಗಳೆಲ್ಲ ಬಂತು ಭೂಮಿಗೆ, ಭೂಮಿಗೆ ಬರ್ತದ ಹಾಗೆ ಮಗುವಿನ ಜೀವನಕ್ಕೂ ಬಂತು. ಮೊದಲನೇದಾಗಿ ಬಂದಂತಹ ಬಣ್ಣವಾಗಿತ್ತು ಕೆಂಪು, ಕಿತ್ತಳೆ, ಹಳದಿ, ಹಸಿರು. ಈ ಎಲ್ಲ ಬಣ್ಣಗಳ ಧೈರ್ಯದ ಜೊತೆಯಾಗಿ ಸುಸ್ಪಷ್ಟತೆಯನ್ನು ತೆಗೆದುಕೊಂಡು ಮಗು ಪುಟ್ಟ ಪುಟ್ಟ ಹೆಜ್ಜೆಯನ್ನು ಇಡ್ತಾ ಮುಂದೆ ಹೋಗ್ತಾನೆ ಇತ್ತು. ಧೈರ್ಯ ಇತ್ತು ಮಗು ಹತ್ರ, ಸಾಹಸ ಮಾಡಲೇಬೇಕು ಅನ್ನೋ ಮನಸ್ಸಿತ್ತು ಮಗು ಹತ್ರ. ಮಗು ಹತ್ರ ಧೈರ್ಯವಾಗಿ ಮುಂದುಕ್ಕಬೇಕು, ಅದರ ಜೊತೆ ಪ್ರಯತ್ನವನ್ನು ಬಿಡಬಾರದು, ಎಲ್ಲವನ್ನ ಧನಾತ್ಮಕವಾಗಿ ನೋಡಬೇಕು, ಗಟ್ಟಿಯಾಗಿ ನಿಲ್ಲಬೇಕು, ಸುಸ್ಪಷ್ಟತೆ ಬೇಕು. ಈ ಎಲ್ಲ ವಿಚಾರಗಳು ತಿಳಿದಿತ್ತು, ತಿಳಿತಾನೆ ಇತ್ತು. ಮಗುವಿಗೆ ಹೆಜ್ಜೆಯನ್ನ ಇಡ್ತಾ ಏನೂ ಗೊತ್ತಾಗ್ಲಿಲ್ಲ. ಯಾಕೆ ನಾನು ಈ ಹೆಜ್ಜೆಯನ್ನ ಮುಂದಿಡ್ತಾ ಇದ್ದೀನಿ, ಯಾತಕ್ಕೋಸ್ಕರ ಹೆಜ್ಜೆಗಳ ಜೊತೆಯಲ್ಲಿ ಬದುಕ್ತಾ ಇದ್ದೀನಿ, ಪ್ರಶ್ನೆ ಮೂಡ್ತು ಮಗುಗೆ. ಆ ಪ್ರಶ್ನೆ ಕಾಡ್ತಿದ್ದ ಹಾಗೆ ಮಗುವಿನ ಕಣ್ಮುಂದೆ ಬಂದ ಬಣ್ಣ ನೀಲಿ. ನೀಲಿ ಹೇಳ್ತು, ನೀನು ಈ ಕ್ಷಣವಲ್ಲಿ ಬದುಕಬೇಕು ನಿಜ, ಆದರೆ ನಿನ್ನ ದೃಷ್ಟಿ ಅದು ದೂರವನ್ನ ನೋಡ್ತಾ ಇರಬೇಕು, ದೂರ ದೃಷ್ಟಿಯನ್ನ ನೀನು ರೂಢಿಸ್ಕೋಬೇಕು. ಅಷ್ಟೇ ಅಲ್ಲ, ಆ ದೂರ ದೃಷ್ಟಿ ತುಂಬಾ ದುರದೃಷ್ಟಿಯಾಗಬಾರದು ಅನ್ನೋದಾದರೆ ನೀನು ವಿಶಾಲತೆಯನ್ನ ನಿನ್ನಲ್ಲಿ ರೂಪಿಸ್ಕೋಬೇಕು, ರೂಢಿಸ್ಕೋಬೇಕು ನನ್ನ ಹಾಗೆ. ಅಂದರೆ ವಿಶಾಲವಾದ ಬಾನಿನ ಹಾಗೆ, ಅಗಾಧತೆ ಇರುವಂತಹ ಸಮುದ್ರದ ಹಾಗೆ. ನೀಲಿ ಎಲ್ಲಿ? ನೀಲಿ ನಿನ್ನಲ್ಲಿ. ನೀಲಿ ಎಲ್ಲಿ? ನೀಲಿ ನಿನ್ನಲ್ಲಿ ಮತ್ತು ನೀನು ನೀಲಿಯಲ್ಲಿ. ಈ ಮಾತನ್ನ ಹೇಳ್ತಾ ಹೇಳ್ತಾ ನೀಲಿ ತನ್ನ ಇರುವನ್ನ ಮಗುವಿಗೆ ತೋರಿಸ್ತು. ಮಗುವಿಗೆ ಮತ್ತೊಂದು ವಿಶೇಷತೆ ಅರಿವಾಯಿತು, ಮತ್ತೆ ಸುಸ್ಪಷ್ಟತೆಯಿಂದ ತಾನೆಲ್ಲಿ ತಲುಪಬೇಕು ಅನ್ನೋ ಯೋಜನೆಯನ್ನ ಹಾಕಿಕೊಳ್ತಾ ಮಗುವಿನ ಹೆಜ್ಜೆ ಮುಂದಿಡೋದಕ್ಕೆ ಮುಂದುವರಿಯಿತು. ಮುಂದೇನಾಯ್ತು? ಅರೆ, ಹಾಡು ಮೂಳು ಬರ್ತಾ ಇದ್ದೀರಿ, ಕೇಳಿಸ್ಕೊಳ್ಳಿ, ಜೊತೆಯಾಗಿರಿ. ಇದು ಕನ್ನಡ ಕಾಮನ ಬಿಲ್ಲು 101.3 MHz.

ಚಿಕ್ಕದಾದ ಮಗುವಿನ ಕಥೆಯನ್ನ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಜೊತೆಯಾಗಿ ಕೇಳ್ತಾ ಸಾಕ್ತಾ ಇದ್ದೀವಿ ನಾವು. ನೀವು 25ನೇ ವರ್ಷದ ಹುಟ್ಟು ಹಬ್ಬದಂದು ಕಾಮನಬಿಲಿನ ಹುಟ್ಟದ ಹಬ್ಬದಂದು ಕಥೆಯಾಗಿತ್ತು ಪುಟ್ಟದಾದ ಮಗು. ಮಗುವಿನ ಜೀವನದಲ್ಲಿ ಬಂದಂತಹ ಆ ಒಂದು ಇಂದ್ರಧನಸ್ಸು, ಕೆಂಪು, ಕಿತ್ತಳೆ, ಹಳದಿ, ಹಸಿರು, ನಂತರ ನೀಲಿ ಎಲ್ಲ ಮಗುವಿಗೆ ಒಂದಷ್ಟು ದಾರಿಯನ್ನು ತೋರಿಸ್ತಾ ಸಾಗಿತು. ಅದಾಗಲೇ ಮಗುವಿಗೆ ತಿಳಿ ನೀಲಿ ಸಿಕ್ಕಾಗಿತ್ತು. ವಿಶಾಲತೆಯನ್ನ ತನ್ನಲ್ಲಿ ತಾನು ರೂಢಿಸ್ಕೊಂಡಾಗಿತ್ತು. ಮಗು ಹೆಜ್ಜೆಯನ್ನ ಇಡೋದಕ್ಕೆ ಮತ್ತಷ್ಟು ಮುಂದುವರಿಯಿತು. ಆದರೆ ಮಗುವಿನ ಮನಸ್ಸಿನಲ್ಲಿ ಇನ್ನೂ ಕೂಡ ಗೊಂದಲಗಳು ಮೂಡೋದಕ್ಕೆ ಶುರುವಾಯಿತು. ಅಷ್ಟು ದೊಡ್ಡ ವಿಶಾಲವಾದಂತಹ ಜಗತ್ತಿನಲ್ಲಿ ನಾನೆಲ್ಲವನ್ನ ಕಾಣಿಸ್ಕೊಳ್ತಾ ಇದ್ದೇನೆ ನಿಜ, ನನ್ನಲ್ಲೇನೋ ಒಂದು ಸಮಾಧಾನದ ಚಿತ್ತತೆ ಇದೆ, ಆದರೆ ನಾನು ನನ್ನ ಗುರಿಯತ್ತ ತಲುಪ್ತಾ ಇರೋ ಈ ಹಾದಿಯನ್ನು ಯಶಸ್ವಿಯಾಗಿ ತಲುಪಿಸ್ಕೊಳ್ಳೋದಕ್ಕೆ ಸಾಧ್ಯ ಮಾಡಿಕೊಳ್ತೇನಾ ಅಂತ ಮಗುವಿನಲ್ಲಿ ತನ್ನ ಬಗ್ಗೆನೇ ಪ್ರಶ್ನೆ ಮೂಡೋದಕ್ಕೆ ಶುರುವಾಯಿತು. ಕಣ್ರೆ, ಆಗ ಕಾಣಿಸ್ಕೊಳ್ತು ಮಗುವಿನ ಕಣ್ಣಿಗೆ ದಟ್ಟ ನೀಲಿ. ಹೇಳ್ತು, ಎತ್ತರದ ಗುರಿಯಪ್ಪ ನಿನ್ನದು, ಅದೇ ರೀತಿಯಲ್ಲಿ ಸ್ಥಿರವಾಗಿರಬೇಕು. ದಟ್ಟವಾದಂತಹ ಮೋಡ ಚಂದವಾಗಿ ಮಳೆಯನ್ನು ಸುರಿಸುತ್ತೆ. ಮಳೆ ಸುರಿಸುತ್ತೆ ಅಂತ ಭೂಮಿ ಬೆದರಿದ್ರೆ ಹಸಿರುಂಟಾಗೋಕ್ ಸಾಧ್ಯನಾ? ಹಾಗೆ ಬರುವ ಎಲ್ಲ ವಿಚಾರವನ್ನ ಗಟ್ಟಿಯಾಗಿ ಎದುರಿಸುವಂತಹ ಸ್ಥಿರತೆ ನಿನ್ನಲ್ಲಾಗ್ಲಿ. ಆ ಸ್ಥಿರತೆಯತ್ತ ಯೋಚನೆ ಮಾಡಿ ಹೆಜ್ಜೆಯನ್ನ ಮುಂದಿಡು ಅಂತ ಹೇಳ್ತು ಮಗುವಿಗೆ. ಆಗ ಮಗುವಿಗೆ ವಿಶಾಲತೆಯ ಜೊತೆಯಲ್ಲಿ ಶಾಂತತೆ, ತನ್ನೊಳಗೇ ಇರುವ ಶಾಂತತೆ ತಿಳಿತಾ ಹೋಯಿತು. ಆ ಶಾಂತತೆ ಮುಂದೇನಾಯ್ತು? ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಮುಂದುವರಿಯುತ್ತೆ ಈ ಕಥೆ. ಎಫ್ ಎಂ ರೇನ್ಬೋ 101.3 MHz ಅನ್ನ ಕೇಳುತ್ತಾನೆ ಇರಿ.

ಕನ್ನಡ ಕಾಮನಬೆಲು 101.3 ಮೆಗಾಹರ್ಟ್ಸ್ನಲ್ಲಿ ಜೊತೆಯಾಗಿರೋದು ನಾವು ನೀವು ಕನಸಿನ ಬಗ್ಗೆ ಮಾತಾಡ್ತಾನ. ಎಲ್ಲ ಕನಸುಗಳ ಬಣ್ಣಗಳನ್ನ ಪುಟ್ಟದಾದ ಕಥೆಯಲ್ಲಿ ಕೇಳ್ತಾ ಕೇಳ್ತಾ, ಪುಟ್ಟದಾದ ಮಗುವಿನ ಜೀವನದಲ್ಲಿ ಬಂದಂತಹ ಬಣ್ಣಗಳು ಯಾವ್ದ್ಯಾವ್ದಪ್ಪ ಬಂತು? ಬಣ್ಣ ಮೊದಲನೇದಾಗಿ ಕೆಂಪು, ಕಿತ್ತಳೆ, ಹಳದಿ, ಹಸಿರು, ತಿಳಿನೀಲಿ ಮತ್ತು ದಟ್ಟ ನೀಲಿ. ಇದೆಲ್ಲದರ ಜೊತೆಯಾಗಿ ಮಗುವು ತನ್ನ ಪುಟ್ಟ ಪುಟ್ಟ ಹೆಜ್ಜೆಗಳನ್ನು ಮುಂದಿಡ್ತಾ ತನ್ನ ಗುರಿಯತ್ತ ಸಾಗ್ತಾನೆ ಇತ್ತು. ಆತ್ಮವಿಶ್ವಾಸ ಜೊತೆಯಲ್ಲಿತ್ತು, ಎಲ್ಲವೂ ಕೂಡ ಜೊತೆಯಲ್ಲೇ ಇತ್ತು ಮಗುವಿನ ಜೊತೆಯಲ್ಲಿ. ಅಲ್ಲ ರೀ, ಮಗುವಿನಲ್ಲೇ.

ನಾವೆಲ್ಲರೂ ಕೂಡ ನಿನ್ನೊಳಗಿನವರು. ಹೌದಲ್ವಾ? ಯೋಚನೆ ಮಾಡಿ ಮುಂದೆ ಹೆಜ್ಜೆ ಇಡು. ಹೀಗೆ ಹೇಳ್ತು ಆ ಬಣ್ಣ, ನೇರಳೆ ಬಣ್ಣ. ಮಗು ಹೆಜ್ಜೆಯನ್ನ ಮುಂದಿಡ್ತು, ತನ್ನ ದಡವನ್ನ ಸೇರ್ತು. ಇಂದ್ರಧನು ಶಂದರೆ ಕಾಮನ ಬಿಲ್ಲಿನ ಏಳೋ ಬಣ್ಣಗಳು ಆ ಜೀವನಕ್ಕೊಂದು ಹೊಸತನವನ್ನ ತಂದುಕೊಡ್ತು.

ಕಥೆಯೊಟ್ಟಿಗೆ ಸಾಕ್ತಾ ಇದ್ದೀವಿ ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್ನಲ್ಲಿ. ಪುಟ್ಟ ಮಗುವಿನ ಬದುಕಿಗೆ ಆ ಒಂದು ಮಳೆ ಬಿಲ್ಲು ಬಂದ ಬಗೆಯನ್ನು ಮಾತಾಡ್ತಾ ಸಾಗಿದ್ವಿ. ಬಂತು ಬಂತು ಬಂತು, ಎಲ್ಲ ಬಣ್ಣಗಳು ಬಂತು ಬದುಕಿಗೆ. ಕೆಂಪು, ಕಿತ್ತಳೆ, ಹಳದಿ, ಹಸಿರು, ನೀಲಿ, ಅದೇ ತಿಳಿ ನೀಲಿ, ದಟ್ಟ ನೀಲಿ, ನೇರಳೆ, ಎಲ್ಲ ಬಂತು. ಮಗು ತನ್ನ ಜೀವನದ ದಡವನ್ನ ಸೇರಿದಾಗ ಅದಂದ್ಕೋತು, ನಾನಿನ್ನ ನಿಲ್ಲಬೇಕಾ, ಮುಂದುವರಿಬೇಕಾ? ಆಗ ಎಲ್ಲ 7 ಬಣ್ಣಗಳು ಕೂಡ ಒಟ್ಟಾಗಿ ಹೇಳಿದ್ವು, ಇದು ಒಂದು ದಾರಿಯ ಹಾದಿಯಷ್ಟೇ ಅಲ್ಲ, ಇಡೀ ಜೀವನಕ್ಕೆ ಬೇಕಾದ ಬಣ್ಣಗಳು, ಕನಸುಗಳಿಗೆ ದಿಕ್ಕು. ಸ್ಫೂರ್ತಿ ನಿನ್ನಲ್ಲೇ ಇದೆ, ನಾವದನ್ನು ತೋರಿಸಿದ್ವಿ ಅಷ್ಟೆ. ಯಾಕಂದ್ರೆ ಈ 7 ಬಣ್ಣಗಳು ನಿನ್ನಲ್ಲೇ ಇದೆ, ನಿನ್ನಲ್ಲೇ ಇರುವ ಕಾಮನಬಿಲ್ಲು ನಾನು. ಹಾಗಾಗಿನೇ ಅಲ್ವಾ ಎಲ್ಲ ಒಟ್ಟಾದರೆ ಮಾತ್ರ ಸಂಪೂರ್ಣವಾದ ಬದುಕಿನ ಚಿತ್ರ ಪರಿಪೂರ್ಣವಾಗೋದು. ಏನಂತೀರಾ? ಹಾಗೆ ನಿಮ್ಮ ಜೊತೆ ನಮ್ಮ ಕಾಮನಬಿಲ್ಲು ಇದ್ದಾಗ ಮಾತ್ರ ಎಲ್ಲವೂ ಕೂಡ ಸೊಗಸಾಗಿ ಕಾಣೋದು. ಇವತ್ತು ನಮ್ಮ ಕಾಮನಬಿಲ್ಲಿಗೆ ಬರ್ತ್ಡೇ. ಎಸ್, ಬಂದಿದೆ ಸಂದೇಶ ನಿಮ್ಮ ನಿಮ್ಮ ನಿಮ್ಮ ನಿಮ್ಮಗಳ ಕಡೆಯಿಂದ, ಪ್ರೀತಿಯಿಂದ ಹರಿದು ಹರಿದು ಬಂದೆ. ಕಥೆ ಇಷ್ಟ ಆಗಿದೆ ಅಂತ ನಾವು ಭಾವಿಸಿದೀವಿ. ಎಸ್, ಯಾರ್ಯಾರಪ್ಪ ಸಂದೇಶ ಕಳಿಸಿಕೊಟ್ಟಿರೋರು? ಕಥೆಯನ್ನ ಕೇಳ್ತಾ ಕೇಳ್ತಾ ಈಗಾಗಲೇ ತುಂಬ ಜನರ ಸಂದೇಶ ಬಂದಿತ್ತು, ಈಗಾಗಲೇ ಹೇಳಿದ್ದೆ. ಅದರ ಜೊತೆಯಲ್ಲಿ ಬಂತು ಸಂದೇಶ ಮಾಯಂದರಗಿಯ ಎರಣ್ಣ ಜೇವೂರ ಅವರದ್ದು, ಶ್ರೀನಿವಾಸ್ ಹೊಸಕೋಟೆಯಿಂದ, ನಂತರ ದಾವಣಗೆರೆಯಿಂದ ಶಿವಾನಂದ ಹಲ್ಲೂರು ಅವರು, ಸವದತ್ತಿ ತಾಲೂಕಿನ ಬೆಳವಳ್ಳಿಯ ಬೆಳಗಾವಿಯ ಮುನವಳ್ಳಿಯಿಂದ ಮಾಳೇಶ ತಾಂಡಳೆ ಮತ್ತು ಲಕ್ಷ್ಮಿಯವರು, ಯಶಸ್ವಿನಿ ಗಿರಿಜಮಾನ್ನಪೂರ್ಣ ನಮಗೆ ಬಂತು ಸಂದೇಶ ನಿಮ್ಮದು, ಚಿದಾನಂದ ಟಿವಿ ಸರ್ಕಲ್ ಹೊಸದುರ್ಗದಿಂದ. ಬಳಿಕ ಬಂತು ಗೀತಾ ಕಾವೇರಪ್ಪ ಅವರ ಸಂದೇಶ ವಿರಾಜಪೇಟೆಯಿಂದ. ಎಪಿಎಂಸಿ ಸಾಗರದಿಂದ ಲಕ್ಷ್ಮೀ ವೆಂಕಟೇಶ್ ಮತ್ತು ಕುಟುಂಬದವರು, ಈ ಹರಿಹರನ್ ವಿಜ್ಞಾನ ನಗರದಿಂದ ಅದಾದ ಬಂತು ಸಂದೇಶ. ಇವರ ಮಾತು ಹೇಳ್ತಿದ್ದಾರೆ, ಕಲ್ಪನೆಯ ಮಗು ಇಂದು 25 ವರ್ಷದ ಸುಂದರ ಯುವಕ ಅಂತ. ಆಹಾಹಾ, ಹೌದು ರೀ. ಗೀತಾ ಅವರು ಮಾಗಡಿ ರಸ್ತೆಯಿಂದ ಸಂದೇಶ ಕಳಿಸಿದ್ರೆ, ಆನಂದ ಕುಲಕರ್ಣಿ ಅವರು ಸುಲೇಪೇಟೆಯಿಂದ ಸಂದೇಶವನ್ನ ಕಳುಹಿಸಿಕೊಟ್ಟಿದ್ದಾರೆ. ಹೋಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರದಿಂದ, ಹರೀಶ್ ಮಲ್ಲೇಶ್ವರಂನಿಂದ ಚಿಕ್ಕೋಡಿಯಿಂದ ಬಂತು ಸಂದೇಶ ಕೆಂಪಣ್ಣ ವಾಡಪ್ಪ ಗೋಳ ಅವರದ್ದು. ಬಳಿಕ ಉಷಾ ಅವರು ಬೆಂಗಳೂರಿನಿಂದ ಸಂದೇಶ ಕಳುಹಿಸಿಕೊಟ್ಟಿದ್ದಾರೆ. ಎಲ್ಲರಿಗೂ ಧನ್ಯವಾದ ಅಂತ ಹೇಳ್ತಾ, ನಮ್ಮ ನಿಮ್ಮ ಒಲುಮೆ ಎಂದೆಂದೂ ಕೂಡ ಹೀಗೆ ಇರಲಿ, ಜೊತೆಯಾಗಿರಲಿ. ಕನ್ನಡ ಕಾಮನಬಿಲ್ಲಿನ ಹುಟ್ಟಿದ ಹಬ್ಬದಂದು ನಮ್ಮ ಜೊತೆಯಾಗಿ ಬೆಳಗ್ಗೆಯಿಂದ ನೀವು ಕೂಡ ಸಂಭ್ರಮವನ್ನು ಆಚರಿಸಿದ್ದೀರಾ, ನಿಮ್ಮ ಪ್ರೀತಿಯ ಹಾರೈಕೆಗಳ ಮೂಲಕ ನಮ್ಮನ್ನು ಹರಸಿದ್ದೀರಾ. ನಾವು ನೀವು ಅನ್ನೋದು ಏನಿದೆ, ನಾವೆಲ್ಲ ಒಂದೇ. ನಿಮ್ಮ ಪ್ರೀತಿಯಿಂದಲೇ ನಾವು, ನಿಮ್ಮ ಜೊತೆಯಿಂದಲೇ ನಾವು. ನಿಮ್ಮೆಲ್ಲರ ಹಾರೈಕೆಯಿಂದ 25 ವಸಂತಗಳನ್ನು ಪೂರೈಸಿ ಇನ್ನೂ ಇನ್ನೂ ಇನ್ನೂ ಇನ್ನೂ ಮುಂದಕ್ಕೆ ಸಾಗ್ತಾ ಇರುವಂತಹ ನಮ್ಮ ಕನ್ನಡ ಕಾಮನಬಿಲ್ಲು 101.3 FM ರೇನ್ಬೋ, 100, 200, 300 ಹೀಗೆ ವರುಷಗಳನ್ನು ಸಾಧಿಸ್ತಾನೆ ಇರಲಿ, ನಿಮ್ಮ ನಿಮ್ಮ ಜೊತೆಯಾಗಿ ಇರಲಿ. ಹೀಗೆ ಆಶಿಸ್ತಾ ಸಂದೇಶ ಕಳುಹಿಸಿಕೊಟ್ಟ ಎಲ್ಲರಿಗೂ ಕೂಡ ಪ್ರೀತಿಯಿಂದ ನಮಿಸ್ತಾ ಈ ಹೊತ್ತಿನ ವಿಶೇಷವಾದ ಕನಸಿನ ಲೋಕ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಒಳ್ಳೆ ಲಕ್ಷ್ಮೀ ಚಂದ್ರಶೇಖರ್, ನಿಮ್ಮ ಸಂದೇಶ ಬಂತು, ಥ್ಯಾಂಕ್ ಯು ಸೋ ಮಚ್. ನಿಮಗೂ ಕೂಡ ಎಲ್ಲರಿಗೂ ನಿಮ್ಮ ಫೇವ್ರೆಟ್ ಆಕಾಶವಾಣಿ ರೇನ್ಬೋ ಕಡೆಯಿಂದ ಪ್ರೀತಿಯ ಧನ್ಯವಾದಗಳನ್ನು ಅರ್ಪಿಸ್ತಾ ಕಾರ್ಯಕ್ರಮವನ್ನು, ಇಂದಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಎಲ್ಲರಿಗೂ ಮತ್ತೊಂದು ಸಾರಿ ಥ್ಯಾಂಕ್ ಯು ಸೋ ಮಚ್. ಇಷ್ಟು ಹೊತ್ತು ನಿಮ್ಮ ಜೊತೆಯಾಗ್ತಾ ನಾನಿದ್ದೆ ನಿಮ್ಮ ಮಮತಾ. ಸದಾ ಕೇಳ್ತಾ ಇರಿ FM ರೇನ್ಬೋ 101.3 ಮೆಗಾಹರ್ಟ್ಸ್, ಯಾಕಂದ್ರೆ ಇದು ಮ್ಯೂಸಿಕಲಿ ಯಾರ್ಸ್.

0: ಇಲ್ಲಿವರೆಗೂ ಕೇಳಿದ್ರಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ಇನ್ನು ಮುಂದೆ ನಿಮ್ಮ ಜೊತೆಯಾಗುತ್ತೆ ಎಫ್ಎಂ ಗೋಲ್ಡ್. ನಾಳೆ ಬೆಳಗ್ಗೆ 5:53 ಅದಾದ ನಂತರ ಮತ್ತೆ ನಮ್ಮ ನಿಲಯದಿಂದ ಕಾರ್ಯಕ್ರಮಗಳು ಮುಂದುವರಿಯುತ್ತೆ. ಹೀಗೆ ದಿನದ 24 ಕೂಡ ನಿಮಗಾಗಿ ಚಂದದ ಕಾರ್ಯಕ್ರಮಗಳನ್ನು ಹೊತ್ತು ತರುವ ನಿಮ್ಮ ಕನ್ನಡ ಕಾಮನಬಿಲ್ 101.3 ಮೆಗಾಹೆಡ್ಸನ್ನ ನೀವು ಕೇಳಿ ನಿಮ್ಮವರೆಗೂ ಕೇಳಿಸಿ. ಈ ಹೊತ್ತಲ್ಲಿ ನಿಮ್ಮೊಟ್ಟಿಗೆ ಮಾತಾಡ್ತಾ ನಾ ಇದ್ದೆ ನಿಮ್ಮ ಮಮತಾ. ಮತ್ತೆ ಆದಷ್ಟು ಬೇಗ ಸಿಗೋಣ ಕಣ್ರಿ.
1: ರಿಲಿ ಮೆಹಫಿಲ್ ಮೇ ಆಪ್ಕಿ ಫರ್ಮಾಯಿಶ್ ಹೋಗಿ, ಆಪ್ಕಿ ಪಸಂದ್ ಕೆ ನಗ್ಮೆ ಹೋಂಗೆ ಔರ್ ಸಾಥಿ ಹೋಂಗೆ ಕುಚ್ ದಿಲ್ ಸೆ ನಿಕ್ಲಿ ಬಾತೇ. ತೋ ಚಲಿಯೆ ಬಿನಾ ದೇರೆ ಶುರು ಕರ್ತೆ ಹೈ ಇಸ್ ಪ್ಯಾರ್ ಸೆ, ಇಸ್ ಪ್ಯಾರ್ ಭರೆ ನಗ್ಮೆ ಕೆ ಸಾಥ್.